ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕಿನ ಮಂಗಳವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ಕಾರ್ಯಕ್ರಮ, 8:15

ಶುಭಾಶಯ ಶುಭಾಶಯ ಕಾರ್ಯಕ್ರಮ 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಒಂಬತ್ತು ಹರಿಕತೆ, 10:20 ಸಾಮಾಜಿಕ ಸವಲತ್ತು ಕಾರ್ಯಕ್ರಮ, 10:54 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆದ್ಮೇರೆ ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಪ್ರಸಾರಗೊಳ್ಳಲಿವೆ.

ಕೇಳಿದರೆ ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು

ಇಂದು ಪ್ರಪಂಚದಾದ್ಯಂತ ಮಾಧ್ಯಮಗಳಲ್ಲಿ ನೋಡುವಾಗ, ಜಗತ್ತಿನಲ್ಲಿ ನೋಡುವಾಗ ಕ್ರೌರ್ಯ ತಾನೇ ತಾನಾಗಿ ವಿಜೃಂಭಿಸ್ತಾ ಇದೆಯಲ್ಲ, ನೋಡಿದಾಗ ಸಂಕಟ ಆಗಲ್ವಾ? ನಮ್ಮ ಮನಸ್ಸಿನಲ್ಲಿದ್ದಂಥ ಕರುಣೆ, ದಯೆ, ಪ್ರೀತಿ ಒಣಗಿ ಹೋಗ್ತಾ ಇದ್ದಾವ? ಹೀಗೆ ನೆನೆಸ್ಕೊಂಡಾಗ ಸಂತ ಏಕನಾಥರ ನೆನಪಾಯಿತು. ಮಹಾರಾಷ್ಟ್ರದ ದೊಡ್ಡ ಸಂತ ಏಕನಾಥರು, ದಯೆಯ ಪ್ರತಿರೂಪ ಆಗಿದ್ದಂಥವ್ರು ಏಕನಾಥರು, ಪ್ರೀತಿ ಜ್ಞಾನಗಳ ಸಂಗಮ ಅವರು. ಒಂದು ದಿವಸ ಸ್ನಾನಕ್ಕೆ ಹೋಗಿದ್ದಾರೆ ಬೆಳಗ್ಗೆ ನದಿಗೆ. ನದಿಗೆ ಹೋಗಿ ಸ್ನಾನಕ್ಕೆ ಒಳಗಡೆ ಹೋಗಿದ್ದಾರೆ ಸ್ವಲ್ಪ ನೀರಲ್ಲಿ. ನದಿ ಪಕ್ಕದಲ್ಲಿ ಒಂದು ದೊಡ್ಡ ಮರ, ಮರದ ಒಂದು ಕೊಂಬೆ ಹೀಗೆ ನೀರಲ್ಲಿ ಚಾಚಿಕೊಂಡಿದೆ. ಇವರು ಎರಡು ಮುಳುಗು ಹಾಕಿದ್ರು, ಮೂರನೇ ಮುಳುಗು ಹಾಕೋ ಹೊತ್ತಿಗೆ ಟಪ್ ಅಂತೇನೋ ಬಿದ್ದಂಗಾಯ್ತು. ಮುಂದೆ ಏನು ಅಂತ ನೋಡ್ತಾರೆ, ಆ ಕೊಂಬೆ ಮೇಲಿರುವಂಥ ಒಂದು ಚೇಳು ಟಪ್ ಅಂತ ನೀರಲ್ಲಿ ಬಿತ್ತು. ಚೇಳಿಗೆ ಈಜೋಕೆ ಬರಲ್ಲ, ಮುಣುಗ ಹೋಗ್ತದೆ ಅದು. ಒದ್ದಾಡ್ತಾ ಇತ್ತು, ಒದ್ದಾಡ್ತಾ ಇತ್ತು. ಇವರು ದಯೆ ಅಂತ ಹೇಳಿದ್ನಲ್ಲ ಏಕನಾಥರ ದಯೆಗೆ ಅವರೇ ಸಮ. ಪಾಪ ಚೇಳು ಸತ್ತೋಗುತ್ತಲ್ಲ ಅಂತ ನೋಡಿದ್ರು. ಏನೂ ಇಲ್ಲ, ಕೈಯಲ್ಲಿ ಪಾತ್ರೆ ಇಲ್ಲ, ಏನೂ ಇಲ್ಲ, ಹೇಗಪ್ಪ ಪಾರ್ ಮಾಡೋದು, ಸತ್ತೋಗ್ಬಿಡ್ತಲ್ಲ ಇದು ಅಂತೇನು ಮಾಡಿಕೊಂಡು ತಮ್ಮ ಬಲಗೈಯನ್ನು ಚಾಚಿ ಚೇಳನ್ನು ಕೈಯಲ್ಲಿ ತಗೊಂಡ್ರು, ದಂಡೆ ಮೇಲೆ ಬಿಟ್ಟು ಬರಬೇಕು ಅಂತ. ಮೊದಲೇ ಗಾಬರಿ ಆಗಿದ್ದು ಜೀವಕ್ಕೆ ತಡಬಡಿಸ್ತಾ ಇರುವಂಥ ಚೇಳು ಅಂಗೈ ಸಿಕ್ಕ ತಕ್ಷಣ ಚಕ್ ಅಂತ ಕಚ್ಚಿಬಿಡ್ತು. ಅಯ್ಯೋ ಅಂತ ಜಾಡಿಸ್ಕೊಂಡ್ರು ಇವರು. ಮತ್ತೆ ನೀರಲ್ಲಿ ಬಿತ್ತು, ಮತ್ತೆ ಮುಣುಗ್ತಾ ಇತ್ತು. ಅಯ್ಯೋ ಪಾಪ ಮತ್ತೆ ಮುಣುಗ್ತದಲ್ಲ ಇದು ಅಂತ ಮತ್ತೆ ಕೈ ಹಾಕಿದ್ರು. ಮತ್ತೆ ಎತ್ಕೊಂಡ್ರೆ ಮತ್ತೆ ಕಚ್ಚಿತ್ತದು. ಅದು ಕಚ್ಚೇ ಕಚ್ತದೆ, ಇವ್ರು ಬಿಡ್ತಾನೆ ಇಲ್ಲ. ಕೊನೆಗೆ ಏನಾದರೂ ಆಗಲಿ ಅಂತ ಗಟ್ಟಿ ಕೈ ಹಿಡ್ಕೊಂಡು ಅದನ್ನು ಕೈ ಮೇಲೆ ತಗೊಂಡ್ರು. ಅದು ಕಚ್ತಾನೇ ಇತ್ತು ಮೂರ್ನಾಲ್ಕು ಸಲ. ಹಾಗೆ ದಂಡೆಗೆ ಬಂದು ನೆಲದ ನಾನು ಬಿಟ್ಟು ಹೋಯ್ತು. ಅಲ್ಲೊಬ್ರು ಕೂತು ಪೂಜೆ ಮಾಡ್ತಾ ಇದ್ರು ನದಿ ದಂಡೆ ಮೇಲೆ. ಅವರಂದ್ರು, ಏಕನಾಥ್ರೆ ನಿಮ್ಗೆ ಏನು ಅರಳುಮರಳಾಗಿದೆಯಾ, ಬುದ್ಧಿ ಇದೆಯಾ, ಜ್ಞಾನಿಗಳು ನೀವು, ಆ ಚೇಳನ್ ತಂದು ಬಿಡ್ತೀರಲ್ರಿ, ಹೇಗೋ ಸತ್ತು ಹೋಗ್ತಿತ್ತು, ಒಳ್ಳೇದಾಗ್ತಿತ್ತು, ನೀರಲ್ಲಿ ಬಿದ್ದದು ಕೆಟ್ಟ ಜೀವ ಕಚ್ಚೋದೇ ಕೆಲಸ ಆದ್ರದ್ದು, ಅದನ್ನಾಗಿ ತಂದುಬಿಟ್ರಿ, ನೋಡ್ತಾ ಇದ್ದೆ ನಿಮ್ಮನ್ನು, ಮೂರು ಸಲ ನಾಲ್ಕು ಸಲ ಕಚ್ಚಿಸ್ಕೊಂಡ್ರಿ, ತಂದು ಬಿಟ್ರಿ ದಂಡೆ ಮೇಲೆ, ಅದನ್ನು ಕುಚ್ಚಲ್ವಾ ನಿಮಗೆ? ಏಕನಾಥರನ್ನ ಕೇಳ್ತಾರೆ, ಕಚ್ಚೋದು ಅದರ ಸ್ವಭಾವ ಸ್ವಾಮಿ, ಉಳಿಸೋದು ನನ್ನ ಸ್ವಭಾವ, ಕಚ್ಚೋ ಸ್ವಭಾವ ಅದು ಬಿಡಲಿಲ್ಲ ಅಂತ ಉಳಿಸೋ ಸ್ವಭಾವ ನಾನು ಬಿಡಬೇಕಾ? ಆದ್ದರಿಂದ ಅದು ಕಚ್ಚೋ

ಪ್ರಾಣಿ ಕಚ್ಚಲಿ, ಉಳಿಸೋ ಮನಸ್ಸು ನನಗಿದೆ, ಉಳಿಸ್ತೀನಿ ಅಂತ. ಇದು ನನಗೆ ಜೀವನಕ್ಕೊಂದು ದೊಡ್ಡ ಪಾಠ ಆದಂತಹದ್ದು. ಜಗತ್ತಲ್ಲಿ ನಾವು ಅಂತೀವಿ ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರು ಕ್ರೂರಿಗಳಿದ್ದಾರೆ ಅಂತ. ಅವ್ರು ಏನೇ ಆಗಿರ್ಲಪ್ಪ, ನಿಮ್ಮ ಮನಸ್ಸಿನ ಕರುಣ ಯಾಕೆ ಒಣಗಿಸ್ಕೋತೀರಿ? ನಿಮ್ಮ ಮನಸ್ಸಿರುತ್ತ ದಯೆಯನ್ನು ಯಾಕೆ ಒಣಗಿಸ್ಕೋತೀರಿ? ಎಲ್ಲಿ ದಯೆ, ಎಲ್ಲಿ ಕರುಣೆ, ಎಲ್ಲಿ ಪ್ರೀತಿ ಅನುಕಂಪ ಇಲ್ವೋ ಅಲ್ಲಿ ಏನೂ ಬೆಳೆಯೋದು ಸಾಧ್ಯ ಇಲ್ಲ. ಮನಸ್ಸು ಮರುಭೂಮಿ ಮಾಡ್ಕೊಳ್ಳೋದು ಬೇಡ. ನಾವು ಏಕನಾಥರ ಹಾಗೆ ಚೇಳು ಕಡಿಸ್ಕೊಳ್ಳೋಕೆ ಆಗದೆ ಹೋದರೂ ಕೂಡ ಮತ್ತೊಬ್ಬರ ಕಟಕಿ ಮಾತು, ಒರಟು ಮಾತು, ಚಿಂತೆ ಅಷ್ಟು ದುಃಖ ಪಡಬೇಡಿ. ಒರಟು ಮಾತಾಡೋದು ಅವ್ರ ಸ್ವಭಾವ, ನಗೋದು ನಮ್ಮ ಸ್ವಭಾವ. ಪ್ರೀತಿಯನ್ನು ನಗ್ತಾ ಇರಿ, ಅದೊಂದೇ ಪ್ರಪಂಚವನ್ನು ಬದಲಾಯಿಸುವಂಥ ದಾರಿ, ಬೇರೆ ದಾರಿ ನಮಗಿಲ್ಲ ಇವತ್ತು.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/9/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು, ಕೀಲು ಮತ್ತು ಮೂಳೆ ರೋಗ ತಜ್ಞರು ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು, ನೇತ್ರ ತಪಾಸಣಾ ತಜ್ಞರು ಡಾಕ್ಟರ್ ಕುಮಾರ್ ಜಿ ಎಸ್ ರವರು, ಮಕ್ಕಳ ತಜ್ಞರು ಡಾಕ್ಟರ್ ನಾಗೇಶ್ ರವರು, ಸಾಮಾನ್ಯ ರೋಗ ತಜ್ಞರು ಡಾಕ್ಟರ್ ಸುಷ್ಮಾ ರವರು, ಮಕ್ಕಳ ತಜ್ಞರು ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು, ತುರ್ತು ಚಿಕಿತ್ಸಾ ತಜ್ಞರು ಡಾಕ್ಟರ್ ನಿಸರ್ಗ ರವರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ವೈಷ್ಣವಿ ರವರು, ಆಯುರ್ವೇದ ತಜ್ಞರು ಡಾಕ್ಟರ್ ಅಯ್ಯನರಾಜ್ ರವರು, ಫಿಸಿಯೋಥೆರಪಿಸ್ಟ್ ರವರು ಡಾಕ್ಟರ್ ರಾಜು ಕೆ ಎಸ್ ಅವರು, ವಾಕ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ. ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಿಂದು. ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನ ಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಬಳ್ಳಾರಿ ತಾಲೂಕು ಕಪ್ಪಗಲ್ಲು, ಜಾಲಿ ಬೆಂಚು, ಎತ್ತಿನ ಬುದಿಹಾಳ್ ಹಾಗೂ ಇಬ್ರಾಹಿಂಪುರ ಗ್ರಾಮಗಳ ರೈತರು ಪ್ರಧಾನಮಂತ್ರಿ ಕುಸುಂಬಿ ಯೋಜನೆಯಡಿ ಪಂಪ್ಸೆಟ್ ಅಳವಡಿಸಿಕೊಂಡು ಲಭ್ಯ ನೀರು ಬಳಸಿ ಭತ್ತ, ಮೆಣಸಿನಕಾಯಿ, ಶೇಂಗಾ, ಅಂಜೂರ, ಮೆಕ್ಕೆಜೋಳ ಹಾಗೂ ವಿವಿಧ ತೋಟಗಾರಿಕೆ ಬೆಳೆಗಳಿಗೆ ನೀರು ಹಾಯಿಸುತ್ತಿದ್ದಾರೆ. ವಿದ್ಯುತ್ ವಿತರಣಾ ಕಂಪನಿಗಳ ಗ್ರಿಡ್ ಮೇಲಿನ ಒತ್ತಡ ಗಣನೀಯವಾಗಿ ಕಡಿಮೆಯಾಗಲಿದೆ. ಈ ಯೋಜನೆಯಡಿ 3 ಅಶ್ವಶಕ್ತಿಯಿಂದ 10 ಅಶ್ವಶಕ್ತಿವರೆಗಿನ ಸಾಮರ್ಥ್ಯದ ಸೌರ ಪಂಪ್ಸೆಟ್ಗಳಿಗೆ ಧನಸಹಾಯ ಒದಗಿಸಲಾಗುತ್ತಿದೆ. ಕೇಂದ್ರ ಸರ್ಕಾರ ಶೇಕಡ 30, ರಾಜ್ಯ ಸರ್ಕಾರ ಶೇಕಡ 50% ಧನಸಹಾಯ ನೀಡುತ್ತಿದ್ದು ರೈತರು ಕೇವಲ ಶೇಕಡ 20% ವಂತಿಗೆ ಪಾವತಿಸಬೇಕಾಗುತ್ತದೆ. ಬಳ್ಳಾರಿ ತಾಲೂಕು ವ್ಯಾಪ್ತಿಯ 112 ಜನ ರೈತರು ಸೌರ ಪಂಪ್ಸೆಟ್ಗೆ ಅರ್ಜಿ ಸಲ್ಲಿಸಿದ್ದು 25 ಜನ ರೈತರು ವಂತಿಗೆ ಪಾವತಿಸಿದ್ದಾರೆ. ಈಗಾಗಲೇ 22 ಜನ ರೈತರು ಯಶಸ್ವಿಯಾಗಿ ಕುಸುಮ್ ಬಿ ಯೋಜನೆ ಸೌಲಭ್ಯ ಪಡೆದಿದ್ದಾರೆ ಎಂದು ಬಳ್ಳಾರಿ ಜೆಸ್ಕಾಂ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೋಹನ್ ಬಾಬು ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬರ ಪರಿಹಾರದ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸಚಿವ ಸಂಪುಟ ಸಭೆಯಲ್ಲಿ ತಾವು ಪ್ರಬಲವಾಗಿ ಪ್ರತಿಪಾದಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಲವು ಭಾಗಗಳಲ್ಲಿ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮ ಹಾಗೂ ರೈತರ ಸಂಕಷ್ಟದ ಕುರಿತು ತಾವು ಗಮನ ಸೆಳೆದಿದ್ದಾಗಿ ನುಡಿದರು. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಡಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ, ಕೆರೆ ಸಂರಕ್ಷಣೆ ಮತ್ತು ಪುನರುಜ್ಜೀವನ ಕಾಮಗಾರಿ ಕೈಗೊಳ್ಳಲಾಗಿದೆ. 9 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿದೆ ಎಂದರು. ಬಾವಡಿ ಕಾಮಗಾರಿ ಹಿನ್ನೆಲೆ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಪರ್ಯಾಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ರಾಜ್ಯದ 50 ಲಕ್ಷ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಲಾಗಿದ್ದು ವಾರ್ಷಿಕ 350 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಾರಿಗೆ ಖಾತೆ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಕನ್ನಾಘಟ್ಟ ಗ್ರಾಮದಲ್ಲಿ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಯವರು ವಿದ್ಯಾರ್ಥಿಗಳ ಬಸ್ ಪಾಸ್ ಹಣವನ್ನು ರಾಜ್ಯ ಬೊಕ್ಕಸದಿಂದ ಭರಿಸುವ ಭರವಸೆ ನೀಡಿದ್ದಾರೆ ಎಂದರು. ಮಂಡ್ಯ ಜಿಲ್ಲೆಗೆ ಶೀಘ್ರ 100 ಬಸ್ಗಳು ಮಂಜೂರಾಗಲಿವೆ ಎಂದು ಸಚಿವರು ಹೇಳಿದರು. ಬೀದರ್ ಜಿಲ್ಲೆ ಔರಾದ್, ಬಸವಕಲ್ಯಾಣ, ಭಾಲ್ಕಿ ಸೇರಿದಂತೆ 5 ತಾಲೂಕುಗಳಲ್ಲಿ ಅಪಾಯದ ಸ್ಥಿತಿಯಲ್ಲಿರುವ ಶಾಲೆಗಳ ಕೊಠಡಿಗಳನ್ನು ತೆರವುಗೊಳಿಸಲು ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಂಡಿದೆ. ಶಾಲಾ ಶಿಕ್ಷಣ ಇಲಾಖೆ ಪಟ್ಟಿ ಆಧರಿಸಿ ಜಿಲ್ಲೆಯ

0: 434 ಶಾಲೆಗಳ 1311 ಶಿಥಿಲ ಕೊಠಡಿಗಳನ್ನು ನೆಲಸಮಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಾವೀನ್ಯತೆ ಮತ್ತು ಡಿಜಿಟಲೀಕರಣದ ಮೂಲಕ ಸುಸ್ಥಿರ ಭವಿಷ್ಯಕ್ಕಾಗಿ ಸಕ್ಷಮ ಅಭಿಯಾಂತ್ರಿಕತೆ ಎಂಬ ಧ್ಯೇಯದೊಂದಿಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಅವಿಭಜಿತ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿಯಲ್ಲಿ 1861 ಸರ್ ಎಂ ವಿಶ್ವೇಶ್ವರಾಯ ಜನಿಸಿದರು. ಸರ್ ಎಂ ವಿಶ್ವೇಶ್ವರಾಯ ಅವರ ಅಭಿಯಾಂತ್ರಿಕ ಸಾಧನೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ ಧಾರವಾಡದ ಡಾಕ್ಟರ್ ಬಸವರಾಜ್ ಅಕ್ಕಿ.
1: ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿ ಮುಖ್ಯ ಇಂಜಿನಿಯರ್ ಹಾಗೂ 1912-1918 ದಿವಾನರಾಗಿ ಅಪಾರ ಸೇವೆ ಸಲ್ಲಿಸಿದರು. ಅವರ ಅವಧಿಯಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗಳ ಸ್ಥಾಪನೆ, ಶ್ರೀಗಂಧ ಎಣ್ಣೆ ಹಾಗೂ ಸರ್ಕಾರಿ ಸಾಬೂನು ಕಾರ್ಖಾನೆಗಳು, ಭದ್ರಾವತಿಯ ಕಿನ ಕಾರ್ಖಾನೆ, ಮೈಸೂರು ಬ್ಯಾಂಕ್, ಮಲೆನಾಡು ಅಭಿವೃದ್ಧಿ ಮಂಡಳಿ, ಕೃಷ್ಣರಾಜಸಾಗರ ಅಣೆಕಟ್ಟು, ಮೈಸೂರು ವಿಶ್ವವಿದ್ಯಾಲಯ ಮತ್ತು ಶ್ರೀ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಮಹತ್ವದ ಸಂಸ್ಥೆಗಳು ಸ್ಥಾಪನೆಯಾದವು. ಕೈಗಾರಿಕೆ, ಶಿಕ್ಷಣ, ನೀರಾವರಿ, ಕೃಷಿ ಹಾಗೂ ಆರ್ಥಿಕ ಕ್ಷೇತ್ರಗಳಿಗೆ ನೀಡಿದ ಅಪೂರ್ವ ಕೊಡುಗೆಗಾಗಿ ಭಾರತ ಸರ್ಕಾರವು 1955 ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವ ಹಕ್ಕು ಆದ್ಯತೆ ಗಮನ ಹರಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10 ವಿಶೇಷ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದು, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮ್ಮದ್ ಮತ್ತು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಕುಣಿಮೆಳ್ಳಿ ಹಳ್ಳಿ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ವಿಷಯದ ಸಹಶಿಕ್ಷಕಿ ಕೆಬಿ ರೇಖಾ ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ಬಳಸಿ ಗಮನ ಸೆಳೆದಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಪ್ರಯೋಗದ ಕುರಿತು ಮಾಹಿತಿ ನೀಡಿದ್ದಾರೆ.
5: AI ಸುಲಭವಾಗಿ ಕಥೆಯ ರೂಪದ ವಿಡಿಯೋ ಮೂಲಕ ತಿಳಿಸಿಕೊಡುವುದರಿಂದ ಮಕ್ಕಳು ವಿಜ್ಞಾನದ ಕ್ಲಿಷ್ಟ ಪರಿಕಲ್ಪನೆಗಳನ್ನ ಸವಿಯುವರು. ಕಲಿಕೆ ಕಷ್ಟಕರವಾಗಿರದೆ ಇಷ್ಟವಾಗುವುದು. AI ಮತ್ತು ತಂತ್ರಜ್ಞಾನ ನಮಗೆ ಸಹಾಯ ಮಾಡುವುದರಿಂದ ನನ್ನ ಬೋಧನೆಯಲ್ಲಿ ಮಕ್ಕಳ ಕಲಿಕೆಯಲ್ಲಿ AI ತಂತ್ರಜ್ಞಾನಾಧಾರಿತ ಪ್ರಯೋಗಾಧಾರಿತ ಚಟುವಟಿಕೆಯಾಧಾರಿತ ಬೋಧನೆಯನ್ನ ಮಾಡುತ್ತಿರುವೆ. ನಮ್ಮ ಹಳ್ಳಿಯ ಮಕ್ಕಳು ಪ್ರೊಜೆಕ್ಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಬಳಸಲು ಬಹಳ ಉತ್ಸುಕತೆ ತೋರಿಸುತ್ತಿದ್ದಾರೆ. ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದೆ.
0: ಮಣ್ಣು, ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಕೊಡುಗೆ ನೀಡುತ್ತಿರುವ ಜೋಡೆತ್ತು ಅವಲಂಬಿತ ರೈತರನ್ನು ದೇವರು ಮೆಚ್ಚುವ ನೇಗಿಲ ಯೋಗಿಗಳು ಎಂದು ಗುರುತಿಸಿ ಗೌರವಿಸುವ ಕಾರ್ಯಕ್ರಮ ವಿಜಯಪುರ ಜಿಲ್ಲೆ ಬಸವನ ಬಾಕೇವಾಡಿ ತಾಲೂಕು ಪಿಯು ನಂದಿಹಾಳ ಗ್ರಾಮದಲ್ಲಿ ಜರುಗಿತು. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರೇರಣೆಯಿಂದ ಕೃಷಿ ಪದವೀಧರರು ಆರಂಭಿಸಿರುವ ನಂದಿ ಕೂಗು ಅಭಿಯಾನದ ಅಂಗವಾಗಿ ಗ್ರಾಮದ ಜೋಡೆತ್ತಿನ ಕೃಷಿಕರಿಗೆ ಅಭಿನಂದನಾ ಪತ್ರ ನೀಡಿ ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ಮಹತ್ವ ಸಾರಲಾಯಿತು. ರಾಜ್ಯದಲ್ಲಿ ನಂದಿ ಕೃಷಿ ಸಂಸ್ಕೃತಿ ಪುನಶ್ಚೇತನ ಕಾನೂನು ಜಾರಿಗೆ ಆಗ್ರಹಿಸಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸುವುದಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ಮನಗೂಳಿ ತಿಳಿಸಿದರು. ಬೀದರ್ ಜಿಲ್ಲೆ ಭಾಲ್ಕಿಯ ಸಿದ್ಧಾರ್ಥ ನಗರದಲ್ಲಿ 1,18,00,000 ರೂಪಾಯಿ ಅನುದಾನದಲ್ಲಿ ನೂತನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸಿದರು. ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆಗಳು ಅವರ ವಾಸಸ್ಥಳದ ಸಮೀಪದಲ್ಲೇ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಆರೋಗ್ಯ ಕೇಂದ್ರದ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು.

0: ಬಿಳಿಗಿರಿ ರಂಗನಾಥ ದೇವಾಲಯ ವ್ಯಾಪ್ತಿಯ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಚಾಮರಾಜನಗರ ತಾಲೂಕು ಬಡಗಲಪುರ ಗ್ರಾಮದ 65 ವರ್ಷದ ಬಸವಣ್ಣ ಎಂಬುವರು ಹಸುಗಳಿಗೆ ಹುಲ್ಲು ತರಲು ಕಾಡಿಗೆ ಹೋದಾಗ ಹುಲಿ ದಾಳಿಯಿಂದ ಮೃತಪಟ್ಟ ಘಟನೆ ನಡೆದಿದೆ. ಕಾಡಾನೆ ದಾಳಿಗೆ ಗುಂಡ್ಲುಪೇಟೆ ತಾಲೂಕು ಕೋಟೆಕೆರೆ ಗ್ರಾಮದ ಜನ್ನೂರು ನಾಯಕ್ ಎಂಬ ಕೃಷಿಕ ಮೃತಪಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂಭ್ರಮದ ಹಿನ್ನೆಲೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಾಯಿಲ್ ಭಾಗ್ಲಾ ತಿಳಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 40ಕ್ಕೂ ಹೆಚ್ಚು ಸಂಚಾರಿ ಮೂರ್ತಿ ವಿಸರ್ಜನಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಾಕ್ಟರ್ ಮಹಾಂತೇಶ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕುಸುಂಬಿ ಯೋಜನೆ, ಬಳ್ಳಾರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೌರ ಪಂಪ್ಸೆಟ್ ಆಧರಿಸಿ ರೈತರಿಂದ ಮಾದರಿ ತೋಟಗಾರಿಕೆ. ಟಿಸಿಎಸ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅನುದಾನದಲ್ಲಿ ವಿಜಯಪುರದ ಐತಿಹಾಸಿಕ ತಾಜ್ ಬಾವಡಿ ಪುನರುಜ್ಜೀವನ. ಶ್ರೇಷ್ಠ ಅಭಿಯಂತರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಾಯ ಅವರ ಜನ್ಮದಿನವಿಂದು ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ. ಮಾನವ ಹಕ್ಕುಗಳತ್ತ ಆದ್ಯತೆ ನೀಡಿ ಗಮನ ಹರಿಸೋಣ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 138 ಕುರಿತು SBYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಪುಣ್ಯ ಪಾಪ ಋಣ ಅನುಬಂಧ,
5: ಪುಣ್ಯ ಪಾಪ ಋಣಾನುಬಂಧ,
4: ವಾಸನೆಗಳಿವು
5: ವಾಸನೆಗಳಿವು,
4: ಜನ್ಮಾಂತರದ
5: ಜನ್ಮಾಂತರದ
4: ಕರ್ಮಶೇಷದ ಅಂಶಗಳು
5: ಕರ್ಮಶೇಷದ ಅಂಶಗಳು,
4: ಎಣಿಕೆಗೆ ಸಿಲುಕದ
5: ಎಣಿಕೆಗೆ ಸಿಲುಕದ
4: ಆಕಸ್ಮಿಕ ಯದೃಚ್ಛೆಗಳು
5: ಆಕಸ್ಮಿಕ ಯದೃಚ್ಛೆಗಳು,
4: ಸನ್ನಿಹಿತ ದೈವ ಕದೆ ಮಂಕುತಿಮ್ಮ
5: ಸನ್ನಿಹಿತ ದೈವ ಕದೆ ಮಂಕುತಿಮ್ಮ.
4: 152ನೆಯ ಮುಕ್ತಕದಲ್ಲಿ DVG ಅವರು ಹಿಂದಿನ ಮುಕ್ತಕದಲ್ಲಿ ಹೇಳಿದಂಥ ಕೆಲವು ಅಂಶಗಳನ್ನು ಮತ್ತೆ ಮುಂದುವರಿಸ್ತಾರೆ. ಅಲ್ಲಿ ನಾವು ನೋಡಿದಂಗೆ ದೈವ ಅಂತ ಅನಿಸೋವಂಥದ್ದು ಪ್ರಕೃತಿಯಲ್ಲಿದೆ ಅಂತ ಹೇಳಿದ್ವಿ. ಇಂದು ಇನ್ನು ಎರಡನೆಯ ಅಂಶವಾದಂತಹ ಕರ್ಮ ಅಂತ ಏನಿತ್ತೋ ಆ ಕರ್ಮದ ವಿಚಾರಗಳನ್ನು ಇಲ್ಲಿ ಸ್ವಲ್ಪ ವಿವರವಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಮುಖ್ಯವಾದಂಥ ಟರ್ಮಿನಾಲಜಿ, ಒಂದು ಪದದ ಬಳಕೆಯಾಗಿದೆ, ವಾಸನೆ ಅಂತ. ವಾಸನ ಸಂಸ್ಕೃತದಲ್ಲಿ ಅಥವಾ ನಮ್ಮ ಆಧ್ಯಾತ್ಮಿಕ ವಾಂಗ್ಮಯದಲ್ಲಿ ವಾಸನ ಅನ್ನುವಂಥ ಒಂದು ಬಹಳ ಮುಖ್ಯವಾದಂಥ ಪರಿಕಲ್ಪನೆ ಇದೆ. ಅದು ಯಾವ ರೀತಿ ಅಂತಂದರೆ ಒಂದು ಗುರುತು ಅಂತ ಅಂದ್ಕೊಳ್ಬಹುದು. ಒಂದು ಗುರುತು, ಒಂದು ಕಲೆ, ಒಂದು ಇಂಪ್ರೆಷನ್, ಟಸ್ಸೆ ಒತ್ತಿದಂಗೆ, ಒಂದು ಸ್ಟ್ಯಾಂಪ್ ಹಾಕಿದಂಗೆ. ಈಗ ಉದಾಹರಣೆಗೆ ನಾವು ಯಾವಾಗಲೋ ಬಿದ್ದುಬಿಟ್ಟಿದ್ವಿ ಅಂದ್ಕೊಂಡು, ಚಿಕ್ಕ ವಯಸ್ಸಲ್ಲಿ ಬಿದ್ದೋಗಿದ್ವಿ, ಬಿದ್ದು ಮಂಡಿ ಮೇಲೆಲ್ಲ ಗಾಯ ಮಾಡ್ಕೊಂಡಿದ್ವಿ ಅಂತಂದರೆ ಗಾಯ ಕೂಡ್ಕೊಳ್ತು. ಆದರೆ ಚರ್ಮ ಯಾವ ಭಾಗದಲ್ಲಿ ಗಾಯವಾಗಿತ್ತೋ ಆ ಭಾಗದಲ್ಲಿ ಕಲೆಯಾಗಿ ಪರಿವರ್ತನೆಯಾಯಿತು. ಮಾಮೂಲಿ ಚರ್ಮದಂತೆ ಇರಲ್ಲ, ಅದು ಕಲೆಯಾಗಿ ಉಳಿಯುತ್ತೆ ಅಲ್ವಾ. ಸೊ ಎಷ್ಟೋ ವರ್ಷಗಳ ನಂತರ ಕೂಡ ಆ ಚರ್ಮದ ಕಲೆ ಹಾಗೆ ಇರುತ್ತೆ. ನನಗೆ 50 ವರ್ಷ ಆದರೂ ಕೂಡ 5 ವರ್ಷದಲ್ಲೋ 10 ವರ್ಷದಲ್ಲೋ ಇದ್ದಾಗ ನಾನು ಬಿದ್ದು ಮಾಡಿಕೊಂಡಂಥ ಗಾಯದ ಕಲೆ

ಅಲ್ಲೇ ಇರುತ್ತೆ. ಸೊ ಅದು ಕಲೆ. ಹಾಗೆಯೇ ನಾವು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡು ಹೋಗಿದ್ದೀವಿ ಅಂತ ಅಂದ್ಕೊಳ್ಳೋಣ. ಎಲ್ಲೋ ಊಟಕ್ಕೆ ಹೋಗಿದ್ವಿ, ಮಾವಿನ ಹಣ್ಣು ಕೊಟ್ಟರು, ಮಾವಿನ ಹಣ್ಣು ಹಂಗೆ ತಿಂತಾ ಇದ್ದಾಗ ಹಣ್ಣಿನ ರಸ ಬಟ್ಟೆ ಮೇಲೆ ಬಿದ್ದೋಯ್ತು. ಸೊ ಬಟ್ಟೆ ಏನಾಯ್ತು, ಈಗ ಕರೆಯಾಯಿತು. ಸೊ ವಾಪಸ್ ಬಂದ ಮೇಲಿಂದ ಆ ಕರೆ ನೋಡಿದ ತಕ್ಷಣ ಮನೆಯವ್ರು ಕೇಳ್ತಾರೆ, ಅದು ಯಾಕ್ರಿ ಕರೆ ಆಗಿದೆ, ಮಾವಿನ ಹಣ್ಣು ತಿಂದ್ರಾ, ಗೊತ್ತಾಗೋಯ್ತು ಅವ್ರಿಗೆ ಅಲ್ವಾ. ಸೊ ಹಾಗೆ ಈ ಕಲೆಗಳು ನಾವು ಎದ್ದು ಬಿದ್ದು ಆದಾಗ ನಮ್ಮ ಶರೀರದಲ್ಲಾಗಿರುವಂಥ ಗಾಯದ ಗುರುತುಗಳು ಯಾವಾಗಲೂ ನಾನು ಬಿದ್ದಿದ್ದೆ ಅನ್ನೋದನ್ನು ನನಗೆ ನೆನಪಿಸುತ್ತೆ. ಹಾಗೆ ನಾನು ಏನು ತಿಂದನೋ ಅದು ಕಲೆಗಳು ಗುರುತಿಸ್ತವೆ. ಸೊ ಹಾಗೆ ನಾವು ಮಾಡಿದ್ದು ನಾವು ತಿಂದಿದ್ದು ಯಾವುದೋ ಒಂದು ರೂಪದಲ್ಲಿ ನಮಗೀಗ ಕಾಣಿಸ್ತಾ ಇದೆ. ಆದರೆ ಜನ್ಮಾಂತರಗಳಲ್ಲಿ ಈ ಥರದ ಕಲೆಗಳು ನಮ್ಮ ಒಂದು ಜೀವಕ್ಕೆ ಅಂಟ್ಕೊಂಡಾಗ ಅದನ್ನು ನಾವು ವಾಸನೆಗಳು ಅಂತ ಕರಿತೀವಿ. ಸೊ ಜನ್ಮತಃ ನಮ್ಮ ಜೊತೆ ಬಂದಿರುತ್ತದು, ನಮಗೆ ಕಾಣಿಸಲ್ಲ. ಚರ್ಮದ ಮೇಲಿರೋ ಗಾಯದ ಕಲೆ, ಬಟ್ಟೆ ಮೇಲೆ ಬಿದ್ದಿರೋ ಮಾವಿನ ಹಣ್ಣಿನ ಕರೆ, ಅದು ನಮಗೆ ಕಾಣಿಸುತ್ತೆ. ಆದರೆ ಈ ವಾಸನೆಗಳು ನಮಗೆ ಕಾಣಿಸಲ್ಲ. ಸೊ ಹಾಗಾದರೆ ಅದು ಕ್ರಿಯೇಟ್ ಆಗೋದು ಹೇಗೆ, ಅದು ಹೇಗೆ ಇದು ಅಂಟ್ಕೊಂಡು ಬರುತ್ತೆ ಅಂತಂದರೆ, ಪುಣ್ಯ ಪಾಪ ಋಣಗಳು ಅನುಬಂಧಗಳು ಇವು ವಾಸನೆಗಳಾಗಿ ಬರ್ತವೆ ಅಂತ. ಸೊ ಪುಣ್ಯ ಅಂತಂದ್ರೇನು, ನಾನು ಯಾವುದೋ ಒಂದು ಸರಿಯಾದಂತಹ ಒಳ್ಳೆಯ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಮನಸ್ಸಿನಿಂದ ಮಾಡಿದರೆ ನನಗೆ ಅದೊಂದು ಏನೋ ಒಂದು ಕ್ರೆಡಿಟ್ ಒಂದು ಕೊಡ್ತಾರೆ. ಈಗ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ, ನನಗೆ ಆ ಪುಣ್ಯದ ಅಕೌಂಟ್ನಲ್ಲಿ ಎಷ್ಟೋ ಒಂದಷ್ಟು ಸೇರ್ಕೊಳ್ಳುತ್ತೆ. ನಾನು ಯಾರಿಗೋ ಮೋಸ ಮಾಡಿದೆ, ಯಾರಿಗೋ ಸುಳ್ಳು ಹೇಳಿದೆ, ಮಾಡಬಾರದು ಮಾಡಿದೆ ಅಂತಂದರೆ ಪಾಪದ ಅಕೌಂಟಲ್ಲಿ ಏನೋ ಒಂದು ಸೇರ್ಕೊಳ್ಳುತ್ತೆ. ಸೊ ಪುಣ್ಯ ಪಾಪ ಅದರ ಅಕೌಂಟ್ನಲ್ಲಿ ಬ್ಯಾಲೆನ್ಸು ಜಾಸ್ತಿ ಯಾವಾಗತ್ತಪ್ಪ ಅಂತಂದರೆ, ನಾನು ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯದ ಅಕೌಂಟಲ್ಲಿ ಜಾಸ್ತಿ ಆಯಿತು, ಕೆಟ್ಟ ಕೆಲಸ ಮಾಡಿದ್ರೆ ಪಾಪದ ಅಕೌಂಟಲ್ಲಿ ಜಾಸ್ತಿ ಆಯಿತು. ಈಗ ಪುಣ್ಯ ಪಾಪ ಒಂದಕ್ಕೊಂದು ಕ್ಯಾನ್ಸಲ್ ಆಗೋಗುತ್ತಾ ಅಂತಂದರೆ ಹಂಗಾಗಲ್ಲ. ಈಗ ನಾನು ನಿನಗೆ 100 ರೂಪಾಯಿ ಕೊಟ್ಟೆ, ನೀನು ನನಗೆ 100 ರೂಪಾಯಿ ವಾಪಸ್ ಕೊಟ್ಟೆ ಅಂತಂದಾಗ ಅಲ್ಲಿಗೆ ಲೆಕ್ಕ ಚುಕ್ತಾಯಿತು. ಆದರೆ ಈ ಪಾಪ ಪುಣ್ಯಗಳ ಕೆಲಸ ಹಂಗಲ್ಲ. ನಾನು ಯಾರಿಗೋ ಚೆನ್ನಾಗಿ ಮೋಸ ಮಾಡಿಬಿಡೋದು, ಮೋಸ ಮಾಡಿದ್ದೇನಾಯಿತು, ಪಾಪದ ಅಕೌಂಟಲ್ಲಿ ಬ್ಯಾಲೆನ್ಸ್ ಜಾಸ್ತಿ ಆಗೋಯ್ತು. ಇವಾಗ ಅದನ್ನು ಸರಿ ಮಾಡಬೇಕಲ್ವ ನಾನು, ಅದಕ್ಕೇನು ಮಾಡೋದು, ಒಂದು 4 ಜನಕ್ಕೆ ಊಟ ಹಾಕ್ಸ್ಬಿಡೋದು ಅಥವಾ ಯಾವುದೋ ದೇವಸ್ಥಾನದಲ್ಲಿ ಹೋಗಿ ಏನೋ ಕೊಟ್ಬಿಡೋದು. ಅವಾಗ ಪುಣ್ಯದ ಅಕೌಂಟಲ್ಲಿ ಜಾಸ್ತಿ ಆಯ್ತಲ್ವಾ, ಈ ಅಕೌಂಟಲ್ಲಿ 100 ಸೇರಿತ್ತು ಪಾಪದರಲ್ಲಿ, ಪುಣ್ಯದರಲ್ಲೂ 100 ಸೇರಿದಾಗ ಇದು ಹೊರಟೋಯ್ತಾ ಅಂತಂದರೆ ಹಂಗಾಗಲ್ಲ. ಅದರ ವಾಸನೆಯೂ ನಿನಗಿದ್ದೇ ಇದೆ, ಇದರ ವಾಸನೆಯೂ ನಿನಗಿದ್ದೇ ಇದೆ. ಪುಣ್ಯದ ಕೆಲಸ, ಒಳ್ಳೆ ಕೆಲಸ ಮಾಡಿದ್ದರ ಒಳ್ಳೆಯ ಫಲವನ್ನು ನೀನು ಅನುಭವಿಸ್ಲೇಬೇಕು, ಕೆಟ್ಟ ಕೆಲಸ ಮಾಡಿದ್ದರ ಪಾಪದ ಫಲವನ್ನು ನೀನು ಅನುಭವಿಸ್ಲೇಬೇಕು. ಇವೆರಡೂ ಕೂಡ ನಿನ್ನ ಅಕೌಂಟಲ್ಲಿ ಬಿದ್ದುಬಿಡ್ತೀಗ. ಅದನ್ನು ನೀನು ವಿತ್ಡ್ರಾ ಮಾಡಿ ಖರ್ಚು ಮಾಡಿದಾಗಷ್ಟೇ ಅದು ಕಡಿಮೆ ಆಗೋದು, ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಇನ್ಯಾರಿಗೋ ಟ್ರಾನ್ಸ್ಫರು ಮಾಡೋಕ್ಕಾಗಲ್ಲ, ಅದು ನಿನ್ನ ಲೆಕ್ಕದಲ್ಲೇ ಮುಂದುವರಿತಾ ಹೋಗುತ್ತೆ. ಸೊ ಹಾಗೆ ಅದು ಪಾಪ ಪುಣ್ಯಗಳು. ಹಾಗೆ ಋಣ, ನಾನು ಬೇರೆಯವರಿಂದ ಪಡೆದಂತಹ ಸಹಾಯ, ಬೇರೆಯವರಿಂದ ಪಡೆದಂತಹ ಯಾವುದೋ ಒಂದು ಒತ್ತಾಸೆ, ಒಂದು ಒಳ್ಳೆಯ ಮಾತು, ಸಕಾಲದಲ್ಲಿ ಸಿಕ್ಕಂತಹ ಯಾವುದೋ ಹಣದ ರೂಪದ ಸಹಾಯ ಇರ್ಬೋದು, ಒಂದು ಪ್ರೋತ್ಸಾಹದ ಮಾತಿರ್ಬೋದು, ಇದೆಲ್ಲವೂ ಕೂಡ ನನಗೆ ಸಹಾಯವಾಗುವ ರೀತಿಯಲ್ಲಿ ನಡೆದಂತಹ ಇನ್ನೊಬ್ಬರ ವರ್ತನೆ, ಅದರಿಂದ ನನಗೆ ಪ್ರಯೋಜನವಾಯಿತು, ನಾನು ನನ್ನ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಋಣ, ಋಣ ಅಂದರೆ ನಾನು ಸಾಲ, ಎರವಲು ಪಡ್ಕೊಂಡಿದ್ದೀನಿ, ಸಾಲವನ್ನು ಪಡ್ಕೊಂಡಿದ್ದೀನಿ. ಅವರು ನನಗೆ ದುಡ್ಡೇನು ಕೊಡೋದು ಬೇಡ, ಸರಿಯಾದ ಸಮಯಕ್ಕೆ ಬಂದು ನನಗೆ ಮನಸ್ಸಿಗೆ ಬಹಳ ಖೇದವಾದಂಥ ಸಂದರ್ಭದಲ್ಲಿ 4 ಸಾಂತ್ವನದ ಮಾತುಗಳಾಡಿ ನಿನ್ನ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೋದಪ್ಪ ಅಂತ ಬೆನ್ನತಟ್ಟು ಕಳಿಸಿದರೆ ನಾನು ಅವರ ಆ ವರ್ತನೆಯ ಸಾಲವನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಅವರಿಗೆ ಋಣಿ, ಅವರು ನನಗೇನೋ ಕೊಟ್ಟಿದ್ದಾರೆ. ಸೊ ಅಂತಹ ಋಣಗಳು ವಾಸನೆಗಳಾಗ್ತವೆ. ಹಾಗೆ ಅನುಬಂಧಗಳು, ಒಬ್ರಿಗೊಬ್ಬರಿಗಿನ ಸಂಬಂಧ, ಅದು ಹತ್ತಿರದ ಸಂಬಂಧ ಆಗ್ಬೋದು, ಒಂದೇ ಮನೆಯ ಕುಟುಂಬದವರ ಸಂಬಂಧ ಆಗ್ಬೋದು, ಯಾವುದೋ ಸ್ನೇಹ ಆಗ್ಬೋದು, ಅಥವಾ ದಾರಿಯಲ್ಲಿ ಯಾರೋ ಹೋಗ್ತಾ ನನಗೆ ಇದುವರೆಗೂ ಅಪರಿಚಿತರಾಗಿದ್ದಂಥವ್ರು ನನಗೇನೋ ಮಾಡಿರ್ಬೋದು. ಸೊ ಈ ಥರದ ಒಬ್ಬರ ಇನ್ನೊಬ್ಬರ ನಡುವಿನ ಒಂದು ಸಂಪರ್ಕ, ಒಂದು ಸಂವಹನ ಸಂಬಂಧ ಏನಾಗಿರುತ್ತೋ ಅದು ಕೂಡ ವಾಸನೆಗಳಾಗಿ ನಮ್ಮನ್ನು ನಮ್ಮ ಜೊತೆಯಲ್ಲೇ ಬರುವಂತಹ ಒಂದು ಸೂಟ್ ಕೇಸು, ಆ ಸೂಟ್ ಕೇಸಲ್ಲಿ ಇವೆಲ್ಲ ಸೇರ್ಕೊಳ್ತಾ ಬರ್ತವೆ.

0: ಇದು ಏನಂದರೆ ಈ ಟ್ರಾನ್ಸಾಕ್ಷನ್, ಈ ವ್ಯವಹಾರ ಯಾವುದೋ ಅಂಗಡಿನಲ್ಲಿ ನಾವು ಏನು ತೊಗೊಳಕ್ಕೆ ಹೋಗಿದ್ದೀವಿ ಅಂದ್ಕೊಂಡು ಒಂದು ಹಾಲು ತೊಗೋಬೇಕು. ಆ ಅರ್ಧ ಲೀಟ್ರ್ ಹಾಲಿಗೆ ಎಷ್ಟು ದುಡ್ಡೋ ಅಷ್ಟು ದುಡ್ಡು ನಾನು ಅವ್ರ ಕೈಗಿಡ್ತೀನಿ, ಅರ್ಧ ಲೀಟ್ರ್ ಪ್ಯಾಕೆಟ್ ಹಾಲು ನಾನು ತೊಗೋತೀನಿ, ಅಲ್ಲಿಗೆ ಚುಕ್ತ, ಅದು ಮುಗೀತಲ್ಲಿಗೆ. ನಾನು ಯಾರ ಹತ್ರನೋ ಸಾಲ ತೊಗೊಂಡೆ, ಸಂಘದಲ್ಲಿ ನಾವು ಸಾಲ ತೊಗೊಂಡಿದ್ದೀವಿ, ಸಂಘದ ಸಾಲವನ್ನು ತಿಂಗಳು ತಿಂಗಳು ಕಂತಲ್ಲಿ ಕಟ್ಟಿದ್ವಿ, ಕಡೆ ಕಂತು ಕಟ್ಟಿದ ನಂತರ ಸಾಲ ಚುಕ್ತ, ಮುಗೀತಲ್ಲಿಗೆ ಅಂತ. ಇದು ನಿತ್ಯ ಜೀವನದ ವ್ಯವಹಾರದ ಲೆಕ್ಕಾಚಾರ. ಆದರೆ ನಮ್ಮ ಜೀವನದ ಚಟುವಟಿಕೆಗಳ ವ್ಯವಹಾರ ಆ ಥರ ಇದೇ ಜೀವನದಲ್ಲಿ ಚುಕ್ತ ಆಗಲ್ವಂತೆ. ಅದಕ್ಕೆ ನಮ್ಮ ಸನಾತನ ಧರ್ಮದ ಒಂದು ಪರಿಕಲ್ಪನೆ ಏನಪ್ಪ ಅಂತಂದರೆ, ಈ ಜನ್ಮದಲ್ಲಿ ನಾವು ಕಂಡಂತೆ ನಾವು ಮಾಡಿರುವಂಥ ವ್ಯವಹಾರಗಳಿಗೆ ಎಲ್ಲದಕ್ಕೂ ಕೂಡ ಪ್ರತಿಫಲ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದು ಮುಂದಿನ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ ಅಂತ. ಈಗ ಈ ತಿಂಗಳು ಕಂತು ಕಟ್ಟೋದು ಅದೇ ಥರ ತಾನೆ. ನಾನು ಒಂದು ಸರ್ತಿಗೆ 50,000 ಸಾಲ ತೊಗೊಂಡಿದ್ದೀನಿ, ವಾಪಸ್ ಒಂದೇ ಸರ್ತಿಗೆ 50,000 ವಾಪಸ್ ಕೊಡಲ್ಲ, ನಾನು ತಿಂಗಳು ತಿಂಗಳು ಚೂರು ಚೂರು ಕಟ್ಕೊಂಡು ಬರ್ತೀನಿ ಅಲ್ವಾ. ಹಾಗೆ ಜೀವನದಲ್ಲಿ ಆಗುವಂತಹ ಪುಣ್ಯ ಪಾಪ ಋಣ ಅನುಬಂಧಗಳು ವಾಸನೆಯ ರೂಪದಲ್ಲಿ ನನ್ನ ಜೊತೆನೇ ಬರ್ತವೆ. ಅವು ಜನ್ಮಾಂತರದ ನನ್ನ ಕರ್ಮದ ಶೇಷಗಳು. ಅದನ್ನು ನಾನು ಒಂದೇ ಸರ್ತಿ ಚುಕ್ತ ಮಾಡೋಕ್ಕಾಗದೇ ಇರೋದರಿಂದ ಈ ತಿಂಗಳು ಒಂದು ಸ್ವಲ್ಪ EMI ಕಟ್ಟದಂಗೆ ಈ ಜನ್ಮದಲ್ಲಿ ಒಂದಷ್ಟು EMI ನಾನು ಕಟ್ತೀನಿ, ಮುಂದಿನ ಜನ್ಮದಲ್ಲಿ ಇನ್ನೊಂದಷ್ಟು EMI ಕಟ್ತೀನಿ. ಸೊ ಹಾಗೆ ನಿತ್ಯ ನಿತ್ಯ ಆಗಿರೋಂಥ ಕೆಲಸಗಳ ಪರಿಣಾಮ ಕ್ರಮೇಣ ಸೂಟ್ ಕೇಸಲ್ಲಿ ಬ್ಯಾಂಕ್ ಅಕೌಂಟು ಪುಣ್ಯ ಪಾಪಗಳ ಅಕೌಂಟಲ್ಲಿ ಶೇಖರಣೆ ಆಗ್ತಾ ಬರುತ್ತೆ. ಸಂದರ್ಭಕ್ಕೆ ಅನುಸಾರವಾಗಿ ನಾನು ಅದನ್ನು ವಿಡ್ರಾ ಮಾಡ್ತೀನಿ, ಖರ್ಚು ಮಾಡ್ಕೋತೀನಿ, ವಿಡ್ರಾ ಮಾಡ್ತೀನಿ, ಖರ್ಚು ಮಾಡ್ಕೋತೀನಿ. ಒಂದೇ ಜನ್ಮದಲ್ಲಿ ಆಗಲ್ಲ. ಅದಕ್ಕೆ ನಾವು ನೋಡ್ತೀವಿ, ನಮ್ಗೆ ಎಷ್ಟೋ ಸತಿ ಅನಿಸೋದುಂಟು, ಇವನೇನಪ್ಪ ಇಷ್ಟು ಮೋಸ ಮಾಡ್ತಿದ್ದಾನೆ ಎಲ್ರಿಗೂ, ದೇವ್ರಿಗೆ ಕಣ್ಣೇ ಇಲ್ವಾ, ಅವನನ್ನು ಹಿಡಿದಾಕ್ಬೇಕಿತ್ತಲ್ವಾ, ಏನಾದರೂ ಅವನಿಗೆ ಆಗಬೇಕಿತ್ತಲ್ವಾ ಅಂತ ನಮಗೆ ಅನಿಸುತ್ತೆ. ಆದರೆ ನಮ್ಮ ಲೆಕ್ಕ ಏನು, ಈ ಜನ್ಮದ ಬದುಕಿನಿಂದ ಸಾವಿನವರೆಗಿರುವ ಒಂದು ಜನ್ಮದ ಲೆಕ್ಕಾಚಾರ. ಈ ವಾಸನೆಗಳಿಗೆ ಹಾಗಲ್ಲ, ಅದಕ್ಕೆ ಕೊನೆಯೇ ಇಲ್ಲ. ಯಾವುದೋ ಒಂದು ಜನ್ಮದಲ್ಲಿ ಇದರ ಫಲವನ್ನು ಅವನು ಅನುಭವಿಸಲೇಬೇಕು ಅನ್ನೋದು ದೈವದ ನಿಯಾಮಕ. ಸೊ ನಾವಿವಾಗ ತಪ್ಪಿಸ್ಕೊಂಬಿಟ್ವಿ ಅಂತ ಅನ್ಕೋಬೋದು, ನಾವಿವಾಗ ಮಾಡಬಾರದು ಮಾಡಿಬಿಟ್ಟು ನಮ್ಮನ್ನು ಯಾರೂ ಹಿಡಿಲಿಲ್ಲ ಅಂತ ಮೆರೀತಾ ಇರ್ಬೋದು. ಆದರೆ ಅದು ನಮ್ಮ ಎಣಿಕೆಗೆ ಸಿಕ್ಕದು, ತಾನಾಗೆ ಆಗ್ತಾ ಇರೋವಂಥವು, ದೈವಕ್ಕೆ ಅವು ಸನ್ನಿಹಿತ, ದೇವರು ಅದಕ್ಕೆ ಲೆಕ್ಕ ಇಡ್ತಾ ಇರ್ತಾನೆ. ದೈವ ಅಂತಂದರೆ ಯಾವುದೋ ಒಂದು ವಿಗ್ರಹದಲ್ಲಿರುವಂಥ ರಾಮನೋ ಸೀತೆಯೋ ಕೃಷ್ಣನೋ ಶಿವನೋ ವಿಷ್ಣುವೋ ಹಾಗಲ್ಲ. ದೈವ ಅಂತಂದರೆ ನಾವು ಅಲ್ಲಿ ನೋಡಿದ್ವಲ್ವಾ, ಅದು ಪರಸತ್ವದ ಒಂದು ಪ್ರಕಟೀಕರಣ. ಇಲ್ಲಿ ಇಡೀ ವಿಶ್ವದಲ್ಲಿ ವಿಶ್ವದಲ್ಲೇ ಪ್ರಕಟೀಕೃತವಾಗುವಂತಹ ಪರಸತ್ವ ದೈವ, ಅದು ನಮ್ಮ ಕೆಲಸಗಳನ್ನೆಲ್ಲ ನೋಡ್ತಾ ಇರುತ್ತೆ. ನಾವು ಅನ್ಕೊಳ್ಳೋದೇನು ಚಿತ್ರಗುಪ್ತ ಬರೆದಿಟ್ಕೋತಾನೆ ಅಂತ, ಚಿತ್ರಗುಪ್ತ ಯಾರೋ ನಮ್ಮ ಕಾಲ್ಪನಿಕ ಒಂದು ಕ್ಯಾರೆಕ್ಟರ್ ನಾವು ಕ್ರಿಯೇಟ್ ಮಾಡಿ ಅವನು ಬರ್ಕೋತಾನೆ ಅಂತ ಅಂತೀವಿ. ಆದರೆ ಅದು ಆ ರೀತಿ ಅಲ್ಲದೆ ಹೋದರೂ ಕೂಡ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಒಂದಲ್ಲ ಒಂದು ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ವಹಿಸಲೇಬೇಕು, ಉತ್ತರದಾಯಿಗಳಾಗಲೇಬೇಕು. ಅದು ಆಗೋದು ಯಾವಾಗತ್ತೆ ಹೇಗಾಗತ್ತೆ ಅಂತ ಗೊತ್ತಿಲ್ಲ, ಆಗೋದಂತೂ ಸತ್ಯ. ಯಾಕೆಂದರೆ ದೈವ ಅನ್ನೋಂಥ ಒಂದು ಶಕ್ತಿಗೆ ಅದು ಸನ್ನಿಹಿತ, ಅದು ಗೊತ್ತಾಗ್ತಾನೆ ಇರುತ್ತೆ. ಅದನ್ನು ನಾವು ನೆನಪಿಟ್ಕೊಳ್ಬೇಕು.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 138 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಣ್ಣಿನಲ್ಲಿ ಮೂಡುವ ಗಣಪತಿ, ಬದುಕು ಕಟ್ಟಿಕೊಳ್ಳುವ ಕುಂಬಾರ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮಣ್ಣಿನಲ್ಲಿ ಮೂಡುವ ಗಣಪತಿ, ಬದುಕು ಕಟ್ಟುವ ಕುಂಬಾರ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ.

ಹಬ್ಬ ಎಂದರೆ ಎಲ್ಲಿಲ್ಲದ ಸಡಗರ, ಸಂಭ್ರಮ. ಅದರಲ್ಲೂ ಗಣಪತಿ ಹಬ್ಬದ ವಿಶೇಷತೆಯೇ ಬೇರೆ. ಮನೆ ಮನೆಗಳಲ್ಲಿ ಗಣಪತಿ. ಇತ್ತೀಚೆಗೆ ಮಣ್ಣಿನ ಗಣಪತಿ ಹೆಚ್ಚುತ್ತಿದೆ. ಸರ್ಕಾರವು ಮಣ್ಣಿನ ಗಣಪತಿಗೆ ಆದ್ಯತೆ ನೀಡಿದೆ. ಈ ಪರಿಸರ ಸ್ನೇಹಿ ಗಣಪತಿಯ ಹಿಂದೆ ಮಣ್ಣಿನಲ್ಲಿ ಬೆವರು ಸುರಿಸುವ ಕಲಾವಿದನ ಬದುಕಿದೆ. ವರ್ಷಗಟ್ಟಲೆ ಮಣ್ಣಿನೊಂದಿಗೆ ಬೆರೆತು ತನ್ನ ಕೈ ಚಳಕದಿಂದ ಗಣಪತಿಗೆ ರೂಪ ನೀಡುವ ಕುಂಬಾರನ ಪರಿಶ್ರಮವಿದೆ. ಕುಂಬಾರನ ಬದುಕು ಹೊರಗಿನಿಂದ ನೋಡಿದಷ್ಟು ಸುಲಭವಲ್ಲ. ಮಣ್ಣನ್ನು ಹುಡುಕಿ ತರುವುದು, ಅದನ್ನು ಹದ ಮಾಡುವುದು, ಕಲಸಿ ಮೂರ್ತಿ ರೂಪಿಸುವುದು, ಒಣಗಿಸುವುದು, ಬಣ್ಣ ಹಚ್ಚುವುದು, ಅಲಂಕರಿಸುವುದು, ಪ್ರತಿಯೊಂದು ಹಂತದಲ್ಲೂ ಅವನ ಶ್ರಮ ಅಡಗಿದೆ. ಒಂದು ಮೂರ್ತಿ ಸಿದ್ಧವಾಗುವಷ್ಟರಲ್ಲಿ ಅವನ ಕೈಗಳು ಮಣ್ಣಿನಿಂದ ತುಂಬಿರುತ್ತವೆ, ದೇಹ ಬೆವರಿನಿಂದ ತೊಯ್ಯುತ್ತದೆ. ಆದರೆ ಆ ಮಣ್ಣಿನಲ್ಲೇ ಅವನ ಬದುಕಿನ ಭರವಸೆಯು ಅಡಗಿರುತ್ತದೆ. ಗಣಪತಿ ಹಬ್ಬಕ್ಕೆ ತಿಂಗಳುಗಳ ಮುಂಚೆಯೇ ಅವನ ಕೆಲಸ ಆರಂಭವಾಗುತ್ತದೆ. ಇತರರು ಹಬ್ಬದ ದಿನಗಳನ್ನು ಎಣಿಸುತ್ತಿದ್ದರೆ ಕುಂಬಾರನ ಮನಸ್ಸಿನಲ್ಲಿ ಮೂರ್ತಿಗಳ ಸಂಖ್ಯೆಯ ಲೆಕ್ಕಾಚಾರ ನಡೆಯುತ್ತಿರುತ್ತದೆ. ಎಷ್ಟು ಮೂರ್ತಿಗಳನ್ನು ತಯಾರಿಸಬೇಕು, ಎಷ್ಟು ಗಾತ್ರಗಳಲ್ಲಿ ಮಾಡಬೇಕು, ಮಣ್ಣು, ಬಣ್ಣ, ಅಲಂಕಾರ ಸಾಮಗ್ರಿಗಳಿಗೆ ಎಷ್ಟು ಖರ್ಚಾಗಬಹುದು, ಮೂರ್ತಿಗಳು ಮಾರಾಟವಾಗಬಹುದೇ, ಹಾಕಿದ ಬಂಡವಾಳ ಮರಳಬಹುದೇ ಎಂಬ ಪ್ರಶ್ನೆಗಳು ಅವನನ್ನು ಕಾಡುತ್ತಲೇ ಇರುತ್ತವೆ. ಒಂದು ಕಡೆ ಕಚ್ಚಾ ವಸ್ತುಗಳ ಖರ್ಚು, ಮತ್ತೊಂದು ಕಡೆ ಸಾರಿಗೆ ಮತ್ತು ಅಲಂಕಾರದ ವೆಚ್ಚ. ಇವೆಲ್ಲವನ್ನು ಭರಿಸಿ ಮೂರ್ತಿಯನ್ನು ತಯಾರಿಸಿದ ನಂತರ ಅದರ ಬೆಲೆಯನ್ನು ನಿಗದಿಪಡಿಸುವುದು ಸುಲಭವಲ್ಲ. ತನ್ನ ಪರಿಶ್ರಮಕ್ಕೆ ತಕ್ಕ ಬೆಲೆ ಕೇಳಿದರೆ ಗ್ರಾಹಕರು ಹಿಂಜರಿಯಬಹುದು. ಕಡಿಮೆ ಬೆಲೆಗೆ ಮಾರಿದರೆ ಹಾಕಿದ ಬಂಡವಾಳವೇ ಮರಳದ ಪರಿಸ್ಥಿತಿ. ಆದರೂ ಬದುಕಿನ ಅನಿವಾರ್ಯತೆ ಅವನನ್ನು ಮುಂದುವರಿಯುವಂತೆ ಮಾಡುತ್ತದೆ. ಮಣ್ಣಿನ ಒಂದು ಉಂಡೆ ಅವನ ಕೈ ಸೇರಿದಾಗ ನಿಧಾನವಾಗಿ ಗಣಪತಿಯ ರೂಪ ಪಡೆಯುತ್ತದೆ. ಬೆರಳ ತುದಿಯ ಸ್ಪರ್ಶಕ್ಕೆ ಸೊಂಡಿಲು, ಕಿವಿ, ಕಣ್ಣು, ಕಿರೀಟ, ಹೀಗೆ ಒಂದೊಂದೇ ಅಂಗಗಳು ಮೂಡುತ್ತವೆ. ಸಾಮಾನ್ಯ ಮನುಷ್ಯನಿಗೆ ಅದು ಮಣ್ಣು, ಕುಂಬಾರನಿಗೆ ಅದರಲ್ಲಿ ಈಗಾಗಲೇ ಒಂದು ರೂಪ ಅಡಗಿರುತ್ತದೆ. ತನ್ನ ಅನುಭವ ಮತ್ತು ಕಲ್ಪನೆಯಿಂದ ಆ ರೂಪವನ್ನು ಹೊರತರುತ್ತಾನೆ. ಈ ಕಲೆ ಅವನಿಗೆ ನಿನ್ನೆ ಮೊನ್ನೆ ಬಂದದಲ್ಲ, ತಲೆ ತಲಾಂತರದಿಂದ ಬಂದ ಕಸುಬು. ಅದು ತಂದೆಯಿಂದ ಮಗನಿಗೆ, ಕುಟುಂಬದಿಂದ ಕುಟುಂಬಕ್ಕೆ ಹರಿದು ಬಂದ ಕಲೆ. ಮಣ್ಣಿನ ಗುಣ ಅರಿಯುವುದು, ಅದಕ್ಕೆ ತಕ್ಕ ಹದ ನೀಡುವುದು, ಮೂರ್ತಿಯ ಆಕಾರವನ್ನು ಸಮತೋಲನದಿಂದ ರೂಪಿಸುವುದು, ಇವೆಲ್ಲವೂ ಅನುಭವದಿಂದ ಬಂದ ಜ್ಞಾನ. ಶಾಲೆಯಲ್ಲಿ ಕಲಿಯಲಾಗದ, ಪುಸ್ತಕದಲ್ಲಿ ಸಂಪೂರ್ಣವಾಗಿ ಸಿಗದ ಬದುಕಿನ ಪಾಠ ಇದು. ಕುಂಬಾರನ ಮನೆಯಲ್ಲೂ ಗಣಪತಿ ಹಬ್ಬದ ಸಂಭ್ರಮವಿರುತ್ತದೆ. ಆದರೆ ಆ ಸಂಭ್ರಮದ ಹಿಂದೆ ದುಡಿಮೆಯ ಒತ್ತಡವು ಇರುತ್ತದೆ. ಮನೆಯ ಸದಸ್ಯರು ಅವನ ಕೆಲಸದಲ್ಲಿ ಕೈ ಜೋಡಿಸುತ್ತಾರೆ. ಯಾರೋ ಮಣ್ಣು ಹದ ಮಾಡುತ್ತಾರೆ, ಇನ್ನೊಬ್ಬರು ಬಣ್ಣ ಹಚ್ಚುತ್ತಾರೆ, ಮತ್ತೊಬ್ಬರು ಅಲಂಕಾರ ಮಾಡುತ್ತಾರೆ. ಹಬ್ಬದ ಸಂಭ್ರಮದಲ್ಲಿ ಒಂದು ಕುಟುಂಬವೇ ಮಣ್ಣಿನೊಂದಿಗೆ ಬದುಕು ಕಟ್ಟಿಕೊಳ್ಳಲು ದುಡಿಯುತ್ತದೆ. ಆದರೂ ಈ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಎಂಬ ಖಾತರಿ ಇರುವುದಿಲ್ಲ. ಹಬ್ಬದ ದಿನಗಳು ಹತ್ತಿರವಾಗುತ್ತಿದ್ದಂತೆ ಮೂರ್ತಿಗಳು ಮಾರಾಟವಾಗುವ ನಿರೀಕ್ಷೆಯಲ್ಲಿ ಕುಂಬಾರ ಮಾರುಕಟ್ಟೆಯತ್ತ ಮುಖ ಮಾಡುತ್ತಾನೆ. ಜನರು ಮೂರ್ತಿಗಳನ್ನು ಆಯ್ಕೆ ಮಾಡುವುದನ್ನು ದೂರದಿಂದಲೇ ಗಮನಿಸುತ್ತಾನೆ. ತನ್ನ ಕೈಯಿಂದ ಮೂಡಿದ ಮೂರ್ತಿಯ ಮುಂದೆ ಒಬ್ಬ ಗ್ರಾಹಕ ನಿಂತಾಗ ಅವನ ಕಣ್ಣಲ್ಲಿ ನಿರೀಕ್ಷೆ ಮೂಡುತ್ತದೆ. ಯಾರಾದರೂ ಆ ಮೂರ್ತಿಯನ್ನು ಖರೀದಿಸಿ ಮನೆಗೆ ಕೊಂಡೊಯ್ದಾಗ ಅದು ಕೇವಲ ಒಂದು ಮಾರಾಟವಲ್ಲ, ಅವನ ಹಲವು ದಿನಗಳ ಪರಿಶ್ರಮಕ್ಕೆ ಸಿಕ್ಕ ಸಣ್ಣ ಗೆಲುವು. ಆದರೆ ಎಲ್ಲ ಮೂರ್ತಿಗಳಿಗೂ ಅಂತಹ ಭಾಗ್ಯ ಸಿಗುವುದಿಲ್ಲ. ಕೆಲವು ಮೂರ್ತಿಗಳು ಮಾರಾಟವಾಗದೆ ಉಳಿಯುತ್ತವೆ. ಹಬ್ಬ ಮುಗಿದ ಮೇಲೂ ತನ್ನ ಮುಂದೆ ಉಳಿದಿರುವ ಗಣಪತಿ ಮೂರ್ತಿಗಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಹಲವು ಭಾವನೆಗಳು ಮೂಡುತ್ತವೆ. ಹಾಕಿದ ಹಣ, ಸುರಿಸಿದ ಬೆವರು, ಕಳೆದ ದಿನಗಳು ಎಲ್ಲವೂ ನೆನಪಾಗುತ್ತವೆ. ಆದರೂ ಅವನು ತನ್ನ ಕಲೆಯನ್ನು ತ್ಯಜಿಸುವುದಿಲ್ಲ. ಮಾರಾಟವಾಗದೆ ಉಳಿದ ಮೂರ್ತಿಯಲ್ಲೂ ಅವನು ನಷ್ಟವನ್ನಷ್ಟೇ ಕಾಣುವುದಿಲ್ಲ. ಅಲ್ಲಿ ತನ್ನ ಕೈಚಳಕವಿದೆ, ತನ್ನ ಸಮಯವಿದೆ, ತನ್ನ ಕುಟುಂಬದ ಪರಿಶ್ರಮವಿದೆ, ಮುಖ್ಯವಾಗಿ ತನ್ನ ಭಕ್ತಿ ಇದೆ. ತನ್ನ ಕೈಯಿಂದ

0: ಗಣಪತಿ ರೂಪ ಪಡೆದಿದ್ದಾನೆ ಎಂಬ ಸಾರ್ಥಕ ಭಾವ ಅವನ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮೂರ್ತಿ ಮಾರಾಟವಾಗದಿದ್ದರೂ ಅದರಲ್ಲಿರುವ ಗಣಪತಿಯನ್ನು ಅವನು ಭಕ್ತಿಯಿಂದ ಕಾಣುತ್ತಾನೆ. ಅವನ ಬದುಕು ಹೀಗೆ ಮಣ್ಣಿನೊಂದಿಗೆ ಬೆಸೆದುಕೊಂಡಿದೆ. ಬೆಳಗ್ಗೆ ಮಣ್ಣಿನೊಂದಿಗೆ ಆರಂಭವಾಗುವ ದಿನ ಸಂಜೆ ಮಣ್ಣಿನ ಕಲೆಗಳಿಂದ ತುಂಬಿದ ಕೈಗಳೊಂದಿಗೆ ಮುಗಿಯುತ್ತದೆ. ಮಣ್ಣಿನಿಂದ ಬದುಕು ಕಟ್ಟಿಕೊಂಡಿರುವ ಈ ಕಲಾವಿದನಿಗೆ ಮಣ್ಣೆ ಅನ್ನ, ಮಣ್ಣೆ ಕಲೆ, ಮಣ್ಣೆ ಜೀವನ. ಇಂದು ದೊಡ್ಡ ದೊಡ್ಡ ಮೂರ್ತಿಗಳು, ಆಕರ್ಷಕ ಅಲಂಕಾರಗಳು, ಬಣ್ಣ ಬಣ್ಣದ ವಿನ್ಯಾಸಗಳು ಜನರನ್ನು ಸೆಳೆಯುತ್ತಿವೆ. ಆ ವೈಭವದ ನಡುವೆ ಸಣ್ಣ ಪ್ರಮಾಣದಲ್ಲಿ ಮಣ್ಣಿನ ಗಣಪತಿ ತಯಾರಿಸುವ ಕುಂಬಾರನ ಬದುಕು ಮರೆಯಾಗಬಾರದು. ಪ್ರಿಯ ಕೇಳುಗರೆ, ಕೇಳುಗಲಷ್ಟೊತ್ತು ಮಣ್ಣಿನಲ್ಲಿ ಮೂಡುವ ಗಣಪತಿ, ಬದುಕು ಕಟ್ಟುವ ಕುಂಬಾರ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ವಾರ್ತೆಗಳ ವಿವರ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುಪಿಐ ಹಾಗೂ ರುಪೇ ಡೆಬಿಟ್ ಕಾರ್ಡ್ಗಳ ಮೂಲಕ ನಡೆಯುವ 2,000 ರೂಪಾಯಿಗಳವರೆಗಿನ ವಹಿವಾಟುಗಳ ಮೇಲೆ ಬ್ಯಾಂಕುಗಳು ಯಾವುದೇ ರೀತಿಯ ಶುಲ್ಕ ವಿಧಿಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಈ ಡಿಜಿಟಲ್ ಪಾವತಿ ವಿಧಾನಗಳ ಮೂಲಕ ಹಣ ರವಾನಿಸುವ ಅಥವಾ ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ ಬ್ಯಾಂಕುಗಳು ಅಥವಾ ವ್ಯವಸ್ಥೆ ಪೂರೈಕೆದಾರರು ನೇರ ಅಥವಾ ಪರೋಕ್ಷ ಶುಲ್ಕಗಳನ್ನು ವಿಧಿಸುವುದನ್ನು ನಿಷೇಧಿಸಿ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಹಣಕಾಸು ಸಚಿವಾಲಯವು ಪಾವತಿ ಮತ್ತು ಇತ್ಯರ್ಥ ಸೇವೆಗಳ ವ್ಯವಸ್ಥೆಗಳ ಕಾಯ್ದೆಯಡಿ ಈ ನೂತನ ಬದಲಾವಣೆಯನ್ನು ತಂದಿದ್ದು, 2,000 ರೂಪಾಯಿಗಳವರೆಗಿನ ಯುಪಿಐ ಮತ್ತು ರುಪೇ ವಹಿವಾಟುಗಳನ್ನು ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳು ಎಂದು ವರ್ಗೀಕರಿಸಿದೆ. ವೈಯಕ್ತಿಕ ಪಾವತಿಗಳು ಸಂಪೂರ್ಣವಾಗಿ ಉಚಿತವಾಗಿ ಇರಲಿದ್ದು, ವರ್ತಕರ ಮೇಲೆಯೂ ಯಾವುದೇ ಸಮಗ್ರ ಎಂಡಿಆರ್ ಶುಲ್ಕ ಇರುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಇದೇ 17ರಂದು ನಡೆಯಲಿರುವಂತಹ ಸೆಮಿಕಾನ್ ಇಂಡಿಯಾ 2026 5ನೇ ಆವೃತ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ಬೃಹತ್ ಸಮ್ಮೇಳನದಲ್ಲಿ 600ಕ್ಕೂ ಹೆಚ್ಚು ಪ್ರದರ್ಶಕರು, 300 ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಾಗೂ 40ಕ್ಕೂ ಹೆಚ್ಚು ದೇಶಗಳ ನಿಯೋಗಗಳು ಭಾಗಿಯಾಗಲಿವೆ. 6 ಅಂತಾರಾಷ್ಟ್ರೀಯ ಮಂಟಪಗಳು, 12 ರಾಜ್ಯ ಸರ್ಕಾರಗಳ ಮಂಟಪ ಮತ್ತು ನವೋದ್ಯಮಿಗಳಿಗಾಗಿ ಸ್ಟಾರ್ಟ್ಅಪ್ ಪೆವಿಲಿಯನ್ ಅನ್ನು ಪ್ರದರ್ಶನದಲ್ಲಿ ಸಜ್ಜುಗೊಳಿಸಲಾಗಿದೆ. ಭಾರತೀಯ ಸೆಮಿಕಂಡಕ್ಟರ್ ಮಿಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸೆಮಿ ಸಂಸ್ಥೆಯ ಜಂಟಿ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗುತ್ತಿರುವ ಈ ಕಾರ್ಯಕ್ರಮವು ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ವಲಯದ ಪ್ರಮುಖ ವೇದಿಕೆಯಾಗಿದೆ. ನಾವೀನ್ಯತೆ, ಉತ್ಪಾದನೆ, ಹೂಡಿಕೆ ಮತ್ತು ಪೂರೈಕೆ ಸರಪಳಿಯನ್ನು ಸದೃಢಗೊಳಿಸುವ ನಿಟ್ಟಿನಲ್ಲಿ ನೂತನ ಒಪ್ಪಂದ ಮತ್ತು ತಾಂತ್ರಿಕ ಸಹಭಾಗಿತ್ವಕ್ಕೆ ಈ ಸಮಾವೇಶವು ಹಾದಿ ಕಲ್ಪಿಸಲಿದೆ. ನ್ಯಾಯಾಧೀಶರ ವಿರುದ್ಧದ ದೂರುಗಳ ವಿಲೇವಾರಿಗೆ ಸರ್ವೋಚ್ಚ ಹಾಗೂ ಉಚ್ಚ ನ್ಯಾಯಾಲಯಗಳು ಹೊಂದಿರುವಂತಹ ವ್ಯವಸ್ಥೆಯು ಅತ್ಯಂತ ದೃಢ ಮತ್ತು ಸಮಯೋಚಿತವಾಗಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 6ನೇ ರಾಮ್ ಜೇಠ್ಮಲಾನಿ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿರಂತರ ಸುಧಾರಣೆ ಹಾಗೂ ಹೆಚ್ಚಿನ ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ. ನ್ಯಾಯಾಂಗದ ಕಾರ್ಯನಿರ್ವಹಣೆಯ ಮೇಲಿನ ನ್ಯಾಯಸಮ್ಮತ ಹಾಗೂ ರಚನಾತ್ಮಕ ವಿಮರ್ಶೆಯು ಪ್ರಜಾಪ್ರಭುತ್ವದ ಪ್ರಮುಖ ಅಂಗವಾಗಿದೆ ಎಂದ ಅವರು, ಸುಪ್ರೀಂಕೋರ್ಟ್ ಎಂದಿಗೂ ವಿಮರ್ಶೆಗೆ ವಿಮುಖವಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯಗಳು ಪರಿಶೀಲನೆ ಮತ್ತು ವಿಮರ್ಶೆಗೆ ಮುಕ್ತವಾಗಿದ್ದಾಗ ಮಾತ್ರ ಸಾರ್ವಜನಿಕರ ವಿಶ್ವಾಸ ಗಳಿಸಲು ಸಾಧ್ಯ. ಪ್ರಕರಣದಲ್ಲಿ ಸೋತ ವ್ಯಕ್ತಿಯೂ ಸಹ ನ್ಯಾಯಾಂಗ ಪ್ರಕ್ರಿಯೆಯ ನಿಷ್ಪಕ್ಷಪಾತವಾಗಿದ್ದು, ಇದನ್ನು ನಂಬಿದಾಗ ಮಾತ್ರ ನೈಜ ಸಾರ್ವಜನಿಕ ವಿಶ್ವಾಸ ಸ್ಥಾಪನೆಯಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ರಾಜಸ್ಥಾನದ ನಡೆದಂತಹ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಭರ್ಜರಿ ಜಯ ಸಾಧನೆ ಮಾಡಿರುವುದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯದ ಜನತೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ.

ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಪಕ್ಷದ ಈ ಐತಿಹಾಸಿಕ ಗೆಲುವು ಸುಳ್ಳಿನ ಅಬ್ಬರದ ವಿರುದ್ಧ ಸತ್ಯಕ್ಕೆ ಸಿಕ್ಕ ಜಯವಾಗಿದೆ ಎಂದು ಬಣ್ಣಿಸಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರದ ಉತ್ತಮ ಆಡಳಿತ ಮತ್ತು ಅಭಿವೃದ್ಧಿ ನೀತಿಗಳಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂಬುದನ್ನು ರಾಜಸ್ಥಾನದ ಜನತೆ ಈ ಜನಾದೇಶದ ಮೂಲಕ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಈ ಗೆಲುವು ರಾಜ್ಯವನ್ನು ಪ್ರಗತಿಯ ನೂತನ ಎತ್ತರಕ್ಕೆ

0: ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತದ ಆತಿಥ್ಯದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಕಾರ್ಯಕ್ರಮಗಳು ನಡೆಯಲಿವೆ. ಗುಜರಾತ್ನ ಗಾಂಧಿನಗರದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಈ ಕಾರ್ಯಕ್ರಮಗಳು ನಡೆಯಲಿವೆ. ವರ್ತುಲ ಆರ್ಥಿಕತೆ, ಜನತೆ ಮತ್ತು ಸಮೃದ್ಧಿಗಾಗಿ ಪರಿವರ್ತನೆ ಈ ಶೀರ್ಷಿಕೆಯಡಿ ಈ ವೇದಿಕೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇಂದು ಜಂಟಿಯಾಗಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸುಮಾರು 65 ದೇಶಗಳ 2000 ಅಧಿಕ ವ್ಯಾಪಾರಸ್ಥರು, ಉದ್ದಿಮೆದಾರರು, ಸಂಶೋಧಕರು, ನೀತಿ ನಿರೂಪಕರು, ಶಿಕ್ಷಣ ತಜ್ಞರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನವದೆಹಲಿ ನಡೆದಂತಹ ಬ್ರಿಕ್ಸ್ ಶೃಂಗಸಭೆ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಧ್ರುವೀಕರಣಗೊಂಡ ಜಾಗತಿಕ ಪರಿಸ್ಥಿತಿಯ ನಡುವೆಯೂ ಶಾಂತಿ, ಭದ್ರತೆ ಮತ್ತು ಸ್ಥಿರತೆ ಕುರಿತ ಒಮ್ಮತ ಮೂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 11 ಸದಸ್ಯ ರಾಷ್ಟ್ರಗಳು, 10 ಪಾಲುದಾರ ರಾಷ್ಟ್ರಗಳು ಸೇರಿದಂತೆ 32 ನಿಯೋಗಗಳು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದವು. ಪಶ್ಚಿಮ ಏಷ್ಯಾ ಸಂಘರ್ಷದಂತಹ ಪ್ರಮುಖ ವಿಷಯಗಳ ಕುರಿತು ಒಮ್ಮತ ಸಾಧಿಸಲಾಗಿದ್ದು, ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ಮತ್ತು ಪಹಲ್ಗಾಮ್ ದಾಳಿಯ ಖಂಡನೆಗೆ ಬ್ರಿಕ್ಸ್ ಒತ್ತು ನೀಡಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ಬೆಂಗಳೂರಿಗೆ ಭೇಟಿ ನೀಡುತ್ತಿದ್ದಾರೆ. ಇಂದು ಮಧ್ಯಾಹ್ನ ಮಲ್ಲೇಶ್ವರಂನ ಬಿಜೆಪಿ ಪ್ರಧಾನ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪ್ರಧಾನಿ ಅವರ 25 ವರ್ಷಗಳ ಸಾರ್ವಜನಿಕ ಜೀವನದ ಸ್ಮರಣಾರ್ಥ ಆಯೋಜನೆ ಮಾಡಲಾಗುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಅವರು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು 3 ದಿನಗಳ ಭೇಟಿಗಾಗಿ ಭೂತಾನ್ಗೆ ತೆರಳಿದ್ದಾರೆ. ಇಂದು ನಡೆಯಲಿರುವಂತಹ ಭೂತಾನ್ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಭೂತಾನ್ ರಾಜರನ್ನು ಭೇಟಿಯಾಗಲಿದ್ದು, ಪ್ರಧಾನಮಂತ್ರಿಯವರನ್ನೂ ಕೂಡ ಅವರು ಭೇಟಿ ಮಾಡಲಿದ್ದಾರೆ. ನೇಪಾಳ ವಿದ್ಯುತ್ ಪ್ರಾಧಿಕಾರಕ್ಕೆ ಈ ವರ್ಷದ December 31 ಪ್ರತಿದಿನ 18 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ವಿದ್ಯುತ್ ಸಚಿವಾಲಯದ ಪ್ರಕಾರ ಮುಜಾಫರಾಪುರ ಢಾಲ್ಕೇಬರ್ ಮಾರ್ಗದ ಮೂಲಕ ಗರಿಷ್ಠ 600 ಮೆಗಾವ್ಯಾಟ್ ಮತ್ತು ಟಕನ್ಪುರ ಮಹೇಂದ್ರನಗರ ಮಾರ್ಗದ ಮೂಲಕ 54 ಮೆಗಾವ್ಯಾಟ್ ವರೆಗೆ ವಿದ್ಯುತ್ ವಿತರಿಸಲು ಅನುಮತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಸಂಭವಿಸಿದ ಪ್ರವಾಹದಿಂದ ನೇಪಾಳದ ಜಲ ವಿದ್ಯುತ್ ಮೂಲ ಸೌಕರ್ಯಕ್ಕೆ ವ್ಯಾಪಕ ಹಾನಿಯಾಗಿದ್ದು, ದೇಶೀಯ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಕುಸಿದಿದೆ. ಇದರಿಂದ ನೇಪಾಳದಲ್ಲಿ ಹೆಚ್ಚುವರಿ ವಿದ್ಯುತ್ ಅಗತ್ಯ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚಾರ ನಡೆಸುವವರಿಗೆ ತ್ವರಿತ ಮತ್ತು ಉತ್ತಮ ನೆರವು ಒದಗಿಸುವ ಉದ್ದೇಶದಿಂದ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ತನ್ನ 1033 ರಾಷ್ಟ್ರೀಯ ಹೆದ್ದಾರಿ ಸಹಾಯವಾಣಿಯನ್ನು ಸುಧಾರಿತ ತಂತ್ರಜ್ಞಾನಗಳ ಜೊತೆಗೆ ಉನ್ನತೀಕರಿಸಿದೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಪ್ರಕಾರ ಉನ್ನತೀಕರಿಸಲಾದಂತಹ 1033 ಸಹಾಯವಾಣಿಯಲ್ಲಿ ಕೃತಕ ಬುದ್ಧಿಮತ್ತೆ, ನೈಜ ಸಮಯದ ಸ್ಥಳ ಪತ್ತೆ ಮತ್ತು ಸ್ಮಾರ್ಟ್ ತುರ್ತು ಪ್ರತಿಕ್ರಿಯೆ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಇದರಿಂದ ಕರೆ ಮಾಡುವವರ ಸ್ಥಳವನ್ನು ನಿಖರವಾಗಿ ಗುರುತಿಸುವುದು, ವಿವಿಧ ಭಾರತೀಯ ಭಾಷೆಗಳಲ್ಲಿ ಕರೆಗಳನ್ನು ಅರ್ಥೈಸಿಕೊಳ್ಳುವುದು ಮತ್ತು ಅಗತ್ಯ ನೆರವನ್ನು ತ್ವರಿತವಾಗಿ ಸ್ಥಳಕ್ಕೆ ರವಾನಿಸಲು ಸಾಧ್ಯವಾಗಲಿದೆ. ಏಷ್ಯನ್ ಟ್ರ್ಯಾಪ್ ಚಾಂಪಿಯನ್ ಸಬೀರಾ ಹ್ಯಾರಿಸ್ ನಾಯಕತ್ವದ 20 ಸದಸ್ಯರ ಭಾರತೀಯ ಶೂಟಿಂಗ್ ತಂಡವು ಇಟಲಿಯ ಪೋರ್ಪೆಟ್ಟೋದಲ್ಲಿ ಇಂದಿನಿಂದ ಆರಂಭವಾಗಲಿರುವಂತಹ ISSF ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಕೂಟದಲ್ಲಿ ಸ್ಪರ್ಧಿಸಲಿದೆ. ಇದೇ 19 ವರೆಗೆ ನಡೆಯಲಿರುವ ಈ ಕೂಟದಲ್ಲಿ ಭಾರತೀಯ ತಂಡವು ಪುರುಷ ಮತ್ತು ಮಹಿಳಾ ವಿಭಾಗಗಳ ಟ್ರ್ಯಾಪ್, ಸ್ಕೀಟ್ ಮತ್ತು ಮಿಶ್ರ ಟ್ರ್ಯಾಪ್ ಸೇರಿದಂತೆ ಒಟ್ಟು 5 ಪದಕ ವಿಭಾಗಗಳಲ್ಲಿ ಕಣಕ್ಕೆ ಇಳಿಯಲಿದೆ. ಪ್ರಮುಖ ಪದಕ ನಿರೀಕ್ಷೆಯಾಗಿರುವಂತಹ ಸಬೀರಾ ಹ್ಯಾರಿಸ್ ಜೊತೆಗೆ ಜಹೇರ್ ಖಾನ್ ಮತ್ತು ಆದ್ಯಾ ಕಾತ್ಯಾಲ್ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಈ ಪಂದ್ಯಾವಳಿಯಲ್ಲಿ 30 ದೇಶಗಳ ಒಟ್ಟು 218 ಶೂಟರ್ಗಳು ಭಾಗಿಯಾಗುತ್ತಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಕೈರೋದಲ್ಲಿ ನಡೆದಂತಹ ಜೂನಿಯರ್ ವಿಶ್ವಕಪ್ನಲ್ಲಿ 5 ಚಿನ್ನ ಸೇರಿದಂತೆ 16 ಪದಕಗಳನ್ನು ಗೆದ್ದಿದ್ದಂತಹ ಭಾರತೀಯ ಶೂಟರ್ಗಳು ಈ ಬಾರಿಯೂ ಅತ್ಯುತ್ತಮ ಪ್ರದರ್ಶನದ ನಿರೀಕ್ಷೆಯಲ್ಲಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2ನೇ T20 ಪುರುಷರ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ

0: ಮುಖ್ಯಾಂಶಗಳು. 2,000 ರೂಪಾಯಿವರೆಗಿನ ಯುಪಿಐ ವಹಿವಾಟಿಗೆ ಯಾವುದೇ ಶುಲ್ಕವಿಲ್ಲ, ಕೇಂದ್ರ ಹಣಕಾಸು ಸಚಿವಾಲಯ ಸ್ಪಷ್ಟನೆ. ಇದೇ 17ರಿಂದ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ನ್ಯಾಯಾಂಗದಲ್ಲಿ ಸುಧಾರಣೆ ಮತ್ತು ಪಾರದರ್ಶಕತೆ ಅತ್ಯಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಗುಜರಾತ್ನಲ್ಲಿ ಇಂದಿನಿಂದ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ ಕಾರ್ಯಕ್ರಮಗಳ ಆಯೋಜನೆ. ಐಎಸ್ಎಸ್ಎಫ್ ಜೂನಿಯರ್ ಶಾರ್ಟ್ಗನ್ ವಿಶ್ವಕಪ್ ಇಟಲಿಯಲ್ಲಿ ಇಂದಿನಿಂದ ಆರಂಭ, 20 ಸದಸ್ಯರ ಭಾರತ ತಂಡ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸ್ವಚ್ಛ ಭಾರತ್ ಮಿಷನ್ ಕುರಿತು ಕಿರುರೂಪಕ ಸಂಚಿಕೆ 3ರ ಸ್ವಚ್ಛ ಸುಜಲ ಗ್ರಾಮದ ಕಥೆ ರೇಡಿಯೋ ಜೊತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಜಲಶಕ್ತಿ ಸಚಿವಾಲಯದ ವತಿಯಿಂದ ನಡೆಸಲಾಗುವ ಹಾಗೂ ಸಮುದಾಯ ಬಾನುಲಿ ಸಂಘದಿಂದ ನಿರ್ಮಿಸಲಾದ ಕಾರ್ಯಕ್ರಮವನ್ನು ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ಸ್ವಚ್ಛ ಮತ್ತು ಸಮರ್ಪಕ ನೀರಿನ ಸೌಲಭ್ಯ ಹೊಂದಿರುವ ಗ್ರಾಮದ ಕತೆ ಬಾನುಲಿ ಮೂಲಕ ಸಂಚಿಕೆ 3 ಹರ್ಘರ್ ಜಲ್ ಕಾರ್ಯಕ್ರಮ ಮತ್ತು ಇದುವರೆಗೆ ಸಾಧಿಸಿರುವ ಪ್ರಗತಿಯ ಒಂದು ನೋಟ. ಜಲಜೀವನ್ ಮಿಷನ್ ಪ್ರತಿ ಮನೆಗೂ ನೀರು, ಅರ್ಥ ಮಾಡಿಕೊಳ್ಳಿ, ಅಳವಡಿಸಿಕೊಳ್ಳಿ. ಜಲಜೀವನ್ ಮಿಷನ್ ಹಾಗೂ ಅದರ ಎಲ್ಲ ಘಟಕಗಳ ಕುರಿತು ಸಮುದಾಯಕ್ಕೆ ಸರಳ ಭಾಷೆಯಲ್ಲಿ ವಿವರಿಸುವ ಈ ಕಾರ್ಯಕ್ರಮ

0: ಅಯ್ಯೋ, ಸ್ವಚ್ಛಿಕ ಎಲ್ಲಿ ಹೋಗಿದ್ದಾಳೆ ಎಂದು ಆಶ್ಚರ್ಯವಾಗುತ್ತಿದೆ. ಇವತ್ತಿನವರೆಗೂ ಅವಳು ಇಷ್ಟು ತಡವಾಗಿ ಬಂದಿರಲಿಲ್ಲ. ಬಹುಶಃ ಇಂದಿನ ಕಾರ್ಯಕ್ರಮವನ್ನು ನಾನೊಬ್ಬನೇ ನಡೆಸಬೇಕಾಗಬಹುದು.
1: ತಡಿ ತಡಿ ಸುಜಲ್ ಕುಮಾರ್, ನಾನು ಬಂದೆ.
0: ಹೋ, ನೀನು ಬಂದೆಯಾ? ಬಹುಶಃ ನೀರು ತರಲು ಹೋಗಿರಬಹುದೆಂದು ನಾನು ಅಂದುಕೊಂಡಿದ್ದೆ.
1: ನೀರು ತರಲು ಹೋಗುವುದಾ? ಇಲ್ಲ ಇಲ್ಲ ಸುಜಲ್, ಬಾವಿ ಮತ್ತು ಕೈ ಪಂಪುಗಳ ಬಳಿಗೆ ಹೋಗಿ ನೀರು ತರುವುದು ಇಂದಿನ ಕಾಲದ ವಿಷಯ. ಈಗ ನಮ್ಮ ಮನೆಗಳಲ್ಲೇ ನಲ್ಲಿಗಳ ಮೂಲಕ ನೀರು ಹರಿದು ಬರುತ್ತಿದೆ.
0: ಹೌದು, ನೀನು ಹೇಳಿದ್ದು ಸರಿ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸವಾಗಿದೆ.
1: ನನಗೆ ಇನ್ನು ನೆನಪಿದೆ, ನಮ್ಮ ಗ್ರಾಮದಲ್ಲಿ ಮಹಿಳೆಯರು, ಹೆಣ್ಣು ಮಕ್ಕಳು ಮತ್ತು ಇತರರು ತಮ್ಮ ಉಳಿದ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿಕೊಳ್ಳಲು ಬೆಳಗ್ಗೆಯೇ ನೀರು ತರಲು ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದರು.
0: ನೀವು ಹೇಳಿದ್ದು ನಿಜ. ಅನೇಕ ಬಾರಿ ಸಾಕಷ್ಟು ನೀರು ಸಿಗುವಂತೆ ನೋಡಿಕೊಳ್ಳಲು ಅವರು ದಿನಕ್ಕೆ ಎರಡು ಬಾರಿ ನೀರು ತರಲು ಹೋಗಬೇಕಾಗುತ್ತಿತ್ತು.
1: ಹೌದು, ಹೆಣ್ಣು ಮಕ್ಕಳು ತಮ್ಮ ವಿದ್ಯಾಭ್ಯಾಸವನ್ನು ಕಳೆದುಕೊಳ್ಳಬೇಕಾಗುತ್ತಿತ್ತು. ಅಷ್ಟೇ ಅಲ್ಲ, ಕಲುಷಿತ ನೀರನ್ನು ಸೇವಿಸುವುದರಿಂದ ಅನಾರೋಗ್ಯಕ್ಕೆ ಒಳಗಾಗುವುದು ಕೂಡ ಸಾಮಾನ್ಯವಾಗಿತ್ತು.
0: ನೀರೇ ಓ ನೀರೇ, ನಿನ್ನ ಬಣ್ಣ ಹೇಗಿದೆ?
1: ಯೋಚಿಸುವೆ ಯೋಚಿಸುವೆ ನಿನ್ನ ದಾರಿ ಹೇಗಿದೆ?
0: ವಾವ್ ಸ್ವಚ್ಛಿಕಾ, ಇದು ಹೊಸದೊಂದು ಹಾಡಾಗಿ ಬದಲಾಯಿತು.
1: ಸುಜಲ್ ಸರ್, ಹಾಡುವ ಸಮಯ ಮುಗಿಯಿತು, ಬನ್ನಿ ಕಾರ್ಯಕ್ರಮವನ್ನು ಮುಂದುವರಿಸೋಣ.
0: ಹೋ ಹೌದು ಹೌದು, ಸುಜಲ್ ಕಡೆಯಿಂದ ನಿಮಗೆಲ್ಲರಿಗೂ ನಮಸ್ಕಾರ.
1: ಸ್ವಚ್ಛಿಕಾ ಕಡೆಯಿಂದಲೂ ನಿಮಗೆಲ್ಲ ನಮಸ್ಕಾರ.
0: ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ನಡೆಸಲಾಗುವ ಹಾಗೂ ಸಮುದಾಯ ಬಾನುಲಿ ಸಂಘದಿಂದ ನಿರ್ಮಿಸಲಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
1: ಸ್ವಚ್ಛ ಮತ್ತು ಸಮರ್ಪಕ ನೀರಿನ ಸೌಲಭ್ಯ ಹೊಂದಿರುವ ಗ್ರಾಮ ಬಾನುಲಿ ಮೂಲಕ ಹೇಳುವ ಕತೆ, ಬದಲಾವಣೆಯತ್ತ ಪರಿವರ್ತನೆಯ ಹಾದಿ. ಸುಜಲ್, ಜಲ್ ಜೀವನ್ ಮಿಷನ್ ಕಾಲವನ್ನು ಬದಲಾಯಿಸಿದೆ. 2019 ಆರಂಭವಾದ ಜಲ್ ಜೀವನ್ ಮಿಷನ್ ಹರ್ ಘರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲು ಪ್ರಾರಂಭಿಸಿದೆ.
0: ಹೌದು, ಈಗ ಮಹಿಳೆಯರು, ವೃದ್ಧರು ಮತ್ತು ಹೆಣ್ಣು ಮಕ್ಕಳು ನೀರು ತರಲು ತಮ್ಮ ಮನೆಗಳಿಂದ ಹೊರಗೆ ಹೋಗಬೇಕಾದ ಅನಿವಾರ್ಯತೆ ಇಲ್ಲ.
1: ಆದರೆ ಇದೆಲ್ಲವೂ ಅಷ್ಟು ಸುಲಭವಾಗಿ ಸಾಧ್ಯವಾಗಿಲ್ಲ. ಜಲ್ ಜೀವನ್ ಮಿಷನ್ ಎಂದರೆ ಕೇವಲ ಪೈಪ್ಲೈನ್ಗಳನ್ನು ಅಳವಡಿಸುವುದು ಎಂದು ಅನೇಕರು ಭಾವಿಸಿದ್ದಾರೆ.

0: ಇರುತ್ತಾರೆ. ಆದರೆ ವಾಸ್ತವವಾಗಿ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿದಿನ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ಪ್ರಮಾಣದ ನೀರನ್ನು ಒದಗಿಸುವ ಬದ್ಧತೆಯೇ ಜಲಜೀವನ್ ಮಿಷನ್.
1: ಇಂದು ನಿಮ್ಮ ಮನೆಯಲ್ಲಿ ನಲ್ಲಿ ಮೂಲಕ ಹರಿಯುತ್ತಿರುವ ನೀರು ತಾನಾಗಿಯೇ ಬಂದಿಲ್ಲ. ಇದರ ಹಿಂದೆ ಇಡೀ ದೇಶದ ಪರಿಶ್ರಮ ಮತ್ತು ಜನರ ಭಾಗವಹಿಸುವಿಕೆ ಇದೆ. ಈಗ ಜಲಜೀವನ್ ಮಿಷನ್ 2.0 ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು 2028 ವಿಸ್ತರಿಸಲಾಗಿದೆ. ಪ್ರತಿಯೊಂದು ಮನೆಗೂ ನೀರು ತಲುಪುವುದರ ಜೊತೆಗೆ ಪ್ರತಿಯೊಂದು ಗ್ರಾಮದಲ್ಲಿರುವ ನೀರು ಸರಬರಾಜು ಯೋಜನೆಗಳ ಉತ್ತಮ ನಿರ್ವಹಣೆ, ಕಾರ್ಯಾಚರಣೆ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಉದ್ದೇಶವಾಗಿದೆ. ಮುಂದೆ ಸಾಗುತ್ತಾ ಹೋದಂತೆ ದಾರಿಗಳು ತಾವೇ ಮೂಡುತ್ತವೆ. ನಮ್ಮೊಳಗಿನ ಜಾಗೃತಿಯ ಕಿಡಿಯನ್ನು ಹೊತ್ತಿಸಿದಂತೆ ಪ್ರತಿಯೊಂದು ಕಾರ್ಯವೂ ಸುಲಭವಾಗುತ್ತದೆ.
0: ಚೆನ್ನಾಗಿ ಹೇಳಿದಿರಿ. ಒಮ್ಮೆ ಕಷ್ಟವೆಂದು ಅನಿಸಿದ ಪ್ರತಿಯೊಂದು ಕೆಲಸವೂ ಮುಂದೆ ಸುಲಭವಾಗುತ್ತದೆ. ಸಂಪೂರ್ಣ ಸಿದ್ಧರಾಗಿರುವವರಿಗೆ ಜಯ ಸಿಗುತ್ತದೆ. ನಮ್ಮ ಗೌರವಾನ್ವಿತ ಪ್ರಧಾನಿ ಮಂತ್ರಿಯವರ ಕರೆಯ ಮೇರೆಗೆ ದೇಶವು ಪ್ರತಿಯೊಂದು ಸವಾಲನ್ನು ಎದುರಿಸಿ ಮುನ್ನಡೆಯಿತು. ಮರುಭೂಮಿಯ ಬಿಸಿಲಿರಲಿ ಅಥವಾ ಪರ್ವತ ಪ್ರದೇಶಗಳಿರಲಿ, ಇಂದು ಪ್ರತಿಯೊಂದು ಮನೆಗೂ ಮತ್ತು ಪ್ರತಿಯೊಂದು ವಸತಿ ಪ್ರದೇಶಕ್ಕೂ ನಲ್ಲಿ ನೀರು ಒದಗಿಸುವ ಕೆಲಸ ನಡೆಯುತ್ತಿದೆ.
1: ಏನಾಯಿತು?
0: ಇದೆಲ್ಲವನ್ನು ಕೇಳಿದರೆ ಯಾರ ಕಣ್ಣಲ್ಲಾದರೂ ಕಣ್ಣೀರು ಬರುತ್ತದೆ. ಈ ಕಥೆ ಕೇವಲ ನನ್ನದಷ್ಟೇ ಅಲ್ಲ. ಇಂದು ದೇಶಾದ್ಯಂತ ಲಕ್ಷಾಂತರ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ತಲೆಯ ಮೇಲಿದ್ದ ನೀರು ಹೊರುವ ಹೊರೆಯನ್ನು ಕಡಿಮೆ ಮಾಡಲಾಗಿದೆ. ಸರಿ, ನಲ್ಲಿ ಮೂಲಕ ನೀರು ಸಿಗಲು ಆರಂಭವಾದ ನಂತರ ನಮ್ಮ ಗ್ರಾಮದಲ್ಲಿ ಇನ್ನೇನು ಬದಲಾವಣೆಗಳಾಗಿವೆ?
1: ಮೊದಲು ನಾನು ಸ್ವಲ್ಪ ನೀರು ಕುಡಿದು ನಂತರ ಹೇಳುತ್ತೇನೆ. ನೋಡಿ ಸ್ವಚ್ಚಿಕ, ನಮ್ಮ ಗ್ರಾಮಕ್ಕೆ ಬಂದಿರುವುದು ಕೇವಲ ನೀರು ಮಾತ್ರವಲ್ಲ, ಗ್ರಾಮದ ಜನರು ಈ ಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರು ಒಟ್ಟಾಗಿ ಇದರ ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಿದ್ದಾರೆ.
0: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅದೇನು? ದಯವಿಟ್ಟು ಸರಿಯಾಗಿ ವಿವರಿಸಿ.
1: ಬನ್ನಿ, ಅದನ್ನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಅಂದರೆ ನೀರು ಸಮಿತಿಯ ಕೆಲಸವೆಂದರೆ ಗ್ರಾಮದಲ್ಲಿ ನೀರು ಸರಬರಾಜು ವ್ಯವಸ್ಥೆ ಸರಿಯಾಗಿ ಮತ್ತು ನಿರಂತರವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು. ನಲ್ ಜಲ್ ಮಿತ್ರ ಆಪರೇಟರ್ ಅವರ ಸಹಾಯದಿಂದ ಮೋಟಾರ್, ಪೈಪ್ಲೈನ್ಗಳು ಮತ್ತು ನೀರಿನ ತೊಟ್ಟಿಯ ನಿರ್ವಹಣೆ ಮಾಡಲಾಗುತ್ತದೆ. ನೀರು ಸೋರಿಕೆಯಾಗುತ್ತಿದ್ದರೆ ಅದನ್ನು ಸರಿಪಡಿಸಲಾಗುತ್ತದೆ. ನೀರಿನ ಗುಣಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಲಾಗುತ್ತದೆ ಮತ್ತು ನೀರಿನ ಬಳಕೆಗೆ ವಿಧಿಸಲಾಗುವ ಶುಲ್ಕದ ಬಗ್ಗೆಯೂ ಜನರಿಗೆ ಅರಿವು ಮೂಡಿಸಲಾಗುತ್ತದೆ.
0: ಅಯ್ಯೋ, ಇದೆಲ್ಲವನ್ನು ಗ್ರಾಮಸ್ಥರೇ ಸ್ವತಃ ಮಾಡುತ್ತಾರೆಯೇ?
1: ಅಯ್ಯೋ ಇಲ್ಲ, ಈ ಎಲ್ಲ ಕಾರ್ಯಗಳನ್ನು ಕೈಗೊಳ್ಳಲು ಗ್ರಾಮ ಪಂಚಾಯಿತಿ ಅವರಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕೆಲವು ಚಟುವಟಿಕೆಗಳನ್ನು ನಿರ್ವಹಿಸಲು ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರು ಸಹಾಯವನ್ನು ಪಡೆಯಬಹುದು.
0: ಅರ್ಥವಾಯಿತು. ಹಾಗಾದರೆ ಪಂಚಾಯಿತಿ ಮಟ್ಟದಲ್ಲಿ ಸರ್ಪಂಚ್, ಪ್ರಧಾನ ಮುಖಿಯ ಮತ್ತು ಪಂಚಾಯಿತಿ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
1: ಪಂಚಾಯಿತಿ ಮಟ್ಟದಲ್ಲಿ ಸರ್ಪಂಚ್, ಪ್ರಧಾನ ಮುಖಿಯ ಮತ್ತು ಪಂಚಾಯಿತಿಯ ಪ್ರತಿನಿಧಿಗಳು ನೀರು ಸಮಿತಿಯೊಂದಿಗೆ ಸೇರಿ ನೀರು ಸರಬರಾಜು ಯೋಜನೆಯ ನಿರ್ವಹಣೆಗೆ ಸಹಕರಿಸುತ್ತಾರೆ. ಇದರಿಂದ ಜನರ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ.
0: ಓ ಅದ್ಭುತ. ಈ ಸಮುದಾಯದ ಪಾತ್ರದ ಬಗ್ಗೆಯೂ ಹೇಳಿ ಸುಜಲ್ ಕುಮಾರ್.
1: ಸ್ವಚ್ಛಿಕ, ಸಮುದಾಯವೇ ಅತ್ಯಂತ ಪ್ರಮುಖ ಕೊಂಡಿ. ಅದರ ಸಹಕಾರವಿಲ್ಲದೆ ಯಾವುದೇ ಯೋಜನೆಯನ್ನು ನಿರ್ವಹಿಸುವುದು ಮತ್ತು ಅದನ್ನು ದೀರ್ಘಕಾಲ ಸಮರ್ಥವಾಗಿ ಮುಂದುವರಿಸುವುದು ತುಂಬಾ ಕಷ್ಟ. ಈ ಯೋಜನೆಯಲ್ಲಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳು ಹೀಗಿವೆ: ನೀರು ಸಮಿತಿ ಮತ್ತು ಗ್ರಾಮ ಪಂಚಾಯಿತಿಯೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು, ನೀರು ಸರಬರಾಜು ಸೇವೆಯ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು, ನೀರನ್ನು ವ್ಯರ್ಥ ಮಾಡದಿರುವುದು, ನೀರಿನ ಮೂಲವನ್ನು ಸಂರಕ್ಷಿಸುವುದು ಮತ್ತು ನೀರಿನ ಲಭ್ಯತೆಯನ್ನು ನಿರಂತರವಾಗಿ ಕಾಪಾಡಿಕೊಳ್ಳಲು ನೀರಿನ ಮರುಪೂರ್ಣ ಅಂದರೆ ರೀಚಾರ್ಜ್ ಮಾಡಲು ಶ್ರಮಿಸುವುದು, ದೂರುಗಳನ್ನು ಮುಚ್ಚಿಡದೆ ತಕ್ಷಣವೇ ಸಂಬಂಧಪಟ್ಟವರಿಗೆ ತಿಳಿಸಿ ಸರ್ಕಾರದೊಂದಿಗೆ ಕೈಜೋಡಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು.
0: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನ್ನದು ಎಂದು ಭಾವಿಸಿದಾಗ ಮಾತ್ರ ಈ ಒಂದು ಯೋಜನೆಯು ದೀರ್ಘಕಾಲ ಯಶಸ್ವಿಯಾಗಿ ಮುಂದುವರಿಯಲು ಸಾಧ್ಯ.
1: ಅದಕ್ಕಾಗಿಯೇ ಈಗ ನೀರು ಸರಬರಾಜು, ನೀರಿನ ಗುಣಮಟ್ಟ ಮತ್ತು ನಿರ್ವಹಣೆಯಂತಹ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡುವುದಕ್ಕೂ ಒತ್ತು ನೀಡಲಾಗುತ್ತದೆ. ಇದರಿಂದ ಪ್ರತಿಯೊಬ್ಬರೂ ಸರಿಯಾದ ಮಾಹಿತಿಯ ಆಧಾರದ ಮೇಲೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ.
0: ಇದು ತುಂಬಾ ಒಳ್ಳೆಯ ವಿಚಾರ.

0: ಆದರೆ ಈ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ಅಲ್ಲವೇ? ಅವುಗಳನ್ನು ಹೇಗೆ ಪರಿಹರಿಸಲಾಗುತ್ತದೆ?
1: ಅಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ತಮ್ಮ ಸರ್ಪಂಚ್ ಅಥವಾ ನೀರು ಸಮಿತಿಯ ಸದಸ್ಯರಿಗೆ ಮಾಹಿತಿ ನೀಡಬಹುದು. ನೀರು ಸರಬರಾಜು ವ್ಯವಸ್ಥೆಯನ್ನು ನಿರ್ವಹಿಸಲು ಒಬ್ಬ ಆಪರೇಟರ್ ಕೂಡ ಇರುತ್ತಾರೆ. ಅವರನ್ನು ನಾವು ನಲ್ ಜಲ್ ಮಿತ್ರ, ಟಾಪ್ ವಾಟರ್ ಫ್ರೆಂಡ್ ಎಂದು ಕರೆಯುತ್ತೇವೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅವರು ಬಗೆಹರಿಸಬಹುದು. ದೊಡ್ಡ ಸಮಸ್ಯೆಗಳಿದ್ದರೆ ಸಹಾಯಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿರುವ DTU ಡಿಸ್ಟ್ರಿಕ್ಟ್ ಟಾಸ್ಕ್ ಯೂನಿಟ್ ಜಿಲ್ಲಾ ಕಾರ್ಯಪಡೆ ಘಟಕ ಇವರನ್ನು ಸಂಪರ್ಕಿಸಬಹುದು.
0: ಅದು ತುಂಬಾ ಒಳ್ಳೆಯ ವಿಚಾರ.
1: ಇಲ್ಲಿಯವರೆಗೆ ಈ ಜಲ್ ಜೀವನ್ ಮಿಷನ್ ಎಷ್ಟು ಪ್ರಗತಿ ಸಾಧಿಸಿದೆ ಮತ್ತು ಜಲ್ ಜೀವನ್ ಮಿಷನ್ 2.0 ವಿಶೇಷತೆ ಏನು, ಈ ಕುರಿತು ಜಲ ಜೀವನ್ ಮಿಷನ್ನ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನಮಗೆ ತಿಳಿಸಲಿದ್ದಾರೆ. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
2: ಭಾರತ ಸರ್ಕಾರ ಜಲಜೀವನ್ ಮಿಷನ್ನ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ರವರ ಮಾತುಗಳನ್ನು ಕನ್ನಡ ಅವತರಣಿಕೆಯಲ್ಲಿ ಕೇಳಿಬರೋಣ.
3: ನಮಸ್ಕಾರ ಸ್ನೇಹಿತರೆ, ನಾನು ಕಮಲ್ ಕಿಶೋರ್ ಸೋನ್, ಹೆಚ್ಚುವರಿ ಕಾರ್ಯದರ್ಶಿ ಹಾಗೂ ರಾಷ್ಟ್ರೀಯ ಜಲಜೀವನ್ ಮಿಷನ್ನ ನಿರ್ದೇಶಕ. ಸ್ವಚ್ಛ ಮತ್ತು ಸಮರ್ಪಕ ನೀರಿನ ಸೌಲಭ್ಯ ಹೊಂದಿರುವ ಗ್ರಾಮ ಬಾನುಲಿ ಮೂಲಕ ಹೇಳುವ ಕತೆ ಎಂಬ ರೇಡಿಯೋ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರೊಂದಿಗೆ ಸಂಪರ್ಕ ಹೊಂದಲು ನನಗೆ ತುಂಬ ಸಂತೋಷವಾಗುತ್ತಿದೆ. ಇಂದಿನ ಸಂಚಿಕೆ ಜಲಜೀವನ್ ಮಿಷನ್ಗೆ ಸಂಬಂಧಿಸಿರುವುದರಿಂದ ಈ ಕಾರ್ಯಕ್ರಮದ ಮೂಲಕ ಅದರ ಕೆಲವು ಪ್ರಮುಖ ಅಂಶಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಮನೆಗೂ ನಲ್ಲಿ ಸಂಪರ್ಕದ ಮೂಲಕ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಪೈಪ್ಲೈನ್ಗಳ ಮೂಲಕ ತಲುಪಿಸುವುದು ಜಲಜೀವನ್ ಮಿಷನ್ನ ಪ್ರಮುಖ ಉದ್ದೇಶವಾಗಿದೆ. ಇದರ ಜೊತೆಗೆ ಗ್ರಾಮಗಳಲ್ಲಿರುವ ಅಂಗನವಾಡಿ ಕೇಂದ್ರಗಳು ಮತ್ತು ಶಾಲೆಗಳಂತಹ ಸಂಸ್ಥೆಗಳಿಗೂ ನೀರು ಒದಗಿಸುವುದು ಇದರ ಉದ್ದೇಶವಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ನಾವು ವೇಗವಾಗಿ ಪ್ರಗತಿ ಸಾಧಿಸಿದ್ದೇವೆ. ಇಂದು ಅನೇಕ ಗ್ರಾಮಗಳು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿನ ನೀರು ಸರಬರಾಜು ಯೋಜನೆಗಳು ಪೂರ್ಣಗೊಂಡಿವೆ. ಇದೀಗ ಅವುಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಅತ್ಯಂತ ಪ್ರಮುಖ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ಮತ್ತೊಂದು ಪ್ರಮುಖ ವಿಷಯವನ್ನು ನಿಮ್ಮೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಜಲಜೀವನ್ ಮಿಷನ್ನ ಎರಡನೇ ಹಂತವಾದ JJM 2.0 ಜಾರಿಗೆ ಬಂದಿದೆ. ಇದರ ಅಡಿಯಲ್ಲಿ ಮಿಷನ್ ಅನ್ನು 2028 ವಿಸ್ತರಿಸಲಾಗಿದೆ. ಈ ಹೊಸ ಹಂತದಲ್ಲಿ ಹಲವು ಹೊಸ ಸುಧಾರಣೆಗಳೊಂದಿಗೆ ಜಲಜೀವನ್ ಮಿಷನ್ ಅನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಈಗ ನಮ್ಮ ಗಮನ ಕೇವಲ ಪ್ರತಿಯೊಂದು ಮನೆಗೂ ನಲ್ಲಿ ನೀರು ಒದಗಿಸುವುದಕ್ಕೆ ಸೀಮಿತವಾಗಿಲ್ಲ. ಈ ನೀರು ಸರಬರಾಜು ಸೇವೆಯು ನಿಯಮಿತವಾಗಿ, ಸುರಕ್ಷಿತವಾಗಿ ಮತ್ತು ದೀರ್ಘಕಾಲದವರೆಗೆ ಸುಸ್ಥಿರವಾಗಿ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೂ ಒತ್ತು ನೀಡಲಾಗುತ್ತಿದೆ. ಇದಕ್ಕಾಗಿ ಗ್ರಾಮದ ಜನರ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಾಗುತ್ತಿದೆ. ವಾಟರ್ ಸರ್ವಿಸ್ ಅಸೆಸ್ಮೆಂಟ್ ಮೂಲಕ ಗ್ರಾಮಸ್ಥರೇ ತಮ್ಮ ಗ್ರಾಮದ ನೀರು ಸರಬರಾಜು ಯೋಜನೆಯನ್ನು ಪರಿಶೀಲಿಸುತ್ತಾರೆ. ನೀರಿನ ಲಭ್ಯತೆ, ಗುಣಮಟ್ಟ ಮತ್ತು ನೀರು ಸರಬರಾಜು ಸೇವೆಯ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇದರ ನಂತರ ಜಿಲ್ಲಾ ಮಟ್ಟದ ತಾಂತ್ರಿಕ ತಂಡವಾದ DTU ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಯೂನಿಟ್ ಸಹಾಯದಿಂದ ನೀರು ಸರಬರಾಜು ಸೇವೆಯನ್ನು ಸುಧಾರಿಸಲು ಅಗತ್ಯವಿರುವ ಯೋಜನೆಯನ್ನು ಸಿದ್ಧಪಡಿಸಲಾಗುತ್ತದೆ. ಕಾರ್ಯಾಚರಣೆ ಮತ್ತು ನಿರ್ವಹಣೆ ಹಾಗೂ ದುರಸ್ತಿ ಕಾರ್ಯಗಳಲ್ಲಿ DTU ಪಂಚಾಯಿತಿಗಳಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಡೈಲಾಗ್ ಪ್ರೋಗ್ರಾಂ ಮೂಲಕ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಎರಡು ಹಂತಗಳಲ್ಲಿ ಕಲಿಕೆ ಮತ್ತು ಅನುಭವಗಳನ್ನು ಹಂಚಿಕೊಳ್ಳಲಾಗುತ್ತಿದೆ. ಸುಜಲ್ ಗ್ರಾಮ ಕುಡಿಯುವ ನೀರಿನ ಸಂವಾದ ಮೂಲಕ ಗ್ರಾಮಗಳು ಮತ್ತು ಗ್ರಾಮ ಪಂಚಾಯಿತಿಗಳು ತಮ್ಮ ಉತ್ತಮ ಉಪಕ್ರಮಗಳು ಹಾಗೂ ಸಾಧನೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಹಂಚಿಕೊಳ್ಳುತ್ತವೆ. ಇದರಿಂದ ಅವುಗಳಿಗೆ ಗುರುತಿನ ಮಾನ್ಯತೆ ದೊರೆಯುತ್ತದೆ, ಅವರ ಕಾರ್ಯವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ದೇಶದ ಇತರ ಗ್ರಾಮಗಳು ಅವರ ಉತ್ತಮ ಕಾರ್ಯಗಳಿಂದ ಕಲಿಯಲು ಸಾಧ್ಯವಾಗುತ್ತದೆ. ಇನ್ನೊಂದೆಡೆ DC ಅಥವಾ DM ಡ್ರಿಂಕಿಂಗ್ ವಾಟರ್ ಡೈಲಾಗ್ ಎಂಬುದು ಜಿಲ್ಲಾ ಆಡಳಿತವು ತನ್ನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿರುವ ಉದಾಹರಣೆಗಳು ಮತ್ತು ಅನುಭವಗಳನ್ನು ಹಂಚಿಕೊಳ್ಳುವ ವೇದಿಕೆಯಾಗಿದೆ. ಇದರಿಂದ ಕುಡಿಯುವ ನೀರಿಗೆ ಸಂಬಂಧಿಸಿದ ಪರಿಣಾಮಕಾರಿ ಪರಿಹಾರಗಳು ಮತ್ತು ಉತ್ತಮ ಕಾರ್ಯವಿಧಾನಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗದೆ ಇತರ ಪ್ರದೇಶಗಳಿಗೂ ತಲುಪಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಜಲಜೀವನ್ ಮಿಷನ್ ಎಂದರೆ ಕೇವಲ ಪೈಪ್ಲೈನ್ಗಳು ಮತ್ತು ನೀರಿನ ತೊಟ್ಟಿಗಳನ್ನು ಅಳವಡಿಸುವ ಯೋಜನೆಯಲ್ಲ. ಇದು ಸಮುದಾಯದ ಭಾಗವಹಿಸುವಿಕೆಯನ್ನು ಆಧರಿಸಿದ ಜನರ ಆಂದೋಲನವಾಗಿದೆ. ಗ್ರಾಮವೇ ತನ್ನ ನೀರು ಸರಬರಾಜು ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಅದರ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಮಾತ್ರ ಅದು ದೀರ್ಘಕಾಲ ಸುಸ್ಥಿರವಾಗಿ ಮುಂದುವರಿಯಲು ಸಾಧ್ಯ. ಆದ್ದರಿಂದ ನೀರಿನ ಮೂಲಗಳನ್ನು ಸಂರಕ್ಷಿಸುವುದು, ನೀರಿನ ಗುಣಮಟ್ಟವನ್ನು ಕಾಪಾಡುವುದು ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳುವುದು ಜಲಜೀವನ್ ಮಿಷನ್ನ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಮುಂದಿನ ಪೀಳಿಗೆಗಳಿಗೂ ಸುರಕ್ಷಿತ ನೀರು ಲಭ್ಯವಾಗುವಂತೆ ಮಾಡಲು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ.
1: ಸ್ವಚ್ಛಿಕ ಮಿಷನ್ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ರವರು ವಿವರಿಸಿದಂತೆ ಜಲಜೀವನ್ ಮಿಷನ್

0: 2.0 ಅಡಿಯಲ್ಲಿ ಹಲವು ಸುಧಾರಣೆಗಳನ್ನು ಪರಿಚಯಿಸಲಾಗಿದೆ. ಇದರ ಮೂಲಕ ನೀರು ಸರಬರಾಜು ಸೇವೆಯನ್ನು ನಿಯಮಿತವಾಗಿ, ಸುಸ್ಥಿರವಾಗಿ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಪ್ರಸ್ತುತ ದೇಶದಾದ್ಯಂತ 15 ಕೋಟಿಗೂ ಹೆಚ್ಚು ಕುಟುಂಬಗಳು ನಲ್ಲಿ ನೀರಿನ ಸೌಲಭ್ಯವನ್ನು ಪಡೆಯುತ್ತಿವೆ. ದೇಶದ ಪ್ರತಿಯೊಂದು ಕುಟುಂಬಕ್ಕೂ ನಲ್ಲಿ ನೀರು ಲಭ್ಯವಾಗಲು ಪ್ರಾರಂಭವಾದಾಗ, ಅದು ನಿಯಮಿತವಾಗಿ ಮತ್ತು ನಿರಂತರವಾಗಿ ದೊರೆತರೆ ಜನರ ಜೀವನ ಎಷ್ಟು ಸುಲಭವಾಗುತ್ತದೆ ಅಲ್ಲವೇ?
1: ಹೌದು, ಆದರೆ ನಲ್ಲಿ ಮೂಲಕ ಬರುವ ನೀರು ಶುದ್ಧವಾಗಿರುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ನಮ್ಮ ಗ್ರಾಮಸ್ಥರದ್ದೇ ಆಗಿರುತ್ತದೆ. ಆಗ ಯಾರು ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. ಯಾರು ನಕ್ಕಿದ್ದು ಸುಜನ್? ನೀನು ಆ ನಗುವನ್ನ ಕೇಳಿದ್ಯಾ?
0: ಅವಳು ದೂಷಿಕಾ, ನೀನು ಹೇಳಿದ್ದನ್ನು ಕೇಳಿ ಅವಳು ನಗುತ್ತಿದ್ದಾಳೆ.
1: ನಾನು ಏನಾದರೂ ತಮಾಷೆಯಾಗಿ ಹೇಳಿದ್ನ?
0: ನೀನು ಈಗಷ್ಟೇ ಏನು ಹೇಳಿದೆ?
1: ನಾನು ಏನು ಹೇಳಿದೆ?
0: ನೀರು ಶುದ್ಧವಾಗಿರುವಂತೆ ನೋಡಿಕೊಳ್ಳುವುದು ಜನರ ಜವಾಬ್ದಾರಿಯೂ ಆಗುತ್ತದೆ ಎಂದು ಹೇಳಿದೆಯಲ್ಲ.
1: ನೀನು ಯಾಕೆ ಪದೇ ಪದೇ ನಗುತ್ತಿದ್ದಿ?
2: ನಿಮ್ಮ ಮುಗ್ಧತೆಯನ್ನು ನೋಡಿ ನಗ್ತಿದ್ದೀನಿ. ಶುದ್ಧ ನೀರು ಹೇಗೆ ಗುರುತಿಸಬೇಕು ಮತ್ತು ಅದರ ಮಹತ್ವವೇನು ಎಂಬುದು ನಿಮಗೆ ತಿಳಿದಿದ್ರೆ ತಾನೆ. ನಾನು ಬಹಳ ಹಿಂದೆಯೇ ಈ ಜಾಗವನ್ನು ಬಿಟ್ಟು ಹೋಗ್ತಿದ್ದೆ. ಆದರೆ ನೀರು ಬರ್ತಿದೆ ಎಂದ ಮಾತ್ರಕ್ಕೆ ಎಲ್ಲವೂ ಸರಿಯಾಗಿದೆ ಎಂದು ನೀವು ಭಾವಿಸ್ತೀರಿ. ನೀರು ಕಲುಷಿತವಾದರೆ ಏನಾಗುತ್ತದೆ? ಅನಾರೋಗ್ಯ, ಆಸ್ಪತ್ರೆ ಇವೆಲ್ಲವೂ ನನ್ನಿಂದಲೇ ಆಗುತ್ತದೆ. ನಾನೇ ದೂಷಿಕ, ನೀರು ಕಲುಷಿತಗೊಳಿಸುವ ರಾಣಿ.
0: ಓಹೋ, ನೀರು ಕಲುಷಿತಗೊಳಿಸುವ ರಾಣಿಯೇ? ನಿನ್ನ ಆಳ್ವಿಕೆ ಈಗ ಮುಗಿದಿದೆ.
1: ಈ ಬಾರಿ ನಿನ್ನ ಆಟ ನಡೆಯಲು ನಾವು ಬಿಡುವುದಿಲ್ಲ.
0: ಶುದ್ಧ ನೀರಿನ ಮಹತ್ವದ ಬಗ್ಗೆಯೂ ಜನರಿಗೆ ತಿಳಿಸಬೇಕು ಎಂದು ನಾವು ನಿರ್ಧರಿಸಿದ್ದೇವೆ.
2: ಹಾಗಾದ್ರೆ ಇಲ್ಲಿಯವರೆಗೆ ಜನರ ಮನೆಗಳಿಗೆ ನೀರು ತಲುಪ್ತಿರ್ಲಿಲ್ವೇ? ಈಗ ಅಷ್ಟೊಂದು ಬದಲಾವಣೆ ಆಗಿರೋದೇನು?
0: ಹೌದು ಹೌದು, ಖಂಡಿತವಾಗಿಯೂ ಹಿಂದೆ ಕೂಡ ಜನರ ಮನೆಗಳಿಗೆ ನೀರು ತಲುಪುತ್ತಿತ್ತು. ಆದರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಕುಡಿಯುವ ನೀರಿನ ಯೋಜನೆಯಲ್ಲೂ ನೀರನ್ನು ಶುದ್ಧೀಕರಿಸಿ ನೀರಿನ ಸೋಂಕು ನಿವಾರಣಾ ಘಟಕ ಮತ್ತು ನೀರಿನ ಸಂಸ್ಕರಣಾ ಘಟಕ ಇರುವಂತೆ ವ್ಯವಸ್ಥೆ ಮಾಡಲಾಗುತ್ತಿದೆ. ಕ್ಲೋರಿನೇಷನ್ ಶೋಧನೆ ಮತ್ತು ಇತರ ನೀರು ಸಂಸ್ಕರಣ ವಿಧಾನಗಳ ಮೂಲಕ ಶುದ್ಧ ಹಾಗೂ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸಲು ಸಾಧ್ಯವಾಗುತ್ತದೆ.
2: ಆದರೆ ನೀರು ನಂತರವೂ ಕಲುಷಿತವಾಗಬಹುದು ಅಲ್ವೇ? ಅದನ್ನ ಜನರು ಹೇಗೆ ತಿಳಿದುಕೊಳ್ತಾರೆ?
0: ಜಲ್ ಜೀವನ್ ಮಿಷನ್ನಲ್ಲಿ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವುದು ಬಹಳ ಮುಖ್ಯವಾದ ಅಂಶ ಎಂಬುದು ನಿನಗೆ ಗೊತ್ತಿಲ್ಲವೇ? ಇದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲೂ 5 ಮಹಿಳೆಯರು ಹಾಗೂ ಮಹಿಳಾ ಸದಸ್ಯರಿಗೆ ಫೀಲ್ಡ್ ಟೆಸ್ಟಿಂಗ್ ಕಿಟ್ FTK ಬಳಸಿ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವ ಕುರಿತು ತರಬೇತಿ ನೀಡಲಾಗುತ್ತದೆ. ಅಗತ್ಯವಿದ್ದಾಗ ನೀರಿನ ಮಾದರಿಗಳನ್ನು ಪರಿಶೀಲನೆಗಾಗಿ ಪ್ರಯೋಗಾಲಯಗಳಿಗೂ ಕಳುಹಿಸಲಾಗುತ್ತದೆ. JJM ಹೊಸ ಹಂತದಲ್ಲಿ ಇಂತಹ ಮಹಿಳಾ ಸದಸ್ಯರ ಗುಂಪುಗಳನ್ನು ಈಗ ಸುಜಲಾಂ ಶಕ್ತಿ ಎಂದು ಕರೆಯಲಾಗುತ್ತಿದೆ.
2: ಮಿಸ್ ವಚಿಕಾ ಮತ್ತು ಮಿಸ್ಟರ್ ಸುಜಲ್ ಕುಮಾರ್, ಜನರು ನಿಮ್ಮ ಮಾತಿಗಿಂತ ನನ್ನ ಮಾತನ್ನೇ ಹೆಚ್ಚು ಕೇಳ್ತಾರೆ. ನೀವು ಅವರಿಗೆ ಎಷ್ಟೊಂದು ಕಷ್ಟದ ಕೆಲಸಗಳನ್ನ ಹೇಳ್ತೀರಿ. ಇದನ್ನ ತೊಳಿರಿ, ಅದನ್ನ ಸ್ವಚ್ಛಗೊಳಿಸಿ, ಇದನ್ನ ಹೀಗಿಡಿ, ಅದನ್ನ ಹಾಗೆ ಹಿಡಿ. ಆದ್ರೆ ನಾನು ಅವರಿಗೆ ಬಿಡಿ, ತೆಗೆದು ಹಾಕಿ, ಎಸೆದ್ ಬಿಡಿ, ಹಾಗೆ ಇರ್ಲಿ, ಯಾವುದರ ಬಗ್ಗೆ ಚಿಂತಿಸಬೇಡಿ ಎಂದು ಹೇಳ್ತೇನೆ.
1: ಆದ್ರೆ ಈಗ ಎಲ್ಲರೂ ನಮ್ಮ ಮಾತನ್ನೇ ಕೇಳ್ತಾರೆ. ನಮ್ಮ ಸಣ್ಣ ಪುಟ್ಟ ದೈನಂದಿನ ಅಭ್ಯಾಸಗಳ ಮೂಲಕವೇ ನಮ್ಮ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬಹುದು ಎಂದು ನಾವು ಜನರಿಗೆ ತಿಳಿಸುತ್ತಿದ್ದೇವೆ.
0: ಏಕೆಂದರೆ ಶುದ್ಧ ಕುಡಿಯುವ ನೀರು ನಮ್ಮನ್ನು ರೋಗಗಳಿಂದ ರಕ್ಷಿಸುತ್ತದೆ, ಮಕ್ಕಳನ್ನು ಆರೋಗ್ಯಕರವಾಗಿ ಮತ್ತು ಸದೃಢವಾಗಿ ಬೆಳೆಸುತ್ತದೆ, ಜೊತೆಗೆ ಕುಟುಂಬದ ಖರ್ಚನ್ನು ಕಡಿಮೆ ಮಾಡುತ್ತದೆ. ಒಂದು ಕುಟುಂಬ ಆರೋಗ್ಯವಾಗಿದ್ದಾಗ ಔಷಧಿ ಮತ್ತು ಚಿಕಿತ್ಸೆಗೆ ಖರ್ಚಾಗುವ ಹಣ ಉಳಿತಾಯವಾಗುತ್ತದೆ. ಆ ಹಣವನ್ನು ಮಕ್ಕಳ ಶಿಕ್ಷಣ, ಪೌಷ್ಟಿಕ ಆಹಾರ ಮತ್ತು ಕುಟುಂಬದ ಇತರ ಅಗತ್ಯಗಳಿಗೆ ಬಳಸಬಹುದು. ಆದ್ದರಿಂದ ದೂಷಿಕ ಮೇಡಮ್, ಈಗ ನೀವು ನಿಮ್ಮ ಚೀಲಗಳನ್ನು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡುವ ಸಮಯ ಬಂದಿದೆ.
2: ಓ, ಈ ಜಲ್ ಜೀವನ್ ಮಿಷನ್ ಎಲ್ಲರಲ್ಲೂ ಜಾಗೃತಿ ಮೂಡಿಸ್ತಿದೆಯಾ? ಇರ್ಲಿ, ಸದ್ಯಕ್ಕೆ ನಾನು ಹೋಗ್ತೇನೆ, ಆದರೆ ನಾನು ಮತ್ತೆ ಬರ್ತೇನೆ. ಯಾವಾಗ ಗ್ರಾಮಸ್ಥರು ನಿರ್ಲಕ್ಷ್ಯ ವಹಿಸ್ತಾರೋ ಅಲ್ಲಿಗೆ ನಾನು ಮತ್ತೆ ಬರ್ತೇನೆ. ನೋಡ್ತೀರಿ, ಅವರು ಖಂಡಿತವಾಗಿಯೂ ನನಗೆ ಇನ್ನೊಂದು ಅವಕಾಶ ನೀಡ್ತಾರೆ.
0: ಹೋಗು ಹೋಗು, ಇನ್ನು ಮುಂದೆ ನಿನಗೆ ಇಲ್ಲಿ ಜಾಗವಿಲ್ಲ.
3: ಚಲೋ ಚಲೋ ಸುನ್ನೆ ಹಮ್ ರೇಡಿಯೋ ಕಿ ಸುಬಾನಿ, ಸಚ್ ಸುಜಲ ಗಾಂವ್ ಕಿ ಹಿತ ಕರೋ ಕಿ ಕಹಾನಿ.
4: ಹಮ್ ಪಾನಿ ಬನಾ ನಹೀ ಸಕ್ತೆ, ಸಿರ್ಫ್ ಬಚಾ ಸಕ್ತೆ ಹೈ. ಇಸ್ಲಿಯೇ ಹಮಾರೆ ಪಾಸ್ ಏಕ್ ಹಿ ರಾಸ್ತಾ ಹೈ, ಪಾನಿ ಚಾಹಿಯೇ ತೋ ಉಸೆ ಬಚಾಯಿಯೇ. ಲೀಕೇಜ್ ರೋಕೆ, ಪಾನಿ ಬಚಾಯೆ. ಕ್ಯಾ ಆಪ್ ಜಾನ್ತೆ ಹೈ, ಮಾಮೂಲಿ ಲೀಕೇಜ್ ಸೇ ಹಿ ಹರ್ ಮಹೀನೆ ಏಕ್

0: 1000 लीटर पानी बर्बाद हो जाता है। यदि एक नल से हर मिनट 45 बूंद पानी टपकता है तो 3 घंटे में 1 लीटर से ज्यादा पानी बह जाता है। पानी की हर बूंद मायने रखती है। जल बचाएं, भविष्य बनाएं।
1: स्वच्छ सुजल यही है भारत का नारा न्यारा।
0: स्वच्छ सुजल गांव की कहानी रेडियो की जुबानी।
2: ಸುಜಲ್, ನಿಜವಾಗಿಯೂ ಜನರು ನಮ್ಮ ಮಾತಿಗಿಂತ ದೂಷಿಕಾಳ ಮಾತನ್ನೇ ಹೆಚ್ಚು ಕೇಳುತ್ತಾರೆಯೇ?
3: ಇಲ್ಲ ಸ್ವಚ್ಛಿಕಾ, ನಮ್ಮ ಸ್ವಲ್ಪ ನಿರ್ಲಕ್ಷ್ಯ ಮತ್ತು ಸೋಮಾರಿತನದಿಂದಲೇ ನಾವು ನಮ್ಮ ನೀರಿನ ಮೂಲಗಳನ್ನು ಕಲುಷಿತಗೊಳಿಸುತ್ತೇವೆ, ಆಗ ದೂಷಿಕಾ ಗೆಲ್ಲುತ್ತಾಳೆ.
2: ಸರಿ, ಜಲ್ಜೀವನ್ ಮಿಷನ್ ಅಡಿಯಲ್ಲಿ ಯೋಜನೆಯ ನಿರ್ಮಾಣ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಸರ್ಕಾರ ಮತ್ತು ಇಲಾಖೆಯವರು ಮುಖ್ಯವಾಗಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಕೆಲಸ ಮಾಡುತ್ತಾರೆ ಎಂದು ನೀವು ಹೇಳಿದ್ದೀರಿ. ಆದರೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಗ್ರಾಮಸ್ಥರು ನೀರು ಸರಬರಾಜು ಯೋಜನೆಯ ಕಾರ್ಯಾಚರಣೆಯ ಜವಾಬ್ದಾರಿಯನ್ನು ಹೇಗೆ ವಹಿಸಿಕೊಳ್ಳುತ್ತಾರೆ? ಯೋಜನೆಯನ್ನು ಸಮುದಾಯ ಮತ್ತು ಗ್ರಾಮ ಪಂಚಾಯಿತಿಗೆ ಯಾವಾಗ ಮತ್ತು ಹೇಗೆ ಹಸ್ತಾಂತರಿಸಲಾಗುತ್ತದೆ?
3: ಇದು ಬಹಳ ಮಹತ್ವದ ಪ್ರಶ್ನೆ. ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ ಯೋಜನೆಯಲ್ಲಿ ಯಾವುದೇ ಕೊರತೆಗಳು ಉಳಿಯದಂತೆ ನೋಡಿಕೊಳ್ಳಲು ಕೆಲವು ದಿನಗಳ ಕಾಲ ಪ್ರಾಯೋಗಿಕ ಕಾರ್ಯಾಚರಣೆ ನಡೆಸಲಾಗುತ್ತದೆ. ಇದನ್ನು ಕಮಿಷನಿಂಗ್ ಎಂದು ಕರೆಯಲಾಗುತ್ತದೆ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಖಚಿತವಾದ ನಂತರ ಗ್ರಾಮ ಮಟ್ಟದ ನೀರು ಸರಬರಾಜು ಯೋಜನೆಯನ್ನು ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸರ್ಕಾರವು ಸಮುದಾಯದ ಸಹಯೋಗದೊಂದಿಗೆ ಜಲ ಅರ್ಪಣ ದಿವಸ್ ಅನ್ನು ಆಚರಿಸುತ್ತದೆ. ಈ ಪ್ರಾಯೋಗಿಕ ಕಾರ್ಯಾಚರಣೆಯನ್ನು ಕನಿಷ್ಠ 15 ದಿನಗಳ ಕಾಲ ನಡೆಸಬೇಕು.
2: ಜಲ ಅರ್ಪಣ ದಿವಸ್, ಎಷ್ಟು ಸುಂದರವಾದ ಹೆಸರು! ಇದರ ಅರ್ಥವೇನು ಸುಜಲ್?
3: ಇದರ ಬಗ್ಗೆ ನಮ್ಮ ಜಲ್ಜೀವನ್ ಮಿಷನ್ನ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರಿಂದ ಮಾಹಿತಿಯನ್ನು ಪಡೆಯೋಣ.
4: ಇಂದಿನ ಈ ರೇಡಿಯೋ ಕಾರ್ಯಕ್ರಮದ ಮೂಲಕ ಜಲ್ ಅರ್ಪಣ್ ದಿವಸ್ ಎಂಬುದನ್ನು ನಿಮಗೆ ತಿಳಿಸುತ್ತೇನೆ. 73ನೇ ಸಂವಿಧಾನದ ತಿದ್ದುಪಡಿ ಮತ್ತು ಸಮುದಾಯ ಭಾಗವಹಿಸುವಿಕೆಯ ಆಶಯಕ್ಕೆ ಅನುಗುಣವಾಗಿ ಜಲ್ಜೀವನ್ ಮಿಷನ್ ಅಡಿಯಲ್ಲಿ ಯಾವುದೇ ನೀರು ಸರಬರಾಜು ಯೋಜನೆಯ ನಿರ್ಮಾಣ ಪೂರ್ಣಗೊಂಡ ನಂತರ ಅದರ ಕಾರ್ಯಾಚರಣೆ ಮತ್ತು ನಿರ್ವಹಣೆಗಾಗಿ ಅದನ್ನು ಗ್ರಾಮ ಪಂಚಾಯಿತಿ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗುತ್ತದೆ. ಈ ಜವಾಬ್ದಾರಿಯನ್ನು ಸಂಭ್ರಮದಿಂದ ಸ್ವೀಕರಿಸುವ ಸಂಕೇತವಾಗಿ ಜಲ್ ಅರ್ಪಣ್ ದಿವಸ್ ಅನ್ನು ಆಚರಿಸಲಾಗುತ್ತದೆ. ಸ್ನೇಹಿತರೆ, ಜಲ್ ಅರ್ಪಣ್ ದಿವಸ್ ಆ ಗ್ರಾಮಕ್ಕೆ ಒಂದು ಐತಿಹಾಸಿಕ ದಿನವಾಗಿದೆ. ಈ ದಿನ ಸರ್ಕಾರ ಮತ್ತು ಇಲಾಖೆಯು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಿಸಲಾದ ಗ್ರಾಮೀಣ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಯೋಜನೆಯನ್ನು ಅಧಿಕೃತವಾಗಿ ಗ್ರಾಮ ಪಂಚಾಯಿತಿ, ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಹಾಗೂ ಸಮುದಾಯಕ್ಕೆ ಹಸ್ತಾಂತರಿಸುತ್ತದೆ. ಈ ದಿನ ಗ್ರಾಮಸ್ಥರು ತಮ್ಮ ನೀರು ಸರಬರಾಜು ವ್ಯವಸ್ಥೆಯನ್ನು ಹೆಮ್ಮೆ, ಜವಾಬ್ದಾರಿ ಮತ್ತು ಸ್ವಾಮ್ಯ ಭಾವದಿಂದ ಸ್ವೀಕರಿಸುತ್ತಾರೆ. ಅದನ್ನು ಸಮರ್ಪಕವಾಗಿ ನಿರ್ವಹಿಸಿ ಸಂರಕ್ಷಿಸುವ ಸಂಕಲ್ಪವನ್ನು ಎಲ್ಲರೂ ಒಟ್ಟಾಗಿ ಕೈಗೊಳ್ಳುತ್ತಾರೆ.
3: ಈಗ ನಿಮಗೆ ಜಲ ಅರ್ಪಣ್ ದಿವಸ್ ಎಂದರೇನು ಎಂಬುದು ಅರ್ಥವಾಯಿತೆ. ಈ ಮಾಹಿತಿಯನ್ನು ಜಲ್ ಜೀವನ್ ಮಿಷನ್ನ ನಿರ್ದೇಶಕರಾದ ಶ್ರೀ ಕಮಲ್ ಕಿಶೋರ್ ಸೋನ್ ಅವರು ನೀಡಿದ್ದಾರೆ.
2: ಹೌದು, ಖಂಡಿತವಾಗಿಯೂ ಅರ್ಥವಾಯಿತು. ಈ ದಿನದ ಸಂದೇಶವೇನೆಂದರೆ, ನೀರು ಇನ್ನು ಕೇವಲ ಸರ್ಕಾರದ ಯೋಜನೆಯಲ್ಲ, ಅದು ಇಡೀ ಗ್ರಾಮದ ಜವಾಬ್ದಾರಿ. ಇಂದು, ನಾಳೆ ಮತ್ತು ಮುಂದಿನ ಹಲವು ವರ್ಷದವರೆಗೆ ಎಲ್ಲರೂ ಸೇರಿ ಅದನ್ನು ಕಾಳಜಿಯಿಂದ ನೋಡಿಕೊಳ್ಳಬೇಕು. ಆದರೆ ಹೇಳಿ, ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲು ಈಗ ಸಿದ್ಧವಾಗಿದೆಯೇ ಎಂಬುದನ್ನು ನಾವು ಹೇಗೆ ಪರಿಶೀಲಿಸಬೇಕು? ಅದಕ್ಕಾಗಿ ಏನೆಲ್ಲ ಮಾಡಬೇಕು?
3: ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸುವ ಮೊದಲು ನೀರು ಸಮಿತಿ ರಚನೆಯಾಗಿದೆಯೇ ಅಥವಾ ಇಲ್ಲವೇ, ಕೆಲವು ದಿನಗಳ ಕಾಲ ಯೋಜನೆಯನ್ನು ಕಾರ್ಯಾಚರಣೆಗೊಳಿಸಿ ಪರೀಕ್ಷಿಸಲಾಗಿದೆಯೇ, ನೀರು ಸುರಕ್ಷಿತವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಚಿತಪಡಿಸಿ ನಂತರ ಪರಿಶೀಲಿಸಲಾಗುತ್ತದೆ. ನಲ್ ಜಲ್ ಮಿತ್ರ ಮತ್ತು ನೀರು ಸಮಿತಿಯ ಸದಸ್ಯರಿಗೆ ಅವರ ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ನೀಡಲಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಸಂಪೂರ್ಣ ನೀರು ಸರಬರಾಜು ವ್ಯವಸ್ಥೆಯ ಕ್ಷೇತ್ರ ಮಟ್ಟದ ಪರಿಶೀಲನೆ ಪೂರ್ಣಗೊಂಡಿರಬೇಕು. ಜೊತೆಗೆ ಯೋಜನೆಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಗ್ರಾಮದಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಬೇಕು. ಗ್ರಾಮಸ್ಥರನ್ನು ನೀರು ಸಭೆಯ ಮೂಲಕ ಒಗ್ಗೂಡಿಸಲಾಗುತ್ತದೆ ಮತ್ತು ನೀರಿನ ಮೂಲಗಳನ್ನು ಸಹ ಸ್ವಚ್ಛಗೊಳಿಸಲಾಗುತ್ತದೆ. ಈ ಎಲ್ಲ ಕಾರ್ಯಗಳು ಪೂರ್ಣಗೊಂಡ ನಂತರವೇ ನೀರು ಸರಬರಾಜು ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸಲಾಗುತ್ತದೆ.
2: ಓ ಅದ್ಭುತ! ಈಗ ಹೇಳಿ, ಇದನ್ನು ನಾವು ಹೇಗೆ ಆಚರಿಸಬೇಕು?
3: ಇದನ್ನು ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸುವ ಹಬ್ಬದಂತೆ ಆಚರಿಸಬೇಕು. ನಮ್ಮ ಸ್ಥಳೀಯ ಜಾನಪದ ಸಂಪ್ರದಾಯಗಳಿಗೆ ಅನುಗುಣವಾಗಿ ನಾವು ಇದನ್ನು ಆಚರಿಸಬಹುದು. ನೀರಿನ ಮೂಲದಿಂದ ನಲ್ಲಿ ಸಂಪರ್ಕದವರೆಗೆ ಸಮುದಾಯದೊಂದಿಗೆ ಒಟ್ಟಾಗಿ ಟ್ರಾನ್ಸೆಕ್ಟ್ ವಾಕ್ ಅಥವಾ ಜಲ ಪ್ರದಕ್ಷಿಣೆ ಕೈಗೊಳ್ಳಬೇಕು. ಗ್ರಾಮದ ನೀರು ಸರಬರಾಜು ಯೋಜನೆ

0: ನಕ್ಷೆ ಮತ್ತು ನೀರಿನ ಗುಣಮಟ್ಟದ ವರದಿಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ನೀರು ಸರಬರಾಜು ಯೋಜನೆಯ ರಚನೆಗಳಿಗೆ ಜಲ ಸಂರಕ್ಷಣಾ ರಕ್ಷಾಧಾರವನ್ನು ಕಟ್ಟಿ ನಮ್ಮ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಮೂಲಗಳನ್ನು ಸಂರಕ್ಷಿಸುವ ಸಂಕಲ್ಪ ಮಾಡಬೇಕು. ಇದರ ಜೊತೆಗೆ ನೀರು ಸಂರಕ್ಷಣೆಯ ಕ್ರಮಗಳನ್ನು ಅಳವಡಿಸಿಕೊಂಡು ನೀರನ್ನು ಉಳಿಸಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಇದೇ ದಿನ ಯೋಜನೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಬೇಕು. ಇದನ್ನು ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಆಚರಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ದಿನ ಪ್ರತಿಯೊಂದು ಗ್ರಾಮವು ತನ್ನ ಗೌರವಾನ್ವಿತ ಸಂಸತ್ ಸದಸ್ಯರು, ಸ್ಥಳೀಯ ಸಚಿವರು, ಇತರ ಜನಪ್ರತಿನಿಧಿಗಳು ಮತ್ತು ವಲಸೆ ಹೋಗಿರುವ ಗ್ರಾಮಸ್ಥರನ್ನು ಕಡ್ಡಾಯವಾಗಿ ಆಹ್ವಾನಿಸಬೇಕು. ಇದರ ಜೊತೆಗೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಾವು ಪ್ರಸ್ತುತ ಜಲ ಉತ್ಸವವನ್ನು ಆಚರಿಸುತ್ತಿದ್ದೇವೆ.
1: ಜಲ ಉತ್ಸವ, ಈ ಜಲ ಉತ್ಸವ ಎಂದರೇನು?
0: ತುಂಬಾ ಒಳ್ಳೆಯ ಪ್ರಶ್ನೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ 3 ಹಂತಗಳಲ್ಲಿ ಜಲ ಉತ್ಸವವನ್ನು ಆಚರಿಸಲು ಸರ್ಕಾರ ನಿರ್ಧರಿಸಿದೆ. ಇದರಿಂದ ಪ್ರತಿಯೊಬ್ಬರೂ ಇದರ ಭಾಗವಾಗಲು ಸಾಧ್ಯವಾಗುತ್ತದೆ.
1: 3 ಹಂತಗಳೇ? ದಯವಿಟ್ಟು ಸರಳವಾಗಿ ವಿವರಿಸಿ.
0: ಹೌದು, ಖಂಡಿತ. ಮೊದಲನೆಯದು ರಾಷ್ಟ್ರಮಟ್ಟದ ಜಲಮಹೋತ್ಸವ. ಇದನ್ನು ಪ್ರತಿ ವರ್ಷ ಮಾರ್ಚ್ 8 ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಪ್ರಾರಂಭಿಸಿ ಮಾರ್ಚ್ 22 ವಿಶ್ವ ಜಲ ದಿನದವರೆಗೆ ಆಚರಿಸಲಾಗುತ್ತದೆ.
1: ಅರ್ಥವಾಯಿತು. ಅಂದ್ರೆ ದೇಶಾದ್ಯಂತ ಒಂದೇ ಸಮಯದಲ್ಲಿ ನೀರಿನ ಕುರಿತು ಜಾಗೃತಿ ಮತ್ತು ಜನರ ಭಾಗವಹಿಸುವಿಕೆಯ ವಾತಾವರಣವನ್ನು ಸೃಷ್ಟಿಸಲಾಗುತ್ತದೆಯೇ?
0: ಖಂಡಿತವಾಗಿಯೂ. ದೇಶದಾದ್ಯಂತ ಕಾರ್ಯಕ್ರಮಗಳು, ಸಂವಾದಗಳು, ಸನ್ಮಾನ ಸಮಾರಂಭಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇದರ ಮೂಲಕ ನೀರಿನ ಕುರಿತು ಸಾಮೂಹಿಕ ಸಾರ್ವಜನಿಕ ಜಾಗೃತಿಯ ವಾತಾವರಣವನ್ನು ಸೃಷ್ಟಿಸಲಾಗುತ್ತದೆ.
1: ಹಾಗಾದರೆ ಎರಡನೇ ಹಂತ ಯಾವುದು?
0: ಎರಡನೆಯದು ರಾಜ್ಯ ಮಟ್ಟದ ರಾಜ್ಯ ಜಲ ಉತ್ಸವ ಅಥವಾ ನದಿ ಉತ್ಸವ. ಇದರ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯವು ತನ್ನ ನದಿಗಳು, ಜಲ ಸಂಪ್ರದಾಯಗಳು ಮತ್ತು ಸ್ಥಳೀಯ ಸಂಸ್ಕೃತಿಗೆ ಅನುಗುಣವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ.
1: ಅಂದರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ವೈಶಿಷ್ಟ್ಯ ಮತ್ತು ಗುರುತಿನೊಂದಿಗೆ ಜಲ ಉತ್ಸವವನ್ನು ಆಚರಿಸಲಾಗುತ್ತದೆಯೇ?
0: ಹೌದು, ಕೆಲವು ಕಡೆ ನದಿಗಳ ದಡದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಇನ್ನು ಕೆಲವು ಕಡೆ ನೀರು ಸಂರಕ್ಷಣಾ ಅಭಿಯಾನಗಳನ್ನು ನಡೆಸಲಾಗುತ್ತದೆ. ಮತ್ತೆ ಕೆಲವು ಕಡೆ ಸ್ಥಳೀಯ ಹಬ್ಬಗಳೊಂದಿಗೆ ಇದನ್ನು ಸಂಯೋಜಿಸಲಾಗುತ್ತದೆ.
1: ಹಾಗಾದರೆ ಮೂರನೇ ಹಂತ ಯಾವುದು?
0: ಮೂರನೆಯದು ಮತ್ತು ಅತ್ಯಂತ ಪ್ರಮುಖವಾದದ್ದು, ಗ್ರಾಮ ಮತ್ತು ಪಂಚಾಯಿತಿ ಮಟ್ಟದ ಲೋಕ್ ಜಲ್ ಉತ್ಸವ.
1: ಇದು ಅತ್ಯಂತ ಮುಖ್ಯವಾದದ್ದು, ಏಕೆಂದರೆ ನಿಜವಾದ ಕೆಲಸ ನಡೆಸುವುದು ಗ್ರಾಮದಲ್ಲಿಯೇ ಅಲ್ಲವೇ?
0: ನಿಖರವಾಗಿ ಇಂತಹ ಜಲ ಉತ್ಸವಗಳ ಸಂದರ್ಭಗಳಲ್ಲಿ ನೀರು ಸಭೆಗಳನ್ನು ಆಯೋಜಿಸಲಾಗುತ್ತದೆ. ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ತಮ್ಮ ನೀರು ಸರಬರಾಜು ಯೋಜನೆಯನ್ನು ಪರಿಶೀಲಿಸುತ್ತಾರೆ. ಯಾವುದೇ ಕೊರತೆಗಳಿದ್ದರೆ ಅವುಗಳನ್ನು ಸರಿಪಡಿಸಿ ನೀರು ಸರಬರಾಜು ಸೇವೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾರೆ. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಯೋಜನೆಯನ್ನು ಸುಸ್ಥಿರವಾಗಿ ಮುಂದುವರಿಸುವುದಕ್ಕಾಗಿ ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡುತ್ತಾರೆ.
1: ಅಂದರೆ ದೇಶದಿಂದ ಗ್ರಾಮ ಮಟ್ಟದವರೆಗೆ ಪ್ರತಿಯೊಂದು ಹಂತದಲ್ಲೂ ನೀರಿನ ಆಚರಣೆ, ಜವಾಬ್ದಾರಿ ಮತ್ತು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಬೆಸೆಯಲಾಗಿದೆ.
0: ಖಂಡಿತವಾಗಿಯೂ. ಜಲ ಉತ್ಸವ ಎಂದರೆ ಕೇವಲ ಒಂದು ಕಾರ್ಯಕ್ರಮವಲ್ಲ, ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ನೀರಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದು ಎಂದರ್ಥ.
1: ಖಂಡಿತ. ಇದೇ ಉದ್ದೇಶದಿಂದ ಜಲ ಅರ್ಪಣ್ ದಿವಸ್ ಸಂದರ್ಭದಲ್ಲಿ ನಾವು ಗೋರಖ್ಪುರದ ಗೌರವಾನ್ವಿತ ಸಂಸತ್ ಸದಸ್ಯರಾದ ಶ್ರೀ ರವಿಕಿಶನ್ ಹಾಗೂ ರಾಜಗಢದ ಸಂಸತ್ ಸದಸ್ಯರಾದ ಶ್ರೀ ರೋಡ್ಮಲ್ ನಾಗರ್ ಅವರೊಂದಿಗೆ ಮಾತನಾಡಿದ್ದೇವೆ. ಈ ಉಪಕ್ರಮಗಳ ಕುರಿತು ಅವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳೋಣ.
2: ಧನ್ಯವಾದ ಪ್ರಧಾನಮಂತ್ರಿ ಮೋದಿಜಿ, ಧನ್ಯವಾದ ಜಲಶಕ್ತಿ ಮಂತ್ರಾಲಯ ಸಿ ಆರ್ ಪಾಟೀಲ್ ಸಾಹ್, ಧನ್ಯವಾದ ಪೂಜ್ಯ ಯೋಗಿ ಮಹಾರಾಜ್. ಈಗ ಐಸಿ ಸೋಚ ಜೀವೋ ಮೈ ಇಸ್ಕಿ ಕಲ್ಪನಾ ಕರ್ ಸಕ್ತಾ ಹೂಂ ಬಿಕಾಸ್ ಮೈ ವಿಲೇಜ್ ಸೆ ಬಿಲಾಂಗ್ ಕರ್ತಾ ಹೂಂ. ಪಾನಿ ಜೊ ಆನೆ ವಾಲೆ ಸಮಯ ಪೇ ಪ್ರಧಾನಮಂತ್ರಿ ಜೀ ನೆ ಹಮೇಶಾ ಕಹಾ ಕಿ ಕಮ್ ಹೋತಾ ಜಾಯೆಗಾ ಖತ್ಮ ಹೋತಾ ಜಾಯೆಗಾ ಧರ್ತಿ ಪರ್. ಅಬ್ ಉಸ್ಕೋ ಬಚಾನಾ, ಉಸ್ಕೋ ಸಂಜೋ ಕರ್ಕೆ ರಖನಾ ಔರ್ ವಹಾಂ ಪರ್ ಪಾನಿ ಕಿ ವ್ಯವಸ್ಥಾ, ಹರ್ ಘರ್ ಮೇ ನಲ್ ಸೆ ಜಲ್ ದೇನೆ ಕಿ ವ್ಯವಸ್ಥಾ, ಯೇ ಬಹುತ್ ಬಡಿ ಸೋಚ್ ಥಿ. ಯೇ ಇಂಪಾಸಿಬಲ್ ಜೈಸಾ ಥಾ, ಇಂಪಾಸಿಬಲ್ ಜೈಸಾ, ಲೇಕಿನ್ ಮೈನೆ ಇಸ್ಕೋ ಪಾಸಿಬಲ್ ಹೋತೆ ಅಪನೇ ಛೇ ಸಂಸದೀಯ ಕ್ಷೇತ್ರ ಮೇ ದೇಖಾ. ಪೌನೆ 2 ಲಾಖ ಲೀಟರ್ ಕಿ ಟಂಕಿ ಲಗೈ, ಆಟೋ ಮಶೀನ್ ಪರ್ ಪಾನಿ ಹರ್ ಘರ್ ಮೇ ಆ ರಹಾ, ಕಿತ್ನಿ ಖುಷಿ ಥಿ. ಯೇ ಖುಷಿ ಕಾ ಕೋಯಿ ಮಾಪದಂಡ ನಹೀ.
3: ಜಲ್ ಜೀವನ್ ಮಿಷನ್ का जो काम है

0: ಯಾವ ರೀತಿಯ ಡಿಜಿಟಲ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ.
1: ಪಂಚಾಯಿತಿ, ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ ಹಾಗೂ ಸಮುದಾಯವು ತಮ್ಮ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಉತ್ತಮವಾಗಿ ಅರ್ಥ ಮಾಡಿಕೊಂಡು ನಿರ್ವಹಿಸಲು ಭಾರತ ಸರ್ಕಾರವು ಕೆಲವು ಪ್ರಮುಖ ಡಿಜಿಟಲ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಿದೆ. ಅವುಗಳಲ್ಲಿ ಪ್ರಮುಖವಾದುದು ಪಂಚಾಯಿತಿ ಡ್ಯಾಶ್ಬೋರ್ಡ್. ಕುಡಿಯುವ ನೀರಿನ ಸೇವೆಗಳನ್ನು ಸುಧಾರಿಸುವ ಉದ್ದೇಶದಿಂದ ಪಂಚಾಯಿತಿ ಡ್ಯಾಶ್ಬೋರ್ಡ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ಮೂಲಕ ಸರ್ಪಂಚ್ ಮತ್ತು ಮುಖಿಯಾ ಅವರು ಯೋಜನೆಯ ಪ್ರಗತಿ, ನಿರ್ಮಿಸಲಾದ ನೀರಿನ ಮೂಲಸೌಕರ್ಯ, ನೀರಿನ ಗುಣಮಟ್ಟ ಮತ್ತು ತರಬೇತಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ವೀಕ್ಷಿಸಬಹುದು. ಜೊತೆಗೆ ತಮ್ಮ ಅಭಿಪ್ರಾಯ ಮತ್ತು ಸಲಹೆಗಳನ್ನು ಕೂಡ ನೀಡಬಹುದು. ಎರಡನೆಯ ಪ್ರಮುಖ ಡಿಜಿಟಲ್ ಉಪಕ್ರಮವೆಂದರೆ ಸುಜಲಂ ಡೇಟಾಬೇಸ್. ಇದರ ಮೂಲಕ ಪ್ರತಿಯೊಂದು ಪೈಪ್ಲೈನ್ ಕುಡಿಯುವ ನೀರಿನ ಯೋಜನೆಯ ನೀರಿನ ಮೂಲದಿಂದ ನಲ್ಲಿ ಸಂಪರ್ಕದವರೆಗೆ ಇರುವ ಮಾಹಿತಿಯನ್ನು ಒಂದೇ ವೇದಿಕೆಯಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತಿದೆ. ಇದರ ಅಡಿಯಲ್ಲಿ ಪ್ರತಿಯೊಂದು ನೀರು ಸರಬರಾಜು ಯೋಜನೆ ಮತ್ತು ಪ್ರತಿಯೊಂದು ಗ್ರಾಮಕ್ಕೂ ವಿಶಿಷ್ಟ ಗುರುತನ್ನು ಅಂದರೆ ಸುಜಲ ಗ್ರಾಮ ಐಡಿ ಅನ್ನು ನೀಡಲಾಗುತ್ತಿದೆ. ಇದರಿಂದ ಯೋಜನೆಯ ಮೇಲ್ವಿಚಾರಣೆ, ನಿರ್ವಹಣೆ ಮತ್ತು ಸೇವೆ ಒದಗಿಸುವ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಸಾಧ್ಯವಾಗುತ್ತದೆ. ಇದರ ಮೂಲಕ ನಿಮ್ಮ ಗ್ರಾಮದ ಕುಡಿಯುವ ನೀರಿನ ಯೋಜನೆಯ ನೀರಿನ ಮೂಲದಿಂದ ನಲ್ಲಿ ಸಂಪರ್ಕದವರೆಗೆ ಯೋಜನೆಯ ಎಲ್ಲ ಘಟಕಗಳನ್ನು ಒಳಗೊಂಡ ಮಾಹಿತಿಯನ್ನು ವೀಕ್ಷಿಸಬಹುದು. ಯೋಜನೆಗೆ ಸಂಬಂಧಿಸಿದ ಇತರ ಅಗತ್ಯ ಮಾಹಿತಿಯು ಇಲ್ಲಿ ಲಭ್ಯವಾಗಲಿದೆ. ಮೂರನೇ ಪ್ರಮುಖ ಉಪಕ್ರಮವೆಂದರೆ ಡಿಸಿಷನ್ ಸಪೋರ್ಟ್ ಸಿಸ್ಟಮ್. ನೀರಿನ ಲಭ್ಯತೆ ಇರುವವರೆಗೆ ಮಾತ್ರ ನಾವು ನೀರನ್ನು ಬಳಸಲು ಸಾಧ್ಯ ಎಂಬುದು ನಮ್ಮೆಲ್ಲರಿಗೂ ತಿಳಿದಿದೆ. ಆದ್ದರಿಂದ ಪ್ರತಿಯೊಂದು ನೀರು ಸರಬರಾಜು ಯೋಜನೆಯ ಭವಿಷ್ಯವು ಅದರ ನೀರಿನ ಮೂಲವನ್ನು ಸಂರಕ್ಷಿಸುವುದರ ಮೇಲೆ ಅವಲಂಬಿತವಾಗಿದೆ. ಈ ವ್ಯವಸ್ಥೆಯು ಶತಮಾನಗಳ ಕಾಲ ನೀರಿನೊಂದಿಗೆ ಬದುಕಿದ್ದ ನಮ್ಮ ಅನುಭವದಿಂದ ರೂಪುಗೊಂಡಿರುವ ಸಾಂಪ್ರದಾಯಿಕ ಸ್ಥಳೀಯ ಜ್ಞಾನವನ್ನು ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದೊಂದಿಗೆ ಸಂಪರ್ಕಿಸುತ್ತದೆ. ಈ ಸಮನ್ವಯವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ನಮ್ಮ ನೀರಿನ ಮೂಲಗಳನ್ನು ಮರುಪೂರ್ಣಗೊಳಿಸಲು ಮತ್ತು ಸಂರಕ್ಷಿಸಲು ಸಾಧ್ಯವಾಗುತ್ತದೆ. ಹೀಗಾಗಿ ಇಂದು ನಲ್ಲಿ ಮೂಲಕ ತಲುಪುತ್ತಿರುವ ನೀರು ನಾಳೆಯೂ ಮತ್ತು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಮಾಡಬಹುದು.
2: ಸ್ವಚ್ಛಿಕ ಸಿದ್ಧತೆ ದೃಢವಾಗಿದೆ, ಜವಾಬ್ದಾರಿ ಎಲ್ಲರದಾಗಿದೆ.
3: ನಾವು ನೀರನ್ನು ಉಳಿಸುತ್ತೇವೆ, ನಾವು ಯೋಜನೆಯನ್ನು ನಿರ್ವಹಿಸುತ್ತೇವೆ, ನಮ್ಮ ಗ್ರಾಮದ ನೀರಿನ ಭವಿಷ್ಯವನ್ನು ನಾವೇ ನಿರ್ಮಿಸುತ್ತೇವೆ.
0: ನನಗೆ ಈಗ ಅರ್ಥವಾಯಿತು, ನೀರನ್ನ ಸಂರಕ್ಷಿಸುವ ಗ್ರಾಮವೇ ಅತ್ಯಂತ ಬಲಿಷ್ಠ ಗ್ರಾಮ. ಈಗ ನನ್ನ ಗತಿ ಏನು?
1: ಸ್ನೇಹಿತರೆ, 16ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾಗುವ ಟೈಡ್ ಗ್ರಾಂಟ್ ಅನ್ನು ನೀರು ಮತ್ತು ನೈರ್ಮಲ್ಯ ಚಟುವಟಿಕೆಗಳಿಗಾಗಿ ಮೀಸಲಿಡಲಾಗಿದೆ. ಈ ಹಣವನ್ನು ಗ್ರಾಮಗಳ ಕುಡಿಯುವ ನೀರಿನ ಯೋಜನೆಗಳ ನಿರ್ವಹಣೆ ಮತ್ತು ದುರಸ್ತಿ, ನೀರಿನ ಗುಣಮಟ್ಟ ಪರೀಕ್ಷೆ, ನೀರು ಸಂರಕ್ಷಣೆ, ಲೋಕ್ಜಲ್ ಉತ್ಸವ ಮತ್ತು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳಂತಹ ಚಟುವಟಿಕೆಗಳಿಗೆ ಬಳಸಬಹುದು. ಇದರಿಂದ ಕುಡಿಯುವ ನೀರಿನ ಯೋಜನೆಗಳು ದೀರ್ಘಕಾಲ ಸುಗಮವಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳಬಹುದು. ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ಜನರಿಗೆ ಉತ್ತಮ ಕುಡಿಯುವ ನೀರಿನ ಸೇವೆ ನಿರಂತರವಾಗಿ ದೊರೆಯುವಂತೆಯೂ ಮಾಡಬಹುದು. ನಿಮಗೆಲ್ಲ ತಿಳಿದಿರುವಂತೆ ಪೈಪ್ಲೈನ್ ಮೂಲಕ ಒದಗಿಸಲಾಗುವ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರು ಕೇವಲ ಒಂದು ಸೌಲಭ್ಯವಲ್ಲ, ಅದು ಉತ್ತಮ ಆರೋಗ್ಯದ ಅಡಿಪಾಯವಾಗಿದೆ. ಇದು ಅತಿಸಾರ, ಕಾಮಾಲೆ ಮತ್ತು ಇತರ ನೀರಿನಿಂದ ಹರಡುವ ರೋಗಗಳನ್ನು ಕಡಿಮೆ ಮಾಡುತ್ತದೆ. ಮಕ್ಕಳು ಮತ್ತು ಗರ್ಭಿಣಿಯರ ಆರೋಗ್ಯ ಸುಧಾರಿಸುತ್ತದೆ. ಕುಟುಂಬಗಳು ಚಿಕಿತ್ಸೆಗೆ ಮಾಡುವ ಖರ್ಚು ಕೂಡ ಕಡಿಮೆಯಾಗುತ್ತದೆ. ಕುಟುಂಬ ಆರೋಗ್ಯವಾಗಿದ್ದರೆ ಕೆಲಸದ ದಿನಗಳು ಕಡಿಮೆಯಾಗುವುದಿಲ್ಲ ಮತ್ತು ಆದಾಯದ ನಷ್ಟವೂ ಆಗುವುದಿಲ್ಲ. ಆದ್ದರಿಂದ ಪೈಪ್ಲೈನ್ ಮೂಲಕ, ನಲ್ಲಿ ಸಂಪರ್ಕದ ಮೂಲಕ ದೊರೆಯುವ ಶುದ್ಧ ನೀರು ಗ್ರಾಮವು ಪ್ರಗತಿಯತ್ತ ಇಡುವ ಮೊದಲ ಹೆಜ್ಜೆಯಾಗಿದೆ. ಸ್ನೇಹಿತರೆ, ಈ ಮುಂಗಾರು ತನ್ನ ಉತ್ತುಂಗದಲ್ಲಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರು ಯಾವಾಗಲೂ ಹೇಳುವಂತೆ ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ಉಳಿಸಬೇಕು. ಆದ್ದರಿಂದ ನೀರನ್ನು ವಿವೇಚನೆಯಿಂದ ಬಳಸಬೇಕು ಮತ್ತು ನೀರಿನ ವ್ಯರ್ಥವನ್ನು ತಪ್ಪಿಸಬೇಕು ಎಂಬುದು ನನ್ನ ಅತ್ಯಂತ ಬಲವಾದ ಮನವಿ. ಇದರ ಜೊತೆಗೆ ಕ್ಯಾಚ್ ದಿ ರೈನ್ ಅಭಿಯಾನದ ಅಡಿಯಲ್ಲಿ ಮಳೆ ನೀರು ಕೊಯ್ಲು ಮತ್ತು ನೀರಿನ ಮೂಲಗಳ ಮರುಪೂರಣಕ್ಕಾಗಿ ನಾವು ಸಿದ್ಧರಾಗೋಣ. ಇದರಿಂದ ನಮ್ಮ ಕುಡಿಯುವ ನೀರಿನ ಮೂಲಗಳು ವರ್ಷವಿಡೀ ಸುಸ್ಥಿರವಾಗಿರಲು ಸಾಧ್ಯವಾಗುತ್ತದೆ. ನಾವೆಲ್ಲರೂ ಒಟ್ಟಾಗಿ ಸರ್ಕಾರ ಮತ್ತು ಸಮುದಾಯದ ಹಂಚಿಕೆಯ ಜವಾಬ್ದಾರಿಯನ್ನು ನಿಭಾಯಿಸೋಣ. ನಮ್ಮ ಪೈಪ್ಲೈನ್ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳೋಣ. ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸೋಣ. ಪ್ರತಿಯೊಂದು ಮನೆಗೂ ಸುರಕ್ಷಿತ ಮತ್ತು ನಿಯಮಿತವಾಗಿ ನೀರು ತಲುಪುವುದನ್ನು ಖಚಿತಪಡಿಸೋಣ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.
0: ಹಿಂದಿನ ಸಂಚಿಕೆಯ ಕುರಿತು ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಜಲ ಅರ್ಪಣ್ ದಿವಸ್ ಎಂದರೇನು? ನಿಮ್ಮ ಗ್ರಾಮದಲ್ಲಿ ಜಲ ಅರ್ಪಣ್ ದಿವಸ್ ಅನ್ನು

0: ಆಚರಿಸಲಾಗಿದೆ. ಓಯ್ ಸುಜಲ್, ಮುಂದಿನ ಸಂಚಿಕೆಯಲ್ಲೇನು ಇರಲಿದೆ ಎಂಬುದರ ಬಗ್ಗೆಯೂ ನಮಗೆ ಸ್ವಲ್ಪ ಹೇಳಿ.
1: ಓ ಹೌದು, ನಾನು ಅದನ್ನೇ ಸಂಪೂರ್ಣವಾಗಿ ಮರೆತಿದ್ದೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ದೇಶದ ಪ್ರತಿಯೊಂದು ಗ್ರಾಮವನ್ನು ಸ್ವಚ್ಛವಾಗಿಡಲು ಮತ್ತು ಗ್ರಾಮಗಳನ್ನು ODF ಪ್ಲಸ್ ಆಗಿ ರೂಪಿಸಲು ಸ್ವಚ್ಛ ಭಾರತ್ ಮಿಷನ್ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಅದರ ಕಾರ್ಯತಂತ್ರ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾಗಿ ಸ್ನೇಹಿತರೆ, ನಮ್ಮೊಂದಿಗೆ ಮುಂದುವರಿಯಿರಿ ಮತ್ತು ಸ್ವಚ್ಛ ಮತ್ತು ಸಮರ್ಪಕ ನೀರಿನ ಸೌಲಭ್ಯ ಹೊಂದಿರುವ ಗ್ರಾಮ ಬಾನುಲಿ ಮೂಲಕ ಹೇಳುವ ಕತೆ ಕಾರ್ಯಕ್ರಮವನ್ನು ಆಲಿಸುತ್ತೀರಿ.
0: ಮುಂದಿನ ಸಂಚಿಕೆಯವರೆಗೆ ಎಲ್ಲರಿಗೂ ನಮ್ಮ ಹಾರ್ದಿಕ ಶುಭಾಶಯಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಸ್ವಚ್ಛ ಭಾರತ್ ಮಿಷನ್ ಕುರಿತು ಕಿರುರೂಪಕ ಸಂಚಿಕೆ 3 ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ರೋಗ ಪತ್ತೆಗೆ ರೋಬೋ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರೋಗ ಪತ್ತೆಗೆ ರೋಬೋ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.

ಆಧುನಿಕ ರೋಗಗಳನ್ನ ಪತ್ತೆ ಹಚ್ಚಲು ಬಹಳ ಹಿಂದಿನಿಂದಲೂ ಚಾಲ್ತಿಯಲ್ಲಿರುವುದು ಸಾಂಪ್ರದಾಯಿಕ ವಿಧಾನ. ಈ ವಿಧಾನದಲ್ಲಿ ಸೋಂಕಿತ ಅಂಗಾಂಶಗಳನ್ನ ಸಂಗ್ರಹಿಸಿ ಅವುಗಳಲ್ಲಿರುವ ಸೂಕ್ಷ್ಮ ಜೀವಿಗಳನ್ನ ಪ್ರಯೋಗಾಲಯದಲ್ಲಿ ಬೆಳೆಸಿ ಅವುಗಳ ಕೃಷಿಕೆಯನ್ನ ತಯಾರಿಸಲಾಗುತ್ತಿದೆ. ಆನಂತರ ಸೋಂಕು ಜೀವಿಗಳಿಗೆ ವರ್ಣ ಸೇಚನೆ ನೀಡಿ ಸೂಕ್ಷ್ಮ ದರ್ಶಕದ ಮೂಲಕ ಅವುಗಳ ಗುಣಲಕ್ಷಣಗಳನ್ನ ಅಧ್ಯಯನ ಮಾಡಲಾಗುತ್ತದೆ. ಈ ಅಧ್ಯಯನದ ಆಧಾರದಲ್ಲಿ ಸೋಂಕನ್ನ ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಸೋಂಕು ತಗುಲಿದ ವ್ಯಕ್ತಿಯ ಶರೀರ ದ್ರವಗಳನ್ನ ಸಂಗ್ರಹಿಸಿ ಅವುಗಳನ್ನ ಜೀವ ರಾಸಾಯನಿಕ ಪರೀಕ್ಷೆಗೆ ಅಳವಡಿಸಿ ನಂತರ ರೋಗ ನಿರ್ಣಯ ಮಾಡಲಾಗುತ್ತದೆ. 1980ರ ದಶಕದ ನಂತರ ರೋಗಿಯಿಂದ ಬ್ಯಾಕ್ಟೀರಿಯಾ ಅಥವಾ ಸೋಂಕು ಜೀವಿಯನ್ನ ಸಂಗ್ರಹಿಸಿ ಅದರ ಡಿಎನ್ಎ ಅಥವಾ ಆರ್ಎನ್ಎನ ಬೇರ್ಪಡಿಸಿ ಪಿಸಿಆರ್ ಅಥವಾ ಡಿಎನ್ಎ ಅನುಕ್ರಮಣ ವಿಶ್ಲೇಷಣೆ, ಕ್ರಿಸ್ಪರ್ ಮುಂತಾದ ಆಣ್ವಿಕ ತಂತ್ರಜ್ಞಾನಗಳ ಮೂಲಕ ತಗುಲಿದ ಸೋಂಕನ್ನ ಗುರುತಿಸುವ ವಿಧಾನಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಇವೆಲ್ಲ ತಂತ್ರಗಳ ಮೂಲಕ ರೋಗವನ್ನ ಗುರುತಿಸಲು ಸಾಕಷ್ಟು ಸಮಯ ಮತ್ತು ಹಣ ವ್ಯತ್ಯಯವಾಗುತ್ತದೆ. ಇತ್ತೀಚೆಗೆ ತೈವಾನ್ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯದ ಸಂಶೋಧಕರು ಕಡಿಮೆ ಖರ್ಚಿನಲ್ಲಿ ಅತ್ಯಂತ ತ್ವರಿತವಾಗಿ ಸೋಂಕು ಜೀವಿಯನ್ನು ಗುರುತಿಸುವ ಸಲುವಾಗಿ ವಿಶೇಷ ಸಾಮರ್ಥ್ಯವುಳ್ಳ ರೋಬೋವೊಂದನ್ನ ನಿರ್ಮಿಸಿದ್ದಾರೆ. ಆ ರೋಬೋ ರೋಗಿಯ ನಿರ್ದಿಷ್ಟ ಸ್ಥಳಗಳಲ್ಲಿ ಬೆರಳನ್ನು ನಡೆಸಿ ಆ ಸ್ಪರ್ಶದ ಆಧಾರದಲ್ಲಿಯೇ ಸೋಂಕಿತ ರೋಗಾಣು ಮತ್ತು ಅದರಿಂದ ಉಂಟಾದ ರೋಗವನ್ನು ಪತ್ತೆ ಮಾಡುವುದಂತೆ. ಪೂಚಿಂಗ್ ಕಾವೋ ಮತ್ತು ಸಂಗಡಿಗರು ಕಳೆದ ಜೂನ್ 1ರ ನ್ಯೂ ಎನರ್ಜಿ ಎಂಬ ವೈಜ್ಞಾನಿಕ ನಿಯತಕಾಲಿಕೆಯಲ್ಲಿ ಈ ಸಂಶೋಧನೆಯ ವಿವರಗಳನ್ನು ಪ್ರಕಟಿಸಿದ್ದಾರೆ. ಈ ಸಂಶೋಧನೆಯ ಹಿಂದಿರುವ ತತ್ವ ಬಹಳ ಸರಳವಾದದ್ದು. ಅದನ್ನು ನೀವೇ ಒಂದು ಸರಳ ಪ್ರಯೋಗದ ಮೂಲಕ ಪರಿಶೀಲಿಸಬಹುದು. ಒಂದು ಬಾಚಣಿಗೆಯನ್ನ ತೆಗೆದುಕೊಳ್ಳಿ. ತೆಳುವಾದ ಕಾಗದದ ಚಿಕ್ಕ ಚಿಕ್ಕ ತುಣುಕುಗಳನ್ನ ಮಾಡಿಕೊಳ್ಳಿ. ಬಾಚಣಿಗೆಯಿಂದ ಸೋಂಪಾಗಿ ಕೂದಲು ಬೆಳೆದ ವ್ಯಕ್ತಿಯ ತಲೆಯನ್ನ ಬಾಚಿ ಅಥವಾ ಕೂದಲಿಗೆ ಬಾಚಣಿಕೆಯನ್ನ ಉಜ್ಜಿ ಅದನ್ನ ಕಾಗದದ ಚೂರುಗಳ ಮೇಲೆ ಇಡಿಯಿರಿ. ಬಾಚಣಿಕೆ ಅಯಸ್ಕಾದಂತೆ ಕಾಗದದ ಚೂರುಗಳನ್ನ ತನ್ನತ್ತ ಸೆಳೆಯುತ್ತದೆ. ಕೂದಲಿನಿಂದ ಹೊರಡುವ ಸೂಕ್ಷ್ಮ ಸ್ಥಿರ ವಿದ್ಯುತ್ನ ಕಣಗಳನ್ನ ಹೀರಿಕೊಂಡು ಬಾಚಣಿಕೆಯು ಅಯಸ್ಕಾಂತೀಯ ಗುಣವನ್ನ ಪಡೆಯುತ್ತದೆ. ಶರೀರದ ಇತರೆ ಭಾಗಗಳಿಂದಲೂ ಹೀಗೆ ಅಲ್ಪ ಪ್ರಮಾಣದ ವಿದ್ಯುತ್ ಅಲೆಗಳು ಸದಾ ಹೊರಡುತ್ತಿರುತ್ತವೆ. ಶರೀರದ ಸ್ಪರ್ಶದಿಂದ ಹೊರಡುವ ವಿದ್ಯುತ್ತನ್ನ ಟ್ರೈಬೋ ಎಲೆಕ್ಟ್ರಿಸಿಟಿ ಎನ್ನುತ್ತಾರೆ. ಎಲ್ಲಾ ಜೈವಿಕ ವಸ್ತುಗಳಲ್ಲಿಯೂ ಅತ್ಯಲ್ಪ ಪ್ರಮಾಣದ ಟ್ರೈಬೋ ಎಲೆಕ್ಟ್ರಿಸಿಟಿ ಉತ್ಪನ್ನವಾಗುತ್ತಿರುತ್ತದೆ.

0: ಇರುತ್ತದೆ. ಈ ವಿದ್ಯುತ್ ಸೂಕ್ಷ್ಮತಿ ಸೂಕ್ಷ್ಮವಾಗಿರುವುದರಿಂದ ಅದರ ಹರಿವು ನಮಗೆ ತಿಳಿಯುವುದಿಲ್ಲ. ಸಾಧಾರಣ ವಿದ್ಯುತ್ ಮಾಪಕಗಳು ಕೂಡ ಈ ವಿದ್ಯುತ್ತನ್ನು ಗುರುತಿಸಲಾರವು. ಅದಕ್ಕೆಂದೇ ತಯಾರಿಸಿದ ನ್ಯಾನೋ ವಿದ್ಯುತ್ ಮಾಪಕಗಳು ಮಾತ್ರ ಈ ವಿದ್ಯುತ್ತನ್ನು ಅಳೆಯಬಲ್ಲವು. ಕಾವೋಸ್ ಅಂಗಡಿಗರು ನ್ಯಾನೋ ವಿದ್ಯುತ್ತನ್ನು ಗುರುತಿಸುವ ವಿದ್ಯುತ್ ಮಾಪಕವೊಂದನ್ನು ತಯಾರಿಸಿ ಅದನ್ನು ಸಂವೇದಕ ಒಂದರಲ್ಲಿ ಅಳವಡಿಸಿದರು. ಅವರು ತಯಾರಿಸಿದ ರೋಬೋನ ಬೆರಳಿನ ಜೊತೆಗೆ ಈ ಸಂವೇದಕಗಳನ್ನು ಜೋಡಿಸಿದ್ದಾರೆ. ಬ್ಯಾಕ್ಟೀರಿಯಾ ಜೀವಕೋಶಗಳ ಹೊರಪರಿಯಲ್ಲಿ ಪೆಸ್ಟಿ ಡೋಕ್ಲೆನ್ ಕಾನ್ ಎಂಬ ರಾಸಾಯನಿಕ ವಸ್ತುವೊಂದಿರುತ್ತದೆ. ಇದು ಪ್ರೋಟೀನ್ ಮತ್ತು ಶರ್ಕರಗಳ ಮಿಶ್ರಣ. ಈ ವಸ್ತುಗಳು ಸದಾ ನ್ಯಾನೋ ವಿದ್ಯುತ್ ಅಲೆಗಳನ್ನು ಹೊರಸೂಸುತ್ತಿರುತ್ತವೆ. ರೋಬೋನ ಬೆರಳ ತುದಿಯಲ್ಲಿ ಅಳವಡಿಸಲಾದ ಸಂವೇದಕವು ಈ ಅಲೆಗಳನ್ನು ಗುರುತಿಸಬಲ್ಲದು. ಪೆಸ್ಟಿಡೋ ಗ್ಲೈಕೋನ್ನಲ್ಲಿ ಹಲವು ಉಪವಿಧಗಳಿವೆ. ಸೋಂಕು ಜೀವಿಯ ಹೊರಪೊರೆಯಲ್ಲಿರುವ ಪೆಸ್ಟಿಡೋ ಗ್ಲೈಕೋನ್ ಅಣುವನ್ನು ಅವಲಂಬಿಸಿ ಅದರಿಂದ ಹೊರಡುವ ಟ್ರೈಬೋ ವಿದ್ಯುತ್ತನ್ನ ಪ್ರಮಾಣದಲ್ಲಿಯೂ ವ್ಯತ್ಯಾಸಗಳಿರ್ತವೆ. ಸಂವೇದಕವು ಸ್ಪರ್ಶದಿಂದ ಈ ನ್ಯಾನೋ ವಿದ್ಯುತ್ತನ್ನು ಸಂಗ್ರಹಿಸುತ್ತದೆ. ಹೀಗೆ ಸಂಗ್ರಹಿಸಿದ ಅಲೆಗಳನ್ನು ರೋಬೋನಲ್ಲಿ ಅಳವಡಿಸಿದ ಕೃತಕ ಬುದ್ಧಿಮತ್ತೆಯು ವಿಶ್ಲೇಷಿಸಿ ಸೋಂಕನ್ನು ಖಚಿತವಾಗಿ ಗುರುತಿಸಬಲ್ಲದು. ಬ್ಯಾಕ್ಟೀರಿಯಾ ಜೀವಕೋಶಗಳಿಂದ ಹೊರಡುವ ನ್ಯಾನೋ ವಿದ್ಯುತ್ ಕಣಗಳನ್ನು ಈ ಸಂವೇದಕವು ಗುರುತಿಸಬಲ್ಲದು. ಅದರ ತೋಳುಗಳಲ್ಲಿ ಸಂಯೋಜಿಸಿದ ಸಂಕೇತಗಳನ್ನು ಅಳೆಯುವ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ರೋಬೋನ ಬೆರಳಿನಲ್ಲಿರುವ ಸಂವೇದಕವು ಬ್ಯಾಕ್ಟೀರಿಯಾ ಜೀವಕೋಶಗಳನ್ನು ನಿಧಾನವಾಗಿ ಸ್ಪರ್ಶಿಸಿದಾಗ ಅದರ ಮೇಲ್ಮೈ ಪೊರೆಯಲ್ಲಿರುವ ರಾಸಾಯನಿಕಗಳನ್ನು ವ್ಯತ್ಯಾಸಗಳನ್ನು ಗುರುತಿಸುತ್ತದೆ. ಆ ರೋಬೋನಲ್ಲಿ ಅಳವಡಿಸಲಾದ ಕೃತಕ ಬುದ್ಧಿಮತ್ತೆಯು ವಿದ್ಯುತ್ ಆವೇಗದ ವ್ಯತ್ಯಾಸಗಳನ್ನು ಗುರುತಿಸಿ ತಗುಲಿಸಿದ ಸೋಂಕು ಯಾವ ಬ್ಯಾಕ್ಟೀರಿಯಾ ಎಂದು ವರದಿ ಮಾಡುತ್ತದೆ. ಈ ವಿದ್ಯುತ್ ಅಲೆಯ ವ್ಯತ್ಯಾಸ ಅಳೆಯುವುದನ್ನು ವಿದ್ಯುತ್ ಬೆರಳಚ್ಚು ಮುದ್ರಣ ಅಂದರೆ ಎಲೆಕ್ಟ್ರಿಕಲ್ ಫಿಂಗರ್ ಪ್ರಿಂಟಿಂಗ್ ಎನ್ನುತ್ತಾರೆ. ಈ ಬ್ಯಾಕ್ಟೀರಿಯಾಗಳಲ್ಲಿ ಗ್ರಾಮ್ ಟನ್ ಅಥವಾ ಗ್ರಾಮ್ ರೂಮ್ ಎಂಬ ಎರಡು ಬಗೆಗಳಿವೆ. ವರ್ಣಸೇಚನ ವಿಧಾನದಲ್ಲಿ ಈ ಎರಡು ಬಗೆಗಳನ್ನು ಗುರುತಿಸಬಹುದು. ಈ ಎರಡು ಬಗೆಯ ಬ್ಯಾಕ್ಟೀರಿಯಾಗಳ ಹೊರಪೊರೆಗಳು ರಾಸಾಯನಿಕವಾಗಿ ಭಿನ್ನವಾಗಿರುತ್ತವೆ. ಅಂತೆಯೇ ಈ ಪೊರೆಯು ಉತ್ಪಾದಿಸುವ ವಿದ್ಯುತ್ನ ಪ್ರಮಾಣವನ್ನು ಅವಲಂಬಿಸಿ ವಿವಿಧ ಬ್ಯಾಕ್ಟೀರಿಯಾಗಳನ್ನು ಗುರುತಿಸಬಹುದು ಎಂದು ಚೆಂಕಾವೋ ಮತ್ತು ಸಂಗಡಿಗರು ಕಂಡುಹಿಡಿದಿದ್ದಾರೆ. ವ್ಯತ್ಯಾಸಗಳನ್ನು ಗಮನಿಸಿ ಸಂಶೋಧಕರು ಎಪಿಡರ್ಮಿಸ್, ಸೂಡಾಮೋಸನ್, ಎರೋಗಿನೋಸಾ ಮುಂತಾದ ವೈದ್ಯಕೀಯವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರುವ ಬ್ಯಾಕ್ಟೀರಿಯಾಗಳ ಸೋಂಕನ್ನು ಪರೀಕ್ಷಿಸಿದರು. ಈ ರೋಬೋನ ಕಾರ್ಯಕ್ಷಮತೆಯ ಕುರಿತು ಕೂಡ ಸಂಶೋಧಕರು ಮಾಹಿತಿ ಸಂಗ್ರಹಿಸಿದ್ದಾರೆ. ವಿವಿಧ ಬ್ಯಾಕ್ಟೀರಿಯಾಗಳ ಸೋಂಕು ತಗುಲಿದ ವ್ಯಕ್ತಿಗಳ ಶರೀರದಿಂದ ಬ್ಯಾಕ್ಟೀರಿಯಾಗಳನ್ನು ಸಂಗ್ರಹಿಸಿ ರೋಬೋ ಮೂಲಕ ಪರೀಕ್ಷಿಸಿದ್ದಾರೆ. ಕೇವಲ 620 ಮಿಲಿ ಸೆಕೆಂಡ್ಗಳಲ್ಲಿ ಸೋಂಕು ತಗುಲಿದ ವ್ಯಕ್ತಿಯ ಶರೀರದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಗುರುತಿಸಬಹುದೆಂದು ಕಂಡುಬಂತು. ಹೀಗೆ ಗುರುತಿಸುವುದರಲ್ಲಿ ಶೇಕಡ 99% ನಿಖರತೆ ಕಂಡುಬಂತು. ಸಾಂಪ್ರದಾಯಿಕ ವಿಧಾನದಲ್ಲಿ ಬ್ಯಾಕ್ಟೀರಿಯಾ ಕೋಶಗಳಿಗೆ ಸೂಕ್ತವಾದ ಬಣ್ಣದಿಂದ ವರ್ಣಸೇಚನ ಮಾಡಬೇಕು ಅಥವಾ ಪ್ರತಿದೀಪಕ ವಸ್ತುಗಳಿಂದ ಪರಿಷ್ಕರಿಸಬೇಕು. ಆನಂತರ ಸೂಕ್ಷ್ಮ ದರ್ಶಕಗಳ ಸಹಾಯದಿಂದ ಬ್ಯಾಕ್ಟೀರಿಯಾಗಳನ್ನು ಗುರುತಿಸಬೇಕು. ಈ ವಿಧಾನಗಳನ್ನು ಪೂರೈಸಲು ಕನಿಷ್ಠ 2-3 ದಿನಗಳಾದರೂ ತಗಲುತ್ತವೆ. ಅಷ್ಟರಲ್ಲಿ ರೋಗ ಪೂರ್ಣ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ. ರೋಬೋಟ್ ನಿಟ್ಟಲ್ಲಿ ಈ ಯಾವ ವಿಧಾನಗಳ ಅಗತ್ಯವೇ ಇಲ್ಲ. ಅತ್ಯಂತ ಸುಲಭವಾಗಿ ಕೆಲವೇ ಸೆಕೆಂಡುಗಳಲ್ಲಿ ಫಲಿತಾಂಶ ದೊರಕುತ್ತದೆ. ಕೇಳುವರೇ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ರೋಗ ಪತ್ತೆಗೆ ರೋಬೋ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ರೋಗ ಪತ್ತೆಗೆ ರೋಬೋ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಸಕ್ತಂ ತೇಷು ಕರ್ಮಸು. ಧನಂಜಯ, ಈ ಕರ್ಮಗಳು ನನ್ನನ್ನು ಬಂಧಿಸವು, ಏಕೆಂದರೆ ನಾನು ಅವುಗಳಲ್ಲಿ ಉದಾಸೀನನಾಗಿ ಆಸಕ್ತಿರಹಿತನಾಗಿ ವರ್ತಿಸುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಾವು ಕೂಡ ಹೇಗೆ ಈ ಜಗತ್ತಿನಲ್ಲಿ ಬದುಕಬೇಕು ಎಂಬ ಅಂಶವನ್ನು ಕೂಡ ಕೃಷ್ಣ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾನೆ. ಈ ಸೃಷ್ಟಿಯನ್ನೆಲ್ಲ ದೇವರು ಮಾಡುತ್ತಿರುವುದರಿಂದ ಅವನಿಗೂ ಒಂದು ಉದ್ದೇಶವಿದೆ ಎಂದಂತಾಯಿತು. ಅವನಿಗೆ ಸಾಧಿಸುವುದಕ್ಕೆ ಏನೋ ಇದೆ ಎಂದರೆ ಅವನು ಅಪೂರ್ಣನಾಗುತ್ತಾನೆ. ಪೂರ್ಣ ಕಾಮನಾದವನು ಏನನ್ನು ಪಡೆಯಲು ಇದನ್ನೆಲ್ಲ ಮಾಡಬೇಕು? ನಮಗೆ ಒಂದು ಸಣ್ಣ ಬಯಕೆ ಇದೆ, ಅದಕ್ಕೆ ಪ್ರಪಂಚಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಆದರೆ ಆ ಭಗವಂತನಿಗೆ ಒಂದು ದೊಡ್ಡ ಬಯಕೆ ಇದೆ. ಅದಕ್ಕಾಗಿಯೇ ಈ ಸೃಷ್ಟಿ ಸಂಹಾರ ಕಾರ್ಯದಲ್ಲಿ ಮಗ್ನನಾಗಿರುವುದು ಅಂಥೇಳಿ ನಾವು ಭಾವಿಸಬಹುದು. ಅವನಿಗೆ ಪಡೆಯದೇ ಇರುವುದು ಯಾವುದೂ ಇಲ್ಲ, ಇದನ್ನು ಸುಮ್ಮನೆ ಮಾಡುತ್ತಾನೆ ಎನ್ನಬಹುದು. ಸುಮ್ಮನೆ ಮಾಡುವವನು ಹುಚ್ಚನೊಬ್ಬನೇ. ಅವನು ಕುಳಿತಿರಲಾರದೆ ಏನನ್ನಾದರೂ ಮಾಡ್ತಾನೆ ಇರ್ತಾನೆ. ಹಾಗೆಯೇ ದೇವರು ಸುಮ್ಮನೆ ಏನೇನೋ ಮಾಡುವನು, ಅದರಿಂದ ನರಳುವವರು ಜೀವರಾಶಿಗಳು. ಅಂತೂ ದೇವರು ಉದ್ದೇಶವನ್ನಿಟ್ಟುಕೊಂಡವನೆಂದರೆ ಅಪೂರ್ಣನಾಗುವನು. ಉದ್ದೇಶವಿಲ್ಲ ಎಂದರೆ ಹುಚ್ಚನೋ ಮರುಳನೋ ಯಾರೋ ಆಗಿರ್ತಾನೆ ಅಂತ ಹೇಳ್ಬೋದು. ಆದರೆ ದೇವರು ಈ ಸೃಷ್ಟಿಯನ್ನೆಲ್ಲ ಮಾಡಿದರೂ ಕೂಡ ಅವನು ಆಸಕ್ತಿಯಿಂದ ಮಾಡುತ್ತಿಲ್ಲ, ಅದರಿಂದ ಬರುವ ಫಲವನ್ನು ಉಣ್ಣಲು ಮಾಡುತ್ತಿಲ್ಲ. ಆದರೆ ಅವನು ಉದಾಸೀನನಾಗಿ ಸೃಷ್ಟಿ ಮಾಡದೇ ಇದ್ದರೆ ಬದ್ಧ ಜೀವಿಗಳು ಮುಕ್ತರಾಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಜೀವರಾಶಿಗಳ ಮೇಲಿನ ಕಾರುಣ್ಯದಿಂದಲೇ ಅವರ ಉದ್ಧಾರಕ್ಕಾಗಿ ಮತ್ತೊಂದು ಸೃಷ್ಟಿಯ ಅವಕಾಶವನ್ನು ಕೊಡುತ್ತಾನೆ. ಇಷ್ಟೊಂದು ಕರುಣೆ ಇದ್ದರೆ ಸುಮ್ಮನೆ ಅವನು ಏತಕ್ಕೆ ಒಂದೇ ಸಲ ಮುಕ್ತಿಯನ್ನು ಕೊಡಬಾರದು ಅಂತ ನಾವು ಅನ್ನಿಸ್ಕೊಳ್ಬಹುದಲ್ವಾ? ಕೊಟ್ಟು ಅವರನ್ನು ಪ್ರಕೃತಿಯ ಜೈಲಿನಿಂದ ಪಾರು ಮಾಡಬಾರದೇಕೆ? ಕಷ್ಟಪಟ್ಟು ಸಾಧನೆ ಮಾಡುವವನಿಗೂ ಮುಕ್ತಿ, ಏನೂ ಮಾಡದೆ ಸುಮ್ಮನೆ ಇಂದ್ರಿಯ ಪ್ರಪಂಚದಲ್ಲಿ ವಿಹರಿಸುವವನಿಗೂ ಕೂಡ ಮುಕ್ತಿ ಕೊಟ್ಟ ಅಂತಂದ್ರೆ, ನಾವು ಕಷ್ಟಪಟ್ಟು ಓದುವವನೂ ಪಾಸಾಗ್ತಾನೆ, ಸುಮ್ಮನೆ ಓದದೆ ಹರಟೆ ಹೊಡೆಯುತ್ತಿರುವವನು ಪಾಸ್ ಆಗ್ತಾನೆ ಅಂತಂದ್ರೆ ಯಾರು ಓದುವುದಕ್ಕೆ ಹೋಗೋದಿಲ್ಲ. ಆದರೆ ದೇವರನ್ನ ಹೇಗೆ ಮಾಡಿದ್ರೂ ದೂರುವುದನ್ನ ಮಾತ್ರ ನಾವು ಬಿಡೋದಿಲ್ಲ, ಆಗ ದೇವರನ್ನ ಪಕ್ಷಪಾತಿ ಎನ್ನುತ್ತೇವೆ. ಒಟ್ಟಿನಲ್ಲಿ ದೇವರಿಗೂ ಮತ್ತು ಸೃಷ್ಟಿ

ಇಬ್ಬರಿಗೂ ಇರುವ ಸಂಬಂಧವನ್ನ ನಾವು ಹೇಗೆ ನೋಡಿದ್ರೂ ಕೂಡ ಯಾವುದಾದ್ರೂ ಒಂದು ದೋಷ ಕಂಡೇ ಕಾಣ್ತೇವೆ. ಈ ದೋಷಗಳೆಲ್ಲ ಕಡಿಮೆ ಅನ್ನಬಹುದು. ಶ್ರೀಕೃಷ್ಣ ಕೊಡುವ ಕಾರಣದಲ್ಲಿ ತನಗಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಜೀವರಾಶಿಗಳಿಗಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಕೊನೆಗೆ ಯಾವ ಫಲಕ್ಕೂ ಕೈಯೊಡ್ಡುವುದಿಲ್ಲ, ಅಥವಾ ಅದನ್ನು ಮಾಡುತ್ತಿರುವಾಗಲೂ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ.

ಆದ್ದರಿಂದ ಅವನಿಗೆ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅದರ ಅಭಿಮಾನವಿದೆ. ಆದುದರಿಂದ ಅವನು ಸಂಸಾರಕ್ಕೊಳಗಾಗಿದ್ದಾನೆ. ಅವನು ಮಾಡುವ ಕರ್ಮಗಳು ಅವನ ಮನಸ್ಸಿನಲ್ಲಿ ಒಂದು ವಾಸನೆಗಳ ರೂಪದಲ್ಲಿ ಉಳಿಯೋದ್ರಿಂದ ಅವನು ಕರ್ಮ ಮಾಡಿದ್ದಷ್ಟಕ್ಕೆ ಅವನ ವಾಸನಾರಾಶಿಯೂ ಕೂಡ ಹೆಚ್ಚುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಮಗುವು ಕೈಕಾಲಾಡಿಸ್ತಾ ಇರುವಾಗ ತನ್ನ ತಂದೆಯನ್ನೇ ಒದೆಯುತ್ತಿದೆ ಎಂದಿಟ್ಕೊಳ್ಳೋಣ. ಅದೇ ಸಮಯ ಒಬ್ಬ ಬೆಳೆದ ಯುವಕ ತನ್ನ ತಂದೆಯನ್ನ ಒದೆಯುತ್ತಿದ್ದಾನೆ ಎಂದಿಟ್ಕೊಳ್ಳೋಣ. ಇವೆರಡೂ ಕೂಡ ಕರ್ಮಗಳೇ. ಆದರೆ ಒಂದು ಸಣ್ಣ ಮಗು ತಂದೆಯನ್ನ ಆಟಾಡುವಾಗ ಒದೆಯುವಂಥದ್ದು ಒಂದು ಅಹಂಕಾರ ರಹಿತವಾದ ಮನಸ್ಸಿನಿಂದ ನಡೆದ ಕರ್ಮ. ಇನ್ನು ಬೆಳೆದ ಯುವಕ ತಂದೆಯನ್ನ ಒದಿತಾ ಇದ್ದಾನೆ ಅಂತಂದ್ರೆ ಅದು ಅಹಂಕಾರಪೂರಿತ ಮನಸ್ಸಿನಿಂದ ಮಾಡಿದ ಕರ್ಮ. ಹಾಗಾಗಿ ಮಗು ಮಾಡಿದ ಕರ್ಮಕ್ಕೆ ಕರ್ಮಫಲವಿಲ್ಲ. ಆದರೆ ಯುವಕನು ಮಾತ್ರ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಅನುಭವಿಸಿಯೇ ತೀರ್ತಾನೆ. ಹಾಗಾಗಿ ಪರಮಾತ್ಮನು ತನ್ನ ಮಾಯಾಶಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ಜೀವರಾಶಿಗಳನ್ನ ಮತ್ತೆ ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿಯಲ್ಲಿಯೂ ಬಂಧನಕ್ಕೊಳಗಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಹಂಕಾರಕ್ಕೆ ರಾಗದ್ವೇಷಗಳಿಗೆ ಎಡೆಯಿಲ್ಲ. ಸಿನಿಮಾದಲ್ಲಿ ಎಷ್ಟೇ ದುಃಖಕರವಾದ ಘಟನೆ ನಡೆದಿರಲಿ, ಅಲ್ಲಿರುವ ಬಿಳಿಯ ಪರದೆಗೆ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ. ಒಂದು ವೇಳೆ ಆ ಬಿಳಿ ಪರದೆ ಇಲ್ಲದಿರುತ್ತಿದ್ರೆ ಖಂಡಿತವಾಗಿಯೂ ನಮಗೆ ಸಿನಿಮಾವನ್ನ ನೋಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅದೇ ರೀತಿ ನಾಮ ರೂಪ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಅಧಿಷ್ಠಾನ ಶಕ್ತಿ ಮಾತ್ರ. ಎಲ್ಲ ಜೀವರಾಶಿಗಳು ಅವರವರ ವಾಸನೆಗಳಿಗೆ ಅವರಾಗಿ ಸಿಕ್ಕಿಬಿದ್ದಂತಹ ಪಾತ್ರಧಾರಿಗಳು. ಉಗಿ ಬಂಡಿಯಲ್ಲಿರುವ ಉಗಿಯನ್ನು ಯಾರು ಕೂಡ ಶ್ಲಾಘಿಸುವುದೂ ಇಲ್ಲ, ಬಯ್ಯುವುದೂ ಇಲ್ಲ. ಈ ಉಗಿಯು ಬಂಡಿಗೆ ಶಕ್ತಿಯನ್ನ ಕೊಡುತ್ತದೆ. ಬಂಡಿಯು ಒಂದು ವೇಳೆ ಅಪಘಾತಕ್ಕೀಡಾದರೆ ಆಗ ಉಗಿಯನ್ನ ಬಯ್ಯುವಂತಿಲ್ಲ. ಬಂಡಿಯು ಸಕಾಲಕ್ಕೆ ಗುರಿಯನ್ನ ಸೇರಿದರೆ ಆಗ ಉಗಿಯನ್ನ ಶ್ಲಾಘಿಸುವಂತೆಯೂ ಇಲ್ಲ. ಹಾಗೆಂದು ಉಗಿ ಇಲ್ಲದೆ ಬಂಡಿ ಚಲಿಸಲಾರದು. ಈ ಉಗಿಗೆ ಮಾತ್ರ ಬಂಡಿಯು ಚಲಿಸುವ ಬಗ್ಗೆಗಾಗಲಿ ಅಥವಾ ಬಂಡಿಯನ್ನ ಅಪಘಾತಕ್ಕೊಳಿಪಡಿಸುವುದಾಗಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಅದೇ ರೀತಿ ಪರಮಾತ್ಮ ಕೂಡ. ಹಾಗಾಗಿ ಕ್ರಿಯಾಶಕ್ತಿಯ ಒಂದು ಮೂಲವೇ ಆ ಪರಮಾತ್ಮ. ಮನಸ್ಸು ಬುದ್ಧಿಯನ್ನ ಪ್ರಚೋದಿಸುವವನು ಅವನೇ. ಹಾಗಾಗಿ ಈ ಜಗತ್ತನ್ನ ಸೃಷ್ಟಿಸುವುದು ನನ್ನ ಕಾರ್ಯ ಕರ್ತವ್ಯ. ಆದರೆ ಅದರ ಬಗ್ಗೆ ಯಾವುದೇ ಆಸಕ್ತಿಯನ್ನ ತಳೆಯದೇ ಇರುವಂಥದ್ದು ನನ್ನ ನಿರ್ಧಾರ ಅಂತ ಹೇಳಿ ಭಗವಂತ ಹೇಳ್ತಿರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು, ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು,

ರೆಂಬೆಯ ಮೂಲೆಯಲ್ಲಿ ಒಂದು ಹಕ್ಕಿ ಹಾಡ್ತಾ ಇದೆ. ಅದರ ಇಂಚರೆಯ ಅದಕ್ಕೆ 101 ಪದಕ ಕೊಟ್ಟಂತೆ. ಯಾರಾದರೂ ಕೇಳಲಿ, ಯಾರಾದರೂ ಕೇಳದೇ ಇರಲಿ, ಅದರಿಂದ ಅದು ಬೇಜಾರು ಆಗೋದಿಲ್ಲ, ಸಂತೋಷನೂ ಪಡೋದಿಲ್ಲ. ಆದರೆ ಹಕ್ಕಿ ತನ್ನ ಪಾಡಿಗೆ ತಾನು ಹಾಡಿಕೊಂಡು ತೃಪ್ತಿಯನ್ನು ಪಡೆಯುತ್ತೆ. ಭಗವಂತ ಕೂಡ ಅಷ್ಟೇ. ಈ ಇಡೀ ಸೃಷ್ಟಿಯನ್ನು ಆತ ನಿರ್ಮಿಸಿದ್ರೂ ಕೂಡ ಅದರ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ತನ್ನ ಪಾಡಿಗೆ ತಾನು ಆ ಸೃಷ್ಟಿಯ ಜೀವಿಗಳು ನಲಿಯಲಿ ಅಂತ ಹೇಳಿ ಬಿಟ್ಟಿದ್ದಾನೆ. ಅದರ ಸೂಕ್ಷ್ಮತೆಯನ್ನು ಅರಿಯಬೇಕಾಗಿರುವಂಥದ್ದೇ ನಮ್ಮ ಕಾರ್ಯ ಕರ್ತವ್ಯ, ನಮ್ಮ ಕಾರ್ಯಕರ್ಮಗಳೂ ಕೂಡ ಅದೇ ಹೌದು. ಹಾಗಾಗಿ ಅತ್ತ ಸೂಕ್ಷ್ಮವಾದ ಏನು ಬಂಧನದಿಂದ ನಾವು ಸೇರಿದ್ದೇವೆ ಭಗವಂತನ ಮೂಲಕ, ಆ ಸೂಕ್ಷ್ಮ ದಾರದ ಕಡೆಗೆ ನಮ್ಮ ಚಿತ್ತ ಹರಿದರೆ ನಮ್ಮ ಜೀವನವನ್ನು ಸಾಕ್ಷಾತ್ ಸಾರ್ಥಕತೆಯ ರೂಪಕ್ಕೆ ನಾವು ಸಾಗಿಸ್ಕೊಂಡು ಹೋಗ್ಬೋದು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮದ್ದೂರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ಎಲ್ಲರಿಗೂ ನಮಸ್ಕಾರ. ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಲೆಟ್ಸ್ ಲರ್ನ್ ಇಂಗ್ಲಿಷ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಪದಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನ ಚರ್ಚೆ ಮಾಡೋಣ. ಅದರಲ್ಲೂ ಮುಖ್ಯವಾಗಿ ಇರುವ ಪದಗಳನ್ನ ಹೇಗೆ ಅಲ್ಪ ಸ್ವಲ್ಪ ಬದಲಾವಣೆಗಳಿಗೆ ಒಳಪಡಿಸಿ ಹೊಸ ಪದಗಳನ್ನ ನಾವು ಇಂಗ್ಲಿಷ್ನಲ್ಲಿ ರಚಿಸೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾನು ನಿಮಗೆ ಈ ತರಗತಿಯಲ್ಲಿ ಕಲಿಸ್ಕೊಡ್ತೇನೆ. ಈ ಪದಗಳ ಪರಿಚಯ ಇದೆಯಲ್ಲ, ಇದು ಯಾವುದೇ ಭಾಷೆಯಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಆಗತ್ತೆ. ಯಾಕಂತ ಹೇಳಿದ್ರೆ ಒಂದು ಭಾಷೆ ಅಂತ ಹೇಳಿದಾಗ ಆ ಭಾಷೆ ಪದಗಳ ಸಮೂಹ ಆಗಿರತ್ತೆ, ಎ ಗ್ರೂಪ್ ಆಫ್ ವರ್ಡ್ಸ್ ಆಗಿರತ್ತೆ. ಆ ಪದಗಳು ಯಾವ ಅರ್ಥದಲ್ಲಿ ಯಾವ ಸಂದರ್ಭದಲ್ಲಿ ಬಳಕೆ ಆಗ್ತವೆ ಅನ್ನೋದು ಮಾತಾಡೋರಿಗೆ ಮತ್ತೆ ಕೇಳೋರಿಗೆ ಇಬ್ಬರಿಗೂ ಕೂಡ ಗೊತ್ತಿರುತ್ತೆ. ಹೀಗೆ ಒಂದು ಭಾಷೆಯಲ್ಲಿ ಸಾಮಾನ್ಯವಾಗಿ ಬಳಕೆ ಆಗುವಂತಹ ಪದಗಳ ಪರಿಚಯ ಒಬ್ಬರಿಗೆ ಇದೆ ಅಂತಾದ್ರೆ ಆಗ ಆ ಭಾಷೆ ಆ ವ್ಯಕ್ತಿಗೆ ಬರುತ್ತೆ ಅಂತ ಹೇಳಿ ಅರ್ಥ. ಪದಗಳ ಪರಿಚಯ ಅಂತ ಹೇಳಿದಾಗ ಈಗ ಒಂದು ಭಾಷೆಯಲ್ಲಿ ಲಕ್ಷದ ಲೆಕ್ಕದಲ್ಲಿ ಪದಗಳು ಇರುತ್ತವೆ. ಹಾಗಂತ ಒಂದು ಭಾಷೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಆ ಭಾಷೆಯಲ್ಲಿರುವ ಎಲ್ಲ ಪದಗಳು, ಈಗ 100,000 ಪದಗಳ ಪರಿಚಯ ಇರಬೇಕು ಅಂತೇನು ಅಲ್ಲ. ಆದ್ರೆ ದಿನನಿತ್ಯದ ಮಾತುಕತೆನಲ್ಲಿ ಬಳಕೆಯಾಗುವಂತಹ ಸಾಮಾನ್ಯ ಪದಗಳ ಒಂದು ಬಳಕೆ, ಅರ್ಥ, ಸಂದರ್ಭ ಇವುಗಳ ಅರಿವು ವ್ಯಕ್ತಿಗೆ ಇರಬೇಕಾಗತ್ತೆ. ಹಾಗೆ ಆ ವ್ಯಕ್ತಿಗೆ ಇದರ ಅರಿವು ಇತ್ತು ಅಂತಾದ್ರೆ ಆಗ ಆ ವ್ಯಕ್ತಿಗೆ ಆ ಭಾಷೆಯ ಪರಿಚಯ ಇದೆ ಅಂತ ಅರ್ಥ. ಈ ಪದಗಳ ಪರಿಚಯ ಏನಿರುತ್ತಲ್ಲ ಅದನ್ನ ಇಂಗ್ಲಿಷ್ನಲ್ಲಿ ವೊಕ್ಯಾಬ್ಯುಲರಿ ಅಂತ ಹೇಳಿ ಹೇಳ್ತಾರೆ. ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪದ ಸಂಪತ್ತು ಅನ್ನೋ ಅರ್ಥವನ್ನ ಕೊಡುತ್ತೆ. ಈ ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ಒಂದು ಪದದ ಅರ್ಥ, ಅದರ ಬಳಕೆ ಮತ್ತು ಅದರ ವಿವಿಧ ಬಳಕೆಗಳ ಒಟ್ಟಾರೆ ಜ್ಞಾನ ವ್ಯಕ್ತಿಗೆ ಇರಬೇಕು ಅಂತ ಹೇಳಿ. ಈ ವೊಕ್ಯಾಬ್ಯುಲರಿ ಅಂತ ಹೇಳಿದಾಗ ಕನ್ನಡದಲ್ಲಿ ಪದ ಸಂಪತ್ತು ಅಂತ ಹೇಳಿ ನಾನು ನಿಮಗೆ ಹೇಳಿದೆ. ಪದ ಸಂಪತ್ತು ಅನ್ನೋ ಪದದಲ್ಲೇನೆ ಸಂಪತ್ತು ಅನ್ನುವಂತಹ ಒಂದು ಪದ ಕೂಡ ಸೇರ್ಕೊಂಡಿದೆ. ಸಂಪತ್ತು ಅಂತ ಹೇಳಿದಾಗ ನೀವು ಸಾಕಷ್ಟು ಸಂಪನ್ಮೂಲಗಳು ಇದೆ, ಸಂಪತ್ ಭರಿತವಾಗಿದೆ ಅಂತ ಹೇಳಿ ಅರ್ಥ. ಹಾಗೆ ಪದ ಸಂಪತ್ತು ಅಂತ ಹೇಳಿದ್ರೆ ಪದಗಳ ಸಂಗ್ರಹ, ಸಂಪತ್ತು ನಮ್ಮಲ್ಲಿ ಇದೆ, ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಹೇಗೆ ನಾವು ಹಣದ ಸಂಗ್ರಹವನ್ನ ಮಾಡ್ತೇವೆ, ಈಗ ಒಂದ್ ವೇಳೆ ನೀವೊಂದು ಅಂಗಡಿಗೆ

ಏನಾದರೂ ಕೊಂಡ್ಕೊಳ್ಳಿಕ್ಕೆ ಹೋಗ್ತೀರಿ, ನಿಮ್ಮ ಹತ್ರ 300 ರೂಪಾಯಿ ಇದೆ, ಅಂಗಡಿಯಲ್ಲಿ ನೀವು ಕೊಂಡ್ಕೊಳ್ಬೇಕಾಗಿರೋ ವಸ್ತುವಿನ ಬೆಲೆ 100 ಅಥವಾ 150 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಹಾಗ ನೀವು ಅಂಗಡಿಯಲ್ಲಿ ವ್ಯಕ್ತಿಗೆ ಅಂಗಡಿ ಆತನಿಗೆ ನೀವು ಈ ವಸ್ತು ತೋರಿಸು ಅಥವಾ ಇದಕ್ಕಿಂತ ಒಳ್ಳೆ ಗುಣಮಟ್ಟದ ವಸ್ತು ತೋರಿಸು ಅಂತ ಹೇಳಿ ನೀವು ಕೇಳಲಿಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ನೀವು ತಗೊಳ್ಬೇಕು ಅಂತಿರುವಂತ ವಸ್ತುವಿನ ಬೆಲೆ ಗರಿಷ್ಠ ಹೆಚ್ಚು ಅಂತ ಹೇಳಿದ್ರೆ 150 ರೂಪಾಯಿ, ಅಂದ್ರೆ ನಿಮ್ಮ ಹತ್ರ 300 ರೂಪಾಯಿ ಇದೆ. ಹಾಗಾಗಿ ನೀವು ಆ ಕ್ಷಣಕ್ಕೆ ಶ್ರೀಮಂತರಾಗಿದ್ದೀರಿ. ನಿಮ್ಮ ಅಗತ್ಯ 100 ರಿಂದ 150 ರೂಗಳ ವಸ್ತು, ನಿಮ್ಮ ಬಳಿ ಇರುವಂತದ್ದು 300 ರೂಪಾಯಿ ಹಣ ಇದೆ. ಒಂದು ವೇಳೆ ನೀವು ಅಂಗಡಿಗೆ ಹೋಗ್ತೀರಿ, ಒಂದು ವಸ್ತು ತಗೊಳ್ಬೇಕಾಗಿರತ್ತೆ, ಆ ವಸ್ತುವಿನ ಬೆಲೆ 100 ರೂಪಾಯಿ ಅಂತ ಇಟ್ಕೊಳ್ಳಿ, ನಿಮ್ಮ ಹತ್ರ ಇರುವಂತಹ ಹಣ ಕೂಡ 100 ರೂಪಾಯಿ. ಈಗ ಸ್ವಲ್ಪ ಕಷ್ಟ. ಅದೇ ಇನ್ನೊಂದು ಸಂದರ್ಭನ ಕಲ್ಪಿಸ್ಕೊಳ್ಳೋಣ. ನೀವೊಂದು ಅಂಗಡಿಗೆ ಹೋಗ್ತೀರಿ, ನಿಮಗೆ ಬೇಕಾಗಿರುವಂತ ವಸ್ತುವಿನ ಬೆಲೆ 100 ರೂಪಾಯಿ, ನಿಮ್ಮ ಹತ್ರ ಇರುವಂತ ಹಣ 50 ರೂಪಾಯಿ. ಈಗ ನೀವು ನಿಮಗೆ ಅಗತ್ಯ ಇರುವಂತಹ ವಸ್ತುವನ್ನ ಪರ್ಚೇಸ್ ಮಾಡ್ಲಿಕ್ಕೆ ಕೊಂಡ್ಕೊಳ್ಳಿಕ್ಕಾಗದೆ ವಾಪಸ್ ಬರಬೇಕಾಗತ್ತೆ. ಯಾಕಂದ್ರೆ ಅಗತ್ಯ ಇರುವಂತಹ ಹಣ ನಿಮ್ಮ ಬಳಿ ಇಲ್ಲ. ನಿಮಗೆ ಬೇಕಿರುವ ವಸ್ತುವಿನ ಬೆಲೆ 100 ರೂಪಾಯಿ, ನಿಮ್ಮ ಹತ್ರ ಇರುವಂತಹ ಮೊತ್ತ 50 ರೂಪಾಯಿ. ಈಗ ನಿಮ್ಮ ಬಳಿ ಸಂಪತ್ತು ಇದೆಯಾ ಅಂತ ಹೇಳಿದ್ರೆ ಇಲ್ಲ, ಆ ಕ್ಷಣಕ್ಕೆ ನಿಮ್ಮ ಹತ್ರ ಹಣದ ಕೊರತೆ ಇದೆ. ಇದನ್ನೇ ಭಾಷೆಯ ವಿಚಾರಕ್ಕೆ ನಾವು ವಿಸ್ತರಿಸಿದ್ರೆ, ನಾವು ಒಬ್ಬರ ಜೊತೆ ಮಾತಾಡಬೇಕು, ಒಬ್ಬರಿಗೆ ವಿಷಯವನ್ನ ವಿವರಿಸಬೇಕು ಅಂತಾದ್ರೆ ಒಂದು 100 ಪದಗಳ ಬಳಕೆ ಮಾಡಬೇಕಾಗತ್ತೆ ಅಂತ ಇಟ್ಕೊಳ್ಳೋಣ. ಆ 100 ಪದಗಳ ಬಳಕೆಯನ್ನ ನೀವು ಮಾಡುವ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಂತಹ ಪದಗಳ ಸಂಖ್ಯೆ 300 ಆಗಿದ್ರೆ ನೀವು ಆರಾಮಾಗಿ ಒತ್ತಡ ಇಲ್ಲದೆ ಸರಳವಾಗಿ ಮಾತಾಡ್ತಾ ಹೋಗ್ಬೋದು. ಯಾಕಂದ್ರೆ ನಿಮ್ಮ ಹತ್ರ ಪದಗಳ ಸಂಖ್ಯೆ ಸಾಕಷ್ಟಿದೆ, ನಿಮಗೆ ಗೊತ್ತಿರುವ ಪದಗಳ ಸಂಖ್ಯೆ ಅಗತ್ಯಕ್ಕಿಂತ ಹೆಚ್ಚಿದೆ. ಹಾಗಾಗಿ ನೀವೇನ್ ಮಾಡಬಹುದು, ಕಾನ್ಫಿಡೆಂಟ್ ಆಗಿ ಬಹಳ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ನೀವು ಆ ವ್ಯಕ್ತಿಯ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಆಗತ್ತೆ. ಒಂದು ವೇಳೆ ನೀವು ವಿವರಿಸಬೇಕಾಗಿರುವಂತಹ ಸಂದರ್ಭಕ್ಕೆ 100 ಪದಗಳ ಅವಶ್ಯಕತೆ ಇರುತ್ತೆ, ನಿಮ್ಮ ಹತ್ರ 100 ಪದಗಳು ಮಾತ್ರ ಇದೆ, ಅದಕ್ಕಿಂತ ಹೆಚ್ಚು ಗೊತ್ತಿಲ್ಲ, ಅವಾಗ ನೀವೇನ್ ಮಾಡ್ತೀರಿ, ಸ್ವಲ್ಪ ಒತ್ತಡಕ್ಕೆ ಒಳಗಾಗ್ತೀರಿ, ಅದನ್ನ ಹೇಳ್ಬಿಟ್ಟು ಹಬ್ಬ ನನ್ನ ಕೆಲಸ ಮುಗೀತು ಅಂತ ಹೇಳಿ ನಿರಾಳ ಆಗ್ಬೇಕಾದಂತ ಸ್ಥಿತಿ ಬರುತ್ತೆ. ಅದೇ ನೀವು ಆ ಸಂದರ್ಭವನ್ನ ವಿವರಿಸಬೇಕಾದ್ರೆ ನಿಮಗೆ 100 ಪದಗಳ ಪರಿಚಯ ಇರಬೇಕಾಗಿತ್ತು, ನಿಮ್ಮ ಹತ್ರ ಕೇವಲ 50 ಪದಗಳ ಪರಿಚಯ ಇದೆ, ಅವಾಗ ಏನಾಗತ್ತೆ, ನೀವೇನ್ ಹೇಳಬೇಕು ಅಂತಿದ್ದೀರಿ ಅದನ್ನ ಹೇಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ನೀವಲ್ಲಿ ಏನು ಅನುಭವಿಸ್ತೀರಿ, ಕೊರತೆಯನ್ನ ಅನುಭವಿಸ್ತೀರಿ. ಆ ಶಬ್ದಗಳ ಕೊರತೆ, ಭಾಷೆಯ ಕೊರತೆಯನ್ನ ನೀವು ಅನುಭವಿಸ್ತೀರಿ. ಹೀಗೆ ಆ ಭಾಷೆಯ ಕೊರತೆಯನ್ನ ಅನುಭವಿಸಿದಾಗ ನಿಮ್ಮ ಪದ ಸಂಪತ್ತಿನ ಕೊರತೆ ಇದೆ ಅಂತ ಹೇಳಿ ಅರ್ಥ. ನಾವು ಹೇಗೆ ಹಣದ ಜೊತೆಗೆ ಒಬ್ಬ ವ್ಯಕ್ತಿಯ ಶ್ರೀಮಂತಿಕೆಯನ್ನ ಲೆಕ್ಕ ಹಾಕ್ತೇವೆ, ಈಗ ಒಬ್ಬರ ಹತ್ರ ಒಂದು 5 ಎಕರೆ ಜಾಗ ಇದೆ, ಒಬ್ಬರ ಹತ್ರ ಒಂದು 5 ಲಕ್ಷ ಹಣ ಇದೆ ಅಂತ ಹೇಳಿದಾಗ ನಾವು ಅವರನ್ನ ಓ ಸಂಪತ್ತಿದೆ ಶ್ರೀಮಂತರು ಅಂತ ಹೇಳ್ತೀವಲ್ಲ. ಹಾಗೆ ಒಂದು ಭಾಷೆಯಲ್ಲಿ ನಮಗೆ ಪದಗಳ ಪರಿಚಯ ಹೆಚ್ಚಿದೆ ಅಂತ ಹೇಳಿದಾಗ ಆ ಭಾಷೆಯಲ್ಲಿ ನಾವು ಶ್ರೀಮಂತರಿದ್ದೇವೆ ಅಂತ ಅರ್ಥ. ಅದನ್ನೇ ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ. ನೀವು ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಟ್ ಮಾಡಬೇಕು, ಇಂಗ್ಲಿಷ್ ನಲ್ಲಿ ಓದಬೇಕು, ಇಂಗ್ಲಿಷ್ ನಲ್ಲಿ ಮಾತಾಡಬೇಕು, ಇಂಗ್ಲಿಷ್ ನಲ್ಲಿ ಬರಿಬೇಕು, ಮತ್ತೆ ಇನ್ನೊಬ್ರು ಮಾತಾಡುವ ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ನಿಮ್ಮ ವೊಕ್ಯಾಬ್ಯುಲರಿ ಸಂಪತ್ ಭರಿತವಾಗಿರಬೇಕು. ಈ ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ನನಗ ಆಲ್ರೆಡಿ ಹೇಳಿದೆ, ನಮಗೆ ಪರಿಚಯ ಇರುವಂತಹ ಪದಗಳ ಸಂಖ್ಯೆ ಅಥವಾ ಮೊತ್ತ ಅಂತ ಹೇಳಿ. ಸಾಮಾನ್ಯ ಇಂಗ್ಲಿಷ್ ಭಾಷೆಯನ್ನ ಬಳಸಬೇಕಾದ್ರೆ ಒಂದು 10,000 ಪದಗಳ ಪರಿಚಯ ಇದ್ರೆ ಸಾಕಾಗತ್ತೆ ಅಂತ ಹೇಳಿ ತಜ್ಞರು ಅಂದಾಜು ಮಾಡ್ತಾರೆ. 10,000 ಪದಗಳು ಹೇಗೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆ ನಮ್ಮ ಮನೆಯ ಭಾಷೆ ಅಲ್ಲ. ನಮ್ಮ ಮನೆಯ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರ ಜೊತೆ ನಾವು ಇದನ್ನ ಮಾತಾಡ್ಲಿಕ್ಕೆ ಬಳಸೋದಿಲ್ಲ. ನಾವೇನಿದ್ರೂ ವ್ಯಾವಹಾರಿಕವಾಗಿ ಈ ಭಾಷೆಯ ಬಳಕೆಯನ್ನ ಮಾಡ್ತೀವಿ.

ವ್ಯಾವಹಾರಿಕ ಭಾಷೆಯ ಬಳಕೆಯ ಭಾಗವಾಗಿ ಇಂಗ್ಲಿಷ್ನಲ್ಲಿ ನಮಗೆ ಒಂದು 10,000 ಪದಗಳ ಪರಿಚಯ ಇದ್ರೆ ಸಾಕಾಗತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ನೀವು SSLC ಪಾಸ್ ಮಾಡಿದ್ದೀರಿ, 10ನೇ ತರಗತಿಯ ಇಂಗ್ಲಿಷ್ನಲ್ಲಿ ಪಾಸ್ ಆಗಿದ್ದೀರಿ ಅಂತಾದ್ರೆ ನಿಮಗೆ ಕನಿಷ್ಠ 3-4,000 ಇಂಗ್ಲಿಷ್ ಪದಗಳ ಪರಿಚಯ ಇರುತ್ತೆ. ಹಾಗೆ ನೋಡಿದ್ರೆ ತಜ್ಞರು ಇನ್ನೊಂದು ಮಾತನ್ನ ಹೇಳ್ತಾರೆ, ನಿಮಗೆ 1,000 ಪದಗಳು 400 ಪದಗಳ ಪರಿಚಯ ಇದ್ರು ಸಾಕು ಅಂತ ಹೇಳಿ ತಜ್ಞರು ಹೇಳ್ತಾರೆ. 400 ಪದಗಳ ಬಳಕೆಯನ್ನ ಯುದ್ಧದಲ್ಲಿ ಸೈನಿಕರಿಗೆ ಕಲಿಸಿ ಪ್ರಯೋಗ ಮಾಡಿದ ಉದಾಹರಣೆಯೂ ಕೂಡ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಇಂಗ್ಲಿಷ್ ಪದಗಳು, ಕೇವಲ 400 ಇಂಗ್ಲಿಷ್ ಪದಗಳನ್ನ ಸೈನಿಕರಿಗೆ, ಅಂದ್ರೆ ಇಂಗ್ಲಿಷ್ ಗೊತ್ತಿಲ್ಲದೆ ಇರುವಂತಹ ಸೈನಿಕರಿಗೂ ಕೂಡ ಕಲಿಸ್ಕೊಟ್ಟು ಯುದ್ಧದ ಸಂದರ್ಭದಲ್ಲಿ ಉತ್ತಮವಾದಂತಹ ಕಮ್ಯುನಿಕೇಶನ್ ಅನ್ನ ಸಾಧಿಸಲಾಗಿತ್ತು ಅಂತ ಹೇಳಿ ಕೂಡ ದಾಖಲೆಗಳು ಹೇಳ್ತವೆ. ಆದ್ರೆ ನಾನು ಮತ್ತೆ ನೀವು ಭಾರತದಲ್ಲಿ ಬದುಕ್ತಾ ಇರುವಂತಹ ವ್ಯಕ್ತಿಗಳಾಗಿ ನಮ್ಮ ಇಂಗ್ಲಿಷ್ನ ಬಳಕೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಸರಾಸರಿ 10,000 ಪದಗಳ ಪರಿಚಯ ಇದ್ರೆ ಸಾಕಾಗತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, 10ನೇ ತರಗತಿಯನ್ನ ನೀವು ಪಾಸ್ ಆಗಿದ್ದೀರಿ ಅಂತಾದ್ರೆ ನಿಮ್ಮ ಹತ್ರ 3-4,000 ಪದಗಳ ಪರಿಚಯ ಇದೆ ಅಂತ ಹೇಳಿ. ಸೊ ಈ ಪದಗಳನ್ನ ಪರಿಚಯ ಮಾಡಿಕೊಳ್ಳೋದು ಹೇಗೆ, ಈ ಪದಗಳನ್ನ ಕಲಿಯೋದು ಹೇಗೆ ಅಂತ ಹೇಳಿದ್ರೆ, ಈ ಪದಗಳ ರಚನೆಯ ಒಂದು ಅಂಶವನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ಅದಕ್ಕೆ ಅಫಿಕ್ಸ್ ಅಂತ ಹೇಳಿ ಹೇಳ್ತಾರೆ. ಅಫಿಕ್ಸ್ ಅಂತ ಹೇಳಿದಾಗ ಏನಪ್ಪ ಇದು, ಏನ್ ಸರ್ ಇದು ದೊಡ್ಡ ಪದ ಅಫಿಕ್ಸ್ ಅಂತ ಹೇಳ್ತಾ ಇದ್ದೀರಿ ಅಂತೆಲ್ಲ ಏನು ಯೋಚನೆ ಮಾಡಬೇಡಿ, ಸರಳವಾಗಿರತ್ತೆ. ಈಗ ನೋಡಿ, ಯೂಸ್ ಅನ್ನೋ ಪದ ನಿಮಗೆ ಗೊತ್ತು, USE ಯೂಸ್. ಇದಕ್ಕೆ ಫುಲ್ ಅನ್ನೋ ಪದನ ಸೇರಿಸಿದ್ರೆ, ಫುಲ್ ಅನ್ನೋ ಪದ ನಿಮ್ಗೆ ಗೊತ್ತು, FULL ಫುಲ್ ಅನ್ನೋ ಪದ ನಿಮ್ಗೆ ಪರಿಚಯ ಇದೆ, ಫುಲ್ ತುಂಬಾ ಯೂಸ್ ಬಳಕೆಗೆ ಬರುವಂತದ್ದು. ಈ ಎರಡು ಪದಗಳನ್ನ ಸೇರಿಸಿ ಯೂಸ್ಫುಲ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ರಚನೆ ಮಾಡ್ತಾರೆ. ಇದನ್ನೇ ಅಲ್ಲಿ ನೋಡಿ, ಯೂಸ್ ಅನ್ನೋ ಪದ, ಫುಲ್ ಅನ್ನೋ ಪದ ಎರಡನ್ನು ಸೇರಿಸಿ ಒಂದು ಹೊಸ ಪದವನ್ನ ರಚನೆ ಮಾಡ್ತಾರೆ, ಯೂಸ್ಫುಲ್. ಇಲ್ಲಿ ಫುಲ್ ಅನ್ನುವ ಪದನ ಏನ್ ಮಾಡಿದ್ವಿ, ಯೂಸ್ ಅನ್ನೋ ಪದದ ಕೊನೆಯ ಅಂತ್ಯದಲ್ಲಿ ಸೇರಿಸ್ಕೊಂಡ್ವಿ, ಯೂಸ್ ಫುಲ್. ಹಾಗೆ ಮೈಂಡ್ ಫುಲ್ ಅಲ್ವಾ. ಸೊ ನಂತರ ನೋಡಿ, ಟೀಚ್ ಅನ್ನೋ ಪದ ಇರುತ್ತೆ, ಟೀಚಿಂಗ್ ಅಂತ ಮಾಡ್ತೇವೆ. ಹಾಗೆ ಅಚೀವ್ ಅನ್ನೋ ಪದ ಇರುತ್ತೆ, ಅದಕ್ಕೆ ಅಚೀವ್ಮೆಂಟ್ ಅಂತ ಹೇಳ್ತೇವೆ. ರಿಲೇಷನ್ ಅನ್ನೋ ಪದ ಇರುತ್ತೆ, ಅದಕ್ಕೆ ರಿಲೇಷನ್ಶಿಪ್ ಅನ್ನುವಂತ ಪದವನ್ನ ರಚನೆ ಮಾಡ್ತೇವೆ. ಸೊ ಈಗ ನಾನು ಹೇಳಿದ ಈ ಪದಗಳಲ್ಲಿ ರಿಲೇಷನ್ಶಿಪ್, SHIP ಶಿಪ್, ರಿಲೇಷನ್ ರಿಲೇಷನ್ಶಿಪ್ ಪದದ ಅಂತ್ಯದಲ್ಲಿ ಇನ್ನೊಂದು ಪದವನ್ನು ಅಥವಾ ಇನ್ನೊಂದು ಅಂಶವನ್ನು ಸೇರಿಸಿದ್ವಿ. ಹಾಗೆ ಅಚೀವ್ಮೆಂಟ್ ಅಲ್ವಾ. ಸೊ ಈ ರೀತಿ ಒಂದು ಪದದ ಕೊನೆಯ ಭಾಗದಲ್ಲಿ, ಅಂದ್ರೆ ಅಂತ್ಯ ಭಾಗದಲ್ಲಿ ಒಂದು ಇನ್ನೊಂದು ಪದವನ್ನು ಅಥವಾ ಇನ್ನೊಂದಷ್ಟು ಅಕ್ಷರಗಳನ್ನು ಸೇರಿಸಿ ಹೊಸ ಪದಗಳನ್ನ ನಾವು ರಚನೆ ಮಾಡಿದಾಗ, ಬಳಕೆ ಮಾಡಲಿಕ್ಕೆ ಶುರು ಮಾಡಿದಾಗ ಅದನ್ನ ಸಫಿಕ್ಸ್ ಅಂತ ಹೇಳಿ ಹೇಳ್ತಾರೆ. ಸೊ ಸಫಿಕ್ಸ್ ಅನ್ನೋದು ಈ ಅಫಿಕ್ಸ್ ಅಂತ ನಾನು ಏನ್ ಹೇಳದ್ನಲ್ಲ ಅದರ ಭಾಗ. ಅಫಿಕ್ಸ್, AFFIX ಅಫಿಕ್ಸ್. ಈ ಅಫಿಕ್ಸ್ ಅನ್ನೋದನ್ನ ಮತ್ತೆ ಎರಡಾಗಿ ಇಂಗ್ಲಿಷ್ ನಲ್ಲಿ ವಿಂಗಡಿಸ್ಕೊಳ್ತೀವಿ, ಒಂದನ್ನ ಪ್ರಿಫಿಕ್ಸ್ ಅಂತ ಹೇಳ್ತೀವಿ, ಇನ್ನೊಂದನ್ನ ಸಫಿಕ್ಸ್ ಅಂತ ಹೇಳ್ತೀವಿ. ಸಫಿಕ್ಸ್ ಅಂದ್ರೆ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಪದದ ಈಗ ಇರುವಂತಹ ಪದದ ಅಂತ್ಯದಲ್ಲಿ ಒಂದಷ್ಟು ಅಕ್ಷರಗಳನ್ನ ಸೇರಿಸಿ ಅಥವಾ ಇನ್ನೊಂದು ಪದವನ್ನ ಸೇರಿಸಿ ಹೊಸ ಪದವನ್ನ ರಚಿಸುವಂತಹ ಒಂದು ಕ್ರಿಯೆ, ಪ್ರಕ್ರಿಯೆ ಏನಿರುತ್ತೆ, ಪ್ರಾಸೆಸ್ ಏನಿರುತ್ತೆ, ಅದನ್ನ ನಾವು ಸಫಿಕ್ಸ್ ಅಂತ ಹೇಳಿ ಹೇಳ್ತೇವೆ. ಈಗ ಪ್ರಿಫಿಕ್ಸ್ ಅಂದ್ರೆ ಏನು ಅಂತ ಕಲ್ತ್ಕೊಳ್ಳೋದಕ್ಕೆ ನೋಡೋಣ. ಈಗ ಪಾಸಿಬಲ್ ಅಂತಿದೆ, ಪಾಸಿಬಲ್ ಸಾಧ್ಯ ಆಗತ್ತೆ, ಅಸಾಧ್ಯ ಅಂತ ಹೇಳಬೇಕು, ಅದನ್ನೇ ಇಂಪಾಸಿಬಲ್ ಅಂತ ಹೇಳ್ತೇವೆ. ಸೊ ಪಾಸಿಬಲ್ ಅನ್ನೋ ಪದಕ್ಕೆ IM ಅನ್ನುವಂಥದ್ದನ್ನ ಸೇರಿಸಿದಾಗ ಇಂಪಾಸಿಬಲ್ ಆಗತ್ತೆ. ಈ ಪದನೇ ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಕನ್ನಡದಲ್ಲೂ ಸಹ ಇದಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಸಾಧ್ಯ ಅಸಾಧ್ಯ ಅಲ್ವಾ. ನೋಡಿ, ಸಾಧ್ಯ ಅನ್ನೋದಕ್ಕೆ ಆರಂಭದಲ್ಲಿ ಅ ಅನ್ನೋ ಪದನ ಸೇರಿಸಿದ್ವಿ, ಅಸಾಧ್ಯ ಅಂತ ಹೇಳಿದ್ವಿ. ಹಾಗಿದ್ರೆ ಪ್ರಿಫಿಕ್ಸ್ ಅನ್ನೋದು ಕನ್ನಡದಲ್ಲೂ ಇದೆ ಅಂತ ಆಯ್ತಲ್ಲ. ಸಾಧ್ಯ

ಸಾಧ್ಯವಾಯಿತು ಆಯಿತು ಅನ್ನೋ ಪದ ಸೇರಿಸಿದ್ವಲ್ವಾ. ಸೊ ಹಾಗಾಗಿ ಕನ್ನಡದಲ್ಲೂ ಸಫಿಕ್ಸ್ ನ ಕ್ರಿಯೆ ಇದೆ, ಪ್ರಕ್ರಿಯೆ ಇದೆ ಅಂತಾಯ್ತು. ನೋಡಿ, ನಮಗ್ ಗೊತ್ತಿರೋ ಕನ್ನಡ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ, ಕನ್ನಡ ಕಲಿಬೇಕಾದ್ರೆ ಕನ್ನಡ ತಾನೇ ಗೊತ್ತು ನಮಗೆ, ಅದೇನ್ ಕಷ್ಟ ಇಲ್ಲ ಅಂತ ಹೇಳ್ತೀವಿ. ಅದೇ ಇಂಗ್ಲಿಷಿಗೆ ಬಂದಾಗ ಅಯ್ಯೋ ಕಷ್ಟ ಅರ್ಥ ಆಗಲ್ಲ ಅಂತ ಹೇಳಿ ಒದ್ದಾಡ್ತೀವಿ. ಆದ್ರೆ ನೋಡಿ, ಅಸಾಧ್ಯ ಸಾಧ್ಯ ಅಸಾಧ್ಯ ಇಲ್ಲೇ ನಮಗೆ ಪ್ರಿಫಿಕ್ಸ್ ಸಿಕ್ತು. ಇಂಗ್ಲಿಷ್ನಲ್ಲೂ ಅದೇ ರೀತಿ ಇರತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಕನ್ನಡ ದಿನನಿತ್ಯ ನಮ್ ಸುತ್ತಮುತ್ತ ಇರೋರು ಎಲ್ಲರೂ ಬಳಕೆ ಮಾಡ್ತಾರೆ. ಹಾಗಾಗಿ ಒಬ್ಬರಲ್ಲ ಒಬ್ಬರ ಹತ್ರ ನಾವು ಅದನ್ನ ಕೇಳ್ತೀವಿ, ಕಲ್ತ್ಕೊಳ್ತೀವಿ, ಅಭ್ಯಾಸ ಮಾಡ್ತೀವಿ. ಇಂಗ್ಲಿಷ್ ಆ ರೀತಿ ನಮ್ ಸುತ್ತಮುತ್ತ ಎಲ್ಲರೂ ಮಾತಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಗೊಂದಲ ಆಗತ್ತೆ, ಹಾಗಾಗಿ ಸ್ವಲ್ಪ ಭಯ ಇರತ್ತೆ. ಆದ್ರೆ ನೀವು ಇಂಗ್ಲಿಷ್ ಅನ್ನ ಕಲ್ತಾಗ ಅದರಿಂದ ಆಗುವಂತಹ ಅನುಕೂಲ ಇದೆಯಲ್ಲ, ಆ ಅನುಕೂಲದ ಸಾಧ್ಯತೆಯನ್ನ ಪಡ್ಕೊಳ್ಳಿಕ್ಕೆ, ಬಿಕಾಸ್ ಆಫ್ ದ ಪಾಸಿಬಿಲಿಟಿ, ಆ ಪಾಸಿಬಿಲಿಟಿಯನ್ನ ಅಚೀವ್ ಮಾಡಲಿಕ್ಕೆ ನೀವೇ ಸ್ವಆಸಕ್ತಿಯಿಂದ ಇಂಗ್ಲಿಷ್ ಭಾಷೆಯ ಜೊತೆ ನಿಮ್ಮ ಒಡನಾಟವನ್ನ ಹೆಚ್ಚಿಸ್ಕೊಳ್ಬೇಕು. ಹೆಚ್ಚಿಸ್ಕೊಳ್ತಾ ಹೋದ್ರೆ ನಿಮಗೆ ಆ ಪದದ ಮೇಲೆ, ಆ ಭಾಷೆಯ ಮೇಲೆ ಮಾಸ್ಟರಿ ಅಂತ ಹೇಳ್ತೇವೆ, ಹಿಡಿತ ಅಂತ ಹೇಳ್ತೇವೆ, ಅದು ನಿಮಗೆ ಸಿಗತ್ತೆ. ಈಗ ಪ್ರಿಫಿಕ್ಸ್ ಅಂತ ಹೇಳಿದಾಗ ನೋಡಿ, ಯೂಸ್ ಅನ್ನೋ ಪದದ ಬಗ್ಗೆ ಮಾತಾಡ್ತಾ ಇದ್ವಿ. ಯೂಸ್, ಮಿಸ್ ಯೂಸ್, ದುರ್ಬಳಕೆ, ಅಪಬಳಕೆ. ನೋಡಿ, ಬಳಕೆ ಅಪಬಳಕೆ ಕನ್ನಡದಲ್ಲೂ ಕೂಡ ನೋಡಿ ಈ ಪ್ರಿಫಿಕ್ಸ್ ಅನ್ನೋದು ಇದೆ, ಬಳಕೆ ಅಪಬಳಕೆ, ಮಿಸ್ ಯೂಸ್, ಹೌದಲ್ವಾ? ಸೊ ಇಂಥದ್ದನ್ನ ನಾವು ಏನಂತ ಹೇಳ್ತೀವಿ, ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಈಗ ಹಾರ್ಮನಿ ಅನ್ನೋ ಪದ ಇದೆ. ಹಾರ್ಮನಿ ಅಂತ ಹೇಳಿದ್ರೆ ಸಾಮರಸ್ಯ. ಆ ಹಾರ್ಮನಿ ಇಲ್ಲದೆ ಇರುವಂತದಕ್ಕೆ ಡಿಸ್ ಹಾರ್ಮನಿ ಅಂತ ಹೇಳ್ತೇವೆ. ಹಾಗೆ ನಾನ್ ವಯಲೆಂಟ್, ವಯಲೆಂಟ್ ಅಂತ ಹೇಳಿದ್ರೆ ಹಿಂಸೆ, ನಾನ್ ವಯಲೆಂಟ್ ಅಂತ ಹೇಳಿದ್ರೆ ಅಹಿಂಸೆ. ನೋಡಿ, ಕನ್ನಡದಲ್ಲೂ ಕೂಡ ಮತ್ತೆ ಆ ಪ್ರಿಫಿಕ್ಸ್ ಬಳಕೆ ಇದೆ, ಹಿಂಸೆ ಅಹಿಂಸೆ. ಸೊ ಹೀಗೆ ಸಪರಬಲ್ ಬೇರೆ ಮಾಡಬಹುದಾದದ್ದು, ಇನ್ಸಪರಬಲ್ ಬೇರೆ ಮಾಡಲು ಆಗದೇ ಇರುವಂತದ್ದು. ಹಾಗೆ ಫಾರೆಸ್ಟ್ರೇಷನ್, ಡಿಫಾರೆಸ್ಟ್ರೇಷನ್ ಅರಣ್ಯ ನಾಶ, ಫಾರೆಸ್ಟ್ರೇಷನ್ ಡಿಫಾರೆಸ್ಟ್ರೇಷನ್. ಸೊ ಹೀಗೆ ಪ್ರಿಫಿಕ್ಸ್ ಗಳನ್ನ ಬಳಸಿ ನಾವು ವಿರುದ್ಧಾರ್ಥಕ ಪದಗಳನ್ನು ಕೂಡ ರಚನೆ ಮಾಡಬಹುದು. ಪಾಸಿಬಲ್, ಇಂಪಾಸಿಬಲ್. ಸೊ ಇಂಪಾಸಿಬಲ್ ಅಂತ ಹೇಳಿದಾಗ ನಾವೇನ್ ಮಾಡ್ತಾ ಇದೀವಿ, ವಿರುದ್ಧ ಅರ್ಥವನ್ನ ಕೊಡ್ತಾ ಇದ್ದೀವಿ. ಸೊ ಹೀಗೆ ಪದಗಳ ರಚನೆಯನ್ನ ನಾವು ಯೋಚನೆ ಮಾಡ್ತಾ ಹೋದಾಗ ನಮಗೆ ಹೊಸ ಪದದ ಸಾಧ್ಯತೆಯೂ ಸಿಗತ್ತೆ, ಹೊಸ ಪದದ ರಚನೆನೂ ಕೂಡ ಆಗತ್ತೆ. ಅದರ ಜೊತೆಗೆ ಹೊಸ ವಿರುದ್ಧಾರ್ಥಕ ಪದಗಳ ಬಳಕೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಒಂದು ಇಂಗ್ಲಿಷ್ನ ಪದ ಹೇಗೆ ರಚನೆ ಆಗ್ತಿರತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಈ ಎರಡನ್ನ ನೆನ್ಪಿಟ್ಕೊಂಡ್ರೆ, ಪ್ರಿಫಿಕ್ಸ್ ಅಂತ ಇರತ್ತೆ, ಸಫಿಕ್ಸ್ ಅಂತ ಇರತ್ತೆ, ಇವೆರಡನ್ನೂ ಸೇರಿ ಇಂಗ್ಲಿಷ್ ನಲ್ಲಿ ಅಫಿಕ್ಸಸ್ ಅಂತ ಹೇಳಿ ಹೇಳ್ತಾರೆ ಅನ್ನೋದು ನಮಗೆ ನೆನ್ಪಿರಬೇಕಾಗತ್ತೆ. ಈಗ ಇನ್ಹ್ಯೂಮನ್ ಅನ್ನುವಂತ ಪದವನ್ನ ಕೇಳ್ತೀರಿ, ಮಾನವೀಯತೆ. ಇನ್ಹ್ಯೂಮನ್, ಇನ್ಹ್ಯೂಮನ್ ಅಂತ ಹೇಳಿದ್ರೆ ಅಮಾನವೀಯ. ಸೊ ಮಾನವೀಯ ಹ್ಯೂಮನ್, ಇನ್ಹ್ಯೂಮನ್ ಅಂತ ಹೇಳಿದ್ರೆ ಅಮಾನವೀಯ. ಸೊ ಕನ್ನಡದಲ್ಲೂ ಕೂಡ ಹೀಗೆ ನಾವು ಇದನ್ನ ತಗೊಳ್ತೀವಿ. ಹಾಗೆ ರೆಸ್ಪಾನ್ಸಿಬಲ್, ಜವಾಬ್ದಾರಿಯುತ. ಇರ್ರೆಸ್ಪಾನ್ಸಿಬಲ್, ಬೇಜವಾಬ್ದಾರಿ. ರೆಸ್ಪಾನ್ಸಿಬಲ್, ಇರ್ರೆಸ್ಪಾನ್ಸಿಬಲ್. ಹಾಗೆ ನ್ಯಾಚುರಲ್, ಸಹಜ. ಅನ್ನ್ಯಾಚುರಲ್, ಅಸಹಜ. ನೋಡಿ, ನ್ಯಾಚುರಲ್ ಸಹಜ, ಅನ್ನ್ಯಾಚುರಲ್ ಅಸಹಜ. ಆಕ್ಟಿವ್, ಚಟುವಟಿಕೆಯಿಂದ ಇರುವಂತದ್ದು. ಇನ್ಆಕ್ಟಿವ್, ಚಟುವಟಿಕೆ ಇಲ್ಲದೆ ಇರುವಂತದ್ದು. ಇನ್ಆಕ್ಟಿವ್. ಮಟೀರಿಯಲ್, ಇನ್ಮಟೀರಿಯಲ್. ಸಿವಿಲೈಸ್ಡ್, ನಾಗರಿಕ. ಅನ್ಸಿವಿಲೈಸ್ಡ್, ಅನಾಗರಿಕ. ಪರ್ಫೆಕ್ಟ್, ಇಂಪರ್ಫೆಕ್ಟ್. ಪರ್ಫೆಕ್ಟ್, ಇಂಪರ್ಫೆಕ್ಟ್. ನೋಡಿ ಹೇಗೆ ಸರಳವಾಗಿ ಸಹಜವಾಗಿ ಈ ಪದಗಳು ರಚನೆ ಆಗ್ತವೆ. ಮತ್ತು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕನ್ನಡದಲ್ಲೂ ಸಹ ಇದೇ ತರದ ಪ್ರಯೋಗಗಳು ಇವೆ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಏನಂದ್ರೆ ಇಂಗ್ಲಿಷ್ ನ ಬಗ್ಗೆ ನಾವು ಭಯ ಇಟ್ಕೊಂಡು ಆ ಇಂಗ್ಲಿಷ್ ಕಲಿಕೆಯಿಂದ ತುಂಬಾ ಸರಿ

ದೂರ ಉಳ್ಕೊಂಡ್ಬಿಡ್ತೇವೆ. ಈಗ ಸಫಿಕ್ಸ್ನ ಇನ್ನಷ್ಟು ಉದಾಹರಣೆಗಳನ್ನ ನೀವು ನೋಡಬಹುದು. ಅರೈವಲ್, ಆಗ್ಲೇ ನಾನು ಹೇಳಿದ್ನಲ್ಲ ನೋಡಿ, ಕೊನೆಯ ಅರೈವ್, ಅದಕ್ಕೆ ಎಎಲ್ ಅನ್ನ ಸೇರಿಸ್ತೀವಿ, ಅರೈವಲ್ ಅಲ್ವಾ. ಹಾಗೆ ಕನ್ಸ್ಯೂಮರಿಸಂ, ಟೂರ್, ಟೂರಿಸಂ, ಟೂರ್ ಅಂತ ಇರುತ್ತೆ ಟೂರಿಸಂ. ಹಾಗೆ ಅಚೀವ್ಮೆಂಟ್, ಮೂವ್ಮೆಂಟ್, ಅಚೀವ್ಮೆಂಟ್, ಮೂವ್ಮೆಂಟ್. ಹಾಗೆ ರಿಲೇಷನ್ಶಿಪ್, ರಿಲೇಷನ್ಶಿಪ್, ರಿಲೇಷನ್, ರಿಲೇಷನ್ಶಿಪ್ ಅಲ್ವಾ. ಸೊ ಹೀಗೆ ನಾವು ಸಫಿಕ್ಸ್ ಅನ್ನ ಸೇರಿಸಿ ಹೊಸ ಪದಗಳನ್ನ ಬಳಕೆಗೆ ತರ್ತೇವೆ. ಅದಲ್ಲದೆ ಇನ್ನೊಂದು ರೀತಿಯಲ್ಲೂ ಕೂಡ ಪದಗಳ, ಹೊಸ ಪದಗಳ ರಚನೆಯನ್ನ ಮಾಡ್ತೇವೆ. ಎರಡು ನಾಮಪದಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಹೊಸ ನಾಮಪದವನ್ನು ಕೂಡ ರಚನೆ ಮಾಡುವಂತಹ ಅಭ್ಯಾಸ ಇಂಗ್ಲಿಷ್ನಲ್ಲಿ ಇರುತ್ತೆ. ಈಗ ಉದಾಹರಣೆಗೆ ಇಕೋಸಿಸ್ಟಮ್, ಇಕೋಸೆಂಟ್ರಿಕ್, ಬಯೋಡೈವರ್ಸಿಟಿ ಅಲ್ವಾ. ಸೊ ಇಲ್ಲೇನ್ ಮಾಡ್ತೀವಿ, ಇಕೋ ಒಂದು ಹೈಫನ್ ಅನ್ನ ಹಾಕಿ ಸಿಸ್ಟಮ್ಸ್ ಅಂತ ಹೇಳ್ತೀವಿ, ಇಕೋಸಿಸ್ಟಮ್ಸ್ ಅಂತ ಹೇಳ್ತೀವಿ, ಇಕೋಸೆಂಟ್ರಿಸಂ ಅಂತ ಹೇಳ್ತೇವೆ, ಬಯೋಡೈವರ್ಸಿಟಿ ಅಂತ ಹೇಳ್ತೇವೆ. ಸೊ ಹೀಗೆ ಪದಗಳನ್ನ ನಾವು ರಚನೆ ಮಾಡ್ತಾ ಹೋಗ್ತೇವೆ. ಈಗ ಈ ಹೇಳಿದಂತ ಕಾಂಪೌಂಡ್ ನೌನ್ ಅಂತ ಹೇಳ್ತೇವೆ, ಒಂದು ಎರಡು ನಾಮಪದಗಳನ್ನ ಸೇರಿಸಿ ಒಂದು ಹೊಸ ನಾಮಪದವನ್ನ ರಚನೆ ಮಾಡುವಂತಹ ಒಂದು ಅಭ್ಯಾಸ ಇಂಗ್ಲಿಷ್ನಲ್ಲಿ ಇದೆ. ಅದರ ಬಗ್ಗೆ ನೀವು ಬೇಕಾದ್ರೆ ಹೆಚ್ಚು ಗೊಂದಲಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಮೊದಲ ಹಂತದಲ್ಲಿ ನೀವೇನ್ ಮಾಡಬೇಕು, ಪ್ರಿಫಿಕ್ಸ್ ಮತ್ತೆ ಸಫಿಕ್ಸಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು. ಪ್ರಿಫಿಕ್ಸ್ಗೆ ಬಂದಾಗ ನಾವು ವಿರುದ್ಧಾರ್ಥಕ ಪದಗಳನ್ನ ಬಳಸಲಿಕ್ಕೆ ಕೂಡ ಇದರಲ್ಲಿ ಅನುಕೂಲ ಆಗತ್ತೆ. ಅದನ್ನ ನಿಮಗೆ ಆಂಟನಿಮ್ಸ್ ಅಂತ ಹೇಳಿ ತರಗತಿಯಲ್ಲಿ ಹೇಳ್ಕೊಟ್ಟಿರ್ತಾರೆ. ವಿರುದ್ಧ ಅರ್ಥವನ್ನ ಕೊಡುವಂಥದ್ದು, ಪಾಸಿಬಲ್, ಇಂಪಾಸಿಬಲ್, ಆಕ್ಟಿವ್, ಇನ್ಆಕ್ಟಿವ್. ಹಾಗೆ ಇನ್ನೊಂದು ಅಂಶ ನಿಮಗೆ ತರಗತಿಯಲ್ಲಿ ಹೇಳಿರ್ತಾರೆ, ಸಿನಾನಿಮ್ಸ್. ಸಿನಾನಿಮ್ಸ್ ಅಂತ ಹೇಳಿದ್ರೆ ಸಮಾನಾರ್ಥಕ ಪದಗಳು. ಒಂದು ವೊಕ್ಯಾಬ್ಯುಲರಿಯನ್ನ ನಾವು ಹೆಚ್ಚಿಸ್ಕೊಳ್ಬೇಕು, ನಮ್ಮ ಪದ ಸಂಪತ್ತು ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಈ ಸಿನಾನಿಮ್ ಮತ್ತೆ ಆಂಟನಿಮ್ಗಳ ಪರಿಚಯ ನಮಗೆ ಇರಬೇಕು. ಸಿನಾನಿಮ್, ಆಂಟನಿಮ್ ಅಂತ ಹೇಳಿದಾಗ ಸ್ವಲ್ಪ ಗ್ರಾಮರ್ ನಲ್ಲಿ ನಾವು ಬಳಸುವಂತ ಒಂದು ಪಾರಿಭಾಷಿಕ ಪದ, ಟೆಕ್ನಿಕಲ್ ವರ್ಡ್ ಆಗಿರುತ್ತೆ. ಅದನ್ನ ಕೇಳಿ ನೀವು ಗಾಬರಿ ಆಗ್ಬೇಕಾದಂತ ಅವಶ್ಯಕತೆ ಇಲ್ಲ. ಸಿನಾನಿಮ್ ಅಂದ್ರೆ ಸಮಾನಾರ್ಥಕ ಪದಗಳು. ಒಂದು ಸಂದರ್ಭದಲ್ಲಿ ಮೂರ್ನಾಲ್ಕು ಪದಗಳನ್ನ ನಾವು ಬಳಸಬಹುದಲ್ವಾ, ಅದನ್ನ ಸಮಾನಾರ್ಥಕ ಪದಗಳು ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಗ್ರಾಮರ್ ನಲ್ಲಿ ಅದನ್ನ ಸಿನಾನಿಮ್ ಅಂತ ಹೇಳಿ ಹೇಳ್ತೇವೆ. ಹಾಗೆ ವಿರುದ್ಧಾರ್ಥಕ ಪದಗಳು, ಯೂಸ್ಫುಲ್, ಯೂಸ್ಲೆಸ್, ಪಾಸಿಬಲ್, ಇಂಪಾಸಿಬಲ್, ಈಗ ಆಲ್ರೆಡಿ ಆ ಪದನ ಹೇಳಿದ್ದೀನಿ. ಸೊ ಈ ರೀತಿ ವಿರುದ್ಧ ಅರ್ಥವನ್ನ ಕೊಡುವಂತಹ ಪದಗಳು ಇದ್ದಾಗ ಅದನ್ನ ಆಂಟನಿಮ್ ಅಂತ ಹೇಳಿ ಹೇಳ್ತೇವೆ. ಸೊ ನಮಗೆ ಹೆಚ್ಚೆಚ್ಚು ಪದಗಳ ಪರಿಚಯ ಆದಷ್ಟು ನಮಗೆ ಈ ಪದಗಳ ಬಳಕೆ ಸರಾಗವಾಗುತ್ತೆ. ಆದ್ರೆ ಒಂದು ಇಂಗ್ಲಿಷ್ ಭಾಷೆಯ ವಿಚಾರದಲ್ಲಿ ಏನು ಎಚ್ಚರ ಇಡಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ನಲ್ಲಿ 26 ಅಕ್ಷರಗಳಿದ್ದಾವೆ, 46 ಶಬ್ದಗಳಿದ್ದಾವೆ. ಹಾಗಾಗಿ ಸ್ಪೆಲ್ಲಿಂಗ್ ಗಳ ವಿಚಾರಕ್ಕೆ ಬಂದಾಗ ಕನ್ನಡದ ತರ ಇಂಗ್ಲಿಷ್ ನ ಸ್ಪೆಲ್ಲಿಂಗ್ ವ್ಯವಸ್ಥೆ ಇರಲ್ಲ. ಈಗ ಕನ್ನಡದಲ್ಲಿ ನಾವು 49 ಶಬ್ದಗಳನ್ನ ಬಳಸ್ತೇವೆ, 49 ಅಕ್ಷರಗಳಿದ್ದಾವೆ. ಪ್ರತಿಯೊಂದು ಶಬ್ದಕ್ಕೂ ನಿರ್ದಿಷ್ಟವಾದಂತ ಒಂದು ಅಕ್ಷರ ಕನ್ನಡ ಭಾಷೆಯಲ್ಲಿ ಇದೆ. ಆದ್ರೆ ಇಂಗ್ಲಿಷ್ ನಲ್ಲಿ ಸುಮಾರು 20 ಶಬ್ದಗಳಿಗೆ ನಿರ್ದಿಷ್ಟವಾದಂತ ಅಕ್ಷರಗಳು ಇಲ್ಲ, ಯಾಕಂದ್ರೆ ಅಲ್ಲಿ 26 ಅಕ್ಷರ, 46 ಶಬ್ದ. ಹಾಗಾಗಿ ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಅಂದ್ರೆ, ಪದಗಳ ರಚನೆ ಬರಿಬೇಕಾದ್ರೆ ಆ ಅಕ್ಷರಗಳ ಜೋಡಣೆ ಏನಿರುತ್ತಲ್ಲ, ಸ್ಪೆಲ್ಲಿಂಗ್ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ವಿಶಿಷ್ಟವಾಗಿರುತ್ತೆ. ಆ ವಿಶಿಷ್ಟತೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಂದು ಪದಕ್ಕೂ ಅದರದೇ ಆದಂತಹ ಅಕ್ಷರಗಳ ಜೋಡಣೆ ಇರುತ್ತೆ, ಮತ್ತೆ ಅದರದೇ ಆದಂತ ಉಚ್ಚಾರಣೆ ಇರುತ್ತೆ. ಈ ಅಕ್ಷರಗಳ ಜೋಡಣೆ ಮತ್ತು ಉಚ್ಚಾರಣೆ ಇವೆರಡರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಾವು ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇಂಗ್ಲಿಷ್ ನಲ್ಲಿ ನಮಗ್ ಬೇಕಾಗಿರುವಂತ ಪದಗಳ ಪರಿಚಯ ಸಾಕಷ್ಟು ಪ್ರಮಾಣದಲ್ಲಿ ಆಗತ್ತೆ. ಇದನ್ನ ನಾವು ಗೊಂದಲ ಅನ್ಕೊಳ್ಳೋದಕ್ಕಿಂತ ಅದನ್ನ ವಿಶೇಷ, ಅದರ ವಿಶೇಷತೆ ಅಂತ ಹೇಳಿ ನಾವು ಅನ್ಕೊಳ್ಬೇಕು. ಯಾವಾಗ ನಾವು ಅದನ್ನ ವಿಶೇಷವಾಗಿ ಅದನ್ನ ಗಮನಿಸ್ತೀವಿ ಆಗ ನಮಗೆ

ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗತ್ತೆ. ಸೊ ನಾನು ನಿಮಗೆ ಯಾವಾಗ್ಲೂ ಹೇಳ್ತಾ ಬಂದಿದ್ದೀನಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಇಸ್ ನಾಟ್ ಡಿಫಿಕಲ್ಟ್. ಈಗ ಅಸಾಧ್ಯ ಸಾಧ್ಯ, ಪಾಸಿಬಲ್ ಇಂಪಾಸಿಬಲ್, ಇಲ್ಲಿ ಪ್ರಿಫಿಕ್ಸ್ ಅಂತ ಹೇಳ್ತೀವಿ, ಸಫಿಕ್ಸ್ ಅಂತ ಹೇಳ್ತೀವಿ, ಅದರಿಂದ ನೀವು ಗಾಬರಿ ಆಗ್ಬೇಕಾದಂತ ಅಗತ್ಯ ಇಲ್ಲ. ನೋಡಿ, ಅಗತ್ಯ ಅನಗತ್ಯ ಅಲ್ವಾ, ಕನ್ನಡದಲ್ಲೂ ಕೂಡ ಈ ಪ್ರಿಫಿಕ್ಸ್ ನ ಬಳಕೆ ಸಫಿಕ್ಸ್ ನ ಬಳಕೆ ಇದೆ. ಇಂಗ್ಲಿಷಿನ ರಚನೆ ಸ್ವಲ್ಪ ಭಿನ್ನವಾಗಿರುತ್ತೆ. ಅಗತ್ಯ ಅನಗತ್ಯ, ಸಾಧ್ಯ ಅಸಾಧ್ಯ ಅಂತ ಹೇಳ್ತೇವೆ, ಇಲ್ಲಿ ಇಂಪಾಸಿಬಲ್ ಅಂತ ಪದ ಬಳಸ್ತೇವೆ. ಸೊ ಹೀಗೆ ಈ ಇಂಪಾಸಿಬಲ್ IMIR, ಇರ್ರೆಸ್ಪಾನ್ಸಿಬಲ್, ಇನ್ಆಕ್ಟಿವ್ IN, ಹೀಗೆ ಒಂದಷ್ಟು ನಿರ್ದಿಷ್ಟವಾದ ಪದಗಳನ್ನ ಅಕ್ಷರಗಳ ಗುಂಪನ್ನ ಬಳಸ್ಕೊಂಡು ನಾವು ಪ್ರಿಫಿಕ್ಸ್ ಅನ್ನ ಅನ್ನುವಂತ ಪ್ರಕ್ರಿಯೆಯನ್ನ ಇಂಗ್ಲಿಷ್ ನಲ್ಲಿ ಬಳಸ್ಕೊಳ್ತೇವೆ, ಹಾಗೆ ಸಫಿಕ್ಸ್ ಅನ್ನುವಂತ ಪ್ರಕ್ರಿಯೆಯನ್ನು ಕೂಡ ಬಳಸ್ಕೊಳ್ತೇವೆ. ಇದರ ಜೊತೆಗೆ ನಾನು ನಿಮ್ಗೆ ಹೇಳಿದಂತ ಸಿನಾನಿಮ್ ಮತ್ತೆ ಆಂಟನಿಮ್, ಇವುಗಳ ಕಡೆಗೆ ನೀವು ಗಮನ ಕೊಟ್ರೆ ನಿಮ್ಗೆ ಇಂಗ್ಲಿಷ್ ಕಲ್ತ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಹಾಗೆ ನೋಡಿದ್ರೆ ವಿದ್ಯಾರ್ಥಿಗಳು, ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಏನು ಇಂಗ್ಲಿಷ್ ಅನ್ನ ಕಲ್ತಿರ್ತೀರಿ, ಆ ಇಂಗ್ಲಿಷ್ ಅನ್ನೇ ಮತ್ತೊಮ್ಮೆ ಕೂತ್ಕೊಂಡು ನಿಧಾನವಾಗಿ ಆ ಪಠ್ಯ ಪುಸ್ತಕಗಳನ್ನೇ ಓದಿ ಅದರಲ್ಲಿರುವ ಅಂಶಗಳನ್ನ ನೀವು ಮತ್ತೆ ಅರ್ಥ ಮಾಡಿಕೊಳ್ಳಿಕ್ಕೆ 1-2 ತಿಂಗಳು ಕೂತು ಅಭ್ಯಾಸ ಮಾಡಿದ್ರೆ ನಿಮಗೆ ಬೇಕಾಗಿರುವ ಇಂಗ್ಲಿಷ್ ಬಂದ್ಬಿಡತ್ತೆ. ಯಾಕಂದ್ರೆ 10ನೇ ತರಗತಿ ಇಂಗ್ಲಿಷ್ ಅನ್ನ ನೀವು ಪಾಸ್ ಮಾಡಿದ್ದೀರಿ ಅಂದ್ರೆ ನಿಮ್ಗೆ ಕನಿಷ್ಠ 3-3.5 ಸಾವಿರ ಪದಗಳ ಪರಿಚಯ ಆಗಿರುತ್ತೆ. ಅವುಗಳ ಸಿನಾನಿಮ್ ಮತ್ತೆ ಆಂಟನಿಮ್ಗಳನ್ನ ನೀವು ಫಾಲೋ ಮಾಡ್ತಾ ಹೋದ್ರೆ, ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನ ಫಾಲೋ ಮಾಡ್ತಾ ಹೋದ್ರೆ, ಒಂದು ಪದಕ್ಕೆ 2 ಹೊಸ ಜೋಡಣೆ ಅದಕ್ಕೆ ಹೊಂದ್ಕೊಳ್ಳುವಂತ ಪದಗಳ ಪರಿಚಯ ನಿಮಗೆ ಆದ್ರೆ 3,000-6,000 ಆಗಿರುತ್ತೆ. 6,000-12,000 ಪದಗಳಾಗಿ ಬದಲಾಗುತ್ತೆ. ಇದನ್ನ ಸಾಧಿಸ್ಲಿಕ್ಕೆ ನಮಗೆ 1-4 ತಿಂಗಳ ನಿರಂತರವಾದ ಶ್ರಮದ ಅಗತ್ಯ ಇರುತ್ತೆ. ಮತ್ತೆ ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ಂಟ್ ಡಿಫಿಕಲ್ಟ್. ಇದನ್ನ ಆಧಾರವಾಗಿಟ್ಕೊಂಡು ನಿಮ್ಮ ವೊಕ್ಯಾಬ್ಯುಲರಿ ಪದ ಸಂಪತ್ತನ್ನ ಹೆಚ್ಚಿಸ್ಕೊಳ್ತೀರಿ ಅಲ್ವಾ? ಸರಿ, ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬೈ.

0: ಶಿಕ್ಷಣ ನನ್ನ ಹಕ್ಕು.
1: ಪ್ರಿಯ ಕೇಳುಗರೆ, ಇದುವರೆಗೂ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳ ಪರಿಚಯ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಟ್ಟ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ.

0: ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇಯ್ತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು? ಇವೆಲ್ಲ ಬಂದವ?
2: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/9/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಪಾಸಣಾ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅಯ್ಯನರಾಜ್ ಅವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜು ಕೆ ಎಸ್ ಅವರು ವಾಕ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686666618 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಧರ್ಮಗುರು ಪರಂಜ್ಯೋತಿ ಕಂಡ ಹಿದಮೂರ್ತಿ. ಏನೋ ಚಂಪಾಚಾರಿ, ಕುಲಮ ಕಚೇರಿ ಒಳಗೆ ಕುಲ 18 ಜಾತಿ ಜನಗಳಿಗೆಲ್ಲ ತಾಳಿ ಮಾಡಿಕೊಟ್ಟು ಕಂಡ ನಾನೇ ಅಂತ ಹೇಳಿದೆಲ್ಲ ನಿನ್ನ ವಂಶಲಾಗಿ ಚಂಪಾಚಾರಿ.
1: ಹೌದು,
0: 7 ವರ್ಷದ ಮಗನ ಶರೀರದೊಳಗೆ ಕಾಮ ಕ್ರೋಧ ಮದ ಅಹಂಕಾರ ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತಾ ಇದೆ. ನಿನ್ನ ಆ ಕಾಮ ಅಂತಕ್ಕಂಥದ್ದು ಹೋಗ್ಲಾಡ್ಬೇಕಾದ್ರೆ ನಿನಗೆ ಕುಂದೂರು ಬೆಟ್ಟದ ಕಾಳಿಂಗನ ಗವಿಯೇ ಸರಿ ಅಂತ ಹೇಳಿ ಸ್ವಾಮಿ ಚಂಪಾಚಾರಿ ಮಗನ ಕರ್ಕೊಂಡು ಬಂದು ಎಲೆ ಕುಂದೂರು ಬೆಟ್ಟದ ಕಾಳಿಂಗನ ಗವಿಯೊಳಗಿರ್ತಕ್ಕಂತ ಕಾಳಿ ಶರಪನ ಕೂಗಿದ್ರಂತೆ. ಕಾಳಿಂಗ ಶರ್ಪ ಯಾವಾಗ ಗುರುಗಳು ಕೂಗಿದ ತಕ್ಷಣ ಕಾಳಿಂಗ ಶರ್ಪ ಬಂತಂತೆ. ನೋಡಪ್ಪ ಕಾಳಿಂಗ ಶರ್ಪ, ನಿನ್ನ ಬಳಿಯಲ್ಲಿ ಇವನ್ನ 12 ವರ್ಷಗಳ ತನಕ ಇಟ್ಕೊಂಡಿದ್ದು, 12 ವರ್ಷ ತುಂಬಿದ ಮೇಲೆ ಇವನ್ನ ನನ್ನ ರಾಯರ ಚಂದ್ರಶಾಲೆ ಕುರ್ಬೇಗೌಡರ ಮಠಮನೆಗೆ ಕಳಿಸಪ್ಪ ಎಂಬುದಾಗಿ ಹೇಳಿ ಆ ಚಂಪಾಚಾರಿ ಮಗನ್ನ ಯಾವಾಗ ಕೈ ಹಿಡಿದು ಆ ಕಾಳಿಂಗನ ಕೈ ಕೊಟ್ಟಾಗ ಕಾಳಿಂಗ ಶರ್ಪ ಚಂಪಾಚಾರಿ ಕಾಲುಗಳನ್ನು ಕಚ್ಕೊಂಡು ಎಳ್ಕೊಂಡು ಹೋಗ್ತಿರದಂತೆ ಕಾಳಿಂಗನ ಗವಿಯ ಒಳಗೆ. ಲಕಶಿಕನ ಮಗನ ಇಂಥ ಸ್ಥಿತಿ ಮಾಡಿದಪ್ಪ, ಕಲುಷಕರೆನೊರೆಯಾಲು ಕುಡಿಯುತ್ತಿದ್ದ ಮಗನ ಕಾಳಿಂಗನ ಗವಿಯ ಒಳಗೆ ಆ ಉಚ್ಚವಳಿಗೆ ನನ್ನ ಮಗನ ಮಾಡಿ ಹೋದಯ್ಯಪ್ಪ ಮಂಟಿ.

0: ಸ್ವಾಮಿ, ನಾನಿಂತ ಕೆಟ್ಟ ದೇವರಂತ ನನಗೆ ಗೊತ್ತಾಗಿದ್ರೆ ನಾನು ಕುಲುಮ ಕಚೇರಿ ಒಳಗೆ ನಾನಂತ ಮಾತುಗಳನ್ನ ಆಡ್ತಿದ್ನಪ್ಪ. ಗುರುದೇವ, ನನ್ನ ಹಾಗು ಚವಳಿಗೆ ನನ್ನ ಮಗನ ಮಾಡು ಹೋಗ್ತೀಯಪ್ಪ ಅಂತ ಹೇಳಿ ಕೆಂಪಚಾರಿ ಕಣ್ಣಲ್ಲಿ ಕಣ್ಣೀರು ತೊಟ್ಟ ತೊಟ್ಟು ತೊಟ್ಟು ಹೋದಂತೆ. ಕಾಳಿಂಗ ಶರ್ಪ, ಆ ಕೆಂಪಚಾರಿ 7 ವರ್ಷದ ಮಗನ ಕಾಲುಗಳು ಹಿಡ್ಕೊಂಡು ಹೇಳ್ಕೊಂಡು ಕಾಳಿಂಗನ ಗವಿ ಒಳಗೆ ಹೋಗುವಾಗ,
1: ಶಿವ

0: ದರದೊಡ್ಡ ಅವ್ರ ಕಣ್ಣಲ್ಲಿ ಮೂರು ತೊಟ್ಟು ಕಣ್ಣಿರು ತೊಟ್ಟ ಆ ತೊಟ್ಟಿನ ಬಿದ್ದಿತ್ತಂತೆ. ಕೆಂಪಚಾರಿ ಕುಲಮಕ ಚೇರೆ ಒಳಗೆ ದುಷ್ಟು ಮಾತಾಡದೆ ಹೋಗಿದ್ರೆ ನಿನ್ನ ಇಂಥ ಸ್ಥಿತಿ ಮಾಡಿ ಹೋಗ್ತಿದ್ನೇನು
1: ಇಲ್ಲ
0: ಎಂಬುದಾಗಿ ದರದೊಡ್ಡವರು ಬಾರಿಗುಂಡ ತೆಗೆದು ಆ ಕೆಂಪಚಾರ್ಯ ಬಾಗಿಲಿಗೆ ಮರೆ ಮಾಡದ್ರಂತೆ. 12 ವರ್ಷ 90 ತನಕ ಸೂರ್ಯ ಚಂದ್ರಾದಿಗಳ ಕಿರಣಗಳು ಸಹ ಇವನು ಕಣ್ಣು ಕಾಣಬಾರದು. 12 ವರ್ಷ 90 ಮೇಲೆ ಇವನಿಗೆ ಸೂರ್ಯನ ಬೆಳಕು ಇವನ 12 ಆಳುತ್ತ ಈ ಕಾಳಿಂಗನಿಗೆ ಕಾಣಲಿ. ಇವತ್ತು ನನ್ನ ಈ ಕೆಂಪಚಾರಿ ಬಾಗಿಲಿಗೆ ಮುಚ್ಚಿರುವ ಈ ಬಾರಿ ಪಡೆದು ಗುಂಡು ನಾಳೆ ನನ್ನ ಬೊಪ್ಪೆಗೊಂಡು ಪುರಿದು ಕುರುಬೆಗೊಂಡು ನಟ್ಟಿ ಪಾತಾಳ ಲೋಕಕ್ಕೆ ನಾ ಮರೆಯಾಗಿ ಹೋಗುವಾಗ ಇವನ ಬಾಗಿಲಿಗೆ ಮುಚ್ಚಿರುವ ಗುಂಡೇ ನನ್ನ ಬಾಗಿಲಿಗೆ ಮರೆಯಾಗಲಿ ಅಂತೇಳಿ ನಾಗುಬೆತ್ತವ ತಗದು ಆ ಬಾರಿಯ ಗುಂಡಿನ ಮೇಲೆ ಶಾಸನವನ್ನು ಬರೆದು ಬಿಟ್ಟು ಆ ಕೆಂಪಚಾರಿಯನ್ನ ಕುಂದೂರು ಬೆಟ್ಟದ ಕಾಳಿಂಗನ ಗವಿಯೊಳಗೆ ಕೂಡ ಹಾಕ್ಬಿಟ್ಟು

ಸ್ವಾಮಿ ಕುರುಬೇಗೌಡರ ಮನೆಗೆ ಬಂದ ತಕ್ಷಣ ದೊಡ್ಡ ತಾಯಿಯವರು ನೋಡ್ಬಿಟ್ಟು ನಮ್ಮಣ್ಣನವರು ಮಗನ್ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಮಗನ್ ಕರ್ಕೊಂಡು ಬಂದಿರಬಹುದು. ಅವ್ರ ಪಾದಕ್ಕೆ ಪನ್ನೀರ್ ಆಜ್ಞೆಗಳು ತಂದ್ರಂತೆ. ದೊಡ್ಡಮ್ಮ ದೊಡ್ಡಮ್ಮ ನಮ್ಮ ಪಾದ ಬಿಟ್ಟುಬೇಡಿ ದೊಡ್ಡಮ್ಮ. ಏಕೆ ಹಣ್ಣಯ್ಯ? ದೊಡ್ಡಮ್ಮ ಮಾರಳ್ಳಿ ಮುದ್ದಮ್ಮನ ಮಗನಾಗಿರುವ ಕೆಂಪಚಾರಿ ನಮ್ಮನ್ನು ಮುಟ್ಟಿ ಮೈಲಿಗೆ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಹೂನಿಗಳಿ ಗ್ರಾಮದಲ್ಲಿರುವಂತಹ ಮಡುವಾಳ ಮಾಚಪ್ಪನ ಬರಮಾಡ್ಬಿಡಿ. ನಾವು ಅವನ ಮಡಿಯನ್ನು ಬಿಡಿಸಿಕೊಂಡು ನಾವು ಮಾಲಿಗೆ ಮಡಿಗೆ ಸ್ಥಾನಕ್ಕೆ ಹೋಗ್ಬೇಕು. ಹೌದಿ ಅಣ್ಣಯ್ಯ ಆಗ್ಬಹುದು ಅಂತ ಹೇಳಿ ಹೊನಗಳಿ ಗ್ರಾಮಕ್ಕೆ ಹೋಗಿ ಮಾಚಪ್ಪನವರನ್ನ ಬರಮಾಡದಂತೆ. ದೊಡ್ಡಮ್ಮ ತಾಯಿ ದೊಡ್ಡವರು ಬರಮಾಡ್ತಾ ಇದ್ದಾನೆ ಮಾಚಪ್ಪ ಬರ್ಬೇಕಂತೆ ಕುರುಬೇಗೌಡರು ಮಠ ಮನೆಗೆ ಎಂಬ ತಕ್ಷಣ ಆ ದೊಡ್ಡಮ್ಮ ತಾಯಿಯವರು ಮಾತನ್ನು ಕೇಳಿದ ತಕ್ಷಣ ಮಡುವಾಳ ಮಾಚಪ್ಪ ಓಡಿ ಓಡಿ ಬಂದಿದ್ದಾರೆ. ಗುರುಗಳ ಪಾದದ ಚರಣಗಳಲ್ಲಿ ಬಂದು ಕರೆವೆತ್ತಿ ಕೈ ಮುಗಿದು ಶಿರುಬಾಗಿ ಶರಣ ಮಾಡಿದ್ರಂತೆ. ಬುದ್ಧಿ ಯಾತಕ್ಕೋಸ್ಕರ ಬರಮಾಡಿದ್ರಿ ಬುದ್ಧಿ ಮಾಚಪ್ಪ? ಕಲ್ಲು ನೀರು ಕರಗಂತ ಸಪ್ತಮ ಸಂರಾತ್ರಿ ಹೊತ್ತಿನಲ್ಲಿ ಪಕ್ಷಿ ಪಕ್ಷಿಗಳು ಗಲಗಿಲ್ದೇವಾದಂತ ಸಮಯದಲ್ಲಿ ನೀನು ನಾನು ಇಬ್ರು ಮಾಲಿಂಗಿ ಮಡುವಿಗೆ ಸ್ನಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ನೀ ಮಡಿ ಬಿಡ್ಬೇಕು ಮಾಚಪ್ಪ. ಆಗ್ಲಿ ಬುದ್ಧಿ, ಮಡಿ ಬಿಟ್ಕೊಡ್ತೀನಿ ಬುದ್ಧಿ. ಮಾಚಪ್ಪ ಮಡಿ ಬಿಡ ಲೆಕ್ಕಾಚಾರ ಗೊತ್ತೇನೋ? ಅಯ್ಯಯ್ಯೋ ಇದೇನು ಬುದ್ಧಿ, ಅದೇ ಜಾತಿ ಒಳಗೆ ಹುಟ್ಟಿ ಅದೇ ಕಸಬು ಮಾಡ್ತಾ ಮಡಿ ಬಿಡ ಲೆಕ್ಕಾಚಾರ ಗೊತ್ತಿಲ್ವೇ? ಮಾಚಪ್ಪ ಬಲಗೈ ಮುಟ್ಟಿ ಭಾಷೆ ಕೊಡೋ ಮಡಿ ಬಿಡ್ತೀನಿ ಅಂತ. ಮಾಚಪ್ಪನಿಗೆ ಹನುಸೂನ್ಯ ಜಾಸ್ತಿ. ಮಾಚಪ್ಪ ಭಾಷೆ ಕೊಟ್ಟ ಭಾಷೆಯನ್ನ ಸ್ವಾಮಿಗಳ ಕೈ ಮೇಲೆ ಕೊಟ್ಟ ತಕ್ಷಣ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಮಾಚಪ್ಪ ಮಡಿ ಬಿಡವಂತ ವಿಚಾರ ಹೇಳ್ತೀನಿ ಕೇಳು. ಹಿಂದಿನ ಮಡಿ ಎತ್ತಬೇಕು, ಮುಂದಿನ ಮಡಿ ಬಿಡಬೇಕು, ವೀರಣ್ಣ ಬೊಮ್ಮಣ್ಣ ಇನ್ನೆರಡು ಪೇಜ್ಗಳು ನಿನ್ನ ಕೈ ಒಳಗೆ ಹುರಿಬೇಕು, ಮೇಲ್ಕಟ್ಟಿ ಹಿಡಿಬೇಕು, ನಾಲ್ಕಾಳು ಮಾಡುವಂತ ಕೆಲಸ ನೀವು ಒಬ್ಬನೇ ಮಾಡಿಕೊಂಡು ನನಗೆ ಮಡಿ ಬಿಟ್ಕೊಂಡು ಹೋಗ್ಬೇಕು ಮಾಲಿಂಗಿ ಮಡುವಿಗೆ ಅಂದ್ರಂತೆ. ಬುದ್ಧಿಯವರ ಆಡದಂತ ಮಾತನ್ನು ಕೇಳಿ ಮಾಚಪ್ಪನ ಕಣ್ಣಿನಲ್ಲಿ ಕಣ್ಣೀರು ಜುಳು ಜುಳು ಜುಳು ಜುಳ್ಳೆ ಸುರಿಯದಂತೆ. ಬುದ್ಧಿ ಕಷ್ಟ ಮಾಡಿ ಎರಡಾಳು ದುಡಿಮೆ ಮಾಡ್ತಕ್ಕಂಥ ದುಡಿಮೆನ ಒಬ್ಬ ಹೆಂಗೋ ಏನೋ ಮಾಡಿ ತೀರಿಸ್ಬೋದು, ನಾಲ್ಕಾಳುಗಳು ಮಾಡ್ತಕ್ಕಂತ ಕೆಲಸನ ಒಬ್ಬನೇ ಮಾಡಬೇಕು ಅಂತ ಹೇಳ್ತಿರಲಿಲ್ಲ, ಇದು ನನ್ನಿಂದ ಸಾಧ್ಯವೇ ಬುದ್ಧಿ? ಮಾಚಪ್ಪ ಹೆಚ್ಚು ಕಡಿಮೆಗಳೇನಾದ್ರೂ ಮಾತನಾಡ್ದಿಯೋ ಮಟ್ಟಿ ಕಪ್ಪ ಹಿಟ್ಟು ನಿನ್ ಓಂ ಸರಿ ಮಟ್ಟ ಮಾಡ್ಬಿಡ್ತೀನಿ. ಬಲಗೈ ಮುಟ್ಟಿ ಭಾಷೆ ಕೊಟ್ಟಿದ್ಯಾ, ನೀ ಭಾಷೆಗೆ ತಪ್ಪೇಡ, ನನಗೆ ಮಾಲಿಗೆ ಮಡಿವಿಗೆ ಮಡಿ ಬಿಟ್ಟುಕೊಂಡು ಬಂದಿಯೋ ಸರಿ ಅಂತ ಆವಾಗ ಗುರುಗಳು ಗದರಿಸಿ ಮಾತನಾಡಿದ್ರು. ಮಾಚಪ್ಪ ಬುದ್ಧಿಯವರ ಮಾತು ಕಳಿ ಹಾಕಿಲ್ಲ ಹುಳಿ ಹಾಕಿಲ್ಲ, ದೊಡ್ಡವ್ರ ಸಹವಾಸ ಮಹಾ ಕೆಟ್ಟದ್ದು ಅಂತ ಹೇಳಿ ಮಾಚಪ್ಪ ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡು ತನ್ನ ಮನೆಗೆ ಬಂದು ಊಟನೂ ಸಹ ಮಾಡದೆ ಮಂಚದ ಮೇಲೆ

ನನಗೆ ಮಾಲಿಗೆ ಮಡುವಿಗೆ ಮಡಿ ಬಿಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಮಡಿ ಬಿಡಲಕ್ಕ ಚಾರ ನನಗೆ ಗೊತ್ತಿಲ್ಲ ಕಾಣೆ. ಯಾವ ರೀತಿ ಹೇಳಿದ್ದಾರೆ? ಹಿಂದಿನ ಮಡಿ ಎತ್ತಬೇಕಂತೆ, ಮುಂದಿನ ಮಡಿ ಬಿಡಬೇಕಂತೆ, ವೀರಣ್ಣ ಬೊಮ್ಮಣ್ಣನ ಎರಡು ಪೆಂಜುಗಳನ್ನು ನನ್ನ ಕೈಲಿ ಉರಿಬೇಕಂತೆ ಕಣೆ ಮಾದೇವಿ. ಗಂಡನಾಡ್ತಕ್ಕಂತ ಮಾತನ್ನು ಕೇಳಿದ ತಕ್ಷಣ ಮಲ್ಲಿಗೆ ಮಾದೇವಮ್ಮನ ಕಣ್ಣಲ್ಲಿ ಕಣ್ಣೀರು ಜುಳುಜುಳು ಸುರಿಯದಂತೆ. ಸ್ವಾಮಿ, ಮಡಿ ಬಿಡಲೆಕ್ಕಾಚಾರನ ಹೇಳ್ಕೊಡ್ತೀನಿ ಎಂದು ಊಟ ಮಾಡಿ. ಮಾದೇವಿ, ಮಡಿ ಬಿಡಲೆಕ್ಕಾಚಾರವನ್ನು ನೀ ಹೇಳ್ಕೊಡ್ತೀಯ? ಹೌದು ಸ್ವಾಮಿ. ಹಾ, ಹೇಗೆ ಹೇಳ್ಕೊಡ್ತೀಯ? ಸ್ವಾಮಿ ನೋಡಿ, ನಿಮ್ಮ ನಮ್ಮ ಋಣ ಇವತ್ತು ತೀರೋಯ್ತು. ನಾನು ಕಲ್ಯಾಣಿ ಕೊಳದೊಳಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ನನ್ನ ಮಡದಿ ಅಂತಲೂ ಸಹ ನನ್ನ ಮೇಲೆ ನೀವು ಮಮಕಾರ ಇಟ್ಕೊಳ್ಬೇಡಿ. ನನ್ನ ಮಗನಾಗಿರ್ತಕ್ಕಂತ 7 ವರ್ಷದ ಮಗ ಕಂದ ಈರಣ್ಣನ ಯಾವ ರೀತಿ ಕುಯ್ದು ಆ ಸ್ವಾಮಿಗಳಿಗೆ ಎಡೆ ಮಾಡಿದ್ರಿಯೋ ಅದೇ ರೀತಿ ಇವತ್ತು ನನ್ನ ಕತ್ತಿನ ಶಿರವನ್ನ ಗರಗರನೆ ಕುಯ್ದು ಮಡದಿ ಎತ್ತು ಸಹ ನನ್ನ ಮೇಲೆ ಪ್ರೀತಿ ತೋರ್ಬೇಡಿ. ಕತ್ತಿನ ಶಿರ ಹರಿದು ಎದೆಯ ಬಗೆದು ಎದೆ ಒಳಗಿರ್ತಕ್ಕಂಥ ಮತಾಚಾರದ ಕೊಬ್ಬುಗಳ ಎರಡ ಬೆರಳಿಗೂ ಈರಣ್ಣ ಬೊಮ್ಮಣ್ಣ ಪೆಂಚುಗಳನ್ನಾಗಿ ಸುತ್ತಕೊಂಡು ಸ್ವಾಮಿಗಳಿಗೆ ಮಡಿ ಬಿಟ್ಕೊಂಡು ಮಾಲಿಗೆ ಮಡುವಿಗೆ ಹೋಗಿ ಅಂತ ಹೇಳಿದಾಗ ಮಡದಿ ಹಾಡಿದ ಮಾತುಗಳ ಕೇಳಿ

ಮಾಡಿದೀವಿ ಮಾಚಪ್ಪ. ಮಡದಿಯ ಕೊರಳನ್ನ ಕೊಯ್ದು ಮಡದಿ ಹೇಳಿದ ಪ್ರಕಾರವಾಗಿ ಬುದ್ಧಿ ಅವರ ಹತ್ರ ಓಡೋಡಿ ಬಂದಿದ್ದಾರೆ ಮಡಿ ಎತ್ಕೊಂಡು. ಬುದ್ಧಿ ದಯಮಾಡಿ ಬುದ್ಧಿ ಮಾಚಪ್ಪ ಬಂದಿನಪ್ಪ ದಯಮಾಡಪ್ಪ. ಸ್ವಾಮಿಗಳ ಪರಂಜೋತಿ ಅವರ ಪಾದ ಚರಣಗಳಿಗೆ ಮಡಿಯನ್ನು ಬಿಟ್ಟುಕೊಂಡು ಮಾಚಪ್ಪ.

0: ಸ್ವಾಮಿ ಮಾಲಿಗೆ ಮಡುವಿಗೆ ಬಂದ್ರಂತೆ, ಮಾಚಪ್ಪ ನನ್ನ ಶಿವಕಂತೆಗಳನ್ನು ಹೊಯ್ಯದು ಕಂದಾಯವನ್ನು ಬೆಳಗ್ಬಿಡಪ್ಪ, ನಾನು ಮಾಲಿಗೆ ಮಡುವಿನಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸ್ವಾಮಿಗಳು ಯಾವಾಗ ಹೋಗುವಾಗ ಬುದ್ಧಿ ನಿಮ್ಮ ಆತ್ಮಲಿಂಗ ನೋಡಬೇಕು ನೀವು ಸ್ನಾನ ಮಾಡುವ ಸಮಯದಲ್ಲಿ ಅಂತ ಮಾಚಪ್ಪ ಕೇಳ್ಕೊಂಡ್ರಂತೆ. ಹಾಗಲಿ ಮಾಚಪ್ಪ, ನಾ ಸ್ನಾನ ಮಾಡುವಾಗ ನನ್ನ ಆತ್ಮಲಿಂಗ ತೋರ್ತೀನಿ, ನೀ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಸ್ವಾಮಿ ಪರಂಜ್ಯೋತಿ
1: ಸರಿ
0: ಅನ್ನರಾಳುತ್ತ ಆ ಮಾಲಿಗೆ ಮಡುವಿಗೆ ಸುಳಿವಿಗೆ ಯಾವಾಗ ಹೋಗಿ ಜಲಕ್ರೀಡೆ ಆಟ ಆಡ್ತಿರದಂತೆ. ಅಲ್ಲಿಯ ತನಕ ಮಡುವಾಳ ಮಾಚಪ್ಪ ಅವರ ಪಿಂಕು ಬಿರುದು ನಾಂಚಾಣೆಯಲ್ಲಿ ಬೆಳಗಿ ಅವರ ಮುತ್ರಂಜೋಳಿಗೆಯನ್ನು ಹೊಗೆದು
1: ಸರಿ
0: ಆ ಮರಳುಗುಡ್ಡೆ ಮೇಲೆ ಹಾರಾಕಿರೋರಂತೆ. ಮಾಚಪ್ಪ ಆತ್ಮಲಿಂಗ ನೋಡ್ಕೊಳ್ಳುವಂತ ಯಾವಾಗ ಸ್ವಾಮಿ ಕೂಗಿದ್ರು ಆವಾಗ ಮಾಚಪ್ಪ ಆತ್ಮಲಿಂಗ ನೋಡಿದ ತಕ್ಷಣ ಮೂರ್ಛೆ ಆಗೋದ್ರಂತೆ. ಅಯ್ಯೋ ಮಾಚಪ್ಪ ಮೂರ್ಛೆ ಆಗ್ಬಿಟ್ರಲ್ಲಂತೇಳಿ ಆವಾಗ ಜಲಕ್ರೀಡಾ ಆಟವನ್ನ ಹಾಡ್ಕೊಂಡು ಸ್ನಾನ ಮಡಿಗಳನ್ನು ಮಾಡಿಕೊಂಡು ಮೇಲ್ಗಡೆ ಬಂದಿದ್ದಾರೆ. ಮೇಲ್ಗಡೆ ಬಂದು ಮಾಚಪ್ಪನ ತಲೆ ಮೇಲೆ ಕಪ್ಪು ತುಳಿತವನ್ನು ಇಟ್ಟ ತಕ್ಷಣ ಮಾಚಪ್ಪ ಎದ್ದು ಕುಂತ್ಕೊಂಡ್ರಂತೆ. ಸಭಾಸ್ ಗಣಶರಣ, ನೀನು ನನ್ನ ಆತ್ಮಲಿಂಗ ನೋಡಿದವನು ಇನ್ನು ಯಾರು ನೋಡಕ್ಕಾಗ ಸಾಧ್ಯವಾಗಲಿಲ್ಲ, ನೀನಾದ್ರೂ ಮಡವಾಳ ಮಾಚಪ್ಪ ನನ್ನ ಆತ್ಮಲಿಂಗ ನೋಡಿದೆಲ್ಲೋ, ನೀನೇ ಭೂಲೋಕದಲ್ಲಿ ಭಕ್ತಿ ಉಳ್ಳ ಗಣಶರಣ ಎಂಬುದಾಗಿ ಮಾಚಪ್ಪ ಮಡಿಬಿಟ್ಗೆ ನಡೆಯಪ್ಪ ಮತ್ತೆ ನಾವು ಹೋಗೋಣ.
1: ಸರಿ
0: ಬುದ್ಧಿ, ಕಲ್ಲು ನೀರು ಕರಗದು ಅಂತ ಹೇಳಿದ್ರೆ ಅಲ್ಲ ಅದೇನ್ ಬುದ್ಧಿ ಆಗಂದ್ರೆ, ನೋಡಪ್ಪ ಹರ್ಕೊಂಡು ಹೋಗ್ತಕ್ಕಂತ ಗಂಗಮ್ಮ ನಿಸ್ರಾತ್ರಿ ಹೊತ್ತಿನಲ್ಲಿ ಹಿಂದಲ ಗಂಗೆ ಹಿಂದಕ್ಕೆ ಮುಂದಲ ಗಂಗೆ ಮುಂದಕ್ಕೆ.
1: ಹೌದು
0: ಈ

ಪ್ರಾಣಿಗಳ ಶಬ್ದಗಳು ಒಂದೂ ಇಲ್ಲದ ಹೋದಾಗ, ನರಮಾನ ಶಬ್ದ, ಪ್ರಾಣಿಗಳ ಜೀವರಾಶಿಗಳ ಸಪ್ತ, ಯಾವ ಸಪ್ತನೂ ಇಲ್ಲದಂತ ಸಮಯದಲ್ಲಿ ಗಂಗಮ್ಮ ನಿದ್ರೆ ಮಾಡೋದಕ್ಕೆ ಕಣ್ಣು ನೀರು ಎರಡು ಕರಗ ಅಂತ ಒತ್ತು ಅಂತ ಹೇಳ್ತಾರೆ ಕಾಣು. ಹೌದೇ ಬುದ್ಧಿ ಹಾಗಿದ್ದೀನಿ, ದಯಮಾಡಿ ಬುದ್ಧಿ ಅಂತೇಳಿ ಮಾಚಪ್ಪ ಮಡಿ ಜಪಿಟ್ಟಿಕೊಂಡು ಸ್ವಾಮಿ ಅವ್ರಿಗೆ.

0: ಕಡೆ ಬಂದ್ರಂತೆ.
1: ಹೌದು,
0: ಚಂಕಲ್ ರಾಜವ ತಿರುಗಿ ನೋಡಿದ್ರಂತೆ, ಚಂಕಲ್ ರಾಜ್ಯದಿಂದ ಬರ್ತಾ ಇದ್ದಾನೆ ಕಲಿ ಪುರುಷ. ಅವನು ಯಾವ ರೀತಿ ಬರ್ತಾ ಇರೋನಂತೆ ಕಲಿ ಪುರುಷ, ಮದುವೆ ಮಾಡ್ಕೊಂಡಂತ ಹಿಂತಿ ಹೇಳ್ತೀನ, ತನ್ನ ಹೆಗಲ ಮೇಲೆ ಕುಂಡ್ರಿಸ್ಕೊಂಡು ಜನ್ಮ ಕೊಟ್ಟ ತಂದೆ ತಾಯಿಗಳ ಕಾನ್ನಡಿಗಳಿಗೆ ಬಿಟ್ಕೊಂಡು
2: ಶಿವ ಶಿವ
0: ಅವ್ರ ಮಲಗಿ ಸುಖ ಸಂತೋಷ ಪಡುವಂತ ಹಾಸಿಗೆ ದಿಂಬ ತಂದೆ ತಲೆ ಮೇಲೆ ಒರೆಸ್ಕೊಂಡು, ಹೆಂಡತಿ ಕಾಲಲ್ಲಿ ಮೆಟ್ಕೊಂಡು ತುಳಿಯುವಂತ ಚಮ್ಮಾಳಿಗೆನ ತಾಯಿ ತಲೆ ಮೇಲೆ ಒರೆಸ್ಕೊಂಡು, ಹೆಂಡತಿಯ ಬಾಯಲ್ಲಿ ಹಾಕಿ ಹೈಯುವಂತ ತಂಬುಲದ ಎಲಡಿಕೆ ಹೂಗಳು ಭೂಮಿಗೆ ಬಿಡಬಾರದು ಅಂತ ಎಲಡಿಕೆ ಹುಗಿತಕ್ಕಂತ ಪೀಕ ದಾನಿಯ ತಾಯಿ ಕಂಕಲಲ್ಲಿ ಕೊಟ್ಟುಕೊಂಡು ಜಂಕಲ್ ರಾಜ್ಯದಿಂದ ಕಲಿ ಪುರುಷ ಕಲಿಯ ಸರ್.

ತಲೆ ಮನಸ್ಸಿನ ನೋಡಿದ ತಕ್ಷಣ ಮಾಚಪ್ಪ ಯಾವನು ಬರ್ತಾ ಇದ್ದಾನೆ ಅವನ ವಿಚಾರಣೆ ಮಾಡಪ್ಪ. ಹಾವಾಗ ಮಡವಾಳ ಮಾಚಪ್ಪ ಬಂದು ಕೇಳಿದ್ರಂತೆ, ಯಾರಪ್ಪ ನೀನು, ಯಾರಯ್ಯ ನೀನು, ಏನೋ ನನ್ನನ್ನು ಯಾರು ಅಂತ ಕೇಳ್ತಾ ಇದ್ದೀಯಾ? ಕಲಿ ಮನಸ್ಸು ನಾನೇ.

ಕಲಿ ಮನಸ್ಸು ನಾನೇ ಸನಿ ರಾಜನು ನಾನಿದ್ದೀಯ. ಯಾವಾಗ ಕಲಿ ಪುರುಷ ಹೇಳಿದ್ನು, ಅಯ್ಯಯ್ಯೋ ಕಲಿ ಪುರುಷ ಬಂದ್ಬಿಟ್ಟಪ್ಪ ಅಂತ ಹೇಳಿ ಮುಡವಾಳ ಮಾಚಪ್ಪ ಓಡೋಡಿ ಬುದ್ಧಿಯವ್ರ ಹತ್ರ ಬಂದ್ ಹೇಳಿದ್ರಂತೆ. ಬುದ್ಧಿ ಕಲಿ ಪುರುಷ ಬಂದ್ಬಿಟ್ಟವನೇ ಬುದ್ಧಿ. ಕಲಿಯ ನಮ್ಮ ಕಣ್ಣಲ್ಲಿ ನೋಡಬಾರ್ದು ನೋಡಬಾರ್ದು ಅಂತಿದ್ರು ಕಲಿ ನಮಗೆ ಎದುರಿಗೆ ಬಂದ್ಬಿಟ್ನಲ್ಲಪ್ಪ. ಈ ಕಲಿ ಮನಸ್ಸನ್ನ ಮುಂದಕ್ಕೆ ಬಿಡಕ್ ಆಗಲ್ಲ ಮಾಚಪ್ಪ, ಕಬ್ಬು ತೊಳ್ತಾ ತಗೋ ಮೂರ್ ಕಲ್ ಮಂತ್ರ ಕೊಟ್ರಂತೆ ಕಲಿ ಪುರುಷನ್ ತಗೊಂಡೋಗಿ ಇಟ್ಬಿಡು ಅಂತ. ಮಾಚಪ್ಪ ಸ್ವಾಮಿಯವ್ರು ಕೊಟ್ಟಂತ ಕಪ್ಪು ತುಳ್ತಾ ಕಲ್ಲು ತಗೊಂಡೋಗಿ ಕಲಿ ಪುರುಷನ ಮೇಲೆ ಯಾವಾಗ ಇಟ್ಬಿಟ್ರು, ಹರ್ಕೊಂಡೋಗ್ತಕ್ಕಂಥ ಕಾವೇರಿ ನದಿ ಒಳಗಡೆ ಮುಳುಗುಳು ಮುಳುಗೋದ್ರಂತೆ ಗಂಡ ಹೆಂಡರಿ ಇವರು. ಆವಾಗ ಇವ್ರ ಗಂಡ ಹೆಂಡತಿ ಇಬ್ರು ಬಂದು ಕೇಳ್ಕೊಂಡ್ರಂತೆ, ಬುದ್ಧಿ ನಾವು ಮುದುಕ ಮುದುಕಿರ್ ನಾವೇನ್ ಮಾಡೋಣ ಬುದ್ಧಿ, ನಮ್ಮ ಮಗ ಸೊಸೆ ಹೊರಟೋದ ಮೇಲೆ ಅಂತ ದುಃಖ ಮಾಡುವಾಗ, ಅಮ್ಮ ನೋಡ್ರಮ್ಮ ಈ ತಲಕಾಡು ಮರಳುಗುಡ್ಡೆ ಒಳಗೆ ನೀವು ಗಂಡ ಹೆಂಡತಿರಿಬ್ರು ಅಯ್ಯ ಐಕ್ಯವಾಗಿ ನಾಳೆ ಒಂದೇ ವರ್ಷದಲ್ಲಿ ಐದು ಶ್ರಾವಣ ಐದು ಕಾರ್ತಿಕ ಯಾವಾಗ ನಡೀತದೋ ಆವಾಗ ಈ ತಲಕಾಡು ಒಳಗೆ ನಿಮಗೆ ಪಂಚಲಿಂಗ ದರ್ಶನ.

ಪಂಚಲಿಂಗ ದರ್ಶನ ಅಂತ ನಿಮಗೆ ತಲಕಾಡಲ್ಲಿ ನೆರವೇರಿಸ್ಕೊಡ್ತೀನಿ ಅಂತ ಹೇಳಿ ಆ ಮುದುಕ ಮುದುಕಿ ಇಬ್ಬರು ಅಲ್ಲಿ ಕಳುಹಿಸ್ಬಿಟ್ಟು. ಆವಾಗ ಸ್ವಾಮಿ ಅವರು ಉಲೀಚರ ಮಾಸ ಕುಂತ್ಕೊಂಡ್ರಂತೆ ಮಾಚಪ್ಪ, ಕಲಿ ಪುರುಷನ ನಮ್ಮ ಕಣ್ಣಲ್ಲಿ ನೋಡ್ಬಿಟ್ಮಲ್ಲ, ಹಾಳಾದ ಕಲಿ ನಾಳೆ ಪ್ರಪಂಚದಲ್ಲಿ ಹೆಚ್ಚಾಯ್ತು ಬಂದು ಬಿಡ್ತಲ್ಲಪ್ಪ. ಬುದ್ಧಿ ಕಲಿ ಬತ್ತು ಕಲಿ ಬತ್ತು ಅಂತ ಹೇಳ್ತೀನಲ್ಲ, ಏನ್ ಬುದ್ಧಿ ಕಲಿ ಅಂದ್ರೆ ಮಾಚಪ್ಪ, ಮುಂದೆ ಬರುವ ಕಲಿಯುಗವ ನಾನು ಇವತ್ತೇ ಹೇಳ್ತೀನಪ್ಪ, ಇವತ್ತೇ ನಾ ಸಾರ್ತೀನಿಯಪ್ಪ, ಮುಂದೆ ಬರ್ಬರ್ತಕ್ಕಂತ ಕಲಿಯುಗವನ್ನ ನೀನು ತಾಮ್ರದ ಆಳೆ ಒಳಗೆ ಮತ್ತು ನೋಡಪ್ಪ ನೀನು ಪಂಚಾಂಗ ಬರದ ರೀತಿ ಓಲೆಗರಿ ಒಳಗೆ ನೀನು ಕಲಿನೆಲ್ಲ ಬರೆದ್ಬಿಡಪ್ಪ, ತಾಮ್ರ ಚಪ್ಪಾಳಲ್ಲಿ ಪಟ್ಟಿಯನ್ನು ಬರೆದು ಮಡಿಬಿಡಪ್ಪ.

0: ಆಯ್ತು ಬುದ್ಧಿ. ಆಗ್ಲಿ ಬುದ್ಧಿ, ಅದೇನ್ ಕಲಿಯುಗ ಬರ್ತದೆ ಹೇಳಿ ಬುದ್ಧಿ ಅಂತ ಮಾಡುವಾಳ ಮಾಚಪ್ಪ ಕುಂತ್ಕೊಂಡಿರ್ತೀಯ ಮರಳುಗುಡ್ಡೆ ಮೇಲೆ. ಮಾಡುವಾಳ ಮಾಚಪ್ಪ, ನಾಳೆ ಬರುವಂತ ನರಮಾಂಸ ಕಲಿ ಸಾಮಾನ್ಯವಾದ ಕಲಿಯಲ್ಲ.
1: ಏನೇನ್ ಕಲಿ ಬುದ್ಧಿ
0: ನೋಡಪ್ಪ ಹೇಳ್ತೀನಿ ಕೇಳೋ. ಅನ್ನ

0: ಅಪ್ಪ ಹೇಳಿ ಹೇಳಿದಂತ ಕಲಿನೆಲ್ಲ ಬರ್ದಪ್ಪ ಮಾಚಯ್ಯ.
1: ಹೌದೇ ಬುದ್ಧಿ,
0: ಬುದ್ಧಿ ಹಾಳಾದ ನರ್ಮಾನ್ರ ಕಲಿಯುಗ, ಇಂತ ಕಲಿಯುಗ ಬರ್ತದಲ್ಲ ಬುದ್ಧಿ. ಒಂದು ಗುಟ್ಟದಂತ ಹಕ್ಕಿನ ಚಂದನೆ ತಮ್ಮ ನೋಡುವ ಕಾಲ, ತಂಗಿ ಚಂದವ ಹಣ್ಣಿನ ನೋಡುವ ಕಾಲ, ತಾನು ತಕೊಂಡು ಬಂದಂತ ಸೊಸೆಯ ಮಾವನೆ ಕಟ್ಟಾಳುವ ಕಾಲ, ಅಪ್ಪ ಮಗನಿಗೆ ನಾಳೆ ಹೊಬ್ಳೆ ಹೆಂಡರಾಗುವ ಕಾಲ, ಅವ ಮಗಳಿಗೆ ಹೊಬ್ಳೆ ಗಂಡನಾಗುವ ಕಾಲ. ಅಯ್ಯಯ್ಯೋ ಬುದ್ಧಿ, ಗಂಡು ಸತ್ತ ಮುಂದೆ ನಾಳೆ ಗಂಡು ಮಗನ ಹೇರುವ ಕಾಲ, ಆ ಮಗ ಊರ್ನ ಕಟ್ಟಾಳುವಂತ ಕಾಲ ಬರ್ತದೆ ಅಂತ ಹೇಳ್ತಿರಲ್ಲ ಬುದ್ಧಿ. ಇಂತ ನರ್ರ ಕಲಿ ನಮ್ಮ ಕಣ್ಣಲ್ಲಿ ನೋಡೋದಕ್ಕಾಗಲ್ಲ ಬುದ್ಧಿ. ಬುದ್ಧಿ ಇಷ್ಟೆಲ್ಲಾ ಕಲಿಯುಗ ಹೇಳಿದ್ರಲ್ಲ, ಈ ಕಲಿ ಮುಳುಗದ ಜಾಕ್ ಒಂದು ಹೆಸರು ನಾಮಕರಣ ಮಾಡ್ಬಿಡಿ ಬುದ್ಧಿ. ಮಾಚಪ್ಪ, ಕಲಿ ಮುಳುಗದ ಜಾಕ್ ಒಂದು ಹೆಸರು ನಾಮಕರಣ ಮಾಡ್ಬೇಕೇನಪ್ಪ?
1: ಹೌದು ಬುದ್ಧಿ,
0: ಕಲಿ ಮುಳುಗದ

ಕಲಿಯ ಮುಳುಗಿದ ಜಾಗ ನಾಳೆ ಕಲೂರು ತೋಪು ಅಂತ ನಾಮಕರಣ ಆಗಲಿ. ಅಷ್ಟಿಕೇರಿ ಮಠದ ಪಕ್ಕದಲ್ಲಿ ನೀನು ನಾನು ಇಬ್ರು ಕುಂತ್ಕೊಂಡು ಈ ಕಲಿಯನ್ನ ಬರೆದಂತ ಸ್ಥಳ ನಾಳೆ ಕರಿಬಸಪ್ಪನ ಗುಡಿ ಅಂತ ಈ ತಲಕಾಡು ಊರೊಳಗಾಗಲಿ ಕಾಣು. ಮಾಚಪ್ಪ, ಈ ಕಲಿ ಮನಸ್ಸನ್ನ ನೋಡಿದ ಮೇಲೆ ನನ್ನ ಕಣ್ಣಿಗೆ ನಿಂತಿರೋ ಜೋಲ್ತಾ ಇದೆ. ನೀ ಮಡಿ ಬಿಡಪ್ಪ ಅಂತೇಳಿ ಮಾಚಪ್ಪನ ಕೈಯಲ್ಲಿ ಮಡಿ ಬಿಡಿಸ್ಕೊಂಡು ಪರಂಜ್ಯೋತಿ ಧರ್ಮಗುರು ಕಂಡಾಯ್ದು ಮೂರ್ತಿ ಅವರು ಮಾಲಂಗಿ ಮಡಿವಿನಿಂದ

ಗುರುಬೇಗೌಡರು ಮಠ ಮನೆಗೆ ಸ್ನಾನ ಮಾಡಿಕೊಂಡು ಒಳಗಡೆ ಬಂದ ತಕ್ಷಣ ದೊಡ್ಡಮ್ಮ ತಾಯಿ ರಾಚಪ್ಪಾಜಿರು ನೋಡ್ಬಿಟ್ಟು ದೊಡ್ಡವರು ಬಂದಿದ್ದಾರೆ ಮಠ ಮನೆಯೊಳಗೆ ಮಲಗಿದ್ದಾರೆ ಅಂತ ಹೇಳಿ ಅನೇಕ ದಿನಗಳ ತನಕ ಅಂದ್ರೆ 12 ವರ್ಷಗಳ ತನಕ ಸ್ವಾಮಿಗೆ ಕಲಿ ನೋಡ್ ದಿನಗಳಿಂದ ಕಣ್ಣು ನಿದ್ರೆ ಜೋಲ್ ತೆರದಂತೆ 12 ವರ್ಷ ತುಂಬ ತನಕ ಈ ಬೊಪ್ಪೇಗೌಡ ಕುರುಬೇಗೌಡರಟ್ಟಿ ಮಠ ಮನೆಯೊಳಗೆ ಚಿಂತೆ ಮಾಡ್ತಾ ಮಲಗಿರವರಂತೆ ಧರ್ಮಗುರು ಪರಂಜ್ಯೋತಿ. ಆವಾಗ ಈ ಕುಂದೂರು ಬೆಟ್ಟದಲ್ಲಿ ಕೂಡಿರುವಂತಹ ಕೆಂಪಚಾರಿ ಆ ಕೆಂಪಚಾರಿ ಮಗನಿಗೆ ಆ ಕುಂದೂರು ಬೆಟ್ಟದ ಕಾಳಿಂಗನ ಕೈ ಒಳಗಿರ್ತಕ್ಕಂತಹ ಹಾವು ಚೌಳುಗಳೆಲ್ಲ ಅವನಿಗೆ ವಿಪರೀತವಾಗಿ ಕಷ್ಟ ಕೊಡ್ತಿರುವಂತೆ. ನಾಗರಾವು ಬಂದು

0: ಬೀಳುತ್ತೆ ಕಂದ.
1: ಶಿವ
0: ಕೆಟ್ಟ ದೇವ್ರಂತ ಗೊತ್ತಿದ್ದಾರೆ ಕುಲದ ಕಚೇರಿ ಒಳಗೆ, ನಾನಂತ ಮಾತುಗಳಾಡ್ತಿದ್ದಪ್ಪ ಗುರುವೇ. ಕಣ್ಣು ಶಕ್ರನವ್ರು ಹಾಲು ಕುಡಿಯುತ್ತಿದ್ದ ಮಗನ ಕಾಳಿಗನ ಕಮ್ಮಿ ಒಳಗೆ ತಂದು ಇಂಥ ಕಷ್ಟ.

0: ಕೆಂಪಚಾರಿ ಕಾಳಿಗಳಿಗೆ ಶೋಕ ಮಾಡ್ತಿರೋನಂತೆ. ಆವಾಗ 12 ವರ್ಷಗಳು ತುಂಬ ತನಕ ಆ ಕಾಳಿಗಿನ ಗವಿಯ ಒಳಗೆ ಹಾಗೂ ಚೌಳುಗಳೆಲ್ಲ ಅವನ ಕಚ್ಚಿ ಕಚ್ಚಿ ಕಚ್ಚಿ ಕಚ್ಚಿ ಕುಲಮ ಕಚೇರಿ ಒಳಗೆ ಕೊಟ್ಟಿದ್ರಲ್ಲ 7-7-4 ನೀಲಿ, ಆ ನೀಲಿಗಳನ್ನೆಲ್ಲ ಕಚ್ಚಿ ಹೀರಿದ್ದಾವೆ. ಅವನ ಶರೀರದೊಳಗೆ ಹರಿತಕ್ಕಂತ ಕಾಮ ಕ್ರೋಧ ಮದ ಅಹಂಕಾರ ನನ್ನೆಲ್ಲ ದುರ್ಬುದ್ಧಿಯನ್ನೆಲ್ಲ ಹೋಗಲಾಡಿಸಿದ್ದಾವೆ ಹಾಗೂ ಚೌಳುಗಳು. ಆವಾಗ ಕುರುಬೇಗೌಡರು ಮಠಮನೆಯೊಳಗೆ ಕುಳಿತಿರೋ ಧರ್ಮಗುರು ಪರಂಜ್ಯೋತಿ ಕಂಡ ಇದು ಮೂರ್ತಿಗೆ ಜ್ಞಾನವಾಯ್ತು. ಮಗನು ಕೂಡ ಆಯ್ಕೆ ಬಂದು 12 ವರ್ಷ ತುಂಬೋಯ್ತು. ಮಗನ ಬರಮಾಡಿಸ್ಬೇಕು ಅಂತ ಹೇಳಿ ದೊಡ್ಡಮ್ಮ ತಾಯಿ, ಏನಣ್ಣಯ್ಯ ನಿಮ್ಮ ಮಗನ ಕೆಂಪಚಾರಿ ಮಗನ ಕೂಡ ಕೊಟ್ಟು ಬಂದಿದ್ದೀವಿ ಕಾಳಿಂಗನ ಗವಿ ಒಳಗೆ, ಮಗನ ಹೋಗಿ ಕೂಗ್ಬಿಡಿ ದೊಡ್ಡಮ್ಮ.
1: 12 ವರ್ಷ ಆಗೋಯ್ತು
0: ಅಣ್ಣಯ್ಯ, ಒಬ್ಬ ನರ್ಮಾನವ 10-15 ದಿನ

0: ತಿಂಗಳು ಅನ್ನಹಾರ ಇಲ್ಲದೇ ಇರ್ಬೋದು.
1: ಹೌದು,
0: 12 ವರ್ಷಗಳ ತನಕ ಕಾಳಿಂಗನ ಕವಿ ಒಳಗೆ ನಿಜವಾಗ್ಲೂ ಆ ಚಂಪಚಾರಿ ಜೀವಂತನ ಬದುಕಿದ್ದೇನೆ ಅಣ್ಣಯ್ಯ.
1: ಇಲ್ಲ ಇಲ್ಲ.
0: ಏನ್ ದೊಡ್ಡಮ್ಮ, ನಮ್ಮ ಮಾತನ್ನು ನೀವು ತಿರಸ್ಕಾರ ಮಾಡ್ತೀರಾ?
1: ಹೌದು.
0: ಕೆಂಪಚಾರಿ ಕುಂದೂರು ಬೆಟ್ಟದಲ್ಲಿ ಸಂದೋಗವನು ಅಂತೀರಾ?
1: ಹೌದು.
0: ಮತ್ತಿನ್ನೇನ ಅಣ್ಣಯ್ಯ, ಸಂದೋಗದಲ್ಲಿ ಇರ್ತಾನೆ ಅವನು. ಅಯ್ಯೋ ದೊಡ್ಡಮ್ಮ, ಸಂದೋಗದಕ್ಕೆ ಅವನು ಆ

ಹೇಳುವಾಗ ಅಣ್ಣನವರು ಹೇಳದಂತ ಮಾತನ್ನ ಕೇಳಿ ದೊಡ್ಡಮ್ಮ ತಾಯಿ, ಆಗ್ಬೋದು ಅಣ್ಣ ಅಂತೇಳಿ ತಾಮ್ರದ ಮೇಳೆ ಒಳಗೆ ನೀರನ್ನು ತುಂಬಿಕೊಂಡು ಪನ್ನೀರ, ಬೆರಳಿ ತಟ್ಟೆ ಒಳಗೆ ಗಂಧರ್ಷಣ ಕಟ್ಟಿ ಕರ್ಕೊಂಡು ಧೂಪ ಸಾಂಬ್ರಾಣಿ ತಂದು ಕುರುಬೇಗೌಡರು ಮಠ ಮನೆಯಿಂದ ಹೊರಗಡೆ ಬಂದು ನಿಂತ್ಕೊಂಡು ಎಲೆಯ ಕುಂದೂರು ಬೇಟೆಗೆ ಮಂಗಳ ಆರುದ್ಯ ಮಾಡಿದರಂತೆ. ತೋಪಿನ ದೊಡ್ಡಮ್ಮ ಎಲೆಯ ಕುಂದೂರು ಬೆಟ್ಟಕ್ಕೆ ಮಂಗಳ ಆರುತಿಯನ್ನ ಬೆಳಗಿ ಮಗನನ್ನ ಕೂಗ್ತಾ ಇರೋಳಂತೆ ತಾಯಿ.

ಪಾಪುಗೇಡಿಯ ಮಗ ಪರದೇಶಿ ಮಗನಾಗಿ ಅಯ್ಯೋ ದೊಡ್ಡಮ್ಮ ಇದು ಕಾಳಿಗನ ಕವಿಯ ಒಳಗೆ ನಾನು ಇಂಥ ಕಷ್ಟವ ಪಡ್ತಾ ಇದ್ದೀನಿಲ್ಲ ತಾಯಿ ನಾನು ಎದ್ದು ಬೊಬ್ಬೆಗೌಡನ ಪುರಕ್ಕೆ ಹೇಗೆ

ಕೆಂಪಚಾರಿ ಬಂದಂತ ಭಾರಿಯ ಗುಂಡು ರಾಜು ರಾಜು ಬೊಪ್ಪೆಗೊಂಡ್ಬಿಡ್ದು ಕುರುಬೇಗೌಡ ರೊಟ್ಟಿ ಮಠ ಮನೆ ಒಳಗೆ ಬಂದು ಗಿರಿಗಿರಿನ ತಿರುಗ್ತಾ ಇದೆ. ನರ ದೊಡ್ಡವರು ದೊಡ್ಡಮ್ಮ ತಾಯಿ ರಾಜಪ್ಪಾಜಿ ನೋಡ್ಬಿಟ್ಟು ನೋಡಿದೆ ತಾಯಿ ದೊಡ್ಡಮ್ಮ ಮಗ ಸತ್ತೋಗ್ಬಿಟ್ಟವನೇ ಕುಂದೂರು ಗುಡ್ಡೆ ಒಳಗೆ ಅಂತ ಹೇಳ್ತಿದ್ರಲ್ಲ ಹುಚ್ಚ ಮಗ ಮುಂಡೆ ಮಗ ಬರ್ತವನೇ ಬೊಪ್ಪನ್ಪುರದ ಕುರುಬೇಗೌಡ ರೊಟ್ಟಿ ಮಠ ಮನೆ ಬಾಗ್ಲೇ ಲಚ್ಚಬಿಡಿ ಅವ್ನು ಹುಚ್ಚ ಬಂದ ಗ್ಯಾನ್ದಲ್ಲಿ ಏನ್ ಮಾಡ್ಬಿಡುತ್ತನೋ ಗೊತ್ತಿಲ್ಲ ಅಂತೇಳಿ ಬೊಪ್ಪನ್ಪುರದ ಮಠ ಮನೆ ಬಾಗ್ಲೆಲ್ಲ ಭದ್ರ ತಪ್ಪಿಸ್ಬಿಟ್ಟವ್ರೆ. ಆವಾಗ ತಿರುಗುವಂತ ಗುಂಡಿಗೆ ಕರ್ಪೂರವನ್ನ ಹಚ್ಚಿ ಮಂಗಳಾರತಿ ಮಾಡಿದ್ರಂತೆ ದೊಡ್ಡಮ್ಮ ತಾಯಿ ಕೆಂಪಚಾರಿ. ಆವಾಗ ಕಾಳಿಗನ ಗವಿಯಿಂದ ಮೇಲ್ಗಡೆ ಎದ್ದು ಬಂದು ನಿಂತ್ಕೊಂಡಂತೆ. ಓ ಜುರ್ದಾನಿ ಲಂಗಿ ತೊಡುತ್ತಿದ್ದ ಮಗನು ಬಂಗಾರದ ಸಾಲನ್ನ ಬಂಗಾರದ ಸಾಲು ಹೆಗಲ ಮೇಲೆ ಧರಿಸಿದ್ದ ಮಗನಿಗೆ 19 ವರ್ಷದ ಪ್ರಾಯದ ಮಗ ಕೆಂಪಚಾರಿಗೆ ಅವನ ಮಾನ ಬರ ಮಾಡ್ಕೊಳ್ಳೋದಕ್ಕೆ ಹಂಗೆ ಹೆಗಲ ಬಟ್ಟೆ ಇಲ್ಲುವಂತೆ ಕುಂದೂರು ಗುಡ್ಡೆ.

ಕಾಲದ ಮಗನಾಗಿದ್ದಾನೆ ಕೆಂಪಚಾರಿ. ಆ ಕೆಂಪಚಾರಿಯ ಮಾನ ಮರಮಾಡ್ಕೊಳ್ಳೋದಕ್ಕೆ ಹಂಗೆ ಹೇಗಲ್ ಬಟ್ಟೆ ಇಲ್ವಂತೆ ಹುಟ್ಟು ನಿರ್ವಾಣದಲ್ಲಿ ನಿಂತಿರುವಂತೆ ಕುಂದೂರು ಬೆಟ್ಟದ ಮೇಲೆ 12 ವರ್ಷಗಳಿಂದ ಕಚ್ಚಿ ಕಚ್ಚಿ ಅವನ ಕಾಮ ಕ್ರೋಧನೆಲ್ಲ ಹೀರಿದಂತ ಹಾವು ಚೌಳನೆಲ್ಲ ಹೊರೆ ಕಟ್ಕೊಂಡು ನನ್ನ ದೊಡ್ಡಂತ ಏನಾದ್ರೂ ತಂದಿದ್ದೀಯಪ್ಪ ಅಂತ ಕೇಳ್ಬಿಟ್ರೆ ಏನ್ ಕೊಡ್ಲಿ ನಾನು ಅಂತ ಹೇಳಿ ಹಾವು ಚೌಳನ ಹೊರೆ ಕಟ್ಕೊಂಡು ಉಗುನಿ ಸೊಪ್ಪ ಕಿತ್ಕೊಂಡು ಹುಡುಗೆ ಉಟ್ಕೊಂಡು ದರ್ವೆ ಉಲ್ಲ ಕಿತ್ತು ಒಡೆದಾರ ಮಾಡಿಕೊಂಡು ಹಾವು ಚೌಳನ ಹೊರೆ ತಲೆ ಮೇಲೆ ಹೊತ್ಕೊಂಡು 19 ಚಂಪಚಾರಿ ಕೊಂದು

0: ದೊಡ್ಡಮ್ಮ ತಾಯಿ ಬಾಗಿಲು ತೆಗಿ ಅಂತ ಹೇಳಿದ್ರು. ದೊಡ್ಡಮ್ಮ ತಾಯಿ ಬಾಗಿಲು ತೆಗಿಲಿಲ್ಲ.
1: ಹೌದಪ್ಪ,
0: ದರ್ರ ದೊಡ್ಡವ್ರು ಹೇಳಿದ್ರಂತೆ ದೊಡ್ಡಮ್ಮ ತಾಯಿ ಬಾಗಿಲು ತೆಗಿಬೇಡಿ. ಅವನು ಗುರುಬಾಕ್ನ ಆಗ್ತಾನೆ, ಗುರುಬೇಗೌಡರ ಹಟ್ಟಿ ಮಠಮನೆಗೆ ಪ್ರವೇಶವಿಲ್ಲ.
1: ಹೌದು,
0: ಅಡಪನ ಅಪ್ಪಣ್ಣ ಕರ್ತರಿಸಿ ಆ ಮಗನ್ನ ಮಣಚವರ ಮಾಡಿಸಿ ಅವನ ನೀಲ್ಗಾರ ಮಾಡಿಸ್ಬಿಡಿ ಅಂದ್ರಂತೆ. ರಾಜಪ್ಪಾಜಿ, ದೊಡ್ಡಮ್ಮ ತಾಯಿ, ಮಡುವಾಳ ಮಾಚಪ್ಪ ಎಲ್ಲರೂ ಸಹ ಹೊರಗಡೆ ಬಂದು ಅಪ್ಪ ಕೆಂಪಚಾರಿ ಬಂದಿದ್ದೀಯಪ್ಪ.

ನನಕಂದ ಬಾರಪ್ಪ ಗುರುಮಗನಲ್ದೇನೆ ಮಠಮನೆ ಅವಳು ಪ್ರವೇಶ ಇಲ್ಲ ಅಂತೇಳಿ ಕರ್ಕೊಂಡೋಗಿ ಆ ದೊಡ್ಡಂ ತಾಯಿ ಕೆರೆ ಅಂದ್ರೆ ಮಡವಾಳ ಮಾತಪ್ಪನ ಆ ಕೊಳ ಅದು ಆ ಕೊಳದೊಳಗೆ ಮಗನ ಸ್ನಾನ ಮಾಡಿಸ್ಬಿಟ್ಟು ಆಡಪ್ಪನ ಅಂಪಣ್ಣ ಕರ್ತರಿಸಿ ಅವನ ಮಂಡಚವರ ಮಾಡಿಸುವಾಗ ಕೆಂಪಚಾರಿ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಸುರಿಯದಂತೆ.

ಇಂದು ಬೆಳಗ್ಗೆ ಲುಟ್ಟಿದ ಮಗನ ಬೆಂಡಿಗದ ಗುಳು ಮಾಡಿಬಿಟ್ಟಿಲ್ಲಪ್ಪ. ಕೆಂಪಚಾರಿ ಅಳ ಬೇಳ ಕಾಣು ಅಂತ ಹೇಳಿ ದೊಡ್ಡಮ್ಮ ತಾಯಿ ಆ ತೋಪಿನ ಕಪಡಿ ಒಳಗೆ ಮಗನ ಕುಡ್ರಿಸ್ಕೊಂಡು ಅಪ್ಪ ಕೆಂಪಚಾರಿ ರಾಜ ರಾಯರ ಮನೆಯ ಹೆಸರ ಹೇಳ್ತೀವಿ ಕಪ್ಪು ತುಳಿತ ಹಿಕ್ಕತೀವಿ ಶರಣಾರ್ಥಿ ಅನ್ನಪ್ಪ

ಇನ್ನು ಮೇಲೆ ನಿನ್ನ ತಾಯಿ ತಂದೆಗಳು ಕರೆದಿರುವಂತ ಕೆಂಪಾಚಾರ್ಯ ನೀಸಿರುವಂತ ಸರಿ ಆಗೋಲ್ಲಪ್ಪ. ಚಪ್ಪಾಜಿ, ಮಗನ ಕರ್ಕೊಂಡೋಗಿ 7 ಗ್ರಾಮದ ಧೂಳು ಭಿಕ್ಷೆ ಮಾಡಿಸ್ಕೊಂಡು ಬಂದ್ಬಿಡೋಗಿ ಅಂತ ಹೇಳಿದಾಗ ಅವನ ಲಕ್ಷಿಕನ ಮಗನಾಗಿ ಬಾಳ್ತಿದ್ದಂತ ಕೆಂಪಾಚಾರ್ಯ ಕೈಗೆ ಮುತ್ತಿನ ಜೋಳಿಗೆ ಕೊಟ್ರಂತೆ, ಕಂಕಳಿಗೆ ನಾಗ ಬೆತ್ತ ಕೊಟ್ರಂತೆ, ಕೈಗೆ ತ್ರಿಶೂಲ ಕೊಟ್ರಂತೆ, ಭಾರಿ ಜಗಳ ತೆಗೆದು ಕೈ ಕೊಟ್ರಂತೆ. ಕೆಂಪಾಚಾರಿ ಕಣ್ಣಲ್ಲಿ ಕಣ್ಣೀರು ಜುಳು ಜುಳು ಸುರಿಯದಂತೆ.

ಬಿಡಪ್ಪ, ಇನ್ನು ಮನ ಮನೆಗೂ ದೇವರಾಗು, ನೆಂಬದಂತೆ ಅವ್ರ ಮನೆ ಒಳಗೆ ತುಂಬಿ ತುಳುಕಾಡಪ್ಪ, ನೀನು ಸಿದ್ದಪ್ಪಾಜಿ ಆಗು, ನಿಜವಳ ಭಕ್ತನಾಗು ಅಂತ ಹೇಳಿ. ಆವಾಗ ಸಿದ್ದಪ್ಪಾಜಿಯವರ ಕುರುಬೇಗೌಡರು ಮಠ ಮನೆ ಒಳಗೆ ಎಲ್ಲರೂ ಆ ಮಂಗನಲ್ಲಿ ಕುಳ್ಳರಿಸಿಕೊಂಡು ಸಮಾಧಾನ ಹೇಳಿದ್ರಂತೆ. ಅಂದಿನಿಂದ ಗುರುಗಳ ಅನುಗ್ರಹ ತಗೊಂಡು, ಉಪದೇಶ ತಗೊಂಡು, ಗುರುಗಳು ಹೇಳದಾಗೆ ಸೋಮವಾರ ದಿನ ಶುಕ್ರವಾರ ದಿನ ಪೂಜೆ ಮಾಡ್ತಕ್ಕಂತ ಇವರಿಲ್ಲ ಅಂತಿದ್ದೆ. ಆಸುಕೊಂಡಂತ ಹುಲಿ ಚರ್ಮ ಮಡಚಿ ಮಡಗವರಿಲ್ಲ ಅಂತಿದ್ದೆ. ನನಗೆ ಪರಮ ಭಕ್ತನಾದ ನನಗೆ ಆಚಾರ್ಯ ಮಗ ಕೆಂಪಚಾರಿ ನನ್ನ ಬೊಪ್ಪೇಗೌಂಡಪುರದಲ್ಲಿ ಬಂದು ಸಿದ್ದಪ್ಪಾಜಿಯವರಾದ್ರು ಅಂತೇಳಿ ಬೊಪ್ಪೇಗೌಂಡಪುರದ ಕುರುಬೇಗೌಡರ ಮಠ ಮನೆ ಒಳಗೆ ಉರಿ ಮತ್ತಿದ್ದೇನೆ ಆನಂದವಾಗಿ ಮಲಗಿರೋರಂತೆ ಧರ್ಮಗುರು ಕಂಡಾಯದ ಮೂರ್ತಿ ಸಿದ್ದಪ್ಪಾಜಿ ಆ ಗುರುಗಳ ಪಾದ ಚರಣಗಳ ಬಳಿಯಲ್ಲಿ ಆ ಗುರುಗಳು ಹೇಳಿದಂತ ವಿತ್ವಾಚನಗಳನ್ನು ಕೇಳ್ಕೊಂಡು ಇತ್ ಭೋಜನಗಳನ್ನು ಕೇಳ್ಕೊಂಡು ಸಂತೋಷದಿಂದ ಭಕ್ತಿಯಿಂದ ಕುರುಬೇಗೌಡರ ಮಠ ಮನೆ ಒಳಗೆ ಆನಂದವಾಗಿ ಕಾಲ ಕಳ್ಕೊಂಡಿರೋರಂತೆ.

ಸ್ವಾಮಿ ಸಿದ್ದಪ್ಪಾಜಿ ಗುರುಗಳ ಪಾದ ಬಳಿಯಲ್ಲಿ ಸಂತೋಷವಾಗಿ ಅವರು ಕಾಲಾರನ ಕಳ್ಕೊಂಡಿರೋವ್ರಂತೆ. ಆ ಹಿರುವ ಪರಂಜ್ಯೋತಿ ಮಂಟೆಯಲ್ಲಿ ನಿಮಗೆ ಪಾದ ಚರಣಗಳಿಗೆ ಮಂಗಳವನ್ನು ಬೆಳಗುತ್ತಾ ಇಲ್ಲಿಗೆ ಸ್ವಾಮಿ ಕಥೆಯನ್ನು ಸಮಾಪ್ತ ಮಾಡೋಣ. ಈ ಸ್ವಾಮಿ ಕಥೆಯನ್ನು ಕೇಳಿದವ್ರಿಗೂ ಪರಮಾತ್ಮ ಅವ್ರ ಮನೆಯೊಳಗೆ ತುಂಬಿ ತುಳುಕಾಡಲಿ ಅಂತೇಳಿ ಬೊಪ್ಪನಪುರದ ಮಂಟೆಸ್ವಾಮಿಯವರು ಪಾದ ಚರಣಗಳನ್ನ ಮಂಗಳವನ್ನು ಬೆಳಗ್ಗೆ ಇಲ್ಲಿಗೆ ಸಮಾಪ್ತ ಮಾಡೋಣ. ಬೊಪ್ಪಗಣಪುರದಲ್ಲಿ

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾಜಿಕ ಸವಲತ್ತು, ಕೃಷಿ ಇಲಾಖೆಯ ವಿವಿಧ ಅಭಿವೃದ್ಧಿ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಂಡ್ಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಯುತ ವಿಎಸ್ ಅಶೋಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ತಮಗೆ ಗೊತ್ತಿದ್ದ ಹಾಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ, ಹಿಂದೆ ಏನು ಬ್ರಿಟಿಷ್ ಸರ್ಕಾರ ಇತ್ತು ಅಥವಾ ಅದಕ್ಕಿಂತ ನಮ್ಮ ಮೈಸೂರು ಮಹಾರಾಜರ ಕಾಲದಿಂದಲೂ, ಸರ್ಕಾರ ಬರಲಿಕ್ಕೆ ಮೊದಲಿಂದಲೂ ಸಾಕಷ್ಟು ಯೋಜನೆಗಳು ಕೃಷಿಗೆ ಸಂಬಂಧಪಟ್ಟಾಗೆ ಮೂಲಭೂತ ಸೌಕರ್ಯಗಳನ್ನ ಆಯಾ ಸರ್ಕಾರಗಳು ರೂಪಿಸ್ಕೊಳ್ತಾ ಬರ್ತಾ ಇದ್ದಾವೆ. ಕನ್ನಂಬಾಡಿ ಕಟ್ಟೆ KRS ಡ್ಯಾಮ್ ತಮಗೆ ಗೊತ್ತಿರುವ ಹಾಗೆ 1932 ಮಹಾರಾಜರು ನಿರ್ಮಾಣ ಮಾಡಿ ಇನ್ನು ಬರಡು ಜಿಲ್ಲೆಯಾಗಿದ್ದಂತ ಮಂಡ್ಯ ಜಿಲ್ಲೆಗೆ ನೀರಾವರಿ ಒದಗಿಸ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ನಂತರ ಅವಾಗ್ಲೇನೆ KRS ಡ್ಯಾಮ್ ಜೊತೆಗೆ ಮಂಡ್ಯದಲ್ಲಿ ಪ್ರಪ್ರಥಮ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಏಷ್ಯಾದಲ್ಲೇ ತಮಗೆ ಗೊತ್ತಿರುವಂಗೆ ಎಲೆಕ್ಟ್ರಿಕ್ ಉತ್ಪಾದನೆ ಮತ್ತು ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ನಲ್ಲಿ ಮೈಸೂರಿನಲ್ಲಿ ಮಾನ್ಯ ಕೋಲ್ಮನ್ ಅವ್ರ ಮೂಲಕ ಇವುಗಳನ್ನು ಬರೀ ಡ್ಯಾಮ್ ನಿರ್ಮಾಣ ಮಾಡಿ ಬಿಡಲಿಲ್ಲ, ಎಲ್ಲವುಗಳನ್ನು ಸಹ ಕೈಕೊಂಡ ಪರಿಣಾಮ ಮಂಡ್ಯ ಜಿಲ್ಲೆಯಲ್ಲಿ 1932 1990 ನೀರಾವರಿ ಪ್ರದೇಶದ ರೈತರು ಪ್ರತಿಷ್ಠಿತ ಒಳ್ಳೆ ರೀತಿಯ ಜೀವನ ಸಾಗಿಸ್ಕೊಳ್ತಾ ಬರ್ತಾ ಇದ್ರು. ಸುಮಾರು 12-13 ಕ್ವಿಂಟಲ್ ಇದ್ದಂತ 1 ಎಕರೆಗೆ ಭತ್ತದ ಇಳುವರಿ 2011 ಸಹ ಏರ್ಮುಖದಲ್ಲೇ ಇತ್ತು. ಸರಾಸರಿ 25-26 ಕ್ವಿಂಟಲ್ ವರ್ಗೂ ಸಹ ಭತ್ತದಲ್ಲಿ, 55-60 ಟನ್ ವರ್ಗೂ ಕಬ್ಬಿನಲ್ಲಿ ಇಳುವರಿ ತೆಗೆದುಕೊಂಡು ಒಳ್ಳೆ ರೀತಿ ಜೀವನ ಸಾಗಿಸ್ತಾ ಇದ್ರು. ಅದೇ ರೀತಿ ಖರ್ಚುಗಳಿಗೂ ಸಹ ದಾರಿ, ಹಬ್ಬ ಹರಿದಿನಗಳಲ್ಲಿ ಹೆಚ್ಚಿನ ನೆಂಟಸ್ತಿಕೆಗಳನ್ನ ಕರ್ಕೊ ಬಂದು ಒಳ್ಳೆ ಊಟ ಮಾಡಿ ಹಾಕುವಂಥದ್ದು, ಮದುವೆ ಇತ್ಯಾದಿಗಳನ್ನು ಸಹ ವೈಭವಯುತವಾಗಿ ಮಾಡುವಂಥ ಜೀವನ ಪದ್ಧತಿನ ಅಳವಡಿಸ್ಕೊಂಡಿದ್ರು. 2011 ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭತ್ತದಲ್ಲಾಗಲಿ ಕಬ್ಬಿನಲ್ಲಾಗಲಿ ಇಳುವರಿ ದಾಖಲಾಗಿದೆ. ಸರ್ಕಾರ ಬಂದ ನಂತರನೂ ಸಹ ಸಾಕಷ್ಟು ಸಂಶೋಧನಾ ಕೇಂದ್ರಗಳು, ವಿಸಿ ಫಾರ್ಮ್ನಲ್ಲಿ ಕೃಷಿ ಕಾಲೇಜು, ಈಗ ಹೊಸ ಸರ್ಕಾರ ಬಂದ ನಂತರ ಮಂಡ್ಯ ಜಿಲ್ಲೆಯವರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ಜಿಲ್ಲೆ ವಿಸಿ ಫಾರ್ಮ್ನಲ್ಲಿ ಕೃಷಿ ವಿಶ್ವವಿದ್ಯಾಲಯನೂ ಸಹ ಪ್ರಾರಂಭ ಆಗಿದೆ. 3 ರೂಪಾಯಿ 1 kg ಬಿತ್ತನೆ ಬೀಜದಿಂದ ಹಿಡಿದು ಒಬ್ಬ ರೈತನಿಗೆ 50 ಲಕ್ಷದವರೆಗೂ ಸಹಾಯಧನಗಳನ್ನ ಇಲಾಖೆ ನೀಡ್ತಾ ಇದೆ. ನಮ್ಮ ಸಚಿವರು ಓದ ಕಡೆ ಎಲ್ಲ ಹೇಳ್ತಾ ಇರ್ತಾರೆ, ನಾವು 50 ಲಕ್ಷ ಏನು ಕಬ್ಬು ಕಟಾವು ಯಂತ್ರ, ಕಬ್ಬಿನಲ್ಲಿ ಬಹುತೇಕ ಸುಮಾರು 1,000ಕ್ಕಿಂತ ಹೆಚ್ಚು ದುಡ್ಡು 1 ಟನ್ ಕಬ್ಬು ಕಟಾವು ಮತ್ತು ಸಾಗಣೆಯಲ್ಲೇ ರೈತನಿಗೆ ಲಾಸ್ ಆಗ್ತದೆ. ಅದನ್ನ ತಪ್ಪಿಸಬೇಕು ಅಂತೇಳಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಕಬ್ಬು ಕಟಾವು ಯಂತ್ರಕ್ಕೆ 50 ಲಕ್ಷದವರೆಗೂ 70 ಸಹಾಯಧನದಲ್ಲಿ, ಭತ್ತ ಕಟಾವು ಸಂಯುಕ್ತ ಯಂತ್ರಕ್ಕೆ 15.4 ಲಕ್ಷ, ಆ ಯಂತ್ರದ ಬೆಲೆ 35-36 ಲಕ್ಷ ಆಗ್ತದೆ, 15.6 ಲಕ್ಷದವರೆಗೂ ಸಹ ಸಹಾಯಧನ ನೀಡ್ತಾ ಇದ್ದಾರೆ. ಮತ್ತು ಮಣ್ಣಿನಲ್ಲಿ ಸಾವಯವ ಇಂಗಾಲ ಹೆಚ್ಚಿಸಲಿಕ್ಕೆ ಹಸಿರು ಲಭ್ಯತೆ ಬೀಜಗಳನ್ನ ಕೊಡುವಂತ ಕಾರ್ಯಕ್ರಮ, ಸೂಕ್ಷ್ಮ ನೀರಾವರಿ ಕೊಳವೆ ಬಾವಿ ಮೂಲಕ ನೀರೆತ್ತಿ ಬಳಸ್ಕೊಳ್ಳುವಂಥವರಿಗೆ ಹನಿ ನೀರಾವರಿ ಯೋಜನೆ, ಕೃಷಿನಲ್ಲಿ ಕೂಲಿ ಆಳುಗಳ ಸಮಸ್ಯೆನ ಮನಗಂಡು ಕೃಷಿ ಯಂತ್ರೋಪಕರಣಗಳಿಗೆ 50-90% ಸಹಾಯಧನದವರೆಗೂ, ಬಿತ್ತನೆ ಬೀಜ, ಸಸ್ಯ ಸಂರಕ್ಷಣಾ ಔಷಧಿ ಸಿಂಪಡಣಾ ಯಂತ್ರ, ಟಾರ್ಪಲಿನ್ನು, ಆಹಾರ ಮತ್ತು ಪೋಷಕಾಂಶ ಭದ್ರತಾ ಯೋಜನೆ, ಈ ರೀತಿ 10 ಹಲವಾರು ಯೋಜನೆಗಳನ್ನ ಕೃಷಿ ಇಲಾಖೆ ಪ್ರತಿಯೊಂದು ಕೃಷಿ ಕಷ್ಟಗಳಿಗೂ ಸಹ ಸಂಕಷ್ಟಗಳಿಗೂ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ, ನಂತರ ಉತ್ಪಾದನೆಗಳಿಗೂ ಸಹ ಒಳ್ಳೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಆದಾಗ ಬೆಂಬಲ ಬೆಲೆ ಯೋಜನೆ ಇನ್ನೂ ಮುಂದುವರೆದು, ಕಳೆದ 8-10 ವರ್ಷಗಳಿಂದ ಇಡೀ ರಾಷ್ಟ್ರದಲ್ಲೇ ಪ್ರಪ್ರಥಮವಾಗಿ ಸಾವಯವ ನೀತಿ ಮತ್ತು ಸಾವಯವ ಯೋಜನೆಯನ್ನು ಸಹ ಪ್ರಾರಂಭ ಮಾಡಿದ್ದು ಕರ್ನಾಟಕ ಸರ್ಕಾರ. ಈ ಬೆಲೆನ ಕಡಿಮೆ ಆಗ್ತಾ ಇರುವಂಥದ್ದು ಮನಗಂಡು ರೈತ ಉತ್ಪಾದಕ ಕಂಪನಿಗಳನ್ನ ಕಂಪನಿ ಆಕ್ಟ್ನಲ್ಲಿ ತಿದ್ದುಪಡಿ ತಂದು ರೈತ ಉತ್ಪಾದಕ ಕಂಪನಿಗಳನ್ನು ಸಹ ರಚನೆ ಮಾಡ್ತಾ ಇದೆ. ಏನು ಬಹುದಿನದ ಕೋರಿಕೆ ಇದೆ ಸರ್ಕಾರದ MSP ಜಾಸ್ತಿ ಮಾಡಬೇಕು, ವೈಜ್ಞಾನಿಕ ಬೆಲೆ ಕೊಡಬೇಕು, ಮಾರುಕಟ್ಟೆಗೂ ಸಹ ರೈತನಿಗೆ ಮಾಡ್ತಾ ಇರುವಂಥ ಬೆಲೆ ಮಧ್ಯ 40-50% ದಲ್ಲಾಳಿಗಳ ಪಾಲಾಗ್ತಾ ಇದೆ. ಇದನ್ನು ರೈತರಿಗೆ ಒದಗಿಸ್ಕೊಟ್ರೆ ಅದು ಒಳ್ಳೆ ಧಾರಣೆ ಆಗ್ತದೆ.

ಇದನ್ನ ಈಡೇರಿಸ್ಕೊಳ್ಳಿಕ್ಕೆ ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಅದಕ್ಕಿಂತ ಹಿಂದೆ ಸ್ವಸಹಾಯ ಸಂಘಗಳಿಗೆ ಸಹ ಈ ವಿಷಯಗಳ ಬಗ್ಗೆ ಪ್ರಯತ್ನ ಪಡಲಿಕ್ಕೂ ಸಹ ಯೋಜನೆಗಳಿದ್ವು. ಈ ರೀತಿ ಹತ್ತು ಹಲವಾರು ಯೋಜನೆಗಳು ಇಲಾಖೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ. ಪೂರ್ವ ಮುಂಗಾರು ಬೆಳೆಗಳಿಗೆ ಬಿತ್ತನೆ ಬೀಜ ಆಗ್ಬೋದು, ಮುಂಗಾರಿನ ಬೆಳೆಗಳಿಗೆ ಬಿತ್ತನೆ ಬೀಜ ಕೊಡುವಂಥದ್ದು, ನಂತರ ಏನಾದರೂ ಕ್ಷೇತ್ರದಲ್ಲಿ ರೈತರಿಗೆ ಬಿತ್ತನೆಗೆ ಮುಂಚಿತವಾಗಿ ಮಣ್ಣು ಮಾದರಿಗಳನ್ನ ಒಂದು ಹೋಬಳಿನಲ್ಲಿ ಒಂದೊಂದು ಪಂಚಾಯತಿನ ವರ್ಷಕ್ಕೆ ಆಯ್ಕೆ ಮಾಡಿಕೊಂಡು ಸುಮಾರು 100-125 ಮಣ್ಣು ಮಾದರಿಗಳನ್ನ ತೆಗೆದು ಅವರಿಗೆ ಮಣ್ಣು ಚೀಟಿ ಆಧಾರಿತ ಅವ್ರ ಮಣ್ಣಿನಲ್ಲಿ ಸಾರಜನಕ ಎಷ್ಟಿದೆ, ರಂಜಕ, ಪೊಟ್ಯಾಶ್, ಸಾವಯವ ಅಂಗಾಲ ಹೆಚ್ಚಿದೆ, ಕ್ಷಾರ ಮಣ್ಣು, ಪಿ ಎಚ್ ಮತ್ತು ಇಸಿ ಈ ವಿಷಯಗಳನ್ನ ತಿಳಿಸ್ಕೊಡುವಂಥ ಕೆಲಸನ ಮಾಡ್ತಾ ಇದ್ದೀವಿ. ನಂತರ ರೋಗ ಪೀಡೆ ಬಾಧೆಗಳು ಬಂದರೆ ಇಸ್ಯಾಪ್ ಅತಿ ಹೆಚ್ಚಿನ ಆದ್ಯತೆಯನ್ನು ನಮ್ಮ ಸಚಿವರು ಕೊಡೋದ್ರ ಮೂಲಕ ರೈತರ ಕ್ಷೇತ್ರಗಳಿಗೆ ಹೋಗಿ ಏನೋ ತೊಂದರೆ ಆಗ್ತಾ ಇದೆ, ಎಲೆಗಳು ಕೆಂಬಣ್ಣ ತಿರುಗಿದ್ದಾವೆ ಅಥವಾ ಒಂದು ಸ್ವಲ್ಪ ಇದಾದ್ರೂ ರೈತರು ಸುಮ್ಮನೆ ಸಿಂಪಡಣೆ ಔಷಧಿಗೆ ಮೊರೆ ಹೋಗ್ತಾರೆ. ಅದನ್ನ ಅವ್ರ ಜಮೀನಲ್ಲೇ ಮೊಬೈಲ್ ತಂತ್ರಾಂಶದ ಮೂಲಕ ನಿಜವಾದ ಕಾರಣ ಏನು ಅಂತ ರೈತನಿಗೆ ಅಲ್ಲನೇ ಖಾತ್ರಿ ಪಡಿಸ್ಕೊಳ್ಳುವಂತ ಇಸ್ಯಾಪ್ ಯೋಜನೆ. ನಂತರ ಕೃಷಿ ಭಾಗ್ಯ, ಏನು ಹಿಂದಿನ ಸರ್ಕಾರ ಯೋಜನೆ ರೂಪಿಸಿದ ನಂತರ ಮಧ್ಯ ಒಂದು 3 ವರ್ಷ ಯೋಜನೆ ಇರಲಿಲ್ಲ, ಪ್ರಸ್ತುತ ಹೊಸ ಸರ್ಕಾರ ಬಂದ ನಂತರ ಹಿಂದೆ ಬರೀ ಮಳೆಯಾಶ್ರಿತ ಪ್ರದೇಶಗಳಿಗೆ ಕೃಷಿ ಭಾಗ್ಯ ಯೋಜನೆ ಇತ್ತು, ಈಗ ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ನೀರಾವರಿ ಪ್ರದೇಶಕ್ಕೂ ಸಹ ನೂತನವಾಗಿ ಕೃಷಿ ಯೋಜನೆ ಬಗ್ಗೆ ಯೋಜನೆ ಸಹ ರೂಪಿಸಿ 80-90% ಸಹಾಯಧನದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಪಾಲಿಥೀನ್ ಶೀಟ್ ಹಾಕೊಳ್ಳುವಂಥದ್ದು, ನಂತರ ನೀರೆತ್ತಲಿಕ್ಕೆ ಡೀಸೆಲ್ ಮೋಟ್ರು ಅಥವಾ ಸೋಲಾರ್ ಮೋಟ್ರು, ಬೇಲಿ ಹಾಕೊಳ್ಳಿಕ್ಕೆ ತಂತಿ ಬೇಲಿ ನಿರ್ಮಾಣ, ಈ ರೀತಿ ಹೆತ್ತದ ನೀರನ್ನ ಸೂಕ್ಷ್ಮ ನೀರಾವರಿ ಮೂಲಕ ಅಳವಡಿಸಿಕೊಳ್ಳಿಕ್ಕೆ ಸೂಕ್ಷ್ಮ ನೀರಾವರಿ ಯೋಜನೆ, 10x10x3 meter ಅಳತೆಯ ಕೃಷಿ ಹೊಂಡಕ್ಕೆ ಸುಮಾರು 1 ಲಕ್ಷದಿಂದ 21 meter ಮತ್ತು 3 meter ಅಳದ ಕೃಷಿ ಹೊಂಡಕ್ಕೆ 2.5 ಲಕ್ಷದವರೆಗೂ ತಗೊಳ್ಳುವಂತ ಯೋಜನೆ ಸಹ ರೂಪಿಸಲಾಗಿದೆ. ನಂತರ ನಾನು ಆಗ್ಲೇ ಹೇಳಿದಾಗೆ ಪ್ರತಿ ವರ್ಷ ಭತ್ತ ಕಟಾವು ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆಗ್ಬೋದು ಅಥವಾ ಸುತ್ತಮುತ್ತಲ ಜಿಲ್ಲೆಗಳಲ್ಲಾಗ್ಬೋದು ತಮಿಳ್ನಾಡು ಮೂಲಕ ಭತ್ತ ಕಟಾವು ಯಂತ್ರಗಳು ಬರ್ತವೆ. ಅದು ಪ್ರತಿ ವರ್ಷ ನಮ್ಮ ಸ್ಥಳೀಯರು ದಲ್ಲಾಳಿಗಳನ್ನು ಸೇರಿಕೊಂಡು ಎಕರೆಗೆ 1800 ಇದ್ದಿದ್ದು 2-3 ವರ್ಷದಿಂದ 2.5 ವರ್ಷ ರೂಪಾಯಿವರೆಗೂ ಸಹ 1 ಎಕರೆ ಪ್ರದೇಶದಲ್ಲಿ ಕಟಾವು ಮಾಡಲಿಕ್ಕೆ ವೆಚ್ಚ ಆಗ್ತಾ ಇದೆ. ಹೋಬಳಿಗೆ 1-2 ನಮ್ಮ ಜಿಲ್ಲೆಯ ರೈತರನ್ನೇ ತಗೊಂಡ್ರೆ ಅವಾಗ ಬರುವಂತ ಪಕ್ಕದ ರಾಜ್ಯದ ಮೆಷಿನ್ಗಳು ಸಹ ದರ ಕಡಿಮೆ ಮಾಡಿಕೊಳ್ತೇವೆ ಅಂತೇಳಿ ಹೈಟೆಕ್ ಹಾರ್ವೆಸ್ಟರ್ ಹಬ್ ಯೋಜನೆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು 8 ಭತ್ತ ಕಟಾವು ಯಂತ್ರನ ನೀಡಲಾಗಿದೆ. ಇದರಿಂದ ಏನದನ್ನ ಖರೀದಿ ಮಾಡ್ತಾರೆ ಅವನ ಕುಟುಂಬ ನಿರ್ವಹಣೆ ಉತ್ತಮ ಜೀವನ ಜೊತೆಗೆ ಸುಮಾರು 400-500 ಹೋಬಳಿ ರೈತರಿಗೆ ಸ್ಪರ್ಧಾತ್ಮಕ ಬೆಲೆಯಲ್ಲಿ ಭತ್ತ ಕಟಾವು ಮಾಡಿಕೊಳ್ಳಿಕ್ಕೆ ಮತ್ತು ನಿಗದಿತ ಸಮಯಕ್ಕೆ. ಪ್ರತಿ ವರ್ಷ ಏನಾಗ್ತಾ ಇದೆ, ಪ್ರಕೃತಿ ವೈಪರೀತ್ಯದಿಂದ ಮುಂಗಾರಿನಲ್ಲಿ ಡಿಸೆಂಬರ್ ಮಾಹಿನಲ್ಲಿ ಸಹ ಮಳೆ ಬಂದ್ಬಿಡ್ತದೆ. ಈ ಸಲ ಬೇಸಿಗೆ ಭತ್ತಕ್ಕೂ ಸಹ ಮೇ ಜೂನ್ ಅಲ್ಲಿ ತಾವು ನೋಡಿದೀರಾ, ಆ ಕಟಾವಿನ ಸಂದರ್ಭದಲ್ಲೂ ಸಹ ಮಳೆ ಬಂದು ಭತ್ತ ಮನೆಗೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೋ ಇಲ್ವೋ ಅನ್ನೋಂತ ಪರಿಸ್ಥಿತಿ ಬಂತು. ಅಂತ ಸಂದರ್ಭದಲ್ಲೂ ಸಹ ಯಂತ್ರದ ಮೂಲಕ ಕಟಾವು ಮಾಡ್ಕೊಳ್ಲಿಕ್ಕೆ ಸಹಾಯ ಆಗ್ಲಿ ಅಂತೇಳಿ 15,40,000 ದಯವಿಟ್ಟು ರೈತ ಬಾಂಧವರು ತಮ್ಮೂರಿನಲ್ಲೋ ಅಥವಾ ತಮ್ಮ ಕುಟುಂಬದಲ್ಲೋ ಯಾರಾದ್ರೂ ನವ ಯುವಕರು ಇದಾರೆ, ಡಿಗ್ರಿ ಆಗಿದೆ, ವಿದ್ಯಾಭ್ಯಾಸ ಮಾಡ್ಕೊಂಡು SLC PUC ಅಂದ್ರೆ ಲೈಸೆನ್ಸ್ ತಗೋಬೇಕಾಗತ್ತೆ ಅವನು, ಅದಕ್ಕೆ ಒಂದು SSLC ವರ್ಗೂ ಪಾಸ್ ಆಗ್ಬೇಕಾಗ್ಬಹುದು ಆ ಯಂತ್ರದ್ದು. ಆ ರೀತಿ ಹುಡುಗರು ಇದಾರೆ, ಅವನ ಜೀವನ ರೂಪಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇದು ತುಂಬಾ ಒಳ್ಳೆ ಯೋಜನೆ ಆಗಿದೆ. ಬ್ಯಾಂಕ್ ಮೂಲಕ ಸಾಲನು ಸಹ ಕೊಡ್ತೀವಿ. ಏನು ರೈತನ ವಂತಿಕೆ 16-17 ಲಕ್ಷ ಆಗ್ತದೆ, ಸರ್ಕಾರ 15 ಲಕ್ಷ ಸಹ ಕೊಡ್ತದೆ. 1-2 ವರ್ಷದಲ್ಲೇ ಆ ದುಡ್ಡನ್ನು ವಾಪಸ್ ತಗೊಳ್ಬಹುದು. ಅವನ ಕುಟುಂಬನು ಸಹ ಉತ್ತಮ ರೀತಿಯಲ್ಲಿ ರೂಪಿಸ್ಕೊಳ್ಳೋದ್ರ ಜೊತೆಗೆ ಆ ಪಂಚಾಯತಿ ಒಂದ್ 2-3 ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತರಿಗೆ ನಿಗದಿತ ಸಮಯಕ್ಕೆ ಭತ್ತ ಕಟಾವು ಮಾಡ್ಕೊಂಡು ಬಂದಿದ್ದು. ಮತ್ತೆ ನಾಟಿ, ಈ ಸಲ ಮಂಡ್ಯ ಜಿಲ್ಲೆನಲ್ಲಿ ಭತ್ತ ನಾಟಿಗೂ ಕಬ್ಬು ಕಟಾವು ಮಾಡ್ಲಿಕ್ಕೆ ಮಾತ್ರ ಬಳ್ಳಾರಿ ಮಹಾರಾಷ್ಟ್ರದಿಂದ ಕೂಲಿ ಕಾರ್ಮಿಕರು ಬರ್ತಾ ಇದ್ರು. ಈ ಸಲ ಭತ್ತ ನಾಟಿಗೂ ಸಹ ಹೊರ ರಾಜ್ಯದ ಕಾರ್ಮಿಕರ ಮೂಲಕ ಭತ್ತ ನಾಟಿ ಮಾಡಿಸ್ಕೊಳ್ಳುವಂಥದ್ದು 1 ಎಕರೆಗೆ 4,000-5,000 ವೆಚ್ಚ ಆಗ್ತಾ ಇದೆ. ಅದಕ್ಕೂ ಸಹ ಯಾಂತ್ರೀಕೃತ ಭತ್ತದ ನಾಟಿ, ಇದನ್ನ ಒಂದು ವಿಶೇಷವಾಗಿ ಒಂದು ದಕ್ಷ ಯಂತ್ರ ನಾಟಿ ಅಂತ ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಸ್ಥಾಪನೆ ಮಾಡಿ ಸುಮಾರು 500-600 ಎಕರೆ ಪ್ರದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಇಸಲಿ ನಾಟಿ ಮಾಡಲಾಗಿದೆ. ದೊಡ್ಡ ಮೊತ್ತದ ಯಂತ್ರ ಬೇಕು ಅಂತ ಹೇಳಿದ್ರೆ ಭತ್ತ ಕಟಾವ್ ಮಿಷಿನ್ಗೆ ಹೋಗ್ಬೋದು. ಸಣ್ಣ ಮಟ್ಟದಲ್ಲೇ ನಾನು ನನ್ನ ಜೀವನ ರೂಪಿಸ್ಕೋಬೇಕು ಅಂದ್ರೆ ಒಂದು ಭತ್ತ ನಾಟಿ ಯಂತ್ರ ಇದೆ, 3 ಲಕ್ಷ ರೂಪಾಯಿ ಅದಕ್ಕೆ ಬೀಳುವಂತ ವೆಚ್ಚ 50%

ಸಹಾಯಧನದಲ್ಲಿ ಸಹ ಅದು ಕೊಡ್ತಾ ಇದ್ವಿ. ಅದನ್ನು ತಗೊಂಡ್ರೆ ಮುಂಗಾರು ಮತ್ತು ಬೇಸಿಗೆನಲ್ಲಿ ಒಂದು 100 ಎಕರೆ ನಾಟಿ ಮಾಡಿಕೊಟ್ರು, 1 ಎಕರೆಗೆ ಕನಿಷ್ಠ 2,000 ರೂಪಾಯಿವರೆಗೂ ಸಹ ಯಂತ್ರ ಖರೀದಿ ಮಾಡಿದವನಿಗೆ ಉಳಿತದೆ. ಸೊ 100 ಎಕರೆ ನಾಟಿ ಮಾಡಿದ್ರೆ 2 ಲಕ್ಷ ಅವನು ಹಾಕಿದ್ದಂತ ದುಡ್ಡು ಒಂದೇ ಸೀಸನ್ ಅಲ್ಲಿ ವಾಪಸ್ ಬರ್ತದೆ. ಅವನಿಗೂ ಲಾಭದಾಯಕ ಆಗುತ್ತೆ, ಸಮಯಕ್ಕೆ ಸರಿಯಾಗಿ ಕಡಿಮೆ ದುಡ್ಡಿಗೆ ರೈತರಿಗೆ ನಾಟಿ ಮಾಡಿಕೊಳ್ಳುವಂತದ ಅವಕಾಶವನ್ನು ಕಲ್ಪಿಸಿದಂಗಾಗುತ್ತೆ. ಈ ರೀತಿಯ ಯೋಜನೆಗಳ ಮೂಲಕ ಕೃಷಿ ವೆಚ್ಚ ಕಡಿಮೆ ಮಾಡಿಕೊಳ್ಬಹುದು, ಸಮಯಕ್ಕೆ ಸರಿಯಾಗಿ ನಾಟಿ ಕಾರ್ಯ ಕೈಗೊಂಡ್ರೆ ಇಳುವರಿನೂ ಸಹ ಜಾಸ್ತಿ ಆಗ್ತದೆ. ಅವನ ಸ್ವಂತ ಅವನ ಕುಟುಂಬಕ್ಕೆ ಮತ್ತು ಸುತ್ತಮುತ್ತಲಿನ ರೈತನಿಗೂ ಸಹ ಸಹಾಯ ಆಗುವಂತ ಕೃಷಿ ಯಾಂತ್ರೀಕರಣ ಯೋಜನೆ. ಇನ್ನು 2022 ಹೊಸ ಸರ್ಕಾರ ಬಂತು. ಆ ವರ್ಷದ ಡಿಸೆಂಬರ್ ಜನವರಿನಲ್ಲಿನ ಬೆಳಗಾಂ ಅಧಿವೇಶನದಲ್ಲಿ ಮಾನ್ಯ ಸಚಿವರು ಅಧಿವೇಶನದ ಹೋದಾಗ ಬೆಳಗಾಂನಲ್ಲಿ ಇಷ್ಟೊಂದು ಇಳುವರಿ 1 ಎಕರೆಗೆ 100 ಟನ್ ಕ್ಲಬ್ ಮಾಡಿಕೊಂಡು ಬೆಳಗಾಂನಲ್ಲಿ ರೈತರು ಒಳ್ಳೆ ರೀತಿಯಲ್ಲಿ ಲಾಭದಾಯಕವಾಗಿ ರೂಪಿಸ್ಕೊಂಡಿದ್ದಾರೆ ಕಬ್ಬು ಬೆಳೆನ. ಮಂಡ್ಯ ಜಿಲ್ಲೆನಲ್ಲಿ 40 ಟನ್ನು 45 ಟನ್ನು 30 ಟನ್ನು ಸರಾಸರಿ ಇದೆ. ಯಾಕೆ ನಮ್ಮ ರೈತರಿಗೆ ಆ ರೀತಿ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ 2-3 ಬಸ್ ಜನ ಅಲ್ಲಿಗೆ ಕಳಿಸಿದ್ವಿ. ಅಲ್ಲಿಯ ಜಿಲ್ಲಾ ಜಂಟಿ ನಿರ್ದೇಶಕರನ್ನ ಸೇರಿಸ್ಕೊಂಡು ನಮ್ಮ ರೈತರನ್ನ ಪ್ರಾರಂಭದಲ್ಲಿ ಹೋಗುವಾಗ ನಮಗಿಂತ ಏನೋ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ ಅಂದ್ಕೊಂಡು ಹೋದವರು ಬರುವಾಗ ಅವರ ಮನಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಕೃಷಿ ಆಗುವಂತ ನಿಜವಾಗ್ಲೂ ನಾವು 100 ಟನ್ನು 1 ಎಕರೆನಲ್ಲಿ ತೆಗಿಬಹುದು ಅಂತ ಈಗ ಅವರೆಲ್ಲ ಕಾರ್ಯನಿರತರಾಗಿದ್ದಾರೆ. ಅದಕ್ಕೆ ಒಂದು ವಿಶೇಷ ಯೋಜನೆಯನ್ನು ಸಹ ರೂಪಿಸಿದ್ದಾರೆ. ಇನ್ನು ಅತಿ ಹೆಚ್ಚು ಕಬ್ಬು ಬೆಳೆಯುವಂತ 5 ಜಿಲ್ಲೆಗಳಿಗೆ ಮಣ್ಣು ಮಾದರಿಯಿಂದ ಹಿಡಿದು ಕಟಾವಿನವರೆಗೂ ಯಂತ್ರ ತಂತ್ರ ಮಂತ್ರ ಅನ್ನೋ ರೀತಿಯಲ್ಲಿ ಏನೇನು ಕೃಷಿ ಪರಿಕರಗಳು ಬೇಕು ಎಲ್ಲ ಯೋಜನೆಗಳನ್ನ ಸಮ್ಮಿಲನಗೊಳಿಸಿ ಒಂದು ಒಳ್ಳೆ ಯೋಜನೆ ರೂಪಿಸಿದರೆ ಮತ್ತೆ ಅದಕ್ಕಿಂತ ಒಂದು ಹೆಜ್ಜೆ ನಾವು ಎಷ್ಟೇ ಇಳುವರಿ ತಗೊಂಡ್ರು ನಾವು ಕಬ್ಬನ್ನ ಶುಗರ್ ಫ್ಯಾಕ್ಟ್ರಿಗೆ ಕೊಡ್ತಾ ಇದ್ರೆ FRP ಫೈರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಬಗ್ಗೆನೂ ಸಹ ಅಲ್ಲಲ್ಲಿ ರೈತರು ಇನ್ನೂ ಜಾಸ್ತಿ ಆಗಬೇಕು, ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ. ಹಿಂದೆ 8.5 ರಿಕವರಿಗೇನೆ ಮೂಲ ಬೆಲೆ ಸಿಗ್ತಾ ಇತ್ತು, ಈಗ 10.5 ನಿಗದಿಪಡಿಸೋದ್ರಿಂದ ಕಡಿಮೆ ಆಗ್ತಾ ಇದೆ ಅನ್ನುವಂತ ಕೂಗಿಗೆ ಪರ್ಯಾಯವಾಗಿ ಏನು ಬೆಲ್ಲ ಉತ್ಪಾದಕರಿದ್ದಾರೆ. ಆಲೆಮನೆಗಳು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ 6,000-8,000 ಆಲೆಮನೆಗಳಿದ್ವು. ಒಂದು ಆಲೆಮನೆ 15-20 ಜನಕ್ಕೆ ಕೆಲಸ ಕೊಡ್ತಾ ಇತ್ತು. 1 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ನಮ್ಮ ಆಲೆಮನೆಗಳೇ ಕೆಲಸ ಕೊಡ್ತಾ ಇದ್ವು. ನಂತರ ಕೈಗಾರೀಕರಣ ಅದು ಸಕ್ಕರೆ ಬಂದ ನಂತರ ಬಿಳಿ ಬಣ್ಣದ ವಸ್ತುಗಳಿಗೆ ಮಾರುವುದ ನಂತರ ಬೆಲ್ಲದ ಆಲೆಮನೆಗಳ ಸಂಖ್ಯೆ ಕಡಿಮೆ ಆಗಿ 1,000ಕ್ಕಿಂತ ಕೆಳಗಡೆ ಬಂದ್ಬಿಟ್ಟಿತ್ತು. PMFME ಯೋಜನೆ, ಪ್ರಧಾನ ಮಂತ್ರಿಗಳ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಎಂಟರ್ಪ್ರೆನ್ಯೂರ್, ಇಡೀ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ 35% ಮಾತ್ರ ಸಹಾಯಧನ ಇದೆ. ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚುವರಿ 15% ಕೊಟ್ಟು 50% ಸಹಾಯಧನ ಯೋಜನೆ ಒಳಗಡೆ ಮಂಡ್ಯ ಜಿಲ್ಲೆ ಒಟ್ಟಾರೆ ಸಾಲದ ಮೊತ್ತ ಮತ್ತೆ ಸಹಾಯಧನದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ಇರುವಾಗೆ ಏನು 15 ಲಕ್ಷ ಒಂದು ಆಲೆಮನೆಗೆ ಸಹಾಯಧನ, 30 ಲಕ್ಷದವರೆಗೆ ಅವನು ಸಾಲ ತಗೊಂಡು ಇಂದ 6-7 ಟನ್ನು ಮಾತ್ರ ಒಂದ್ ದಿವಸಕ್ಕೆ ಸಣ್ಣ ಕ್ರಷರ್ ಮೂಲಕ ಮಾಡ್ತಾ ಇದ್ರು, ಈಗ 20 ಟನ್ವರೆಗೂ ಕ್ರಷ್ ಮಾರಾಟ ಮಾಡ್ತಾರೆ. ರಾಜ್ಯದಿಂದ 9 ಲಕ್ಷ, ಕೇಂದ್ರದಿಂದ 6 ಲಕ್ಷ, ಒಟ್ಟಾರೆಯಾಗಿ 15 ಲಕ್ಷದವರೆಗೂ ಸಹಾಯಧನ ಯೋಜನೆ ಸಹ ರೂಪಿಸಿದ್ದಾರೆ. ಮತ್ತು ಈ ವರ್ಷ ಒಂದು ಸಚಿವರೇ ಮೊನ್ನೆ ಹೇಳ್ತಾ ಇದ್ರು, ಪ್ರತಿ ವರ್ಷ ಒಂದು ಕೂಗು ಭತ್ತ ಕಟಾವಿನ ಸಂದರ್ಭದಲ್ಲಿ MSPಗೆ ನೋಂದಣಿ ಆಗಲಿ ಅಥವಾ ಅದನ್ನು ಪ್ರೊಕ್ಯೂರ್ಮೆಂಟ್ ಆಗಲಿ ವಿಳಂಬ ಆಗ್ತಾ ಇದೆ ಅಂತ. ಈಗಾಗಲೇ ನೋಂದಣಿನ ಇಡೀ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಆಹಾರ ಸಚಿವರ ಅಧ್ಯಕ್ಷತೆಯಲ್ಲಿ ಇದ್ದಂಥದ್ದನ್ನು ಕೃಷಿ ಸಚಿವರಿಗೆ ತೆಗೆದುಕೊಂಡು ಒಂದು ಸಬ್ ಕಮಿಟಿ ರಚನೆ ಮಾಡಿ 1.5 ತಿಂಗಳಿಗಿಂತ ಮೊದಲನೇ ನೋಂದಣಿ ಕಾರ್ಯ, ಮತ್ತು ಪ್ರತಿ ಜಿಲ್ಲೆನಲ್ಲೂ ಸಹ ಕಟಾವಾಗ್ಲಿಕ್ಕೆ ಮೊದಲನೇ ಖರೀದಿ ಕೇಂದ್ರ ತೆರಿಬೇಕು ಅನ್ನುವಂಥ ಗುರಿ ಇಟ್ಕೊಂಡು ಈ ವರ್ಷ ಈಗಾಗಲೇ ನೋಂದಣಿ ಸಹ ಪ್ರಾರಂಭ ಆಗಿದೆ. ಈ ರೀತಿ ಬಿತ್ತನೆಯಿಂದ ಕಟಾವು ನಂತರ ಸಂಸ್ಕರಣೆ ಮಾರಾಟ ರೈತ ಉತ್ಪಾದಕ ಕಂಪ್ನಿಗಳದು ಇಷ್ಟೆಲ್ಲ ಆದ್ರೂ ಏನು, ಕಳೆದ 15-20 ವರ್ಷ ನಾನು ಕೆಲ್ಸಕ್ಕೆ ಸೇರಿದಾಗ ಭತ್ತದ ರೇಟು, ಶ್ರೀರಂಗಪಟ್ಟಣದಲ್ಲೇ ನಾನು ಸಹಾಯಕ ಕೃಷಿ ನಿರ್ದೇಶಕನಾಗಿ 2003 ಕೆಲಸ ಪ್ರಾರಂಭ ಮಾಡಿದ್ದು, ಅವಾಗ ಭತ್ತದ ದರ 550-600 ರೂಪಾಯಿ ಇತ್ತು. ಅದೇ ಸಮಯದಲ್ಲಿ ರಾಗಿ ದರ 250-300 ರೂಪಾಯಿ, 350. ಭತ್ತದಕ್ಕಿಂತ ಅರ್ಧ ರೇಟ್ನಷ್ಟು ದರ ರಾಗಿಗಿತ್ತು. ಇವತ್ತಿನ ದಿನ ನಾವು ನೋಡಿದ್ರೆ ರಾಗಿಗೆ 4,800 MSP ಘೋಷಣೆ ಆಗಿದೆ, ಭತ್ತಕ್ಕೆ 2,360 ರೂಪಾಯಿ ಘೋಷಣೆ ಆಗಿದೆ. ಈಗ ರಾಗಿಯ ಅರ್ಧಕ್ಕಿಂತ ಕಡಿಮೆ ಭತ್ತದ ದರ ಇದೆ. ಇಲ್ಲಿ ಅನಿವಾರ್ಯ ಕೃಷಿ ಆಗಿದೆ ಮಂಡ್ಯದಲ್ಲಿ. ನಾನು ರಾಗಿ ಇಳುವರಿನೂ ಜಾಸ್ತಿ ತೆಗಿಬೋದು, ಮಾರುಕಟ್ಟೆನು ದರ ಜಾಸ್ತಿ ಇದೆ ಅಂತ ನಾನು ರಾಗಿ ಹಾಕೊಳ್ಳೋಣ ಅಂತ ಹೋದ್ರೆ ಅವಕಾಶ ಇಲ್ಲ. ಮೇಲ್ಗಡೆ ಜಮೀನವನ್ನು ಕಾಲುವೆ ನೀರಾವರಿ
ಪದ್ಧತಿಯಲ್ಲಿ ಮೇಲ್ಗಡೆ ಜಮೀನು ಒಂದು ಭತ್ತ ಹಾಕೊಂಡ್ರೆ ಕೆಳಗಡೆ ಒಂದು

ಭತ್ತ ಹಾಕದೆ ಬೇರೆ ಅವಕಾಶಗಳಿಲ್ಲ, ಭತ್ತಕ್ಕೆ ಹೋಗ್ಬೇಕು ಇಲ್ಲ ಕಬ್ಬಿಗೆ ಹೋಗ್ಬೇಕು. ಭತ್ತದ ಬೆಳೆ ವರ್ಷದಿಂದ ವರ್ಷಕ್ಕೆ ಲಾಭದಾಯಕತೆ, ಮಾರುಕಟ್ಟೆ ದರ, ನೀರಾವರಿ ಪ್ರದೇಶ ಜಾಸ್ತಿ ಆದಂತ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಭತ್ತದ ದರ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಕಳೆದ 3 ವರ್ಷಗಳಿಂದ ಏನು ಈ ಬೆಲ್ಲನ ಬೆಲ್ಲದ ಪರಿಷೆ ಮೂಲಕ ಎಲ್ಲಾ ಜನಗಳು ಸಹ ಹಿಂದೆ ಸಕ್ಕರೆ ಬಳಕೆದಾರರನ್ನ ಬದಲಾವಣೆ ಮಾಡಿ ಬೆಲ್ಲದ ಕಡೆ ಎಳ್ಕೊಂಡ್ಬರ್ಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ವಿ. ಈ ಭತ್ತಕ್ಕೂ ಸಹ ಒಂದು ಕಾಯಕಲ್ಪ ಅಥವಾ ರೈತರಿಗೆ ದರನ ಜಾಸ್ತಿ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ರೈತ ಉತ್ಪಾದಕ ಕಂಪನಿಗಳನ್ನ ಜೊತೆ ಸೇರಿಕೊಂಡು, ಜೊತೆಗೇನು NMNF ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಅಭಿಯಾನ ಯೋಜನೆ ಒಳಗಡೆ ರಾಸಾಯನಿಕ ಮುಕ್ತ ನೈಸರ್ಗಿಕವಾಗಿ ಏನು ಭತ್ತ ಬೆಳೀತಾರೆ, ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಮೊದಲು ನೀರನ್ನ ಬಳಸಬೇಡಿ ಅಂತ ಅಂತಂದ್ರೆ ಒಂಥರ ವಿರೋಧಾಭಾಸವಾಗಿ ನೋಡ್ತಾ ಇದ್ರು. ಮಹಾರಾಜರು ಕಟ್ಟಿಸಿದ್ದು ಕಟ್ಟೆ, ಮಳೆ ದೇವರು ಇಸ್ತನೆ, ನೀರು ಬಳಸಬೇಡಿ ಅಂತ ಹೇಳಕ್ ಇವ್ರ ಯಾರು ಅನ್ನುವಂಥ ನಿಟ್ಟಿನಲ್ಲಿ, ಬಟ್ ಈಗೀಗ ಅರ್ಥ ಆಗಿದೆ. ಅತಿ ಹೆಚ್ಚು ನೀರು ನಿಲ್ಲಿಸೋದ್ರಿಂದ ನಮ್ಮ ಮಣ್ಣಿನ ಆರೋಗ್ಯ ಆಗ್ಬೋದು, ಇಳುವರಿ ಆಗ್ಬೋದು ಕಡಿಮೆ ಆಗ್ತಾ ಇರುವಂತ ನಿಟ್ಟಿನಲ್ಲಿ. ಈಗ ರಸಗೊಬ್ಬರಕ್ಕೆ ಬಂದ್ರೆ ಅತಿ ಹೆಚ್ಚು ರಸಗೊಬ್ಬರ ಬಳಸ್ತಾ ಇರುವಂತ ಜಿಲ್ಲೆ ಮಂಡಿನೂ ಸಹ ಒಂದು. ಈ ರೀತಿ ಹೆಚ್ಚಿನಾಗಿನೇ ಕೃಷಿ ವೆಚ್ಚನೂ ಸಹ ಜಾಸ್ತಿಯಾಗಿ ಹೆಚ್ಚೆಚ್ಚು ರಸಗೊಬ್ಬರ ಬಳಸ್ತಾ ಇದ್ರು. ಇಳುವರಿನಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ 2011 ಅತಿ ಹೆಚ್ಚು ಭತ್ತದ ಉತ್ಪಾದಕತೆ 25-26 ಕ್ವಿಂಟಲ್ ವರೆಗೂ ಸಹ ಒಂದು ಎಕರೆಗೆ ಇತ್ತು. ಈಗ 17-18 ಕ್ವಿಂಟಲ್ಗೆ ಇಳಿದೋಗಿದೆ. 1 ಎಕರೆ ಪ್ರದೇಶದಲ್ಲಿ 6-7 ಕ್ವಿಂಟಲ್ ರೂಪಾಯಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 14-15 ಸಾವಿರ ಪ್ರತಿ ವರ್ಷ 1 ಎಕರೆನಲ್ಲಿ ರೈತನಿಗೆ ಉತ್ಪಾದಕತೆ ಮೂಲಕ ಲಾಸ್ ಆಗ್ತಾ ಇದೆ. ದರದ ಮೂಲಕ ಹೋದ್ರೆ ಅದು ಇನ್ನು 2-3 ಪಟ್ಟಾಗ್ತದೆ. ಇದನ್ನು ಸಹ ಲಾಭದಾಯಕ ಮಾಡಬೇಕು, ಈಗೇನು ಅನಿವಾರ್ಯ ಕೃಷಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ರೈತ ಉತ್ಪಾದಕ ಕಂಪನಿಗಳು, ಕನಿಷ್ಠ 1 ರೈತ ಉತ್ಪಾದಕ ಕಂಪನಿನಲ್ಲಿ 40-50 ರೈತರು ಜನದಾದ್ರೂ ಭತ್ತನ ಖರೀದಿ ಮಾಡಿ ನಾವು ನೋಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಭತ್ತ ಏನು ಬೆಳಿತೀವಿ, ಅಕ್ಕಿ ಆಗ್ಬೋದು ಭತ್ತ ಆಗ್ಬೋದು, 50%ಕ್ಕಿಂತ ಹೆಚ್ಚಿನ ಉತ್ಪಾದನೆ ಕೇರಳ ಮತ್ತು ತಮಿಳುನಾಡಿಗೆ. ಇನ್ನೊಂದು ಸ್ವಲ್ಪ ತುಮಕೂರು ಚಿಕ್ಕನಾಯಕನಹಳ್ಳಿ ದೊಡ್ಡ ದೊಡ್ಡ ರೈಸ್ ಮಿಲ್ಗಳಿದ್ದಾವೆ, ಅಲ್ಲಿಗೆ ವರ್ಗಾವಣೆ ಆಗ್ತಿದ್ದಾವೆ. ಸುಮಾರು 250-300ಕ್ಕೂ ಹೆಚ್ಚು ಆಲೆ ನಮ್ಮಲ್ಲಿ ರೈಸ್ ಮಿಲ್ಗಳಿದ್ರು ನಮ್ಮ ಜಿಲ್ಲೆಯವರು ಯಾರನ್ನು ಸಹ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡ್ತಾ ಇಲ್ಲ. ಅಕ್ಕಿ ಮಾಡಿ ತಮಿಳ್ನಾಡು ಕಳಿಸ್ತಾರೆ, ಭತ್ತನೇ ತಮಿಳ್ನಾಡಿಗೆ ಹೋಗುತ್ತೆ, ಅಕ್ಕಿ ಮತ್ತೆ ಭತ್ತ ಎರಡು ಕೇರಳಗೆ ಹೋಗುತ್ತೆ, ತುಮಕೂರು ಚಿಕ್ಕನಾಯಕನಹಳ್ಳಿಗೆ ಹೋಗುತ್ತೆ, ಅಲ್ಲಿ ಬ್ರ್ಯಾಂಡಿಂಗ್ ಆಗಿ ಬೆಂಗಳೂರಿಗೆ ನಗರ ಪ್ರದೇಶಗಳಿಗೆ ಕೇರಳದ ಮೂಲಕ ಬೇರೆ ವಿದೇಶಗಳಿಗೆ ರಫ್ತಾಗ್ತಾ ಇದೆ. ನಮ್ಮಲ್ಲಿ 1800 ರೂಪಾಯಿಗೆ ತಗೊಂಡು 1 ಕ್ವಿಂಟಲ್ ಭತ್ತನ, ಆ 1 ಕ್ವಿಂಟಲ್ ಭತ್ತದಿಂದ 4,000-6,000 ರೂಪಾಯಿವರೆಗೂ ಗಳಿಸ್ತಾ ಇದ್ದಾರೆ. ಅಕ್ಕಿ, ನುಚ್ಚಕ್ಕಿ, ತೌಡು, ಸಿಪ್ಪೆ, ತೌಡಿನಲ್ಲಿ ರೈಸ್ ಬ್ರ್ಯಾನ್ ಆಯಿಲ್, ಈ ರೀತಿ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡೋದ್ರ ಮೂಲಕ ಕನಿಷ್ಠ 5,000-6,000 ರೂಪಾಯಿ ಗಳಿಸ್ತಾ ಇದ್ದಾರೆ. ಏನು ಗ್ರಾಹಕನ ದುಡ್ಡು ಈ 5,000 ರೂಪಾಯಿನಲ್ಲಿ ರೈತ ಉತ್ಪಾದಕ ಕಂಪನಿಗಳನ್ನೇ ಯಾವುದೋ ಒಬ್ಬ ಖಾಸಗಿ ಕಂಪ್ನಿ 50 ಲಕ್ಷ 1 ಕೋಟಿ ಬಂಡವಾಳ ಹಾಕಿ ಅವನಿಗೆ ಲಾಭದಾಯಕ ಆಗೋದ್ರ ಬದಲು ರೈತ ಉತ್ಪಾದಕ ಕಂಪನಿಗಳ ಮೂಲಕನೇ ಭತ್ತ ಖರೀದಿ ಮಾಡಿ 1 ಕ್ವಿಂಟಲ್ ಭತ್ತ ಕನಿಷ್ಠ 60-65 ಕೆಜಿ ಎಷ್ಟು ಅಕ್ಕಿ ಬರ್ತದೆ, ಯಾವ ಅಂಗಡಿಗೆ ಹೋದ್ರೂ 65-70 ರೂಪಾಯಿ 1 ಕೆಜಿ ಕನಿಷ್ಠ ಧಾರಣೆ ಇರ್ತದೆ. 1-6 ತಿಂಗಳು ಹಳೆ ಭತ್ತ ಆಗೋವರೆಗೂ ಇಟ್ಟು ನಾವು ಮಾರಾಟ ಮಾಡಿದ್ರೆ ಕನಿಷ್ಠ 3,500 ರೂಪಾಯಿವರೆಗೂ ಬರೀ ಅಕ್ಕಿ ದುಡ್ಡಿನಲ್ಲೇ ರೈತನ ಕೊಡ್ಬೋದು. 1,800 ರೂಪಾಯಿ ಈಗೇನು ಮಾರಾಟ ಆಗ್ತಾ ಇದೆ, 3,500 ರೂಪಾಯಿ ಕೊಟ್ಟರೆ ಡಬಲ್ ಆಗುತ್ತೆ ಅವನ ದರ. ಇದೊಂದು ಪ್ರಯತ್ನನ ನಮ್ಮ ಒಂದು 15-16 ರೈತ ಉತ್ಪಾದಕ ಕಂಪನಿಗಳ ಮೂಲಕ ಈ ವರ್ಷ ಮುಂಗಾರಿಗೆ ಕೈ ಹಾಕಿದ್ದೀವಿ. ಇದೊಂದು ಸಣ್ಣ ಪ್ರಯತ್ನ, ಯಶಸ್ವಿ ಆದರೆ 1 ರೈತ ಉತ್ಪಾದಕ ಕಂಪನಿಗಳಿಗೆ 50 ಜನ, ಮುಂದೆ ಇದಕ್ಕೆ ಇನ್ನೂ ಹೆಚ್ಚಿಗೆ ಸಹಕಾರ ಸಿಕ್ಕರೆ ದೊಡ್ಡ ಮಟ್ಟಿಗೆ ಪುನಃ ವೈಭವಯುತವಾಗಿ ಹೆಂಗೆ ರೈತರು ಜೀವನ ಮಾಡ್ತಾ ಇದ್ರು ಭತ್ತದ ಬೆಳೆನಲ್ಲಿ ಆ ಸ್ಥಾನಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಚೈನಾ ದೇಶ ಹೊರತುಪಡಿಸಿದ್ರೆ 2ನೇ ಅತಿ ದೊಡ್ಡ ದೇಶ ಆಹಾರ ಉತ್ಪಾದನೆಯಲ್ಲಿ. ಒಂದು ಕಾಲದಲ್ಲಿ ಸ್ವತಂತ್ರ ಬಂದ ಪ್ರಾರಂಭದ ವರ್ಷಗಳಲ್ಲಿ ಇದ್ದಂಥ ನಮ್ಮ 30-40 ಕೋಟಿ ಜನಸಂಖ್ಯೆಗೇನೆ ಕೊಡುವಷ್ಟು ಆಹಾರ ಇರಲಿಲ್ಲ. ಆಹಾರಕ್ಕೆ ನಾವು ಹೊರ ದೇಶಗಳನ್ನ ಅವಲಂಬನೆ ಮಾಡಬೇಕಾಗಿತ್ತು. ಇವತ್ತಿನ ದಿವಸ ನಾವು ಪ್ರಪಂಚದಲ್ಲಿ 2ನೇ ಅತಿ ಹೆಚ್ಚು ಆಹಾರ ಉತ್ಪಾದನೆ ಮಾಡುವಂಥ ದೇಶ ಆಗಿದ್ರೂ ಎಣ್ಣೆಕಾಳು ಮತ್ತು ಈ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ನಮಗೆ ದೇಶಕ್ಕೆ ಬೇಕಾಗಿರುವಷ್ಟು ಉತ್ಪಾದನೆ ಆಗ್ತಾ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಒಂದು ಕಾಲದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಮತ್ತು ಸೂರ್ಯಕಾಂತಿ ಮತ್ತು ಕಡಲೆಕಾಯಿ
ಎಣ್ಣೆ ಬೆಳೆಗಳು ಅಂತ ಅಂದರೆ ಕಡಲೆ.

ಕಾಯಿ ಮತ್ತು ಸೂರ್ಯಕಾಂತಿ ಬರ್ತದ ವ್ಯಾಪ್ತಿಗೆ, ತೊಗರಿ ಈ ರೀತಿಯ ಬೆಳೆ ಮತ್ತು ಅಲಸಂದೆ ಈ ರೀತಿಯ ಬೆಳೆಗಳನ್ನ ಬೆಳೀತಾ ಇತ್ತು. ಈ ವಾತಾವರಣದ ವೈಪರೀತ್ಯದಿಂದ ಈ ದ್ವಿದಳ ಧಾನ್ಯ ಬೆಳೆಗಳ ಅವಧಿ ಜಾಸ್ತಿ. ತೊಗರಿ ಅಂದರೆ ಕನಿಷ್ಠ 5-6 ತಿಂಗಳ ಬೆಳೆ. ವಾತಾವರಣದ ವೈಪರೀತ್ಯದಿಂದ ಪ್ರತಿ ವರ್ಷ ಇಳುವರಿ ಕಡಿಮೆ ಆದಂಥ ನಿಟ್ಟಿನಲ್ಲಿ ಏನು ಈ ಕಪ್ಪು ಮಣ್ಣನ್ನು ಹೊರತುಪಡಿಸಿ ಬೇರೆ ಪ್ರದೇಶಕ್ಕೆ

0: ಅದರ ಉತ್ಪಾದನೆ ಮತ್ತು ಪ್ರದೇಶ ವಿಸ್ತರಣೆ ಸಹ ಕಡಿಮೆ ಆಗ್ತಾ ಇದೆ. ಇದನ್ನು ಮನಗಂಡು NFSNM ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ನ್ಯೂಟ್ರಿಷನ್ ಮಿಷನ್ ಯೋಜನೆಯಲ್ಲಿ ಈ ವರ್ಷ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಳ್ಳು ಬೆಳೆಗೆ ಇಡೀ ರಾಜ್ಯದಲ್ಲಿ ಎಳ್ಳು ಬೆಳೆಗನ್ನು ಸಹ ಕೈಗೊಳ್ಳಕ್ಕೆ ಅಂತ ಯೋಜನೆಗಳು ಬಂದಿದ್ವು. ಎಳ್ಳು ಬಿತ್ತನೆ ಬೀಜ ಸಿಗದೇ ಇದ್ದರಿಂದ ಈ ವರ್ಷ ಮುಂದಕ್ಕೆ ಹಾಕಲಾಗಿದೆ. ಈ ವರ್ಷ ಬಿತ್ತನೆ ಬೀಜನ ಉತ್ಪಾದನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಮುಂದಿನ ವರ್ಷದಿಂದ ಎಳ್ಳಿನ ಪ್ರದೇಶದ ನಮ್ಮಲ್ಲಿ ಅಥವಾ ಎಲ್ಲ ಎಣ್ಣೆಕಾಳು ಬೆಳೆಗಳು ಮತ್ತು ದ್ವಿದಳ ಧಾನ್ಯನ ನಾವು ಸ್ವಾವಲಂಬನೆ ಆಗಬೇಕು, ಸ್ವಾವಲಂಬನ ದೇಶ ಆಗಬೇಕು ಅಂತ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ಅನುಷ್ಠಾನ ಮಾಡಲಾಗ್ತಾ ಇದೆ ಸರ್. ಇವತ್ತಿನ ದಿನ ನೋಡಿದ್ರೆ ನಾವು ಮಳೆಯಾಶ್ರಿತ ಪ್ರದೇಶದಲ್ಲೇ ನೀರಾವರಿಗಿಂತ ಹೆಚ್ಚು ಲಾಭದಾಯಕವಾಗಿದೆ ಬೆಳೆ ಉತ್ಪಾದನೆ. ಅದರಲ್ಲಿ ಮುಖ್ಯವಾದಂಥ ಬೆಳೆ ರಾಗಿ. ಮಧ್ಯಂತರದಲ್ಲೇನಾದರೂ ಮಳೆ ಕೈ ಕೊಟ್ಟರೆ ಸಂದಿಗ್ಧ ಹಂತ ಕೆಲವುಗಳಿದ್ದಾವೆ. ನಾವು ಬಿತ್ತನೆ ಮಾಡಿದಾಗ ಮೊಳಕೆ ಟೈಮ್ ಆಗ್ಬೋದು, ನಂತರ ತಂಡೆ ಹೊಡೆಯುವಂಥ ಹಂತ ಆಗ್ಬೋದು, ಹೂ ಬರುವಂಥ ಹಂತ ಆಗ್ಬೋದು, ಅಥವಾ ಕಾಳು ಕಟ್ಟುವಂಥದ್ದು ಮಾಗುವಂಥ ಹಂತ. ಈ ಹಂತಗಳಲ್ಲಿ ಮಳೆ ಕೈ ಕೊಟ್ಟರೆ ಶೇಕಡ 50%ಕ್ಕಿಂತ ಹೆಚ್ಚು ಇಳುವರಿನಲ್ಲಿ ಹಾನಿಯಾಗುವಂಥ ಸಂದರ್ಭನ ಇರುತ್ತದೆ. ಆ ನಿಟ್ಟಿನಲ್ಲಿ ಕೆಲವು ಟೈಮ್ನಲ್ಲಿ ಮಳೆ ಅಕಾಲಿಕವಾಗಿ ಬಂದಂಥ ಅಥವಾ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ನೀರನ್ನ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಕೊಂಡು ಅದನ್ನ ಸೂಕ್ಷ್ಮ ನೀರಾವರಿ ಮೂಲಕ ಒಂದು ನೀರು ಕೊಟ್ಟುಕೊಂಡ್ರೂ ಸಹ ಏನು ನಾವು ನಿರೀಕ್ಷೆ ಇರ್ತದೆ ಅದಕ್ಕಿಂತ ಹೆಚ್ಚಿನ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ. ಕೃಷಿ ಭಾಗ್ಯ ಯೋಜನೆ ಮತ್ತು ಸೂಕ್ಷ್ಮ ನೀರಾವರಿಗೆ ಹೆಚ್ಚಿನ ಒತ್ತು ಕೊಟ್ಟು ರಾಗಿ ಬೆಳೆಕ್ಕೂ ಸಹ ತುಂತುರು ನೀರಾವರಿ ಯೋಜನೆ ಅಳವಡಿಕೆ ಮಾಡಿಕೊಳ್ಳುವಂಥದ್ದು, ಮತ್ತು ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಮಾಡಬೇಕು ಅಂತೇಳಿ ಈ ನೀರನ್ನು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡುವಂಥದ್ದು ಅಥವಾ ಬೋರ್ ಮೂಲಕ ಮೇಲೆತ್ತಿ ನೀರು ಕೊಡುವಂಥದ್ದಕ್ಕಿಂತಲೂ ನಮ್ಮ ಮಣ್ಣಿನ ಪದರಗಳಲ್ಲೇ ಶೇಖರಣೆ ಮಾಡಿಟ್ರೆ ಒಂದು ವಾರ 15 ದಿವಸ ಮಳೆ ಕೈ ಕೊಟ್ಟರು ಸಹ ತಡ್ಕೊಳ್ಳುವಂಥ ಶಕ್ತಿ ಒದಗಿಸಿಕೊಳ್ಳಿಕ್ಕೆ ಮಣ್ಣಿನ ಸಾವಯವ ಇಂಗಾಲ ಜಾಸ್ತಿ ಮಾಡುವಂಥ ಶೇಕಡ 75% ಸಹಾಯದಿಂದಲಿ ಅತಿ ದೊಡ್ಡ ಬೇಡಿಕೆ ಹಸಿರಳೆ ಬಿತ್ತನೆ ಬೀಜಕ್ಕೆ ಸೆಣಬಾಗ್ಬೋದು, ಡಯಂಚೆ ಆಗ್ಬೋದು. ಸುಮಾರು 3 ಕೋಟಿಯಷ್ಟು ವರ್ಷದಿಂದ 15-20 ಲಕ್ಷ ಅಷ್ಟೇ ಅನುದಾನ ಬರ್ತಾ ಇತ್ತು. ಕಳೆದ ವರ್ಷ ಮಾನ್ಯ ಸಚಿವರು ವಿಶೇಷ ಯೋಜನೆ ರೂಪಿಸಿ 3 ಕೋಟಿಯಷ್ಟು ಬಿತ್ತನೆ ಬೀಜನ ಸಹ ಜಿಲ್ಲೆಗೆ ಮಳೆಯಾಶ್ರಿತ ಬೆಳೆಗಳಿಗಾಗ್ಬೋದು, ನೀರಾವರಿ ಬೆಳೆಗಳಿಗಾಗ್ಬೋದು ಯೋಜನೆ ಮೂಲಕ ರೈತರಿಗೆ ವಿತರಣೆಯನ್ನು ಸಹ ಮಾಡಲಾಗಿದೆ. ಮತ್ತು ಕೃಷಿನಲ್ಲಿ ಹೊಸ ತಾಂತ್ರಿಕತೆಗಳಿದ್ದಾವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗ್ಬೋದು ಅಥವಾ ಈ ಡ್ರೋನ್ ಆಗ್ಬೋದು, ಈ ರೀತಿಯ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಳ್ಬೋದು ಅಂತ. ಈಗ ಡ್ರೋನ್ ತಂತ್ರಜ್ಞಾನ ಆಲ್ರೆಡಿ ಕೃಷಿ ಕ್ಷೇತ್ರಕ್ಕೆ ಬಂದಾಗಿದೆ, ಇನ್ನೂ ಲಭ್ಯತೆ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಬಾಕಿ ಇದೆ. ಕೆಲವೇ ದಿನಗಳಲ್ಲಿ ರೈತನಿಗೂ ಸಹ ಈ ತಂತ್ರಜ್ಞಾನಗಳ ಬಳಕೆ ಸಿಗುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಲಾಗ್ತಾ ಇದೆ. ಇನ್ನು ಕೃಷಿ ಇಲಾಖೆಯಲ್ಲಿ ಹಿಂದೆ ಗ್ರಾಮ ಸೇವಕರು ಪ್ರತಿ ರೈತರ ಜಮೀನಿಗೆ ಅದೇ ಊರಿನಲ್ಲಿ ವಾಸ ಇದ್ದು ಸೈಕಲ್ ಹಾಕೊಂಡು ಪ್ರತಿ ಹಂತದಲ್ಲೂ ಸಹ ಮಾಹಿತಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದ. ಬರ್ತಾ ಬರ್ತಾ ಅವರುಗಳ ಸಂಖ್ಯೆ ಕಡಿಮೆಯಾಗಿ ಬಹುತೇಕ ಈಗ ಕೃಷಿ ಸಹಾಯಕರು ಇಲ್ಲ. ಕೃಷಿ ಇಲಾಖೆಯಲ್ಲಿ ಎಂಟ್ರಿ ಆಗುವಂಥ ಪೋಸ್ಟ್ನೇ ಸಹಾಯಕ ಕೃಷಿ ಅಧಿಕಾರಿ, ಮಿನಿಮಮ್ BSc ಕೃಷಿ ಓದ್ಕೊಂಡಿರುವಂಥದ್ದು. ಅವರ ಸಂಬಳ ಜಾಸ್ತಿ ಇರ್ತದೆ, ಅಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ತಗೊಳ್ಳಿಕ್ಕೆ ಕಷ್ಟ. ಆದಾಗಿನೂ ಸಹ 950 ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಲಾಗಿತ್ತು, ವಿವಿಧ ಕಾರಣಗಳಿಂದ ಅದು ರದ್ದಾಗಿದೆ. ಶೀಘ್ರದಲ್ಲೇ ಹೊಸ ನೋಟಿಫಿಕೇಶನ್ ಸಹ ಮಾನ್ಯ ಸಚಿವರು ಮಾಡ್ತಾರೆ. ಇದರ ಜೊತೆಗೆ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಒಬ್ಬರು ಕೃಷಿ ಸಖಿಯರು, ಒಬ್ಬರು ಪಶು ಸಖಿ ಯೋಜನೆ ಒಳಗಡೆ ದೊರೆತಂಥ ಹಿಲ್ಲಿನಲ್ಲೇನಲ್ಲಿ ಅವರಿಗೆ ನಾವು ಇಲಾಖೆ ಎಲ್ಲ ಯೋಜನೆಗಳು ಅದರಲ್ಲಿ ಏನೇನು ಸವಲತ್ತುಗಳು ಸಿಗ್ತವೆ, ರೈತನ FAQ ಅವಾಗವಾಗ ಏನೇನು ಅವರ ಡೌಟ್ಸ್ಗಳು ಬರ್ತವೆ ಅದಕ್ಕೆ ಏನು ಉತ್ತರ ಕೊಡ್ಬೋದು, ಅಥವಾ ನೇರವಾಗಿ ರೈತನಿಗೆ ಏನಾದರೂ ಕೃಷಿ ಇಲಾಖೆ ಸಂಪರ್ಕಿಸಬೇಕು ಅಂದರೆ ಇವ್ರ ಮೂಲಕ ಸಂಪರ್ಕ ಲಿಂಕ್ ಕಾರ್ಯಕರ್ತ ರೀತಿಯಲ್ಲಿ ಎಲ್ಲ ಯೋಜನೆಗಳ ಅನುಷ್ಠಾನ, ತಾಂತ್ರಿಕ ಮಾಹಿತಿ ಮತ್ತು ವಿಶೇಷವಾಗಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನದಲ್ಲಿ ಅವರ ಸೇವೆನ 4,000 ರೂಪಾಯಿ ಪ್ರತಿ ಕೃಷಿ ಸಖಿಯರಿಗೆ NMNF ಇರುವಂಥ ಕ್ಲಸ್ಟರ್ಗಳಲ್ಲಿ ಬಳಸ್ಕೊಂಡು ಅವರ ಮೂಲಕ ರೈತರಿಗೆ ಕಡಿಮೆ ರಾಸಾಯನಿಕ ಅಥವಾ ರಾಸಾಯನಿಕ ಮುಕ್ತ ಬೆಳೆ ಹೇಗೆ ತಗೊಳ್ಬೋದು, ಅದಕ್ಕೆ ಪರ್ಯಾಯವಾಗಿ ಏನೇನು ತಾಂತ್ರಿಕತೆಗಳಿದ್ದಾವೆ, ಹಸಿರಳೆಗೆ ಬೀಜ ಆಗ್ಬೋದು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಜೀವಾಣು ಗೊಬ್ಬರ ಆಗ್ಬೋದು, ಬದು ನಿರ್ಮಾಣ ಮಾಡುವುದರ ಮೂಲಕ ಮಣ್ಣಿನ ಗುಣಮಟ್ಟ ಮತ್ತು ಆರ್ದ್ರತೆ ಕಾಪಾಡಿಕೊಳ್ಳುವಂಥ ವ್ಯವಸ್ಥೆಗಳಾಗ್ಬೋದು, ಇವೆಲ್ಲವುಗಳನ್ನು ಸಹ ಅವರಿಗೆ ತರಬೇತಿ ಕೊಡೋದ್ರ ಮೂಲಕ ರೈತರಿಗೆ ಹೆಚ್ಚಿನ ಮಾಹಿತಿ ಕೊಡುವಂಥ ಕೆಲಸಕ್ಕೆ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಮಸ್ಕಾರ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.

0: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಕೃಷಿ ಇಲಾಖೆಯ ವಿವಿಧ ಅಭಿವೃದ್ಧಿ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಂಡ್ಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀಯುತ ವಿಎಸ್ ಅಶೋಕ್ ರವರ ಜೊತೆಗಿನ ಸಾಮಾಜಿಕ ಸವಲತ್ತು ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಿಬ್ಬಂದಿ ವರ್ಗದವರಾದ ಭರತ್ ಮಾನಸಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ.
1: ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 28 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 14 ರೂಪಾಯಿ, ಗುಂಡು ಬದನೆಕಾಯಿ 16 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
3: ಹೌದಾ ಪಟ್ಟಿಂಗ್? ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
4: ಸಿಗೋದಿಲ್ಲ,
3: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
5: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
3: ಡೆಂಗುನೊಂದಿಗೆ ಹೋರಾಟ, ಡೆಂಗುನಿಂದ ಸಂರಕ್ಷಣೆ.
5: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/9/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಪಾಸಣಾ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಅಯ್ಯನರಾಜ್ ಅವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜು ಕೆ ಎಸ್ ಅವರು ವಾಕ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686666618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 28 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 14 ರೂಪಾಯಿ, ಗುಂಡು ಬದನೆಕಾಯಿ 16 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/9/2026 ಮಂಗಳವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಪಾಸಣಾ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ಐನರಾಜ್ ಅವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ರಾಜು ಕೆ ಎಸ್ ಅವರು ವಾಕ್ಭಾಷಾ ಶ್ರವಣ ತಜ್ಞರು ಲಭ್ಯವಿರುತ್ತಾರೆ. ಹಾಗೂ ದಿನದ 24 ಗಂಟೆಗಳಲ್ಲಿ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686666618 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಭರತ್ ಮಾನಸಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 137ರ ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯಿಂದ ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ದೈವವೆನಿಸಿರುತ್ತೆ
1: ವಿಶ್ವ ಪ್ರಕೃತಿ ಶಕ್ತಿಯಲ್ಲಿ
0: ಜೀವ ವಾಸನೆಗಳಲ್ಲಿ ಪೂರ್ವಕೃತವೆನಿಸಿ
1: ಧೀವರ್ತನೆಯಲ್ಲಿ
0: ಪೌರುಷವೆನಿಸಿ ಪರಸತ್ವ ತ್ರೈವಿಧದೊಳ್ ಇರುತಿಹುದು ಮಂಕುತಿಮ್ಮ.
1: ಸೊ ಈಗ 151ನೆಯ ಈ ಮುಕ್ತಕದಲ್ಲಿ ಮತ್ತೆ ಒಂದು ಬಹಳ ಮುಖ್ಯವಾದಂತಹ ವಾಸ್ತವವನ್ನು, ಸತ್ಯಾಂಶವನ್ನು ಡಿ ವಿ ಜಿ ಅವರು ನಮಗೆ ಮತ್ತೆ ನೆನಪಿಸ್ತಾ ಇದ್ದಾರೆ. ಮೊದಲನೆಯ ಮುಕ್ತಕದಿಂದ ಪ್ರಾರಂಭ ಆಗಿ ಮುಂದುವರ್ಕೊಂಡೇ ಬಂದಿರುವಂತಹ ಒಂದು ಎಳೆ, ಒಂದು ಸೂತ್ರ ಅಂತಂದರೆ, ಈ ವಿಶ್ವಕ್ಕೆಲ್ಲವೂ ಒಂದೇ ಶಕ್ತಿಯೇ ಕಾರಣ. ಎಲ್ಲ ಜೀವಿಗಳಲ್ಲಿ, ಎಲ್ಲ ಜಡದಲ್ಲಿ, ಇಡೀ ಸೃಷ್ಟಿಯಲ್ಲಿ ಒಂದೇ ಚೈತನ್ಯ ಅಡಗಿದೆ ಅನ್ನೋದನ್ನು ಡಿ ವಿ ಜಿ ಅವರು ಹೇಳ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಮತ್ತೆ ಅದು ಪುನರಾವರ್ತನೆ ಆಗ್ತಾ ಇದೆ. ಈಗ ಸಡನ್ನಾಗಿ ಕಳೆದ 2 ಮುಕ್ತಕಗಳಿಂದ 3 ಜನ ಇದ್ದಾರೆ, 3 ರೀತಿ ಶಕ್ತಿಗಳಿದೆ ಅಂತ ಹೇಳ್ಬಿಟ್ರಲ್ಲ, ಅದನ್ನು ಇಲ್ಲಿ ಡಿ ವಿ ಜಿ ಕ್ಲಾರಿಫೈ ಮಾಡ್ತಾರೆ. ಆ 3 ಏನು ಅಂತ, ಆ 3 ನಮ್ಮ ಇದರಲ್ಲಿ ಮತ್ತೆ ನೆನಪಿಸ್ಕೊಳ್ಳೋದಾದರೆ, ಮನುಷ್ಯ ಪ್ರಯತ್ನ, ಕರ್ಮ, ನಮ್ಮ ಪೂರ್ವಾರ್ಜಿತ ಕರ್ಮ, ಮತ್ತು ದೈವ. ಸೊ ಈ 3ರಲ್ಲೂ ಇರುವಂತಹ ಒಂದೇ ಶಕ್ತಿಯನ್ನು ಈ ಮುಕ್ತಕದಲ್ಲಿ ಬಹಳ ಸುಂದರವಾಗಿ ಎತ್ತಿಡಿತಾ ಇದ್ದಾರೆ. ಈ ದೈವ ಎನಿಸಿತ, ದೈವ ಅನ್ನುವಂಥ ಹೆಸರಿನಲ್ಲಿ ಇರೋಂಥದ್ದು ಏನಪ್ಪ ಅಂತಂದರೆ, ಅದು ಕೂಡ ಪರಸತ್ವ. ಆ ಪರಸತ್ವ ದೈವ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ, ವಿಶ್ವ ಪ್ರಕೃತಿಯ ಶಕ್ತಿಯಲ್ಲಿ ಅದು ಇದ್ದು ಅದರ ಮೂಲಕ ಅದು ಪ್ರಕಟವಾದಾಗ ಪರಸತ್ವ ಅನ್ನುವಂಥದ್ದು ದೈವ ಅನ್ನೋ ಹೆಸರಿನಿಂದ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದೇ ಶಕ್ತಿ ನಮ್ಮ ಪೂರ್ವಕೃತಗಳ ಮೂಲಕ ಜನ್ಮತಃ ನಮ್ಮ ಜೊತೆ ಬಂದ್ಬಿಟ್ಟಿರುತ್ತೆ. ಜನ್ಮತಃ ನಾವು ಹುಟ್ಟಿದಾಗಲಿಂದನೇ ಅದನ್ನು ನಾವು ವಾಸನೆಗಳು ಅಂತ ಹೇಳ್ತೀವಿ. ಮುಂದೆ ಅದರ ವಿವರಗಳನ್ನು ನಾವು ನೋಡ್ತೀವಿ. ಸೊ ಜನ್ಮತಃ ಬಂದಿರುವಂತಹ ನಮ್ಮ ಕೆಲವು ಶಕ್ತಿ ಸಾಮರ್ಥ್ಯಗಳು, ನಮ್ಮ ಕೆಲವು ಕುಂದುಕೊರತೆಗಳು, ಇವುಗಳು ಪೂರ್ವ ಕೃತ ಕರ್ಮದ ಫಲವಾಗಿ ನಮಗೆ ಸಿಕ್ಕಿರುತ್ತೆ. ಸೊ ಹಾಗೆ ಸಿಕ್ಕಿದಂಥದ್ದನ್ನು ನಾವು ಕರ್ಮ ಅಂತ ಕರಿತಾ ಇದ್ದೀವಿ. ಇನ್ನು 3ನೇದು ನರ ಪ್ರಯತ್ನ, ಮನುಷ್ಯ ಪ್ರಯತ್ನ, ಅದನ್ನು ಪುರುಷ ಮಾಡುವಂಥದ್ದು ಅಂತ. ಪುರುಷ ಅಂತಂದರೆ ನಮ್ಮ ಸಾಧಾರಣ ಭಾಷೆಯಲ್ಲಿ ಗಂಡು ಅಂತಿದೆ, ಪುರುಷರು ಸ್ತ್ರೀಯರು ಅಂತ ನಾವು ಕನ್ನಡದಲ್ಲಿ ಕಲ್ತಿದ್ದೀವಿ. ಆದರೆ ಅದು ಹಾಗಲ್ಲ. ಪುರುಷ ಅಂತಂದರೆ ಪುರು ಅಂದರೆ ಒಂದು ದೇಹ, ಒಂದು ಪುರೇಶೇತೆ, ಒಂದು ದೇಹದಲ್ಲಿ ಇರೋಂತಹ ಶಕ್ತಿ, ಅದು ಪುರುಷ ಅಂತ. ಒಂದು ವಸ್ತುವಿನಲ್ಲಿ ಇರುವಂತಹ ಶಕ್ತಿ, ಸುಪ್ತವಾಗಿರುವಂತಹ ಶಕ್ತಿ, ಅದು ಪುರುಷ. ಸೊ ಯಾವ್ಯಾವ ಜೀವಿಯಲ್ಲಿ ಆ ಥರದ ಶಕ್ತಿ ಇದೆಯೋ ಅದೆಲ್ಲವೂ ಪುರುಷವೇ. ಸೊ ಹಾಗೆ ನಾವು ಮನುಷ್ಯ ಅಂತ ನಾವು ಹೇಳುವಾಗ ದೇಹದಲ್ಲಿ ಶಕ್ತಿ ಇರೋದರಿಂದ ದೇಹಿ ಅಂತ ನಾವು ಹೇಳ್ತೀವಿ. ಹಾಗೆ ಈ ಪುರೇಶೇತೆ ದೇಹದಲ್ಲಿ ಇರುವಂತಹ ಶಕ್ತಿ, ಹಾಗಾಗಿ ಅದು ಪುರುಷ. ಸೊ ಸ್ತ್ರೀ ಪುರುಷ ಎರಡು ಒಂದೇ. ಸೊ ಆ ಥರ ಪುರುಷ ಅಂತ ನಾವು ಯಾವುದನ್ನಪ್ಪ ಕರಿತೀವಿ ಅಂತಂದರೆ, ಧೀವರ್ತನೆ, ನಮ್ಮ ಬುದ್ಧಿಯ ಒಂದು ಬಲದಿಂದ ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದು ಆ ನಿರ್ಧಾರದ ಪ್ರಕಾರ ನಾವು ಕೆಲಸ ಮಾಡ್ತೀವಲ್ವ, ಅದು ಪುರುಷ ಅನ್ನುವಂತಹ ಹೆಸರಿನಲ್ಲಿ ವ್ಯಕ್ತ ಆಗ್ತಾ ಇರುವಂತಹ ಪರಸತ್ವ. ಸೊ ಪರಸತ್ವ 3 ರೀತಿಯಲ್ಲಿ ಅದು ಪ್ರಕಟವಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಡಿ ವಿ ಜಿ ಅವರು ಮತ್ತೆ ಹೇಳ್ತಾ ಇದ್ದಾರೆ. ಮೊದಲನೇದೇನು, ವಿಶ್ವ ಪ್ರಕೃತಿಯ ಶಕ್ತಿ. ವಿಶ್ವ ಪ್ರಕೃತಿಯಲ್ಲಿ ಬೇರೆ ಬೇರೆ ರೀತಿಯ ಅದಮ್ಯವಾದಂತಹ ಅನಂತವಾದಂತಹ ಶಕ್ತಿಗಳಿವೆ. ಅದು ನಮಗೆ ಮೊದಲೇ ಗೊತ್ತಾಗದೇ ಇರಬಹುದು, ಆದರೆ ಅದು ಪ್ರಕಟವಾದಾಗ ಖಂಡಿತ ಗೊತ್ತಾಗುತ್ತೆ. ಈಗ ಕಳೆದ ಒಂದು ಮುಕ್ತಕದಲ್ಲಿ ನಾವು ನೋಡಿದ್ವಿ, ವಾಯುವಂ ಕಾಣ್ವನಾರ್, ಗಾಳಿ ನಮಗೆ ಕಾಣಿಸ್ತಾ ಇಲ್ಲ, ಆದರೆ ಬಿರುಗಾಳಿ ಬಂದಾಗ ಅದೆಲ್ಲರೂ ನಮಗೆ ಕಾಣಿಸುತ್ತೆ. ಸೊ ಬಿರುಗಾಳಿಯಲ್ಲಿ

0: ಆ ಶಕ್ತಿಯಲ್ಲಿತ್ತು ಬಿರುಗಾಳಿಯಲ್ಲಿ ಅಂತಂದರೆ ಅದು ಪ್ರಕೃತಿ ಸಹಜವಾದಂತಹ ಕೆಲವು ಭೌತಿಕ ನಿಯಮಗಳಿಗೆ ಅನುಸಾರವಾಗಿ ಅದು ಪ್ರಕಟವಾಯಿತು. ಈಗ ಎಲ್ಲೋ ಪ್ರೆಷರ್ ಎಲ್ಲೋ ಕಡಿಮೆ ಆಯಿತು, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಯಿತು, ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಗ್ರೇಡಿಯಂಟ್ ಬಂತು ಅಂತ ಇವತ್ತಿನ ಒಂದು ವಿಜ್ಞಾನಿ ಅದನ್ನು ವಿವರಣೆಯನ್ನು ಕೊಡಬಲ್ಲ. ಸೊ ಕಡಿಮೆ ಒತ್ತಡ ಇರುವಂತಹ ಜಾಗಕ್ಕೆ ಹೆಚ್ಚಿನ ಒತ್ತಡದ ಭಾಗದಿಂದ ಗಾಳಿ ನುಗ್ಗಿ ಬಂದದ್ರಿಂದ ಅದು ಬಿರುಗಾಳಿ ಆಯಿತು. ಒಟ್ಟಿನಲ್ಲಿ ಪ್ರಕೃತಿಯಲ್ಲಿ ಅಡಗಿರುವಂತಹ ಶಕ್ತಿ ಅದು ಪ್ರಕಟೀಕರಣಗೊಂಡಾಗ ಅದನ್ನು ನಾವು ದೈವ ಅಂತ ಕರಿತೀವಿ. ಸೊ ಅದು ವಿಕೋಪದ ರೂಪದಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸುತ್ತೆ. ಹಾಗಾಗಿ ಅದನ್ನೇ ಉದಾಹರಣೆ ಅಂತ ತಗೊಂಡ್ರೆ ಎಲ್ಲೋ ಒಂದು ಪ್ರವಾಹ ಬಂತು. ಸೊ ಅದು ದೈವದ ಶಕ್ತಿಯ ಪ್ರಕಟೀಕರಣ, ಅದು ನಮಗೆ ಎದ್ದು ಕಾಣಿಸುತ್ತೆ. ಹಾಗೇ ಎಷ್ಟೋ ಸಕಾರಾತ್ಮಕವಾದಂಥ ರೀತಿಯಲ್ಲೂ ಕೂಡ ದೈವ ನಮಗೆ ಅನುಕೂಲಗಳನ್ನು ಮಾಡಿಕೊಡ್ತಾ ಬರ್ತದೆ. ಸೊ ಇನ್ನು ಮುಂದಿಂದು ಪೂರ್ವಕೃತ. ಸೊ ನಮ್ಮ ಹಿಂದಿನ ಕೆಲಸಗಳು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಫಲವನ್ನು ಕೊಟ್ಟೇ ಕೊಡಬೇಕು ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಒಂದು ನಂಬಿಕೆ. ನೀನು ಒಳ್ಳೆ ಕೆಲಸ ಮಾಡಿದರೆ ನಿನಗೆ ಒಳ್ಳೆ ಫಲ ಸಿಗುತ್ತೆ, ನೀನೇನೋ ಕೆಟ್ಟ ಕೆಲಸ ಮಾಡಿದರೆ ಆ ಕೆಟ್ಟ ಫಲವನ್ನು ನೀನು ಅನುಭವಿಸಲೇಬೇಕು. ಒಳ್ಳೆ ಕೆಲಸವನ್ನು ನಾವು ಪುಣ್ಯ ಅಂತೀವಿ, ಕೆಟ್ಟ ಕೆಲಸವನ್ನು ಪಾಪ ಅಂತೀವಿ. ಅದಕ್ಕೆ ಪೂರಕ, ಅದಕ್ಕೆ ಸರಿಯಾದಂತಹ ಅನ್ವರ್ಥವಾದಂತಹ ರೀತಿಯಲ್ಲಿ ನಮಗೆ ಫಲಗಳು ಸಿಕ್ಕೇ ಸಿಕ್ಕತ್ತೆ. ಅದು ಇವತ್ತೇ ಕಾಣಿಸುತ್ತಾ ಅಂದರೆ ಕಾಣಿಸಲ್ಲ. ಯಾಕೆ? ಅದು ವಾಸನಾ ರೂಪದಲ್ಲಿ ಅಂದರೆ ಅದು ನಮ್ಮ ಕಾಣದ ರೂಪದಲ್ಲಿ ಅದೊಂದು ಇರುತ್ತೆ, ಅಲ್ಲಿ ಸರಿಯಾದ ಸಂದರ್ಭದಲ್ಲಿ ಅದು ಪ್ರಕಟವಾಗುತ್ತೆ. ಹಿಂದಿನ ನಮ್ಮ ಕಾರ್ಯಗಳ ಫಲ ನಾವು ಅನುಭವಿಸ್ತೀವಿ. ಉಪ್ಪು ತಿಂದ ಮೇಲೆ
1: ನೀರು
0: ಕುಡಿಯಲೇಬೇಕು ಅಂತ ಹೆಂಗೆ ಹೇಳಿದ್ವೋ, ಈಗ ಉಪ್ಪು ನಾನು ತಿನ್ಬಿಟ್ಟಿದ್ದೀನಿ, ಈಗಲೇ ನೀರು ಕುಡಿದೇ ಇರ್ಬೋದು, ಬಟ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ದಾವು ಶುರುವಾಗುತ್ತೆ, ಅವಾಗ ನೀರು ಕುಡಿಲೇಬೇಕು ಅಂತ ಆಗುತ್ತೆ. ಸೊ ಹಾಗೆ ನಾನು ಏನು ಕೆಲಸ ಹಿಂದೆ ಮಾಡಿದ್ನೋ ಅದರ ಫಲವನ್ನು ನಾನು ಅನುಭವಿಸ್ಲೇಬೇಕು, ಅದು ಫಿಕ್ಸ್ ಆಗಿ ಬಂದುಬಿಟ್ಟಿರುತ್ತೆ, ಹಿಂಗಾಗಲೇಬೇಕು ಅಂತ ಬಂದುಬಿಟ್ಟಿರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಪೂರ್ವಕೃತ. ಆದರೆ ಅದು ಯಾವುದರ ಪ್ರಕಟೀಕರಣ? ಅದು ಮತ್ತೆ ಪರಸತ್ವದ ಪ್ರಕಟೀಕರಣ. ಇವೆರಡೂ ಅಲ್ಲದೆ ನಮಗೆ ಮನುಷ್ಯನಿಗೆ ಭಗವಂತನಿಂದ ಕೊಡಲ್ಪಟ್ಟಂತಹ ಕೆಲವು ವಿಶೇಷ ಶಕ್ತಿಗಳಿವೆ. ಅದು ಬಹಿರಂಗ ರೂಪದಲ್ಲಿ ನಮ್ಮ ಇಂದ್ರಿಯಗಳು, 10 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇತ್ಯಾದಿ ಎಲ್ಲ ನಾವು ಹೇಳ್ತೀವಿ. ಹಾಗೆ ಅಂತಃಕರಣ ಅಂತ ಹೇಳ್ತೀವಿ. ಅಂತಃಕರಣದಲ್ಲಿ 4, ಮನಸ್ಸು, ಬುದ್ಧಿ, ಚಿತ್ತ, ಈ ರೀತಿ ಇದನ್ನು ನಾವು ಅಂತಃಕರಣ ಅಂತ ಹೇಳ್ತೀವಿ. ಸೊ ಮನಸ್ಸು ತೊಯ್ದಾಟದ ಒಂದು ಭಾವವನ್ನು ನಮಗೆ ತೋರಿಸುತ್ತೆ, ಅಂದರೆ ಸಂಶಯಾತ್ಮಕ ಮನಸ್ಸು ಅಂತ ಹೇಳ್ತೀವಿ. ಅಂದರೆ ಇದು ಸರಿಯಾ, ಇದು ತಪ್ಪ, ಹಿಂಗೆ ಮಾಡ್ಲಾ, ಹಂಗೆ ಮಾಡ್ಲಾ ಅಂತ ಹೇಳುವಂಥದ್ದು ಮನಸ್ಸು. ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ, ಸಂಶಯ ಯಾವಾಗಲೂ, ಆಸೆ, ಅದು ಚೆನ್ನಾಗಿದೆಯಲ್ವ ಅದನ್ನು ತಗೊಳ್ಳಾ ಬೇಡ್ವಾ. ಆದರೆ ನಿರ್ಣಯಾತ್ಮಕ ಬುದ್ಧಿ ಅಂತ ಹೇಳ್ತೀವಿ, ಇದು ಸರಿ ಹೀಗೆ ಮಾಡು ಅಂತ ಹೇಳುವಂಥದ್ದು ಬುದ್ಧಿ. ಅದು ಧೀಹಿ, ಆ ಧೀ ವರ್ತನೆ ನಮ್ಮ ಪೌರುಷ. ನನ್ನ ಧೀ ವರ್ತನೆ ಸರಿ ಇದ್ದರೆ ನಾನು ಸರಿಯಾದ ಆಯ್ಕೆಯನ್ನು ಮಾಡ್ಕೊಳ್ತೀನಿ, ಆಗ ನನ್ನ ಪೌರುಷ ಸರಿಯಾದ ರೀತಿಯಲ್ಲಿರುತ್ತೆ, ನನ್ನ ಪ್ರಯತ್ನ ಸರಿಯಾದ ರೀತಿಯಲ್ಲಿರುತ್ತೆ. ಅದನ್ನು ತೀರ್ಮಾನ ಮಾಡುವಂಥದ್ದು ಯಾವುದು? ಧೀಶಕ್ತಿ. ನನ್ನ ಕೆಲಸವನ್ನು ತೀರ್ಮಾನ ಮಾಡುವಂಥದ್ದು ಧೀಶಕ್ತಿ. ಆ ಧೀಶಕ್ತಿ ಯಾವುದರ ಒಂದು ಪ್ರಕಟೀಕರಣ? ಅದು ಪರಸತ್ವದ ಪ್ರಕಟೀಕರಣ. ಸೊ ನನ್ನಲ್ಲಿ ನನ್ನ ಬುದ್ಧಿಶಕ್ತಿಯ ಮೂಲಕ ಆ ಪರಸತ್ವದ ಒಂದು ಶಕ್ತಿ, ಚೈತನ್ಯ ಸರಿಯಾದ ರೀತಿಯಲ್ಲಿ ವ್ಯಕ್ತವಾದಾಗ, ಪ್ರಕಟೀಕೃತವಾದಾಗ, ನನ್ನ ಪೌರುಷ, ನನ್ನ ನರ ಪ್ರಯತ್ನ, ಮನುಷ್ಯ ಪ್ರಯತ್ನ ಸರಿಯಾದ ದಿಕ್ಕಿನಲ್ಲಿ ಇರುತ್ತೆ. ಸೊ ಹಾಗೆ ನಾನು ಇವತ್ತಿನ ಕೆಲಸ ನನಗೆ ಮುಂದಿನ ಕರ್ಮವನ್ನು ತೀರ್ಮಾನ ಮಾಡುತ್ತೆ. ಹಾಗೆ ಹಿಂದಿನ ಜನ್ಮದಲ್ಲಿ ನಾನು ಸರಿಯಾಗಿ ಇದ್ದಿದ್ರೆ ಇವತ್ತು ನನಗೆ ಸರಿಯಾದ ವಾಸನೆಗಳು ನನಗೆ ಬಂದಿರ್ತಿದ್ವು. ಪ್ರಕೃತಿಯನ್ನು ನಾನು ಗೌರವಿಸಿ ಸಂರಕ್ಷಿಸಿ ಪೋಷಿಸಿದರೆ ಅದು ನನಗೆ ಸರಿಯಾದ ರೀತಿಯ ಫಲಗಳನ್ನು ಕೊಡುತ್ತೆ. ಒಟ್ಟಿನಲ್ಲಿ ಈ ಮೂರೂ ಕೂಡ ಅದೇ ಪರಸತ್ವದ ಬೇರೆ ಬೇರೆ ರೂಪದ ಪ್ರಕಟೀಕರಣ ಅನ್ನೋದನ್ನು ನಾವು ಈ ಮುಕ್ತಕದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ.
2: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 137 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾ MR ಸೀತಾರಾಮ್ ರವರು.

ಪ್ರೀತಿಯಾಂಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 28 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 14 ರೂಪಾಯಿ, ಗುಂಡು ಬದನೆಕಾಯಿ 16 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
3: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
0: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಭರತ್ ಮಾನಸಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ದೇವರು ಇವರಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಮಾನಸಿಕ ಆರೋಗ್ಯ ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ನಿಮನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ಶುಶ್ರೂಷಕರಾದ ಶ್ರೀ ಮೋಹನ್ ಕೃಷ್ಣ ಹಾಗೂ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೋಕುಲ್ ಎನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ನಮಸ್ಕಾರ. ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಸ್ತುತಪಡಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನನಗೆ ಬೇಕಾದುದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಿನಂತಹ ಮನಸ್ಸುಗಳು. ಅಂತಹ ಕೆಲವೇ ಯುವ ಜನರಿಂದ ದೇಶದ ಭವಿಷ್ಯವನ್ನೇ ಬದಲಾಯಿಸಬಲ್ಲೆ. ಹೀಗೆಂದವರು ಯಾರು ಗೊತ್ತಾ? ವೀರ ಸನ್ಯಾಸಿ, ಅಪ್ರತಿಮ ದೇಶಭಕ್ತರಾದಂತಹ ಸ್ವಾಮಿ ವಿವೇಕಾನಂದರು. ನಿಜ, ಯುವಶಕ್ತಿ ಎನ್ನುವಂಥದ್ದು ಯಾವುದೇ ದೇಶದ ಅತ್ಯಪೂರ್ವವಾದಂತಹ ಸಂಪನ್ಮೂಲ. ಏಕೆಂದರೆ ದೇಶದ ಭವಿಷ್ಯವನ್ನು ರೂಪಿಸುವವರು ಯುವಜನರು. ಈ ಸಂದರ್ಭದಲ್ಲಿ ಯುವಜನರು ಮತ್ತು ಮಾನಸಿಕ ಆರೋಗ್ಯ ಕುರಿತಂತೆ ಒಂದಿಷ್ಟು ಚರ್ಚೆ ನಮ್ಮ ಇಂದಿನ ಸಂಚಿಕೆಯಲ್ಲಿ. ನಮ್ಮೊಂದಿಗಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದಲ್ಲಿ ಮನೋವೈದ್ಯಕೀಯ ಶುಶ್ರೂಷಕರಾಗಿರುವಂತಹ ಶ್ರೀ ಮೋಹನ್ ಕೃಷ್ಣ ಪಿವಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅಪಾರವಾದ ನಂಬಿಕೆಯನ್ನು ದೇಶದ ಯುವಶಕ್ತಿಯ ಮೇಲೆ ವಿವೇಕಾನಂದರು ಇಟ್ಟಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿಯೇ ಅವರು ಸದೃಢವಾದಂತಹ ದೇಹ ಮತ್ತು ಮನಸ್ಸನ್ನು ಹೊಂದಿರುವ ಯುವ ಜನರು ಬರಬೇಕು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ಆದರೆ ವಿವೇಕಾನಂದರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಏನು ಸಂಬಂಧ?
1: ನೀವೇ ಹೇಳಿದಾಗೆ ಉಕ್ಕಿನ ಸ್ನಾಯುಗಳು, ಧೈರ್ಯವಾದಂಥ ಮನಸ್ಥಿತಿ ಇರುವಂಥ ಯುವ ಜನರು ನನಗೆ ಬೇಕು ಅಂತ ಅವ್ರು ಹೇಳಿದರು. ಧೈರ್ಯವಾದ ಮನಸ್ಥಿತಿ ಇರುವಂಥ ಯುವ ಜನರು ಅಂದರೆ ಆರೋಗ್ಯವಾಗಿ ಇರುವಂಥ ಯುವಜನರು. ಅದರ ಬಗ್ಗೆ ಅವರು ಅವಾಗಲೇ 150 ವರ್ಷಗಳ ಹಿಂದೆಯೇ ಅವರು ಹೇಳಿದರು, ಈ ರೀತಿಯಾದ ಯುವಜನರಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ಅಂಥೇಳಿ. ಹಾಗಾಗಿ ವಿವೇಕಾನಂದರಿಗೂ ಮತ್ತು ಯುವಜನರಿಗೂ ಮತ್ತು ಮಾನಸಿಕ ಆರೋಗ್ಯಕ್ಕೂ ಬಹಳ ನಿಕಟವಾದ ಸಂಬಂಧ ಇದೆ.
0: ಈಗ ಆರೋಗ್ಯ ಅಂತಂದರೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಿದ್ದು ಎನ್ನುವ ಸೀಮಿತವಾದ ಜ್ಞಾನ ನಮ್ಮಲ್ಲಿತ್ತು ಮುಂಚೆ. ಆದರೆ ಇತ್ತೀಚೆಗೆ ಅದು ಪೂರ್ತಿ ಬದಲಾಗಿದೆ. ಆರೋಗ್ಯ ಅಂತಂದ್ರೆ ಅದು ಹಲವು ಆಯಾಮಗಳನ್ನು ಒಳಗೊಂಡಿದೆ. ಸಮಗ್ರ ಆರೋಗ್ಯದಲ್ಲಿ ಅದೆಲ್ಲದೂ ಇರಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಪ್ರಿಯವಾಗಿದೆ. ಆದರೆ ಅಧ್ಯಾತ್ಮ ವಿಚಾರಗಳಿಂದ ಮಾನಸಿಕ ಆರೋಗ್ಯಕ್ಕೆ ಏನಾದರೂ ಪ್ರಯೋಜನ ಇದೆಯಾ?
1: ಬಹಳ ಪ್ರಯೋಜನ ಇದೆ. ಈಗ WHO ಅವರು ಆರೋಗ್ಯದ ಡೆಫಿನೇಷನ್ನೇ ಚೇಂಜ್ ಮಾಡಿದ್ದಾರೆ. ನೀವು ಹೇಳಿದಾಗೆ ಬರೀ ಫಿಸಿಕಲ್, ದೈಹಿಕವಾದ ಆರೋಗ್ಯದ ಮಾತ್ರ ಪ್ರಾಮುಖ್ಯ ಮೊದಲಿತ್ತು. ಈಗ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ಅಂತ ಈ ಎಲ್ಲದನ್ನು ಆ್ಯಡ್ ಮಾಡಿದ್ದಾರೆ. ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮ. ಹಾಗಾಗಿ ಇದೆಲ್ಲವೂ ಸರಿಯಾಗಿದ್ದರೆ ಮಾತ್ರ, ಒಂದು ಬ್ಯಾಲೆನ್ಸ್ಡಾಗಿದ್ದರೆ ಮಾತ್ರ ಒಂದು ದೃಢವಾದ ದೇಹ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ.
0: ಏನು ಮಾಡುತ್ತೆ ಈ ಅಧ್ಯಾತ್ಮ ಅನ್ನುವಂಥದ್ದು? ಯಾವ ರೀತಿಯಲ್ಲಿ ಒಂದು ಮನಸ್ಸಿನ ಆರೋಗ್ಯಕ್ಕೆ ಸಹಕಾರಿ?
1: ಸ್ಪಿರಿಚುಯಾಲಿಟಿಯಿಂದ, ಧ್ಯಾನದಿಂದ ಮನಸ್ಸನ್ನು ನಾವು ಕೇಂದ್ರೀಕರಿಸ್ಕೋಬೋದು, ಫೋಕಸ್ಡಾಗಿರ್ಬೋದು. ಈಗಿನ ಯುವಜನರ ಪ್ರಾಬ್ಲಮ್ ಏನಂದರೆ ಬಹಳ ಡಿಸ್ಟ್ರಾಕ್ಷನ್ಸ್ ಇದೆ. ಮೊಬೈಲ್ ಡಿಸ್ಟ್ರಾಕ್ಷನ್ ಇದೆ, ಅಲ್ಲದೆ ಹಲವಾರು ರೀತಿಯಾದ ಡಿಸ್ಟ್ರಾಕ್ಷನ್ ಇರೋದರಿಂದ ಅವ್ರಿಗೆ ಆ ಸ್ಟ್ರೆಂತ್ ಸಿಗ್ತಾ ಇಲ್ಲ. ಮೊದಲಿನ ಹಾಗೆ ಇದ್ದ ಹಾಗೆ ಈಗ ಆಗ್ತಾ ಇಲ್ಲ. ಅದರಿಂದ ಈಗ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ, ಅಡಿಕ್ಷನ್ಸ್ ಆಗ್ತಾ ಇದೆ. ಆಮೇಲೆ ಮದ್ಯಪಾನ, ಧೂಮಪಾನ, ಹಾಗೇನೆ ಇಂಟರ್ನೆಟ್ ಅಡಿಕ್ಷನ್ನು, ಆ ರೀತಿಯಾದ ಬೇರೆ ಬೇರೆಯಾದ ಅಡಿಕ್ಷನ್ಸ್ಗೆ ಹೋಗ್ತಾ ಇದ್ದಾರೆ. ಆ ಸ್ಪಿರಿಚುಯಾಲಿಟಿ ಇದ್ದರೆ ಇದೆಲ್ಲನೂ ನಾವು ತಪ್ಪಿಸ್ಬೋದು ಅಂತ ನಂಬೋದು ನಾವು.
0: ಸ್ವಾಮಿ ವಿವೇಕಾನಂದರು ಧ್ಯಾನ ಮತ್ತು ಆತ್ಮಾವಲೋಕನ ಎನ್ನುವುದರ ಬಗ್ಗೆ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಅದು ಯುವ ಜನರಿಗೆ ಮಾತ್ರವಲ್ಲ, ಎಲ್ಲರಿಗೂ ದಾರಿದೀಪವಾಗುವಂಥದ್ದು. ಅದರ ಬಗ್ಗೆ ಏನು ಹೇಳ್ತೀರಿ?
1: ಧ್ಯಾನ ಮತ್ತು ಆತ್ಮಾವಲೋಕನದಿಂದ ನಾವು ನಮ್ಮ ಮನಸ್ಸಿನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಧ್ಯಾನದಲ್ಲಿ

0: ಕೂತ್ಕೊಳ್ಳುವಾಗ ಏನೇನು ಚಿಂತನೆಗಳು ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ, ಅದನ್ನ ಹೇಗೆ, ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಇರುತ್ತೆ, ನಕಾರಾತ್ಮಕ ಚಿಂತೆಗಳು ಇರುತ್ತೆ. ಆದಷ್ಟು ನಾವು ಸಕಾರಾತ್ಮಕ ಚಿಂತೆಗಳನ್ನು ಜಾಸ್ತಿ ಬೆಳೆಸ್ಕೊಳ್ಳಿಕ್ಕೆ ಧ್ಯಾನದಿಂದ ಮತ್ತೆ ನೀವು ಹೇಳಿದಾಗೆ ಆತ್ಮಾವಲೋಕನದಿಂದ ಬಹಳ ನಮಗೆ ಹೆಲ್ಪ್ ಆಗುತ್ತೆ.
1: ಈ ಯುವ ಜನರಲ್ಲಿ ಭಾವನೆಗಳ ಮೇಲೆ ಯಾವುದೇ ರೀತಿಯ ಒಂದು ನಿಯಂತ್ರಣ ಇರುವುದಿಲ್ಲ, ಹಾಗಾಗಿ ಭಾವನಾತ್ಮಕ ನಿಯಂತ್ರಣಕ್ಕೆ ಇದು ಸಹಾಯ ಮಾಡುತ್ತಾ?
0: ಹೌದು ಹೌದು ಹೌದು, ಯಾಕಂದ್ರೆ ಅವ್ರಿಗೆ ಹಲವಾರು ಡಿಸ್ಟ್ರಾಕ್ಷನ್, ನಾನು ಮೊದಲೇ ಹೇಳಿದ್ದಂದ್ರೆ ಏನೇನೋ ಇವಾಗ ಇಂಟರ್ನೆಟ್ನಲ್ಲಿ ಏನೇನೋ ನೋಡಿರ್ತಾರೆ, ಅದಕ್ಕೆ ರಿಲೇಟೆಡ್ ಭಾವನೆಗಳು ಬರ್ತಾ ಇರುತ್ತೆ. ಅದು ಕಡಿಮೆ ಮಾಡಬೇಕಾದ್ರೆ ನಾವು ಧ್ಯಾನ ಮತ್ತೆ ಆತ್ಮಾವಲೋಕನ ಬಹಳ ಮುಖ್ಯ.
1: ಮಾನಸಿಕ ಆರೋಗ್ಯ ಆರೈಕೆ ಕಾಯ್ದೆ 2017 ಅನ್ನುವಂಥದ್ದು ಇಡೀ ಈ ಒಂದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಪ್ರಮುಖವಾದಂತಹ ಕಾಯ್ದೆ ಆಗಿದೆ. ಅದರಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನ ನೀಡಲಾಗಿದೆ, ಅದನ್ನ ಅನುಸರಿಸಿಕೊಂಡೇ ಇದೆಲ್ಲವನ್ನ ಮಾಡಲಾಗ್ತಾ ಇದೆ. ಅದರಲ್ಲಿ ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಲಾಗಿದೆಯಾ? ಹೇಗೆ?
0: ಬಹಳನೇ ಪ್ರಸ್ತಾಪ ಮಾಡಲಾಗಿದೆ. ಮೊದಲು ಯುವ ಜನರಾಗ್ಲಿ ಯಾರೇ ಆಗ್ಲಿ ಒಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಅಪರಾಧವಾಗಿ ನೋಡ್ತಾ ಇದ್ರು. ಎಲ್ಲರಿಗೂ ಜೀವನದ ಬಗ್ಗೆ ಆಸೆ ಇರುತ್ತೆ, ಜೀವನ ಎಲ್ಲರೂ ಮಾಡಬೇಕು ಅಂತಾನೆ ಆಸೆಯಲ್ಲಿ ಇರ್ತಾರೆ. ಆದರೆ ಕೆಲವು ಸಂದರ್ಭಗಳಿಂದ ಮಾನಸಿಕ ಒತ್ತಡಗಳಿಂದ ತೊಂದರೆಗಳಿಂದ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು. ಈಗ ಅದನ್ನ ಡಿಕ್ರಿಮಿನಲೈಸ್ ಮಾಡಿದ್ದಾರೆ, ಅದು ಒಂದು ಅಪರಾಧ ಅಲ್ಲ. ಅವರಿಗೆ ಬೇಕಾಗಿರೋದು ಚಿಕಿತ್ಸೆ ಮತ್ತೆ ಸಪೋರ್ಟ್. ಆದ್ದರಿಂದ ನಾವು ಅವ್ರನ್ನ ಮತ್ತೆ ವಾಪಸ್ ನಾರ್ಮಲೈಸ್ ಮಾಡ್ಬೋದು ಅನ್ನೋದು ಈಗ ಹೊಸ ಕಾಯ್ದೆಯ ಪ್ರಕಾರ ಅದನ್ನ ಕ್ರಿಮಿನಲೈಸೇಷನ್ ತೆಗೆದು ಡಿಕ್ರಿಮಿನಲೈಸ್ ಮಾಡಿದ್ದಾರೆ. ಆಮೇಲೆ ಎಲ್ಲರಿಗೂ ಮಾನಸಿಕ ಆರೋಗ್ಯಕ್ಕೆ ಆಕ್ಸೆಸ್ ಇಂಪ್ರೂವ್ ಮಾಡಿದ್ದಾರೆ. ಇವಾಗ ಯುವಜನರಾಗಲಿ, ಇವಾಗ ತುಂಬಾ ಸ್ಟಿಗ್ಮಾ ಇರ್ತಾ ಇತ್ತು, ನಮ್ಮ ನಿಮ್ಹ್ಯಾನ್ಸ್ಗೆ ಆಗಲಿ ಮೊದಲು ಯಾರೂ ಜಾಸ್ತಿ ಬರ್ತಾ ಇರಲಿಲ್ಲ. ಯಾಕಂದರೆ ನಿಮ್ಹ್ಯಾನ್ಸ್ಗೆ ಒಂದ್ಸಲ ಬಂದ್ಬಿಟ್ರೆ ಒಂದು ಲೇಬಲ್ ಥರ ಬಂದ್ಬಿಡ್ತಾ ಇತ್ತು, ಅವ್ರ ಮಾನಸಿಕ ರೋಗಿ, ಅವರಿಂದ ಏನು ಪ್ರಯೋಜನ ಇಲ್ಲ, ಅವ್ರಿಗೊಂದು ಕೆಲಸ ಕೊಡೋದಕ್ಕಾಗಲಿ ಅವರ ಮದುವೆ ವಿಷಯಕ್ಕಾಗಲಿ ಇದೆಲ್ಲ ಒಂದು ಅಡಚಣೆಗಳಾಗ್ತಾ ಇತ್ತು. ಈಗ ಅದನ್ನು ನಾರ್ಮಲೈಸ್ ಮಾಡಿದ್ದಾರೆ, ಯಾರಿಗೆ ಬೇಕಿದ್ರು ಮೆಂಟಲ್ ಹೆಲ್ತ್ ಆಕ್ಸೆಸ್, ಆರೋಗ್ಯಕ್ಕೋಸ್ಕರ, ಮಾನಸಿಕ ಆರೋಗ್ಯಕ್ಕೋಸ್ಕರ ಅವರು ನಿಮ್ಹ್ಯಾನ್ಸ್ ಆಗಲಿ, ಅದೇ ರೀತಿಯಾದ ಹಲವಾರು ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಆಕ್ಸೆಸ್ ಆಗಲಿ ಎಲ್ಲದನ್ನು ತಗೊಂಡು ಅವರ ಮನಸ್ಸನ್ನು ಸರಿಪಡಿಸಿಕೊಳ್ಬೇಕು.
1: ಹಾಗಾಗಿ ಮುಖ್ಯವಾಗಿ ಎಲ್ಲರಿಗೂ ಮಾನಸಿಕ ಆರೋಗ್ಯದ ಒಂದು ಚಿಕಿತ್ಸೆಯ ಹಕ್ಕನ್ನ ನೀಡಲಾಗಿದೆ.
0: ಹೌದು,
1: ಹಾಗೇನೆ ನೀವ್ ಹೇಳಿದ ಹಾಗೆ ಆತ್ಮಹತ್ಯೆ ಏನಿತ್ತು ಇದೊಂದು ಶಿಕ್ಷಾರ್ಹ ಅಪರಾಧ ಅನ್ನ ಹಾಗೆ ನೋಡಲಾಗ್ತಿತ್ತು, ಅದನ್ನ ತೆಗೆದು ಅದಕ್ಕೆ ಒಂದು ಚಿಕಿತ್ಸೆಯನ್ನ ಕೊಡಬೇಕು ಎನ್ನುವ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು
0: ಹಾಗೆ ಎಲ್ಲಾ ಕಡೆನೂ ಮಾನಸಿಕ ಆರೋಗ್ಯಕ್ಕೆ ಬೇಕಾದ ವ್ಯವಸ್ಥೆಗಳಾಗಬೇಕು ಅನ್ನೋದನ್ನು ಆ ಕಾಯ್ದೆನಲ್ಲಿ ಮಾಡಿದ್ದಾರೆ.
1: ಈಗ ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಶುಶ್ರೂಷೆಯನ್ನ ಮಾಡ್ತಾ ಅನೇಕ ದಶಕಗಳ ಕಾಲ ತಾವು ಸೇವೆಯನ್ನ ಸಲ್ಲಿಸಿದ್ದಿ, ಹಾಗಾಗಿ ಈ ಶುಶ್ರೂಷಕರ ಪಾತ್ರ ಎಷ್ಟರ ಮಟ್ಟಿನ?
0: ಬಹಳನೇ ಇದೆ. ಯಾಕಂದ್ರೆ ಇವಾಗ ಮನೋವೈದ್ಯಕೀಯ ಡಾಕ್ಟರ್ಗಳು ಅವ್ರನ್ನ ಪೇಷಂಟ್ಸ್ನ ಅಸೆಸ್ ಮಾಡ್ತಾರೆ, ಡಯಾಗ್ನೋಸ್ ಮಾಡ್ತಾರೆ, ಆಮೇಲೆ ಬೇಕಿದ್ದ ಚಿಕಿತ್ಸೆನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಆದರೆ ಅವ್ರನ್ನ 24 ಗಂಟೆ ನಾವು ವಾರ್ಡಲ್ಲಿ ಇಟ್ಕೊಂಡು ಬೆಳಗಿನ ಟೈಮ್ನಲ್ಲಾಗಲಿ ರಾತ್ರಿ ಟೈಮಲ್ಲಾಗಲಿ ಪೇಷಂಟ್ನ ಟೋಟಲ್ ಆಗಿ ಕಸ್ಟಡಿ ತೊಗೊಂಡ್ಬಿಟ್ಟು ನಾವು ಅವ್ರನ್ನ ಆರೈಕೆ ಮಾಡ್ತೀವಿ. ಇವ್ರು ಹೇಳಿದ್ದ ವೈದ್ಯಕೀಯ ಅಡ್ವೈಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸಪೋರ್ಟ್, ಎಮೋಷನಲ್ ಸಪೋರ್ಟು, ಆಮೇಲೆ ಅವ್ರಿಗೆ ಬೇಕಾದ ಆಹಾರ ರೆಕ್ರಿಯೇಷನ್ ಎಲ್ಲನೂ ನಾವು ಟೈಮ್ ಟು ಟೈಮ್ ಕೊಟ್ಟು ಅವ್ರನ್ನ ಮನಸ್ಸನ್ನು ಒಂದು ನಿಯಂತ್ರಣಕ್ಕೆ ತರೋದಕ್ಕೆ ನಾವು ಬಹಳ ಇಂಪಾರ್ಟೆಂಟ್ ಇದು ಮಾಡ್ತೀವಿ. ಅದಲ್ಲದೆ ಸಮಾಜದಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ, ಈ ವಿಷಯದ ಬಗ್ಗೆ ಹಲವಾರು ಅಪನಂಬಿಕೆಗಳು ಈಗಲೂ ಇದೆ.
1: ಹೌದು,
0: ಈಗಲೂ ಜನ ದೇವಾಭೂತದ ಬಗ್ಗೆ ನಂಬ್ತಾರೆ, ಇಲ್ಲಾಂದ್ರೆ ದೇವಸ್ಥಾನಗಳಿಗೆ ಹೋದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾರೆ. ಈ ಅಪನಂಬಿಕೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳಿಕ್ಕೂ ಸಹ ನಾವು ಅರಿವು ಮೂಡಿಸ್ಲಿಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ, ಕುಟುಂಬದವ್ರಿಗೆಲ್ಲರಿಗೂ ಇದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಾವು ಅವರಿಗೆ ಅರಿವು ಮೂಡಿಸ್ತೇವೆ.
1: ನೀವು ಹೇಳಿದ್ರಿ ಇಂದಿಗೂ ಕೂಡ ಸಮಾಜದಲ್ಲಿ ಅನೇಕ ತಪ್ಪು ನಂಬಿಕೆಗಳು ಇದೆ ಅಂತ ಹೇಳಿ, ಅದರಲ್ಲಿ ಒಂದು ಅಂತಂದ್ರೆ ಮಾನಸಿಕ ಸಮಸ್ಯೆಗಳು ಇರುವಂತವರು ತೀರ ಹಿಂಸಾತ್ಮಕವಾದಂತಹ ಒಂದು ವರ್ತನೆಯನ್ನ ಹೊಂದಿರ್ತಾರೆ, ಅಂದ್ರೆ ಹೊಡೆಯುವಂಥದ್ದು, ಬಡಿಯುವಂಥದ್ದು, ಕಿರ್ಚುವಂಥದ್ದು, ಈ ರೀತಿಯಾಗಿ ಅಂತ ಮಾಧ್ಯಮಗಳಲ್ಲಿಯೂ ಕೂಡ ಎಲ್ಲೋ ಅವರನ್ನ ತೋರಿಸುವಂತಹ ಚಿತ್ರಗಳು ಮತ್ತು ದೃಶ್ಯಗಳು ಏನಿದೆ ಈ ಒಂದು ತಪ್ಪು ಕಲ್ಪನೆಗೆ ಇನ್ನಷ್ಟು ಪುಷ್ಟಿಯನ್ನ ಕೊಡುತ್ತೆ. ಶುಶ್ರೂಷಕರಾಗಿ ತಾವು ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೀರಿ, ಇದರ ಬಗ್ಗೆ ಏನ್ ಹೇಳ್ತೀರಿ?
0: ಇದು ಒಂದು ತಪ್ಪು ನಂಬಿಕೆ ಮಾಧ್ಯಮಗಳಿಂದ ಅಲ್ಲ ಸಿನಿಮಾಗಳಲ್ಲಾಗಲಿ ಆ ರೀತಿ ಪ್ರೊಜೆಕ್ಟ್ ಮಾಡಿರೋದು ಒಂದು ತಪ್ಪು ಅಂತಾನೆ ಆಗುತ್ತೆ. ಓ ಇವಾಗ 200 ಡಿಫ್ರೆಂಟ್ ಟೈಪ್ ಆಫ್ ಡಿಸಾರ್ಡರ್ಸ್ ಇದೆ, ಅದರಲ್ಲಿ ಯಾವುದೋ ಒಂದರಲ್ಲಿ ಎರಡರಲ್ಲಿ ಆ ರೀತಿ ವೈಲೆಂಟ್ ಟೆಂಡೆನ್ಸೀಸ್ ಇರ್ಬೋದು.

0: ತುಂಬಾ ಜಿಗುಪ್ಸೆ ಇರೋರು, ಡಿಪ್ರೆಷನ್ ಇರೋರು, ಆಕ್ಚುಲಿ ಅವ್ರಿಗೆ ಯಾವುದೋ ರೀತಿ ಬೇರೆಯವರು ಅವ್ರ ಮೇಲೆ ವೈಲೆನ್ಸ್ ಮಾಡ್ತಾ ಇರೋತ್ತು, ಅವ್ರಿಗೆ ವೈಲೆಂಟ್ ಆಗೋದೇ ಇಲ್ಲ. ಕೆಲವು ಸಿಚುಯೇಷನ್ಸ್ ಅಲ್ಲಿ, ಕೆಲವು ಡಿಸಾರ್ಡರ್ಸ್ ಅಲ್ಲಿ ಮಾತ್ರ ವೈಲೆನ್ಸ್ ಇರುತ್ತೆ, ಎಲ್ಲಾದ್ರಲ್ಲೂ ಇರೋದಿಲ್ಲ. ಆಮೇಲೆ ಅದಕ್ಕೆ ಈಗ ಔಷಧಿಗಳು ಬಹಳ ಸಿಗುತ್ತೆ. 1 or 2 doses ಔಷಧಿ ದೇಹಕ್ಕೆ ಹೋಗ್ತಾ ಇದ್ದಂಗೆ ಆ ವೈಲೆಂಟ್ ಟೆಂಡೆನ್ಸಿ ಅದೆಲ್ಲನೂ ಕಡಿಮೆ ಆಗ್ಬಿಡುತ್ತೆ. ಅವರು ಅದೆಲ್ಲ ಕಡಿಮೆ ಮಾಡ್ಕೊಂಡು ನಾರ್ಮಲ್ ಆಗೇ ಬಿಹೇವ್ ಮಾಡ್ತಾರೆ ನಾವು ನೋಡಿರೋ ಹಾಗೆ. ಅದರಿಂದ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ.
1: ಮಾನಸಿಕ ರೋಗಿಗಳ ಆರೈಕೆಯಲ್ಲಿ ಕುಟುಂಬದವರ ಪಾತ್ರ ಎಷ್ಟರ ಮಟ್ಟಿಗೆ?
0: ಬಹಳ. ನಾವು ಕ್ಯಾನ್ಸರ್ ಬಂದರೆ ಅಥವಾ ಒಂದು ಹೃದಯದ ತೊಂದರೆ ಬಂದರೆ ಎಲ್ಲರೂ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಅವ್ರಿಗೆ ಆರೈಕೆ ಮಾಡ್ತಾರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಬಹಳ ಕಾಸ್ಟ್ಲಿ ಆದರೂ ಸಹ ಇದೆಲ್ಲ ಖರ್ಚು ಮಾಡಿ ಟ್ರೀಟ್ ಮಾಡಿಸ್ತಾರೆ. ಅದೇ ಒಂದು ಮಾನಸಿಕ ಕಾಯಿಲೆ ಬಂದರೆ ನೀವು ಹೇಳ್ದಂಗೆ ಸ್ವಲ್ಪ ವೈಲೆಂಟ್ ಟೆಂಡೆನ್ಸಿ ಸ್ಟಾರ್ಟಿಂಗ್ನಲ್ಲಿ ತೋರಿಸ್ತಾರೆ, ಯಾಕಂದರೆ ಅದ್ರದ ನೇಚರ್ ಆಫ್ ಇಲ್ನೆಸ್ ಆ ರೀತಿ. ಆವಾಗ ಇವರು ಆಸ್ಪತ್ರೆಗೆ ಕರ್ಕೊಂಡು ಬರೋ ಬದಲು ಮನೆಯಿಂದ ಹೊರಗಾಕ್ಬಿಡೋದು, ಅವ್ರನ್ನ ಆರೈಕೆ ಮಾಡಿಸದೇ ಇರೋದು, ಹಾಗೆ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ತೊಂದರೆ. ಆಮೇಲೆ ಇದಕ್ಕೆ ಏನು ಕ್ಯಾನ್ಸರ್ ಅಷ್ಟಾಗಲಿ ಹಾರ್ಟ್ ಡಿಸೀಸ್ ಅಷ್ಟಾಗಲಿ ನಮಗೆ ಖರ್ಚು ಅಷ್ಟಿಲ್ಲ. ಔಷಧಿಗಳು ಕೊಡ್ತಾ ಬಂದರೆ ಬಹಳ ಬೇಗನೆ ಗುಣ ಆಗ್ತಾರೆ. ಅದರಿಂದ ನಾವು ಕುಟುಂಬದವರು ಸಹ ಸ್ಟಿಗ್ಮಾ ಎಲ್ಲ ಬಿಟ್ಬಿಟ್ಟು ಇವರು ಬಹಳ ಸಪೋರ್ಟಿವ್ ಆಗಿ ಇರಬೇಕು ಅಂತ ನನ್ನ ಅನಿಸಿಕೆ.
1: ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ?
0: ಏನು ಹೇಳ್ತೀನಿ ಅಂದರೆ, ಈಗ ಮಾನಸಿಕ ರೋಗಗಳು ಸಮಾಜದಲ್ಲಿ ಜಾಸ್ತಿ ಕಾಣ್ತಾ ಇದೆ, ಒತ್ತಡಗಳು ಜಾಸ್ತಿ ಆಗಿದೆ, ಹಾಗಾಗಿ ಜನಗಳಲ್ಲಿ ತೊಂದರೆಗಳು ಜಾಸ್ತಿ ಆಗಿದೆ. ಆಮೇಲೆ ಸ್ಟಿಗ್ಮಾನು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿದೆ. ಬಟ್ ಆದರೆ ಆಸ್ಪತ್ರೆ ವ್ಯವಸ್ಥೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲರೂ ಮುಂದೆ ಬಂದು ಅವರು ಟ್ರೀಟ್ಮೆಂಟ್ ಅವೈಲ್ ಮಾಡ್ಕೊಳ್ಬೇಕು. ಟ್ರೀಟ್ಮೆಂಟ್ ಅವೈಲ್ ಮಾಡಿಕೊಂಡ್ರೆ ನಾರ್ಮಲ್ ಆಗಿ ಇವರು ಬೇರೆ ಯಾವುದೇ ರೀತಿಯಾದ ಜನ ಹೇಗೆ ಆಗಿದ್ದಾರೆ ಅದೇ ರೀತಿಯಾಗಿ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಎಲ್ಲರಂತೆ ಅವರು ಜೀವನ ನಡೆಸ್ಬೋದು. ಅದರಿಂದ ಸ್ಟಿಗ್ಮಾ ಅವ್ರ ಕಡೆ ತೋರಿಸೋದು ತಪ್ಪು. ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಯೂಟಿಲೈಸ್ ಮಾಡದೇ ಇರೋದು ತಪ್ಪು, ಅದೆಲ್ಲನೂ ಸರಿಪಡಿಸಬೇಕು ಅಂತ ನನ್ನ.
1: ಇಲ್ಲಿಯವರೆಗೆ ವಿವೇಕಾನಂದರ ಒಂದು ಆದರ್ಶಗಳು, ಅವರು ಹೇಳಿದಂತಹ ಮಾತುಗಳು ಹೇಗೆ ನಮ್ಮ ಜೀವನಕ್ಕೆ ಅನ್ವಯ ಆಗುತ್ತೆ, ವಿಶೇಷವಾಗಿ ಯುವ ಜನರು ಹೇಗೆ ಅದನ್ನು ಅಳವಡಿಸಿಕೊಳ್ಬೇಕು ಮತ್ತು ಮಾನಸಿಕ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎನ್ನುವುದರ ಕುರಿತಾಗಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಮಾನಸಿಕ ಅನಾರೋಗ್ಯದ ಕುರಿತು ಇಂದಿಗೂ ನಮ್ಮ ಸಮಾಜದಲ್ಲಿ ಕಳಂಕ ಅನ್ನುವಂತಹ ಒಂದು ಭಾವನೆ ಇದೆ. ಹಾಗಾಗಬಾರದು. ಯುವ ಜನರ ಮಾನಸಿಕ ಆರೋಗ್ಯದ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನ ವಹಿಸಬೇಕು ನಿಜ. ಆದರೆ ಇದೆ ಅಂತ ಗೊತ್ತಾಗೋದು ಹೇಗೆ? ಅದನ್ನು ಗುರುತಿಸುವ ರೀತಿ ಯಾವುದು? ಗುರುತಿಸಿದ್ವಿ ಅಂತಾನೆ ಇಟ್ಕೊಳ್ಳೋಣ, ಅದಕ್ಕೆ ಚಿಕಿತ್ಸೆ ಇದೆಯಾ, ಎಲ್ಲಿ ಸಿಗುತ್ತೆ, ಈ ಎಲ್ಲ ವಿಷಯಗಳ ಕುರಿತಾಗಿ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಮನೋವೈದ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಗೋಕುಲ್ ಎನ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅನ್ನುವುದರ ಜೊತೆಗೆ ಪ್ರಸಕ್ತ ಸನ್ನಿವೇಶದಲ್ಲಿ ಯುವ ಜನರು ಸಾಕಷ್ಟು ರೀತಿಯ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಅವುಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ಹೇಳಬಹುದಾ?
2: ಇಂದಿನ ಸನ್ನಿವೇಶದಲ್ಲಿ ಯುವಜನತೆ ಎದುರಿಸುತ್ತಿರುವ ಮುಖ್ಯವಾದ ಸನ್ನಿವೇಶದ ಸಮಸ್ಯೆಗಳು ಏನಂತಂದ್ರೆ, ಈ ಕಾಮನ್ ಆಗಿ ಯೂತ್ ಅನ್ನೋರು ಡ್ರಗ್ ಅಡಿಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರುವಂಥದ್ದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಬಹುಮುಖ್ಯ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತು. ಅದರಿಂದ ಒಳ್ಳೆ ಉಪಯೋಗಗಳು ಕೂಡ ಇದೆ, ಅದನ್ನ ದುರ್ಬಳಕೆ ಕೂಡ ಜನ ಮಾಡಬಹುದು. ಸೊ ಅದರಿಂದಾಗಿ ಉಂಟಾಗುವಂತಹ ಒಂದು ಇಂಟರ್ನೆಟ್ ವ್ಯಸನ ಕೂಡ ನಾವು ಯುವ ಜನತೆಯಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಇದೆಲ್ಲವೂ ಅಲ್ದೇನೆ ಅಕಾಡೆಮಿಕ್ ರಿಲೇಟೆಡ್ ಅಥವಾ ಕರಿಯರ್ ರಿಲೇಟೆಡ್ ಅಥವಾ ರಿಲೇಷನ್ಶಿಪ್ ರಿಲೇಟೆಡ್ ಅಥವಾ ಫೈನಾನ್ಸ್ ರಿಲೇಟೆಡ್ ಇಶ್ಯೂಸ್ನಿಂದಾಗಿ ಉಂಟಾಗುವಂತಹ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಯುವ ಜನತೆಯಲ್ಲಿ ಹೆಚ್ಚುತ್ತಿರುವುದನ್ನು ನಾವು ಗಮನಿಸಬಹುದು. ಇವೆಲ್ಲವೂ ಕಾರಣ ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತಂದ್ರೆ, ಹೆಚ್ಚಾಗುತ್ತಿರುವ ಆತ್ಮಹತ್ಯೆ ಸಂಖ್ಯೆಗಳು. ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತಾ ಇರುವಂತದ್ದು ಏನಂತಂದ್ರೆ ಇನ್ಕ್ರೀಸ್ಡ್ ನಂಬರ್ ಆಫ್ ಸೂಸೈಡ್ಸ್ ಅಂತನ್ನೋದು, ಅದನ್ನು ಕೂಡ ನಾವು ಅಡ್ರೆಸ್ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ.
1: ಈಗ ಯುವ ಜನರಲ್ಲಿ ಏನೇನು ಸವಾಲುಗಳನ್ನು ಅವರು ಎದುರಿಸ್ತಿದ್ದಾರೆ ಅಂತ ನೀವು ಹೇಳಿದ್ರಿ, ಇದೆಲ್ಲವೂ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿ ಯಾವೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು?
2: ಮೊದಲಿಗೆ ನಾವು ಹೇಳಿದಂತೆ ಡ್ರಗ್ ಅಡಿಕ್ಷನ್ ಅಥವಾ ಮಾದಕ ದ್ರವ್ಯಗಳ ವ್ಯಸನ, ಅದರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಏನಕ್ಕೆ ಇದನ್ನ ತಿಳ್ಕೊಬೇಕು ಅಂತಂದಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ವ್ಯಸನಗಳಿಗೆ ಆಹುತಿ ಆಗ್ತಾ ಇದ್ದು ಅವರ ಜೀವನ ಶೈಲಿ ಆಗಲಿ ಅಥವಾ ವ್ಯಕ್ತಿತ್ವ ಆಗಲಿ ಹಾಳಾಗ್ತಾ ಇದೆ. ಸೊ ಅದರಿಂದಾಗಿ ಈ ಆಲ್ಕೋಹಾಲ್ ಅಥವಾ ಡ್ರಗ್ ರಿಲೇಟೆಡ್ ಸಂಬಂಧಿ ಸಮಸ್ಯೆಗಳು

0: ಮೊದಲು ನಾವು ತಿಳ್ಕೊಳ್ಳೋಣಂತೆ. ಸೊ ಮೊದಲಿಗೆ ಮದ್ಯಪಾನ ಅಥವಾ ಆಲ್ಕೋಹಾಲ್ ಸೇವನೆ. ಕಳೆದ 11 ವರ್ಷಗಳಲ್ಲಿ ನಾವು ಕಂಡಂತೆ ಅಂಕಿಅಂಶಗಳ ಪ್ರಕಾರ ಮದ್ಯವ್ಯಸನಕ್ಕೆ ಒಳಗಾಗುತ್ತಿರುವವರು ಅಥವಾ ಆಲ್ಕೋಹಾಲ್ ನ ಉಪಯೋಗಿಸ್ತಾ ಇರೋರು ಸಂಖ್ಯೆ ದ್ವಿಗುಣ ಅಥವಾ ತ್ರಿಗುಣಗೊಂಡಿದೆ ಅಂತ ಅನ್ನೋದು. ಅದಲ್ಲದೆ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರೋದು ಆಲ್ಕೋಹಾಲ್ ನ ಮಾರುಕಟ್ಟೆ ಅಂತ ಹೇಳ್ಬೋದು. ಇವೆಲ್ಲವೂ ಅಲ್ದೇನೆ ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಹುಡುಗ ಹುಡುಗಿಯರು ಹೆಚ್ಚು ಹೆಚ್ಚಾಗಿ ಆಲ್ಕೋಹಾಲ್ ಬಳಕೆಗೆ ತುತ್ತಾಗ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವು ಗಮನಿಸ್ತೀವಿ. ಕಾರಣಗಳೇನಿರ್ಬೋದು ಅಂತಂದಾಗ ಕಡಿಮೆಯಾದ ನಿಷೇಧ, ಇವೆಲ್ಲವೂ ಅಲ್ಲದೆ ಸುಲಭವಾದ ಲಭ್ಯತೆ, ಅಲ್ಲದೆ ಕುತೂಹಲ ಮತ್ತು ಸಮಾನ ಮನಸ್ಕರ ಒತ್ತಡ, ಅದಲ್ಲದೆ ಹೆಡೋನಿಕ್ ಜೀವನ ಶೈಲಿ ಅಥವಾ ಸ್ವೇಚ್ಛಾಚಾರದ ಜೀವನ ಶೈಲಿ ಅಂತ ಹೇಳ್ಬೋದು. ಸೊ ಈ ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು. ಬರೀ ಮದ್ಯಪಾನವೇ ಅಲ್ಲದೆ ಇತ್ಯಾದಿ ಅನ್ನುವಂತ ಮಾದಕ ದ್ರವ್ಯಗಳು ಅಂದ್ರೆ ತಂಬಾಕು ವ್ಯಸನ ಆಗಿರ್ಬೋದು, ಧೂಮಪಾನವಾಗಿರ್ಬೋದು, ಗಾಂಜಾ ಸೇವನೆ ಅನ್ನೋದಾಗ್ಬೋದು, ಅಥವಾ ಓಪಿಯಾಯ್ಡ್ಸ್ ಬ್ರೌನ್ ಶುಗರ್, ಮಾರ್ಫಿನ್, ಹೆರೋಯಿನ್ ಇಂತ ದ್ರವ್ಯಗಳಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಳಸ್ತಾ ಇರೋದು, ಜೊತೆಗೆ ಅದಕ್ಕೆ ಅವಲಂಬಿತರಾಗ್ತಾ ಇರೋದು ಅಂದ್ರೆ ವ್ಯಸನಿಗಳಾಗ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು ಇತ್ತೀಚಿನ ದಿನಗಳಲ್ಲಿ.
1: ಸಂಖ್ಯೆ ಅಂಕಿ ಅಂಶಗಳನ್ನ ನೋಡ್ತಾ ಇದ್ರೆ ಕೋಟಿಗಳಲ್ಲಿದೆ, ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿಗಳಲ್ಲಿ ಈ ರೀತಿಯ ಒಂದು ವ್ಯಸನಗಳಿಗೆ ತುತ್ತಾಗ್ತಾ ಇರುವವರು ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ತಂಬಾಕು ಸೇವನೆ ಇರಬಹುದು. ನಮ್ಮ ಭವಿಷ್ಯವಾದಂತಹ ಯುವ ಜನರು ಈ ರೀತಿಯಾಗಿ ವ್ಯಸನಗಳಿಗೆ ತುತ್ತಾಗ್ತಿರೋದನ್ನ ನೋಡಿದ್ರೆ ನಿಜಕ್ಕೂ ಹೆದರಿಕೆ ಆಗುತ್ತೆ ಅಲ್ವಾ? ಹೌದು, ಈಗ ಈ ರೀತಿಯ ಸಮಸ್ಯೆಗಳು ಇದೆ ಅನ್ನೋದು ನಿಜ, ಆದ್ರೆ ಇದನ್ನ ಗುರುತಿಸೋದು ಹೇಗೆ? ತುಂಬಾ ಜನ ಪೋಷಕರಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಇದು, ಮಾನಸಿಕ ಆರೋಗ್ಯ ಸರಿ ಇಲ್ಲ ಅನ್ನೋದು ಗುರುತಿಸೋದು ಹೇಗೆ?
0: ಈಗ ಮಾದಕ ದ್ರವ್ಯಗಳಿಗೆ ಅವಲಂಬಿತರಾಗುವುದು ಅಥವಾ ವ್ಯಸನಿಗಳಾಗುವುದರಲ್ಲಿ ಕೆಲವೊಂದು ಲಕ್ಷಣಗಳು, ರೋಗ ಲಕ್ಷಣಗಳನ್ನು ಕೂಡ ನಾವು ಪತ್ತೆ ಹಚ್ಚಬಹುದು. ಅವು ಯಾವುವು ಅಂತಂದ್ರೆ ಇಂಟೆನ್ಸ್ ಕ್ರೇವಿಂಗ್ ಅಥವಾ ಕಡುಬಯಕೆ ಅಥವಾ ಮಾದಕ ದ್ರವ್ಯದ ಕಡೆಗೆ ಅತಿಯಾದ ಸೆಳೆತ ಮೊದಲಿಗೆ ಕಂಡುಬರುವಂಥದ್ದು. ಸಹಿಷ್ಣುತಿ ಅಥವಾ ಟಾಲರೆನ್ಸ್ ಅಂತ ಏನು ಹೇಳ್ತೀವಿ, ಸೊ ಯಾರೊಬ್ಬರಿಗೆ ಮೊದಲಿಗೆ ಕಮ್ಮಿ ಕ್ವಾಂಟಿಟಿನಲ್ಲಿ ಆಲ್ಕೋಹಾಲ್ನ ತಗೊಂಡ್ರೆ ನಶೆ ಅಂತ ಅನ್ನೋದು ಬರ್ತಿತ್ತು, ಈ ದಿನ ಕಳೆದಂತೆ ವರ್ಷಗಳು ಉರುಳದಂತೆ ಅದು 2-3 ಪಟ್ಟು ತಗೊಂಡ್ರು ಕೂಡ ಅವರಿಗೆ ಸಾಕಾಗ್ತಾ ಇಲ್ಲ, ಆ ನಶೆ ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಭ್ರಮೆಗೆ ಅವರು ಅಂದ್ರೆ ಫೀಲಿಂಗ್ ಅವರಲ್ಲಿ ಬರುವಂತದ್ದು. ಅದಲ್ಲದೇ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಿ, ಸೊ ಯಾವೊಬ್ಬ ವ್ಯಕ್ತಿ ಪ್ರತಿನಿತ್ಯವೂ ವರ್ಷಗಳ ಮಟ್ಟಿಗೆ ಅದನ್ನ ಮದ್ಯಪಾನ ಅಥವಾ ಧೂಮಪಾನಕ್ಕೆ ತೊಡಗಿರದ್ದು ಇದ್ದಕ್ಕಿದ್ದಂತೆ ಅದನ್ನ ಬಿಟ್ಟಾಗ ಸೊ ದೇಹದಲ್ಲಿ ಉಂಟಾಗುವಂತ ವಿಚಲಿತತೆ ಅಂತ ಏನ್ ಹೇಳ್ತೀವಿ, ಅದನ್ನ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ನಾವು ಕರಿಬಹುದು. ಸೊ ಇದೆಲ್ಲವೂ ಅಲ್ದನೆ ನ್ಯಾರೋಯಿಂಗ್ ಆಫ್ ರಿಪರ್ಟೋಯರ್ ಅಥವಾ ಸಂಗ್ರಹವನ್ನು ಸಂಕುಚಿತಗೊಳಿಸುವುದು, ಇದಂದ್ರೆ ದಿನನಿತ್ಯದ ಬೇರೆಲ್ಲ ಚಟುವಟಿಕೆಗಳ ಕಡೆ ಚಟುವಟಿಕೆಗಳನ್ನು ಬದಿಬದ್ದು ಬರೀ ಆಲ್ಕೋಹಾಲ್ ಅಥವಾ ಮಾದಕ ದ್ರವ್ಯವನ್ನ ಸೇವನೆ ಮಾಡುವುದು ಅಥವಾ ಅದರಿಂದ ನಶೆಯಲ್ಲಿ ಉಳ್ಕೊಳ್ಳುವಂತ ಪ್ರಯತ್ನ ಏನ್ ಮಾಡ್ತಾರೆ, ಸೊ ಆಗ ಇದನ್ನ ನ್ಯಾರೋಯಿಂಗ್ ಆಫ್ ರೆಪರ್ಟೋಯರ್ ಅಂತ ಗುರುತಿಸ್ತೀವಿ. ಇದೆಲ್ಲವೂ ಅಲ್ದೇನೆ ಆರೋಗ್ಯದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ತೊಂದರೆಗಳು ಉಂಟಾದರೂ ಸಹ ಅವರು ಈ ಮಾದಕ ದ್ರವ್ಯ ಸೇವನೆಯನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಸೊ ಈ ರೀತಿಯಾಗಿ ಯಾವಾಗ ಅದನ್ನ ಕಂಡು ಬರ್ತದೆ ಅದನ್ನ ಹಾರ್ಮ್ಫುಲ್ ಯೂಸ್ ಅನ್ನೋದು ಒಂದು ಹೆಸರಿನಿಂದ ನಾವು ಗುರುತಿಸ್ತೀವಿ. ಸೊ ಈ ಎಲ್ಲ ಲಕ್ಷಣಗಳು ಕಂಡಾಗ ಅದನ್ನ ವ್ಯಸನಿಗಳು ಅನ್ನೋದನ್ನ ನಾವು ಪದನ ಬಳಕೆ ಮಾಡಬಹುದು.
1: ಈಗ ಈ ರೀತಿ ವ್ಯಸನಕ್ಕೆ ಯುವ ಜನರು ತುತ್ತಾಗಿದ್ದಾರೆ ಅಂತ ಹೇಳಿ ಪೋಷಕರಿಗೆ ಅಥವಾ ಅವರ ಸ್ನೇಹಿತರಿಗೆ ಯಾರಿಗೆ ಆಗಿರ್ಲಿ ಅನುಮಾನ ಬಂತು ಅಂತ ಇಟ್ಕೊಳ್ಳೋಣ, ಇದಕ್ಕೆ ಚಿಕಿತ್ಸೆ ಅನ್ನೋದು ಇದೆಯಾ? ಯಾಕಂದ್ರೆ ಒಮ್ಮೆ ಈ ರೀತಿಯಾಗಿ ಮದ್ಯವ್ಯಸನಕ್ಕೋ ಅಥವಾ ಇನ್ಯಾವುದೇ ರೀತಿಯ ಮಾದಕ ದ್ರವ್ಯ ಸೇವನೆಗೋ ಒಳಗಾದ್ರೆ ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ನಂಬಿಕೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಯಶಸ್ವಿಯಾದಂತಹ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಲಭ್ಯ ಇದೆಯಾ?
0: ಲಭ್ಯವಿದೆ. ಮೊದಲಿಗೆ ನಾವು ಪತ್ತೆ ಹಚ್ಚಬೇಕಾಗಿರೋದು ಈ ವ್ಯಸನ ಅನ್ನೋದು ಯಾರಲ್ಲಿ ಇರುತ್ತೆ ಅವರಲ್ಲಿ ಕಾಣುವಂತ ರೋಗ ಲಕ್ಷಣಗಳು ಅಂತ ಏನು ಹೇಳಿದ್ವಿ, ವಿತ್ಡ್ರಾವಲ್ ಸಿಂಪ್ಟಮ್ಸ್ ನ ಗುರುತಿಸುವಂಥದ್ದು. ಅವು ಯಾವುವು ಅಂತಂದ್ರೆ ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇರೋರಲ್ಲಿ ಕಂಡುಬರುವಂಥದ್ದು ಹೆಚ್ಚಾಗಿ ಆತಂಕ ಅಥವಾ ಭಯ ಅನ್ನೋ ಒಂದು ಸನ್ನಿವೇಶ ಆಗಿರ್ಬೋದು. ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಕೋಪ ಬರುವಂತಹದ್ದು, ಅದಲ್ಲದೆ ಭಾವೋದ್ವೇಗಕ್ಕೆ ಒಳಗಾಗುವುದು, ಅಲ್ಲದೆ ಕೈಕಾಲು ನಡುಕ ಬರುವಂಥದ್ದು, ಇದೆಲ್ಲವೂ ಅಲ್ಲದೆ ಅತಿಯಾಗಿ ಸುಸ್ತಾಗುವುದು ಅಥವಾ ಖಿನ್ನತೆಯ ಲಕ್ಷಣಗಳು ಕಂಡು ಬಂತು ಅಂತಂದ್ರೆ ಅವರು ಆಲ್ಕೋಹಾಲ್ನ ವಿಡ್ರಾವಲ್ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾರೆ ಅಂತಂದು. ಸೊ ಯಾವಾಗ ಈ ರೀತಿಯಾದ ವಿಡ್ರಾವಲ್ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅವರನ್ನ ಮನೋಚಿಕಿತ್ಸಕರ ಕಡೆಗೆ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸಿಗುವಂತ ಔಷಧಿಗಳಿಂದ ಆಗಿರ್ಬೋದು ಅಥವಾ ಥೆರಪಿ ಮೂಲಕ ಇದನ್ನ ಗುಣಪಡಿಸಬಹುದಾಗಿದೆ. ನಾವು
1: ಚಿಕಿತ್ಸೆ ಅನ್ನುವಂಥದ್ದು ಲಭ್ಯವಿದೆ ಅಂತ ನೀವು ಹೇಳಿದ್ರಿ, ಆದ್ರೆ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗಿ ಕೊಡಿಸುವಂತದ್ದು ಸುಲಭ. ಹಾಗೇನೆ ಎಷ್ಟೋ ಜನರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಎಲ್ಲರಿಗೂ ನಿವಾನ್ಸಿಗೆ ಬಂದು ಒಂದು ಚಿಕಿತ್ಸೆನ ತೆಗೆದುಕೊಳ್ಳುವಂತಹ ಅನುಕೂಲ ಇರೋದಿಲ್ಲ. ಹಾಗಾಗಿ

0: ಎಲ್ಲೆಲ್ಲಿ ಲಭ್ಯವಿದೆ?
1: ಈ ರೀತಿಯಾದ ವ್ಯಸನಗಳಿಗೆ ಒಳಗಾದವರಿಗೆ ಚಿಕಿತ್ಸೆ ಅನ್ನೋದು ಎಲ್ಲಿ ಸಿಗುತ್ತೆ ಅಂತ ಅನ್ನೋದಾದ್ರೆ, ಸೊ ಯಾವ ಒಂದು ವೈದ್ಯಕೀಯ ಮೆಡಿಕಲ್ ವೈದ್ಯಕೀಯ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜ್ನಲ್ಲಿ ಇರುವಂತಹ ಡಿಪಾರ್ಟ್ಮೆಂಟ್ ಸೈಕಿಯಾಟ್ರಿ ಮನಶಾಸ್ತ್ರ ಮನೋರೋಗ ವಿಭಾಗ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ಇದಕ್ಕೆ ಕುರಿತಾದಂತಹ ಸರಿಯಾದಂತಹ ಚಿಕಿತ್ಸೆ ಲಭ್ಯವಿರುತ್ತದೆ. ಅದು ಅಡ್ಮಿಟ್ ಮಾಡಿ ಇನ್ಪೇಷಂಟ್ ಕೇರ್ನಲ್ಲಿ ಕೂಡ ನಾವು ಅದನ್ನ ಕೊಡಬಹುದು, ಅಥವಾ ತೀವ್ರತೆ ಕಡಿಮೆ ಇದ್ದ ಕಾರಣದಲ್ಲಿ ಅದನ್ನ ಒಪಿಡಿ ಬೇಸಿಸ್ ಅಥವಾ ಒಪಿಡಿ ಬೇಸಿಸ್ ನಲ್ಲಿ ಕೂಡ ನಾವು ಟ್ರೀಟ್ಮೆಂಟ್ನ ಶುರು ಮಾಡಬಹುದು.
0: ಈಗ ನೀವು ವ್ಯಸನಗಳ ಬಗ್ಗೆ ಹೇಳಬೇಕಾದ್ರೆ ಮದ್ಯಪಾನವನ್ನ ಹೇಳಿದ್ರಿ, ಮಾದಕ ದ್ರವ್ಯ ವಸ್ತುಗಳ ಸೇವನೆ ಹೇಳಿದ್ರಿ, ಇದೆಲ್ಲವೂ ಸರಿ. ಅದ್ರ ಜೊತೆಗೆ ಒಂದು ತುಂಬಾ ಮುಖ್ಯವಾದದ್ದು ಅಂತಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು ಅಂತ ಏನ್ ಹೇಳ್ತೀವಿ, ಅದು ಕೂಡ ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ, ವ್ಯಸನವಾಗ್ಬಿಟ್ಟಿದೆ. ಹಾಗಾಗಿ ಇದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
1: ಸೊ ಆಗ್ಲೇ ತಿಳಿಸಿದಂತೆ ನಾವು ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ನ ಉಪಯೋಗ ಪ್ರತಿಯೊಬ್ಬರು ಮಾಡ್ತಾ ಇದೀವಿ ಅಂತಂದ್ರೆ ಅದು ಅದರಿಂದಾಗಿ ಒಂದು ಕನ್ಸ್ಟ್ರಕ್ಷನಲ್ ಪರ್ಪಸಸ್ ಗೆ ಅದನ್ನ ಯೂಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದನ್ನ ಬಳಸಬೇಕಾಗಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದು ಅಂದ್ರೆ ಒಪಿಡಿಗಳಲ್ಲಾಗಿರ್ಬೋದು, ಪೇಷಂಟ್ಸ್ಗಳು ಯಾವ ರೀತಿಯಾಗಿ ನಮ್ಮ ಹತ್ರ ಬರ್ತಾರೆ ಅನ್ನೋದನ್ನ ಗಮನಿಸ್ತಾ ಇದ್ರೆ ಹೆಚ್ಚು ಹೆಚ್ಚಿನ ಜನಗಳು ಸೊ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಇಂಟರ್ನೆಟ್ನಲ್ಲಿ ತೊಡಗಿದ್ದು ಅಂದ್ರೆ ಸಾಮಾಜಿಕ ಜಾಲತಾಣಗಳಾಗಿರ್ಬಹುದು ಅಥವಾ ಆಪ್ಗಳಾಗಿರ್ಬಹುದು, ಉದಾಹರಣೆಗೆ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಮತ್ತಷ್ಟು ಹಲವಾರು ಬಗೆಯ ಆಪ್ಗಳು ಲಭ್ಯವಿರುತ್ತವೆ. ಇವೆಲ್ಲವೂ ಅಲ್ಲದೇನೆ ಆನ್ಲೈನ್ ಗ್ಯಾಂಬ್ಲಿಂಗ್, ಸೊ ಆನ್ಲೈನ್ ನಲ್ಲಿ ಜೂಜಾಟ ಆಡುವುದು ಅಥವಾ ಹಲವಾರು ಬಗೆಯ ಮನರಂಜನೆ ವಿಡಿಯೋಗಳು ಅಥವಾ ಕೆಲವೊಮ್ಮೆ ಅಶ್ಲೀಲವಾದ ವಿಡಿಯೋಗಳನ್ನು ನೋಡ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಇತ್ತೀಚೆಗೆ. ಸೊ ಇದನ್ನ ನಾವು ಇಂಟರ್ನೆಟ್ ವ್ಯಸನ ಅಥವಾ ಇಂಟರ್ನೆಟ್ ಅಡಿಕ್ಷನ್ ಅನ್ನೋ ಒಂದು ಹೆಸರಿನಿಂದ ಗುರುತಿಸ್ತೀವಿ. ಸೊ ಕೆಲವೊಂದು ಅಂಶಗಳ ಅಂಕಿಅಂಶಗಳ ಪ್ರಕಾರ ನಾವು ನೋಡೋದಾದ್ರೆ, ಸೊ ಸುಮಾರು 24% ಅಷ್ಟು ಭಾರತೀಯ ಯುವಕರು ಸೊ ತರಗತಿಯನ್ನು ತಪ್ಪಿಸಿ ವಿಡಿಯೋ ಗೇಮ್ ಆಡೋದರಲ್ಲಿ ತೊಡಗಿದ್ರು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ. ಅದಲ್ದೇನೆ ಅರೌಂಡ್ 50% ಅಂಡ್ ಅಬೌ ಅಷ್ಟು ಕಂಪನಿ ವರ್ಕರ್ಸ್ ಅನ್ನ ಏನು ಹೇಳ್ತೀವಿ ಅವರು ಕೆಲಸದ ಸಮಯದಲ್ಲೂ ಕೂಡ ತಮ್ಮನ್ನು ತಾವು ವಿಡಿಯೋ ಗೇಮ್ ಆಡೋದ್ರಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋದನ್ನ ಸರ್ವೆಯಿಂದ ಪತ್ತೆ ಹಚ್ಚಿದ್ದಾರೆ.
0: ಬಹಳ ಗಂಭೀರವಾದಂತಹ ಸಮಸ್ಯೆ ಅಂತಾಯ್ತು. ಈಗ ಯುವ ಜನರು ಮಾನಸಿಕ ಸಮಸ್ಯೆಗೆ ತುತ್ತಾಗದಂತೆ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನ ವಹಿಸಬಹುದು ಅಥವಾ ಏನ್ ಸಲಹೆಗಳನ್ನ ಪಾಲಿಸಬಹುದು?
1: ಆಗ್ಲೇ ಹೇಳಿದಂಗೆ ಅತಿ ಹೆಚ್ಚಾದ ಸ್ಟ್ರೆಸ್ ಲೆವೆಲ್ಸ್ ಅಥವಾ ಒತ್ತಡದ ಮಟ್ಟಗಳು ಜಾಸ್ತಿ ಆಗಿರೋ ಕಾರಣದಿಂದ ಈ ರೀತಿಯಾದ ಮಾನಸಿಕ ಸಮಸ್ಯೆಗಳು ಉದ್ಭವಗೊಳ್ಳುವುದು ಅಂತ ತಿಳಿಸಿದ್ವಿ. ಸೊ ಯಾವಾಗ ನಾವು ಈ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದನ್ನ ಕಲಿತೀವಿ ಆಗ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಾವು ಕಂಡುಕೊಬಹುದು ಅಂತ. ಸೊ ಈ ಒತ್ತಡನ ಮ್ಯಾನೇಜ್ ಮಾಡುವ ಒಂದು ಪ್ರೋಸೆಸ್ನ ನಾವೇನಂತ ಹೇಳ್ತೀವಿ, ಕೋಪಿಂಗ್ ಸ್ಟ್ರಾಟಜೀಸ್ ಅಥವಾ ಕೋಪಿಂಗ್ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಅದು ಯಾವ ರೀತಿ ನಾವು ಮಾಡಬಹುದು ಅಂತನ್ನೋದಾದ್ರೆ, ಸೊ ತಮ್ಮನ್ನು ತಾವು ಹೆಲ್ದಿ ಹ್ಯಾಬಿಟ್ಸ್ ನಲ್ಲಿ ತೊಡಗಿಸಿಕೊಳ್ಳುವುದು. ಅದು ಯಾವ್ಯಾವ ಅಂತಂತಂದ್ರೆ ಎಕ್ಸಸೈಸ್ ಕೈಗೊಳ್ಳುವುದು ಅಥವಾ ರೆಸ್ಟ್ ತೆಗೆದುಕೊಳ್ಳುವಂಥದ್ದು, ಸಮಯ ಸಿಕ್ಕಾಗ ಧ್ಯಾನ ಅಥವಾ ಪ್ರಾಣಾಯಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು, ಅವೆಲ್ಲವೂ ಅಲ್ಲದೇನೆ ಸಂಗೀತ ಹಾಗೂ ಮನಸ್ಸಿಗೆ ಮುದ ನೀಡುವಂಥ ಚಟುವಟಿಕೆಗಳಲ್ಲಿ ಕಡೆಗೆ ಗಮನ ಕೊಡುವಂಥದ್ದು, ಇದೆಲ್ಲವೂ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗ್ತದೆ ಅಂತ ಅನ್ಬೋದು. ಸೊ ಈ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಯಿತು ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಮೆಂಟಲ್ ಹೆಲ್ತ್ ಡಿಸಾರ್ಡರ್ಸ್ ಅನ್ನೋದ್ರಿಂದ ನಾವು ದೂರ ದೂರ ಉಳಿತೀವಿ.
0: ಕಡೆಯದಾಗಿ ಏನು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ?
1: ಇವೆಲ್ಲವೂ ಹೇಗೆ ನಾವು ಮಾಡಬಹುದು ಅಂತಂದ್ರೆ, ಇದನ್ನ ಮೂರು ರೀತಿಯಾಗಿ ನಮ್ಮ ಕರ್ತವ್ಯಗಳನ್ನ ನಾವು ಗುರುತಿಸ್ಕೊಂಡ್ರೆ ಸಾಕಾಗ್ತದೆ. ಅದು ಯಾವ್ದಂತಂದ್ರೆ, ಮೊದಲಿಗೆ ನಮ್ಮ ಕಡೆಗಿನ ಒಂದು ಕರ್ತವ್ಯ ಅದು ಯಾವ್ದು ಅಂತಂದ್ರೆ, ತಮ್ಮ ಮೇಲೆ ತಾವು ನಿಗಾ ಇಟ್ಕೊಳ್ಳೋದು. ಯಾವುದೇ ರೀತಿಯಾದಂತಹ ಮದ್ಯ ಅಥವಾ ಮಾದಕ ವಸ್ತುಗಳ ವ್ಯಸನಕ್ಕೆ ಸ್ವಯಂ ಪ್ರತಿಜ್ಞೆ ಮಾಡುವುದು, ಇದು ಬೇಡ ನನಗೆ ಅನ್ನೋ ಒಂದು ರೀತಿಯಲ್ಲಿ. ಸೊ ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆ ಇದ್ರಲ್ಲಿ ಹಿರಿಯರು ಮತ್ತು ಮಾರ್ಗದರ್ಶಕರಲ್ಲಿ ಹೋಗಿ ಅದನ್ನ ಹೇಳಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವಂಥದ್ದು. ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ಅಥವಾ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಅದನ್ನ ಸ್ನೇಹಿತರೊಂದಿಗೆ ಆಗಿರ್ಬೋದು ಅಥವಾ ಕುಟುಂಬ ವರ್ಗದವರೊಂದಿಗೆ ಆಗಿರ್ಬೋದು ಅದನ್ನ ಡಿಸ್ಕಸ್ ಮಾಡಿ ಆ ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೊಳ್ಳುವಂಥದ್ದು. ಇದೆಲ್ಲ ಅಲ್ದೇನೆ ನಮಗೆ ಮತ್ತಷ್ಟು ಕರ್ತವ್ಯಗಳು ಅಂತ ಹೇಳ್ಕೊಳ್ಳೋದಾದ್ರೆ, ನಮ್ಮ ಸುತ್ತಮುತ್ತಲಿನವರ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಆಗ್ತದೆ. ಸೊ ಅವರು ಸಹಪಾಠಿಗಳಾಗಿರ್ಬೋದು ಅಥವಾ ಸಹಕುಟುಂಬದವರಾಗಿರ್ಬೋದು. ಸೊ ಇವರಲ್ಲಿ ಕಂಡು ಈ ಕೆಳಗಂಡಂತ ಯಾವುದಾದರೂ ಬದಲಾವಣೆಗಳನ್ನ ಗಮನಿಸ್ತಾ ಇದ್ದೀರಿ ಅಂತಂದಾಗ ಅದನ್ನ ಅವ್ರಿಗೆ ತಿಳಿ ಹೇಳಿ ಅವರನ್ನು ಲಭ್ಯವಿರುವ ಮಾನಸಿಕ ಚಿಕಿತ್ಸೆ ಕಡೆಗೆ ಅವರನ್ನ ಹೆಜ್ಜೆ ಇಡೋದಕ್ಕೆ ಪ್ರೇರೇಪಿಸೋದು. ಸೊ ಅವ್ಯಾವುವು ಅಂತಂದ್ರೆ, ಡಿಕ್ರೀಸ್ಡ್ ಸೋಷಿಯಲೈಸೇಷನ್ ಅಥವಾ ಐಸೋಲೇಷನ್ ಅಂತ ಏನು ಹೇಳ್ತೀವಿ. ಸೊ ಇದುವರೆಗೂ ಕೂಡ ಎಲ್ಲರ ಹತ್ರ ಬೆರೆತು ಮಾತಾಡ್ತಾ ಇದ್ದಂತ ಖುಷಿಯಿಂದ ಇರ್ತಾ ಇದ್ದಂಥ ವ್ಯಕ್ತಿ ಒಬ್ಬಂಡಿ ಆಗಿರ್ತಾ ಇದ್ದಾನೆ ಅನ್ನೋದನ್ನ ಗಮನಿಸೋದು, ಅಥವಾ ತರಗತಿಗಳಿಗೆ ಅಟೆಂಡ್ ಆಗ್ತಾ ಇಲ್ಲ ಅನ್ನೋದಾಗ್ಲಿ. ಸೊ ಅಥವಾ ಅತಿಯಾಗಿ

0: ಕಿರಿಕಿರಿ ಅಥವಾ ದುಃಖ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತನ್ನೋದಾದ್ರೆ, ಸೊ ಅದನ್ನ ತಿಳಿಸಿ ಅವ್ರಿಗೆ ಮನೋರೋಗ ಚಿಕಿತ್ಸೆ ಕಡೆಗೆ ಅವ್ರನ್ನ ನಡೆಸೋದು. ಇದೆಲ್ಲವೂ ಅಲ್ಲದೇ ಸಮಾಜದ ಕಡೆಗೂ ಕೂಡ ತಮ್ಮ ಕರ್ತವ್ಯಗಳಿರ್ತವೆ. ಅದೇಂತಂದ್ರೆ ಯಾವ್ದಾದ್ರೂ ಮಾದಕ ವಸ್ತುಗಳನ್ನು ಬಳಕೆ ಆಗ್ತಾ ಇದೆ ಅನ್ನೋದು ಕಂಡು ಬಂತು ಅಂತಂದ್ರೆ ತಕ್ಷಣವೇ ವರದಿ ಮಾಡುವಂಥದ್ದು. ಇದೆಲ್ಲವೂ ಅಲ್ಲದೆ ಈ ರೀತಿಯಾದ ಯಾವ್ದಾದ ಮಾದಕ ವಸ್ತುಗಳನ್ನು ವ್ಯಾಪಾರ ಮಾಡುತ್ತಿದ್ದಾರೆ, ಸಾಗಾಟ ಮಾಡುತ್ತಿದ್ದಾರೆ ಅಂತ ಅಲ್ಲಿಗೆ ಸಹಾಯ ಮಾಡದೇ ಇರುವಂತದ್ದು.
1: ಹೀಗೆ ಈ ರೀತಿಯ ಒಂದಷ್ಟು ಸಲಹೆಗಳನ್ನ ಪಾಲಿಸಿ ತಮ್ಮ ಬಗ್ಗೆ, ಇತರರ ಬಗ್ಗೆ ಮತ್ತು ಇಡೀ ಸಮಾಜದ ಬಗ್ಗೆ ಒಂದು ಕಾಳಜಿಯನ್ನ ಹೊಂದಿದ್ರೆ ಖಂಡಿತವಾಗಿ ಯುವ ಜನರು ತಮ್ಮ ಮಾನಸಿಕ ಆರೋಗ್ಯವನ್ನ ಕೂಡ ಕಾಪಾಡ್ಕೊಳ್ಬಹುದು ಅಂತೇಳಿ ಹೇಳ್ತಾ ಇದ್ದೀರಿ. ಇದುವರೆಗೆ ಯುವ ಜನರ ಮಾನಸಿಕ ಸಮಸ್ಯೆಗಳು ಮತ್ತು ಸವಾಲುಗಳು ಏನೇನು, ಅದಕ್ಕೆ ಎಲ್ಲಿ ಚಿಕಿತ್ಸೆ ದೊರಕುತ್ತೆ, ಹಾಗೆಯೇ ಇವುಗಳಿಂದ ದೂರವಿರಲು ಪಾಲಿಸಬಹುದಾದಂತಹ ಸಲಹೆಗಳು, ಇದರ ಕುರಿತಾಗಿ ಸಾಕಷ್ಟು ವಿವರಣೆಯನ್ನು ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂತಹ ಸ್ವಾಮಿ ವಿವೇಕಾನಂದರ ಕರೆಯನ್ನ ಯುವಜನರು ಇಂದು ಖಂಡಿತವಾಗಿ ನೆನಪಿಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಬೇಕಿದೆ. ಹಾಗೆ ಈ ಯುವಜನರನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವ ಜವಾಬ್ದಾರಿ ಇಡೀ ಸಮಾಜಕ್ಕಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.

0: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಯುವ ಜನರಲ್ಲಿ ಮಾನಸಿಕ ಆರೋಗ್ಯ ಎಂಬ ವಿಷಯವನ್ನು ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ಶುಶ್ರೂಷಕರಾದ ಮೋಹನ್ ಕೃಷ್ಣ ಹಾಗೂ ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗೋಕುಲ್ ಎನ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 60 ರೂಪಾಯಿ, ಪೆನ್ಸಿಲ್ ಬೀನಿಸ್ 50 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 28 ರೂಪಾಯಿ, ಸುನಾಮಿ 9 ರೂಪಾಯಿ, ಎಳವನ 14 ರೂಪಾಯಿ, ಗುಂಡು ಬದನೆಕಾಯಿ 16 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 23 ರೂಪಾಯಿ, ಪಡವಲಕಾಯಿ 14 ರೂಪಾಯಿ, ತೊಂಡೆಕಾಯಿ 16 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 9 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ

0: ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
1: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದ್ರೂ

0: ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ಇನ್ನು ಮುಂದೆಯೇ ನಮ್ಮನೆಯಿಂದ ವಿಜ್ಞಾನ ವಿಸ್ಮಯ ಪರಿಸರ ಸ್ನೇಹಿ ಮಣ್ಣಿನ ಗಣಪ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣಪ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ಗಳೆಂದು ಅನೇಕ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಗಣಪತಿಯನ್ನು ತಯಾರಿಸಿ ಮಾರಾಟ ಮಾಡುವುದು ಉಂಟು. ಇಂತಹ ಗಣಪತಿಯನ್ನು ಭಾರತೀಯ ಶಾಸ್ತ್ರಗಳು ಒಪ್ಪುವುದಿಲ್ಲ. ಕಾರಣ, ಚತುರ್ಥಿ ದಿನದಂದು ಪಾರ್ವತಿ ತಯಾರಿಸಿದ ಶ್ರೀ ಗಣೇಶನು ಮಹಾಗಣಪತಿಯ ಅವತಾರನಾಗಿದ್ದು, ಗಣಪತಿಯನ್ನು ಆರಾಧಿಸುವವರು ಚತುರ್ಥಿ ದಿನದಂದು ಶುದ್ಧವಾದ ಮಣ್ಣಿನಿಂದ ಮೂರ್ತಿಯನ್ನು ತಯಾರಿಸಿ ಪೂಜೆ ಮಾಡಬೇಕೆಂದು ನಮ್ಮ ಶಾಸ್ತ್ರ ಹಾಗೂ ಪುರಾಣಗಳು ಒತ್ತಿ ಹೇಳುತ್ತವೆ. ಶ್ರೀ ಗಣೇಶನ ಮೂರ್ತಿಯನ್ನು ಜೇಡಿ ಮಣ್ಣಿನಿಂದ ಅಥವಾ ಅವೆ ಮಣ್ಣಿನಿಂದ ತಯಾರಿಸಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಇತ್ತೀಚಿನ ದಿನಗಳಲ್ಲಿ ಗಣಪತಿ ಹೆಚ್ಚಾಗಿ ಆಕರ್ಷವಾಗಿ ಕಾಣಬೇಕೆಂದು ರಾಸಾಯನಿಕವಾಗಿ ಗಣಪತಿ ಮೂರ್ತಿಗಳನ್ನು ತಯಾರು ಮಾಡುತ್ತಾರೆ. ಮಣ್ಣಿನ ಗಣಪತಿಗೂ ಹಾಗೂ ರಾಸಾಯನಿಕವಾಗಿ ತಯಾರಿಸಿದ ವಿದೇಶದ ಗಣಪತಿ

ಗಣಪತಿಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಇಂತಹ ಗಣಪತಿಗಳು ಆರೋಗ್ಯಕ್ಕೂ ಹಾನಿಕಾರಕವಾಗಿದ್ದು ಶಾಸ್ತ್ರಗಳು ಇಂತಹ ಗಣಪತಿ ಮೂರ್ತಿಗಳನ್ನು ಒಪ್ಪುವುದಿಲ್ಲ. ಮಣ್ಣಿನ ಗಣಪತಿಗಳನ್ನು ಪೃಥ್ವಿ ತತ್ವದಿಂದ ತಯಾರಿಸಲಾಗಿರುವ ಮೂರ್ತಿಯಾಗಿದ್ದು ಇದರಲ್ಲಿ ಬ್ರಹ್ಮಾಂಡ ಮಂಡಲದಿಂದ ಆಕರ್ಷಿಸಿದ ದೇವತೆಯ ತತ್ವಗಳು ದೀರ್ಘಕಾಲ ಕಾರ್ಯವನ್ನು ನಿರ್ವಹಿಸುತ್ತವೆ. ಪೂಜೆಯಾದ ಬಳಿಕ ಮಣ್ಣಿನ ಗಣಪತಿಯನ್ನು ಹರಿಯುವ ನೀರಿಗೆ ವಿಸರ್ಜನೆ ಮಾಡುವುದರಿಂದ ಇದು ಕೂಡಲೇ ನೀರಿನಲ್ಲಿ ಕರಗಿ ಹರಿಯುವ ನೀರಿನಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ದೂರದವರೆಗೆ ದೇವತೆಗಳ ಸಾತ್ವಿಕ ಲಹರಿಗಳನ್ನು ಕಡಿಮೆ ಮಾಡಿ ಕಾಲಾವಧಿಯನ್ನು ಪ್ರೇಕ್ಷಿಸುತ್ತದೆ. ಇದರಿಂದ ಸಂಪೂರ್ಣ ಪರಿಸರದ ವಾಯುಮಂಡಲ ಶುದ್ಧವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಗಣಪತಿ ಪೂಜೆ ಮಾಡುವುದು ಒಳ್ಳೆಯದಾಗಲಿ, ವಿಘ್ನಗಳು ಬಾರದಿರಲಿ ಎಂದು ರಾಸಾಯನಿಕದಿಂದ ಮಾಡಿದ ಗಣೇಶನಿಂದ ನಮ್ಮ ಪೂಜೆಗಳು ವಿಫಲವಾಗುವುದೇ ಹೆಚ್ಚು. ಇದಕ್ಕೆ ಕಾರಣ ಪೂಜೆ ಮಾಡುವುದು ಎಷ್ಟು ಮುಖ್ಯವೋ ಮೂರ್ತಿಯನ್ನು ಅದೇ ರೀತಿ ವಿಸರ್ಜನೆ ಮಾಡುವುದು ಕೂಡ ಅಷ್ಟೇ ಮುಖ್ಯ. ರಾಸಾಯನಿಕದಿಂದ ಮಾಡಿದ ಗಣಪತಿಗಳನ್ನು ನಾವು ನೀರಿನಲ್ಲಿ ವಿಸರ್ಜನೆ ಮಾಡಿದರೂ ಅವುಗಳು ನೀರಿನಲ್ಲಿ ಕರಗುವುದಿಲ್ಲ. ಇದರಿಂದಾಗಿ ಗಣಪತಿಯ ಅವಶೇಷಗಳು ನೀರಿನ ಮೇಲೆ ತೇಲುತ್ತವೆ. ಅನೇಕ ಕಡೆಗಳಲ್ಲಿ ವಿಸರ್ಜಿತವಾದ ಗಣೇಶಗಳನ್ನು ಒಟ್ಟಾರೆ ಸೇರಿಸಿ ಬುಲ್ಡೋಸರ್ನ ಚಲಾಯಿಸಿ ನೆಲಸಮ ಮಾಡಲಾಗುತ್ತದೆ. ಇದಕ್ಕೆ ಕಾರಣ ನಾವೇ. ಆದ್ದರಿಂದ ಇಂತಹ ತಪ್ಪುಗಳು ಘೋರ ಪಾಪ ಮಾಡಿದಂತಾಗುತ್ತದೆ. ಆದ್ದರಿಂದ ಶಾಸ್ತ್ರದ ಪ್ರಕಾರ ಮಣ್ಣಿನ ಗಣಪತಿಯನ್ನ ಕೂರಿಸಿ ಸನ್ಮಾನದಿಂದ ಗಣಪತಿಯನ್ನ ಬೀಳ್ಕೊಳ್ಳುವುದು ಅವಶ್ಯಕವಾಗಿದೆ. ಹಾಗಾದರೆ ಈ ಮಣ್ಣಿನ ಗಣಪತಿಯನ್ನ ಬಳಸುವುದರಿಂದ ಏನೆಲ್ಲ ಉಪಯೋಗ ಆಗುತ್ತದೆ ಎನ್ನುವುದನ್ನು ನೋಡುವುದಾದರೆ, ಮಣ್ಣಿನ ಗಣಪತಿಯನ್ನು ಆರಾಧಿಸುವುದರಿಂದ ಪರಿಸರಕ್ಕೆ ನಮ್ಮ ಆರೋಗ್ಯಕ್ಕೆ ಹಲವಾರು ಅದ್ಭುತ ಉಪಯೋಗಗಳಿವೆ. ಮೊದಲನೆಯದು ಪರಿಸರ ಸಂರಕ್ಷಣೆ. ಮಣ್ಣಿನ ಮೂರ್ತಿಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತವೆ. ಇದರಿಂದ ಕೆರೆ, ನದಿ ಮತ್ತು ಸಮುದ್ರದ ನೀರು ಕಲುಷಿತಗೊಳ್ಳುವುದಿಲ್ಲ. ಎರಡನೆಯದಾಗಿ ಜಲಚರಗಳ ರಕ್ಷಣೆ. ರಾಸಾಯನಿಕ ಬಣ್ಣಗಳು ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ POP ಬಳಸಿ ಮಾಡಿದ ವಿಗ್ರಹಗಳು ನೀರಿನಲ್ಲಿ ಕರಗದೆ ಜಲಚರಗಳಿಗೆ ಅಥವಾ ಮೀನು ಇತ್ಯಾದಿ ಸೂಕ್ಷ್ಮ ಜೀವಿಗಳಿಗೆ ಪ್ರಾಣಾಪಾಯ ತರುತ್ತವೆ. ನೈಸರ್ಗಿಕ ಮಣ್ಣಿನ ವಿಗ್ರಹದಿಂದ ಈ ಅಪಾಯ ಇರುವುದಿಲ್ಲ. ಮೂರನೆಯದಾಗಿ ನೈಸರ್ಗಿಕ ಬಣ್ಣಗಳ ಬಳಕೆ. ಮಣ್ಣಿನ ಗಣಪತಿಗೆ ಅರಿಶಿನ, ಕುಂಕುಮ, ಮುಲ್ತಾನಿ ಮೀಟಿ ಮತ್ತು ನೈಸರ್ಗಿಕ ಎಲೆಗಳ ಬಣ್ಣಗಳನ್ನು ಬಳಸುವುದರಿಂದ ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ. ನಾಲ್ಕನೆಯದಾಗಿ ಮನೆಯಲ್ಲಿ ವಿಸರ್ಜನೆ ಅಂದರೆ ತುಳಸಿ ಕುಂಡ. ಮಣ್ಣಿನ ವಿಗ್ರಹವನ್ನು ಮನೆಯಲ್ಲಿ ಒಂದು ಬಕೆಟ್ ನೀರಿನಲ್ಲಿ ಸುಲಭವಾಗಿ ವಿಸರ್ಜಿಸಬಹುದು. ಈ ನೀರು ಮತ್ತು ಮಣ್ಣಿನ ಮನೆಯ ಗಿಡಗಳಿಗೆ ಅಥವಾ ತುಳಸಿ ಕುಂಡಗಳಿಗೆ ಹಾಕಬಹುದು. ಐದನೆಯದಾಗಿ ಧಾರ್ಮಿಕ ಮಹತ್ವ. ಶಾಸ್ತ್ರಗಳ ಪ್ರಕಾರ ಪ್ರಕೃತಿಯ ಪಂಚಭೂತಗಳಲ್ಲಿ ಒಂದಾದ ಪೃಥ್ವಿ ಅಂದರೆ ಮಣ್ಣು ತತ್ವದಿಂದ ಗಣೇಶನ ಆರಾಧಿಸುವುದು ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ನಮ್ಮ ಮನೆಯ ಹಬ್ಬದ ಆಚರಣೆಯನ್ನು ಇನ್ನಷ್ಟು ವಿಶೇಷವಾಗಿಸಲು ನಾವು ಸಹಾಯ ಮಾಡುವುದು ಇದರ ಮೂಲಕವೇ. ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಗಣಪತಿ ತಯಾರಿಸುವುದು ಸುಲಭ ವಿಧಾನ. ಗಣೇಶ ಚತುರ್ಥಿಯ ಪೂಜಾ ಮುಹೂರ್ತ ಮತ್ತು ಸರಳ ವಿಧಾನವನ್ನು ಅನುಸರಿಸಿ ಪ್ಲಾಸ್ಟಿಕ್ ಅಥವಾ ಥರ್ಮಕೋಲ್ ಬದಲಿಗೆ ಮಾವಿನ ಎಲೆ, ಬಾಳೆ ಎಲೆ ಹಾಗೂ ಹೂಗಳನ್ನು ಬಳಸಿ ಪೂಜಾ ಮಂಟಪವನ್ನು ಅಲಂಕರಿಸಬಹುದು. ಹಾಗಾಗಿ ಮಣ್ಣಿನ ಗಣಪತಿಯನ್ನ ಮನೆಯಲ್ಲಿ ಬಕೆಟ್ ಅಥವಾ ಹತ್ತಿರದ ಕಲ್ಯಾಣಿಗಳಿಗೆ ವಿಸರ್ಜಿಸುವುದರಿಂದ ಕೆರೆ, ನದಿ ಮತ್ತು ಜಲಚರ ಪ್ರಾಣಿಗಳಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣಪ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಜೆ ಕೇಳಿ ಮತ್ತೊಂದು ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣಪ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೆ,
ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೆ ಬಂದಿದೆ ಗಣಪತಿ ಹಬ್ಬ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹಾಗೂ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.
1: ಕದಂತಾಯ ವಕ್ರತುಂಡಾಯ ಗೌರೀ ತನಯಾಯ ಧೀಮಹಿ.
0: ಗಣಪತಿ ಹಬ್ಬ ವಿಜೃಂಭಣೆಯಿಂದ ಆಚರಿಸುವ ಸಡಗರದ ಹಬ್ಬ. ವಿಘ್ನ ವಿನಾಶಕ ಸಂಕಷ್ಟ ಹರನೆಂದು ಭಕ್ತಿ ಭಾವದಿಂದ ಪೂಜಿಸುವ ಹಬ್ಬವಿದು. ಒಂದು ಕಾಲದಲ್ಲಿ ಅವರವರ ಮನೆಯಲ್ಲಿ ಆಚರಿಸುತ್ತಿದ್ದ ಹಬ್ಬ, ಇಂದು ಸಾರ್ವಜನಿಕವಾಗಿ ಸಡಗರದಿಂದ ಆಚರಿಸುವ ಸಂಭ್ರಮದ ಹಬ್ಬವಾಗಿದೆ. ಇಂತಹ ಹಬ್ಬ ಹತ್ತಿರವಾಗುತ್ತಿದ್ದಂತೆ ಅದೇನೋ ಮೈ ಪುಳಕ. ನಾವು ಚಿಕ್ಕವರಿದ್ದಾಗಲಂತೂ ಗಣಪತಿ ಹಬ್ಬಕ್ಕಾಗಿಯೇ ಎಷ್ಟೋ ದಿನಗಳಿಂದ ಕಾದು ಕುಳಿತಿದ್ದೆವು. ಹೊಸ ಬಟ್ಟೆ,

0: ಬಗೆಬಗೆಯ ಅಡುಗೆಗಳ ಸವಿ ಒಂದು ಕಡೆಯಾದರೆ ಬಿದಿರಿನ ಪೆಟ್ಲು ಮಾಡಿಕೊಂಡು ಒಳಗೆ ಚುಮ್ಮನಕಾಯಿ, ಪೆಟ್ಲುಕಾಯಿ, ಕಂಗಾನಳ್ಳು ಎನ್ನುವ ವಿವಿಧ ಸಣ್ಣ ಸಣ್ಣ ಕಾಯಿಗಳನ್ನು ಬಳಸಿ ಪಟ್ಟೆಂದು ಬಂದೂಕಿನಲ್ಲಿ ಒಡೆಯುವಂತೆ ಒಡೆಯುತ್ತಾ ಸಡಗರದಿಂದ ಊರಿನ ತುಂಬ ಓಡಾಡುವುದೇ ಮಹದಾನಂದ. ಹಬ್ಬಕ್ಕಿಂತ ಸುಮಾರು ದಿನಗಳ ಹಿಂದಿನಿಂದಲೇ ಕೋಲಾಟ, ಭಜನೆಯ ತಾಲೀಮು ನಡೆಯುತ್ತಿತ್ತು. ಗಣಪತಿ ಹಬ್ಬದ ದಿನದಿಂದ ವಿಸರ್ಜನೆ ಮಾಡುವ ದಿನದವರೆಗೂ ಪ್ರತಿ ರಾತ್ರಿ ಕೋಲಾಟ ಹಾಡುತ್ತಾ, ಭಕ್ತಿ ಗೀತೆಗಳನ್ನು ಹಾಡುತ್ತಾ, ಭಜನೆ ಮಾಡುತ್ತಾ ಆ ವರ್ಷದ ಗಣಪತಿ ಹಬ್ಬ ಸಾರ್ಥಕವಾಗುತ್ತಿತ್ತು. ಇಡೀ ಊರಿಗೆ ಒಂದೇ ಕಡೆ ಒಂದೇ ಗಣಪತಿ ಪ್ರತಿಷ್ಠಾಪಿಸುತ್ತಿದ್ದರಿಂದ ಊರಿನವರೆಲ್ಲರೂ ಒಂದು ಕಡೆ ಸೇರಿ ಹಬ್ಬ ಆಚರಿಸುತ್ತಿದ್ದು ನಮ್ಮ ಖುಷಿಯನ್ನು ನೂರ್ಮಡಿಗೊಳಿಸುತ್ತಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಗಣಪತಿ ಹಬ್ಬದ ರೀತಿಯೇ ಸಂಪೂರ್ಣ ಬದಲಾಗಿದೆ. ಈಗ ಒಂದೊಂದು ಗಲ್ಲಿಯಲ್ಲಿಯೂ ಪ್ರತ್ಯೇಕ ಗಣಪತಿ ಪ್ರತಿಷ್ಠಾಪಿಸುವ ಸಂಪ್ರದಾಯ ಬೆಳೆಯುತ್ತಿದೆ. ಪರಸ್ಪರ ಪೈಪೋಟಿಗೆ ಬಿದ್ದು ಪರಿಸರಕ್ಕೆ ಹಾನಿಯಾಗುವಂತಹ ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಹೊಳೆಯುವ ಬಣ್ಣ ಬಣ್ಣದ ಗಣಪತಿ ಮೂರ್ತಿಗಳನ್ನು ಒಂದೊಂದು ಊರಿಗೂ ನೂರರಂತೆ ಕೂರಿಸಿದರೆ ಅದನ್ನು ವಿಸರ್ಜಿಸಿದಾಗ ಉಂಟಾಗುವ ಮಾಲಿನ್ಯ ಊಹಿಸಲು ಅಸಾಧ್ಯ. ಕ್ಯಾಲ್ಸಿಯಂ ಸಲ್ಫೇಟ್ ಎಂ ಹೈಡ್ರೇಟ್ ಅನ್ನು ಹೊಂದಿರುತ್ತದೆ. ಇದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಲು ಹಲವು ತಿಂಗಳುಗಳಿಂದ ವರ್ಷಗಳವರೆಗೆ ತೆಗೆದುಕೊಳ್ಳುತ್ತದೆ. ಇಂತಹ ಗಣಪತಿ ವಿಗ್ರಹವನ್ನು ನೀರಿನ ಮೂಲಗಳಾದ ಕೆರೆ, ನದಿ ಅಥವಾ ಹೊಳೆಗಳಲ್ಲಿ ವಿಸರ್ಜನೆ ಮಾಡುವುದರಿಂದ ಇದು ನೀರಿನಲ್ಲಿ ಆಮ್ಲಜನಕದ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಜಲಚರಗಳ ಜೀವಕ್ಕೆ ಅಪಾರ ಹಾನಿಯಾಗುತ್ತದೆ ಎನ್ನುತ್ತದೆ ವಿಜ್ಞಾನ.
1: ಗಜೇಶನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ.
0: ಜೊತೆಗೆ ಗಣಪತಿ ಹಬ್ಬವನ್ನು ಒಳಗೊಂಡು ಎಲ್ಲ ಹಬ್ಬಗಳಲ್ಲೂ ಇತ್ತೀಚೆಗೆ ಡಿಜೆ ಹಾಡುಗಳ ಅಬ್ಬರ ಹೆಚ್ಚಾಗಿದೆ. ಹಿಂದೆ ಗಣಪತಿ ಹಬ್ಬದ ದಿನಗಳಲ್ಲಿ ಜಾನಪದ ನೃತ್ಯಗಳನ್ನು ಮಾಡುತ್ತಾ ಸುಮಧುರ ಭಕ್ತಿ ಗೀತೆಗಳನ್ನು ಹಾಡುತ್ತಾ ಸಂಪನ್ನಗೊಳಿಸಲಾಗುತ್ತಿತ್ತು. ಆದರೆ ಇಂದು ಆ ಜಾಗವನ್ನು ಆಕ್ರಮಿಸಿಕೊಂಡಿರುವ ಡಿಜೆಗಳು ಮಿತಿ ಮೀರಿದ ಸದ್ದಿನೊಂದಿಗೆ ಎದೆಗೆ ಗುದ್ದಿ ಗದ್ದಲವನ್ನು ಎಬ್ಬಿಸುತ್ತಿವೆ. ಒಂದೊಂದು ಗಲ್ಲಿಯಲ್ಲಿಯೂ ಇಂತಹ ಹತ್ತಾರು ಡಿಜೆಗಳು ಗುದ್ದ ತೊಡಗಿದರೆ ವೃದ್ಧರು, ಮಕ್ಕಳು, ಗರ್ಭಿಣಿಯರ ಹೆದೆಯು ಆ ಸದ್ದಿನ ಗದ್ದಲಕ್ಕೆ ಒತ್ತಾಡಿ ಹೋಗುತ್ತದೆ. ಡಿಜೆ ಸದ್ದಿನಿಂದ ಹೃದಯಕ್ಕೆ ತೊಂದರೆಯಾಗಬಹುದೆಂದು ವೈದ್ಯ ವಿಜ್ಞಾನ ಎಚ್ಚರಿಸುತ್ತಲೇ ಇದೆ. ಈ ವರ್ಷದಿಂದ ಯಾವುದೇ ಕಾರಣಕ್ಕೂ ಭಾರಿ ಲೋಹ ಮಿಶ್ರಿತ ರಾಸಾಯನಿಕ ಬಣ್ಣ ಹಾಗೂ ಪಿಒಪಿ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಬಾರದು ಹಾಗೂ 125 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದದ ಡಿಜೆ ಸೌಂಡ್ಸ್ ಮತ್ತು ಪಟಾಕಿ ಎರಡನ್ನು ಬಳಸಬಾರದೆಂದು ಸರ್ಕಾರವು ಅಧಿಸೂಚನೆ ನೀಡಿದೆ. ಆದರೆ ಅದನ್ನು ಮೀರಿ ಜನರು ಉತ್ಸಾಹದ ಬರದಲ್ಲಿ ಸಮಾಜಕ್ಕೆ ತೊಂದರೆ ನೀಡುವ ಅಭ್ಯಾಸಗಳನ್ನು ಮುಂದುವರಿಸುವುದರ ಬಗ್ಗೆ ಆತಂಕವೂ ಇದೆ. ಇತ್ತೀಚಿನ ದಿನಗಳಲ್ಲಿ ಕೆಲವರು ಯುವಕರು ಭಕ್ತಿಯ ಜೊತೆಯಲ್ಲೇ ಕುಣಿದಾಡುವ ಉದ್ದೇಶಕ್ಕಾಗಿಯೇ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡುವಂತಾಗಿರುವುದು ಕಂಡುಬರುತ್ತಿದೆ. ಇದು ಸರಿಯಲ್ಲ. ದಾರಿಯಲ್ಲಿ ಹೋಗುವವರನ್ನೆಲ್ಲ ಅಡ್ಡಗಟ್ಟಿ ಗಣಪತಿ ಪ್ರತಿಷ್ಠಾಪನೆಗೆ ಹಣ ಕೊಡಲೇಬೇಕೆಂದು ಒತ್ತಾಯ ಮಾಡಿ ವಸೂಲಿ ಮಾಡುವುದು ಕಳವಳಕಾರಿ ವಿಷಯ. ಹಾಗೆ ವಸೂಲಾದ ಹಣವನ್ನು ಸರಿಯಾದ ಲೆಕ್ಕವಿಟ್ಟು ಸದುದ್ದೇಶಕ್ಕೆ ಬಳಸಿದರೆ ಒಳಿತೇ. ಆದರೆ ತಮ್ಮ ವೈಯಕ್ತಿಕ ಮೋಜು ಮಸ್ತಿಗೆ ಬಳಸಿ ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕುಡಿದು ತೂರಾಡುವ ಘಟನೆಗಳು ಅಲ್ಲಲ್ಲಿ ನಡೆಯುತ್ತಿರುವುದು ಹಬ್ಬಕ್ಕೆ ಮಾಡುವ ದೊಡ್ಡ ಅಪಚಾರ. ಪರಿಸರವನ್ನು ಹಾಳು ಮಾಡುವ ಆ ಮೂಲಕ ಜೀವ ಜಗತ್ತಿಗೆ ಕಂಟಕವಾಗುವ ವಿಷಪೂರಿತ ರಾಸಾಯನಿಕಗಳಿಂದ ಅಪಾಯಕಾರಿ ಬಣ್ಣಗಳಿಂದ ತಯಾರಿಸಿದ ಗಣಪತಿಯನ್ನು ಬಳಸದೇ ಇರೋಣ. ಪ್ರತಿ ಮನೆ ಮನೆಯಲ್ಲೂ ಗಣಪತಿ ಕೂರಿಸಿ ಹಬ್ಬ ಆಚರಿಸಿದರೂ ಎಲ್ಲರಿಗೂ ಸಂತೋಷವೇ. ಮಣ್ಣಿನಿಂದ ಮಾಡಿದ ಪರಿಸರ ಸ್ನೇಹಿ ಹಸಿರು ಗಣಪತಿಯನ್ನು ಪ್ರತಿಷ್ಠಾಪಿಸಿ ನಮ್ಮ ಭಕ್ತಿಯ ಜೊತೆಗೆ ಪರಿಸರ ಮಾಲಿನ್ಯವನ್ನು ತಡೆಯುವ ಪ್ರಯತ್ನ ಮಾಡೋಣ. ಗಣಪತಿ ಮೂರ್ತಿಯನ್ನು ವಿಸರ್ಜಿಸುವಾಗ ಸಾಮಾಜಿಕ ಸ್ವಾಸ್ಥ್ಯವನ್ನು ಗಮನಿಸೋಣ. ವಿಗ್ರಹವನ್ನು ವಿಸರ್ಜನೆ ಮಾಡದೆ ಹಾಗೆಯೇ ಜೋಪಾನವಾಗಿ ಇಟ್ಟುಕೊಂಡು ಮುಂದಿನ ವರ್ಷ ಪುನಃ ಪ್ರತಿಷ್ಠಾಪಿಸಬಹುದು ಮತ್ತು ಈ ನಡೆ ಪರಿಸರ ಸ್ನೇಹಿ ಹೌದು. ಮನಸ್ಸಿಗೂ ಮುದ ನೀಡದ ವಿಪರೀತ ಶಬ್ದದಿಂದ ಶಬ್ದ ಮಾಲಿನ್ಯ ಉಂಟು ಮಾಡುವ ಡಿಜೆ ಹಾಡುಗಳನ್ನು ಕಡಿಮೆ ಮಾಡಿ ಮನಸ್ಸಿಗೂ ಆಹ್ಲಾದ ನೀಡುವ ಭಕ್ತಿ ಸ್ತುರಿಸುವ ಸುಮಧುರ ಗೀತೆಗಳನ್ನು ಕೇಳೋಣ. ಹಣ ಮತ್ತು ಆರೋಗ್ಯ ಎರಡನ್ನೂ ಅಪೋಷಣ ತೆಗೆದುಕೊಳ್ಳುವ ಪಟಾಕಿ ಸಿಡಿಸುವುದನ್ನು ಸಂಪೂರ್ಣ ನಿಲ್ಲಿಸೋಣ.

ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣವಾಗುವಂತಹ ಸುಂದರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಜಾನಪದ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸಬಹುದು. ಆ ಮೂಲಕ ವಿಘ್ನ ನಿವಾರಕ ಗಣಪತಿ ಹಬ್ಬದ ಆಚರಣೆಯನ್ನು ಸಾರ್ಥಕಗೊಳಿಸಬಹುದು ಹಾಗೂ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮತ್ತೆ ಬಂದಿದೆ ಗಣಪತಿ ಹಬ್ಬ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೆ ಬಂದಿದೆ ಗಣಪತಿ ಹಬ್ಬ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026ಕ್ಕೆ ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟ್ರೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಆಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ, ಇಂದು 2ನೇ ಪಂದ್ಯ. ವಾರ್ತೆಗಳ ವಿವರ. ಗುಜರಾತ್ನ ಗಾಂಧಿನಗರದ ಮಹಾತ್ಮ ಮಂದಿರದಲ್ಲಿ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಆರಂಭಗೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿ ಇದೇ ಮೊದಲ ಬಾರಿಗೆ ಈ ಜಾಗತಿಕ ಸಮಾವೇಶ ನಡೆಯುತ್ತಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಮಾವೇಶವನ್ನು ಜಂಟಿಯಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ವರ್ತುಲ ಆರ್ಥಿಕತೆಯ ತತ್ವಗಳನ್ನು ಸುಸ್ಥಿರ ಅಭಿವೃದ್ಧಿಯ ಭಾಗವಾಗಿಸುವ ನಿಟ್ಟಿನಲ್ಲಿ ಭಾರತ ಬದ್ಧವಾಗಿದೆ. ವಿಸ್ತರಿತ ಉತ್ಪಾದಕರ ಹೊಣೆಗಾರಿಕೆ ನಿಯಮಗಳು ಮತ್ತು ಮಿಷನ್ ಲೈಫ್ ಸೇರಿದಂತೆ ಹಲವು ಉಪಕ್ರಮಗಳು ಭಾರತದ ವರ್ತುಲ ಆರ್ಥಿಕತೆಯತ್ತ ಸಾಗುವಿಕೆಯಲ್ಲಿ ಪ್ರಮುಖ ಹೆಜ್ಜೆಗಳಾಗಿವೆ ಎಂದು ಅವರು ಹೇಳಿದ್ದಾರೆ. 2 ದಿನಗಳ ವೇದಿಕೆಯಲ್ಲಿ ಕೃತಕ ಬುದ್ಧಿಮತ್ತೆ, ಹಸಿರು ಇಂಧನ, ಸುಸ್ಥಿರ ಹಣಕಾಸು, ಆಡಳಿತ ಮತ್ತು ನವೋದ್ಯಮ ಕ್ಷೇತ್ರಗಳ ಕುರಿತು 4 ಪೂರ್ಣ ಅವಧಿಯ ಅಧಿವೇಶನಗಳು ಹಾಗೂ 16 ವಿಷಯಾಧಾರಿತ ಅಧಿವೇಶನಗಳು ನಡೆಯಲಿವೆ. 125ಕ್ಕೂ ಹೆಚ್ಚು ಪ್ರದರ್ಶಕರು ಭಾಗವಹಿಸುವ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಇಂದು ರಾಷ್ಟ್ರೀಯ ಅಭಿಯಂತರರ ದಿನ ಆಚರಿಸಲಾಗುತ್ತಿದೆ. ದೇಶದ ಅಭಿವೃದ್ಧಿಯಲ್ಲಿ ಎಂಜಿನಿಯರ್ಗಳ ಕೊಡುಗೆಯನ್ನು ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರು 1861ರ ಸೆಪ್ಟೆಂಬರ್ 15ರಂದು ಮುದ್ದೇನಹಳ್ಳಿಯಲ್ಲಿ ಜನಿಸಿದರು. 1912ರಿಂದ 1918ರವರೆಗೆ ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತಾವಧಿಯಲ್ಲಿ 19ನೇ ದಿವಾನರಾಗಿ ಕೆಲಸ ಮಾಡಿದರು. ದಿವಾನರಾಗಿದ್ದ ಸಂದರ್ಭದಲ್ಲಿ ಅವರು ಕೃಷಿ, ಕೈಗಾರಿಕೆ ಮತ್ತು ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ.

0: ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಗೌರವ ನಮನ ಸಲ್ಲಿಸಿ ರಾಷ್ಟ ನಿರ್ಮಾಣದ ಅವರ ದೂರದೃಷ್ಟಿ ಸದಾ ಸ್ಫೂರ್ತಿದಾಯಕವಾಗಿದೆ. ಉತ್ತಮ ಭವಿಷ್ಯಕ್ಕಾಗಿ ನಿರ್ಮಾಣ ನಾವೀನ್ಯತೆ ಮತ್ತು ಪರಿಹಾರಗಳನ್ನು ಒದಗಿಸುವ ಇಂಜಿನಿಯರ್ಗಳ ಕೊಡುಗೆಯನ್ನು ಅವರು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ವಿಶ್ವೇಶ್ವರಯ್ಯ ಅವರ ರಾಷ್ಟ್ರ ನಿರ್ಮಾಣದ ಕೊಡುಗೆಯನ್ನು ಸ್ಮರಿಸಿ ಎಲ್ಲ ಅಭಿಯಂತರರಿಗೆ ಶುಭಾಶಯ ಕೋರಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹಾಗೂ ಖಾಸಗಿ ಉದ್ಯಮ ರಂಗದ ಜಂಟಿ ಸಹಭಾಗಿತ್ವವು ಭಾರತವನ್ನು ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡಬಲ್ಲದು ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಿಮರ್ಶ್ 2026 ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಹಾಗೂ ಕೃತಕ ಬುದ್ದಿಮತ್ತೆಯವರೆಗೆ ಡಿಆರ್ಡಿಒ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ ಎಂದರು. ರಕ್ಷಣಾ ವಲಯದಲ್ಲಿ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಲು ಕೇವಲ ಸರ್ಕಾರ ಅಥವಾ ಡಿಆರ್ಡಿಒ ಪ್ರಯತ್ನಗಳಷ್ಟೇ ಸಾಲದು, ಖಾಸಗಿ ಉದ್ಯಮ ರಂಗದ ಸಹಯೋಗ ಅತ್ಯಗತ್ಯ ಎಂದು ಸಚಿವರು ಒತ್ತಿ ಹೇಳಿದರು. ಮೇಕ್ ಇನ್ ಇಂಡಿಯಾ, ಐಡೆಕ್ಸ್ ಯೋಜನೆಗಳು ಹಾಗೂ ರಕ್ಷಣಾ ಆಯವ್ಯಯದ ಶೇಕಡಾ 25%ರಷ್ಟನ್ನು ಖಾಸಗಿ ವಲಯಕ್ಕೆ ಮೀಸಲಿಟ್ಟಿರುವುದು ಭಾರತವನ್ನು ಆಮದು ಮುಕ್ತಗೊಳಿಸಿ ಸ್ವಾವಲಂಬಿಯನ್ನಾಗಿ ಮಾಡಲು ಕೈಗೊಂಡ ನಿರ್ಣಾಯಕ ಕ್ರಮವಾಗಿದೆ ಎಂದು ಅವರು ವಿವರಿಸಿದರು. ಪ್ರಜಾಪ್ರಭುತ್ವ ಭಾರತಕ್ಕೆ ಹೊಸದಲ್ಲ, ದೇಶದ ಪ್ರಾಚೀನ ನಾಗರಿಕತೆಯಲ್ಲಿ ಅದರ ಆಳವಾದ ಬೇರುಗಳಿವೆ ಎಂದು ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಋಗ್ವೇದದಲ್ಲಿ ಉಲ್ಲೇಖವಾಗಿರುವ ಸಭಾ ಮತ್ತು ಸಮಿತಿ ಸೇರಿದಂತೆ ಪ್ರಾಚೀನ ಸಭೆಗಳು ಚರ್ಚೆ, ಸಮಾಲೋಚನೆ ಹಾಗೂ ಸಾಮೂಹಿಕ ನಿರ್ಧಾರಕ್ಕೆ ಮಹತ್ವ ನೀಡಿದ್ದವು ಎಂದು ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ಕೇವಲ ಚುನಾವಣೆಗಳಿಗೆ ಸೀಮಿತವಲ್ಲ, ಸಂವಾದ, ಜನರ ಭಾಗವಹಿಸುವಿಕೆ, ವೈವಿಧ್ಯತೆಗೆ ಗೌರವ ಮತ್ತು ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನು ಒಳಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಭಾರತ ಮತ್ತು ಕೆನಡಾ ನಡುವೆ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಕುರಿತ 4ನೇ ಸುತ್ತಿನ ಮಾತುಕತೆ ನವದೆಹಲಿಯಲ್ಲಿ ಆರಂಭವಾಗಿದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $50 ಬಿಲಿಯನ್ ಗೆ ಹೆಚ್ಚಿಸುವ ಗುರಿಯನ್ನು ಎರಡೂ ದೇಶಗಳು ಹೊಂದಿವೆ. ನಿನ್ನೆ ಆರಂಭಗೊಂಡಿರುವ 5 ದಿನಗಳ ಮಾತುಕತೆ ಇದೇ 18ರವರೆಗೆ ನಡೆಯಲಿದ್ದು, ಸರಕು ಮತ್ತು ಸೇವೆಗಳ ವ್ಯಾಪಾರ ನಿಯಮಗಳು ಹಾಗೂ ತಾಂತ್ರಿಕ ವ್ಯಾಪಾರ ಅಡೆತಡೆ ಸೇರಿದಂತೆ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. 2025-26ರಲ್ಲಿ ಭಾರತ ಕೆನಡಾ ದ್ವಿಪಕ್ಷೀಯ ವ್ಯಾಪಾರ ಶೇಕಡಾ 8.22%ರಷ್ಟು ಇಳಿಕೆಯಾಗಿ $7.95 ಬಿಲಿಯನ್ ಗೆ ತಲುಪಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ದೂರದರ್ಶನ ಇಂದು 67ನೇ ಸಂಸ್ಥಾಪನಾ ದಿನ ಆಚರಿಸುತ್ತಿದೆ. 1959ರಲ್ಲಿ ಆಕಾಶವಾಣಿಯ ಪ್ರಾಯೋಗಿಕ ದೂರದರ್ಶನ ಸೇವೆಯಾಗಿ ಆರಂಭಗೊಂಡ ದೂರದರ್ಶನ ದಶಕಗಳ ಅವಧಿಯಲ್ಲಿ ಮಾಹಿತಿ ಪ್ರಸಾರ, ಸಂಸ್ಕೃತಿ ಸಂರಕ್ಷಣೆ ಹಾಗೂ ರಾಷ್ಟೀಯ ಏಕತೆಗೆ ಮಹತ್ವದ ವೇದಿಕೆಯಾಗಿ ಬೆಳೆದಿದೆ. ಉಪಗ್ರಹ ಮತ್ತು ನೇರ ಪ್ರಸಾರ ಸೇವೆಗಳ ಮೂಲಕ ದೇಶದ ಬಹುತೇಕ ಎಲ್ಲ ಜನರನ್ನು ತಲುಪುತ್ತಿದೆ. 1959ರ ಸೆಪ್ಟೆಂಬರ್ 15ರಂದು ಅಂದಿನ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೂರದರ್ಶನದ ಮೊದಲ ಪ್ರಸಾರಕ್ಕೆ ಚಾಲನೆ ನೀಡಿದರು. 1976ರ ಏಪ್ರಿಲ್ 1ರಂದು ಆಕಾಶವಾಣಿಯಿಂದ ಪ್ರತ್ಯೇಕಗೊಂಡು ದೂರದರ್ಶನ ಕಾರ್ಯಾಚರಣಾ ಸ್ವಾಯತ್ತತೆ ಪಡೆದುಕೊಂಡಿತ್ತು. 1982ರಲ್ಲಿ ದೆಹಲಿಯಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದ ಸಂದರ್ಭದಲ್ಲಿ ವರ್ಣಭರಿತ ಪ್ರಸಾರ ಆರಂಭಗೊಂಡಿದ್ದು ದೂರದರ್ಶನದ ವೀಕ್ಷಕರ ಸಂಖ್ಯೆ ಮತ್ತು ಜನಪ್ರಿಯತೆಯಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಯಿತು. 1997ರಲ್ಲಿ ಪ್ರಸಾರ ಭಾರತಿಯನ್ನು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಿದ ಬಳಿಕ ಆಕಾಶವಾಣಿಯೊಂದಿಗೆ ಸಾರ್ವಜನಿಕ ಪ್ರಸಾರದ ಏಕೀಕೃತ ವ್ಯವಸ್ಥೆಯಡಿ ದೂರದರ್ಶನ ಮತ್ತಷ್ಟು ವಿಸ್ತರಿಸಿತು. ಪ್ರಸ್ತುತ 35 ಉಪಗ್ರಹ ವಾಹಿನಿಗಳು ಮತ್ತು 66 ಸ್ಟುಡಿಯೋ ಕೇಂದ್ರಗಳ ಮೂಲಕ 24ಕ್ಕೂ ಹೆಚ್ಚು ಭಾಷೆಗಳು ಹಾಗೂ ವಿವಿಧ ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಇಂದಿಗೂ ತನ್ನ ಜನಪ್ರಿಯತೆಯನ್ನು ಉಳಿಸಿಕೊಂಡು ದೂರದರ್ಶನ ವೀಕ್ಷಕರ ಮನದಾಳದಲ್ಲಿ ಛಾಪು ಮೂಡಿಸುತ್ತಿದೆ. ರಷ್ಯಾ ಮತ್ತು ಉಕ್ರೇನ್ ಪರಸ್ಪರ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ನಡೆಸುವುದನ್ನು ಸ್ಥಗಿತಗೊಳಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ.

ರಷ್ಯಾದ ಇಂಧನ ಉತ್ಪಾದನಾ ಘಟಕಗಳ ಮೇಲೆ ದಾಳಿ ನಡೆಸುವುದನ್ನು ಉಕ್ರೇನ್ ನಿಲ್ಲಿಸಬೇಕು ಎಂದು ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಕರೆ ನೀಡಿದ್ದಾರೆ. ಇಂತಹ ದಾಳಿಗಳು ಇಂಧನ ಕೊರತೆಗೆ ಕಾರಣವಾಗುವುದರ ಜೊತೆಗೆ ಜಾಗತಿಕ ಇಂಧನ ಮಾರುಕಟ್ಟೆಗಳ ಮೇಲೆ ಒತ್ತಡ ಹೆಚ್ಚಿಸುತ್ತಿವೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಉಕ್ರೇನ್ನ ಪ್ರಮುಖ ಮೂಲ ಸೌಕರ್ಯಗಳ ಮೇಲೆ ರಷ್ಯಾ ದಾಳಿ ನಡೆಸುವುದಿಲ್ಲ ಎಂದು ಖಾತರಿ ದೊರೆತರೆ ರಷ್ಯಾ ಪ್ರದೇಶದ ಮೇಲಿನ ದಾಳಿಗಳನ್ನು ಸ್ಥಗಿತಗೊಳಿಸಲು ಉಕ್ರೇನ್ ಸಿದ್ಧವಿದೆ ಎಂದು ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದ ಮಾನವ ಹಕ್ಕುಗಳ ಮಂಡಳಿಯು ರಾವಲಾಕೋಟ್, ಪೂಂಚ್ ಮತ್ತು ಸುದ್ನೋತಿ ಜಿಲ್ಲೆಗಳಲ್ಲಿ ಮುಂದುವರೆದಿರುವ ಪ್ರತಿಭಟನೆ ಹಾಗೂ ಅಶಾಂತಿ ಕುರಿತು ಕಳವಳ ವ್ಯಕ್ತಪಡಿಸಿದೆ. ಪ್ರತಿಭಟನೆಗಳು 100 ದಿನಗಳನ್ನು ಪೂರ್ಣಗೊಳಿಸಿದ್ದು ಇದರಿಂದ ಆ ಪ್ರದೇಶದಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ. ಮಾತುಕತೆ ಆರಂಭಿಸುವಲ್ಲಿ ಮತ್ತಷ್ಟು ವಿಳಂಬವಾದರೆ ಸಾರ್ವಜನಿಕರಲ್ಲಿ ಅಸಮಾಧಾನ ಮತ್ತು ಅಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಮಂಡಳಿ ಹೇಳಿದೆ. ಪಾಕಿಸ್ತಾನ ಸರ್ಕಾರ ಹಾಗೂ ಸಂಬಂಧಪಟ್ಟ ಎಲ್ಲರೂ ತಕ್ಷಣ ಮಾತುಕತೆ ಆರಂಭಿಸಿ ಸಂಯಮ ವಹಿಸುವಂತೆ ಮತ್ತು ಶಾಂತಿಯುತ ಹಾಗೂ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಮಂಡಳಿ ಮನವಿ ಮಾಡಿದೆ. ವೈಜ್ಞಾನಿಕ ಸಂಶೋಧನಾ ಲೇಖನಗಳನ್ನು ಆಸಕ್ತಿದಾಯಕ ಹಾಗೂ ಸುಲಭವಾಗಿ ಅರ್ಥವಾಗುವ ಕಿರು ವಿಡಿಯೋಗಳಾಗಿ ಪರಿವರ್ತಿಸಲು ಸಿಎಸ್ಐಆರ್ನ ರಾಷ್ಟೀಯ ವಿಜ್ಞಾನ ಸಂವಹನ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ನೂತನ ಉಪಕ್ರಮವನ್ನು ಅಳವಡಿಸಿಕೊಂಡಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಪುರುಷರ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲ್ಲಿದೆ. ಸರಣಿಯ 3ನೇ ಪಂದ್ಯ ಇದೇ 17 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10ನೇ ವಿಶ್ವ ವರ್ತುಲ ಆರ್ಥಿಕತೆ ವೇದಿಕೆ 2026 ಗುಜರಾತ್ನ ಗಾಂಧಿನಗರದಲ್ಲಿ ಚಾಲನೆ. ಭಾರತ ರತ್ನ ಸಾರ್ ಎಂ ವಿಶ್ವೇಶ್ವರಯ್ಯ ಸ್ಮರಣಾರ್ಥ ದೇಶಾದ್ಯಂತ ರಾಷ್ಟೀಯ ಅಭಿಯಂತರರ ದಿನಾಚರಣೆ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ನಮನ. ಡಿಆರ್ಡಿಒ ಖಾಸಗಿ ಉದ್ಯಮ ಸಹಭಾಗಿತ್ವದಿಂದ ಭಾರತಕ್ಕೆ ಜಾಗತಿಕ ರಕ್ಷಣಾ ಉತ್ಪಾದನಾ ಕೇಂದ್ರವಾಗುವ ಸಾಮರ್ಥ್ಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ದೂರದರ್ಶನ ಸಂಸ್ಥೆಗೆ ಇಂದು 67ನೇ ಸಂಸ್ಥಾಪನಾ ದಿನದ ಸಂಭ್ರಮ. ಹಾಗೂ ಭಾರತ ಅಫ್ಘಾನಿಸ್ತಾನ್ ಪುರುಷರ ಟಿ20 ಕ್ರಿಕೆಟ್ ಸರಣಿ ಇಂದು 2ನೇ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಗೀತಾರ್ ಅವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
2: ನನ್ನ ಹೆಸರು ಗೀತಾ, ನಾನು ಸರ್ಗೂರಿಂದ ಬಂದಿದ್ದೀನಿ.
3: ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗು ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.

0: ರಾತ್ರಿಯಾಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹೂ ಕಣೆ, ಆಯ್ತು ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
6: ರೀಮಾ, ಇವತ್ತಿನ

0: ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ SMS ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಹಾಗೂ ವಾಣಿಜ್ಯ ಬೆಳೆಗಳ ಬೇಸಾಯದ ಅನುಭವ ಕುರಿತು ಎಚ್ಡಿಕೋಟೆ ತಾಲೂಕಿನ ಬ್ರಹ್ಮಗಿರಿ ಹಾಡಿಯ ಸಮಗ್ರ ಕೃಷಿಕರಾದ ಶ್ರೀಯುತ ರಮೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ. ಇದುವರೆಗೂ ರೈತ ಧ್ವನಿ
4: ಅನ್ನದಾತನ ಕೂಗಿಗೆ ಧ್ವನಿಯಾದ ವೇದಿಕೆ
5: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
4: ಸಾವಯವ ಕೃಷಿಗೆ ಉತ್ತೇಜನ,
5: ಬಿತ್ತನೆ ಬೀಜ, ರಸಗೊಬ್ಬರ,
4: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
5: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
4: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
5: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
6: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಇಶ್ರೀಕೋಟೆ ತಾಲೂಕಿನ ಬ್ರಹ್ಮಗಿರಿ ಹಾಡಿಯ ಆದಿವಾಸಿ ಸಮಗ್ರ ಕೃಷಿಕರಾದಂತ ಶ್ರೀಯುತ ರಮೇಶ್ ಅವರು. ಇವರು ಕಳೆದ 15 ವರ್ಷಗಳಿಂದ ಸ್ವತಂತ್ರವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವರು ಇರುವಂತಹ ಕಡಿಮೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ತಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ಆದಾಯವನ್ನು ಗಳಿಸ್ತಾ ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮದಡಿಯಲ್ಲಿ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ, ತರಬೇತಿಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಈ ಎಲ್ಲ ವಿಷಯಗಳನ್ನ ತಮ್ಮ ಕೃಷಿನಲ್ಲಿ ಅಳವಡಿಸ್ಕೊಡ್ತಾ ಉತ್ತಮವಾದ ಕೃಷಿ ಜೀವನವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಬೇಸಾಯದ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
7: ನಮಸ್ಕಾರ ಸರ್.
6: ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನು ಮಾಡ್ಕೊಂಡು ನಮಗೆ.
7: ನಾನು ರಮೇಶ್ ಅಂತ, ನಮ್ಮ ತಂದೆ ಹೆಸರು ರಾಜು, ಮೂಲತಃ ಇದೇ ಊರಿನವರು, ಬ್ರಹ್ಮಗಿರಿ ಆಡಿ. ಅಂದರೆ ನಮ್ಮ ತಂದೆ ಕಾಲದಿಂದನೂ ಇದೇ ಗ್ರಾಮದಲ್ಲಿ ಕೃಷಿ ಇದೆ, ನಮಗೆ ಮೂಲಾಧಾರ. ಕೃಷಿನೇ ನಮಗೆ ಜೀವನಾಂಶ ಆಗ್ಬಿಟ್ಟು.

0: ಬೇರೇನಿಲ್ಲ ಆದಾಯ ವರ್ಷಕ್ಕೆ. ಆಮೇಲೆ ಮೊದಲೆಲ್ಲ ಕೃಷಿಯಲ್ಲೆಲ್ಲ ಭಾಳ ನಷ್ಟ ಅನುಭವಿಸ್ತಿದ್ರು. ಯಾವ ಗೊಬ್ಬರ ಹಾಕಬೇಕು, ಯಾವ ಟೈಮ್ಗೆ ಏನು ಗೊಬ್ಬರ ಹಾಕಬೇಕು ಅವೆಲ್ಲ ಏನೂ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ವಿವೇಕಾನಂದ ಸಂಸ್ಥೆ ಕಡೆಯಿಂದ ತರಬೇತಿಗಳು ಕೊಟ್ಟು, ಆಮೇಲೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಥರ ಬೆಳೆಗಳು ಹಾಕಬೇಕು, ಆ ಬೆಳೆಗಳಿಗೆ ಯಾವ್ಯಾವ ಥರ ಗೊಬ್ಬರ ಹಾಕಬೇಕು ಅನ್ನೋದನ್ನ ಸ್ವಲ್ಪ ಮಾಹಿತಿ ಎಲ್ಲ ಕೊಟ್ಟಮೇಲೆ ಈಗ ಸ್ವಲ್ಪ ಪರವಾಗಿಲ್ಲ. ಮೊದಲೆಲ್ಲ ಭಾಳ ನಷ್ಟ ಅನ್ಭವಿಸ್ತಿದ್ದು.
1: ಈಗ ತಮ್ಮದು ಮೂಲತಃ ಕೃಷಿ ಕುಟುಂಬ,
0: ಕೃಷಿನೇ
1: ತಾವು ಅನಧಿಕಾಲದಿಂದಲೂ ಕೃಷಿನಲ್ಲೇ ಜೀವನವನ್ನು ನಡೆಸ್ತಾ ಬಂದಂಥವ್ರು.
0: ಹೌದು.
1: ತಮ್ಮ ತಂದೆ ಕಾಲದಲ್ಲಿ ಆಗಿರ್ಬೋದು ಅಥವಾ ತಾವು ಕೃಷಿ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಆಗಿನ ಬೆಳೆಗಳಾಗಿರ್ಬೋದು, ವ್ಯವಸಾಯ ಪದ್ಧತಿ, ಖರ್ಚು ವೆಚ್ಚಗಳ ನಿರ್ವಹಣೆ ಹೇಗಿತ್ತು ಆಗ?
0: ಅವಾಗ ಎಲ್ಲನೂ ಕಡಿಮೆ ಇತ್ತು ಸರ್. ಕೃಷಿನೂ ಉತ್ಪನ್ನಗಳಾಗಲಿ ಇಳುವರಿನೂ ಆಗಲಿ ಎಲ್ಲ ಕಡಿಮೆ ಇತ್ತು. ಈಗ ಕಂಪೇರ್ ಮಾಡ್ಕೊಂಡ್ರೆ ಅಂದರೆ ಅವಾಗ ಯಾವ್ಯಾವ ಗೊಬ್ಬರ ಹಾಕಬೇಕು ಅನ್ನೋದು ನಾಲೆಡ್ಜ್ ಇಲ್ಲ, ಹೆಂಗೆ ಉಳುಮೆ ಮಾಡಬೇಕು ಅನ್ನೋದೇ ನಾಲೆಡ್ಜ್ ಇಲ್ಲ. ಫಸ್ಟ್ ಜೊತೆ ಎತ್ತಿರಬೇಕು, ಜಮೀನು ಇರಬೇಕು ಅಷ್ಟೇ. ಈ ವರ್ಷ ಮಾಡೋ ಮುಂದಕ್ಕೆ ಸಾಲ ಮಾಡು ಹಂಗಿತ್ತು. ಈಗ ಹಂಗಿಲ್ಲ, ಸ್ವಲ್ಪ ನಮ್ಮ ಸಾಲ ಎಲ್ಲ ಕಳೆದು ಕೈಗೆ ಸ್ವಲ್ಪ ಉಳಿಯೋ ಥರ ಆಗಿದೆ. ಅಂದರೆ ಎಲ್ಲದಕ್ಕೂ ಕಾರಣ ಸ್ವಲ್ಪ ಟ್ರೈನಿಂಗ್ಗಳು, ಆಮೇಲೆ ಕೃಷಿ ಮೇಳಗಳು, ಎಲ್ಲ ಹೊಸ ಹೊಸ ಬೆಳೆಗಳು, ಇದರಿಂದಾಗಿ ಸ್ವಲ್ಪ ನಮಗೂ ಆದಾಯ ಕಂಡು ಬಂದಿದೆ.
1: ಮೊದಲೆಲ್ಲ ತಾವು ಮಳೆಯಾಶ್ರಿತವಾಗಿ ಕೃಷಿ ಮಾಡ್ತಾ?
0: ಹೌದು ಸರ್.
1: ಆಗಿನ ಬೆಳೆಗಳಾಗಿರ್ಬೋದು ಮತ್ತು ತಾವು ವರ್ಷಕ್ಕೆ ಪಡೆದಿದ್ದ ಇಳುವರಿ ಆಗಿರ್ಬೋದು ಹೇಗಿತ್ತು?
0: ಕಡಿಮೆ ಇತ್ತು ಸರ್. ಮಳೆ ಅಂದರೆ ಅವಾಗ ಬರೀ ರಾಗಿ ಹತ್ತಿ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಇವಾಗ ನೀವು ಹೇಳ್ದಂಗೆ ದ್ವಿದಳ ಧಾನ್ಯಗಳು, ಈ ನವಣೆ, ಸಜ್ಜೆ ಎಲ್ಲ ನಶಿಸೋ ಟೈಮಲ್ಲಿ ತಿರ್ಗಾದ್ನ ನಮ್ಮಲ್ಲೇ ತುಂಬ ಬೆಳೀತಿದ್ರು ಫಸ್ಟ್ ಹಿಂದೆ ಎಲ್ಲ ನವಣೆ ಸಜ್ಜೆ ಇದೆಲ್ಲ. ಈಗಿನ ಜನ್ರೇಷನ್ಗೆ ಅದೆಲ್ಲ ಗೊತ್ತೇ ಇಲ್ಲ, ಎಲ್ಲ ಹೊಂಟೋಗ್ಬಿಟ್ಟಿದ್ದವು ಬಿತ್ತನೆ ಬೀಜಗಳೇ. ಈಗ ನಮ್ಮ ವಿವೇಕಾನಂದ ಸಂಸ್ಥೆಯವರು ಎಲ್ಲನೂ ತಿರ್ಗಾ ಬೇರೆ ಕಡೆಯಿಂದ ತರಿಸ್ಕೊಟ್ಟು ಅವರೇ ಎಲ್ಲ ಮಾಡಿಸಿ ನಾವೇ ಪರ್ಚೇಸ್ ಮಾಡ್ಕೋತೀವಿ ಅಂದ್ಬಿಟ್ಟು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಸುಮಾರು ಜನ ಬೆಳೀತಿದ್ದಾರೆ ಈಗ, ಪರವಾಗಿಲ್ಲ. ಈಗ
1: ಈಗ ತಮ್ಮ ಬಳಿ ಒಟ್ಟು ಎಷ್ಟು ಎಕರೆ ಒಂದು ಕೃಷಿ ಭೂಮಿ ಇದೆ?
0: ಕೃಷಿ ಎರಡು ಮುಕ್ಕಾಲು ಎಕರೆ ಇದೆ ಸರ್. ಅದರಲ್ಲಿ ಒಂದು ಅರ್ಧ ಎಕರೆ ಚೆಂಡುಮಲ್ಲಿಗೆ, ಈ ವರ್ಷ ಸ್ವಲ್ಪ ಮೆಣಸಿನಕಾಯಿ, ಸ್ವಲ್ಪ ತರಕಾರಿಗಳು ಹಿಂಗೆಲ್ಲ ಬೆಳೆದಿದೆ.
1: ಈಗ ಇರುವಂತ ಎರಡು ಮುಕ್ಕಾಲು ಎಕರೆ ಕೃಷಿ ಭೂಮಿಗೆ ಒಂದೇ ಬೆಳೆನ ಬೆಳೀತಾ ಇದ್ರೆ ಅಥವಾ
0: ಒಂದೇ ಬೆಳೆ ಇಲ್ಲ ಸರ್? ಅವಾಗ ಒಂದೇ ಬೆಳೆ ಅಂದ್ರೆ ಮಳೆ ಬೀಳ್ಬೇಕು, ವ್ಯವಸಾಯ ಮಾಡಬೇಕು. ಇವಾಗ ಸ್ವಲ್ಪ ನೀರ್ಗೀರೆಲ್ಲ ಮಾಡ್ಕೊಂಡಿದ್ದೆ, ಇದರಿಂದ ಈಗ ನಾವು ಈಗ 6 ತಿಂಗಳು ವರ್ಷದ ಬೆಳೆ ಬೆಳೆಯೋಕೆ ಜಾಸ್ತಿ ಇಂಟ್ರೆಸ್ಟ್ ಪಡೋಲ್ಲ. ನಾವು ಈಗ 3 ತಿಂಗಳು ಬರೋಂಥದ್ದು ಜೋಳ, ಚೆಂಡುಮಲ್ಲಿಗೆ ಇವೆಲ್ಲ ಬೇಗ ಬೇಗ ಬಂದ್ಬಿಡ್ತವೆ. ಬಂದಮೇಲೆ ನೆಕ್ಸ್ಟು ರಾಗಿ, ನವಣೆ ಇವೆಲ್ಲ ಬಿತ್ಕೋಬೋದು ಬೇಸಿಗೆಯಲ್ಲಿ. ಅದರಿಂದ ತುಂಬ ಅನುಕೂಲ ಆಗಿದೆ. ಈಗ
1: ಆಗಿದೆ. ಈಗ ಪ್ರಸ್ತುತವಾಗಿ ಚೆಂಡುಮಲ್ಲಿಗೆ ಬೆಳೆಯನ್ನ ಬೆಳೆದಿದ್ದೀರ, ಈ ಬೆಳೆ ತುಂಬಾ ವಿಶೇಷ ಬೆಳೆ, ಜೊತೆಗೆ ಅದೊಂದು ಕೂಡ ಒಂದು ವಾಣಿಜ್ಯ ಬೆಳೆ ಅಂತಾನು ಭಾವಿಸ್ಬೋದು. ಈ ಬೆಳೆಯ ಒಂದು ಬೇಸಾಯ ಕ್ರಮ ಮತ್ತೆ ಇದರ ನಿರ್ವಹಣೆ, ಇದರಿಂದ ಆದಾಯ, ಇದರ ಒಂದು ಬೆಳೆಯ ಉಪಯೋಗ, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ.
0: ಚೆಂಡುಮಲ್ಲಿಗೆ ಅಂದ್ರೆ ಸರ್ ಕಡಿಮೆ ಖರ್ಚು, ಲಾಭ ಇದೆ, ಜಾಸ್ತಿ ಕೆಲಸ ಇಲ್ಲ. ಈಗ ನಾವು ಬೇರೆ ಹತ್ತಿ ಜೋಳ ಹಾಕಿದಾದ್ರೆ ತುಂಬಾ ಕೆಲಸ, ಗೊಬ್ಬರ ಜಾಸ್ತಿ ಹಾಕ್ಬೇಕು, ಯೂರಿಯಾ ಗೊಬ್ಬರ ಹಾಕ್ಬೇಕು, ಆಮೇಲೆ ಲೇಬರ್ ಹಿಡಿತದೆ, ಇವೆಲ್ಲ ಕಮ್ಮಿ. ಇದು ಕಟಾವ್ ಟೈಮಲ್ಲಿ ಮಾತ್ರ ಒಂದು 4-5 ಜನ ಲೇಬರ್ ಕೇಳುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಇದು ಮಾಡ್ಕೋಬೇಕು. ಕಡಿಮೆ ಜನಸಂಖ್ಯೆ, ಕಡಿಮೆ ಇರೋ ಮನೆ ಅಂಥವರೆಲ್ಲ ಅದೇ ಎಲ್ಲ ಖರ್ಚು ಕಮ್ಮಿ ಇರೋದನ್ನ ಹಾಕೋಬೇಕು, ಆದಾಯ ಜಾಸ್ತಿ ಬರೋಂಥದ್ದು ಹಾಕೋಬೇಕು.
1: ಇದ್ರ ಬಿತ್ತನೆ ಆಗಿರ್ಬೋದು ಮತ್ತೆ ಇದನ್ನ ಬೆಳೆಯನ್ನ ಮಾರಾಟ ಆಗಿರ್ಬೋದು, ಇದನ್ನ ಯಾವ ರೀತಿ ಮಾಡ್ತೀವಿ?
0: ಮಾರಾಟಕ್ಕೂ ಏನು ತೊಂದರೆ ಇಲ್ಲ ಸರ್. ನಾವು ಬೇರೆ ಬೆಳೆ ಆದರೆ ನಾವೇ ಕಾಂಟ್ಯಾಕ್ಟ್ ಮಾಡಿ ಮಾರ್ಕೆಟಿಂಗ್ ನಾವೇ ಹುಡುಕ್ಬೇಕು. ಇವರಿಲ್ಲ, ಬಿತ್ತನೆ ಬೀಜ ಅವ್ರಿಗೆ ಕೊಡ್ತಾರೆ, ಸೀಡ್ಸ್ ಎಲ್ಲ ನಾವು ಅದನ್ನ ಗಿಡ ಮಾಡಿ ಹಾಕಾದ್ಮೇಲೆ ಹೂ ಬಂದಮೇಲೆ ಅವರೇ ಬಂದು ತಗೊಂಡೋಯ್ತಾರೆ ಎಲ್ಲ. ಅದು ಫಿಕ್ಸ್ ರೇಟ್ ಅದು ಸರ್, ಕೆಜಿಗೆ ಇಷ್ಟಂತ. ಮತ್ತೆ ಮಾರ್ಕೆಟ್ ಥರ ಏರು ಡೈಲಿ ಏರುಪೇರು ಏನು ಇರೋಲ್ಲ. ಇದ್ರದ್ದು ಒಂದು 10 ರೂಪಾಯಿನ ಇದೆ ಸರಿ, ಅದು ಅದೇ ರೇಟ್ ಕೊಟ್ಬಿಟ್ಟು ತಗೊಂಡೋಯ್ತಾರೆ ಅವರು.
1: ಇನ್ನಿತರ ಆಹಾರ ಬೆಳೆಗಳು ಮತ್ತೆ ಧಾನ್ಯ ಬೆಳೆಗಳು ಬೆಳೀತಾ ಇದ್ರಲ್ಲ, ಇವುಗಳ ವ್ಯವಸಾಯ ಪದ್ಧತಿ ಆಗಿರ್ಬೋದು ಮತ್ತೆ ಇದರ ಕ್ರಮ, ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ.
0: ಅಂದ್ರೆ ಸರ್ ನಾವು ಮಾಮೂಲಿ ಈ ಮುಂಗಾರಿಕೆ ಶುರುವಾದಾಗ ಜಮೀನ್ ಮೇಲೆ 2-2 ಸರಿ 3-3 ಸರಿ ಉಳುಮೆ ಮಾಡಿ ಮಣ್ಣೆಲ್ಲ ಅದ ಮಾಡ್ಬೇಕಲ್ಲ. ಆದ್ಮೇಲೆ ನಾವು ಗೊಬ್ಬರ ಮಾಡ್ಕೊಂಡಿರ್ತೀವಿ, ಇದೆ ಕಾಪಸ್ ಗೊಬ್ಬರ ಮಾಡ್ಕೊಂಡಿದೀವಿ ನಾವು. ಸಾವಯವ ಬೇಸಾಯದಲ್ಲಿ ಸಗಣಿ ಗೊಬ್ಬರನೇ, ಇಂಗ್ಲಿಷ್ ಗೊಬ್ಬರ ಹಾಕಲ್ಲ. ಅದನ್ನ ಒಂದ್ಸರಿ ಚೆಲ್ಬಿಡ್ತೀವಿ, ಮಣ್ಣೆಲ್ಲ ಮಿಕ್ಸ್ ಆದ್ಮೇಲೆ, ಮಳೆ ಎಲ್ಲ ಆದ್ಮೇಲೆ ತಿರ್ಗಾ ರೊಟೇಟರ್ ಟ್ರ್ಯಾಕ್ಟರ್ ಎಲ್ಲ ಹೊಡಿಸಿ ಆಮೇಲೆ ನಾವು ನೇಗ್ಲಲ್ಲಿ ಕೆಲಸ ಮಾಡ್ಕೊಂಡು ಬಿತ್ತನೆ ಮಾಡ್ತೀವಿ. ಅದರಿಂದ ಚೆನ್ನಾಗಿ ಬರ್ತದೆ.
1: ಅಂದ್ರೆ ಸಂಪೂರ್ಣವಾಗಿ ಸಾವಯವ ಕೃಷಿ ಪದ್ಧತಿ ಮಾಡ್ತಾರೆ?
0: ಹೌದು ಸರ್.
1: ಈ ರಾಸಾಯನಿಕ ಏನಾದರೂ ಬಳಸಿದ್ರ ಗೊಬ್ಬರಗಳನ್ನ?
0: ಇಲ್ಲ ಸರ್, ರಸಾಯನ ಏನು ಮೊದಲು ಬಳಸ್ತಿದ್ದ ಸರ್. ಹತ್ತಿಗೆಲ್ಲ 2-3 ಚೀಲ ಹಿಂಗಿಂಗ್ ತಂದು ಹಾಕ್ತಿದ್ದ. ಈಗ ಕಳೆದ ಒಂದು 3-4 ವರ್ಷದಿಂದ ಆಗ್ತಾ ಇಲ್ಲ ಸರ್, ತೊಟ್ಟಿ ಗೊಬ್ಬರನೇ ಹಾಕ್ತಾ
1: ಇರೋದು ಸಾವಯವದಲ್ಲೇ ಕೃಷಿ.
0: ಹೌದು ಹೌದು ಸರ್.
1: ಜೊತೆಗೆ ತಾವು ಪ್ರಮುಖವಾಗಿ ಸಿರಿಧಾನ್ಯ ಬೆಳೆಗಳನ್ನ ಬೆಳೆದಿದ್ರಿ, ಅದರಲ್ಲಿ ನವಣೆ, ಸಾಮೆ, ಸಜ್ಜೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಈ ಪ್ರಮುಖ ಬೆಳೆಗಳನ್ನ ಬೆಳೆದಿದ್ರಿ. ಅದೇ ತಾವು ಆ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದಂಗೆ ಈ ಸಿರಿಧಾನ್ಯಗಳು ಆರೋಗ್ಯಯುಕ್ತ ಅಂಶಗಳಾಗಿರ್ಬೋದು ಮತ್ತೆ ಆ ಬೆಳೆಗಳನ್ನ ಬೆಳೆಯೋದ್ರಿಂದ ಒಂದಷ್ಟು ನಿಗದಿತ ಆದಾಯವನ್ನ ಕಾಣೋದಾಗಿರ್ಬೋದು ಈ ಬೆಳೆನಲ್ಲಿ ಇದೆ. ಆ ನಿಟ್ಟಿನಲ್ಲಿ ತಾವು ಈ ಸಿರಿಧಾನ್ಯಗಳನ್ನ ಬೆಳೆದಿದ್ದಾಗಿರ್ಬೋದು, ಈ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು

0: ಸಂಸ್ಥೆ ಕಡೆಯಿಂದ ಇದರ ಒಂದು ನಿರ್ವಹಣೆ ಮತ್ತೆ ಇದರ ಒಂದು ಫಲ ಕೈ ಸಿಕ್ಕಿದಾಗ ಇರ್ಬೋದು, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ.
1: ಹೌದು ಸರ್, ಅವರು ಲಾಸ್ಟ್ ಟೈಮ್ ಸುಮಾರು ಜನ ಈ ಮಣ್ಣಿಗೆ ಇದು ಬರಲ್ಲ, ಈಗ ಇವೆಲ್ಲ ಹೈಬ್ರಿಡ್ ಸೀಡ್ಸ್ ಅನ್ಕೊಂಡು ಕೆಲವು ವರ್ಷ ಒಂದು ವರ್ಷ ಎರಡು ವರ್ಷ ಯಾರು ಹಾಕ್ಲೇ ಇಲ್ಲ ಸರಿಯಾಗಿ. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದಿಬ್ರು ಹಾಕಿ ತುಂಬ ಚೆನ್ನಾಗಿ ಬಂದಿತ್ತು, ಅದು ನೋಡ್ಬಿಟ್ಟು ಆಮೇಲೆ ಎಲ್ಲ ಹಾಕಿದ್ರು ಲಾಸ್ಟ್ ಇಯರ್ ಎಲ್ಲ ಚೆನ್ನಾಗಿ ಬಂದಿತ್ತಲ್ಲ. ಆಮೇಲೆ ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಆಗಲಿಲ್ಲ ಸರ್, ಎಲ್ಲ ಅವರೇ ನಮ್ಮ ಸಂಸ್ಥೆ ಕಡೆಯಿಂದನೇ ಅವರೇ ಪರ್ಚೇಸ್ ಮಾಡಿಕೊಂಡ್ರು. ಕೆಲವರು ಇಲ್ಲ ಹೊರಗಡೆ ಮಾರ್ತೀನೋ ಹೊರಗಡೆನೂ ಮಾರಿದ್ರು, ಒಳ್ಳೆ ಬೆಲೆ ಸಿಕ್ಕಿದೆ, ಲಾಭನೂ ಚೆನ್ನಾಗಿ ಬಂದಿದೆ, ಇಳುವರಿನೂ ಚೆನ್ನಾಗಿ ಬಂದಿದೆ. ಅದು
0: ಇತರ ಬೆಳೆಗಳಿಗೋಸ್ಕೊಂಡ್ರು ಈ ಸಿರಿಧಾನ್ಯ ಬೆಳೆಗಳ ಬೇಸಾಯ ಪದ್ಧತಿ ಅದರ ನಿರ್ವಹಣೆ ಖರ್ಚು ವೆಚ್ಚ ಹೇಗಿತ್ತು?
1: ಖರ್ಚು ವೆಚ್ಚ ಕಮ್ಮಿ ಸರ್. ಅಂದರೆ ನಾವು ಬೇಸಿಗೆಯಲ್ಲಿ ರಾಗಿ ಹಾಕ್ತೀವಲ್ಲ, ಬೇಸಿಗೆ ರಾಜ್ಯದಲ್ಲಿ ಮಳೆನೂ ಕಮ್ಮಿ ಇರುತ್ತೆ, ಜಾಸ್ತಿ ನೀರು ಬೇಕಾಗಿಲ್ಲ ಅದಕ್ಕೆ. ಆಮೇಲೆ ವ್ಯವಸಾಯ ಪದ್ಧತಿನೂ ಈಸಿ ಸರ್, ಅದು ಜಾಸ್ತಿ ಇದಿಲ್ಲ, ಖರ್ಚಿಲ್ಲ, ನಾವೇನು ಗೊಬ್ಬರ ಹಾಕಬೇಕು ಅದೇನೇ ಇಲ್ಲ, ವಾರಕ್ಕೆ ಒಂದೆರಡು ಸರಿ ಮೂರು ಸರಿ ನೀರು ಕೊಟ್ಟರೆ ಸಾಕು, ಕೆಲಸನೂ ಕಮ್ಮಿ, ಅದ್ರ ಜೊತೆಗೆ ನಾವು ಬೇರೆ ಕಡೆ ಕೆಲಸ ಮಾಡ್ಕೋಬಹುದು.
0: ಈ ಜೊತೆಗೆ ಈ ತರಕಾರಿ ಬೆಳೆಗಳನ್ನು ಕೂಡ ತಾವು ಬೆಳೀತಾ ಇದ್ದೀರಾ? ಈ ತರಕಾರಿ ಬೆಳೆಗಳಿಗೆ ಅಧಿಕವಾಗಿ ಈ ರಾಸಾಯನಿಕ ಕೀಟನಾಶಕಗಳು ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದನ್ನ ನೋಡಿದ್ದೀವಿ ಕೆಲವೊಂದು ಕಡೆ, ಅಂದ್ರೆ ಅಧಿಕ ಇಳುವರಿ ಪಡೆಯಲಿದೆ. ತಾವು ಕೂಡ ಈಗ ಸಾವಯವ ಪದ್ಧತಿನಲ್ಲೇ ಈ ತರಕಾರಿ ಬೆಳೆಗಳನ್ನೇ ಬೆಳೀತಾ ಇದ್ರ, ಇದು ಆರೋಗ್ಯಕ್ಕೆ ಬಹಳ ಉಪಯುಕ್ತ ಆಗಿರೋದ್ರಿಂದ
1: ತುಂಬಾ ಚೆನ್ನಾಗಿದೆ ಸರ್. ಬರ್ತವೆ ಸರ್ ಹುಳ, ಬಂದೇ ಬರ್ತವೆ, ಅದೇಂತ ಇದ್ ಮಾಡಿದ್ರು ನಾವ್ ಅದಕ್ಕೆ ನ್ಯಾಚುರಲ್ ಆಗಿ ಎಷ್ಟು ಬರುತ್ತೆ ಅಷ್ಟು ಬರಲಿ, ಕೆಮಿಕಲ್ ಸ್ಪ್ರೇ ಮಾಡ್ತಾ ಇಲ್ಲ. ರಾಸಾಯನಿಕ ಹಾಕಿದ್ರು ಕೆಲವೊಂದು ಬಂದೇ ಬರ್ತವೆ ಹುಳಗಳು, ಕ್ರಿಮಿಕೀಟಗಳು ಬಂದೇ ಬರ್ತವೆ. ನಾವು ಆ ಪದ್ಧತಿನ ಬಿಟ್ಬಿಟ್ಟು ನಮ್ಮ ಹಿಂದಿನ ಪದ್ಧತಿ ಏನಿದೆ, ಸಗಣಿ ಗೊಬ್ಬರ ತೊಟ್ಟಿ ಗೊಬ್ಬರ, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀವಿ. ನಮ್ಮ ಭೂಮಿ ಫಲವತ್ತತೆ ಆಗಿ ಚೆನ್ನಾಗಿರ್ತದೆ. ಈ ವರ್ಷ ಆಗಿದ್ರೆ ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ಫಲ ಕೊಡ್ತದೆ.
0: ಇಳುವರಿನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ
1: ಆಗ್ಬೋದು,
0: ಅಂದ್ರೆ ಫಲ ಅನ್ನೋದು ಬಹಳಷ್ಟು ಆರೋಗ್ಯಯುತವಾಗಿರುತ್ತೆ.
1: ಹೌದೌದು ಸರ್, ಅದು ಕಸ್ಟಮರ್ಗೂ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಹಾಗಾಗಿ
0: ಒಂದು ಬೆಲೆನೂ
1: ಸಿಗುತ್ತೆ. ಆರ್ಗ್ಯಾನಿಕ್ ಗೆ ಎಲ್ಲ ಕಡೆಯಿಂದ ಬಹಳ ಡಿಮ್ಯಾಂಡ್ ಇದೆ ಸರ್.
0: ಹೌದು, ಹಾಗೇನೆ ತಾವು ಪ್ರಸ್ತುತವಾಗಿ ಎರೆಹುಳ ಗೊಬ್ಬರವನ್ನ ಮಾಡೋದಾಗಿರ್ಬೋದು, ಹಾಗೇನೆ ಬಯೋಡೈಜೆಸ್ಟರ್ ನ ಮಾಡ್ಕೊಂಡು ಅದನ್ನ ಕೃಷಿ ಪದ್ಧತಿಗೆ ಅಳವಡಿಸ್ಕೊಂಡ್ರದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಇದ್ರ. ಇದನ್ನ ತರಬೇತಿ ಯಾವಾಗ ಪಡ್ಕೊಂಡ್ರಿ, ಎಲ್ಲಿ ಮತ್ತೆ ಇದನ್ನ?
1: ಅದು ಹೇಳಬೇಕು ಸರ್, ಅದು ನಮ್ಮ ವಿವೇಕಾನಂದ ಸಂಸ್ಥೆಯಿಂದನೇ ಒಂದು 4 ದಿನ ಟ್ರೈನಿಂಗ್ ಕರೆದಿದ್ರು ಸರ್. ಟ್ರೈನಿಂಗ್ ಕೊಟ್ಟಾದ್ಮೇಲೆ ಕೇಳಿದ್ರು, ಇದು ಈ ತರ ಎಲ್ಲ ಗೊಬ್ಬರ ಮಾಡಕ್ಕೆ ಸ್ವಲ್ಪ ಖರ್ಚಾಗುತ್ತೆ ಅಂತ ಹೇಳಿದ್ರು. ನಮ್ಮ ಕೈಲಿ ಇಲ್ಲ ಇವಾಗ ಅಂತ ಹೇಳಿದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದನೇ ಡೊನೇಷನ್ ಮಾಡಿದ್ರು, 10,000 ರೂಪಾಯಿ ನಮಗೆ ಹಾಕೊಟ್ರು. ಅದರಲ್ಲಿ ನಾವು ಸಿಮೆಂಟ್ ಇಟ್ಟಿಗೆ ಎಲ್ಲ ತಂದು ನಾವೇ ಕಟ್ಕೊಂಡು, ಅವ್ರು ಕೊಟ್ಟಿದ್ದು ತುಂಬ ಹೆಲ್ಪ್ ಆಯಿತು. ಈಗ ಸಗಣಿ ಗೊಬ್ಬರ ಮೊದಲೆಲ್ಲ ಕವರಲ್ಲಿ ಮಾಡ್ತಿದ್ದು, ಅದೇನಾಗ್ತಿತ್ತು ಅಂದರೆ ಯಜ್ಞಗಳು ಎಲ್ಲ ಕೊರೆದು ತೂತು ಮಾಡಿ ಗೊಬ್ಬರ ಎಲ್ಲ ವೇಸ್ಟ್ ಆಗ್ಬಿಡೋದು, ಎರಡೆಲ್ಲ ಹೊಟ್ಟೋಗ್ಬಿಡೋದು ಬೇರೆ ಕಡೆಗೆ. ಈಗ ಹಂಗೆ ಎಲ್ಲೂ ಹೋಯ್ತಾ ಇಲ್ಲ. ಆಮೇಲೆ ಇದಕ್ಕೆ ಸಣ್ಣ ಪಕ್ಕದಲ್ಲಿ ತೊಟ್ಟಿ ಸಿಸ್ಟಮ್ ಎಲ್ಲ ಮಾಡಿ ಅದ್ರ ನೀರನ್ನೇ ಫಿಲ್ಟರ್ ಮಾಡಿ ಅದನ್ನೇ ಗಿಡಕ್ಕೆ ಸ್ಪ್ರೇ ಮಾಡ್ಕೊಳ್ಳೋದಾಗಲಿ ಬುಡ ಕುಯ್ಯೋದಾಗಲಿ ಇದೆಲ್ಲ ಮಾಡೋದ್ರಿಂದ ಚೆನ್ನಾಗಿದೆ ಗಿಡಗಳು. ಆಮೇಲೆ ತೊಟ್ಟಿ ಅಂತೂ ಭಾಳ ಉಪಯೋಗ ಆಯಿತು ಸರ್ ಕೊಟ್ಟಿದ್ದು. ಡ್ರಿಪ್ ಸಿಸ್ಟಮ್ ಎಲ್ಲ ಮಾಡ್ಕೋಬೋದು ಇದರಲ್ಲಿ, ಆ ಥರ ಎಲ್ಲ ಇದು ಮಾಡ್ಕೊಟ್ಟಿದ್ರು.
0: ಹಾಗಿದ್ರೆ ಈ ಬಯೋಡೈಜೆಸ್ಟರ್ನ ಈ ಮಾಡ್ಕೊಳ್ಳೋ ವಿಧಾನ ಆಗಿರ್ಬೋದು, ಮತ್ತೆ ಅಲ್ಲಿಗೆ ಹಾಕುವಂಥ ಪದಾರ್ಥಗಳು, ಅದರಿಂದ ಬರುವಂಥ ಒಂದು ದ್ರವವನ್ನು ಅದನ್ನು ಗಿಡಗಳಿಗೆ ಸಿಂಪಡಿಸೋದಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ
1: ಅದರಲ್ಲಿ ಏನಿಲ್ಲ ಸರ್. ಮಾಮೂಲಿ ನಮ್ಮ ಸಗಣಿಗಳು ನಮ್ಮ ಜಮೀನಲ್ಲೇ ತೇರಿ ಸುತ್ತಮುತ್ತ ಸಿಕ್ಕಂಥ ಸೊಪ್ಪುಗಳು, ಗೊಬ್ಬರ ಸೊಪ್ಪಾಗಲಿ ಕಳೆ ಸೊಪ್ಪುಗಳಾಗಲಿ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕೋದು. ಏನಾದ್ರು ಗಂಜಲ ಗಿಂಜಲ ಏನೇ ಮಿಕ್ಕಿದ್ರು ತಂದು ಎಲ್ಲ ಒಳಗೆ ಸುರಿಯೋದಷ್ಟೇ, ಬೇರೆ ಏನೂ ಇಲ್ಲ. ಹೊರಗಡೆಯಿಂದ ದುಡ್ಡು ಕೊಟ್ಕೊಂಡು ತಂದ್ಕೊಳ್ಳೋದಂತ ಏನೂ ಇಲ್ಲ. ನಮ್ಮ ಜಮೀನಲ್ಲೇ ಸಿಕ್ಕ ಕಳೆ ಅಂತ ಏನು ಕರಿತೀವಿ ನಾವು, ಅದನ್ನು ತಗೋಗಿ ಒಳಗಡೆ ಹಾಕಿದ್ರೆ ಆಗೋಯ್ತು, ಅದೇ ಗೊಬ್ಬರ, ಕಸದಿಂದ ರಸ ಅಂತೀವಲ್ಲ ಆ ಥರ.
0: ಅದನ್ನೇ ಯಾವ ರೀತಿ ಗಿಡಗಳಿಗೆ ಸಿಂಪಡಿಸ್ತೇವೆ?
1: ಅದನ್ನ ಸ್ವಲ್ಪ ಕೊಳೆಯಕ್ಕೆ ನೀರೆಲ್ಲ ಹಾಕಿ ಬಿಟ್ಬಿಡ್ತೀವಿ ಸರ್, ಒಂದಿಷ್ಟು ಇಂತಷ್ಟು ದಿನ ಅಂತ. ಅದು ಕೊಳತ ಮೇಲೆ ಪೈಪ್ ಸಿಸ್ಟಮ್ ಹಾಕಿದೀವಿ ಹೊರಗಡೆಗೆ, ಆ ನೀರನ್ನ ತಗೊಂಡು ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡ್ಕೋಬಹುದು, ಇಲ್ಲಾಂದ್ರೆ ಗಿಡಕ್ಕೆ ಡೈರೆಕ್ಟ್ ಆಗಿ ಒಂದ್ ಎರಡೆರಡು ಮೂರು ಲೋಟದಷ್ಟು ನೇರವಾಗಿ ಹುಡುಕಿ ಹಾಕ್ಬೋದು, ಅದೇನು ಸೈಡ್ ಎಫೆಕ್ಟ್ ಆಗಲ್ಲ. ಇಂಗ್ಲಿಷ್ ಗೊಬ್ಬರ ತರ ಟ್ರಿಂಚಿಂಗ್ ಮಾಡಿದ್ರೆ ನೀರು ಹೊಡಿಬೇಕು, ಇದಕ್ಕೇನು ಸ್ಪ್ರೇ ಮಾಡ್ಬೇಕಾಗಿಲ್ಲ. ಅದಾದ್ರೆ ಬೇರೆ ಗೀರೆಲ್ಲ ಬೆಂದೈತದೆ ಸುಟ್ಟೈತದೆ ಅನ್ನೋದು ಭಯ ಇರ್ತದೆ, ಇದಕ್ಕೆ ಏನು ಆಗಲ್ಲ, ಎಷ್ಟು ಬೇಕಾದ್ರೂ ಲಿಮಿಟೇಷನ್ ಇಲ್ಲ.
0: ಈ ಪೈಪ್ ಲೈನ್ ಮುಖಾಂತರ ಡ್ರಿಪ್
1: ಮಾಡ್ಕೋಬಹುದು, ಸಣ್ಣದಾಗ ಒಂದ್ ಚಿಕ್ಕದ ಮೋಟರ್ ಇಟ್ಬಿಟ್ರೆ ಡ್ರಿಪ್ ಇರಿಗೇಷನ್ ಡೈರೆಕ್ಟ್ ಆಗಿ ಗಿಡಕ್ಕೆ ಹೋಗಂಗೆ ಮಾಡ್ಕೋಬಹುದು. ಬಾಳೆ ತೆಂಗು ಈಗ ಗಿಡ ಹಾಕಿದೀವಿ ನಮ್ಮ ಸಂಸ್ಥೆ ಕಡೆಯಿಂದನೆ, ಬಟರ್ ಫ್ರೂಟ್ ಸ್ವಲ್ಪ ಮಾವಿನ ಗಿಡಗಳು ಎಲ್ಲ ಕೊಟ್ಟಿದ್ರು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಣ್ಣಿನ ಗಿಡಗಳು ಹಾಕೊಂಡಿದೀವಿ ಮಧ್ಯೆ, ಅಡಿಕೆ ಗಿಡಗಳು ಹಾಕಿದೀವಿ ಮಧ್ಯದಲ್ಲಿ.
0: ಈ ಬಯೋಡೈಜೆಸ್ಟರ್ ಬಳಸಿರೋದ್ರಿಂದ ಗಿಡಗಳ ಒಂದು ಬೆಳವಣಿಗೆ ಮತ್ತೆ ಇಳುವರಿ
1: ತುಂಬಾ ಚೆನ್ನಾಗಿದೆ ಸರ್. ಗಿಡಗಳೆಲ್ಲ ಈಗ ನೋಡಿ, ನಾನು ಮೊನ್ನೆ ಎಲ್ಲ ಎರಡು ಮೂರು ಸಾರಿಗೆ ಇದೇ ನೀರನ್ನ ನಾನು ಹರಿಸಿರೋದು, ಆ ಗಿಡಕ್ಕೂ ಲಾಸ್ಟ್ ಅಲ್ಲ ಗಿಡಕ್ಕೂ ವ್ಯತ್ಯಾಸ ಇದೆ ತುಂಬಾ.
0: ಗಿಡಗಳ ಬೆಳವಣಿಗೆಗೆ ಅಗತ್ಯ ಪೋಷಕಾಂಶಗಳು ಸಿಗ್ತಾ ಇದೆ
1: ತುಂಬಾ ಇದೆ ಸರ್. ಸಗಣಿ ಗೊಬ್ಬರದಲ್ಲಿ ತೊಟ್ಟಿ ಗೊಬ್ಬರದಲ್ಲಿ ತುಂಬಾ ಇದೆ. ನಾವು ಅದು ಬಿಟ್ಬಿಟ್ಟು ನಾವು ಬೇರೆ ಕಡೆ ಇದು ಮಾಡೋದು.
0: ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆನೆ ಕಡಿಮೆ
1: ಮಾಡ್ಬೇಕು.

0: ಅಂತನೂ ಹೇಳ್ಕೊಟ್ಟಿದ್ದಾರೆ. ಅದೆಲ್ಲ ತರಬೇತಿ ಪಡೆದ ಮೇಲೇನೆ ನಾವು ಇದು ಮಾಡಿದ್ದು.
1: ಎಷ್ಟು ತಿಂಗಳು ಬೇಕಾಗುತ್ತೆ ಒಂದು ತೊಟ್ಟಿನಲ್ಲಿ ಗೊಬ್ಬರ ತಯಾರಾಗ?
0: ಗೊಬ್ಬರಕ್ಕೆ ವರ್ಷಕ್ಕೆ ನಾವು ಒಂದು ಎರಡು ಸರಿ ತೆಗಿತೀವಿ ಸರ್ ಗೊಬ್ಬರ.
1: ನಿಮ್ಮ ಆರು ತಿಂಗಳು?
0: ಆರು ತಿಂಗಳು ಅಂದರೆ ಇದು ಒಂದು ಎರಡು ಟ್ಯಾಕ್ಟರ್ದು ನಮಗೆ ಗೊಬ್ಬರ ಸಿಗುತ್ತೆ ಒಂದು ಸರಿಗೆ, ಎರಡು ಟ್ಯಾಕ್ಟರ್ಸು ಸಿಗ್ಬೋದು.
1: ಅದೇ ಎರಡು ಟ್ಯಾಕ್ಟರ್ ಗೊಬ್ಬರ ನೀವು ಹೊರಗಡೆ ತಗೊಂಡು?
0: ಹೊರಗಡೆ ಅಂತಂದು ತುಂಬ ಖರ್ಚಾಗುತ್ತೆ ಸರ್. ಈಗ ಒಂದು ಟ್ಯಾಕ್ಟ್ರಿಗೆ ಹೊರಗಡೆ ನಮ್ಮ ಈ ಗೊಬ್ಬರ ತರಿಸ್ಬೇಕಾದ್ರೆ 10,000 ಮೇಲಿದೆ ಸರ್ ಹೊರಗಡೆಗೆಲ್ಲ.
1: ಹಾಗೆ ಇನ್ನೇನೆಲ್ಲ ಕೃಷಿ ಉಪಕರಣಗಳನ್ನ ಸಂಸ್ಥೆಯ ಒಂದು ಯೋಜನೆ ಅಡಿಯಲ್ಲಿ ಪಡ್ಕೊಂಡಿದ್ರೆ?
0: ಉಪಕರಣಗಳಂದ್ರೆ ಸರ್ ನಮ್ಗೆ ತುಂಬಾ ಟಾರ್ಪಲಿಂಗ್ ಆಗಲಿ, ಆಮೇಲೆ ಬಾಂಡ್ಲಿಗಳು, ಆಮೇಲೆ ಕಳೆ ತೆಗಿಯೋಕ್ಕೆ ಎಲ್ಲ ತುಂಬಾ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಅವರು. ತರಬೇತಿ ಜೊತೆಯಲ್ಲೇ ನಮಗೆ ಈ ಥರದೆಲ್ಲ ಪೈಪ್ಗಳು ಕೊಟ್ಟಿದ್ದಾರೆ, ನೀರು ಸ್ಪ್ರೇ ಮಾಡೋಕ್ಕೆ ಪೈಪ್ಗಳು, ಜೆಟ್ಗಳು, ಟಾರ್ಪಲಿಂಗು, ಆಮೇಲೆ ಕೋಳಿ ಸಾಕಾಣಿಕೆ ತರಬೇತಿ ಕೊಟ್ಟು ಕೋಳಿಗಳು ಕೊಟ್ಟಿದ್ದಾರೆ, ಮೇಕೆ ಟ್ರೈನಿಂಗ್ ಮಾಡಿ ಮೇಕೆಗಳು ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ನೋಡ್ಕೋತಿದ್ದಾರೆ ಜನ ಎಲ್ಲ.
1: ಅಂದ್ರೆ ತಾವು ಈ ಕೃಷಿ ಚಟುವಟಿಕೆ ಜೊತೆಗೆ ಉಪ ಕೃಷಿ ಚಟುವಟಿಕೆಗಳಲ್ಲಿ?
0: ಹೌದು ಸರ್.
1: ಮೇಕೆ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ
0: ಎಲ್ಲಾನು ಮಾಡ್ತಿದ್ವಿ
1: ಸರ್. ಅದು ಯಾವಾಗ ಪಡ್ಕೊಂಡಿದ್ದು ತರಬೇತಿ?
0: ಅದೊಂದು ನಾವು ಲಾಸ್ಟ್ ಇಯರ್ ಮಾಡಿದ್ದೋ ಟ್ರೈನಿಂಗ್ ಕಳೆದ ವರ್ಷ ನಾವು ಮೇಕೆ ಟ್ರೈನಿಂಗ್ ಮಾಡ್ಕೊಂಡಿದ್ದೋ.
1: ಈಗ ಮೇಕೆ ಸಾಕಾಣಿಕೆ ಮತ್ತೆ ಕೋಳಿ ಸಾಕಾಣಿಕೆ
0: ಮಾಡ್ತಾ ಇದ್ದೀವಿ ಸರ್.
1: ಎಷ್ಟೆಷ್ಟು ಸಾಕಾಣಿಕೆ ಮಾಡ್ತಾ ಇದ್ರೆ?
0: ಒಂದು 30 ಕೋಳಿ ಇತ್ತು ಸರ್, ಈಗ ಅದೊಂದು ಡಬಲ್ ಆಗಿದೆ ಸರ್. ಮೊಟ್ಟೆಗಳು ಎಲ್ಲ ಮೊಟ್ಟೆಗಳು ಆದಾಯ ಇದೆ, ಮನೆ ಬಳಕೆಗೂ ಮಾಡ್ಕೋತೀವಿ, ಹೊರಗಡೆಗೂ ಮಾರಾಟಕ್ಕೂ ಮಾಡ್ತೀವಿ. ಮೇಕೆ ಸಾಕಾಣಿಕೆ ನಮ್ಮ ಜಮೀನಲ್ಲೇ ಸಿಕ್ಕ ಸೊಪ್ಪುಗಳೆಲ್ಲ ಹಾಕ್ತೀವಿ, ಜಾಸ್ತಿ ಆದರೆ ಲೇಬರ್ ಬಿಟ್ಟು ಹೊರಗಡೆ ಕಳಿಸ್ತೀವಿ ಕಾಡಿಗೆ ಎಲ್ಲ.
1: ಈ ಕೃಷಿನಲ್ಲಿ ಈ ತರ ಬೆಳೆಗಳ ಬೆಳೆದ್ರ ಜೊತೆಗೆ ಮೀನುಗಾರಿಕೆ ಅಂದ್ರೆ ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಸು ಸಾಕಾಣಿಕೆ, ಇದನ್ನ ಜೊತೆ ಮಾಡ್ಕೊಳ್ಳೋದು ಈ ಕೃಷಿಗೆ ಎಷ್ಟೆಲ್ಲ ಅದು ಅವಲಂಬನೆ ಆಗಿರುತ್ತೆ?
0: ತುಂಬಾ ಹೆಲ್ಪ್ ಆಗುತ್ತೆ ಸರ್. ಈಗ ನಾವು ಬರೀ ಕೃಷಿಯನ್ನು ನಂಬ್ಕೊಂಡು ನಾವು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ, ಮನೆ ಆದಾಯಕ್ಕೂ ಬೇಕಲ್ಲ ನಮ್ಮ ಮನೆ ಖರ್ಚಿಗೆಲ್ಲ. ಈ ಕೋಳಿಗಳು ಸಾಕಾಣಿಕೆ, ಕುರಿ ಸಾಕಾಣಿಕೆ ಅದಕ್ಕೆ ತುಂಬ ಸಪೋರ್ಟ್ ಕೊಡುತ್ತೆ ಸರ್ ಅದಕ್ಕೆ. ಈಗ ಆರ್ಥಿಕವಾಗಿ ನಮಗೆ ಈಗ ಜಮೀನಿಗೆ ಏನಾದ್ರು ನಮಗೆ ಬೇಕಲ್ಲ ಸರ್ ಏನಾದರೂ, ಕೃಷಿ ಅಂದಮೇಲೆ ಲೇಬರ್ಗಳು ಬೇಕು, ಬೇರೆ ಬೇಕು, ಅವಕ್ಕೆಲ್ಲ ತುಂಬ ಸಹಾಯ ಆಗುತ್ತೆ, ನಮ್ಮ ಜೀವನೋಪಾಯಕ್ಕೂ ಆಗುತ್ತೆ, ಇನ್ನೊಬ್ಬರ ಮೇಲೆ ಅವಲಂಬಿತ ಆಗಿರೋ ಆಗಂಗಿಲ್ಲ.
1: ಅಂದ್ರೆ ಈ ಬೆಳೆಗಳು ಕೈಗೆ ಸಿಗ ತನಕ ದಿನನಿತ್ಯದ ಖರ್ಚಿಗೆಲ್ಲ
0: ಮೇಂಟೈನ್ ಆಗುತ್ತೆ.
1: ಹಾಗೇನೆ ತಾವು ಈ ಕೃಷಿ ಮೇಳಗಳಾಗಿರ್ಬೋದು, ಕೃಷಿ ತರಬೇತಿಗಳು ಮತ್ತು ವಿವಿಧ ರೀತಿಯ ಕ್ಷೇತ್ರ ಭೇಟಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಲಿಯುವಂಥ ವಿಷಯಗಳನ್ನೆಲ್ಲ ಯಾವ ರೀತಿ ಬಂದು ಕೃಷಿನ ಅಳವಡಿಸ್ಕೊತಾ ಇದ್ರೆ?
0: ಹೌದು ಸರ್, ಅದೊಂದು ಹೇಳಬೇಕು ಸರ್, ಹೊರಗಡೆ ಕೃಷಿ ಮೇಳಕ್ಕೆ ಕರ್ಕೊಂಡು ಲಾಸ್ಟ್ ಟೈಮು ನಾವು ಇಲ್ಲಿ ಎಕರೆಗಟ್ಟಲೆ ಮೂರು ಎಕರೆ ಎರಡು ಎಕರೆ ಇಟ್ಕೊಂಡು ನಾವು ಏನೂ ಮಾಡ್ತಾ ಇಲ್ಲ. ಅಲ್ಲಿ ಬರೀ 1/2 ಎಕರೆಯಲ್ಲಿ ಯಾವ್ಯಾವ ಥರ ಕೃಷಿ ಮಾಡ್ಬೋದು, ಎಲ್ಲ ಥರನೂ ಬೆಳಿಬೋದು ಅನ್ನೋ ತೋರಿಸ್ಕೊಡ್ತಾರೆ ಅಲ್ಲಿ. 1/2 ಎಕರೆ ಜಮೀನಲ್ಲಿ ಒಂದು 4 ಸಾಲು ಚೆಂಡು ಮಲ್ಲಿಗೆ, ಆಮೇಲೆ ಸೇವಂತಿಗೆ ಎಲ್ಲ ದಿನನಿತ್ಯ ಹೋಗೋ ಇದು ಸರ್. ಆಮೇಲೆ ತರಕಾರಿಗಳಾಗಲಿ 1/2 ಎಕರೆಯಲ್ಲಿ ಯಾವ್ಯಾವ ತರಕಾರಿ ಬೆಳಿಬೇಕು ಅನ್ನೋದನ್ನ ಎಲ್ಲ ನೀಟಾಗಿ ತರಬೇತಿ ಜೊತೆಗೆ ಎಲ್ಲ ತೋರಿಸ್ಕೊಂಡು ಬಂದಿದ್ದಾರೆ ನಮ್ಗೆ. ಅದನ್ನ ನಾವು ಸ್ವಲ್ಪ ಸ್ವಲ್ಪ ಈಗ ಅಳವಡಿಸ್ಕೊತಾ ಇದ್ದೀವಿ.
1: ಅದು ಕಡಿಮೆ ಭೂಪ್ರದೇಶ ಇರಲಿ ಅಥವಾ ಹೆಚ್ಚಿಗೆ ಇರಲಿ ಒಂದೇ ಬೆಳೆ ಬೆಳೆಯೋದನ್ನ?
0: ಹೌದು, ಮೊದಲು ಅದೇ ನಾವು ತಪ್ಪು ಮಾಡ್ತಿದ್ದು. ಈಗ 3 ಎಕರೆ ಜಮೀನಿನಲ್ಲಿ 3 ಎಕರೆ ಫುಲ್ ಹತ್ತಿ ಇಲ್ಲ ಫುಲ್ ರಾಗಿ ಅದೊಂದೇ ಮಾಡಿ ನಾವು ಕೈ ಸುಟ್ಕೋತಿದ್ದು. ಈಗ 1/2 ಎಕರೆಯಲ್ಲಿ ಎಲ್ಲ ಮಿಶ್ರ ಮಾಡ್ಕೊಂಡ್ರೆ ಮೆಣಸಿನಕಾಯಿ ತರಕಾರಿಗಳು ಮೂಲಂಗಿ ಕ್ಯಾರೆಟ್ ಈ ಥರ ಎಲ್ಲ ಹಾಕೊಂಡ್ರೆ ಯಾವುದಕ್ಕೂ ಒಂದು ಬೆಲೆ ಸಿಗುತ್ತೆ.
1: ಒಂದು ಬೆಳೆ ಕೈ ತಪ್ಪಿದ್ರೆ ಮತ್ತೊಂದು
0: ಕೈ ಹಿಡಿಯುತ್ತೆ. ಹೌದು ಸರ್.
1: ಈಗ ಹಾಗೇನೆ ಮುಂದಿನ ದಿನಗಳಲ್ಲಾಗಿರ್ಬೋದು ಒಂದಷ್ಟು ಕೃಷಿ ತರಬೇತಿಗಳು ಅಥವಾ ಇನ್ನಷ್ಟು ಕೃಷಿ ಚಟುವಟಿಕೆಗಳನ್ನ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಇನ್ನೇನೆಲ್ಲ ತರಬೇತಿಗಳು ಮತ್ತೆ ಇನ್ನೇನೆಲ್ಲ ಅಂಶಗಳನ್ನ ತಮ್ಮ ಕೃಷಿನಲ್ಲಿ ಅಳವಡಿಸ್ಕೋಬೇಕು ಅಂತ ಅನ್ಕೊಂಡಿದ್ರೆ?
0: ಹೌದು ಸರ್, ಅದನ್ನೇ ಮಾತಾಡಿದ್ದೀನಿ ಸರ್. ನಮ್ಮ ಫೀಲ್ಡ್ ವರ್ಕ್ ಬರ್ತಾರೆ ನಮ್ಮ ಅಭಿಷೇಕ್ ಸರ್, ಶಿವಕುಮಾರ್ ಸರ್, ಸತೀಶ್ ಸರ್ ಅಂತ ಅವ್ರ ಜೊತೆ ಹೇಳಿದ್ದೀನಿ. ನೆಕ್ಸ್ಟು ನಮಗೆ ಕೃಷಿ ಉತ್ಪನ್ನಗಳು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾಗಿ ಕೊಟ್ಟಿದ್ದಾರೆ, ಇಲ್ಲಂತಲ್ಲ, ಸ್ವಲ್ಪ ಸಾಲಲ್ಲ. ಅಂದರೆ ಈ ಟಾರ್ಪಲಿಂಗು, ಈ ಬೇಸಿಗೆಯಲ್ಲಿ ನಾವು ಚಿಯಾ ಸೀಡ್ಸ್ ಬೆಳಿತೀವಿ, ಅವಕ್ಕೆ ಕೃಷಿಗೆ ಟಾರ್ಪಲಿಂಗ್ ಬೇಕು ಸ್ವಲ್ಪ. ಈ ಕೃಷಿ ಉತ್ಪನ್ನಗಳು ಈ ಕಳೆ ತೆಗಿಯೋಕ್ಕೆ ಸ್ವಲ್ಪ ಸಾಮಾನುಗಳು ಬೇಕು, ಅದ್ರ ಬಗ್ಗೆ ಸ್ವಲ್ಪ ತರಬೇತಿ ಸ್ವಲ್ಪ ಇನ್ನೂ ಕೊಟ್ಟು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ.
1: ಹಾಗಾದ್ರೆ ಈಗ ತಾವು ಬೆಳೆತಿರುವಂತಹ ಈ ತರಕಾರಿ ಬೆಳೆ, ಧಾನ್ಯ ಬೆಳೆ ಮತ್ತೆ ವಾಣಿಜ್ಯ ಬೆಳೆಗಳಾಗಿರ್ಬೋದು, ಇವುಗಳಿಗೆಲ್ಲ ಮಾರುಕಟ್ಟೆ ವ್ಯವಸ್ಥೆ ತಮ್ಗೆ ಹತ್ತಿರದಲ್ಲೇ ಇದೆಯಾ?
0: ಹತ್ತಿರದಲ್ಲಿ ಅದೇ ಸರ್, ಮಾರ್ಕೆಟ್ ಅಂದ್ರೆ ನಾವು ಸರ್ಗೂರು ಇಲ್ಲಂದ್ರೆ ನಂಜನಗೂಡು ಈ ತರ ತರಕಾರಿ ಗಿರ್ಕಾರಿ ಎಲ್ಲ. ಅದಕ್ಕೆ ನಮ್ಗೆ ಇಲ್ಲೇ ಎಲ್ಲರೂ ನಮ್ಗೆ ಅನುಕೂಲ ಆಗಂಗೆ ಒಂದು ಮಾರ್ಕೆಟ್ ಆದ್ರೆ ಅನುಕೂಲ ಆಗುತ್ತೆ.
1: ಪ್ರಸ್ತುತ ಎಲ್ಲ ತಮ್ಮ ಜಮೀನ್ ಬೆಳೆನೇ ಬಂದು ತಗೊಳ್ತಾ ಇದ್ದಾರೆ?
0: ಹೌದು ಸರ್. ಅಂದ್ರೆ ಅವ್ರು ಇಲ್ಲೇ ಬಂದು ತಗೊಂಡಕ್ಕೂ ನಾವು ಅಲ್ಲೋಗಿ ತಗೋದಕ್ಕೂ ವ್ಯತ್ಯಾಸ ಇದೆ ಸರ್. ನಾವು ಅಲ್ಲೋಗಿ ತಕೊಟ್ರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಅಂದ್ರೆ ನಾವು ಬಾಡಿಗೆ ಗಿಡಿಗೆ ಮಾಡ್ಕೊಂಡು ಹೋಗ್ಬೇಕು, ತುಂಬಾ ದೂರ ದಿನ ಟ್ರಾವೆಲ್ ಮಾಡೋದು ಒಂದು ದಿನ ಆಗೋಗುತ್ತೆ. ಹಾಗಾಗಿ
1: ಹಾಗಿದ್ರೆ ರಮೇಶ್ ಅವರೇ, ತಾವು ಕಳೆದ 15 ವರ್ಷಗಳಿಂದ ಕೃಷಿ ಮಾಡ್ತಿದ್ದಂತ ಅನುಭವಕ್ಕೂ ಪ್ರಸ್ತುತ ಸಂಸ್ಥೆಗಳಿಂದ ಇರುತ್ತೆಲ್ಲ ಸೇವಾ ಸೌಲಭ್ಯಗಳು ತರಬೇತಿಗಳನ್ನ ಪಡ್ಕೊಂಡು ಕೃಷಿ ಮಾಡ್ತಿರೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ತಮ್ಮ

0: ಚಟುವಟಿಕೆಗಳಲ್ಲಿ ಆದಾಯ ಹೇಗೆ ಹೆಚ್ಚಿದೆ?
1: ತುಂಬಾ ಬದಲಾವಣೆ ಆಗಿದೆ ಸರ್. ಮೊದಲೆಲ್ಲ ಕಷ್ಟ ಆಗೋದು ವ್ಯವಸಾಯ ಮಾಡೋದಂದ್ರೆ ಸಾಲ ಮಾಡಕ್ಕೆ ಕೃಷಿ ಮಾಡ್ಬೇಕಾ ಅನ್ನೋ ತರ ಇತ್ತು. ಎಷ್ಟೋ ಜನ ಬಿಟ್ಟೇ ಬಿಟ್ಟಿದ್ರು ಸರ್, ಕೃಷಿ ಬಿಟ್ಬಿಟ್ಟು ಆ ಕಡೆ ಈ ಕಡೆ ಬೇರೆ ಕಡೆ ಶುಂಠಿ ಕೆಲ್ಸಕ್ಕೆ ಹೋಗೋದು, ಕೂಲಿ ಕೆಲ್ಸಕ್ಕೆ ಹೋಗೋದು, ಹಿಂಗ್ ಮಾಡ್ತಿದ್ರು. ಯಾವಾಗ ಎಲ್ಲ ನೋಡ್ಬಿಟ್ಟು ನಮ್ಮ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಎಲ್ಲ ತರಬೇತಿಗಳನ್ನು ಕೊಟ್ಟು ನಿಮ್ಮ ಜಮೀನು ನೀವೇ ಮಾಡಿ, ನಿಮ್ಮ ಜಮೀನಲ್ಲಿ ಬೆಳೆಯದಂತಂದ ನೀವೇ ತಿನ್ನಿ ಅಂತ ಹೇಳ್ಬಿಟ್ಟು ಎಲ್ಲ ಒಳ್ಳೆ ಉತ್ತಮವಾದ ಟ್ರೈನಿಂಗ್ಗಳು ಕೊಟ್ಟು, ತರಬೇತಿಗಳು ಕೊಟ್ಟು, ಬಿತ್ತನ ಬೀಜಗಳನ್ನು ಕೊಟ್ಟು, ಅವರೇ ನಮಗೆ ಪ್ರೋತ್ಸಾಹ ಕೊಟ್ಟು ಕೆಲವೊಂದು ಕಡೆ ಸಹಾಯಧನೂ ಮಾಡಿದ್ದಾರೆ. ಮಾಡಿ ಈಗ ನಮ್ಮ ಜಮೀನಲ್ಲಿ ನಾವೇ ಬೆಳ್ಕೊತಿದ್ವಿ, ನಾವೇ ತಿಂತೇವೆ.
0: ಬಹಳಷ್ಟು ಆಡಿಗಳಲ್ಲಿ ಈಗಲೂ ಗಮನಿಸ್ತು ಅಂದ್ರೆ ಬಹಳಷ್ಟು ಆದಿವಾಸಿಗಳು ಇರುವಂತ ಜಮೀನನ್ನ ಇನ್ನೊಬ್ಬರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು, ತಾವು ಇನ್ನೊಬ್ಬರು ಬಳಿ ಹೋಗಿ ಕೂಲಿ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮಾಡಿ ಸಂಸ್ಥೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಆದಿವಾಸಿಗಳಿಗೇನು ವಿಶೇಷ ಒಂದು ಕಾಳಜಿಯನ್ನು ಕೊಟ್ಟು ಅವರ ಕೃಷಿ ಮಾಡೋ ನಿಟ್ಟಿನಲ್ಲಿ ಬಹಳಷ್ಟು ಸೌಲಭ್ಯಗಳನ್ನ ಕೊಡ್ತಾ ಇದೆ. ಈ ಸೌಲಭ್ಯಗಳನ್ನ ಸದುಪಯೋಗ ಪಡ್ಕೊಂಡು ತಾಲೂಕಿನ ಆದಿವಾಸಿಗಳು ಈ ಒಂದು ಕೃಷಿನಲ್ಲಿ ತೊಡಸ್ಕೊಂಡು ತಮ್ಮ ಒಂದು ಅಭಿವೃದ್ಧಿಯನ್ನ ಯಾವ ರೀತಿ ಕಾಣಬೇಕಾಗಿದೆ?
1: ಹೌದು ಸರ್, ಆ ಪ್ರಮಾಣ ಈಗ ಕಡಿಮೆ ಆಗಿದೆ ಸರ್. ಮೊದಲು ಜಮೀನೆಲ್ಲ ಬೇರೆ ಕಡೆ ಗುತ್ತಿಗೆ ಕೊಡೋದು, ವರ್ಷಕ್ಕೆ 10,000 ಕೊಡ್ತೀನಿ ಅಂದ್ರೆ 3 ಎಕರೆ ಗುತ್ತಿಗೆ ಕೊಟ್ಬಿಡ್ದಂಗೆಲ್ಲ ಮಾಡ್ತಿದ್ರು. ಈಗ ಅದು ಕಡಿಮೆ ಆಗಿದೆ. ಈಗ ಯಾವಾಗ ಇವರು ನಮ್ಮ ಸಂಸ್ಥೆ ಕಡೆಯಿಂದೆಲ್ಲ ಟ್ರೈನಿಂಗ್ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಈಗಿನ ಹುಡುಗರು ಜನ್ರೇಷನು, ಈಗಿನ ಜನ್ರೇಷನ್ ಎಲ್ಲ ಈಗಿನ ಯುವಕರು ಎಲ್ಲ ಕೃಷಿ ಕೂಡ ಸ್ವಲ್ಪ ಜಾಸ್ತಿ ಒಲವು ಇದೆ, ಚೆನ್ನಾಗಿ ಮಾಡ್ತಿದ್ದಾರೆ.
0: ಹಾಗೇನೆ ಮತ್ತೊಂದು ಅಂಶ ಗಮನಿಸ್ತು ಅಂದ್ರೆ ಈಗ ತಾವು ಕೆಲವೊಂದು ಕಡೆ ಎಲ್ಲ ಕ್ಷೇತ್ರ ಭೇಟಿಯನ್ನ ಮಾಡಿದ್ರಿ, ಅಲ್ಲೆಲ್ಲ ಕಡಿಮೆ ಭೂಪ್ರದೇಶದಲ್ಲೆಲ್ಲ ಯಾವ ರೀತಿ ಎಲ್ಲ ಒಂದು ಉತ್ತಮ ಕೃಷಿ ಮಾಡಬಹುದು ಅಂತ ತಾವು ಗಮನಿಸಿದ್ರಿ. ಆ ನಿಟ್ಟಿನಲ್ಲಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ತಾಲೂಕಿನ ಯುವ ರೈತರುಗಳಿಗಾಗಿರ್ಬೋದು ಅಥವಾ ಆದಿವಾಸಿ ರೈತರುಗಳು ಇರುವಂತಹ ಕಡಿಮೆ ಭೂಪ್ರದೇಶದಲ್ಲಿ ಒಂದು ಉತ್ತಮವಾದ ಕೃಷಿ ಮಾಡೋ ನಿಟ್ಟಲ್ಲಿ ಒಂದು ಮಿಶ್ರ ಬೆಳೆಯನ್ನ ಮಾಡಿ ಅದರಲ್ಲಿ ಒಂದು ನಿರಂತರ ಆದಾಯವನ್ನ ಕಾಣೋ ನಿಟ್ಟಲ್ಲಿ ತಮ್ಮ ಅನುಭವದ ಪ್ರಕಾರ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
1: ಈಗ 1/2 ಎಕರೆ ಜಮೀನಲ್ಲಿ ಸರ್ ನಾವು ಈಗ ಒಂದೇ ಬೆಳೆ ಹಾಕೋದ್ ಬದಲು ಹೇಳಿದ್ನಲ್ಲ ಚೆಂಡ್ಮಲ್ಲಿಗೆ, ಆಮೇಲೆ ಸೇವಂತಿಗೆ ಮಲ್ಲಿಗೆ, ಅದಕ್ಕೆಲ್ಲ ಬಹಳ ಡಿಮ್ಯಾಂಡ್ ಇದೆ ಸರ್. ಆಮೇಲೆ ಕಾಕಡಕಾವು ಇವೆಲ್ಲ ದಿನನಿತ್ಯ ಹೋಗುವಂಥದ್ದು, ಇದನ್ನ ಹಾಕ್ಬಿಟ್ರೆ ವರ್ಷ ಪೂರ್ತಿ ಆದಾಯ ಸರ್, ಅದು ಡೈಲಿ ಬರ್ತಾ ಇರ್ತದೆ. ಅದು ಇನ್ನು ನಾವು ಬೇರೆ ಬೆಳೆ ಹಾಕಿದಾಗ 6 ತಿಂಗಳು ಬೆಳೆ, 3 ತಿಂಗಳು ಬೆಳೆ ಮುಗಿದ್ಮೇಲೆ ಬೇರೆ ಏನಾರು ಹಾಕ್ಬೇಕು, ಇದು ಹಂಗಲ್ಲ. ಒಂದ್ಸರಿ ನಾಟಿ ಹಾಕಿದ್ಮೇಲೆ ಈ ಚೆಂಡ್ ಮಲ್ಲಿ ಆಗಲಿ ಕಾಕಡಕ ಆಗಲಿ ಇವೆಲ್ಲ ವರ್ಷ ಪೂರ್ತಿ ಆದಾಯ ಬರುವಂಥದ್ದು, ಇದನ್ನು ಮಾಡ್ಕೊಂಡ್ರೆ ಉತ್ತಮ ಅಂತ.
0: ಹಾಗೇನೆ ಪ್ರಸ್ತುತ ಕೂಡ ತಾವು ತಮ್ಮ ಜಮೀನಲ್ಲಿ ಕೆಲವೊಂದು ತೋಟಗಾರಿಕೆ ಬೆಳೆಗಳನ್ನ ಬೆಳಿತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಈ ತೋಟಗಾರಿಕೆ ಬೆಳೆಗಳನ್ನ ರುಚಿಸುವಂತ ಏನಾದ್ರೂ ಯೋಜನೆ ಇದೆಯಾ?
1: ಹೌದು ಸರ್, ಈಗ ಆಲ್ರೆಡಿ ಸ್ವಲ್ಪ ಅಡಕೆ ಗಿಡಗಳು ಹಾಕಿದ್ವಿ, ಇದನ್ನ ಸಂಪೂರ್ಣ ತೋಟ ಮಾಡ್ಬಿಟ್ಟು ನಮ್ಮ ರಾಗಿ ಗಿಗಿಗೆ 1/2 ಎಕರೆ ಬಿಟ್ಕೊಂಡ್ರೆ ಸಾಕು. ಯಾಕಂದ್ರೆ ಇದ್ರಲ್ಲಿ ತೋಟದಲ್ಲಿ ಎಲ್ಲ ಮಿಕ್ಸ್ ಬೆಳಿಬಹುದು ಸರ್. ಈಗ ಹಣ್ಣಿನ ಗಿಡಗಳಾಗ್ಲಿ 4-5 ವೆರೈಟಿ ಹಣ್ಣಿನ ಗಿಡಗಳು ಹಾಕಿದೀವಿ, ಅವೆಲ್ಲ ಇನ್ನೊಂದ್ 2 ವರ್ಷಕ್ಕೆಲ್ಲ ಫಲ ಕೊಡ್ತಾ ಇವೆ ಸರ್.
0: ಮನೆ ಬಳಕೆಗೂ ಆಗುತ್ತೆ,
1: ಮಾರಾಟಕ್ಕೂ ಆಗುತ್ತೆ. ಈ ಬಟರ್ ಫ್ರೂಟ್ ಎಲ್ಲ ನಮ್ಮ ಮಣ್ಣಿಗೆಲ್ಲ, ಈ ಮಣ್ಣಿಗೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ಇದು
0: ಯಾವ ರೀತಿ ಅಂತ ಮಣ್ಣು ತಮ್ಮ ಜಮೀನು?
1: ಜಮೀನು ಇದು ಸರ್ ನಮ್ದು ಕೆಂಪು ಮಿಶ್ರಿತ ಮಣ್ಣು, ಚೆನ್ನಾಗಿದೆ ಮಣ್ಣು,
0: ಉತ್ತಮವಾಗಿದೆ
1: ಬೆಳೆಗೆ, ಅದರಲ್ಲೂ ಈ ಹಣ್ಣಿನ ಗಿಡಗಳಿಗೆಲ್ಲ ತುಂಬಾ ಅನುಕೂಲವಾಗಿದೆ. ಮಣ್ಣು ಟೆಸ್ಟಿಂಗ್ ಎಲ್ಲ ಮಾಡಿ ಅವರ ಈ ಗಿಡದಲ್ಲಿ ತರಿಸ್ಬಿಟ್ಟಿದ್ದು, ಮಣ್ಣೆಲ್ಲ ಸ್ಯಾಂಪಲ್ ತಗೊಂಡೋಗಿ ಎಲ್ಲ ಟೆಸ್ಟಿಂಗ್ ಲ್ಯಾಬಲ್ ಅಲ್ಲಿ ಟೆಸ್ಟಿಂಗ್ ಆದ್ಮೇಲೆ ಈ ಮಣ್ಣಿಗೆ ಇಂಥ ಗಿಡಗಳು ಸೂಕ್ತ ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ದಾರೆ.
0: ಅದು ಕೂಡ ಬಹಳ ಮುಖ್ಯ, ಕಡಿಮೆ ಭೂಪ್ರದೇಶ ಆಗಿರ್ಬೋದು, ಹೆಚ್ಚಿನ ಭೂಪ್ರದೇಶ ಆಗಿರ್ಬೋದು, ಮಣ್ಣು ಪರೀಕ್ಷೆ ಮಾಡಿ ಆ ಮಣ್ಣಿಗೆ ತಕ್ಕಂತೆ ಬೆಳೆ ಬೆಳೆಯೋದು ಎಷ್ಟು ಸೂಕ್ತ,
1: ಅದು ತುಂಬಾ ಉತ್ತಮ ಸರ್. ಅದು ಈಗ ನಾವು ಯಾವ್ಯಾವ್ದೋ ಬೆಳೆ ಹಾಕೊಂಡು ಕೈ ಸುಟ್ಕೊಳ್ಳೋದಕ್ಕಿಂತ ಈ ಮಣ್ಣಿಗೆ ಇದೇ ಬೆಳೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದು ಇರುತ್ತೆ. ಹಾಗಾಗಿ ಅವ್ರು 2-3 ಸರಿ ನಮ್ಗೆ ಟೆಸ್ಟಿಂಗ್ ಮಾಡಿ ಕೊಟ್ರು, ಈ ಮಣ್ಣಿಗೆ ಇದೇ ಹಾಕಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅವ್ರು ತಂದ ಟೆಸ್ಟಿಂಗ್ ಎಲ್ಲ ಆದ್ಮೇಲೆ ಗಿಡ ಕೊಟ್ರು, ಒಂದು ಹಾಕಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳೆಲ್ಲ.
0: ಅದೊಂದು ಕೂಡ ರೈತರು
1: ಗಮನಿಸಬೇಕಾದ ವಿಷಯ ಸರ್.
0: ಸಮಯಕ್ಕೆ ತಕ್ಕಂಗೆ ಒಂದು ಮಣ್ಣು ಪರೀಕ್ಷೆ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಅಗತ್ಯ ಪೋಷಕಾಂಶಗಳನ್ನ ಮಣ್ಣಿಗೆ ಕೊಡೋದ್ರಿಂದ
1: ಹೌದು
0: ಬೆಳೆನಲ್ಲಿ ಒಂದು ಇಳುವರಿಯನ್ನ ಪಡಿಬಹುದು ಅಂತ ಹೇಳ್ತಾ ಇದ್ರ.
1: ಹೌದು ಸರ್,
0: ಬಹಳ ಸಂತೋಷ ರಮೇಶ್ ಅವರು ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 15 ವರ್ಷಗಳಿಂದ ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತಹ 2.5 ಎಕರೆ ಕೃಷಿ ಭೂಮಿನಲ್ಲಿ ತಾವು ವಿವಿಧ ರೀತಿಯ ಧಾನ್ಯ ಬೆಳೆಗಳು ಹಾಗೂ ಆಹಾರ ಬೆಳೆಗಳನ್ನ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಪ್ರಸ್ತುತವಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ನಿಟ್ಟಿನಲ್ಲಿ ಒಂದು ಉತ್ತೇಜನವನ್ನ ಪಡ್ಕೊಂಡು ಒಂದು ಸಾವಯವ ಕೃಷಿ ಪದ್ಧತಿನಲ್ಲಿ ಈ ಮಿಶ್ರ ಬೆಳೆಯನ್ನು ಬೆಳೀತಿರೋ ಅನುಭವ ಆಗಿರ್ಬೋದು, ಸಂಸ್ಥೆಗಳಿಂದ ಪಡ್ಕೊಳ್ತಿರುವಂತಹ ಸೇವಾ ಸೌಲಭ್ಯಗಳಾಗಿರ್ಬೋದು, ಒಟ್ಟಾರೆಯಾಗಿ ತಮ್ಮ ಒಂದು ಸಮಗ್ರ ಕೃಷಿ ಚಟುವಟಿಕೆಯ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅನುಭವದೊಂದಿಗೆ ಒಂದಷ್ಟು ರೈತರಲ್ಲಿ ಒಂದು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬಿರುವುದರಿಂದ ಧನ್ಯವಾದಗಳು.
1: ಧನ್ಯವಾದ ಸರ್.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಬ್ರಹ್ಮಗಿರಿ ಹಳಿಯ ಸಾವಯವ ಸಮಗ್ರ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ರಮೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ರೈತಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಮಗ್ರ ಕೃಷಿಕರ ಸಮಗ್ರ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ

0: ಒಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಿಶ್ರ ಹಾಗೂ ವಾಣಿಜ್ಯ ಬೆಳೆಗಳ ಬೇಸಾಯದ ಅನುಭವ ಕುರಿತು ಹೆಚ್ಚಡಿಕೋಟೆ ತಾಲೂಕಿನ ಬ್ರಹ್ಮಗಿರಿ ಹಾಡಿಯ ಸಮಗ್ರ ಕೃಷಿಕರಾದ ಶ್ರೀಯುತ ರಮೇಶ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಮುಂದಿನ ವರ್ಷದಿಂದ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಾರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯ ದೇಶಕ್ಕೆ ಮಾದರಿಯಾಗಿದ್ದು ಕರ್ನಾಟಕಕ್ಕೂ ಅವರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಬರಗಾಲದ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ಅರ್ಥವಿಲ್ಲ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಜನರನ್ನು ಮಾನಸಿಕವಾಗಿ ಸಿದ್ಧಪಡಿಸಿ ಕುಡಿಯುವ ನೀರಿನ ಪೂರೈಕೆಗೆ ತಯಾರಿ ಮಾಡಿಕೊಳ್ಳಲಾಗುತ್ತಿದೆ. ಇದಕ್ಕಾಗಿ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ನಾಯಕರು ಜನರನ್ನು ಪ್ರಚೋದನೆ ಮಾಡುವ ಕೆಲಸ ಮಾಡುತ್ತಿದ್ದು, ರಾಜ್ಯಕ್ಕೆ ಕೆಟ್ಟ ಹೆಸರು ತರುವ ಕೆಲಸ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯ ತನ್ನ ವೈವಿಧ್ಯಮಯ ಪ್ರವಾಸೋದ್ಯಮ ಆಕರ್ಷಣೆಗಳನ್ನು ಪ್ರದರ್ಶಿಸುತ್ತಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಕರ್ನಾಟಕ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದರು. ಯುಎಇ ಮೂಲದ ಪ್ರವಾಸೋದ್ಯಮ ಕಂಪನಿಗಳೊಂದಿಗೆ ದುಂಡುಮೇಜಿನ ಸಂವಾದ ನಡೆಸಿ ಕರ್ನಾಟಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಮಾರ್ಗಗಳ ಕುರಿತು ಚರ್ಚಿಸಿದರು. ಮಳಿಗೆಯಲ್ಲಿ ರಾಜ್ಯದ ಪರಂಪರೆ, ಸಂಸ್ಕೃತಿ, ಭೂದೃಶ್ಯಗಳು ಹಾಗೂ ಪ್ರವಾಸೋದ್ಯಮ ಅನುಭವಗಳನ್ನು ಪ್ರದರ್ಶಿಸಲಾಯಿತು. ಮೈಸೂರು, ಹಂಪಿ, ಬಾದಾಮಿ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಕರಾವಳಿ ಹಾಗೂ ಪಶ್ಚಿಮ ಘಟ್ಟಗಳ ಪ್ರವಾಸಿ ತಾಣಗಳ ಬಗ್ಗೆ ಸಚಿವರು ಬೆಳಕು ಚೆಲ್ಲಿದ್ದಾರೆ. ಎಟಿಎಂ ದುಬೈ ಮೂಲಕ ಕರ್ನಾಟಕವನ್ನು ಜಾಗತಿಕ ಪ್ರವಾಸೋದ್ಯಮ ಸಮುದಾಯಕ್ಕೆ ಪರಿಚಯಿಸಿ ಹೆಚ್ಚಿನ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಆಕರ್ಷಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಪ್ರವಾಸೋದ್ಯಮ ಕ್ಷೇತ್ರದ ಪ್ರಮುಖ ವಾರ್ಷಿಕ ವ್ಯಾಪಾರ ಮೇಳವಾದ ಇದು ಜಾಗತಿಕ ಪ್ರವಾಸೋದ್ಯಮ ವೃತ್ತಿಪರರಿಗೆ ವ್ಯಾಪಾರ ವೇದಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಭಾರತ ನಿರ್ಣಾಯಕ ಆಡಳಿತ, ವೇಗದ ಆರ್ಥಿಕ ಬೆಳವಣಿಗೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಹಾಗೂ ಆಡಳಿತವನ್ನು ಸ್ಮರಿಸಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜನಸೇವೆಯೇ ಪ್ರಭು ಸೇವೆ ಎಂಬ ಧ್ಯೇಯದೊಂದಿಗೆ ಬಿಜೆಪಿ, ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಅಭಿಯಾನದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಾರಾಷ್ಟ್ರೀಯ

0: ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಉದ್ಘಾಟಿಸಿದರು. ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಸಭಿಕರ ಜತೆ ಸಂವಿಧಾನ ಪೀಠಕ್ಕೆ ಓದಿ ಯುವ ಸಂಸತ್ ಸಭೆ ಕಾರ್ಯಕ್ರಮದ ಲೋಗೋ ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಶಿವರಾಜ್ ತಂಗಡಗಿ, ರಿಜ್ವಾನ್ ಹರ್ಷದ್, ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಉತ್ಸವ 2026 ಅಂಗವಾಗಿ ನಾಳೆ ಮತ್ತು ನಾಡಿದ್ದು ಕಲಬುರಗಿ ನಗರದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಸಂಗೀತ ನೃತ್ಯ ಹಾಗೂ ಮನರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾರ್ವಜನಿಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಕರೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸ, ಕಲೆ, ಸಂಸ್ಕೃತಿ, ಪರಂಪರೆ ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಜನರೊಂದಿಗೆ ಸಂಭ್ರಮಿಸುವ ಉದ್ದೇಶದಿಂದ ಕಲಬುರಗಿ ನಗರದ ವಿವಿಧ ವೇದಿಕೆಗಳಲ್ಲಿ 2 ದಿನಗಳ ಕಾಲ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅಪ್ಪನಕೆರೆಯಲ್ಲಿ ಸಂಜೆ 7 ಗಂಟೆಯಿಂದ ರಾತ್ರಿ 9:30 ಪ್ರತಿ 30 ನಿಮಿಷಕ್ಕೊಮ್ಮೆ ಧ್ವನಿ ಬೆಳಕು ಕಾರ್ಯಕ್ರಮ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ತಾಲೂಕಿನ ಬಡಗಲಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ದಾಳಿಗೆ ರೈತ ಬಸವಣ್ಣ ಸಾವನ್ನಪ್ಪಿದ್ದಾರೆ. ಸಚಿವ ಸಿ ಪುಟ್ಟರಂಗಶೆಟ್ಟಿ ಇಂದು ಅವರ ಕುಟುಂಬವನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿ ಉಳಿದ 15 ಲಕ್ಷ ಪರಿಹಾರವನ್ನು ಶೀಘ್ರವೇ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಮಾಸಿಕ 4,000 ಹಣದ ಜೊತೆಗೆ ಡಿ ಗ್ರೂಪ್ ಉದ್ಯೋಗ ನೀಡುವ ಭರವಸೆ ನೀಡಿದ್ದಾರೆ. ಬಳಿಕ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯಾಧಿಕಾರಿಗಳಿಗೆ ನರಹಂತಕ ಹುಲಿಯನ್ನು ಕೂಡಲೇ ಸೆರೆ ಹಿಡಿಯುವಂತೆ ಸೂಚಿಸಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಎಷ್ಟು ಹುಲಿಗಳಿವೆ ಎಂಬುದನ್ನು ಗುರುತಿಸಿ ಆದಷ್ಟು ಬೇಗ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿ ಸೆರೆ ಹಿಡಿಯುವಂತೆ ನಿರ್ದೇಶನ ನೀಡಿದ್ದಾರೆ. ಈಗಾಗಲೇ ಆಯಕಟ್ಟಿನ ಸ್ಥಳದಲ್ಲಿ ಅರಣ್ಯ ಇಲಾಖೆ ಕೊಟ್ಟಿಗೆ ಮಾದರಿ ಬೋನಿಟ್ಟು ಕಾರ್ಯಾಚರಣೆ ನಡೆಸುತ್ತಿದ್ದು ಡ್ರೋನ್ ಕ್ಯಾಮರಾ ಮೂಲಕವೂ ಹುಲಿ ಪತ್ತೆಗೆ ಕ್ರಮ ವಹಿಸಲಾಗಿದೆ. ಮೀನುಗಾರಿಕೆ ಹಾಗೂ ಬಂದರು ಸಚಿವ ಕೆಎಸ್ ಬಸವಂತಪ್ಪ ಇಂದು ಕಾರವಾರ ವಾಣಿಜ್ಯ ಬಂದರಿಗೆ ಭೇಟಿ ನೀಡಿ ಬಂದರು ಅಭಿವೃದ್ಧಿ ಹಾಗೂ ಸಾಗರಮಾಲಾ ಯೋಜನೆಯಡಿ ಕೈಗೊಳ್ಳಲಾಗುತ್ತಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಸಾಗರಮಾಲಾ ಯೋಜನೆಯಡಿ ಕಾರವಾರ ಬಂದರು ವಿಸ್ತರಣೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಬಂದರಿನ ಪ್ರಸ್ತುತ ಸ್ಥಿತಿ, ಅಭಿವೃದ್ಧಿ ಯೋಜನೆಗಳು ಹಾಗೂ ಸ್ಥಳೀಯ ಮೀನುಗಾರರ ಸಮಸ್ಯೆಗಳ ಕುರಿತು ಸಚಿವರಿಗೆ ಮಾಹಿತಿ ನೀಡಿದರು. ಸಾಗರಮಾಲಾ ಯೋಜನೆಯಡಿ ಬಂದರು ವಿಸ್ತರಣೆ ಕಾಮಗಾರಿಗಳಿಂದ ಸ್ಥಳೀಯ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಬಂದರು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಬಂದರು ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಹಾವೇರಿ ಜಿಲ್ಲೆಯಲ್ಲಿ 2,315 ಸಾರ್ವಜನಿಕ ಗಣಪತಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಮೂರ್ತಿ ವಿಸರ್ಜನೆ ಮೆರವಣಿಗೆ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಇಲ್ಲದಂತೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 21 ಅತಿ ಸೂಕ್ಷ್ಮ, 350 ಸೂಕ್ಷ್ಮ ಹಾಗೂ 1,934 ಸಾಧಾರಣ ಪ್ರದೇಶಗಳೆಂದು ಗುರುತಿಸಲಾಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾ, ವಾಚ್ ಟವರ್, ಪಿಎ ವ್ಯವಸ್ಥೆ ಹಾಗೂ ಲೈಟಿಂಗ್ ವ್ಯವಸ್ಥೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ಜಿಬಿಎನ 5 ನಗರಪಾಲಿಕೆಗಳಲ್ಲಿ ನಿನ್ನೆ ಒಟ್ಟು 1,84,000 ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ಕೇಂದ್ರ ನಗರಪಾಲಿಕೆಯಲ್ಲಿ 28,860, ಪೂರ್ವ ನಗರಪಾಲಿಕೆಯಲ್ಲಿ 8,460, ಉತ್ತರ ನಗರಪಾಲಿಕೆಯಲ್ಲಿ 16,857, ದಕ್ಷಿಣ ನಗರಪಾಲಿಕೆಯಲ್ಲಿ 10,372, ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯಲ್ಲಿ 1,20,000ಕ್ಕೂ ಅಧಿಕ ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. 2ನೇ ಹಂತದಲ್ಲಿ ಸಾಂಸ್ಕೃತಿಕ ನಗರಿಗೆ ಆಗಮಿಸಿ

0: ಇರುವ ಮೂರು ದಸರಾ ಆನೆಗಳ ತೂಕ ಪರೀಕ್ಷೆಯನ್ನು ಇಂದು ತೂಕ ಮಾಪನ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಈ ಬಾರಿಯ ತೂಕ ಪರೀಕ್ಷೆಯಲ್ಲಿ ಗಜಪಡೆಯ ಹೊಸ ಸದಸ್ಯ ಸುಗ್ರೀವ ಆನೆ ಎಲ್ಲರ ಗಮನ ಸೆಳೆದಿದ್ದು ತೂಕದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ. ಸುಗ್ರೀವ ಆನೆ ಬರೋಬ್ಬರಿ 5,850 ಕೆಜಿ ತೂಕುವ ಮೂಲಕ ದಸರಾ ಆನೆಗಳ ಪೈಕಿ ಅತ್ಯಂತ ಭಾರವಾದ ಆನೆ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಚೈತ್ರ 3,295 ಕೆಜಿ, ರೂಪಾ ಆನೆ 3,260 ಕೆಜಿ ತೂಕವಿದೆ. ಮೊದಲನೇ ತಂಡದಲ್ಲಿ ಬಂದಿರುವ ಶ್ರೀಕಂಠ ಆನೆಯು 5,790 ಕೆಜಿ ತೂಕ ಹೊಂದಿತ್ತು. ಇದೀಗ ಎರಡನೇ ಹಂತದಲ್ಲಿ ಆಗಮಿಸಿದ ಸುಗ್ರೀವ ಶ್ರೀಕಂಠನಿಗಿಂತ 60 ಕೆಜಿ ಹೆಚ್ಚಿರುವ ಮೂಲಕ ಶ್ರೀಕಂಠ ಆನೆಯನ್ನೇ ಹಿಂದಿಕ್ಕಿ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿದೆ. ಆನೆಗಳ ಆರೋಗ್ಯ, ಬಲ ಹಾಗೂ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುವ ಸಾಮರ್ಥ್ಯವನ್ನು ಅಳೆಯಲು ಈ ತೂಕ ಪರೀಕ್ಷೆ ಅತ್ಯಂತ ಪ್ರಮುಖವಾಗಿದೆ. ಎಲ್ಲ ಆನೆಗಳು ಸಂಪೂರ್ಣ ಆರೋಗ್ಯದಿಂದ ಇವೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂದಿನ ವರ್ಷ ಸರ್ಕಾರದ ವತಿಯಿಂದ ಎಂಜಿನಿಯರ್ಗಳ ದಿನ ಆಚರಣೆ, ಮುಖ್ಯಮಂತ್ರಿ ಘೋಷಣೆ. ದುಬೈನ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ನಲ್ಲಿ ರಾಜ್ಯದ ಪ್ರವಾಸೋದ್ಯಮ ಮಳಿಗೆ ಉದ್ಘಾಟಿಸಿದ ಸಚಿವ ಕೆಜೆ ಜಾರ್ಜ್. ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಭಾರತ ವಿಶ್ವದಲ್ಲೇ ನಿರ್ಣಾಯಕ ಶಕ್ತಿಯಾಗಿ ಪರಿವರ್ತನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿಮತ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ 2026, ಸಾರ್ವಜನಿಕರು ಭಾಗವಹಿಸುವಂತೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ. ಹಾಗೂ ಚಾಮರಾಜನಗರದ ಬಡಗಲಪುರದಲ್ಲಿ ಹುಲಿ ದಾಳಿಗೆ ರೈತ ಸಾವು, ವ್ಯಾಘ್ರ ಸೆರೆಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಗಲ್ ಪಾಂಡೆ ಹಾಗೂ ರಾಣಿ ಲಕ್ಷ್ಮೀಬಾಯಿ ಅವರ ಹೋರಾಟದ ಕುರಿತು ಪಾಂಡವಪುರದ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಕೇರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಜನಧ್ವನಿ ರೇಡಿಯೋ ವಾಹಿನಿ 90.8 FM ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದ ಕೇಳುಗ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಕೆ ಸೋಮಶೇಖರ, ಸಹ ಪ್ರಾಧ್ಯಾಪಕ, ವಿಜಯ ಶಿಕ್ಷಣ ಮಹಾವಿದ್ಯಾಲಯ, ಪಾಂಡವಪುರ. ಈ ಒಂದು ಸಂಚಿಕೆಯಲ್ಲಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಒಂದು ಪರಿಚಯವನ್ನು ನಾನು ಮಾಡಿಕೊಡಲಿದ್ದೇನೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಉತ್ತರ ಭಾಗದಲ್ಲಿರುವ ಝಾನ್ಸಿ ರಾಜಪ್ರಭುತ್ವದ ರಾಣಿಯಾಗಿದ್ದರು. ಅವರು 1857 ಪ್ರಾರಂಭವಾದ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು. ಈ ಸಂಚಿಕೆಯಲ್ಲಿ ಧೈರ್ಯ ಮತ್ತು ಧೈರ್ಯದ ಪ್ರತಿರೂಪವಾಗಿದ್ದಂತಹ ಝಾನ್ಸಿ ಕಿ ರಾಣಿ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ಚರಿತ್ರೆಯನ್ನು ನಾನು ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇನೆ. ರಾಣಿ ಲಕ್ಷ್ಮೀಬಾಯಿ ಅವರು 19 ನವೆಂಬರ್ 1829 ಕಾಶಿಯಲ್ಲಿ ವಾರಣಾಸಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಮಣಿಕರ್ಣಿಕಾ ತಾಂಬೆ ಅವರ ನಿಜವಾದ ಹೆಸರಾಗಿದ್ದು ಅವರನ್ನು ಮನು ಎಂದು ಪ್ರೀತಿಯಿಂದ ಎಲ್ಲರೂ ಕೂಡ ಮನೆಯಲ್ಲಿ ಕರೀತಿದ್ರು. ಭಾರತೀಯ ಇತಿಹಾಸದಲ್ಲಿ ಪೌರಾಣಿಕ ವ್ಯಕ್ತಿಯಾಗಿ ಭಾರತೀಯ ಜೋನ್ ಆಫ್ ಆರ್ಕ್ ಎಂದು ಕರೆಯಲ್ಪಟ್ಟವರು ಲಕ್ಷ್ಮೀಬಾಯಿ ಅವರು. ಲಕ್ಷ್ಮೀಬಾಯಿ ಅವರು 4 ವರ್ಷದವರಾಗಿರುವಾಗ ಅವರ ತಾಯಿ ಭಾಗೀರಥಿ ತಾಂಬ್ರೆ ಮರಣವನ್ನು ಹೊಂದುತ್ತಾರೆ. ಅವರ ಶಿಕ್ಷಣ ಮನೆಯಲ್ಲಿ ನಡೆಯಿತು. ತಂದೆ ಮೋರಪಂತ್ ತಾಂಬೆ ಅವರು ಪೇಶ್ವೆಯವರ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಾಗೂ ಮುಂದೆ ಲಕ್ಷ್ಮೀಬಾಯಿ ಅವರಿಗೆ 13 ವರ್ಷದವರಾಗಿರುವಾಗ ಝಾನ್ಸಿಯ ಮಹಾರಾಜ ರಾಜ ಬಾಲಗಂಗಾಧರ ರಾವ್ ಅವರ ಆಸ್ಥಾನದಲ್ಲಿ ಸೇರಿಕೊಳ್ತಾರೆ. ಮುಂದೆ ಲಕ್ಷ್ಮೀಬಾಯಿ ಅವರಿಗೆ 14 ವರ್ಷ ಆದಾಗ ಮಹಾರಾಜ ರಾಜ ಬಾಲಗಂಗಾಧರ ರಾವ್ ನೆವಾಲ್ಕರ್ ಅವರನ್ನ ಮದುವೆ ಆಗ್ತಾರೆ. ಹಾಗೂ ಅವರ ಹೆಸರನ್ನ ಮಣಿಕರ್ಣಿಕಾ ಬದಲಾಗಿ ಲಕ್ಷ್ಮೀಬಾಯಿ ಎಂದು ಬದಲಾವಣೆ

ಚುನಾವಣೆಯನ್ನು ಕೂಡ ಮಾಡಲಾಗ್ತದೆ. ಲಕ್ಷ್ಮೀಬಾಯಿ ಕುದುರೆ ಸವಾರಿ, ಕತ್ತಿ ವರ್ಸೆ, ಬಿಲ್ ವಿದ್ಯೆಯನ್ನು ಕೂಡ ತನ್ನ ಸ್ವಂತಿಕೆಯಿಂದ ಕಲ್ತ್ಕೊಳ್ತಾರೆ. ಅಲ್ಲದೆ ಶೂಟಿಂಗ್, ಮಾರ್ಷಲ್ ಆರ್ಟ್ಸ್ ತರಬೇತಿಯನ್ನು ಕೂಡ ಪಡ್ಕೊಳ್ತಾರೆ. ಹಾಗೂ ಆ ಸ್ಥಳದ ತನ್ನ ಸ್ತ್ರೀ ಮಿತ್ರರನ್ನ ಸೇರಿಸಿಕೊಂಡು ಒಂದು ಚಿಕ್ಕ ಸೈನ್ಯವನ್ನು ಕೂಡ ಕಟ್ಕೊಳ್ತಾರೆ. 1851 ಲಕ್ಷ್ಮೀಬಾಯಿ ಅವರು ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ಆದರೆ ಆ ಮಗು ಕೇವಲ 4 ತಿಂಗಳು ಇರುವಾಗಲೇ ಮರ

ಬಾಲಗಂಗಾಧರ ರಾವ್ ಅವರು ನವೆಂಬರ್ 1853 ಹೃದಯಾಘಾತದಿಂದ ಮರಣವನ್ನು ಕೂಡ ಹೊಂದುತ್ತಾರೆ. ದಾಮೋದರ್ ರಾವ್ ಅವರು ರಾಜನಿಗೆ ರಕ್ತ ಸಂಬಂಧಿ ಅಲ್ಲದ್ದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಲಾರ್ಡ್ ಡಾಲೋಸಿಯು ದಾಮೋದರ್ ರಾವ್ ಅವರಿಗೆ ರಾಜಾಭಿಷೇಕ ಮಾಡಲು ಬಿಡೋದಿಲ್ಲ. ಕಾರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕಾನೂನು ಒಂದು ಜಾರಿಯಲ್ಲಿತ್ತು. ಲಾರ್ಡ್ ಡಾಲೋಸಿಯು ಝಾನ್ಸಿಯ ರಕ್ಷಣೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಜವಾಬ್ದಾರಿ ಎಂದು ರಾಣಿ ಲಕ್ಷ್ಮೀಬಾಯಿ ಅವರಿಗೆ ರೂಪಾಯಿ 60,000 ಪಿಂಚಣಿ ಹಣವನ್ನು ಕೊಟ್ಟು ಝಾನ್ಸಿ ಕೋಟೆಯನ್ನು ಬಿಟ್ಟು ಹೋಗಲು ಆಜ್ಞೆ ಮಾಡ್ತಾರೆ. ಸಾವು ಮತ್ತು ನಂತರದ ಪರಿಣಾಮಗಳಾಗುತ್ತಿದ್ದು ಜೂನ್ 17 ಗ್ವಾಲಿಯರ್ನ ಪೂಲ್ಬಾಗ್ ಬಳಿಯ ಕೋಟಾಕಿ ಸೆರೆನ್ನಲ್ಲಿ ಕ್ಯಾಪ್ಟನ್ ಹೆನೇಜ್ ನೇತೃತ್ವದಲ್ಲಿ 8 ಉಸಾಸ್ನ ಸ್ಕ್ವಾಡ್ರನ್ ಪ್ರದೇಶವನ್ನು ತೊರೆಯಲು ಪ್ರಯತ್ನಿಸುತ್ತಿದ್ದ ರಾಣಿ ಲಕ್ಷ್ಮೀಬಾಯಿ ನೇತೃತ್ವದಲ್ಲಿ ದೊಡ್ಡ ಭಾರತೀಯ ಪಡೆಯೊಂದಿಗೆ ಹೋರಾಟವನ್ನು ಮಾಡಿತು. 8 ಹುಸಾರ್ಗಳು ಭಾರತೀಯ ಸೇನೆಯೊಳಗೆ ದಾಳಿ ನಡೆಸಿ 5,000 ಭಾರತೀಯ ಸೈನಿಕರನ್ನು ಹತ್ಯೆ ಮಾಡ್ತಾರೆ. ಇದರಲ್ಲಿ 16 ಮೇಲ್ಪಟ್ಟ ಭಾರತೀಯರು ಕೂಡ ಸೇರಿಕೊಂಡಿದ್ದಾರೆ. ಅವರು 2 ಬಂದೂಕುಗಳನ್ನು ತೆಗೆದುಕೊಂಡು ಪೂಲ್ಬಾಗ್ ಶಿಬಿರದ ಮೂಲಕ ಚಾರ್ಜ್ ಅನ್ನು ಮುಂದುವರಿಸ್ತಾರೆ. ಈ ನಿಶ್ಚಿತಾರ್ಥದಲ್ಲಿ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ರಾಣಿ ಲಕ್ಷ್ಮೀಬಾಯಿ ಅವರು ಸೋವರ ಸಮವಸ್ತ್ರವನ್ನು ಹಾಕಿದ್ರು ಮತ್ತು ಹುಸಾರ್ಗಳಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿದ್ರು. ಅವರು ಕುದುರೆ ಇಲ್ಲದವರಾಗಿದ್ದರು, ಬಹುಶಃ ಅವನ ಸಾಬರ್ನಿಂದ ಗಾಯಗೊಂಡಿದ್ರು. ಸ್ವಲ್ಪ ಸಮಯದ ನಂತರ ಅವರು ರಸ್ತೆ ಬದಿಯಲ್ಲಿ ರಕ್ತಸ್ರಾವದಿಂದ ಕುಳಿತಿದ್ದಾಗ ಅವರು ಸೈನಿಕನನ್ನು ಗುರುತಿಸಿದ್ರು ಮತ್ತು ಪಿಸ್ತೂಲ್ನಿಂದ ಅವನ ಮೇಲೆ ಗುಂಡನ್ನು ಕೂಡ ಹಾರಿಸಿದ್ರು. ನಂತರ ಅವನು ತನ್ನ ಕಾರ್ಬೈನ್ನೊಂದಿಗೆ ಒಂದು ಯುವತಿಯನ್ನು ಕಳಿಸ್ಕೊಡ್ತಾನೆ. ಲಕ್ಷ್ಮೀಬಾಯಿ ಅಶ್ವದಳದ ನಾಯಕಿ ಅಂತ ತರಿಸಿದ್ರು ಕೂಡ ಅವರು ತೀವ್ರವಾಗಿ ಗಾಯವನ್ನು ಕೊಡ್ತಾರೆ. ಝಾನ್ಸಿಯಲ್ಲಿ ಇದೆಲ್ಲ ನಡೆಯುತ್ತಿರುವಾಗ ಮೇ 10 1857 ಮೀರತ್ನಲ್ಲಿ ಸಿಪಾಯಿ ಬಂಡಾಯ ಶುರುವಾಯಿತು. ಇದು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧದ ದಂಗೆಯ ಪ್ರಥಮ ಅಧ್ಯಾಯ ಅಂತಲೂ ಕೂಡ ನಾವು ಹೇಳಲಾಗ್ತದೆ. ಸಿಪಾಯಿಗಳ ಮನದಲ್ಲಿ ಅವರು ಉಪಯೋಗಿಸುವ ತೋಪಿಗೆ ದನದ ಅಥವಾ ಹಂದಿಯ ಕೊಬ್ಬನ್ನು ಸವರಿದ್ದಾರೆಂದು ತಿಳಿದು ಅದೇ ದಂಗೆಗೆ ಮುಖ್ಯ ಕಾರಣವಾಗಿತ್ತು. ಮುಸ್ಲಿಮರಿಗೆ ಹಂದಿ ನಿಷೇಧವಾಗಿದ್ದರಿಂದ ಹಾಗೂ ಹಿಂದೂಗಳಿಗೆ ದನ ಪವಿತ್ರವಾದದ್ದರಿಂದ ಸೈನಿಕರು ದಂಗೆಯೆದ್ದರು. ದಂಗೆಯಲ್ಲಿ ಬಹಳಷ್ಟು ಬ್ರಿಟಿಷ್ ಸೈನಿಕರು ಹಾಗೂ ಅಧಿಕಾರಿಗಳು ಸಾವಿಗೀಡಾದ್ದರಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ದಂಗೆಯನ್ನು ಆದಷ್ಟು ಬೇಗ ನಿಲ್ಲಿಸಲು ತಯಾರಿ ನಡೆಸಿತು. 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು ಹಾಗೂ ಭಾರತದಾದ್ಯಂತ ಹರಡಿತು. ಇದೇ ಸಮಯದಲ್ಲಿ ಬ್ರಿಟಿಷರಿಗೆ ದೇಶದ ಇತರೆ ಪ್ರದೇಶಗಳ ಬಗ್ಗೆ ಹೆಚ್ಚು ಜಾಗರೂಕರಬೇಕಾದ್ದರಿಂದ ಝಾನ್ಸಿಯನ್ನು ರಾಣಿ ಲಕ್ಷ್ಮೀಬಾಯಿ ಅವರ ಆಳ್ವಿಕೆಗೆ ಬಿಟ್ಟರು. ಇದೇ ಸಮಯದಲ್ಲಿ ರಾಣಿ ಲಕ್ಷ್ಮೀಬಾಯಿಯ ಶ್ರೇಷ್ಠತೆಯು ಕೂಡ ರುಜುವಾಯಿತು. ರಾಣಿ ಲಕ್ಷ್ಮೀಬಾಯಿ ಅವರ ನಾಯಕತ್ವದಲ್ಲಿ ಝಾನ್ಸಿಯಲ್ಲಿ ಶಾಂತಿ ಹಾಗೂ ನೆಮ್ಮದಿ ನೆಲೆಸಿ ಅವರೊಬ್ಬ ಉತ್ತಮ ನಾಯಕಿ ಎಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಹಿತ ಝಾನ್ಸಿಯ ಪ್ರಜೆಗಳ ಮನದಲ್ಲಿ ನೆಲೆಸಿದರು.

ಈ ಸಮಯದಲ್ಲಿ ಲಕ್ಷ್ಮೀಬಾಯಿ ಅವರು ಬ್ರಿಟಿಷರಿಗೆ ವಿರುದ್ಧವಾಗಿ ಹೋಗುವ ಯೋಚನೆಯಲ್ಲಿ ಇರಲಿಲ್ಲ. ಆದರೆ ಸರ್ ಹುಗ್ರೋಸ್ ಅವರ ನೇತೃತ್ವದ ಸೈನ್ಯ ಝಾನ್ಸಿಯನ್ನ March 28, 1858 ಮುತ್ತಿಗೆ ಹಾಕಿದ್ದರಿಂದ ರಾಣಿ ಲಕ್ಷ್ಮೀಬಾಯಿ ಅವರ ಬ್ರಿಟಿಷರ ಬಗೆಗಿನ ನಿಲುವು ಬದಲಾಯಿತು. ರಾಣಿ ಲಕ್ಷ್ಮೀಬಾಯಿ ಹಾಗೂ ಅವರ ನಿಷ್ಠಾವಂತ ಸೈನಿಕರು ಶರಣಾಗಲು ಒಪ್ಪಲಿಲ್ಲ. 2 ವಾರಗಳವರೆಗೆ ಉಗ್ರ ಹೋರಾಟ ನಡೆಸಿದರು. ಝಾನ್ಸಿಯ ಸ್ತ್ರೀ ಸೈನಿಕರು ಕೂಡ ಯುದ್ಧ ಸಾಮಗ್ರಿ ಹಾಗೂ ಸೇನಾನಿಗಳಿಗೆ ಭೋಜನದ ವ್ಯವಸ್ಥೆ ಮಾಡ್ತಿದ್ದರು. ರಾಣಿ ಲಕ್ಷ್ಮೀಬಾಯಿ ಸ್ವತಃ ಸೈನಿಕರ ನಡುವಿನಲ್ಲಿ ಓಡಾಡಿಕೊಂಡಿದ್ದು ಅವರನ್ನು ಹುರಿದುಂಬಿಸಿ ಬಹಳ ದಿಟ್ಟತೆಯಿಂದ ಹೋರಾಡಿದರು. 20,000 ಜನರ ಸೇನೆಯನ್ನು ದಂಗೆಕೋರ ತಾತ್ಯಾಟೋಪಿ ಮುಖಂಡನಾಗಿ ಯುದ್ಧ ಮಾಡಿ ರಾಣಿ ಲಕ್ಷ್ಮೀಬಾಯಿ ಹಾಗೂ ಝಾನ್ಸಿಯ ಸ್ವತಂತ್ರವಾಗಲು ಸಹಾಯ ಮಾಡಿದ. ಆದರೆ ಕೇವಲ 1540 ಸಂಖ್ಯೆಯಲ್ಲಿದ್ದಂಥ ಬ್ರಿಟಿಷ್ ಸೈನ್ಯ 31 ಮಾರ್ಚ್ರಂದು ಆಕ್ರಮಣ ಮಾಡಿದಾಗ ಅಷ್ಟೇನೂ ಅನುಭವಿ ಅಲ್ಲದ ಝಾನ್ಸಿಯ ಸೈನಿಕರಿಂದ 3 ದಿನಗಳಿಂದ ಹೆಚ್ಚು ಹೋರಾಟ ಮಾಡಲು ಆಗಲಿಲ್ಲ. ಹಾಗೂ ಬ್ರಿಟಿಷ್ ಸೈನಿಕರು ಕೂಡ ಝಾನ್ಸಿ ನಗರವನ್ನು ಮುತ್ತಿಗೆ ಹಾಕಿದ್ರು. ಅದೇ ಸಮಯದಲ್ಲಿ ರಾಣಿ ಲಕ್ಷ್ಮೀಬಾಯಿ ಕೋಟೆಯ ಗೋಡೆಯನ್ನು ರಾತ್ರಿಯಲ್ಲಿ ತನ್ನ ಕೆಲವು ಮಹಿಳಾ ಸೈನಿಕರು ಹಾಗೂ ರಕ್ಷಕರ ಜೊತೆ ಸೇರಿ ತಪ್ಪಿಸಿಕೊಂಡ್ರು. ತನ್ನ ಮಗ ದಾಮೋದರರಾವ್ ಜೊತೆಗೆ ಸೇರಿ ಕಲ್ಪಿ ಎಂಬಲ್ಲಿ ತಲೆಮರೆಸಿಕೊಂಡ್ರು. ಹಾಗೂ ಅಲ್ಲಿಯೇ ತಾತ್ಯಾಟೋಪಿ ಹಾಗೂ ಅವರ ಇತರ ದಂಗೆಕೋರಾಗಿರ್ತಕ್ಕಂಥ ಜೊತೆಗೆ ತನ್ನ ಸೈನ್ಯವನ್ನು ಸೇರಿಕೊಂಡ್ರು. ರಾಣಿ ಹಾಗೂ ತಾತ್ಯಾಟೋಪಿ ಗ್ವಾಲಿಯರ್ಗೆ ಹೋಗಿ ಅಲ್ಲಿನ ಮಹಾರಾಜನ ಸೈನಿಕರನ್ನು ಇವರ ದಂಗೆಕೋರರ ಗುಂಪು ಸೋಲಿಸ್ತು. ನಂತರ ಅವರು ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಂಡ್ರು. ಆದರೆ ಯುದ್ಧದ 2ನೇ ದಿನ ಅಂದರೆ June 18, 1858 ರಾಣಿ ಲಕ್ಷ್ಮೀಬಾಯಿ ಸಾವನ್ನಪ್ಪುತ್ತಾರೆ. ಬ್ರಿಟಿಷರು

ಮೂರು ದಿನಗಳ ನಂತರ ಗ್ವಾಲಿಯರ್ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ಸರ್ ಹುಗ್ರೋಸ್ ಒಂದು ಕಡೆ ಹೇಳ್ತಾರೆ, ತಮ್ಮ ಯುದ್ಧದ ಟಿಪ್ಪಣಿಯಲ್ಲಿ ರಾಣಿಯನ್ನ ಅತಿ ಸುಂದರಿ, ದೃಢನಿಷ್ಠೆ ಹಾಗೂ ಅತಿ ಬುದ್ಧಿವಂತೆ ಹಾಗೂ ಅಪಾಯಕಾರಿ ದಂಗೆಕೋರ ನಾಯಕಿ ಎಂದು ವರ್ಣಿಸಿದ್ದಾರೆ. ರಾಣಿಯ ತಂದೆ ಮೋರೋಪಂತಾಂಬೆ ಅವರನ್ನ ಝಾನ್ಸಿಯ ಸೂರಿನ ಕೆಲವೇ ದಿನಗಳ ನಂತರ ಸೆರೆ ಹಿಡಿದು ಅವರನ್ನು ಗಲ್ಲಿಗೇರಿಸ್ತಾರೆ. ರಾಣಿ ಲಕ್ಷ್ಮೀಬಾಯಿ ದೇಶದ ನಾಯಕಿ ಎಂದು ಪ್ರಸಿದ್ಧರಾಗಿದ್ದರೂ ಕೂಡ ಭಾರತೀಯ ಸೈನ್ಯ ತನ್ನ ಮಹಿಳಾ ಪಡೆಗೆ ಅವರ ಹೆಸರನ್ನಿಟ್ಟು ಗೌರವ ನೀಡಲಾಗಿದೆ. ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಗೌರವವಾಗಿ ಝಾನ್ಸಿ ಹಾಗೂ ಗ್ವಾಲಿಯರ್ನಲ್ಲಿ ಅವರು ಕುದುರೆ ಸವಾರಿ ಮಾಡುತ್ತಿರುವ ಕಂಚಿನ ವಿಗ್ರಹವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ದ ಟೈಗರ್ ಅಂಡ್ ದ ಫ್ಲೇಮ್ 1953 ಭಾರತ ಪ್ರಪ್ರಥಮ ಚಿತ್ರ. ಸೌರಭ್ ಮೋದಿ ಅವರು ಇದನ್ನು ನಿರ್ದೇಶನ ಮಾಡಿರ್ತಾರೆ. ಕೇತನ್ ಮೆಹ್ತಾ ಅವರ ದ ರೈಬಲ್, ಅಮೀರ್ ಖಾನ್ ಅವರ ಮಂಗಲ್ ಪಾಂಡೆ ಸಿನಿಮಾದಲ್ಲೂ ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಒಂದು ಚಿಕ್ಕ ಪಾತ್ರವನ್ನು ನಾವು ನೋಡಬಹುದು. ನಟಿ ಸುಷ್ಮಿತಾ ಸೇನ್ ಕೂಡ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಹಿಂದಿಯಲ್ಲಿ. ಪ್ರಸ್ತುತ ಜಿ ಟಿವಿ ವಾಹಿನಿಯಲ್ಲೂ ಕೂಡ ನಾವು ಝಾನ್ಸಿ ಕಿ ರಾಣಿ ಧಾರಾವಾಹಿಯನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಕಂಗನಾ ರಣಾವತ್ ಅಭಿನಯದ ಮಣಿಕರ್ಣಿಕಾದ ಕ್ವೀನ್ ಆಫ್ ಝಾನ್ಸಿ ಸಿನಿಮಾವನ್ನು ಕೂಡ ನಾವು ಮಾಡಿರತಕ್ಕಂಥ ನಾವು ಗಮನಿಸಬಹುದು. ಪ್ರಮುಖವಾಗಿ ನಾವು ಕೆಲವು ದಂಗೆಗಳನ್ನು ನಾವು ನೋಡೋದಾದರೆ ಕಲ್ಪಿ ಕಾಳಗ ಕೂಡ ಒಂದು ಮುಖ್ಯವಾದಂಥದ್ದು. 102 ಮೈಲಿಗಳಷ್ಟು ದೂರವನ್ನು 24 ಗಂಟೆಗಳ ಕಾಲ ನಿರಂತರವಾಗಿ ಸವಾರಿ ಮಾಡಿದ ನಂತರ ರಾಣಿ ಕಲ್ಪಿನ ತಲುಪ್ತಾಳೆ. ಪೇಶ್ವ ಪರಿಸ್ಥಿತಿಯನ್ನು ನಿರ್ಣಯಿಸಿ ಅವಳಿಗೆ ಸಹಾಯವನ್ನು ಮಾಡ್ತಾನೆ. ಆಕೆಯ ಕೋರಿಕೆ ಮೇರೆಗೆ ಅವರಿಗೆ ತನ್ನ ಸೈನ್ಯದ ತುಕಡಿಗಳನ್ನು ಒದಗಿಸಿಕೊಡ್ತಾನೆ. ಮೇ 22 ಸರ್ ಹುಗ್ರೋಸ್ ಕಲ್ಪಿಯ ಮೇಲೆ ದಾಳಿ ಮಾಡ್ತಾನೆ. ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ತನ್ನ ಕತ್ತಿಯನ್ನು ಹಿಡಿದುಕೊಂಡು ಮಿಂಚಿನಂತೆ ಮುಂಭಾಗಕ್ಕೆ ಧಾವಿಸ್ತಾಳೆ. ಅವಳ ಬಲವಂತದ ದಾಳಿ ಬ್ರಿಟಿಷ್ ಸೈನ್ಯಕ್ಕೆ ಹಿನ್ನಡೆಯನ್ನುಂಟು ಮಾಡುತ್ತೆ. ಈ ಹಿನ್ನಡೆಯಿಂದ ವಿಚಲಿತರಾದ ಸರ್ ಹುಗ್ರೋಸ್ ತನ್ನ ಮೀಸಲು ಒಂಟೆ ಪಡೆಗಳನ್ನು ಯುದ್ಧಭೂಮಿಗೆ ಕರೆತರ್ತಾನೆ. ಸೈನ್ಯದ ಹೊಸ ಬಲವರ್ಧನೆಯು ಕ್ರಾಂತಿಕಾರಿಗಳ ಉತ್ಸಾಹವನ್ನು ಕುಂಠಿತಗೊಳಿಸಿತು. ಮೇ 24 ಬ್ರಿಟಿಷರು ಕಲ್ಪಿಯನ್ನು ವಶಪಡಿಸಿಕೊಳ್ತಾರೆ. ಸೋತ ರಾವ್ ಸಾಹೇಬ್ ಪೇಶ್ವೆ ಒಂದಾದ ನವಾಬ ತಾಂತಿಯಾ ಟೋಪೆ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಮತ್ತು ಗೋಪಾಲಪುರದಲ್ಲಿ ನಡೆದಿದ್ದ ಎಲ್ಲ ಮುಖ್ಯಸ್ಥರು ಕೂಡ ಸೇರಿ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಗ್ವಾಲಿಯರನ್ನು ವಶಪಡಿಸಿಕೊಳ್ಳಲು ಸೂಚಿಸುತ್ತಾರೆ. ಗ್ವಾಲಿಯರನ್ನು ವಶಪಡಿಸಿಕೊಳ್ಳಲು ಸೂಚಿಸಿದ ನಂತರ ಗ್ವಾಲಿಯರ್ ಆಡಳಿತಗಾರ ಶಿಂದೆ ಬ್ರಿಟಿಷರ ಪರವಾಗಿದ್ದರು. ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಗ್ವಾಲಿಯರನ್ನು ಗೆದ್ದು ಪೇಶಾವನಿಗೆ ಹಸ್ತಾಂತರವನ್ನು ಮಾಡ್ತಾರೆ. ಸ್ವಾತಂತ್ರ್ಯದ ಬಲಿಪೀಠದ ಮೇಲೆ ಜೀವವನ್ನು ತ್ಯಾಗ ಮಾಡಿದಂಥವರು ರಾಣಿ ಲಕ್ಷ್ಮೀಬಾಯಿಯವರು. ಗ್ವಾಲಿಯರನ್ನು ಸೋಲಿಸಿದ ಬಗ್ಗೆ ಸರ್ ಹುಗ್ರೋಸ್ ಹೇಳಿದರು, ಸಮಯ ವ್ಯರ್ಥ ಮಾಡಿದರೆ ಪರಿಸ್ಥಿತಿ ನಿಯಂತ್ರಣ ತಪ್ಪಬಹುದು ಎಂದು ಅವರು ಹೊರತುಕೊಂಡ್ರು. ಆದ್ದರಿಂದ ಅವರು ಗ್ವಾಲಿಯರ್ ಕಡೆಗೆ ಸಾಗಿದ್ರು. ಸರ್ ಹುಗ್ರೋಸ್ ಗ್ವಾಲಿಯರನ್ನು ಮುಟ್ಟುತ್ತಿದ್ದಂತೆ ಲಕ್ಷ್ಮೀಬಾಯಿ ಮತ್ತು ಪೇಶ್ವೆ ಬ್ರಿಟಿಷರ ವಿರುದ್ಧ ಹೋರಾಡಲು ನಿರ್ಧರಿಸಿದರು. ಗ್ವಾಲಿಯರ್ನ ಪೂರ್ವಭಾಗವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮೀಬಾಯಿ ವಹಿಸಿಕೊಂಡ್ರು. ಲಕ್ಷ್ಮೀಬಾಯಿಯ ಅಭೂತಪೂರ್ವ ಶೌರ್ಯ ಅವರ ಸೈನ್ಯಕ್ಕೆ ಸ್ಫೂರ್ತಿ ನೀಡಿತು. ಪುರುಷರ ಸಮವಸ್ತ್ರದಲ್ಲಿ ಧರಿಸಿದ್ದ ಅವರ ಸೇವಕಿಯರು ಸಹ ಯುದ್ಧಭೂಮಿಗೆ ಹೋದರು. ಲಕ್ಷ್ಮೀಬಾಯಿಯ ಧೈರ್ಯ ಬ್ರಿಟಿಷ್ ಸೈನ್ಯದ ಹಿಮ್ಮೆಟ್ಟುವಿಕೆಗೆ ಕಾರಣ ಆಯಿತು. ಜೂನ್ 18 ಬ್ರಿಟಿಷರು ಗ್ವಾಲಿಯರ್ ಮೇಲೆ ಎಲ್ಲಾ ಕಡೆಯಿಂದ ದಾಳಿ ಮಾಡಿದರು. ಶರಣಾಗುವ ಬದಲು ಶತ್ರುಗಳ ಮುಂಭಾಗವನ್ನು ಮುರಿದು ಹೋರಾಡಲು ಅವರು ನಿರ್ಧರಿಸಿದರು. ಮಿಲಿಟರಿ ಮುಂಭಾಗವನ್ನು ಮುರಿಯುವಾಗ ಅವರು ಒಂದು ಉದ್ಯಾನವನ್ನು ಕಂಡರು. ಅವರು ತನ್ನ ರಾಜರತನ್ ಕುದುರೆಯ ಮೇಲೆ ಸವಾರಿ ಮಾಡುತ್ತಿರಲಿಲ್ಲ. ಹೊಸ ಕುದುರೆಯ ಕಾಲುವೆಯ ಬಳಿ ದಾರಿ ದಾಟುವ ಬದಲು ಸುತ್ತಲೂ ಪ್ರಾರಂಭಿಸಿತು. ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಪರಿಣಾಮಗಳನ್ನು ಅರಿತು ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡಲು ಹಿಂತಿರುಗಿತು. ಅವರು ಗಾಯಗೊಂಡರು, ರಕ್ತಸ್ರಾವ ಆಗಲು ಪ್ರಾರಂಭಿಸಿತು ಮತ್ತು ಅವರು ಕುದುರೆಯಿಂದ ಬಿದ್ದರು. ಪುರುಷನ ವೇಷದಲ್ಲಿ ಇದ್ದುದರಿಂದ ಸೈನಿಕರು ಅವರನ್ನು ಗುರುತಿಸಲಿಲ್ಲ ಮತ್ತು ಅವರನ್ನು ಅಲ್ಲಿಯೇ ಬಿಟ್ಟರು. ರಾಣಿಯ ನಿಷ್ಠಾವಂತ ಸೇವಕರು ಅವರನ್ನು ಹತ್ತಿರದ ಗಂಗಾದಾಸ ಮಠಕ್ಕೆ ಕರೆದೊಯ್ದು ಗಂಗಾ ಜಲವನ್ನು ನೀಡಿದರು. ತನ್ನ ದೇಹವನ್ನು ಯಾವುದೇ ಬ್ರಿಟಿಷ್ ಪುರುಷರು ಕೂಡ ಮುಟ್ಟಬಾರದು ಎಂದು ಅವರು ತನ್ನ ಕೊನೆಯ ಆಸೆಯನ್ನು ವ್ಯಕ್ತಪಡಿಸಿದರು ಮತ್ತು ಧೈರ್ಯಶಾಲಿ ಮರಣವನ್ನು ಸ್ವೀಕರಿಸಿದರು. ಪ್ರಪಂಚದಾದ್ಯಂತ ಕ್ರಾಂತಿಕಾರಿಗಳು ಸರ್ದಾರ್ ಭಗತ್ ಸಿಂಗ್ ಮತ್ತು ಅವರ ಸಂಘಟನೆ ಮತ್ತು ಕೊನೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸೈನ್ಯವೂ ಸಹ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ತೋರಿಸಿದ ಶೌರ್ಯದಿಂದ ಪ್ರೇರಿತರಾದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 23 ಚಿಕ್ಕ ವಯಸ್ಸಿನಲ್ಲೇ ಹೆಸರು ಹೇಳಿದರು. ಅವರು ಹಿಂದೂಸ್ತಾನಿಗಳ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿದರು. ಹೀಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಮರರಾದರು.

ಅಂತಹ ಧೈರ್ಯಶಾಲಿ ಯೋಧ ಝಾನ್ಸಿ ಕಿ ರಾಣಿ ರಾಣಿ ಲಕ್ಷ್ಮೀಬಾಯಿ ಅವರ ಮುಂದೆ ನಾವು ನಮಿಸುತ್ತೇವೆ. 23 ವರ್ಷಗಳ ಚಿಕ್ಕ ವಯಸ್ಸಿನಲ್ಲಿಯೇ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಲು ಆದ್ಯತೆ ನೀಡಿದ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ಚರಿತ್ರೆ ತುಂಬ ಸ್ಫೂರ್ತಿದಾಯಕ. ಝಾನ್ಸಿ ನಂತರ ಕಲ್ಪಿ ಮತ್ತು ಅಂತಿಮವಾಗಿ ಗ್ವಾಲಿಯರ್ನಲ್ಲಿ ನಡೆದ ಯುದ್ಧಗಳಲ್ಲಿ ಅವರು ಅಸಾಧಾರಣ ಹೋರಾಟದ ಮನೋಭಾವ ಮತ್ತು ಶೌರ್ಯವನ್ನು ಪ್ರದರ್ಶಿಸುವ ಮೂಲಕ ಬ್ರಿಟಿಷರನ್ನು ಅಚ್ಚರಿಗೊಳಿಸಿದರು. ಝಾನ್ಸಿ ಕೋಟೆಯನ್ನು ಗೆಲ್ಲಲು ಸಾಧ್ಯವಾಗುವಂತೆ ಬ್ರಿಟಿಷ್ ಮೇಜರ್ ಸರ್ ಹುಗ್ರೋಸ್ ವಿಶ್ವಾಸಘಾತಕತರಕ್ಕೆ ಇಳಿಯಬೇಕಾಯಿತು. ಯುದ್ಧದಲ್ಲಿ ಹೋರಾಡುವಾಗ ತನ್ನ ಮಗನನ್ನು ಬೆನ್ನಿಗೆ ಕಟ್ಟಿಕೊಂಡ ಅಂತಹ ಅಸಾಧಾರಣ ಮಹಿಳೆಯನ್ನ ಪ್ರಪಂಚದ ಇತಿಹಾಸದಲ್ಲಿ ಕಾಣಲಾಗುವುದಿಲ್ಲ. ಮೊದಲ ಮಹಾಯುದ್ಧದಲ್ಲಿ ಗದರ್ ಪಕ್ಷಕ್ಕೆ ಸೇರಿದ ದೇಶಭಕ್ತರಿಗೆ ಶಾಹಿದ್ ಭಗತ್ ಸಿಂಗ್ ಅವರ ಸಂಘಟನೆಯಲ್ಲಿ ಮತ್ತು ಸ್ವಾತಂತ್ರ್ಯ ವೀರ್ ಸಾವರ್ಕರ್ನಿಂದ ಸುಭಾಷ್ ಚಂದ್ರ ಬೋಸ್ವರೆಗಿನ ಎಲ್ಲಾ ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿ ನೀಡಿದ ಅವರು ಆಯ್ಕೆ ಮಾಡಿದ ಶೌರ್ಯ ಮತ್ತು ಕೆಚ್ಚೆದೆಯ ಸಾವು ಅದ್ಭುತವಾಗಿದೆ.

ಝಾನ್ಸಿ ಕಿ ರಾಣಿ, ರಾಣಿ ಲಕ್ಷ್ಮೀಬಾಯಿ ಅವರ ಜೀವನ ಚರಿತ್ರೆಯ ಬಗ್ಗೆ ಸಾಕಷ್ಟು ಸಾಹಿತ್ಯ ಬರೆಯಲಾಗಿದೆ. ಅವರ ಗೌರವಾರ್ಥವಾಗಿ ವೀರ ಕವಿಗಳನ್ನು ಕೂಡ ರಚಿಸಲಾಗಿದೆ. ರಣರಾಗಿಣಿ ಝಾನ್ಸಿ ಕಿ ರಾಣಿ, ರಾಣಿ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿ ಹೆಸರು ಕೇಳಿದಾಗ ನಮಗೆ ನೆನಪಾಗುವುದು ಬ್ರಿಟಿಷರೊಂದಿಗಿನ ನಿರ್ಭೀತ ಹೋರಾಟ. ಕೆಲವು ವಿಷಯಗಳನ್ನು ಅವರು ಶಿಸ್ತುಬದ್ಧವಾಗಿ ಅನುಸರಿಸಿದ್ದರಿಂದ ಈ ಕ್ಷತ್ರ ವೃತ್ತಿ ಅವರಲ್ಲಿ ಸೃಷ್ಟಿಯಾಯಿತು. ಇದಲ್ಲದೆ ಅವರು ಬಲವಾದ ಆಡಳಿತಗಾರರೂ ಆಗಿದ್ದರು. ಅವರ ಹಲವಾರು ಗುಣಗಳ ಬಗ್ಗೆ ನಮ್ಮಲ್ಲಿ ಅನೇಕರಿಗೆ ತಿಳಿದಿಲ್ಲ. ವರ್ಸೈ ಪೆನ್ ತಾಲೂಕಿನ ರಾಯಗಢ ಜಿಲ್ಲೆಯ ದಿವಂಗತ ವಿಷ್ಣುಪಂತ್ ಗೋಡ್ಸೆ ಅವರು ಉತ್ತರ ಭಾರತಕ್ಕೆ ತಮ್ಮ ಪ್ರಯಾಣದ ಪ್ರವಾಸಗಳ ಕಥನಗಳನ್ನು ಬರೆದಿದ್ದರು. ಅವರು ಝಾನ್ಸಿ ಕಿ ರಾಣಿ, ರಾಣಿ ಲಕ್ಷ್ಮೀಬಾಯಿಯನ್ನು ಭೇಟಿಯಾದಾಗಿನಿಂದ ನಾವು ಈ ವಿವರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗಿದೆ. ಹೀಗೆ ಅವರು ಈ ವಿಷಯಗಳನ್ನು ಬರೆಯುವ ಮೂಲಕ ತಮ್ಮ ಭವಿಷ್ಯದ ಪೀಳಿಗೆಗೆ ಬಾಧ್ಯತೆ ತೋರಿದ್ದಾರೆ. ಸಮಾಜದ ಒಂದು ಭಾಗವು ಬ್ರಾಹ್ಮಣ ಸಮುದಾಯದ ಮೇಲಿನ ದ್ವೇಷದಿಂದ ಇತಿಹಾಸವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿದೆ ಮತ್ತು ಅವರು ಇತಿಹಾಸದಲ್ಲಿ ಬ್ರಾಹ್ಮಣರ ಕೊಡುಗೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಗೋಡ್ಸೆ ಗುರೂಜಿ ಅವರ ಈ ಲೇಖನ ಬ್ರಾಹ್ಮಣರ ಅಪಮೌಲೀಕರಣದ ಪ್ರಯತ್ನಗಳನ್ನು ವಿಫಲಗೊಳಿಸುವುದು ಹೇಗೆ ಅಗತ್ಯ. ಲೇಖನವು ಬ್ರಾಹ್ಮಣರ ಅಪಮೌಲೀಕರಣದ ಪ್ರಯತ್ನಗಳನ್ನು ವಿಫಲಗೊಳಿಸುವುದು ಹೇಗೆ ಅಗತ್ಯ ಮತ್ತು ವಾಸ್ತವವನ್ನು ಈ ಸಮುದಾಯವು ಸಮಾಜವನ್ನು ಹೇಗೆ ಬಾಧ್ಯತೆ ವಹಿಸಿದೆ ಎಂಬುದನ್ನು ತಿಳಿಯಲು ನಮಗೆ ಸಹಾಯವಾಗುತ್ತದೆ. ಧರ್ಮವನ್ನು ಪಾಲಿಸಿರ್ತಕ್ಕಂಥ ರಾಣಿ ಯಾವ ರೀತಿಯಲ್ಲಿ ಧರ್ಮವನ್ನು ಪಾಲಿಸಿದ್ರೆಂಬುದಕ್ಕೆ ಒಂದು ಉದಾಹರಣೆ. ರಾಜ ಗಂಗಾಧರ ಬಾಬಾ ಅವರ ಮರಣದ ನಂತರ ಅವರ ಸಂಸ್ಥಾನದ ನಿರ್ವಹಣೆಯನ್ನು ಬ್ರಿಟಿಷರು ವಹಿಸಿಕೊಂಡಿದ್ದರು. ತನ್ನ ಪತಿಯ ಮರಣದ ನಂತರ ರಾಣಿ ತಲೆಬೋಳಿಸಿಕೊಳ್ಳಲು ಶ್ರೀಕ್ಷೇತ್ರ ಪ್ರಯಾಗಕ್ಕೆ ಹೋಗಲು ಬಯಸಿದರು. ಆದರೆ ಅದಕ್ಕಾಗಿ ಬ್ರಿಟಿಷರ ಅನುಮತಿ ಬೇಕಿತ್ತು. ಅದು ವಿಳಂಬವಾಗ್ತಾ ಇತ್ತು, ಅನುಮತಿನೂ ಕೂಡ ವಿಳಂಬ ಆಗ್ತಿತ್ತು. ಝಾನ್ಸಿ ಕಿ ರಾಣಿ ಆದ್ದರಿಂದ ರಾಣಿ ಲಕ್ಷ್ಮೀಬಾಯಿ ಸ್ನಾನದ ನಂತರ ಭಸ್ಮ ಹಚ್ಚಿಕೊಂಡು ಪ್ರತಿದಿನ 3 ಬ್ರಾಹ್ಮಣರಿಗೆ 300 ಕಾಣಿಕೆ ನೀಡಬೇಕೆಂಬ ನಿಯಮವನ್ನು ಪಾಲಿಸಿದರು. ಅದರಂತೆ ರಾಣಿ ಬೇಗನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿಕೊಂಡು ಮತ್ತು ಬಿಳಿ ಸೀರೆ ಧರಿಸಿ ತುಳಸಿ ಪೂಜೆಯ ನಂತರ ಪ್ರತಿದಿನ ಪಾರ್ಥಿವ ಲಿಂಗದ ಪೂಜೆಯನ್ನು ಮಾಡ್ತಾಯಿದ್ರು. ಅಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಲಿಂಗವನ್ನು ಪೂಜೆಯನ್ನು ಮಾಡ್ತಾಯಿದ್ರು. ಈ ರೀತಿ ಧರ್ಮವನ್ನು ಕೂಡ ಪಾಲಿಸ್ತಾ ಇದ್ರು ರಾಣಿ ಲಕ್ಷ್ಮೀಬಾಯಿ. ಒಂದು ಕುದುರೆಗಳ ಬಗ್ಗೆ ಒಂದು ಉತ್ತಮವಾದ ಜ್ಞಾನವನ್ನು ಹೇಗೆ ಹೊಂದಿದ್ರು ಅಂದಕ್ಕೆ ಒಂದು ಉದಾಹರಣೆ. ರಾಣಿ ಲಕ್ಷ್ಮೀಬಾಯಿ ಕುದುರೆಗಳ ಉತ್ತಮ ನ್ಯಾಯಾಧೀಶೆಯಾಗಿದ್ದರು. ಕುದುರೆಗಳ ಜ್ಞಾನಕ್ಕೆ ಅವರು ಹೆಸರುವಾಸಿಯಾಗಿದ್ದರು. ಒಮ್ಮೆ ಕುದುರೆ ಮಾರಾಟಗಾರನೊಬ್ಬ ಶ್ರೀಕ್ಷೇತ್ರ ಉಜ್ಜಯಿನಿಯ ರಾಜ ಬಾಬಾ ಸಾಹೇಬ್ ಅಪಾಟೆ ಬಳಿಗೆ 2 ಉತ್ತಮ ಕುದುರೆಗಳೊಂದಿಗೆ ಹೋದ. ಆದರೆ ಅವನು ಅವುಗಳನ್ನು ನಿರ್ಣಯಿಸಲು ಸಾಧ್ಯವಾಗಲಿಲ್ಲ. ನಂತರ ಮಾರಾಟಗಾರ ಗ್ವಾಲಿಯರ್ನ ಶ್ರೀಮಂತ್ ಜಯಾಜಿರಾವ್ ಸಿಂಧಿಯ ಬಳಿಗೆ ಹೋದ. ಆದರೆ ಅವನಿಗೂ ಕುದುರೆಗಳ ಗುಣಮಟ್ಟವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅವನು ಝಾನ್ಸಿಗೆ ಬಂದ. ರಾಣಿ ಲಕ್ಷ್ಮೀಬಾಯಿ ಒಂದು ಕುದುರೆ ಮೇಲೆ ಸವಾರಿ ಮಾಡಿ ಮಾರಾಟಗಾರನಿಗೆ ಕುದುರೆ ಉತ್ತಮ ತಳಿಯದ್ದಾಗಿದೆ ಎಂದು ಹೇಳಿ ಅವನಿಗೆ 1200 ರೂಪಾಯಿಯನ್ನು ನೀಡ್ತಾರೆ. ನಂತರ ಅವರು ಇನ್ನೊಂದು ಕುದುರೆಯನ್ನೇರಿ ಸವಾರಿ ಮಾಡಿ ಅವನಿಗೆ 50 ರೂ ಮಾತ್ರ ನೀಡ್ತಾರೆ.

ಕುದುರೆ ತನ್ನ ಎದೆಗೆ ನೋವುಂಟು ಮಾಡಿದೆ ಎಂದು ಹೇಳ್ತಾರೆ ಅವರು. ಮಾರಾಟಗಾರ ಸತ್ಯಗಳನ್ನು ಒಪ್ಪಿಕೊಳ್ತಾರೆ. ಕುದುರೆಗಳನ್ನು ಮೊದಲೇ ಪರೀಕ್ಷಿಸಿದವರು ಎರಡೂ ಕುದುರೆಗಳು ಸಮಾನ ಬಲವನ್ನು ಹೊಂದಿವೆ ಎಂದು ಹೇಳ್ತಾರೆ. ಇನ್ನೊಂದು ಉದಾಹರಣೆ, ರಾಣಿ ತನ್ನ ಪ್ರಜೆಗಳನ್ನು ಹೇಗೆ ಚೆನ್ನಾಗಿ ನೋಡ್ಕೊಳ್ತಿದ್ರು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯನ್ನು ನಾವು ನೀಡಬಹುದಾಗಿದೆ. ಒಮ್ಮೆ ಝಾನ್ಸಿಯು ತೀವ್ರ ಚಳಿಗಾಲದಿಂದ ತೀವ್ರವಾಗಿ ತತ್ತರಿಸಿತ್ತು. ನಗರದ ದಕ್ಷಿಣ ದ್ವಾರದ ಬಳಿ ಸುಮಾರು 1200 ಭಿಕ್ಷುಕರು ಆ ಕಡೆ ಜಮಾಯಿಸಿದರು. ರಾಣಿ ಶ್ರೀ ಮಹಾಲಕ್ಷ್ಮಿಯ ದರ್ಶನಕ್ಕೆ ಹೋದಾಗ ಅವರು ಜನಸಮೂಹವನ್ನು ನೋಡಿ ತಮ್ಮ ಮಂತ್ರಿಯನ್ನು ಅವರ ಬಗ್ಗೆ ಕೇಳ್ತಾರೆ. ಬಡವರ ಚಳಿಯಿಂದ ರಕ್ಷಣೆಗಾಗಿ ಕೆಲವು ಹೊದಿಕೆಗಳನ್ನ ಕೇಳುತ್ತಿದ್ದಾರೆ ಎಂದು ರಾಣಿಗೆ ಬಂದು ಹೇಳ್ತಾನೆ. 4 ದಿನದೊಳಗೆ ಪಟ್ಟಣದ ಎಲ್ಲಾ ಬಡವರಿಗೆ ಟೋಪಿ ಮತ್ತು ಕೋಟ್ಗಳನ್ನ ಕಂಬಳಿಗಳನ್ನ ವಿತರಿಸಬೇಕೆಂದು ಆದೇಶನ ಹೊರಡಿಸ್ತಾರೆ. ಅದೇ ರೀತಿ ಇಡೀ ಪಟ್ಟಣದ ಎಲ್ಲ 1200 ಭಿಕ್ಷುಕರುಗಳು ಕೂಡ ಒಂದು ಕೋಟು ಮತ್ತು ಕಂಬಳಿಯನ್ನ ಮತ್ತು ಟೋಪಿಯನ್ನ ನೀಡುವ ಒಂದು ಆದೇಶವನ್ನು ಹೊರಡಿಸಿ ಅದನ್ನ ಕಾರ್ಯಗತವನ್ನು ಕೂಡ ಮಾಡಿಕೊಳ್ತಾರೆ.

ಅಪರಾಧಿಗಳಿಗೆ ಯಾವ ರೀತಿ ಶಿಕ್ಷೆಯನ್ನ ಕೊಡ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ, ಝಾನ್ಸಿ ರಾಜ್ಯದಲ್ಲಿ ಬಾಲವಸಾಗರ್ ಎಂಬ ಸಣ್ಣ ಪಟ್ಟಣ ಇತ್ತು. ಸ್ಥಳೀಯ ನಾಗರಿಕರು ಕಳ್ಳರಿಂದ ಕಿರುಕುಳಕ್ಕೊಳಗಾಗಿದ್ರು. ರಾಣಿ ಈ ಸ್ಥಳಕ್ಕೆ ಹೋಗಿ 15 ದಿನಗಳ ಕಾಲ ಅಲ್ಲಿಯೇ ಇದ್ದು ಸಮಸ್ಯೆಯನ್ನು ಪರಿಹರಿಸ್ತಾರೆ. ಅನೇಕ ಅಪರಾಧಿಗಳನ್ನ ಗಲ್ಲಿಗೇರಿಸ್ತಾರೆ ಮತ್ತು ಕೆಲವರನ್ನ ಜೈಲಿಗೆ ಹಾಕ್ತಾರೆ. ರಣರಾಗಿಣಿ ಲಕ್ಷ್ಮೀಬಾಯಿ. ಬ್ರಿಟಿಷ್ ಸೈನ್ಯ 60,000 ಸೈನಿಕರೊಂದಿಗೆ ಝಾನ್ಸಿ ಪಟ್ಟಣವನ್ನು ಮುತ್ತಿಗೆ ಹಾಕ್ತದೆ. ರಾಣಿ ಬ್ರಿಟಿಷರೊಂದಿಗೆ ಹೋರಾಡಲು ದೃಢ ನಿಶ್ಚಯ ಮಾಡಿದ್ರು. ಯುದ್ಧಕ್ಕೆ ಸಿದ್ಧತೆ ನಡೆಸುವ ಪ್ರತಿಯೊಂದು ವಿವರವನ್ನ ಅವರು ವೈಯಕ್ತಿಕವಾಗಿ ಪರಿಶೀಲಿಸಿದರು. ಮೊದಲ ಕ್ಷಿಪಣಿಯನ್ನು ರಾಣಿಯೇ ಬ್ರಿಟಿಷ್ ಸೈನ್ಯದ ಮೇಲೆ ಹಾರಿಸಿದರು. 11 ದಿನಗಳ ಕಾಲ ಅವರು ಬ್ರಿಟಿಷರಿಗೆ ಸೂಕ್ತ ಉತ್ತರ ನೀಡಿದರು. ಆದರೆ ಸ್ವಂತ ಜನರ ದ್ರೋಹದಿಂದಾಗಿ ಬ್ರಿಟಿಷರು ಝಾನ್ಸಿಯನ್ನು ಪ್ರವೇಶಿಸಲು ಸುಲಭವಾಯಿತು. ರಾಣಿ 3,000 ಸೈನಿಕರೊಂದಿಗೆ ಬ್ರಿಟಿಷರ ಮೇಲೆ ದಾಳಿ ಮಾಡಿದರು ಮತ್ತು ಅವರ ನಡುವೆ ಕಠಿಣ ಹೋರಾಟ ನಡೆಯಿತು. ಹೋರಾಡುತ್ತಲೇ ಸಾವನ್ನು ಎದುರಿಸಿದ ಧೈರ್ಯಶಾಲಿ ಝಾನ್ಸಿ ರಾಣಿ. ನಾನಾ ಸಾಹೇಬ್ ಪೇಶ್ವೆ, ತಾತ್ಯ ಟೋಪೆ ಮತ್ತು ರಾಣಿ ಲಕ್ಷ್ಮೀಬಾಯಿ ಗ್ವಾಲಿಯರನ್ನು ಗೆದ್ದರು. ಆದರೆ ಓಡಿ ಹೋದ ಜಯಜಿರಾವ್ ಶಿಂದೆ ಬ್ರಿಟಿಷರ ಸಹಾಯ ಪಡೆದು ಮತ್ತೆ ದಾಳಿ ಮಾಡಿದರು. ಗ್ವಾಲಿಯರ್ನಲ್ಲಿ ಯುದ್ಧ ನಡೀತು. ಆ ಸಮಯದಲ್ಲಿ ರಾಣಿಗೆ ಗುಂಡು ತಗುಲಿತು. ಆದರೆ ಆ ಸ್ಥಿತಿಯಲ್ಲಿಯೂ ಕೂಡ ಅವರು ಹೋರಾಡುತ್ತಲೇ ಇದ್ದರು. ಕೊನೆಗೆ ಅವರು ಕತ್ತಿಯಿಂದ ಹೊಡೆದು ಕುದುರೆಯಿಂದ ಬಿದ್ದರು. ಆದರೆ ತಾತ್ಯ ಟೋಪೆ ತಕ್ಷಣವೇ ಅವರ ದೇಹವನ್ನು ತೆಗೆದುಕೊಂಡು ಮುತ್ತಿಗೆಯನ್ನು ಮುರಿದ್ರು. ಅವನು ಅವಳನ್ನು ದಹನ ಮಾಡಿ ಅಂತಿಮ ವಿಧಿಗಳನ್ನು ಮಾಡಿದ್ರು. ಹಾಗಾಗಿ ತನ್ನ ಧರ್ಮಕ್ಕಾಗಿ ಹೋರಾಡಿದ ಝಾನ್ಸಿಕೆ ರಾಣಿ ರಾಣಿ ಲಕ್ಷ್ಮೀಬಾಯಿ ಇಂದಿಗೂ ಕೂಡ ಧೈರ್ಯಶಾಲಿ ರಾಣಿಯಾಗಿ ಖುಬ್ ಲೇಡಿ ಮರ್ದಾನಿ ಓ ತೋ ಝಾನ್ಸಿ ವಾಲಿ ರಾಣಿ ತಿಹಿ ಎಂದು ಪ್ರಸಿದ್ಧಳಾಗಿದ್ದಾಳೆ. ಇಂತಹ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ್ತ್ರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ಒಂದು ಕಿರುಕಿರು ಪರಿಚಯವನ್ನು ಮಾಡಿಕೊಳ್ಳಲು ಸಹಕಾರ ನೀಡಿದಂತಹ ಜನಧ್ವನಿ ರೇಡಿಯೋ ವಾಹಿನಿಯ ಬಂಧುಗಳಿಗೆ, ವಾಹಿನಿಯ ಮುಖ್ಯಸ್ಥರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು.

ಇದುವರೆಗೂ ಸ್ವಾತಂತ್ರ್ಯೋತ್ಸವ ಸರಣಿ ಕಾರ್ಯಕ್ರಮದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಗಲ್ ಪಾಂಡ್ಯ ಹಾಗೂ ರಾಣಿ ಲಕ್ಷ್ಮೀಬಾಯಿ ಅವರ ಹೋರಾಟದ ಕುರಿತು ಪಾಂಡವಪುರ ವಿಜಯ ಶಿಕ್ಷಣ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ಸೋಮಶೇಖರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃತ್ತಿ ಅನುಭವ ಹಾಗೂ ವೃತ್ತಿಯಪ್ಪ ಜೀವನವನ್ನು ಕುರಿತು HDKOTE ತಾಲೂಕಿನ ವಡ್ಡರ್ಗುಡಿಯ ಶ್ರೀಯುತ ನಾಗರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ ಎರಡನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಪೊರಕೆನೈಗೆ ವೃತ್ತಿ ಕುರಿತು ನಮ್ಮ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ HDKOTE ತಾಲೂಕಿನ ವಡ್ಡರಗುಡಿ ಗ್ರಾಮದ ಶ್ರೀಯುತ ನಾಗರಾಜುರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಪೊರಕೆನೈಗೆ ಆಗಿರ್ಬೋದು, ಅವರ ವೃದ್ಧಾಪ್ಯ ಜೀವನ ಆಗಿರ್ಬೋದು, ಯಾವ ರೀತಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ತತ್ತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಮೇಡಮ್.
4: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ.
5: ನಮ್ಮ ಹೆಸರು ನಾಗರಾಜು, ವಡ್ರಗುಡಿ, HDKOTE ತಾಲೂಕು, ಮೈಸೂರು ಡಿಸ್ಟಿಕ್.
4: ಎಷ್ಟು ವರ್ಷದಿಂದ ಇಲ್ಲಿ ಜೀವಿಸ್ತಾ ಇದ್ರ?
5: ನಾವೊಂದು 40 ವರ್ಷದಿಂದ ಇಲ್ಲೇ ಇದ್ವಿ.
4: ಮೊದ್ಲೆಲ್ಲಿದ್ರಿ ನೀವು?
5: ಮೊದಲು ಮಂಡ್ಯ.
4: ಮಂಡ್ಯದಲ್ಲಿದ್ದು. ಯಾವ ವೃತ್ತಿಯನ್ನ ಮಾಡ್ತಾ ಇದ್ರ ನೀವು?
5: ನಾವು ಪೊರಕೆ ನೆಯ್ಯೋದು, ಪೊರಕೆ ನೆಯ್ಯೋದು, ಗರಿ ತರೋದು, ಅದರಿಂದ ಬಂದದ್ದು ಅಷ್ಟೋ ಇಷ್ಟೋ ಸಂಬಳ. ನಮಗೆ ವೃತ್ತಿ ಜೀವನ ಅದು, ನಮ್ಮ ಜೀವನ. ಒಂದು ಎರಡು ಮಾಡ್ಕೋತೀವಿ ಟೌನ್ಗೆ, ಸರಗೂರು, ಕೋಟೆ, ಆ ಕಡೆ ಹಳ್ಳಿಗಳಲ್ಲಿ ಎಲ್ಲ ನಾವು ತಗೋಗಿ ಮಾರ್ಕೋತೀವಿ. ಹೆಂಗೋ ಒಟ್ಟ ಜೀವನಕ್ಕೆ ಒಂದು ಅನುಕೂಲ ಮಾಡ್ಕೋತಾ ಇದ್ದೀವಿ. ತೋಟಗಳಲ್ಲಿ ಹೋಯ್ತೀವಿ, ಅವ್ರನ್ನ ಕೇಳ್ತೀವಿ, ಒಂದೆರಡು ಗರಿಗಿರಿ ಏನೇ ಬಿದ್ದಿದ್ರೆ ತಗೋಬತ್ತೀವಿ, ತಗೊಬಂದು ಕುಂತ್ಕೊಂಡು ನೇಯ್ತೀವಿ, ಅದನ್ನ ಎಡದ್ಬಿಟ್ಟು ತಗೋಗಿ ಮಾರ್ಕೆಟ್ ತಗೋಗಿ ಹಾಕ್ತೀವಿ. ಇದತ್ತ ಬಂದ್ರೆ ಏನೋ ಒಟ್ಟ ಜೀವನಕ್ಕೆ ಏನೋ ಮಾಡ್ಕೋತೀವಿ.
4: ಮನೇಲಿ ಯಾರ್ಯಾರಿದ್ರಿ?
5: ಮನೇಲಿ ಒಂದು ನಾವು ಗಂಡ ಹೆಂಡತಿ ಇಬ್ರು, ಒಬ್ಬ ಮಗ ಇದ್ದಾನೆ ಅಷ್ಟೇ, ಎಲ್ಲ ಬೇರೆ ಬೇರೆಯವರೇ.
4: ನಿಮ್ಗೆ ಎಷ್ಟು ಜನ ಮಕ್ಕಳು?
5: ನಮಗೆ 3 ಜನ ಮಕ್ಕಳು. ಒಬ್ಬನಿಗೆ ಮದುವೆ ಆಗಿ ಬೇರೆ ಇದ್ದಾರೆ, ಇನ್ನೊಂದು ಹುಡುಗಿಗೆ ಬೇರೆ ಹೊರಗಡೆ ಕೊಟ್ಟು ಮದುವೆ ಮಾಡಿದ್ವಿ. ಇನ್ನೊಬ್ಬ ಹುಡುಗ ಅವನು ಕೂಲಿ ಕೆಲಸಕ್ಕೆ ಹೋಯ್ತಾನೆ. ಅವನ ಅಲ್ಲಿ ಇಲ್ಲಿ ಆಲ್ಟ್ಗೆ, ಬೆಂಗಳೂರು, ಮೈಸೂರು, ರಾಮನಗರ ಅತ್ತಾಗೆ ಆಲ್ಟ್ಗೆ ಕೆಲಸಕ್ಕೆ ಹೋಯ್ತಾನೆ. ಇವಾಗ ಸದ್ಯಕ್ಕೆ ನಾವಿಬ್ರು ಗಂಡ ಹಿಡ್ತಿರಿದ್ವಿ. ನಮ್ಮ ಹೆಂಗಸರು ಕೂಲಿ ಕೆಲಸಕ್ಕೆ ಜಮೀನ್ ಗಿಮೀನ್ ಕೂಲಿ ಕೆಲಸಕ್ಕೆ ಹೋಯ್ತಾರೆ. ನಾವು ಈ ಪೊರಕೆ ಗಿರಕೆ ಇದು ಮಾಡ್ಕೋತೀವಿ.
4: ಈಗ ಈ ಪೊರಕೆ ಏನಿದು ನಿಮ್ಮ ತಲೆಮಾರಿನ ಒಂದು ಸಂಸ್ಕೃತಿನ ಏನು?
5: ಇಲ್ಲ ಇಲ್ಲ ಇಲ್ಲ, ನಾನು ಹೊಸದಾಗಿ ಮಾಡ್ತಾ ಇರೋದು. ನಮ್ಮ ತಲೆಮಾರಲ್ಲಿ ಯಾರು ಮಾಡ್ತಾ ಇರಲಿಲ್ಲ. ನಾನು ಹೊಸದಾಗಿ ಏನೋ ಇದೊಂದು ಉದ್ಯೋಗ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ.
4: ಹಿಂಗ್ ಕಲ್ತ್ಕೊಂಡ್ರಿ ತಾತ ನೀವು?
5: ನಾವು ಅಂತಂದ್ರೆ ಈ ಮಾಮೂಲಿ ಕೆಲ್ಸಕ್ ಬೆಲ್ಸಕ್ ಹೋಯ್ತಾ ಇರ್ತೀವಲ್ಲ, ತೋಟದ ಕೆಲ್ಸಕ್ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತೀವಲ್ಲ, ಒಂದೊಂದೊಂದೊಂದು ಎಳ್ಕೊಂಡು ಈ ಮನೆಗಳಿಗೆ ಗುಡ್ಸಕ್ಕೆ ಪಡ್ಸಕ್ಕೆ ಎಲ್ಲ ಪೊರಕೆಗಳು ಬೇಕಾಯ್ತದೆ ಅಂದ್ಬಿಟ್ಟು ಹಂಗೆ ಕಲ್ತು ಬಿಟ್ವಿ.
4: ಎಷ್ಟು ವರ್ಷದಿಂದ ಕಲ್ತಿದ್ದೀರಿ?
5: ನಾವು ಒಂದು 3-4 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದೀವಿ.
4: ಯಾವ ತರ ಬಿಸ್ನೆಸ್ ಆಗ್ತಾ ಇದೆ?
5: ನಮಗೆ ಒಂದು ದಿನಕ್ಕೆ ಒಂದು 250-300 ರೂಪಾಯಿ ಆಯ್ತದೆ ಅಷ್ಟೇ, ಅದ್ರ ಮೇಲೆ ಆಗಲ್ಲ. ಖರ್ಚು ಪರ್ಚು ಅದು ಇದು ಬೆಲ್ಲ ಟೀಸಪ್ಪ ಅವಕ್ಕೆ ಇವಕ್ಕೆ ಆಯ್ತದೆ.
4: ದಿನದಲ್ಲಿ 250 ರೂಪಾಯಿ ಕೂಲಿ ಆಗುತ್ತೆ ಅಂತ ಹೇಳಿದ್ರಲ್ಲ, ಈ ಕೂಲಿ ಮಾಡ್ಬೇಕಾದ್ರೆ ಆ ಪೊರಕೆಗಳನ್ನ ನೀವು ಯಾವ ತರ ಸಂಗ್ರಹಿಸಬೇಕು, ಎಲ್ಲೋಗಿ ಸಂಗ್ರಹಿಸ?
5: ತೋಟಗಳಲ್ಲಿ ಹೋಯ್ತಿವಿ, ಜಮೀನುಗಳಲ್ಲಿ ಹೋಯ್ತಿವಿ, ಬಿದ್ದಿರ್ತವಲ್ಲ ಅವು ತರ್ತೀವಿ. ಬಿದ್ದಿರೋದನ್ನ ತಗೊಬಂದ್ಬಿಟ್ಟು ಅದನ್ನ ನಾವು ತಿರ್ಗಾ ಎಡದು ಅದನ್ನ ಒಂದು ಕಂತ ಕಟ್ಟಿ ತಗೋಗಿ ಕೇಳಿದವ್ರಿಗೆ ಮಾರ್ಕೆಟ್ ತಗೋಗಿ ಕೊಡ್ತೀವಿ.
4: ಒಂದು ಪರಕೆ ಮಾಡೋಕೆ ಎಷ್ಟು ಸಮಯ ಬೇಕಾಗುತ್ತೆ ನಿಮ್ಗೆ?
5: ಒಂದು ಪರಕೆ ಮಾಡ

0: ಒಂದು 2 ಗಂಟೆ ಬೇಕಾಗ್ತದೆ. 2 ಗಂಟೆ ಬೇಕು. ಅದನ್ನ ತರಬೇಕಾದ್ರೆ 1.5 ಗಂಟೆ ಬೇಕು. ಅಲ್ಲಿ ತೋಟದಿಂದ ಹೊರ ಕಟ್ಕೊಂಡು ಅವ್ರನ್ನ ಕೇಳ್ಬಿಟ್ಟು ತಿರ್ಗಾ ತಂದು ಅಲ್ಲಿ ಹಾಕೊಂಡು ತಿರ್ಗಾ ಅದನ್ನ ಎರೆದು ಅದಕ್ಕೆ ಅಂತೆ ಕಟ್ಟಿ ಮಾಡಬೇಕಾದ್ರೆ ಒಂದು ದಿನಕ್ಕೆ ಒಂದು 3 ಪವರ್ಕ್ 4 ಪವರ್ಕೆ ಮಾಡ್ಬೋದು. ಕೆಲಸ ಇದ್ರೆ ಕೆಲಸ ಕೊಂಡೋಯ್ತೀನಿ, ಕೆಲಸ ಇಲ್ಲ ಅಂತಂದ್ರೆ ಈ ಕೋಟೆಗೆ ಸರ್ಗೂರ್ಗೆ ಅಲ್ಲಿ ಇಲ್ಲಿಗೆ ಹೋದ್ರೆ ಸೋಂಬೇರಿಗಳಾಗ್ಬಿಡ್ತೀವಿ. ಅದಕ್ಕೆ ಯಾವ್ದಾರ ಒಂದು ಉದ್ಯೋಗ ಮಾಡುವ ಅಂದ್ಬಿಟ್ಟು ಸುಮ್ಮನೆ ಇರೋ ಬದಲು ಯಾವ್ದಾರ ಒಂದು ಮಾಡುವ ಅಂದ್ಬಿಟ್ಟು ಮಾಡ್ತಾ ಇದ್ವಿ.
1: ಕೆಲಸ ಮಾಡದೆ ಸುಮ್ಮನೆ ಕುಂತ್ಕೊಳ್ಳೋದು ಬದಲು ಯಾವ್ದಾರು ಒಂದು ಉದ್ಯೋಗನ ಮಾಡಿದ್ರೆ ಜೀವನಕ್ಕೆ ಉಪಕಾರ ಆಗಬಹುದು.
0: ಆಯ್ತದೆ, ಉದ್ಯೋಗ ಪುರುಷ ಲಕ್ಷಣ. ಸುಮ್ಮನೆ ಇದ್ರೆ ಸೋಂಬೇರಿಗಳಾಗ್ಬಿಡ್ತೀವಿ, ಒಂಥರ ಕಾಲು ಕೈ ಕಟ್ಟಾಗದಂಗೆ ಆಯ್ತದೆ. ಯಾವ್ದಾರು ಒಂದು ಮಾಡ್ತಾ ಇದ್ರೆ ಅಲ್ಲಿ ಬೇಜಾರಾಗಲ್ಲ, ಆದ್ರೆ ಕೆಲಸದ ಮೇಲೆ ನಿಗವಹಿಸ್ತದೆ. ಈ ಏನಾದ್ರು ಮನೇಲಿದ್ರೆ ಅದೇ ಹಂಗಾಯ್ತು, ಆ ಸಾಲಗಾರರು ಬರ್ತಾರೆ, ಈ ಸಂಘದವರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅಯ್ಯೋ ತಲೆ ಕೆಟ್ಟೋಯ್ತದೆ. ಇಲ್ಲದೆ ಹೋದ್ರೆ ಯಾವ್ದಾರು ಕೆಲಸ ಮಾಡ್ತಾ ಇದ್ರೆ ಆ ಕೆಲಸದ ಮೇಲಾರು ಜ್ಞಾನ ಹೊಂಟೋಯ್ತದೆ. ಅದರಿಂದ ಯಾವ್ದೋ ಒಂದು ಉದ್ಯೋಗ ಪುರುಷ ಲಕ್ಷಣ ಬಂದ್ಬಿಟ್ಟು ಯಾವ್ದೋ ಒಂದು ಮಾಡ್ತಾ ಇರ್ಬೇಕು. ಸುಮ್ಮನೆ ಕುಂತ್ಕೊಂಡ್ರೆ ಸೋಂಬೇರಿಗಳಾಗ್ಬಿಡ್ತೀವಿ, ಅದೇ ಸೋಂಬೇರಿ ಕಟ್ಟೆ ಆ ರೀತಿ ಆಗ್ಬಿಡ್ತೀವಿ.
1: ಉದ್ಯೋಗ ಅನ್ನೋದು ಪುರುಷರ ಲಕ್ಷಣ. ಈ ನಿಟ್ಟಿನಲ್ಲಿ ಯಾವ್ದೋ ಒಂದು ಉದ್ಯೋಗವನ್ನ ಕೈಗೊಂಡು ಜೀವನಕ್ಕೆ ದಾರಿಯಾಗುವ ನಿಟ್ಟಿನಲ್ಲಿ ಸಾಕ್ತಾ ಇರೋದು ಜೀವನ ಅಂತ ಹೇಳ್ತಾ ಇದ್ರ. ಈಗ 250 ರೂಪಾಯಿ ಹೇಗ್ ಸಾಕ್ತಾ ಇದೆ ಜೀವನ?
0: ಆದಷ್ಟು ಏನೋ ದೊಡ್ಡ ಬಂಡವಾಳ ಶಾಲಿಗಳಲ್ಲ ನಾವು, ಇರೋಷ್ಟಕ್ಕೆ ಮಾತ್ರ. ಅದು ಒಂದು ಕೆಲಸ ಇದ್ರಾಗ ಕೆಲ್ಸಕ್ಕೆ ಹೋಯ್ತೀನಿ, ಕೆಲಸ ಇಲ್ದವ್ರೆ ಅದೇ ಇದನ್ನೇ ಅದೇ ಮಟ್ಟಾಳಗರಿನ ಎಣಿತೀನಿ ಚಪ್ಪರಕ್ಕೆ, ಮದುವೆ ಸಮಾರಂಭಗಳಿಗೆ ಅದನ್ನೇ ಹಿಡಿತೀನಿ. ನಾವು ಚಾಪೆ ಹಿಡಿತೀವಲ್ಲ ಆ ಥರ ಹಿಡಿತೀವಿ. ಆ ಥರ ಹಿಡಿದ್ರೆ ದೇವಸ್ಥಾನಗಳಿಗೆ ಗುಡಿ ಗೋಪುರಗಳಿಗೆ ಅವೆಲ್ಲ ಚಪ್ಪರ ಹಾಕ್ತಾರೆ. ಈ ಹೊಸಮನೆಗಳಿಗೆ ಗುರುಪ್ರವೇಶಗಳಿಗೆ ಅವಕ್ಕೆ ಚಪ್ಪರ ಹಾಕ್ತಾರೆ. ಆಧಾರ ಮಾಡ್ತೀವಿ. ಅದು ಬಿಟ್ಟರೆ ಈ ಮಾಮೂಲಿ ಕೆಲಸ ಇಲ್ದವಾದಾಗ ಈ ಪರಕೆಗಳು ನಾವಿವು ಮಾಡ್ತೀವಿ.
1: ಈಗ ಚಪ್ರ ಅಂತ ಹೇಳಿದ್ರಲ್ಲ, ಆ ಚಪ್ರಕ್ಕೆ ಎಷ್ಟು ದುಡ್ಡನ್ನ ಕೊಡ್ತಾರೆ?
0: ಅವರು ಕೂಲಿ ಕೊಡ್ತಾರೆ, 350-400 ರೂಪಾಯಿ ಕೂಲಿ ಕೊಡ್ತಾರೆ. ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಗಂಟ ಅವ್ರು ಹೇಳಿದಷ್ಟು ಗರಿ ಏನು ಕೊಡ್ಬೇಕು. ಆಮೇಲೆ ತಿರ್ಗಾ ಕಂಬಗಳು ಕೊಡ್ತಾರೆ ಅವರೇ, ಕಂಬಗಳು ನಾವೇ ತಂದು ನೆಟ್ಟು ಅವ್ರಿಗೆ ಮಾವಿನ ಸೊಪ್ಪು, ಒಂಗ ಸೊಪ್ಪು, ಹೂವು ಎಲ್ಲ ಅಲಂಕೃತ ಮಾಡಿಕೊಂಡು ಆಮೇಲೆ ಅವರು ಕಾಸು ಕೊಟ್ರೆ ನಾಷ್ಟ ಊಟ ತಿಂಡಿ ಅಲ್ಲೇ ಕೊಡ್ತಾರೆ. ಮದುವೆ ಸಮಾರಂಭಗಳಿಗೋದ್ರೆ ಅಲ್ಲೇ ಕೊಡ್ತಾರೆ. ಅದು ಬಿಟ್ರೆ ಇನ್ನು ಮಾಮೂಲಿ ನಾವು ಪಡೆಗೆ ನಾವು ಬರ್ತೀವಿ.
1: ದಿನದ ಕೂಲಿಯನ್ನ ಕೊಟ್ಟು ಮತ್ತೆ ಊಟ ತಿಂಡಿ ವ್ಯವಸ್ಥೆಯನ್ನ ನೀಡೋದ್ರಿಂದ ಆ ನಿಟ್ಟಿನಲ್ಲಿ ಜೀವನ ಸಾಗ್ತಾ ಇದೆ. ಈಗ ಮದುವೆ ಸಮಾರಂಭಗಳಿಗೆಲ್ಲ ಹೋದಾಗ ನೀವೊಬ್ಬರೇ ಕೆಲಸವನ್ನ ಮಾಡ್ಕೋತೀರ ಗರಿ ಎಣಿದು ಅಥವಾ ಇತರ ಕೂಲಿ?
0: ಮನೆ ವರಸ್ತಾರರುಗಳಿಗೆ ಕೆಲಸಗಳು ಬರಲ್ಲ, ಕೆಲವರು ಅಫ್ಸಲ್ಸ್ ಅವರಿಗೆ ಕೆಲಸ ಬರಲ್ಲ. ಒಂದು ಎಡೆಯೋದು ಬರಲ್ಲ, ಒಂದು ಮರ ಹತ್ತಕ್ ಬರಲ್ಲ, ಒಂದು ಗರಿ ತಗೊಬರಲಿಕ್ಕೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಏನಂದ್ರೆ ನಾವೇ ತಂದು ಕುಂತ್ಕೊಂಡಾಗ ಎಡದು ಅವ್ರಿಗೆ ಚಪ್ಪರ ಕೊಡಾಗ ಓ ಪರವಾಗಿಲ್ಲ ಅಂದ್ಬಿಟ್ಟು ಮೊಬೈಲ್ ತಗೊಬತ್ತಾರೆ ಫೋಟೋ ಹೊಡೆಯಕ್ಕೆ. ಅದಷ್ಟು ಬಿಟ್ರೆ ಆ ಸಿಟಿಯವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ. ಆದ್ರಿಂದ ನಾವು ಅದೊಂದು ಕೆಲಸ ಕಲ್ತಿದ್ದೀನಿ. ಏನಾರು ಹೇಳಿದಾಗ ಹಬ್ಬ ಹುಣ್ಣಿಮೆಗಳಿಗೆ ಹೋಗಿ ಅದನ್ನ ಏನೋ ಒಂದು ಆದಷ್ಟು ಮಾಡ್ಕೊ ಬರ್ತೀನಿ.
1: ಈ ನಿಟ್ಟಿನಲ್ಲಿ ಎಷ್ಟು ವಯಸ್ಸಾಗಿದೆ ನಿಮ್ಗೆ?
0: 62-63 ಆಗಿರ್ಬೋದು ಮೇಡಮ್.
1: ಈ ವಯಸ್ಸಿನಲ್ಲೂ ಇಷ್ಟು ಶಕ್ತಿಯುತವಾಗಿ ಒಂದು ಸ್ಫೂರ್ತಿಯುತವಾಗಿ ಕೆಲಸ ಮಾಡ್ತಾ ಇದ್ರ, ಏನಿದ್ರ ಗುಟ್ಟು?
0: ಇದ್ರ ಗುಟ್ಟು ಮೇಡಮ್, ಮೊದಲು ನಮ್ಮ ತಾಯಿಗೆ ಹುಷಾರಿರಲಿಲ್ಲ, ನಮ್ಮ ತಾಯಿಗೆ ಕ್ಯಾನ್ಸರು. ಕ್ಯಾನ್ಸರ್ ಆದ್ರೆ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಕೆಂಚನಹಳ್ಳಿಯಲ್ಲಿತ್ತು. ಬಿಂದು ಮೇಡಮ್ ಅವರು, ಬಾಲಸುಬ್ರಹ್ಮಣ್ಯ ಸರ್ ಅವರು ಅವಾಗಿದ್ರು. ಅಲ್ಲಿಂದ ನಾನು ಟೆಸ್ಟ್ ಮಾಡಿಸ್ದೆ, ಇದು ಕ್ಯಾನ್ಸರ್ ಅಪ್ಪ, ಇಲ್ಲಾಗಲ್ಲ ಮೈಸೂರು ಕರ್ಕೋಗೋ ಅಂತ ಹೇಳಿದ್ರು. ಮೈಸೂರಲ್ಲೇ ಅಪ್ಪ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಪ್ರೈವೇಟ್ ಅಂದ್ಬಿಟ್ಟು ಮಂಡ್ಯಕ್ಕೆ ಬರ್ದಿದ್ರು ಅವರು. ಮಂಡ್ಯ ಪೆರಿಫೆರಲ್ ಕಿದ್ವಾಯ್ ಹಾಸ್ಪಿಟಲಲ್ಲಿ 3 ವರ್ಷ ಇದ್ದೆ, 3 ವರ್ಷ ಇದ್ದೆ. ಅದು ವಾಸಾಗಿಲ್ಲ, ಮಿಷಿನರಿಗಳು ಇರಲಿಲ್ಲ ಮಂಡ್ಯದಲ್ಲಿ. ಆಮೇಲೆ ನೆಕ್ಸ್ಟ್ ಬೆಂಗಳೂರು ಬರೆದ್ರು ಅವರೇ, ಲಲಿತಾ ಮೇಡಮ್ ಅಂದ್ಬಿಟ್ಟು ಸರ್ಜನ್, ಮಂಡ್ಯದಿಂದ ಬೆಂಗಳೂರು ಬರೆದ್ರು. ಬೆಂಗಳೂರು ಅದೇ ಪೆರಿಫೆರಲ್ ಹಾಸ್ಪಿಟಲ್ಗೆ, ಬೆಂಗಳೂರು ಹೊಸೂರು ರೋಡ್ ಕಿದ್ವಾಯ್ ಹಾಸ್ಪಿಟಲ್ ಅದು, ಅಲ್ಲಿಗೆ ಬರೆದು ಅಲ್ಲಿ 9 ವರ್ಷ ಇದ್ದೆ. ಆದರೆ ಫೇಲ್ ಆಗ್ಬಿಟ್ಟು ಅವರು ಅಲ್ಲೇ ಎಕ್ಸ್ಪರ್ಟ್ ಆಗ್ಬಿಟ್ರು. ಆವಾಗ ನಿನ್ನ ಯಾರೂ ಇರಲಿಲ್ಲವಲ್ಲ ಅಂದ್ಬಿಟ್ಟು ಏನೋ ಸರ್ಕಾರದಿಂದ ಒಂದು ಮನೆ ಕೊಟ್ಟವ್ರೆ ಸಿಂಪಲ್ ಆಗಿರೋಕೆ. ಇನ್ನು ಅದರಿಂದ ಕೂಲಿ ಕಂಪ್ಲಿ ಮಾಡ್ಕೊಂಡು ಮುಂದೆ ಜೀವನ ಸಾಗ್ತಾ ಇದೆ.
1: ಏನ್ ಶಿಕ್ಷಣವನ್ನ ಪಡ್ಕೊಂಡಿದ್ದೀರಾ ತಾತ ನೀವು?
0: ಮೇಡಮ್ ನಾವು ಆಗಿನ ಕಾಲದಲ್ಲೇ SLC
1: ಶಿಕ್ಷಣವನ್ನ ಪಡ್ಕೊಂಡಿದ್ರು ಕೂಡ ಈ ನಿಟ್ಟಿನಲ್ಲಿ ಈ ಪರಕೀಯ ವೃತ್ತಿ ಮಾಡ್ತಾ ಇದ್ರ. ಹೆಚ್ಚಿನ ಕೆಲಸ ಮಾಡ್ಬೋದಿತ್ತಲ್ಲ ತಾತ?
0: ಮಾಡ್ಬೋದಿತ್ತು ಮೇಡಮ್, ಆದ್ರೆ ಆಗ ಇಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಒಂದು ಎರಡನೇದು, ನಮ್ಮ ವಿವೇಕಾನಂದ ಹಾಸ್ಪಿಟಲ್ ಕೆಂಚನಹಳ್ಳಿಲಿದ್ದಾಗಲೇ ಒಂದು ಸತಿ ನಮ್ಮ ಈ ಫಾರೆಸ್ಟ್ ಅವ್ರಿಗೂ ಅವ್ರಿಗೂ ಗಲಾಟೆ ಆಗಿಬಿಡ್ತಿತ್ತು. ಅಲ್ಲಿ ಒಂದು ಸ್ವಲ್ಪ ಜಮೀನು ಹಿಡಿದಿದ್ದೆ ನಾವು. ಯಾವಾಗ ಫಾರೆಸ್ಟ್ ಆಗ್ಬಿಟ್ಟು ಫೈರ್ ಮಾಡಿಬಿಟ್ರು ಅವಾಗ ನಮ್ಮ ಸಾಹೇಬ್ರಲ್ಲೇ ಇದ್ರು, ಬಾಲಸುಬ್ರಹ್ಮಣ್ಯ ಸಾಹೇಬ್ರಲ್ಲೇ ಇದ್ರು, ಬಿಂದು ಮೇಡಮ್ ಅಲ್ಲೇ ಇದ್ರು. ಗಲಾಟೆ ಆಗ್ಬಿಟ್ಟು ಆ ಜಮೀನು ನಾವು ಬಿಟ್ಬಿಟ್ಟು ಬಂದ್ಬಿಟ್ಟು ಏನೋ ಸರ್ಕಾರದವರು ಒಂದು ಅಷ್ಟಷ್ಟಾಗಲ್ಲ ಜಮೀನುಗಳು ಕೊಟ್ಟವ್ರೆ. ಯಾವ ಜಮೀನುಗಳಂದ್ರೆ ಬರೀ ಸೈಟ್ಗಳು, ಆ ಹುಲ್ಲು ಮನೆ ಹುಲ್ಲು ಮನೆಯಲ್ಲೇ ಕಬ್ಬು ಸಾಗು ಅವು ಇವು.

0: ಅಡಕೆ ಹುಲ್ಲು ಎಲ್ಲ ತಗ ಬಂದ್ಬಿಟ್ಟು ಹೆಂಗೋ ಜೀವನ ಮಾಡ್ತಿದ್ದ. ಅದೇ ಸರ್ಕಾರದವರು ತಿರ್ಗಾ ಒಂದು ಏನೋ ಒಂದು ಗುಂಪು ಮನೆ ಯೋಜನೆ ಅಂದ್ಬಿಟ್ಟು ಒಂದಷ್ಟು ಸೀಟು ಪಾಟು ಹಾಕೊಂಡು ಹೆಂಗೋ ಕಾಲ ಕಳೀತಾ ಇದ್ವಿ. ಅಲ್ಲಿ ಕಾಡಿನಲ್ಲಿ ಜಮೀನಿಲ್ಲ, ಊರಿನಲ್ಲಿ ಮನೆ ಇಲ್ಲ, ಆ ಥರ ಆಗ್ಬಿಟ್ಟು ಏನೋ ಕೂಲಿ ಕಂಬಳ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಿದ್ವಿ.
1: ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ ಎಷ್ಟು ವರ್ಷಗಳಾಯ್ತು? ಹಾಗಾದ್ರೆ
0: ನಾವು ಕಾಡಲ್ಲಿ ಜೀವನ ಮಾಡಿದ್ದು ಅಂದ್ರೆ ನಾವು ಪರಬೆಟ್ಟಾಗೇನೆ ಅಲ್ಲಿ ಇರಲಿಲ್ಲ. ಅವಾಗ ಈ ಪಾರಿಶ್ನವ್ರು ಬಂದು ಇದು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಇದು ನಮಗೆ ಕೊಡಕ್ ಬರ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಆಗಿಂದ ಬಿಟ್ಟು ಬಿಟ್ಟು ನಾವು ಬಂದು ಈ ಕಡೆ ಸೇರ್ಕೊಂಡು
1: ಅಲ್ಲಿಂದ ಬಂದು 40 ವರ್ಷ ಆಗಿದೆ. ಹೀಗೆ ಸಾಕ್ತಾ ಇದೆ.
0: ಇವಾಗ ಏನು ಇಲ್ಲ, ಅದೇ ಕೂಲಿ ಕಂಬಳ. ಈ ಮಳೆ ಹೋದ್ರೆ ಜಮೀನಲ್ಲಿ ರೈತರು ಕೂಲಿಗೆ ಗೀಲಿಗೆ ಕರೀತಾರೆ, ಇಲ್ಲದವಾದ್ರೆ ಏನು ಇಲ್ಲ. ಈ ಪಾರ್ಕ್ ಗಿರ್ಕೆ ಅವು ಇವು ಮಾಡ್ಕೊಂಡು ವೃತ್ತಿ ಇಲ್ವಲ್ಲ, ಇನ್ನೇನು ಮಾಡೋದು? ಕೆಲಸ ಇದ್ರೆ ಏನಾದ್ರು ಕೆಲಸ ಮಾಡ್ಬೋದು. ಜಮೀನುಗಳಲ್ಲಿ ಅವ್ರು ಕರೆದಾಗ ಹೋಗ್ಬೇಕು, ಅವ್ರು ಹೇಳಿದಷ್ಟು ಮಾಡಬೇಕು. ಅವ್ರ 6 ಗಂಟೆ ಆದರೂ ಆಯ್ತು, 7 ಗಂಟೆ ಆದರೂ ಆಯ್ತು. ಮೊದಲು ನಮ್ಮ ಕಾಲದಲ್ಲಿ ನಾವು ಕಲ್ಲು ಬಂಡೆ ಹೊಡ್ಕೊಂಡು ಜೀವನ ಮಾಡ್ತಿದ್ದವರು, ನಾವು ಬೋವಿಗಳು. ಮೊದಲು ಅಂಗ್ರಳಲ್ಲಿದ್ದೋ ಶ್ರೀರಂಗಪಟ್ಟಣ ತಾಲೂಕು ಅಂಗ್ರಳಲ್ಲಿ ಕ್ವಾರೆ ಕೆಲಸ ಮಾಡ್ತಿದ್ದೋ. ಅದು ಸೀಜಾಗಿ ಹೋಗಿ ನಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು. ಅವರು ಕಾಲಿಗೆಲ್ಲ ಬೇಡಿ ಹಾಕ್ಬಿಟ್ಟು ಇಲ್ಲಿ ಬೇಡಿ ಹಾಕೋರೆ ಕದ್ದೋಟ ಆಯ್ತಾರೆ ಅಂದ್ಬಿಟ್ಟು ನಾವು ಕಲ್ಲು ಬಂಡೆಯಲ್ಲಿ ಕ್ವಾರೆಯಲ್ಲಿ ಕೆಲಸ ಮಾಡ್ತಿದ್ದವರು. ಅದು ಸೀಜಾಗೋಯ್ತು. ಇನ್ನು ಅಲ್ಲಿಂದ ಬಂದವರು ನಾವು ಈ ಕೆಲಸಕ್ಕೆ ಸೇರಿಕೊಂಡು, ಇನ್ನು ಕಲ್ಲು ಬಂಡೆ ಹೊಡೆಯೋದು ಬೇಡ, ತೋಟ ಹಾಕಿ ಎಲ್ಲ ಬ್ಲಾಸ್ಟ್ ಆಗ್ಬಿಡ್ತವೆ, ಜೀವನಕ್ಕೆ ಅಪಾಯ ಆಯ್ತದೆ. ಈ ಸರ್ಕಾರದವ್ರು ಏನ್ಬಿಟ್ಟು ಅವಾಗ ಕ್ವಾರೆಗಳೆಲ್ಲ ಸೀಜ್ ಮಾಡ್ಬಿಟ್ರು, ಕ್ವಾರೆಗಳು ಸೀಜ್ ಮಾಡ್ಬಿಟ್ಟು ಮರಳು ಸೀಜ್ ಮಾಡ್ಬಿಟ್ರು. ಇವಾಗ ಕ್ರಸ್ಸರ್ಗಳು ಎಲ್ಲ ಮಿಷಿನ್ಗಳಾಗ್ಬಿಟ್ಟು, ಆದ್ರಿಂದ ನಮಗೆ ಕೆಲಸಗಳು ಕಡಿಮೆ ಆಯ್ತು. ಅದರಿಂದ ಈ ಕೂಲಿ ಪಲಿ ಮಾಡ್ತಾ ಇದ್ವಿ. ಮೊದಲು ಮಿಷಿನ್ಗಳು ಇರಲಿಲ್ಲ. ನಾವು ಯಾವ ರೋಡ್ ಆಗಲಿ ರಸ್ತೆ ಆಗಲಿ ನಿಮ್ಮ ಸರ್ಗೂರು, ಸರ್ಗೂರಿಂದ ಬಾಡಿಗೆ ಮಟ್ಕೆ ರೀ, ಅಲ್ಲಿಗಂಟ ನಾವು ರೋಡಲ್ಲಿ ಜಲ್ಲಿ ಹೊಡೆಯೋದು, ರಸ್ತೆಗಳು ಮಾಡೋದು, ಎಲ್ಲಂದ್ರೆ ಅಲ್ಲಿ ಗುಳ್ಳ ಹಾಕೊಳ್ಳೋದು. ನಮಗೆ ಆಸ್ತಿ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡಿ 2 ಪಾತ್ರೆ, ಅಲ್ಲಲ್ಲೇ ಗುಳ್ಳ ಹಾಕೊಳ್ಳೋದು, ಅಲ್ಲಲ್ಲೇ ಕೆಲಸ ಮಾಡ್ಕೊಳ್ಳೋದು, ಆ ಮಳೆಲೆ ಈ ಮಕ್ಕಳು ಸಾಕಬೇಕಾದ್ರೆ ಅಷ್ಟೊಂದು ಹಿಂಸೆ ಅವಾಗ. ಇವಾಗ ಎಲ್ಲ ನಾಗರಿಕ ಬಂದ್ಬಿಡ್ತು, ಎಲ್ಲಿ ನೋಡಿದ್ರು ಬರೀ ಟೆಂಟ್ ಕಟ್ಟ ಸಾಕು, 2 ಟಾರ್ಪಲ್ ಇದ್ರೆ ಸಾಕು. ಆವಾಗ ಶಾಲೆಗಳು ಇರಲಿಲ್ಲ, ಪಾಠಶಾಲೆಗಳು ಇಲ್ಲ, ಎಲ್ಲರು ಇರ್ಬೇಕಂತಂದ್ರೆ ಬಸ್ ಸ್ಟ್ಯಾಂಡ್ಗಳು ಇಲ್ಲ. ಎಲ್ಲಿ ಅಕಸ್ಮಾತ್ ಏನಾದ್ರು ಹೋಯ್ತು ಅಂತಂದ್ರೆ ಕಾಡು ಪ್ರಾಣಿಗಳಾವಲಿ, ಹುಲ್ಲು ಕಾಡು, ಮಳೂರು, ಬಂಕೋಡಿ, ಮುತ್ತಿಗೆವಂಡಿ, ಕಾನಕನಹಳ್ಳಿ, ಅಲ್ಲಿಗಂಟ ಹೋಗಿ ಕೆಲಸ ಮಾಡ್ತಿದ್ವಿ. ರಸ್ತೆ ಅಲ್ಲೇ ಕಲ್ಲು ಕಿತ್ಕೊಳ್ಳೋದು, ಅಲ್ಲೇ ಕಲ್ಲು ಹೊಡೆಯೋದು, ಅಲ್ಲೇ ರಸ್ತೆ ಮಾಡೋದು. ಆವಾಗ 2 ರೂಪಾಯಿ ಕೂಲಿ, 3 ರೂಪಾಯಿ ಕೂಲಿ, ಅದು ತುಟ್ಟುಕಟ್ಟು ಅದು ಕೊಡ್ಬೇಕಾದ್ರೂ.

0: ಆಗ್ತಿತ್ತ 2 ರೂಪಾಯಿ 3 ರೂಪಾಯಿ.
1: ಆಗ ದಿನಸಿ ಕಡಿಮೆ, ಅವಾಗ ದುಡ್ಡಿಗೆ ಬೆಲೆ ಇತ್ತು, ದಿನಸಿ ಕಡಿಮೆ. ಇವಾಗ 1 ರೂಪಾಯಿ ಕೊಟ್ರೆ 15 ಸರಿ ರಾಗಿ ಕೊಡ್ತಿದ್ರು, ಅವಾಗ 15 ಸರಿ ರಾಗಿ ಗುಳಿಗಳು ಅವಾಗಿರುತ್ತೆ. ಇವಾಗ ಚಿಕ್ಕಡನ ಕೈಯಲ್ಲಿ ನೋಡಿದ್ರೆ 500 ರೂಪಾಯಿ ಲೋಟು. ಅವನಿಗೆ ಗಾಂಧಿ ತಾತ ಎಲ್ಲವರೇ ಅಂತ ಗೊತ್ತಾಗ್ತಾ ಇಲ್ಲ. ಆ ಲೋಟಲ್ಲಿ ಇರೋ ಗಾಂಧಿ ತಾತ ಅವ್ರು ಯಾರು? ಮಹಾತ್ಮ, ಪಿತಾ ಮಹಾತ್ಮ. ಅವನಿಗೆ ಅದು ಗೊತ್ತಿಲ್ಲ, 500 ರೂಪಾಯಿ ಲೋಟು. ಅದ್ರ ಚಲಾವಣೆ ಮಾಡಕ್ ಆಯ್ತಾ ಇಲ್ಲ. ಅದೇ 500 ರೂಪಾಯಿಗೆ ನಾವು 1 ವರ್ಷವೆಲ್ಲ ಇದ್ರು ಬರ್ತಿರ್ಲಿಲ್ಲ, ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಜೀವನ ಆ ತರ ಸಾಕ್ತಾ ಇತ್ತು. ಅಂದ್ರೆ ಆಗಿನ ಫುಡ್ಗೂ ಈಗಿನ ಫುಡ್ಗೂ ಬಾರಿ. ಮ್ಯಾಗಿ ಯಾವ ಕಾಲದಲ್ಲಿ ಮ್ಯಾಗಿ ಇತ್ತು? ಪುಳಿಯೋಗರೆ ಎಲ್ಲಿತ್ತು? ರಾಗಿ ಮುದ್ದೆ ಸಿಕ್ಕರೆ ಸಾಕು, ಅಂಬಲಿ ಅಂಬಲಿ ಸಿಕ್ಕರೆ ಸಾಕು, ಅಣ್ಣ ಸೊಪ್ಪು ಅಣ್ಣ ಸೊಪ್ಪು ಸಿಕ್ಕರೆ ಸಾಕು. ಇವಾಗೆಲ್ಲ 5 ಸ್ಟಾರು ಮಸಾಲೆ. ಆ ರೀತಿಲಿ ಅಷ್ಟೊಂದು ಕಾಸ್ಟ್ಲಿ ಕೊಡೋದು ಈ ಕೆಲ್ಸಗಳಿಲ್ವಲ್ಲ, ನಾವ್ ಎಲ್ಲಿಂದ ಹೋಗು?
0: ಈಗ ಹಿಂದಿನ ಕಾಲದಲ್ಲಿ 2 ರೂಪಾಯಿ ಚಿನ್ನ ಅಂತ ಹೇಳಿದ್ರೆ ಸಾಮಾನ್ಯ ಎಲ್ಲ ಅಗ್ಗವಾಗಿರ್ತಿತ್ತು. ಆದ್ರೆ ಹಿಂದಿನ ಕಾಲದಲ್ಲಿ ಕಷ್ಟ ಕಾಯಿಲೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಒಂದೊಂದು ಕಡಿಮೆ. ಈ ನಿಟ್ಟಿನಲ್ಲಿ ಏನೇನೆಲ್ಲ ತಿಂತಿದ್ರಿ ದಷ್ಟ ಪುಷ್ಟವಾಗಿರೋಕೆ?
1: ದಷ್ಟ ಪುಷ್ಟವಾಗಿರ್ಬೇಕಂದ್ರೆ ನಾವು ಸೊಪ್ಪು, ಸೊಪ್ಪಿನ ಐಟಮು, ಮುದ್ದೆ, ರಾಗಿ ಮುದ್ದೆ ಅವು ತಿಂತಿದ್ವಿ. ಅಂದ್ರೆ ಅವಾಗ ಜಾಸ್ತಿ ಕಾಯಿಲೆಗಳಿಲ್ಲ, ಯಾವುದೋ ಶುಗರ್ ಬಿ ಪಿ ಅನ್ನೋದು ಇಲ್ವೇ ಇಲ್ಲ, ಯಾವ್ದೋ ತುರುಗಜ್ಜಿ, ಯಾವ್ದೋ ಮಾರಿ, ಯಾವ್ದೋ ಪ್ಲೇಗು, ಅದು ಆಕಸ್ಮಿಕ. ಅದು ಬಿಟ್ರೆ ಈ ಕಾಯಿಲೆಗಳು ಯಾವ ಇರ್ಲಿಲ್ಲ ಅವಾಗ. ಈಗ ಫುಡ್ ಯಾವ ಕ್ರಿಮಿಕಲ್ ಎಲ್ಲಿ ನೋಡಿದ್ರು, ಯಾವ ಜಮೀನಲ್ಲಿ ನೋಡಿದ್ರು, ನಿಮ್ಮ ಸರಗೂರಲ್ಲ, ಕೋಟೆ ಅಲ್ಲ, ನೀವು ಬೆಂಗಳೂರಿಗೆ ಹೋದ್ರು ಎಲ್ಲ ರಾಸಾಯನಿಕ ವಸ್ತುಗಳು ಜಾಸ್ತಿ, ಗೊಬ್ಬರ, ಗೋಡು ಎಲ್ಲ ಪ್ರತಿ. ಅದರಿಂದ ಎಲ್ಲ ದನಿನ ಗೊಬ್ಬರ. ಏನು ದನ ಇದಾವೆ, ಒಬ್ಬೊಬ್ಬರ ಮನೇಲಿ 4-5 ದನ ಇರ್ತಿದ್ದು. ಇವಾಗ ನೋಡ್ತೀವಂತಂದ್ರೆ ಒಂದು ದನ ಎಲ್ಲಿ ನೋಡಿದ್ರೆ ಬರೀ ಬೈಕ್ಗಳು, ಕಾರ್ಗಳು,

0: ಅದು ಬಿಟ್ರೆ ನಾವು ಎಚ್ ಡಿ ವಡ್ರ ಗುಡಿಯಿಂದ ಎಚ್ ಡಿ ಕೋಟೆಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಯ್ತಿದ್ದು ಸಂತೆಗೆ ಪಂತೆಗೆ ಏನಾದ್ರು ಹೋಗ್ಬೇಕಾದ್ರೆ. ಅವರು ತುಮಸೋಗೆ ಸರಗೂರಿಂದ ಕೋಟೆಗೆ ನಡ್ಕೊಂಡು ಬರ್ತಿದ್ರು ಅವಾಗ. ಇವಾಗ ಎಲ್ಲಿಗೆ ಹೋಗ್ಬೇಕಾದ್ರು ಬೈಕ್ಗಳು ಕಾರ್ಗಳು ಇವೇ ಹೊರತು ಜನಗಳು ಸೋಮಾರಿಗಳಾಗ್ಬಿಟ್ರು. ನಡೆಯಲ್ಲ ಮೊದಲಂಗೆ ನಡೆದ್ರೆ ಯಾವ ಕಾಯಿಲೆನೂ ಬರಲ್ಲ ಏನು ಬರಲ್ಲ. ಇವಾಗ ಮೂರು ದಿನಕ್ಕೂ ಆ ಕಾಲು ನೋವು ಕೈ ನೋವು ಆ ಫುಡ್ ಆ ಥರದ್ದು ವಾಯಿ ಆದರೆ ಕೆಮಿಕಲ್ ಅಂತಂದರೆ ಆ ಸರ್ಕಾರದವ್ರು ಏನು ಮಾಡ್ತಾವ್ರೆ ಅಂತಂದರೆ ಎಲ್ಲ ಬೆರಕೆ ಸರ್ಕಾರ ಏನು ಮಾಡ್ತಾ ಐತೆ ಅಂತಂದರೆ ಎಲ್ಲ 3 ತಿಂಗಳಾಗಿ ಫಾರಮ್ರಾಗಿ ಅದು ಒರಿಜಿನಲ್ ಅರ್ಧ ದುಂಬು ಅದನ್ನು ಒಟ್ಟಾಗಿ ತಿಂದ್ರೆ ಏನಾಯ್ತದೆ. ಮೊದಲು ಅದೇ ಧನಿಯನ ಗೊಬ್ಬರ ಹಾಕ್ಬಿಟ್ಟು ಕೊಟ್ಟಿಗೆ ಮೇಲೆ ಹಾಕ್ತಿದ್ರು ಒಳಗಡೆ ಮುಗ್ಗು ಬಿಡ್ತಿದ್ದು ಅದನ್ನ ನಮ್ಮ ಮಾಮೂಲಿ ಗುಂಡು ರಾಗಿ ಗುಂಡಲ್ಲಿ ಅಳದ್ಬಿಟ್ಟು ಗುಳಿಗೆ ತುಂಬಿಡ್ತಿದ್ರು ಚೆಂದಾಗಿ ಮುಗ್ತಿದ್ದು. ಅವಾಗ ಚೆನ್ನಾಗಿ ಬೆಣ್ಣೆ ಬರಂಗ್ ಬರೋದು ಇಟ್ಟು ಮಾಡಿದ್ರೆ. ಇವಾಗ ಅರ್ಧ ಪೌಡರ್ ಐತೆ ಅದರಲ್ಲಿ ರಾಗಿನಲ್ಲಿ ಅರ್ಧ ಪೌಡರ್ ಐತೆ ಆ ಪೌಡರ್ ಜೊತೆಗೆ ತಿಳಿದು ಕಲ್ಮುಷ.
1: ಹಿಂದಿನ ಕಾಲದಲ್ಲೆಲ್ಲ ಮಿಷಿನ್ಗಳಿರ್ಲಿಲ್ಲ
0: ಮಿಷಿನ್ ಇಲ್ಲ ಎಲ್ಲ ರಾಗಿ ಗುಂಡಲ್ಲಿ ಜನಗಳು ಕುಯ್ಯೋದು ಮೆದೆ ಹಾಕೋದು ಮೆದೆನಲ್ಲಿ ಮುಗ್ಗು ಬಿಡ್ತಿದ್ದೆ ಚೆಂದಾಗಿ ಮುಗ್ಗುದಾಗ ಗುಳಿಗೆ ತುಂಬಿಡ್ತಿದ್ರು ಗುಳಿಗೆ ತುಂಬಿಟ್ಟು ಮುಚ್ಚಿಬಿಡ್ತಿದ್ರು ಅದು 6 ತಿಂಗಳಗಂಟ ಇನ್ನು ತೆಗಂಗಿಲ್ಲ ಚೆಂದಾಗಿ ಮುಗ್ಬಿಡೋದು. ಆವಾಗ ಮಿಲ್ಲಿಲ್ಲ ರಾಗಿ ಕಲ್ಲು ಬೀಸಿಬಿಟ್ರೆ ಅಷ್ಟೊಂದು ಚೆನ್ನಾಗಿರ್ತಿತ್ತು ಅವಾಗ. ಇವಾಗ ಮಿಲ್ಲು 3 ನಿಮಿಷ ಮಿಲ್ಲು ಆ 3 ನಿಮಿಷದಲ್ಲಿ ಆ ಕೆಮಿಕಲ್ಲು ಏನು ಇಲ್ಲ ಎತ್ತೂ ಇಲ್ಲ ಒಟ್ಟಲ್ಲಿ ಬೆಳ್ಳಿಗಿರ್ಬೇಕು ಅಷ್ಟೇ ಪೌಡರ್ ಹಾಕ್ಬೇಕು. ಅದನ್ನ ಏನು ಮಾಡ್ತಾರೆ ಅಂತಂದ್ರೆ ಇದು ಚಂದಕಲ್ಲ ಸಿದ್ದರಾಮಯ್ಯಕ್ಕೆ ಆದರೆ ಅದಕ್ಕೆ ಅನುಗುಣವಾಗಿ ಜನಗಳು ತಿನ್ನೋದಲ್ವಾ ಏನು ಪ್ರಾಣಿಗಳು ಕೆಟ್ಟೋದ್ವಾ ಕೊಡಬೇಕಾಗಿರೋದನ್ನ ಅನುಕೂಲವಾಗಿ ನೀಟಾಗಿ ಗುಣಮಟ್ಟವಾಗಿ ಜನಸಾಮಾನ್ಯಕ್ಕೆ ತಲುಪ್ತಾ ಇಲ್ಲ. ಅದು ನಮ್ಮ ಹೆಗ್ಗಡದೇವನಕೋಟೆ ತಾಲೂಕು ಏನಂತಂದ್ರೆ ಹಿಂದುಳಿದ ಭಾಗ ಅಂದ್ಬಿಟ್ಟು ಕೇಳೋರಿಲ್ಲ. ಆದ್ರಿಂದ ಏನಾಗೋಯ್ತದೆ ಅವ್ರು ಕೊಟ್ಟಷ್ಟು ನಾವು ಇಸ್ಕೋಬೇಕು ಇನ್ನು ಇಲ್ಲ ಅಂತಂದ್ರೆ ಇಲ್ಲ ಈ ತಿಂಗಳು ಬಂದೇ ಇಲ್ಲ ಹೋಗಯ್ಯ ವಾಪಸ್ಸು ಅಂತ ಇದ್ರಲ್ಲಿ ನಾ ಅವ್ರಿಗೆ ಹೋಗ್ಕೊಟ್ ಏನ್ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಗೆ ತಗೊಂಡ್ಬಂದು ನಿಲ್ಸವ್ರೆ. ಇನ್ನು ಮುಂದೆ ಏನಾಯ್ತದೆ ಗೊತ್ತಿಲ್ಲ. ಈಗ ಸಾಲದಕ್ಕೆ ನಮ್ಮ 40 ವರ್ಷ ಇದ್ದೀವಿ 40-45 ವರ್ಷದಿಂದ ಇಲ್ಲಿದ್ದೀವಿ ಒಂದು ಮಾಷಾಣ ರುದ್ರಭೂಮಿ ಅನ್ನೋದು ಕಂಡಿಲ್ಲ ಇಲ್ಲಿ ಲಾಸ್ಟ್ಗೆ 4 ಜಲಾಶಯದಲ್ಲಿ ನಮ್ಮ ಜಲಾಶಯನೂ ಒಂದಾಗ ಹೆಬ್ಬಾಳದ ಅಣೆಕಟ್ಟೆ ಅಂತ ತಾರಕ ಕಬಿನಿ ನುಗು ಹೆಬ್ಬಾಳ ಅಂತದ್ರಲ್ಲಿ ಒಂದು ಮಾಷಾಣ ಅನ್ನೋದು ಕಂಡಿಲ್ಲ. ಬಡಬಗ್ರೆ ಜಾಸ್ತಿ ಇರೋದ್ರಿಂದ ಭಾರಿ ಕಡುಬಡವರು ಗುರುತು ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಜಮೀನು ಕೊಟ್ಟಿಲ್ಲ. ಅಲ್ಲಿ ಗೇಯ್ಬೇಕು ಅಲ್ಲಿ ತಿನ್ಬೇಕು.
1: ಅಲ್ಲಿ ಬುಡಕಟ್ಟು ಜನಾಂಗದವರಿಗೆ ಕೂಲಿ ವೇತನವನ್ನ ಬಿಟ್ಟರೆ ಇನ್ ಯಾವುದೇ ರೀತಿಯ
0: ಅನುಕೂಲ
1: ಇಲ್ಲ. ಸಾಕಷ್ಟು ಸಮಸ್ಯೆಗಳೇ ತುಂಬಿದೆ ಹಿಂದುಳಿದ ತಾಲೂಕು ಅಂದ್ಬಿಟ್ಟು. ಈ ನಿಟ್ಟಲ್ಲಿ ಜನಗಳು ಇನ್ನೂ ಶೋಷಣೆಗೆ ಒಳಗಾಗ್ತಾ ಬರ್ತಾ ಇರ್ತದೆ ಹೊರತು ಅಭಿವೃದ್ಧಿ ಕಾಣ್ತಾ ಇಲ್ಲ ಅಂತ ಈ ನಿಟ್ಟಲ್ಲಿ ನಿಮ್ಮ ಒಂದು ಸಮಸ್ಯೆ ಬಗ್ಗೆ ಹೇಳ್ಕೊತಾ ಇದ್ದೀರಾ. ಈಗ ಹಿಂದಿನ ಕಾಲದಲ್ಲಿ ರಾಗಿ ಎಲ್ಲ ಬೆಳಕುತ್ತಾ ಇದ್ರು ಸಮೃದ್ಧಿಯಾಗಿತ್ತು ಜೀವನ ಅಂತ ಹೇಳ್ತಿದ್ರಲ್ಲ, ಯಾವ ತರ ಇತ್ತು ಈಗಿನ ಜೀವನಕ್ಕೂ ಹೋಲಿಸ್ಕೊಂಡ್ರೆ ಆ ಹಿಂದಿನ ಜೀವನ ಯಾವ ತರ ಇತ್ತು ನಿಮಗೆ?
0: ಅಷ್ಟೊಂದು ಕಷ್ಟ ಇದ್ರು ನಮ್ಮ ಮಕ್ಕಳನ್ನ ನಾವು ಸುಗಮವಾಗಿ ಸಾಕ್ತಾ ಇದ್ದು ಅಂದ್ರೆ ದವಸ ಧಾನ್ಯಗಳು ಯಥೇಚ್ಛವಾಗಿ ಬೆಳೀತಾ ಇದ್ರು. ಇವಾಗ ಎಲ್ಲ ಕೇರಳಿಯನ್ಸು ತಮಿಳಿಯನ್ಸು ಅವರೆಲ್ಲ ಬಂದ್ಬಿಟ್ಟು ಎಲ್ಲ ಸುಂಠಿ ತಿನ್ನಕಾಯ್ತದ, ಇದು ಅರಿಶಿನ ತಿನ್ನಕಾಯ್ತದ. ಇವಾಗ ಏನು ಯಾವ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದ್ರೆ ನಾವು ನಮ್ಮ ಜಮೀನು ತಗೋಗಿ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ನಾವು ಕೂಲಿ ಹೋಗೋ ಮಟ್ಟಕ್ಕೆ ಬಂದ್ಬಿದ್ದೀವಿ. ಮೊದಲು ಆ ರೀತಿ ಬರಲಿಲ್ಲ, ನಮ್ಮ ಜಮೀನು ನಾವೇ ಮಾಡ್ತಿದ್ವು, ನಮ್ಮ ಜಮೀನು ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ನಾವು ಕೂಲಿಗೆ ಹೋಗೋದು, ಅದು ಇಸ್ಕೊಬರೋದು, ನಮ್ಮ ಮಕ್ಕಳಿಗೆ ಆಮೇಲೆ ಗಂಜಿ ಕುಡಿಯೋದು. ಅವರು ಅದನ್ನ ನಮ್ಮ ಜಮೀನಲ್ಲಿ ಅವರು ಬಂಡವಾಳಶಾಲಿಗಳಾಗಿ ಅವ್ರು ಅಲ್ಲಿ ತಗೋಗಿ ಗಂಟು ಮಾಡ್ಕೊಳ್ಳೋದು.
1: ಈಗ ಇತ್ತೀಚಿನ ದಿನಗಳಲ್ಲಿ ಕಷ್ಟ ಕಾಯಿಲೆಗಳನ್ನು ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಊಟ ತಿಂಡಿಗಳು ತುಂಬಾ ಹೈಫೈ ಆಗ್ತಾ ಇದೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಾತ?
0: ನಾವು ಹೇಳೋದಷ್ಟೇ ಮೇಡಮ್. ಇವಾಗ ಏನೈತೆ ಇದನ್ನು ಫುಡ್ ಯಾರು, ನಾವು ಒಂದು ರಾಗಿ ಬೆಳಿತೀವಿ, ಒಂದು ಹತ್ತಿ ಬೆಳಿತೀವಿ, ಮಳೆ ಇಲ್ಲ, ಮಳೆ ಕುಂಠಿತವಾಗೈತೆ. ಮಳೆ ಇಲ್ಲ ಅಂದ್ಬಿಟ್ಟು ಗೊಬ್ಬರದ ಕಡೆಗೆ ಹೋದ್ರೆ 10 ರೂಪಾಯಿ ಸಾಲ ಕೊಡಲ್ಲ ಅವರು. ಈಗ ಬಾಳೆ ಹಾಕ್ತಾವ್ರೆ, ಕೇರಳದವರು ಬಾಳೆ ಹಾಕ್ತಾರೆ, ಅವ್ರಿಗೆ ಅವ್ರ ದೇಶದಲ್ಲಿ ಹೋಗಿ ಮಾರಾಟ ಮಾಡ್ಕೋತಾರೆ, ಅವ್ರಿಗೆ ಒಳ್ಳೆ ಬೆಲೆ ಐತೆ. ಅಲ್ಲಿ ಅಂದ್ರೆ ಜಮೀನ್ ನಮ್ದು, ನೀರು ನಮ್ದು, ಮಾರಾಟ ಅವ್ರದ್ದು. ಅಲ್ಲಿ ಅಂದ್ರೆ ಅಲ್ಲಿ ದುಡಿಮೆ ಮಾಡೋರು ನಾವು, ಅವ್ರು ಮಾಡಕ್ ಬರಲ್ಲ, ಅವ್ರು ಸುಮ್ಮನೆ ನೆಪ ಮಾತ್ರ ಬಂದಿರ್ತಾರೆ ಬಂಡವಾಳಶಾಲಿಗಳು. ನಾವು ರೈತರು ನಾವು ಕೆಲಸ ಮಾಡಿ ಅವ್ರಿಗೆ ಬೆಳೆ ಮಾಡಿಕೊಟ್ಟು ಈ ಗೊಬ್ಬರದಂಗ್ರವ್ರು ಉಳಿಸ್ಕೊಂಡು
1: ವ್ಯಾಪಾರ ಅನ್ನೋದು ಆರ್ಥಿಕವಾಗಿ ದೊಡ್ಡ ಸಂಪಾದನೆಗೋಸ್ಕರ ಜಾಸ್ತಿ ಆಗ್ತದೆ ಹೊರತು ಜೀವನ ಶೈಲಿಗೆ ಯಾವುದು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರ.

0: ಇತ್ತೀಚಿನ ದಿನಗಳಲ್ಲಿ ರುದ್ರನ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಡುತ್ತೆ. ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಾ ನೀವೊಬ್ಬ ರುದ್ರ?
1: ರುದ್ರ ಅಂತಂದ್ರೆ ಇವಾಗ ತಂದೆ ತಾಯಿಗಳನ್ನ ಸಾಕೋದಕ್ ಬಾರಿ ಕಷ್ಟ ಆಗೋಗೈತೆ ಅವ್ರಿಗೆ. ಯಾಕಂದ್ರೆ ಅವ್ರು ಮದುವೆ ಆದ್ಮೇಲೆ ಅವ್ರು ನೋಡ್ಕೊಳ್ಳೋದೇ ಕಷ್ಟ. ಇಂಥವ್ರನ್ನ ಯಾರು ನೋಡ್ತಾರೆ? ಕಾಲ್ ನೋವು ಕೈ ನೋವು ಹುಷಾರಿಲ್ಲ, ಇಷ್ಟು ತಲೆ ಅಷ್ಟು ತಲೆ ಮಾಡಿದ್ದಾರೆ, ಇಷ್ಟು ತಲೆನ ಅಷ್ಟು ತಲೆ ಮಾಡಿದ್ದಾರೆ. ಇವಾಗ ಒಬ್ಬ ಒಂದು ಹುಡುಗ, ನಾನು ನಡ್ಕೊಂಡು ಹೋಯ್ತಾ ಇರ್ತೀನಿ, ಗರಿ ತರಕ ನಡ್ಕೊಂಡು ಹೋಯ್ತಾ ಇರ್ತೀನಿ, ಒಂದು ಮುಳ್ಳು ಸುಚ್ಚಿಬಿಡ್ತದೆ, ನಾನೇನಂತ ಕರಿತೀನಿ? ಅಮ್ಮ ಅಂತೀನಿ. ಖಾಲಿ ಮುಳ್ಳು ಸುಚ್ಚಿದಾಗ ಅಮ್ಮ ಅಂತೀನಿ. ಅದೇ ಅಮ್ಮನ ನೋಡ್ಕೊಳ್ತೀನಿ ನಾವು ಬೇರೆ ಹೋದ್ರೆ, ಇನ್ನು ಅವ್ರ ಕಷ್ಟ ಏನ್ ಮಾಡ್ಬೇಕು? ಸ್ವಲ್ಪ ನೋಡಿ,
0: ಅಂತ ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ?
1: ಅಂತವ್ರಿಗೆ ಏನು ಮಾಡೋಕ್ಕಾಗಲ್ಲ ಮೇಡಮ್, ಅವರು ಸ್ವಾಭಾವಿ, ಅವರು ಅವರಾಗಿದ್ದವರು ಆರ್ಥಿಕವಾಗಿ ಅವ್ರು ತಿಳ್ಕೊಬೇಕು. ಇದು ನಮ್ಮ ತಂದೆ ತಾಯಿ ಏನೋ ಚಿಕ್ಕದ್ರಿಂದ ದುಡ್ದವರೇ, ಕಷ್ಟಪಟ್ಟವರೇ, ಅವ್ರು ನಾವು ನೋಡ್ಕೋಬೇಕು. ನಿಷ್ಠ 6 ದಿನ ಇರ್ತಾರ 3 ದಿನ ಇರ್ತಾರ, ಅವ್ರು ನಾವು ನೋಡ್ಕೋಬೇಕು ಅಂತ ಅವ್ರ ಆತ್ಮದಲ್ಲಿ ಅವ್ರ ಮನಸ್ಸಿನಲ್ಲೇ ಅವರು ರೂಢಿಸ್ಕೋಬೇಕೇ ಹೊರತು, ಇನ್ನು ನಾವೇನು ಅವ್ರು ಕೊಟ್ಟಷ್ಟು ನಾವು ಅಮಲೆ ಗಂಜಿ ಕುಡಿತೀವಿ, ಇಲ್ದವ್ರೆ ಹಂಗ ಹಸ್ಕೊಂಡು ಅಲ್ಲಿ ಇಲ್ಲಿ ಇರ್ತೀವಿ.
0: ಈಗ ನೀವು ಪೊರ್ಕೆ ಏನಕ್ಕೆ ಹೋಗ್ತೀನಿ ಅಂತ ಹೇಳ್ತೀರ? ಕಾಡಿಗೆ ಹೋಗ್ತೀರಾ?
1: ತೋಟಗಳಿಗೆ ಹೋಯ್ತಿವಿ, ತೆಂಗಿನ ಗಿಡ ಎಲ್ಲೆಲ್ಲಿ ತೋಟಗಳಿರ್ತವೆ ಅಲ್ಲಿ ಅಲ್ಲೆಲ್ಲ ಹೋಯ್ತಿವಿ, ಪೊರ್ಕೆ ತಗೋಬತ್ತೀವಿ.
0: ಯಾವ್ಯಾವ ವಿಧದ ಪೊರ್ಕೆ ಮಾಡ್ತೀರಾ?
1: ನಾವು ಇದು ತೆಂಗಿನ ಗರಿ, ಆಮೇಲೆ ಅಂಚೆ ಕಡ್ಡಿ ಅಂತ ಬರ್ತದೆ, ಬರಲು ಕಡ್ಡಿ ಅಂತ, ನಮ್ಮ ಈ ಕಡೆ ಸ್ವಲ್ಪ ಕಡಿಮೆ, ಸರ್ಗು ಕಡೆ ಜಾಸ್ತಿ ಇವೆ. ಈಚಲು ಈಚಲ್ದು ಇದು ಅವು ಮಾಡ್ತೀವಿ. ಈ ಗರಿ ಎಣಿತೀವಿ, ತಾಳೆ ಗರಿ ಎಣಿತೀವಿ, ಏನೋ ಆದಷ್ಟು ಏನೋ ಒಂದು ಮಾಡ್ಕೋತೀವಿ.
0: ಇಷ್ಟು ವಿಧದ ಗರಿ ಅಂತ ಎಣಿತೀರಲ್ಲ, ಆ ಒಂದು ಪೊರ್ಕೆಗೆ ಎಷ್ಟು ದರ ಇರುತ್ತೆ?
1: ಅದಕ್ಕೆ ಒಂದು ಪರ್ಕೆಗೆ 25-30 ರೂಪಾಯಿ ಇರ್ತದೆ ನಮ್ಮ ಹಳ್ಳಿಗಳಲ್ಲಿ. ಸಿಟಿಗಳಲ್ಲಿ ಅದನ್ನ ಅವರು ನಮ್ಮ ಹತ್ರ 20 ರೂಪಾಯಿ ತಗೋದ್ರೆ ಅವರು 40 ರೂಪಾಯಿ ಮಾರ್ತಾರೆ. ಅವರು ಅಂಗಡಿ ಮಾರ್ಕೆಟ್ಗಳಂತ ಇರ್ತವೆ ಅಲ್ಲಿ ಮಾಡ್ತಾರೆ. ನಮ್ಗೇನು ಅವ್ರಿಗೆ ಕೊಟ್ಟಷ್ಟು ನಾವು ಇಸ್ಕೊಬರ್ತೀವಿ.
0: ಈಗ ಎಲ್ಲ ಪ್ಲಾಸ್ಟಿಕ್ ಯುಗ ಅಂತ ಎಲ್ಲರೂ ಅಂತಾರೆ. ಇತ್ತೀಚಿನ ದಿನಗಳಲ್ಲೂ ಈ ಪರಕೆ ಆಗಿರ್ಬೋದು, ಈಚಲ ಗಿಡ ಆಗಿರ್ಬೋದು, ಇವು ಓಡ್ತಾ
1: ಇದಾವೆ. ಹಳಬರು ಮಾಮೂಲಿ ತಪ್ಪ ನೀರು ಇಡೋಕೆ ಈ ರಂಗೋಲಿ ಅವೆಲ್ಲ ಇವಾಗ ರೆಡಿಮೇಡ್. ಮೊದಲು ಎಲ್ಲಾರು ಹೋದ್ರೆ ಎಷ್ಟು ದಪ್ಪ ಕಲ್ಲು ತಗೊ ಬಂದ್ಬಿಟ್ಟು ಕುಟ್ತಾ ಇದ್ದು ರಂಗೋಲಿಗೆ, ಇವಾಗ ಅದು ಎಲ್ಲ ಮಿಕ್ಸ್ ಆಗಿ ಬಂದ್ಬಿಡ್ತು ಎಲ್ಲ ಪ್ಯಾಕಿಂಗು. ಆ ರೀತಿಲಿ ಕೆಲವರು ಮಾಡ್ತಾರೆ, ಏನೋ ಹಬ್ಬ ಸಂಭ್ರಮಗಳಲ್ಲಿ ಸಗಣಿ ನೀರಿಟ್ಬಿಟ್ಟು ರಂಗೋಲಿ ಹಾಕಿ ಏನೋ ಒಂದು ಮಾಡ್ತಾರೆ. ಎಲ್ಲ ಪ್ಲಾಸ್ಟಿಕ್ ಇವೆಲ್ಲ ಇದು ಒಳಗಡೆಗೆ ಗಾರೆ ಪ್ಯಾರೆ ಟೈಲ್ಸು ಪೈಲ್ಸು ಅವು ಇವು ಹಾಕಿರ್ತಾರೆ, ಅವು ಗುಡಿಸ್ಕೊತಾರೆ. ಹೊರಗಡೆಗೆ ಮಾತ್ರ ನಮ್ಮ ಪೊರ್ಕೆಗಳು ಯೂಸ್ ಆಯ್ತವೆ.
0: ಈ ನಿಟ್ಟಿನಲ್ಲಿ ಪೊರ್ಕೆ ಎಣಿಯೋದ್ರಿಂದ ನಿಮ್ಗೆ ಎಷ್ಟು ಖುಷಿ ಸಿಗುತ್ತೆ?
1: ಖುಷಿ ಅಂತಂದ್ರೆ ಸೋಂಬೇರಿಗಳಾಗಬಾರ್ದು. ಒಂದು ಯಾವುದೋ ಒಂದು ಉದ್ಯೋಗ, ಅದು ಒಂದು ಉದ್ಯೋಗ. ಅದರಿಂದ ನಾವು ಅಲ್ಲಿ ಇಲ್ಲಿ ಹೋಗಿ ಕುಂತ್ಕೊಂಡು ಸೋಂಬೇರಿ ಆಗ್ಬಿಟ್ಟು ಅದು ಅಲ್ಲಿ ಇಲ್ಲಿ ಯಾಕೆ ಸುಮ್ಮನೆ ವೇಸ್ಟು ಟೈಮ್ ಪಾಸ್ ಮಾಡಬಾರ್ದು. ಆದಷ್ಟು ಏನು ತೊಂದರೆ ಏನಾಗಲ್ಲ, ಟೈಮ್ ಪಾಸ್ ಆಯ್ತದೆ, ಬೇಜಾರು ಕಳೆದಂಗೆ ಆಯ್ತದೆ, ಯಾವುದೋ ಒಂದು ಮಾಡ್ಕೊಂಡು ಹೋಗ್ತಾ ಇರೋದು.
0: ಪಿಂಚಣಿ ವ್ಯವಸ್ಥೆ ಏನಾದ್ರು ಇದೆಯಾ?
1: ಪಿಂಚಣಿ ವ್ಯವಸ್ಥೆ ಮಾಡಿಲ್ಲ, ಮಾಡ್ತಿಲ್ಲ ಅವರು, ಮಾಡಿಲ್ಲ.
0: ಯಾರು ಆರೋಗ್ಯ ಸಮಸ್ಯೆ ಇದೆಯಾ ನಿಮಗೆ?
1: ಆರೋಗ್ಯ ಸಮಸ್ಯೆ ಏನೂ ಇಲ್ಲ, ಚೆನ್ನಾಗಿದ್ದೀರಿ. ಅಂದರೆ ಪಿಂಚಣಿ ವ್ಯವಸ್ಥೆಗೆ ಅವರು ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ, ಎಲ್ಲ ದುಡ್ಡು ದುಡ್ಡು ದುಡ್ಡು. ಲಂಚಾವತಾರ ಪ್ರಪಂಚ ಇದು.
0: ಲಂಚ್ ವಯಸ್ಸಾಗಿದ್ರೆ ಪಿಂಚಣಿ ವ್ಯವಸ್ಥೆ ಮಾಡಿಸ್ಕೊಂಡು
1: ಮಾಡಿಲ್ಲ.
0: ಈ ನಿಟ್ಟಿನಲ್ಲಿ ಈಗ ನಿಮ್ಮ ದಿನದ ಜೀವನ ಶೈಲಿ ಹೇಗಿದೆ? ಬೆಳಗಿನ ಸಂಜೆವರೆಗೂ ಏನ್ ಕೆಲಸ ಮಾಡ್ಕೋತೀರಿ ನೀವು? ಈಗ ಊಟ
1: ಬೇರೆ ಕೆಲಸ ಏನಾದ್ರು ಕೆಲಸ ಪಲ್ಸ ಇದ್ರೆ ಯಾವ್ದಾರು ಒಂದು ಕೆಲಸ, ಈ ಮಾರ ಹೊಡಿಯೋದು ಇಲ್ಲವರು ಯಾವ್ದಾರು ಒಂದು ಸಣ್ಣ ಪಂಡ ಕೆಲಸಗಳು ಮಾಡ್ತೀನಿ. ಏನು ಕೆಲಸ ಇಲ್ಲ ಹೋದಾಗ ಸೋಮೇರಿಗಳೇ ಹಾಕಬೇಕು ಅಂದ್ಬಿಟ್ಟು ಈ ಪರ್ಕೆಗಳು ಮಾಡ್ತೀನಿ. ಅದು ಬಿಟ್ರೆ ಏನೋ ಮಾಮೂಲಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಎಷ್ಟು ಬರ್ತಾ ಇರ್ತೀವಿ ಹೋಯ್ತಾ ಇರ್ತೀವಿ, ಏನೋ ಒಂದು ಜೀವನ.
0: ಪ್ರತಿ ಗಂಟೆಯಲ್ಲೂ ಬ್ಯುಸಿ ಆಗಿರ್ಬೇಕು. ಈ ನಿಟ್ಟಿನಲ್ಲಿ ಕೆಲಸದ ಪ್ರತಿಫಲವೇ ಒಂದು ಹಣದ ರೂಪದಲ್ಲಿ ನಮಗ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಭಾವಿಸ್ತೆ. ಕುಂತಿರೋದ್ರ ಬದಲು ಯಾವಾಗ್ಲೂ ಕೆಲಸ ನಿರತರಾಗಿದ್ರೆ ಜೀವನ ಖುಷಿ ಖುಷಿಯಿಂದ ಸಾಗುತ್ತೆ ಅಂತ ಈ ಮೂಲಕ ನಮ್ಮ ಜನಧ್ವನಿ ಕೇಳುಗರಿಗೆ ಸಂದೇಶವನ್ನ ಕೊಟ್ಟಿದ್ದಕ್ಕೆ, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಆಯ್ತು ಮೇಡಮ್, ಧನ್ಯವಾದಗಳು.
2: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜಿ ಕಾರ್ಯಕ್ರಮದಲ್ಲಿ ಪೊರಕೆ ವೃತ್ತಿ ಅನುಭವ ಹಾಗೂ ವೃದ್ಧಾಪ್ಯ ಕುರಿತು ನಮ್ಮ ಜೊತೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಹೆಚ್ ಡಿ ಕೋಟೆ ತಾಲೂಕಿನ ವಡ್ಡರಗುಡಿ ಹಾಡಿಯ ಶ್ರೀಯುತ ನಾಗರಾಜ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಸಂದರ್ಶನ ಕಾರ್ಯಕ್ರಮ

ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃತ್ತಿ ಅನುಭವ ಹಾಗೂ ವೃತ್ತಿಯಪ್ಪ ಜೀವನವನ್ನು ಕುರಿತು ಹೆಜ್ಜಡಿಕೋಟೆ ತಾಲೂಕಿನ ವಡ್ಡರ್ಗುಡಿಹಾಡಿಯ ಶ್ರೀಯುತ ನಾಗರಾಜ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಮಗು ಹುಟ್ಟಿದ 1 ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
3: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 136 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ದೊರೆ ಮೂವರಿರುವಲ್ಲಿ
6: ಸರಿಯುಹುದೇ ಸೋಜಿಗವು
5: ಕೊರತೆ ಹೆಚ್ಚಿಕೆಗಳಿರಲು
6: ಅಚ್ಚರಿಯದೇನು
5: ಬರಲಿ ಬರುವುದು
6: ಸರಿಯುವುದೆಲ್ಲ ಸರಿಯಲಿ
5: ನಿನಗೆ
6: ಪರಿವೆಯೇನು ಇಲ್ಲ ಎಲ್ಲವೋ ಮಂಕುತಿಮ್ಮ.
4: ಇವತ್ತು ಈ 150ನೆಯ ಮುಕ್ತಕದಲ್ಲಿದ್ದೀವಿ. 149ನೆಯ ಮುಕ್ತಕದಲ್ಲಿ DVG ನಮ್ಮ ಬಾಳನ್ನ ಆಳೋಂತ ಅರಸರು 3 ಜನ ಇದ್ದಾರೆ ಅಂತ ಹೇಳಿದರು. ನರ, ಕರ್ಮ, ದೈವ. ಮನುಷ್ಯ ಅವನ ಕೆಲಸಗಳು, ಕರ್ಮ ಹಿಂದಿನ ಪೂರ್ವಾರ್ಜಿತಗಳು, ಮತ್ತೆ ದೈವ, ಇವೆರಡಕ್ಕೂ ಮೀರಿದಂಥದ್ದು ಅಂತ. ಸೊ ಈ ಮೂರೂ ನಮ್ಮ ಜೀವನದ ಅನೇಕ ಘಟನೆಗಳನ್ನು, ನಮ್ಮ ಜೀವನದ ಎಲ್ಲ ಆಗುಹೋಗುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಟ್ರೋಲ್ ಮಾಡುತ್ತೆ ಅಂತ. ಯಾವುದೇ ಒಂದು ವಿಚಾರದಲ್ಲಿ ಡಿಸಿಷನ್ ತಗೋಬೇಕಾದ್ರೆ, ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಯಾರೋ ಒಬ್ಬರು ಡಿಸಿಷನ್ ತಗೋಬೇಕು. ನಮ್ಮಲ್ಲಿ ಒಂದು ಗಾದೆ ಇದೆ, ಎತ್ತು ಏರಿಗೆ ಹೇಳಿದ್ರೆ
6: ಕೋಣ ನೀರ್ಗೆಳಿತು
4: ಅಂತ. ಅದು ಯಾಕೆ ಹಂಗಾಯ್ತು? ಒಂದೇ ಗಾಡಿನ ನಾವು ಎತ್ತಿಗೂ ಕಟ್ಟಿದ್ದೀವಿ, ಕೋಣಕ್ಕೂ ಕಟ್ಟಿದ್ದೀವಿ. ಎತ್ತು ಒಂದು ಕಡೆ ಗೆಳೀತಿದ್ರೆ ಕೋಣ ಇನ್ನೊಂದು ಕಡೆ ಗೆಳೀತು, ಇಬ್ಬರಿದ್ದಾಗಲೇ ಹಂಗೆ. ಸೊ ಈಗ ಇಲ್ಲಿ ನಮ್ಮ ಜೀವನವನ್ನು ನಡೆಸುವಂಥ ಎತ್ತು, ಕೋಣ, ಅವುಗಳು 3 ಇದ್ದಾವೆ. ಸೊ ಈಗ 3 ಜನ ನಮ್ಮ ಜೀವನವನ್ನು ಹಂಗೆ ಎಳೀತಾ ಇದ್ದಾಗ ಒಂದೇ ಥರದ ನಿರ್ಧಾರ, ಸರಿಯಾದ ಸಮಾನ ಮನಸ್ಕ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾವು ಹೇಗೆ ಖಾತ್ರಿಪಡಿಸ್ಕೊಳ್ಳೋದು? ಒಂದೇ ಥರದ್ದು ಇರುತ್ತೆ ಅನ್ನೋದೇ ವಿಚಿತ್ರ. ಹಂಗಾಯಿತು ಅಕಸ್ಮಾತ್ ಅಂತಂದರೆ ಅದು ಸೋಜಿಗ. ಕೊರತೆ ಹೆಚ್ಚಿಕೆಗಳು ಇರೋಂಥದ್ದೇ ರೂಲ್. ಅಂದರೆ ಏನು, ಮನುಷ್ಯ ಪ್ರಯತ್ನ ಒಂದು ಥರ ಇದ್ದರೆ ಅವನ ಕರ್ಮ ಇನ್ನೊಂದು.

0: ಥರ ಇರ್ಬೋದು. ಇವೆರಡೂ ಅಕಸ್ಮಾತ್ ಒಂದೇ ಥರ ಇದ್ದರೆ ದೈವ ಬೇರೊಂದು ರೀತಿಯಲ್ಲಿ ಅದನ್ನು ನಿರ್ಧಾರ ಮಾಡಿರಬಹುದು. ಸೊ ಹೀಗೆ ನಮ್ಮ ಕಂಟ್ರೋಲ್ನಲ್ಲಿ ಯಾವುದೂ ಇರಲ್ಲ, ಮತ್ತು ಯಾವುದನ್ನು ಕೂಡ ನಾವು ಇದು ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಸ್ವಾರಸ್ಯ ಅಂತಂದರೆ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಅಕಸ್ಮಾತ್ ದೈವದ ಪ್ರಭಾವ ನಾವು ನೋಡ್ತಾ ಇದ್ದಂಗೆ ಏನೋ ನೆಗೆಟಿವ್ನಾಗಿ ಹೋಗ್ತಾ ಇದೆ ಅಂತ ಅನ್ನೋದಾದರೆ, ಆಗ ನಮ್ಮ ನರಪ್ರಯತ್ನವನ್ನು ಸ್ವಲ್ಪ ಹೆಚ್ಚಿಸೋದ್ರಿಂದ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬಹುದಾ? ಸೊ ಹೀಗೆ ಈ ಮೂರು ಏನು ಶಕ್ತಿಗಳು ನಮ್ಮ ಜೀವನವನ್ನು ರಥವನ್ನು ಮುಂದಕ್ಕೆ ಎಳ್ಕೊಂಡು ಹೋಗ್ತೇವೆ, ಅವನ್ನು ನಾವು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಕೂಡ ನಮಗೆ ಮುಖ್ಯವಾದಂಥ ಒಂದು ಅಂಶವಾಗುತ್ತೆ. ಒಂದು ಕೊರತೆ ಆದರೆ ಇನ್ನೊಂದು ಹೆಚ್ಚಿಸ್ಕೊಂಡಾಗ ಜೀವನ ಸರಿಯಾಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅಷ್ಟಿದ್ರೂ ಕೂಡ ನಮ್ಮ ಕಂಟ್ರೋಲ್ನಲ್ಲಿ ಯಾವುದು ಕೂಡ ಬರೋಕ್ಕೆ ಸಾಧ್ಯ ಇಲ್ಲ, ಅದಂತೂ ಸತ್ಯ. ಈಗ ನಾವು ಪೇಷಂಟ್ಸ್ ಬರ್ತಾರೆ ನನ್ನ ಹತ್ರ, ವಿಶೇಷವಾಗಿ ಕೀಲು ಮೂಳೆ ರೋಗ ತಜ್ಞ ಆಗಿರೋದ್ರಿಂದ ಕಾಲು ನೋವು ಬೆನ್ನೋವು ಅಂತ ಬರ್ತಾರೆ. ಸೊ ಇವತ್ತಿನ ದಿವಸ ಸಪೋಸ್ ಬೆನ್ನೋವು ಅಂತ ಬಂದಿದ್ದಾರೆ ಅಂದ್ಕೊಳ್ಳೋಣ, ನಾನು ಬೆನ್ನೋವಿಗೆ ಏನೋ ಒಂದು ಚಿಕಿತ್ಸೆ ಕೊಡ್ತೀನಿ. ಸೊ ಎಲ್ಲ ಸರಿ ಹೋಯ್ತಾ ಅಂತಂದರೆ ಇಲ್ಲ, ಒಂದು 15 ದಿವಸನೋ ತಿಂಗಳೋ ಬಿಟ್ಕೊಂಡು ಮತ್ತೆ ಬರ್ತಾರೆ, ಈಗೇನಾಯಿತು ಬೆನ್ನೋವು ಸರಿ ಹೋಯಿತು ಅದು ಈಗ ಮಂಡಿ ನೋವು ಶುರುವಾಯಿತು ಅಂತ. ನಮಗೆ ಯಾವಾಗಲೂ ಎಲ್ಲವೂ ಪರ್ಫೆಕ್ಟಾಗಿರಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ, ಎಲ್ಲವೂ ಚೆನ್ನಾಗಿರಬೇಕು, ಎಲ್ಲ ಕರೆಕ್ಟಾಗಿ ಆಗಬೇಕು ಅಂತ. ಆದರೆ ನಿಜ ಜೀವನದಲ್ಲಿ ಹಾಗಾಗಲ್ಲ. ಬೆನ್ನೋವು ಕಡಿಮೆ ಆಗ್ತಿದ್ದಂಗೆ ಮಂಡಿ ನೋವು ಶುರುವಾಯಿತು. ಈಗ ಮಂಡಿ ನೋವನ್ನೇನೋ ನಾವು ರಿಪೇರಿ ಮಾಡ್ಕೋತೀವಿ ಅಂತಂದರೆ ಕತ್ತು ನೋವು ಶುರುವಾಗುತ್ತೆ, ಇವನ್ನೂ ನಾವು ಸರಿ ಮಾಡ್ಕೋತೀವಿ ಅಂದರೆ ಇನ್ನೇನೋ. ಸೊ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಚ್ಚು ಕಡಿಮೆಗಳು ನಮ್ಮ ಜೀವನದಲ್ಲಿ ಬರ್ತಾನೇ ಇರ್ತವೆ. ಈಗ ಇದು ಜೀವನದ ಎಲ್ಲ ಆಯಾಮಗಳಲ್ಲೂ ಹಾಗೆ. ಈಗ ಉದಾಹರಣೆಗೆ ನಾವು ಕಷ್ಟಪಟ್ಟು ಒಳ್ಳೆ ಶ್ರಮ ಹಾಕಿ ಕೃಷಿ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ, ಕೃಷಿ ಮಾಡಿದ್ದೀವಿ ನಾವು. ಸೊ ನನ್ನ ಪ್ರಯತ್ನ ಚೆನ್ನಾಗಾಯಿತು, ಈಗ ನಾನು ದೈವಕ್ಕೆ ಕಾಯಬೇಕು, ಏನು ಮಳೆ ಸರಿಯಾದ ಸಮಯಕ್ಕೆ ಮಳೆ ಬರಬೇಕು. ಈಗ ಸರಿಯಾದ ಸಮಯಕ್ಕೆ ಮಳೆ ಬರಲಿಲ್ಲಪ್ಪ, ಆಗ ಬೆಳೆ ಸಾಕಷ್ಟು ಬರಲ್ಲ, ಬೆಳೆ ಬರದೇ ಇದ್ದಾಗ ನನಗೆ ನಷ್ಟ ಅಂತ ನಾನು ನ್ಯಾಚುರಲಿ ನನಗೆ ಆತಂಕ ಆಗೇ ಆಗುತ್ತೆ. ಇನ್ನೊಂದು ಸ್ವಾರಸ್ಯಕರವಾದಂಥದ್ದು ಏನಪ್ಪ ಅಂದರೆ, ಈಗ ಎಲ್ಲ ಕಡೆಯೂ ಹತ್ತಿಯ ಬೆಳೆ ಚೆನ್ನಾಗಿ ಬಂದುಬಿಟ್ಟಿದೆ ಅಂತಂದರೆ ಒಂದು ಕ್ವಿಂಟಾಲಿನ ಬೆಲೆ ಎಷ್ಟಾಗುತ್ತೆ?
1: ಕಡಿಮೆ
0: ಆಗೋಗುತ್ತೆ. ಆದರೆ ಬೆಳೆ ಎಲ್ಲ ಕಡೆಯೂ ಕಡಿಮೆ ಆಗಿದೆ ಅಂತ ಅನ್ಕೊಳ್ಳೋಣ, ಆವಾಗ ಬೆಲೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಬೆಳೆ ಕಡಿಮೆ ಆದರೂ ಕೂಡ ಬೆಲೆ ಹೆಚ್ಚೋದ್ರಿಂದ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಆಯಿತು. ಸೊ ಹೀಗೆ ಹೆಚ್ಚು ಕಡಿಮೆಗಳು ಜೀವನದ ನಿತ್ಯದ ಘಟನೆಗಳಲ್ಲಿ ಆಗ್ತಾನೇ ಇರುತ್ತೆ. ಅದಕ್ಕೆ ನಮ್ಮ 10ನೇ ಕ್ಲಾಸು ಅದೆಲ್ಲ ಪಾಸ್ ಆಗಬೇಕಾದ್ರೆ ಟೋಟಲ್ ಅಂತ ಒಂದು ಕೊಟ್ಟಿರ್ತಾರೆ, ಟೋಟಲ್ 35% ಬಂದರೆ ಪಾಸು, ಟೋಟಲ್ 60% ಬಂದರೆ ಫಸ್ಟ್ ಕ್ಲಾಸು ಅಂತ. ಆವಾಗ ಒಂದು ಯಾವುದೋ ಒಬ್ಬ ಹುಡುಗ ಕನ್ನಡದಲ್ಲಿ ಬಹಳ ಗಟ್ಟಿಗ ಅಂತ ಅಂದ್ಕೊಳ್ಳೋಣ, ಮ್ಯಾಥಮೆಟಿಕ್ಸಲ್ಲಿ ಅವನಿಗೆ ಕಡಿಮೆ ಬಂತು, ಕನ್ನಡದಲ್ಲಿ ಜಾಸ್ತಿ ಬಂತು, ಇವೆರಡನ್ನೂ ನಾವು ಸೇರಿಸಿ ಟೋಟಲ್ ನೋಡಿದಾಗ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂತು. ಸೊ ಹೀಗೆ ಆ ಬ್ಯಾಲೆನ್ಸ್ ಆಗುವಂಥದ್ದು ಜೀವನದಲ್ಲಿ ಪ್ರತಿಯೊಂದು ಆಯಾಮದಲ್ಲೂ ಕೂಡ ಬರ್ತಾನೇ ಇರುತ್ತೆ. ಅದನ್ನು ನಾವು ಸರಿಯಾದ ಒಂದು ಸ್ಪಿರಿಟಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡಾಗ, ಸರಿಯಾದ ಒಂದು ಆತ್ಮವಿಶ್ವಾಸದ ಹಿನ್ನೆಲೆಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ಅದನ್ನು ಎದುರಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇರ್ತೀವಿ. ಇಲ್ಲದೆ ಹೋದರೆ ಬಹಳ ಸುಲಭವಾಗಿ ಅಯ್ಯೋ ಒಂದು ಯಾವುದೋ ಒಂದು ಹೆಚ್ಚಾಯಿತು ಒಂದು ಕಡಿಮೆ ಆಯಿತು ಅಂದ ತಕ್ಷಣ ಅಯ್ಯೋ ಹೀಗಾಗೋಯ್ತಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ನಕಾರಾತ್ಮಕವಾದಂಥ ಮನೋಭಾವ ತುಳಿಯಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ ನಮ್ಮನ್ನು. ಸೊ ಅದಕ್ಕೆ ಇಲ್ಲೇನು ಹೇಳ್ತಾರೆ, ಯಾವ್ದು ಬರುತ್ತೋ ಅದು ಬರಲಿ, ಯಾಕೆ ಯಾವ್ದು ಬರುತ್ತೆ ಅಂತ ನಿನಗೆ ಗೊತ್ತಿಲ್ಲ, ಯಾವ್ದು ಹೊರಟೋಗುತ್ತೋ ಹೋಗಲಿ, ಯಾವ್ದು ಹೋಗುತ್ತೆ ಅಂತ ನಿನಗೆ ಗೊತ್ತಿಲ್ಲ, ಹೊರಟೋಗ್ತೀನಿ ಅಂತ ಹೊರಟು ನಿಂತಿರೋವಂಥ ಒಂದು ವಿಚಾರವನ್ನು ನಾವು ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನು ಬರೋದೇ ಇಲ್ಲ ಅಂತ ಅನ್ನೋವಂಥ ಯಾವುದೋ ಮಳೆ ಬರಲಿ ಅಂತ ನಾವು ಎಷ್ಟೇ ನಾವು ಇಲ್ಲಿ ಕೂತ್ಕೊಂಡು ಬೊಬ್ಬಿಟ್ಟರೂ ಕೂಡ ಮಳೆ ಬರಬೇಕಾದ ಸಮಯಕ್ಕೆ ಬರುತ್ತೆ. ಅದು ಬರಬೇಕು ಅನ್ನೋದಿದ್ದರೆ ಬೇರೆ ಎಲ್ಲ ಪ್ರಕೃತಿಯ ಅನೇಕ ವಿಚಾರಗಳು ಸಂದರ್ಭಗಳು ಏಕಕಾಲಕ್ಕೆ ಸಂಘಟಿತವಾಗಿದ್ದರೆ ಮಾತ್ರ ಮೋಡ ಬಂತು, ಮೋಡದಿಂದ ಮಳೆ ಬಂತು, ಅದರಿಂದ ನನ್ನ ಬೆಳೆಯಾಯಿತು. ಸೊ ನಾನು ಇಲ್ಲಿ ನನ್ನ ಕೈಲಿ ಏನಾಗಬಹುದು ಅನ್ನೋದನ್ನು ನೋಡ್ತಾ ಅದರ ಪ್ರಯತ್ನವನ್ನು ನಾನು ಪರಿಶ್ರಮವನ್ನು ನಾನು ಸಂಪೂರ್ಣವಾಗಿ ಹಾಕುವಂಥದ್ದು ನನ್ನ ಕರ್ತವ್ಯ. ಯಾವುದು ಬರಲಿಲ್ವೋ ಅದ್ರ ಬಗ್ಗೆ ಗೋಳಾಡೋದಲ್ಲ, ಯಾವುದು ಹೊರಟೋಗ್ತಾ ಇದೆಯೋ ಅದ್ರ ಬಗ್ಗೆ ಅರ್ಚಾಡೋದಲ್ಲ, ಅವೆರಡನ್ನೂ ಬಿಟ್ಟು ಅವೆರಡರ ಪರಿವೇ ಇಲ್ಲದೆಯೇ ಅದರಿಂದ ವಿಚಲಿತನಾಗದೆಯೇ ನನ್ನ ಪರಿಶ್ರಮದ ಕಡೆ ನಾನು ಗಮನ ಕೊಟ್ಟಾಗ ಹೆಂಗೋ ಒಂದು ಕಡೆ ಆ ಟೋಟಲ್ಲು ಸರಿ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.

0: ಸೊ ಹಾಗೆ ನಾವು ನಮ್ಮ ಒಟ್ಟಾರೆ ಕೆಲಸವನ್ನು ಈ ಮೂರು ನಿರ್ಧಾರಗಳ ಒಟ್ಟು ಪ್ರಕ್ರಿಯೆಯನ್ನು ನಾವು ಗಮನಿಸಬೇಕೇ ಹೊರತು ಯಾವುದೋ ಒಂದಿದೆ ಇನ್ನೊಂದು ಯಾವುದೋ ಸಿಕ್ಕಲಿಲ್ಲ ಅಂತ ನಾವು ಹೆಚ್ಚಾಗಿ ಚಿಂತೆ ಮಾಡ್ತಾ ಇರಬಾರ್ದು. ಚಿಂತೆ ಮಾಡ್ತಾ ಇದ್ದಷ್ಟು ನಮಗೆ ಓವರ್ಆಲ್ ಸಿಕ್ಕುವಂಥ ಸಮಾಧಾನ ಏನಿರುತ್ತೋ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎಲ್ಲೋ ಒಂದು ಕಡೆ ಆ ಬ್ಯಾಲೆನ್ಸ್ ಆಗುತ್ತೆ, ಒಂದು ಹೆಚ್ಚಿದ್ರೆ ಇನ್ನೊಂದು ಕಡಿಮೆ ಆಗ್ತಾ ಬರುತ್ತೆ, ಇನ್ನೊಂದು ಯಾವುದೋ ಬಹಳ ಕಡಿಮೆ ಆಗಿಬಿಟ್ಟಾಗ ಬೇರೊಂದು ರೀತಿಯಲ್ಲಿ ನನಗದು ಪೂರೈಕೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ನಾವಿಟ್ಕೊಂಡು ನಮ್ಮ ಪ್ರಯತ್ನವನ್ನು ನಾವು ಮಾಡುವಂಥದ್ದು ಬಹಳ ಮುಖ್ಯ. ಅದರ ಬಗ್ಗೆ ಹೆಚ್ಚಿನ ಚಿಂತೆ ಮಾಡದೆ ನಮ್ಮ ಕೆಲಸದ ಕಡೆ ನಾವೆಲ್ಲರೂ ಗಮನ ಕೊಡೋ ರೀತಿಯಲ್ಲಿ ಮಾಡೋಣ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 136 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಯೇಷ್ಠ ಗೌರಿ ಹಾಗೂ ಕನಿಷ್ಠ ಗೌರಿಯ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಜ್ಯೇಷ್ಠ ಗೌರಿ ಹಾಗೂ ಕನಿಷ್ಠ ಗೌರಿಯ ಕಥೆ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಒಬ್ಬ ಬ್ರಾಹ್ಮಣನ ಮನೆ ಬಡತನ ಅವರನ್ನು ಕಿತ್ತು ತಿನ್ನುತ್ತಿತ್ತು. ಊರೆಲ್ಲ ಹಬ್ಬ ಮಾಡುತ್ತಿದ್ದರು. ಮನೆಯ ಮಕ್ಕಳು ಕೂಡ ಹಬ್ಬದ ಊಟಕ್ಕಾಗಿ ಅವನನ್ನು ಕೇಳಿಕೊಂಡರು. ಬ್ರಾಹ್ಮಣ ಮತ್ತೆ ಅವನ ಹೆಂಡತಿಗೆ ಬಹಳ ಬೇಸರವಾಯಿತು. ಏನಾದರೂ ಮಾಡುವೆ ಎಂದು ಮನೆ ಬಿಟ್ಟು ಹೊರಟ ಅವನಿಗೆ ದಿಕ್ಕೆ ತೋಚಲಿಲ್ಲ. ಸಂಜೆಯಾಗುತ್ತಾ ಬಂದಿತು. ಖಾಲಿ ಕೈಯಲ್ಲಿ ಮನೆಗೆ ಹೋಗಲು ಮನಸ್ಸಿರಲಿಲ್ಲ. ಎದುರಿಗೆ ಹಣ್ಣು ಹಣ್ಣು ಮುದುಕಿಯೊಬ್ಬಳು ಕಂಡಳು. ಬೇರೆ ದಾರಿ ಕಾಣದೆ ಅವಳ ಬಳಿ ಎಲ್ಲ ದುಃಖವನ್ನು ಹೇಳಿಕೊಂಡ. ಅವಳು, ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗು ಎಂದಳು. ಬ್ರಾಹ್ಮಣನು ಮುದುಕಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು. ಬ್ರಾಹ್ಮಣನ ಹೆಂಡತಿಯು ದೀಪವನ್ನು ಹಚ್ಚಿ ಇವರು ಯಾರು ಎಂದು ಕೇಳಿದಳು. ಆಗ ಬ್ರಾಹ್ಮಣನು ಅಜ್ಜಿ ಎಂದು ಉತ್ತರಿಸಿದನು. ಹೆಂಡತಿಯು ಮನೆಯ ಒಳಗೆ ಹೋಗಿ ಗಂಜಿ ಮಾಡಲು ನುಚ್ಚನ್ನು ನೋಡಿದಳು. ಅವಳಿಗೆ ನುಚ್ಚಿನ ಮಡಿಕೆಯು ತುಂಬಿರುವುದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು. ಅವಳು ಈ ವಿಷಯವನ್ನು ತನ್ನ ಗಂಡನಿಗೆ ಹೇಳಿದಳು. ಅವನಿಗೆ ಬಹಳ ಆನಂದವಾಯಿತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡುವಷ್ಟು ಗಂಜಿಯನ್ನು ತಯಾರಿಸಿ ಉಂಡು ಆನಂದದಿಂದ ಮಲಗಿದರು. ಮರುದಿನ ಅಜ್ಜಿ ಎದ್ದು ಬ್ರಾಹ್ಮಣನನ್ನು ಕರೆದು, ನಿನ್ನ ಹೆಂಡತಿಗೆ ನನಗೆ ಅಭ್ಯಂಜನ ಮಾಡಲು ಹೇಳು. ಹಾಗೆಯೇ ದೇವರಿಗಾಗಿ ಹಬ್ಬದ ಅಡಿಗೆ ಮಾಡಿ, ಇಲ್ಲ ಎನ್ನಬೇಡ, ಎಲ್ಲವೂ ನಿನಗೆ ಒದಗುತ್ತದೆ ಎಂದಳು. ಬ್ರಾಹ್ಮಣ ಹೋಗಿ ಬಂದಾಗ ಬೇಕಾದಷ್ಟು ಬೆಲ್ಲ ಹಾಗೂ ಉಳಿದ ಸಾಮಾನುಗಳು ದೊರೆತವು. ಸಂತೋಷದಿಂದ ಬ್ರಾಹ್ಮಣನ ಮನೆಯವರು ಅಜ್ಜಿ ಎಲ್ಲರೂ ಸೇರಿ ಹೊಟ್ಟೆ ತುಂಬ ಊಟ ಮಾಡಿದರು. ಮುದುಕಿಯು ಬ್ರಾಹ್ಮಣನನ್ನು ಕರೆದು ಮರುದಿನದ ಅಡುಗೆಗೆ ಪಾಯಸ ಮಾಡಲು ಹೇಳಿದಳು. ಬ್ರಾಹ್ಮಣನು, ಅಜ್ಜಿ ಹಾಲನ್ನು ಎಲ್ಲಿಂದ ತರಲಿ ಎಂದು ಕೇಳಿದಳು. ಆಗ ಮುದುಕಿಯು, ನೀನು ಏನು ಚಿಂತೆ ಮಾಡಬೇಡ, ಈಗಲೇ ಎದ್ದು ನಿನಗೆ ಎಷ್ಟು ಎಮ್ಮೆ ಮತ್ತು ದನ ಬೇಕು ಅಷ್ಟು ಕಂಬವನ್ನು ನೆಟ್ಟು ಅವೆಲ್ಲದಕ್ಕೂ ಹಗ್ಗ ಕಟ್ಟಿಡು. ಸಾಯಂಕಾಲ ಗೋಧುಲಿ ಮುಹೂರ್ತದಲ್ಲಿ ದನ ಎಮ್ಮೆಗಳಿಗೆ ಅವುಗಳ ಹೆಸರಿನಿಂದ ಕೂಗಿದರೆ ಅವು ಬರುವವು ಮತ್ತು ನಿನ್ನ ಕೊಟ್ಟಿಗೆಯು ತುಂಬುವುದು. ಅವುಗಳ ಹಾಲನ್ನು ಕರೆ ಎಂದು ಹೇಳಿದಳು. ಹಾಗೆ ಆಯಿತು. ಮರುದಿನ ಪಾಯಸ ಮಾಡಿದರು. ಮುದುಕಿಯು ಸಂಜೆಯಾದ ತಕ್ಷಣ ಬ್ರಾಹ್ಮಣನಿಗೆ, ಮಗ ನನಗೆ ಈಗ ಕಳಿಸಿಕೊಡು ಎಂದು ಹೇಳಿದಳು. ಬ್ರಾಹ್ಮಣನು, ಅಜ್ಜಿ ನಿಮ್ಮ ಕೃಪೆಯಿಂದ ನನಗೆ ಎಲ್ಲವೂ ದೊರೆಯಿತು. ಈಗ ನಾನು ನಿಮ್ಮನ್ನು ಹೇಗೆ ಕಳಿಸಿಕೊಡಲಿ? ನೀವು ಹೋದರೆ ಎಲ್ಲವೂ ಇಲ್ಲದಂತಾಗುವುದು

ಎಂದು ಹೇಳಿದನು. ಆಗ ಮುದುಕಿಯು, ನೀನೇನು ಹೆದರಬೇಡ, ನನ್ನ ಆಶೀರ್ವಾದದಿಂದ ನಿನಗೆ ಏನು ಕಡಿಮೆಯಾಗುವುದಿಲ್ಲ. ಜ್ಯೇಷ್ಠ ಗೌರಿ ಎಂದರೆ ನಾನೇ, ಈಗ ನನ್ನನ್ನು ಕಳಿಸಿಕೊಡು ಎಂದು ಹೇಳಿದಳು. ಬ್ರಾಹ್ಮಣನು, ನೀನು ಕೊಟ್ಟಿರುವುದು ಹೀಗೆ ವೃದ್ಧಿಯಾಗಲು ಏನಾದರೂ ಉಪಾಯ ಹೇಳು ಎಂದು ಹೇಳಿದನು. ಗೌರಿಯು, ನೀನು ಬರುವಾಗ ಮರಳು ಕೊಡುತ್ತೇನೆ, ಅದನ್ನು ನೀನು ಮನೆಯಲ್ಲಿ ಹಂಡೆಯ ಮೇಲೆ ಕೊಟ್ಟಿಗೆಯಲ್ಲಿ ಬೀಸು, ಹೀಗೆ ಮಾಡಿದ ನಂತರ ನಿನಗೆ ಯಾವುದರ ಕೊರತೆಯೂ ಆಗುವುದಿಲ್ಲ ಎಂದಳು. ಬ್ರಾಹ್ಮಣನು ಅದಕ್ಕೆ ಒಪ್ಪಿ ಅವಳ ಪೂಜೆ ಮಾಡಿದನು. ಗೌರಿಯು ಪ್ರಸನ್ನಳಾದಳು. ಅವಳು ತನ್ನ ರಥವನ್ನು ಹೇಳಿದಳು. ಚಾತ್ರಪದ ತಿಂಗಳಲ್ಲಿ ಕೆರೆಯ ದಂಡಿಗೆ ಹೋಗಿ ಎರಡು ಕಲ್ಲುಗಳನ್ನು ಮನೆಗೆ ತಂದು ಅವುಗಳನ್ನು ಬಿಸಿ ನೀರಿನಿಂದ ತೊಳೆಯಬೇಕು. ಜ್ಯೇಷ್ಠ ಗೌರಿ ಮತ್ತು ಕನಿಷ್ಠ ಗೌರಿ ಎಂದು ಅವುಗಳನ್ನು ಸ್ಥಾಪಿಸಿ ಪೂಜೆ ಮಾಡಬೇಕು. ಎರಡನೆಯ ದಿನ ಹೋಳಿಗೆ ಮತ್ತು ಮೂರನೆಯ ದಿನ ಪಾಯಸದ ನೈವೇದ್ಯವನ್ನು ಅರ್ಪಿಸಬೇಕು. ಸುಮಂಗಲಿಯರ ಉಡಿ ತುಂಬಬೇಕು, ಊಟ ಹಾಕಿಸಬೇಕು. ಸಂಜೆ ಅರಿಶಿನ ಕುಂಕುಮ ಹಿಟ್ಟು ದೇವರನ್ನು ಆಹ್ವಾನಿಸಿದರೆ ಅವರಿಗೆ ಅಕ್ಷಯ ಸುಖಿ ಸಿಗುವುದು, ಸಂತತಿಯಾಗುವುದು ಎಂದಳು. ಆದಷ್ಟು ದಾನ ಧರ್ಮಗಳನ್ನು ಮಾಡುತ್ತಾ ನಾವು ಕೂಡ ಗೌರಿಯ ಕೃಪೆಗೆ ಪಾತ್ರರಾಗೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಜ್ಯೇಷ್ಠ ಗೌರಿ ಹಾಗೂ ಕನಿಷ್ಠ ಗೌರಿಯ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಯೇಷ್ಠ ಗೌರಿ ಹಾಗೂ ಕನಿಷ್ಠ ಗೌರಿಯ ಕಥೆ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಕಿರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡಯಾಗ್ಯ ನಮ್ಮ ಜನಪ್ರಿಯ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಚಿಪುರ.
1: ಸಂವಿಧಾನ ಪೀಠಿಕೆ.
0: ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 20ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು.

0: ನನ್ನ ಹೆಸರು ಮೌನ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಚೀಪುರ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
1: ತರುಣರೆಲ್ಲ ಒಂದು ಗೂಡಿ ತಂಡ ಕಟ್ಟೋಣ, ಗ್ರಾಮದಲ್ಲಿ ರಾಮ ರಾಜ್ಯ ಕನಸ ಬಿತ್ತೋಣ. ತಂಡ ಕಟ್ಟೋಣ ನಾವು ಕನಸ ಬಿತ್ತೋಣ, ಸ್ವಾಭಿಮಾನ ಪೂರ್ಣ ಭವ್ಯ ರಾಷ್ಟ್ರ ಕಟ್ಟೋಣ. ತರುಣರೆಲ್ಲ ಒಂದು ಗೂಡಿ ತಂಡ ಕಟ್ಟೋಣ, ಗ್ರಾಮದಲ್ಲಿ ರಾಮ ರಾಜ ಕನಸ ಬಿತ್ತೋಣ. ತಂಡ ಕಟ್ಟೋಣ ನಾವು ಕನಸ ಬಿತ್ತೋಣ, ಸ್ವಾಭಿಮಾನ ಪೂರ್ಣ ಭವ್ಯ ರಾಷ್ಟ್ರ ಕಟ್ಟೋಣ. ಜಲಮೂಲವ ನದಿ ಕೆರೆಗಳ ಕಲುಷಗೊಳಿಸದೆ ನೆಲದೊಡತಿಗೆ ಹಸಿರು ಬಣ್ಣದೊಡೆಗೆ ನೀಡೋಣ. ರಸಗೊಬ್ಬರ ಹೆಸರಿನಲ್ಲಿ ವಿಷವನುಣಿಸದೆ ಸಾವಯವದ ಸ್ವಾವಿಲಂಬಿ ಕೃಷಿಯ ಮಾಡೋಣ. ತಂಡ ಕಟ್ಟೋಣ ನಾವು ಕನಸ ಬಿತ್ತೋಣ, ಸ್ವಾಭಿಮಾನ ಪೂರ್ಣ ಭವ್ಯ ರಾಷ್ಟ್ರ ಕಟ್ಟೋಣ. ನಮ್ಮೂರಿದು ನಮ್ಮ ದೇಶ ನಮ್ಮದೇ ಮನೆ, ನುಡಿ ಸಂಸ್ಕೃತ ರಕ್ಷಣೆ ಇದು ನಮ್ಮ ದೇವಣೆ. ಟೋಳಿ ಕಟ್ಟೋಣ ನಾವು ಜಯದ ಓಡಿ ಆಡೋಣ, ಟೋಳಿ ಕಟ್ಟೋಣ ನಾವು ಜಯದ ಓಡಿ ಆಡೋಣ. ರಾಮ ರಾಜ್ಯ ಕನಸೇನಿದೆ ನನಸು ಮಾಡೋಣ. ತಂಡ ಕಟ್ಟೋಣ ನಾವು ಕನಸು ಬಿತ್ತೋಣ, ಸ್ವಾಭಿಮಾನ ಪೂರ್ಣ ಭವ್ಯ ರಾಷ್ಟ್ರ ಕಟ್ಟೋಣ. ಧನ್ಯವಾದ.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ ಚರ್. ಚೀಪ್ರ ಗುಣೆ ನೋಡು ಅನ್ನಾಗತ ಒಳಗೆ ದುಡಿಯ ದುಡಿಯನು ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆಯನು ಮಲೆಗಳಿಗೂ ಚಳಿಯ ನಡುಗು ಬಿಸಿಲು ಬೇಗ ಸೇಹಿಸ ಬೇರು ಸೀಸಿ ಕಷ್ಟ ಸಹಿಟ್ಟು ಹೊಂದಿಕೊಂಡು ನಡೆಯನು ಗಟ್ಟಿದೆ ದೊಡ್ಡ ಮನಸ್ಸು ದೇವರಿಂದ ಪಡೆಯವನು ಯಾಗಿ ತ್ಯಾಗ ಆಗಿ ಅನ್ನಡಿಡ್ತೇವನು ಎತ್ತಿಡು ಅವನ ಜೋಡಕು ಕೂಡಿದಿಡುವ ಗೆಳೆಯರು ಇಗ್ಗು ಕುಗ್ಗು ಎಣ್ಣೆಯಲ್ಲಿ ಹೊಂದಿಕೊಂಡು ನಡೆಯನು. ಇದನ್ನು ಬರೆದು ಚಾಂಬಸ್ ಪೋಸ್ಮನಿ. ಎಲ್ಲರಿಗೂ ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣಾ ಎಂ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಚೀಪುರ. ನೀ ಹೋದ ಮರು ದೀನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದು ಬಾಬಾ ಸಾಹೇಬ. ನಿನ್ನಂಗ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬಂ ಇನ್ನು ತನ ಬರಲಿಲ್ಲ ಒಬ್ಬಂ. ಪ್ರತಿನಿತ್ಯ ಎದ್ದಾಗ ನಮ ಸುದ್ದಿ ಸಂಭ್ರಮವು ದೇಕೂದು ತಪ್ಪಿಲ್ಲ ನಮಗಂ ದೇಕೂದು ತಪ್ಪಿಲ್ಲ ನಮಗಂ. ಹೋದ ಹೋದಲೆಲ್ಲ ಮೇಲವರ ಆಟಗಳು ಉರಿ ಹಚ್ಚಿ ಬಿಡುತ್ತಾರ ಒಳಗಂ ಉರಿ ಹಚ್ಚಿ ಬಿಡುತ್ತಾರ ಒಳಗಂ. ಎಲ್ಲಿ ಕೇಳಿದರಲ್ಲಿ ಬೂಟುಗಾಲಿನ ಸದ್ದು ತರತರದ ನೋವು.

ಗಳು ನಮಗ ತರತರದ ನೋವುಗಳು ನಮಗ ತಮ್ಮಂಗ ಇರದಿದ್ರೆ ತಲೆ ಕಡಿದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ ಹೆಸರಿಗೆ ಸ್ವಾತಂತ್ರ್ಯ ನಮಗ ಕೈ ಕಾಲು ಕಿವಿ ಮೂಗು ಮೈ ಮನಸ್ಸು ತಲೆ ಕಣ್ಣು ಕಳೆದುಕೊಂಡ ಬರಡು ಗಿಡ ನಾವು ಕಳೆದುಕೊಂಡ ಬರಡು ಗಿಡ ನಾವು ಮೈ ತುಂಬ ಮನ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು ಚೀರಾಟ ಹಾರಾಟ ಸಾವು ನೀ ಹೋದ ಮರುದೀನ ಮೊದಲಂಗೆ ನಮ್ಮ ಬದುಕು ಹಾಗ್ಯಾದು ಬಾಬಾ ಸಾಹೇಬ ನಿನ್ನಂಗೆ ದುಡಿದವರು ಕಳಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ ಇನ್ನು ತನ ಬರಲಿಲ್ಲ ಒಬ್ಬ.

ಹೆಸರು ಸಿಂಚನ. ನಾನು 6ನೇ ತರಗತಿಯಲ್ಲಿ ಓದಿಸಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ GHPS ಸಂಜೀಪುರ. ನಾನು ಹೇಳುತ್ತಿರುವುದು ಕಬೀರ ದೋಹೆ. ವೃಕ್ಷಕ್ಕಲ್ಲ ವೃಕ್ಷದ ಫಲವು ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ ಕಬೀರ ಅದು ಲೋಕದ ಹಿತಕ್ಕೆ. ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂತೈ ನರಜನ್ಮ ಮೂರ್ಕಾಸಿಗೆ ವಹಿತು, ಕಬೀರ ಮೂರ್ಕಾಸಿಗೆ ವಹಿತು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನ. 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ GHPS ಸಂಜೀಪುರ.

ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ, ಹೇಳು ನೀನು ಎಮ್ಮೆಯಿಂದ ಹಾಡುತ್ತಾ. ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ, ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೌನ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಜೀಪುರ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಒಂದೂರಲ್ಲಿ ಒಬ್ಬ ದೇವ್ರ ಭಕ್ತ ಇರ್ತಾನೆ. ಅವನಿಗೆ ದೇವರು ಅಂದರೆ ಫುಲ್ ಭಕ್ತಿ. ಬೆಳಗ್ಗೆ ಎದ್ದು ಸ್ನಾನ ಮಡಿ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ಹೂ ಮುಡಿಸಿ ಎಲ್ಲ ಮಾಡ್ತಾ ಇರ್ತಾನೆ. ಇದ್ದಕ್ಕಿದ್ದಂತೆ ಒಂದಿನ ಅವ್ರಿಗೆ ಜೋರು ಮಳೆ ಬರುತ್ತೆ. ಆಗ ಟಿವಿ, ಪೇಪರ್, ನ್ಯೂಸ್ ಎಲ್ಲದರಲ್ಲೂ ಎಲ್ಲರೂ ಬೆಟ್ಟದ ತದಿಗೆ ಹೋಗಿ ಅಂತ ಹೇಳ್ತಾರೆ. ಒಬ್ಬ ಬಂದು ಕರೀತಾನೆ. ಅವನು ಹೇಳ್ತಾನೆ, ನಾನು ಬರಲ್ಲ, ಹೋಗು, ನನ್ನ ದೇವ್ರ ಭಕ್ತ, ನನ್ನ ದೇವರೇ ಬಂದು ಕಾಪಾಡ್ತಾನೆ ಅಂತ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಅದು ಮನೆಯೆಲ್ಲ ನೀರು ಬರುತ್ತೆ. ಆಗ ಒಬ್ಬ ಬೋಟಲ್ ಬಂದು ಕೇಳ್ತಾನೆ, ಬಾ ನೀನು ಬಿಟ್ಕೊಡ್ತೀನಿ ದಡಕ್ಕೆ, ನೀನು ಸೇರ್ಕೊಳೆ, ಜೀವ ಬದಿಸ್ಕೊಳೆ ಅಂತ. ಅದಕ್ಕೆ ಅವನಿಗೂ ರಿಪೀಟ್ ಹೇಳ್ತಾನೆ, ನಾನು ಬರಲ್ಲ ಹೋಗು ಅಂತ ಅವನಿಗೂ ಅದನ್ನೇ ಹೇಳ್ತಾನೆ. ಆಗ ಲಾಸ್ಟಲ್ಲಿ ಏರೋಪ್ಲೇನಲ್ಲಿ ಬ್ರಿಟಿಷರು ಬಂದು ಹೇಳ್ತಾರೆ, ಬಾ ಈ ಹಗ್ಗ ಇಟ್ಕ, ನಾನು ನಿನ್ನ ಎತ್ಕೊಂಡು ಕರ್ಕೊ ಹೋಗಿ ದಡದ ಮೇಲೆ ಬಿಡ್ತೀವಿ ಅಂತ. ಅದಕ್ಕೆ ಅವನು ಅವ್ರಿಗೂ ನಾನು ಬರಲ್ಲ, ನಾನು ಬೇಕಾದರೆ ನನ್ನ ದೇವರೇ ಬಂದು ನನ್ನ ಕಾಪಾಡ್ತಾನೆ, ಹೋಗಿ ಅಂತ ಬೈತಾನೆ. ಆಗ ಮನೆ ತುಂಬ ಎಲ್ಲ ನೀರು ಬಂದು ಅವನು ಸತ್ತೋಯ್ತಾನೆ. ಆಗ ಹೋಗಿ ಅವನು

ದೇವ್ರನ್ನ ಕೇಳ್ತಾನೆ, ಯಾಕೆ ನೀನು ಇಷ್ಟು ಮೋಸ ಮಾಡಿದೆ ನನಗೆ, ನಾನು ನಿಂಗೆ ದಿನ ಎಜ್ಜು ಪೂಜೆ ಮಾಡಿ ಅವು ಮುಡಿಸಿ ಎಲ್ಲನೂ ಮಾಡ್ತಿರ್ನಿಲ್ವಾ ಅಂತ. ಅದಕ್ಕೆ ದೇವ್ರು ಹೇಳ್ತಾನೆ, ಅಯ್ಯೋ ಪೆದ್ದ, ಫಸ್ಟು ಬಂದು ಕರೆದವ್ರು ಯಾರು ಅದು ನಾನೇ, ಅದು ಬಿಡು, ನೆಕ್ಸ್ಟು ಬೋಟಲ್ಲಿ ಬಂದು ಕರೆದವ್ರು ಯಾರು ಅದು ನಾನೇ, ಅದನ್ನು ಬಿಟ್ಟಾಕು, ನಾನು ನಿನ್ನ ಏರೋಪ್ಲೇನಲ್ಲಿ ಬಂದು ಕರೀಸ್ನಿಲ್ವಾ, ಅದಕ್ಕೂ ಬರ್ನಿಲ್ಲ, ಅದು ನಿನ್ನ ತಪ್ಪು ಕಣೋ ದೊಡ್ಡ ಅಂತ ಹೇಳ್ದಕ್ಕೆ

0: ಯಾವತ್ತಿನ ಹೊಂಬಿಸಿಲು ಕಣ್ಣಿಗೆ ಹಿಂಗೆಯ ಅಂದದ ಹೊನ್ನಲು ಕಣ್ಣಿಗೆ ಹಿಂಗೆ ಎನ್ನಿನ ಅಂದದ ಹೊನ್ನಲು ಬಿಳಿತೆರೆ ಮೋಡದ ಹಂಚಿನಲ್ಲಿ ಅಣಿಮಳೆ ಬೀಳುವ ಒತ್ತಿನಲ್ಲಿ ತುರು ತುರು ಹನಿಗಳು ಬೀಳುತ್ತಿವೆ ಕಾಮನ ಬಿಲ್ಲು ಮೂಡಿಸಿವೆ ಕಾಮನ ಬಿಲ್ಲು ನೋಡಲ್ಲಿ ಮಣಿದ ಬಿಲ್ಲು ಮುಗಿಲಲ್ಲಿ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ನೇರಳೆ ತಂಪು ನೆಲಕ್ಕೂ ಮುಗಿಲಿಗೂ ಮುಟ್ಟಿಹಿತು ಕಣ್ಣಿಗೆ ಹಬ್ಬವ ತಂದಿಹಿತು ಸೂರ್ಯನು ಮುಳುಗಿದ ಕತ್ತಲು ಬಂದಿತು ಮೋಡವು ಚದುರಿತು ಮಳೆಯೂ ನಿಂತಿತು ಮರೆಯಲೆ ಹೋಡಿತು ಕಾಮನ ಬಿಲ್ಲು ಕಾಣದಾಯಿತು ಛಾಯದ ಬಿಲ್ಲು. ಧನ್ಯವಾದಗಳು.
1: ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೇ ಉದುರಮ್ಮ.

ಇದ್ಯಾವೋ ರಾಜನ ಹೆಚ್ಚ್ಯಾವೋ ನಾ ಹಿಡಿದ ಕೆಲಸ ಒದಗ್ಯಾವು ನಾ ಹಿಡಿದ ಕೆಲಸ ಒದಗ್ಯಾವೋ ರಾಗಿ ಕಲ್ಲೆ ನಾ ತೂಗಿ ಬಿಡ್ತೀನಿ ಬಲದೋಳು ನಾ ತೂಗಿ ಬಿಡ್ತೀನಿ ಕಬಲೋಳು ಕಲ್ಲು ಬಿಟ್ಟೆ.

ಕಲ್ಲು ಕೊಟ್ಟಮ್ಮನಿಗೆ ಎಲ್ಲ ಭಾಗ್ಯ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಸೊಸೆ ಬರಲಿ.

ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಪ್ರೇರಣಾ ಎಂ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GSPS ಸಂಚಿಪುರ. ಮಹಾತ್ಮ ಗಾಂಧೀಜಿ ಬಗ್ಗೆ 2 ಮಾತುಗಳನ್ನು ಹೇಳಲು ಬಂದಿದ್ದೇನೆ. ಗಾಂಧೀಜಿ ಭಾರತೀಯರ ಪಾಲಿಗೆ ರಾಷ್ಟ್ರಪಿತರು. ಅವರು ಭಾರತದ ಜನತೆಯ ಸುಖದ ಸಲುವಾಗಿ ನಿಸ್ವಾರ್ಥ ಸೇವೆ ಮಾಡಿದರು. ಅವರ ಪೂರ್ಣ ಹೆಸರು ಮೋಹನದಾಸ ಕರಮಚಂದ ಗಾಂಧಿ. ಅವರು ಗುಜರಾತಿನ ಪೋರ್ಬಂದರ್ನಲ್ಲಿ 1869 ಅಕ್ಟೋಬರ್ 2 ಜನಿಸಿದರು. ಇವರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಉಚ್ಚ ಶಿಕ್ಷಣ ಪಡೆದರು. ಇವರ ಮದುವೆ ಕಸ್ತೂರಬಾ ಅವರೊಡನೆ ಆಯಿತು. ಗಾಂಧೀಜಿ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದರು. ಆಫ್ರಿಕಾ ಖಂಡದಲ್ಲಿ ವರ್ಣಭೇದದ ವಿರುದ್ಧ ಹೋರಾಡಿದರು. ಕಾಂಗ್ರೆಸ್ ಸಂಸ್ಥೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಚಳವಳಿ ಆರಂಭಿಸಿದರು. ನಾಡಿನ ಯುವಕ ಯುವತಿಯರು ಗಾಂಧೀಜಿ ಅವರನ್ನು ಬೆಂಬಲಿಸಿದರು. ಅವರ ಪ್ರಯತ್ನದಿಂದ ಭಾರತಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ದೊರೆಯಿತು. ಗಾಂಧೀಜಿಯವರು ಹರಿಜನ ಉದ್ಧಾರಕ್ಕಾಗಿ ಪ್ರಯತ್ನಿಸಿದರು. ಪ್ರೀತಿಯಿಂದ ಎಲ್ಲರೂ ಅವರನ್ನು ಬಾಪೂಜಿ ಎಂದು ಕರೆಯುತ್ತಿದ್ದರು. ಬಾಪೂಜಿಯವರ ನಡೆನುಡಿಗಳು ಜನರಿಗೆ ಹಿತೋಪದೇಶ ನೀಡುತ್ತಿದ್ದವು. ಅವರು 1948 ಜನವರಿ 30 ನಾಥೂರಾಮ್ ಗೋಡ್ಸೆ ಎಂಬ ಹಂತಕನಿಂದ ಕೊಲೆಯಾದರು. ಸತ್ಯ, ಶಾಂತಿ, ಸಮಾನತೆ, ಅಹಿಂಸೆಗಳು ಅವರ ಜೀವನದ ಉಸಿರಾಗಿದ್ದವು. ಎಲ್ಲರಿಗೂ ಧನ್ಯವಾದ.

ಕೂಡಲೇ ಪುಟ್ಟಿ ಟಣ್ಣೇನೆ ಜಿಗಿದು ಆಗಸ ತೊಡಲಿಗೆ ಹಾರಿದಳು. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಚಂದ್ರನ ಮೇಲೆ ನೆಟ್ಟೆಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಳು ಮಂಗಳ ನಂಗಳವ. ಕೆಂಪಿಗೆ ಬಣ ಬಣ ಗುಟ್ಟುತ್ತಿತ್ತು, ಕಾಣಲಿಲ್ಲ ಯಾವುದೇ ಜೀವ. ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿಯ ಹೆಸರಿನ ಹೆಬ್ಬಂಡೆ. ಒಡನೆ ಕೇಳಿದಳು, ಕೆಂಪು ಬಂಡೆಯನ್ನು ನೀನು ಹೇಗೆ ಇಲ್ಲಿಗೆ ಬಂದೆ? ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ. ಪುಟ್ಟಿಯೇ ನಮ್ಮಿ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿತಿಲಿ. ಹಿಂದೊಂದು ಕಾಲದ ಈ ಗ್ರಹದಲ್ಲಿ ಇತ್ತು ಜೀವಜಲ ಹಸಿರು ಮರ. ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ. ಮಳೆ ಬೆಳೆ ಕಾಣದೆ ಜೀವಿಯು ಹಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಬಣಬಣ ಗುಟ್ಟುವ ಬಯಲನ್ನು ಕಂಡು ಡವಡವ ಗುಟ್ಟಿತು ಎಳಿರುದಯ. ಹಸಿರನ್ನು ಅಳಿಸಿದ ಗಿಡ ಮರ ಬೆಳೆಸಿ ಉಳಿಸುವೆಂದಳು ಈ ದರೆಯ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ತಾನು ಕೂಡ ಎಲೆಸಸಿಗಳನ್ನಿಟ್ಟು ಬೆಳೆಸುತ್ತ ಕುಣಿದಾಡಿದಳು. ಧನ್ಯವಾದ.

ಮಂಗಳ ಗ್ರಹದಲ್ಲಿ ಪುಟ್ಟಿ. ಇದನ್ನು ಬರೆದವರು ಸಿಎಂ ಗೋವಿಂದ ರೆಡ್ಡಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗಿದೆ ತೊಂದರೆ, ಇದು ಕಷ್ಟ. ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಅಕ್ಕಿಯು ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಋಷವ ತಂದಿತ್ತು.

0: ನನ್ನ ಹೆಸರು ಮೌನ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೆ. ಜನಧ್ವನಿ ಅವರು ನಮ್ಮ ಶಾಲೆಗೆ ಬಂದಿದ್ದರು. ನಾವು ಕತೆ ಪದ್ಯಗಳು ಕತೆಗಳು ಎಲ್ಲವನ್ನು ಹೇಳಿದವು. ನಮಗೆ ಮೈಂಡ್ ಫ್ರೆಶ್ ಆಗಿತ್ತು, ನಮಗೆ ಭಯ ಹೋಯಿತು. ಮತ್ತೊಮ್ಮೆ ಬನ್ನಿ ಅಂತ ನಾನು ಕೇಳ್ಕೊತಿದ್ದೀನಿ. ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಗೆ ಜನಧ್ವನಿ ಕಾರ್ಯಕ್ರಮದವರು ಬಂದಿದ್ರು. ಅವರು ನಮಗೆ ಸುಮಾರು ಹಾಡುಗಳು, ಜನಪದ ಗೀತೆಗಳು, ಹಾಡ್ಗತೆಗಳು, ಕತೆ ಎಲ್ಲ ಸುಮಾರು ಹೇಳ್ಕೊಟ್ಟು ನಮಗೆ ಖುಷಿ ಆಯಿತು. ಇನ್ನೊಂದ್ಸರಿ ಬರಲಿ ಅಂತ ಕೇಳ್ಕೊಡ್ತಾ ಮೈಂಡ್ ಫ್ರೆಶ್ ಆಯಿತು, ಮತ್ತು ನಮ್ಮ ಪ್ರತಿಭೆ ಹೆಚ್ಚಾಯಿತು. ಮತ್ತೆ ಇನ್ನೊಬ್ಬೆ ಬನ್ನಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.
2: ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಕಲರವ ಕಾರ್ಯಕ್ರಮದಲ್ಲಿ ಸರಕೂರು ತಾಲೂಕಿನ ಅಂಚಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಮನರಂಜನಾತ್ಮಕ ಕಲರವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಲರವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲರವ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚಿನ್ನಧ್ವನಿ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಹಂಚಿಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಸಂಕಲನದ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕವಿತಾ ಎಮ್ಎನ್, ಕಬ್ಬಳ್ಳಿಯ ಶ್ರೀ ಮದ್ದಾನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮೊನ್ನೆ ಸೆಪ್ಟೆಂಬರ್ 8 KP ಪೂರ್ಣಚಂದ್ರ ತೇಜಸ್ವಿಯವರ 88 ಹುಟ್ಟುಹಬ್ಬವನ್ನು ನಾಡಿನಾದ್ಯಂತ ವಿಶಿಷ್ಟವಾಗಿ ಆಚರಿಸಿದ್ದೇವೆ. ಆ ಕಾರಣಕ್ಕೆ ಇವತ್ತು ಅವರದೇ ಕಥಾ ಸಂಕಲನ ಅಬಚೂರಿನ ಪೋಸ್ಟ್ ಆಫೀಸ್ ಕುರಿತಾದ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕನ್ನಡದ ಬರಹಗಾರರ ಪೈಕಿ ವಿಶಿಷ್ಟ ಅನ್ನುವಂತಹ ಖ್ಯಾತಿಗೆ ಭಾಜನರಾದವರು ಅಪರೂಪದ ಸಾಹಿತಿ ನಮ್ಮೆಲ್ಲರ ತೇಜಸ್ವಿ. ಅವರ ವೈಚಾರಿಕ ವೈಜ್ಞಾನಿಕ ಚಿಂತನೆಗಳು, ಪರಿಸರ ಕಾಳಜಿಯ ಚಿಂತನೆಗಳು, ಫೋಟೋಗ್ರಫಿ ಕಲೆ ಎಲ್ಲ ಕಾಲಕ್ಕೂ ಎಲ್ಲ ತಲೆಮಾರಿನವರಿಗೂ ಮಾದರಿಯಾದಂಥದ್ದು. ಅದಕ್ಕೆ ಸಾಹಿತ್ಯದ ಆರಂಭಿಕ ಓದುಗರಿಗೆ ನೀಡುವ ಸಲಹೆ ಏನಪ್ಪ ಅಂತ ಹೇಳಿದ್ರೆ, ತೇಜಸ್ವಿಯವರ ಕಥೆಗಳ ಮೂಲಕ ಸಾಹಿತ್ಯದ ಓದಿಗೆ ತೆರೆದುಕೊಳ್ಳಿ, ಸಾಹಿತ್ಯದ ಅಭಿರುಚಿ ತನ್ನಿಂತಾನೇ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಅಂತಹ ಒಂದು ವಿಶಿಷ್ಟ ಮಾಂತ್ರಿಕ ಶಕ್ತಿ ತೇಜಸ್ವಿಯವರ ಬರಹಗಳಿಗೆ ಇದೆ. ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನುವಂತಹ ಕಥಾ ಸಂಕಲನ ಏನಿದೆ, ಅದು ತೇಜಸ್ವಿಯವರು ನವ್ಯ ಸಾಹಿತ್ಯದಿಂದ ವಿಮುಖಗೊಂಡು ಹೊಸ ದಿಗಂತದೆಡೆಗೆ ಮುಖ ಮಾಡಿ ನಿಂತ ಸಂದರ್ಭದಲ್ಲಿ ಬರೆದಂಥದ್ದು. ಅದಕ್ಕೆ ಒಂದು ರೀತಿಯಾದ ಮುನ್ನುಡಿ ಅಂತ ಬೇಕಾದರೂ ಹೇಳಬಹುದು. ಸಾಮಾಜಿಕ ಕಳಕಳಿ ಸಾಹಿತ್ಯದ ಆದ್ಯತೆ ಆಗಬೇಕು ಅನ್ನುವ ಸಂಗತಿಯನ್ನು ಈ ಸಂದರ್ಭ ಈ ಕಥಾ ಸಂಕಲನದ ಮೂಲಕ ಸ್ಪಷ್ಟಪಡಿಸುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನಮ್ಮ ವಿದ್ಯಾಭ್ಯಾಸದ ತಿರುಳು, ವಿದ್ಯಾಭ್ಯಾಸದ ಕ್ರಮ, ಶಿಕ್ಷಣ ಮಾಧ್ಯಮ, ಇವು ಭಾರತೀಯ ಪರಿಸ್ಥಿತಿಯಲ್ಲಿ ಎಂಥ ಅಸಂಬದ್ಧತೆ, ನಿಗೂಢ ಅನ್ನೋದನ್ನು ಅವರು ಲೋಹಿಯ ಅವರಿಂದ ತಿಳ್ಕೊಂಡ ಮೇಲೆ ತೇಜಸ್ವಿಯವರಿಗೆ ಸೃಜನಶೀಲತೆಯ ಅಭಿವ್ಯಕ್ತಿಯ ಮಾಧ್ಯಮದಲ್ಲಿ ಬದಲಾವಣೆ ತರಲೇಬೇಕು ಅನ್ನುವಂತಹ ಹಂಬಲ ಹೆಚ್ಚಿದೆ. ಆ ದೆಸೆಯಲ್ಲಿಯೇ ಹೊಸ ದಿಗಂತದೆಡೆಗೆ ಈ ಕಥಾ ಸಂಕಲನದ ಇರ್ತಕ್ಕಂಥ ವಸ್ತುಗಳನ್ನು, ಪಾತ್ರಗಳನ್ನು ಗಮನಿಸಿದ ಮೇಲೆ ಗೊತ್ತಾಗತ್ತೆ ಆ ಪ್ರಯತ್ನ, ಹೊಸ ಪ್ರಯತ್ನವನ್ನು ಇಲ್ಲಿ ಅವರು ಮಾಡ್ತಾರೆ. ನವ್ಯ ಮಾರ್ಗದ ಸಿದ್ಧ ಶೈಲಿ, ತಂತ್ರಗಾರಿಕೆ, ಉಪಾಧ್ಯಾಯರೇ ಸಾಹಿತಿಗಳಾಗಬೇಕು ಅನ್ನುವ ಭ್ರಮೆ, ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿರುವಂತಹ ಕ್ರಾಂತಿಕಾರಿತನ, ಇವುಗಳ ಆಚೆಗೆ ಸಾಹಿತ್ಯವನ್ನು ನಡೆಸೋದೇ ಸಾಹಿತ್ಯದ ಹೊಸದಾರಿ ಅಂಥೇಳಿ ತೇಜಸ್ವಿಯವರು ಹೇಳ್ತಾರೆ. ಇದರ ಅರ್ಥ ಸಾಹಿತ್ಯ ಸಮಾಜ ಆಗಬೇಕು, ಸಮಾಜ ಸಾಹಿತ್ಯ ಆಗಬೇಕು ಅನ್ನೋದೇ ಆಗಿದೆ. ವ್ಯಕ್ತಿಗತ ನವ್ಯದ ನೆಲೆಯನ್ನು ಈ ಮಾತಿನಲ್ಲಿ ತೇಜಸ್ವಿಯವರು ತುಂಡರಿಸಿರೋದನ್ನು ನಾವು ಗಮನಿಸಬಹುದು. ಲಿಂಗಬಂಧ ಅನ್ನುವಂತಹ ಸಣ್ಣ ಕಥೆಯ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನು ಪ್ರವೇಶಿಸಿದಂತಹ ತೇಜಸ್ವಿಯವರು ನವ್ಯ ಸಾಹಿತ್ಯದ ಧೋರಣೆಗಳನ್ನು ಇಟ್ಟುಕೊಂಡು ಹುಲಿಯೂರಿನ ಸರಹದ್ದು ಅನ್ನುವಂತಹ ಮೊದಲ ಕಥಾ ಸಂಕಲನ ಪ್ರಕಟಣೆ ಮಾಡ್ತಾರೆ. ಅದಾಗಿ 10 ಕೆಲವು ಸಮಯ 12 ಅಂತಲೂ ಹೇಳ್ತಾರೆ. 10-12 ಅವರು ಯಾವ ಕಥಾ ಸಂಕಲನವನ್ನು ಪ್ರಕಟಣೆ ಮಾಡೋದೇ ಇಲ್ಲ. 10 ಅನಂತರದಲ್ಲಿ ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನುವ ಕಥಾ ಸಂಕಲನವನ್ನು ಪ್ರಕಟಿಸ್ತಾರೆ. ಈ ಅಂತರ ನನಗೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ

ಲೇಖಕರ ಧೋರಣೆಗಳನ್ನು, ಸಮಾಜವನ್ನು ನೋಡುವ ಕ್ರಮವನ್ನು ಈ ಸಂದರ್ಭ ಬದಲಾಯಿಸುತ್ತೆ. ಈ ಅಂತರ ಅನ್ನುವಂಥದ್ದು ತೇಜಸ್ವಿಯವರನ್ನ ಮಾಗುವಿಕೆಯ ಕಡೆಗೆ ತಿರುಗಿಸುತ್ತೆ. ಅವರ ಅಭಿವ್ಯಕ್ತಿ ಮಾಧ್ಯಮದಲ್ಲಿ ತುಂಬ ಮುಖ್ಯ ಬದಲಾವಣೆಗಳು ಆಗತ್ತೆ. ತೇಜಸ್ವಿ ಈ ಸಂಕಲನದ ಪ್ರಕಟಣೆಯ ಮೂಲಕ ಒಂದು ಹೊಸ ಒಳಹನ್ನು, ಹೊಸ ನೋಟವನ್ನು ಓದುಗರಿಗೆ ಕಟ್ಕೊಡ್ತಾ ಹೋಗ್ತಾರೆ. ಈ ಸಂಕಲನದಲ್ಲಿ ಒಟ್ಟು 7 ಕಥೆಗಳಿದೆ. ಇದು 1973 ಪ್ರಕಟಣೆ ಆಗತ್ತೆ. ಈ ಸಂಕಲನ ಸಿನಿಮಾ ಕೂಡ ಆಗಿ ಬಂದಿರೋದನ್ನು ನಾವು ಗಮನಿಸಬಹುದು. ಇದರ ಮೊದಲ ಕಥೆ ಮತ್ತು ಸಂಕಲನದ ಶೀರ್ಷಿಕೆ ಎರಡೂ ಒಂದೇ, ಅಬಚೂರಿನ ಪೋಸ್ಟ್ ಆಫೀಸ್ ಅಂತ. ಈ ಸಂಕಲನದ ಈ ಕಥೆಯ ನಾಯಕ ಬೋಬಣ್ಣ ಅಂಥೇಳಿ, ಅವನಿಗೆ SSLC ಮಟ್ಟದ ಇಂಗ್ಲೀಷ್ ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ಊರು ದಿಲ್ಲಿ ಸಂಪರ್ಕಕ್ಕೆ ಬರೋದಕ್ಕೆ ಅನುಕೂಲ ಆಗಲಿ ಅಂತ ಪೋಸ್ಟ್ ಆಫೀಸ್ ಅಬಚೂರಿಗೆ ಬರುತ್ತೆ. ಇವನು ಅದೇ ಊರಿನವನೇನಲ್ಲ, ಆದರೆ ಆ ಊರಿನಲ್ಲಿ ಮಾಚಮ್ಮ ಅಂಥೇಳಿ ಒಬ್ಬಳು ಹೆಣ್ಮಗಳಿರ್ತಾಳೆ. ಅವಳಿಗೆ ಒಬ್ಬಳೇ ಒಬ್ಬಳು ಮಗಳೇ ಇರ್ತಾಳೆ. ತನ್ನ ಒಬ್ಬಳೇ ಮಗಳನ್ನು ತನ್ನಿಂದ ದೂರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮ ಇಲ್ಲದೆ ಇರುವಂತಹ ಈ ಬೋಬಣ್ಣನನ್ನು ಪರವೂರಿನಿಂದ ಕರೆತಂದು ಮನೆ ಅಳಿಯನನ್ನಾಗಿ ಮಾಡಿಕೊಂಡು ತಾವು ಕೆಲಸ ಮಾಡ್ತಾ ಇದ್ದಂತಹ ಸಹಬರ ತೋಟದಲ್ಲಿ ಒಂದು ರೈಟರ್ ಕೆಲಸವನ್ನು ಕೊಡಿಸ್ತಾಳೆ. ಜೊತೆಗೆ ಪೋಸ್ಟ್ ಆಫೀಸ್ಗೆ ತನ್ನ ಮನೆಯೇ ಬಿಟ್ಟುಕೊಟ್ಬಿಡ್ತಾಳೆ. ಹೀಗೆ ರೈಟರ್ ಕಮ್ ಪೋಸ್ಟ್ ಮ್ಯಾನ್ ಆದಂತಹ ಬೋಬಣ್ಣ ಕೆಲವು ವರ್ಷಗಳ ನಂತರ ಪೋಸ್ಟ್ ಆಫೀಸ್ಗೆ ಬರೋ ಪತ್ರಗಳನ್ನೆಲ್ಲ ಕದ್ದು ಓದುವ ಕೈಯಲ್ಲಿಗೆ ಬೀಳ್ತಾನೆ. ಅಜೀಜ ಅನ್ನುವ ಅವನಿಗೆ ಬಂದಂತಹ ಅರೆನಗ್ನ ಹೆಣ್ಣಿನ ಚಿತ್ರ ಅವನ ಕೆಲಸದ ಮೇಲಿನ ನಿಷ್ಠೆಗೆ ಭಂಗ ತರುತ್ತೆ. ಹೀಗೆ ಶುರುವಾದಂತಹ ಬೇರೆಯವರ ಪತ್ರವನ್ನು ಕದ್ದು ಓದುವ ಖಯಾಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗಿ ಬರೋ ಪತ್ರಗಳನ್ನೆಲ್ಲ ಓದೋದಕ್ಕೆ ಆರಂಭಿಸ್ತಾನೆ. ಕೆಲವೊಮ್ಮೆ ಬೇರೆಯವರೊಂದಿಗೆ ಬಹಿರಂಗಪಡಿಸಿ ಚರ್ಚಿಸಿ ಗೋಷ್ಠಿಗಳನ್ನು ಕೂಡ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಹೆಂಡತಿ ಅತ್ತೆಯ ತಿರಸ್ಕಾರವನ್ನು ಅವನು ಲೆಕ್ಕಿಸೋದೇ ಇಲ್ಲ. ಬೇಲಾಯದನಿಗೆ ಬಂದಂತಹ ಪತ್ರದ ರಹಸ್ಯವನ್ನು ಹೀಗೆ ಎಲ್ರಿಗೂ ಬಹಿರಂಗಪಡಿಸಿ ಅದರ ನಕಲು ಪತ್ರವನ್ನು ಬರೆದು ಪಚೀತಿಗೆ ಸಿಕ್ಕಿ ಗಲಾಟೆ ಮಾಡಿಕೊಂಡು ಊರು ಬಿಡುವಲ್ಲಿಗೆ ಅಬಚೂರಿನ ಪೋಸ್ಟ್ ಆಫೀಸು ಅಧಿಕೃತವಾಗಿ ಮುಚ್ಚಿ ಹೋಗ್ಬಿಡತ್ತೆ. ಇನ್ನು ಎರಡನೆಯ ಕಥೆ ಅವನತಿ ಅಂಥೇಳಿ. ಇಸ್ಲಾಪುರ, ಇತ್ತಾವರ, ಜೋಗತಿಪೇಟೆ, ಮಾಲೂರು ಅನ್ನುವಂತಹ 4 ಹಳ್ಳಿಗಳು ಸೇರಿದ ಒಂದೇ ಊರಿನ ಕಥೆ. ಊರಿನ ಜನರಿಗೆ ಜೀವನದಲ್ಲಿ ಅಂಥ ಮಹತ್ವಾಕಾಂಕ್ಷೆ ಏನೂ ಇರೋದಿಲ್ಲ. ಯಾವುದಕ್ಕೂ ತಲೆ ಕೆಳಿಸ್ಕೊಳ್ಳದೆ ಇದ್ದುದರಲ್ಲೇ ಬದುಕು ಸಾಗಿಸುವ ಮುಗ್ಧರು ಅವರು. ಊರಿನ ಸೂರಾಚಾರಿ ಅನ್ನುವಂತಹ ಕಲಾವಿದ ಇಲ್ಲಿನ ಕೇಂದ್ರ ಪಾತ್ರ. ಒಳ್ಳೆ ಕಲಾವಿದ ಆತ. ಶಿಲ್ಪಕಲೆಯನ್ನು ಕರಗತ ಮಾಡಿಕೊಂಡಿದ್ದಂತಹ ಈತ ತನ್ನ ಊರನ್ನು ಬಿಟ್ಟು ಮಾವ ಸಾಯೋವರಿಗೆ ಮನೆ ಅಳಿಯನಾಗಿ ಇಸ್ಲಾಪುರಕ್ಕೆ ಬರ್ತಾನೆ. ದುರಾದೃಷ್ಟವಶಾತ್ ಏನು ಮಾಡಿದ್ರೂ ಊರು ಬಿಡಲಾರದೆ, ತನ್ನ ಕಲೆಗೂ ಗಟ್ಟಿ ನೆಲೆಯನ್ನು ಕಂಡುಕೊಳ್ಳಲಾರದೆ ಸವೆದ ಒರಳಕಲ್ಲಿಗೆ ಉಳಿ ಹಾಕೋದು, ದೃಷ್ಟಿಬೊಂಬೆ ಮಾಡೋದು, ತುಳಸಿ ಕಟ್ಟೆ ಮಾಡುವಂಥದ್ದು ಮೊದಲಾದ ಸಣ್ಣ ಉಪಕಸುಬುಗಳನ್ನ ಮಾಡಿಕೊಂಡು ಆ ಮಾವನ ಮನೆಯಲ್ಲೇ ಉಳ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಉಪಕಸುಬಾಗಿ ಮಂತ್ರ ತಂತ್ರ, ಮದ್ದು ನೀಡೋವಂಥದ್ದು, ದನದ ವ್ಯಾಪಾರ, ಮದುವೆ ದಲ್ಲಾಳಿ, ಹೀಗೆ ಅನೇಕ ಕೆಲಸಗಳನ್ನು ಮಾಡಿಕೊಂಡಿರ್ತಾನೆ. ಕಥೆಯ ಇನ್ನೊಂದು ಮಗ್ಗುಲಿನ ಕೇಂದ್ರ ಗೌರಿಯದು. ನಿರೂಪಕರ ವರ್ಣನೆಯಂತೆ ಅಪ್ರತಿಮ ಸುಂದರಿ. ಹುಟ್ಟಿದ ಮಕ್ಕಳನ್ನು ಉಳಿಸಿಕೊಳ್ಳಾರದೆ ಯಾತನೆ ಪಡುವ ಇವಳ ಆಲೋಚನೆಯಲ್ಲಿ ಪ್ರಬುದ್ಧತೆ ಇದೆ. ಮಳೆಗಾಲದಲ್ಲಿ ಹುಟ್ಟುವುದರಿಂದ ಈ ಮಕ್ಕಳೆಲ್ಲ ಸಾಯ್ತಾ ಇದ್ದಾವೆ ಅನ್ನುವಂಥ ಅರಿವು ಅವಳಿಗಿದೆ. ಆದರೆ ಈ ಸೂರಾಚಾರಿಯಂತಹ ಮೌಢ್ಯತೆಯಿಂದ ಸುಂದರವಾದ ಅವಳ ಬದುಕು ಮುರಾಬಟ್ಟೆ ಆಗಿದೆ. ಅವಳ ಎದೆ ಹಾಲೆ ನಂಜು ಅನ್ನುವಂತಹ ಕಳಂಕವನ್ನು

ಕೊರೆಸ್ಬಿಡ್ತಾನೆ. ಹುಟ್ಟಿದ ಮಕ್ಕಳೆಲ್ಲ ಸಾಯೋದಕ್ಕೆ ಕಾರಣ ಅವಳ ಎದೆ ಹಾಲು ನಂಜಾಗಿದೆ, ಅದಕ್ಕೆ ಮಕ್ಕಳೆಲ್ಲ ಸಾಯ್ತಾ ಇದೆ ಅಂತ ಹೇಳಿ ಹಬ್ಬಿಸ್ಬಿಡ್ತಾನೆ. ಯಾರು ಪ್ರತಿಭಟಿಸೋದಿಲ್ವೋ ಅವರ ಮೇಲೆ ಆಪಾದನೆ ಸಾಧಿಸೋದು ಸುಲಭ ಅನ್ನೋದನ್ನ ಈ ಗೌರಿ ಪಾತ್ರ ನೋಡಿದಾಗೆಲ್ಲ ನನಗನ್ನಿಸ್ತಾ ಇದೆ. ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಸಂಕಲನ ವಾಸ್ತವ ಘಟನೆಗಳಿಗೆ ಹತ್ತಿರವಾಗಿ ಉಳ್ಕೊಂಡಿದೆ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್ ಸಂಕಲನದ ವಿಶ್ಲೇಷಣೆ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ.

ಆದ್ಮೇಲೆ ಒಂದ್ ಎರಡು ವರ್ಷ ಅತ್ತೆ ಸೊಸೆಯಂದ್ರೆ ಚೆನ್ನಾಗಿ ಇದ್ರಪ್ಪ ಅವರು. ಎರಡು ವರ್ಷಗಳ ನಂತರ ಸಣ್ಣ ಪುಟ್ಟ ತಕರಾರು ಬರೋಕ್ ಶುರು ಆಯ್ತು. ಇದು ಯಾವಾಗ್ಲೂ ಹಾಗೆ, ಜೊತೆಗೆ ಇದ್ದ ಹಾಗೆ ಅವರ ಒಳ್ಳೆತನ ಜೊತೆ ಕೆಟ್ಟ ಗುಣಗಳು ಗಮನಕ್ಕೆ ಬರೋಕ್ ಶುರು ಆಗ್ತವೆ, ಜಗಳ ಶುರು ಆಯ್ತು. ಸಣ್ಣ ತಪ್ಪುಗಳು ದೊಡ್ಡದಾಗ ಶುರು ಆಯ್ತು. ದಿನನಿತ್ಯ ಜಗಳ ಮಾಡೋದೇ ಉದ್ಯೋಗ ಆಯ್ತು ಇಬ್ಬರಿಗೂ. ಮನೆ ಜನರಿಗೆ ಸಾಕಾಗೋಯ್ತು, ದಿನ ಬೆಳಗ್ಗೆ ಜಗಳ, ಮಗನ ಹುಚ್ಚಿಡಿ ಹಂಗಾಯ್ತು. ಆದ ತಾಯಿಗೆ ಸಮಾಧಾನ ಮಾಡೋಕ್ಕಾಗಲ್ಲ, ಹೆಂಡತಿಗೆ ಬುದ್ಧಿ ಹೇಳೋಕ್ಕಾಗಲ್ಲ, ಸ್ವರ್ಗೋದ ಪಾಪ. ಆಗಿರುವಾಗ ಒಬ್ಬ ಸ್ನೇಹಿತ ಅವನು ಹೇಳ್ದ, ನೋಡು ಈ ಪಕ್ಕದ ಊರಲ್ಲಿ ಒಬ್ಬರು ಸಾಧಕರಿದ್ದಾರೆ, ಯೋಗಿಗಳಿದ್ದಾರೆ, ಇಂಥ ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸ್ತಾರೆ, ಹೋಗು ಅಂತ ಹೇಳ್ದ. ಮಾಡಿ ಬಣ್ಣ ಪ್ರಯೋಗ ಅಂತ ಹೇಳಿ ಹೆಂಡತಿನ ಹೆಂಗೋ ಸಮಜಾಯಿಸಿ ಮಾಡಿಕೊಂಡು ಅವ್ರ ಕಡೆ ಕರ್ಕೊಂಡು ಹೋದ. ಅವ್ರ ಮೊದಲ ಮಗನನ್ನ ಕೇಳ್ಕೊಂಡ್ರು ಏನಾಯ್ತು ಅಂತ ಕೇಳಿದ್ರು. ಇತ ಹೇಳ್ದ, ಅತ್ತೆ ಸೊಸೆ ಜಗಳ ತಡ್ಕೊಳಕಾಗಲ್ಲ ಸರ್, ಅಷ್ಟಾಗಿದೆ ಅಂತ. ಅಂತ ಆತನ ಹೊರಗೆ ಕಳಿಸಿ ಎಲ್ಲ ಹಿರಿಯರು ಹೇಳೋ ಹಾಗೆ ಆಕೆ ಹೇಳಿದ್ರು, ಅಮ್ಮ ಮುದುಕಿಗೆ ತೊಂದರೆ ಕೊಟ್ರೆ ಒಳ್ಳೇದಲ್ಲಮ್ಮ, ನೀನು ಸಣ್ಣ ವಯಸ್ಸಿನವಳು, ಆಕೆ ನೋಡ್ಕೋಬೇಕಲ್ಲ ಅಂತೇನು ಒಳ್ಳೆ ಮಾತು ಹೇಳಿದ್ರು. ಬೆಂಕಿ ಆಗ್ಬಿಟ್ಲು ಸೊಸೆ, ಏನ್ರಿ ಇದನ್ನ ಹೇಳೋಕೆ ನಾನು ಕರೆಸಿದ್ರೆ ನೀವು? ನನಗೆ ಗೊತ್ತು ನೀವೆಲ್ಲ ಸೇರಿ ಸಂಚಿ ಮಾಡಿದ್ದೀರಿ, ಬರೀ ನನಗೆ ಬುದ್ಧಿ ಹೇಳ್ತೀರಿ, ನೀವು ಆ ಮುದುಕಿಗೇನು ಹೇಳಲ್ವಾ ನೀವು ಅಂತ ಜೋರು ಮಾಡಿದ್ರು. ಆಗ ಯೋಗಿಗಳು ಹೇಳಿದಂತೆ, ಅಮ್ಮ ಕೋಪ ಮಾಡ್ಕೋಬೇಡ, ಇದು ಒಂದು ಸಲಹೆ, ಇನ್ನೊಂದು ಸಲಹೆ ಬೇರೆ ಇದೆ ನನಗೆ. ಮೊದಲಿಂದ ಇಷ್ಟ ಆಗ್ತಿದ್ರೆ ಎರಡನೇ ದಿನ ಖಂಡಿತ ಇಷ್ಟ ಆಗತ್ತೆ ಅದ್ರು. ಏನದು ಅಂತ ಹುಬ್ಬೇರಿಸಿದ್ಲಕ್ಕೆ ಗುಟ್ಟಾಗಿ ಹೇಳೋಂಗೆ ಹೇಳಿದ್ರು, ಅಮ್ಮ ನಿನಗಿರೋ ಅತ್ತೆ ತೊಂದರೆ ತಾನೆ? ಹೌದು. ಆಕೆ ಇಲ್ದಿದ್ರೆ ಆಯ್ತಲ್ಲ ಅಂದ್ಲು. ಇಲ್ಲದೇ ಇರೋಕೆ ನಮ್ಮಲ್ಲೇ ಇದ್ದಾಳಲ್ಲ ಆಕೆ, ಏನಾಗ್ಬೇಕು ಆಕೆಗೆ ಅಂತ ಪ್ರಶ್ನೆ ಕೇಳಿದ್ಲು ಸೊಸೆ. ನೋಡಮ್ಮ ನನ್ನ ಹತ್ರ ಒಂದು ವಿಶೇಷ ಇದೆ, ಸರಿಯಾಗಿ ಕೇಳಿಸ್ಕೊ, ಅದೊಂದು ವಿಷ ನಿನಗೆ ಕೊಡ್ತೇನೆ, ಅದನ್ನು ದಿನ ಅರ್ಧ ಚಮಚ ಹಾಲಲ್ಲಿ ಹಾಕ್ಕೊಡ್ಬೇಕು. ಅದು ವಿಶೇಷ ವಿಷ ಅಂತ ಹೇಳಿದ್ನಲ್ಲ, ಯಾಕೆ ಗೊತ್ತಾ, ವಿಷ ತೊಗೊಂಡ ತಕ್ಷಣ ಮುದುಕಿ ಸತ್ತೋಗ್ಬಿಟ್ರೆ ಅಪವಾದ ನಿನ್ನ ಮೇಲೆ ಬರುತ್ತೆ. ಅದು ಇದು ನಿಧಾನವಾದಂಥ ವಿಷ, ಸ್ವಲ್ಪ ಆಗಿ ಒಂದು 6 ವರ್ಷ ಆಗೋದ್ರೊಳಗೆ ಆಕೆ ಸತ್ತೋಗ್ತಾಳೆ. ಅದಕ್ಕಿಂತ ವಿಶೇಷ ಅಂದರೆ ಅದು ವಿಷ ಅಂತ ಯಾರಿಗೂ ಗೊತ್ತಾಗಲ್ಲ, ಯಾವ ವೈದ್ಯನಿಗೂ ಗೊತ್ತಾಗಲ್ಲ, ಪತ್ತೆ ಮಾಡೋ ಸಾಧ್ಯ ಇಲ್ಲ, ಇನ್ನೊಂದು ಸಂಶಯ ಬರಲ್ಲ. ಆದ್ರೆ ಒಂದು ಕಂಡೀಷನ್, ಈ ವಿಷ ಹಾಕುವಾಗ ಆಕೆ ಜೋಡಿ ಜಗಳಾಡ್ಬೇಡ. ಆಕೆ ಜಗಳಾಡಿದ್ರೆ ನೀನು ತಾಳ್ಮೆ ನಗ್ನಗ್ತಾ ಇರೋ, ಆಕೆಗೆ ಏನು ಇಷ್ಟನೋ ಅದು ಮಾಡಿಕೊಡು. ಇರೋದೇ 1 ವರ್ಷ ತಾನೇ ಆಕೆ, 2 ದಿವಸ ಇರ್ತಾಳೆ, ಮತ್ತೆ

ಒಂದು ಈ ಜಗಳಾಡ್ತಾ ಇದ್ದ ಮುದುಕಿ ಸತ್ತೋದ್ರೆ ಸೊಸೆ ತೊಂದರೆ ಕೊಟ್ಟು ಒಂದು ಮುದುಕಿ ಸತ್ತೋದ್ರು ಅಂತಾರೆ. ಒಂದು ವರ್ಷ ಚೆನ್ನಾಗಿ ಪ್ರೀತಿ ನಡ್ಸ್ಕೊಂಡು ಹೋಗ್ಬಿಡಕ್ಕೆನ ಜನ ಅಂತಾರೆ, ಪಾಪ ಇಷ್ಟು ಪ್ರೀತಿ ತೋರಿಸಿದ ಮುದುಕಿ ಸತ್ತೋಯ್ತು ಅಂತಾರೆ, ನಿನ್ನ ಮೇಲೆ ಆಪಾದನೆ ಬರಲ್ಲ, ತುಂಬ ಪ್ರೀತಿ ತೋರಿಸು ಅಂದ್ರು. ಆಯ್ತು, ನಕ್ಕೊಂಡು ಬಂದ್ಲಾಕೆ ಅತ್ತೆ ಮೇಲೆ ತುಂಬ ಪ್ರೀತಿ ತೋರಿಸೋದು ಇರಲಿಲ್ಲ, ತೋರಿಸ್ಕೊಂಡು ಕೊಂದು ಆಕೆ ಹೇಳ್ದಂಗೆ ಆಕೆ ಏನು ಕೇಳ್ತಾಳು ಮಾಡೋದು, ಮತ್ತೆ ನೀವು ಕೂತ್ಕೊಳ್ಳಿ ಮಾಡಬೇಡಿ, ನಾನು ಮಾಡ್ತೀನಿ ಕೂತ್ಕೊಳ್ಳಿ, ನಿಮಗೇನು ತಿಂಡಿ ಬೇಕು ಹೇಳಿ ಮಾಡಿಕೊಡ್ತೀನಿ. ಔಷಧಿ ಹಾಕೋದು ಮರೀಲಿಲ್ಲ, ವಿಷ ಹಾಕೋದು ಮರೀಲಿಲ್ಲ ದಿನ. ಅತ್ತೆಗೆ ಅನ್ಸೋಕೆ ಶುರು ಆಯಿತು, ಮೊದಲು ಆಶ್ಚರ್ಯ ಆಯಿತು, ನಾಟಕ ಮಾಡ್ತಾಳೆ ಇವಳು ಅನ್ನಿಸ್ತು. ಆಮೇಲೆ ಪ್ರೀತಿ ಬಂತು, ಪಾಪ ನನಗೋಸ್ಕರ ಎಷ್ಟೆಲ್ಲ ಮಾಡ್ತದೆ ಹುಡುಗಿ ಇದು, ನಾನೇ ಹೊರಟಾಗಿ ನಡ್ಕೋತೀನಲ್ಲ ಅಂತ ಆಕೆನೂ ಪ್ರೀತಿ ತೋರ್ಸೋಕೆ ಶುರು ಮಾಡಿದ್ರು. ಒಂದು 6 ತಿಂಗಳಾಗೋದ್ರೊಳಗೆ ಇಬ್ಬರು ಒಬ್ಬರನ್ನೊಬ್ಬರನ್ನ ಎಷ್ಟು ಪ್ರೀತಿ ಮಾಡೋಕೆ ಶುರು ಮಾಡಿದ್ರು ಅಂದರೆ ಬಿಟ್ಟಿರೋಕ್ಕಾಗಲ್ಲ. ಅತ್ತೆ ಸೊಸೆ ಅಂತ ಹೇಳಬೇಕು ಮಂದಿಗೆ, ತಾಯಿ ಮಗಳಿದ್ದಂಗಿದ್ರು. ಒಂದು ದಿವಸ ಸೊಸೆ ಆ ಯೋಗಿ ಕೆಳಗಡೆ ಬಂದು ಕಾಲಿಗೆ ಬಿದ್ದು ಹೋ ಅಂತ ಹತ್ತುಬಿಟ್ಲು. ಏನಾಯ್ತಮ್ಮ, ಅತ್ತೆಗೆ ಏನಾಯ್ತು ಅಂತ ಕೇಳಿದ್ರು. ಆಕೆಯಲ್ಲಿ, ಸ್ವಾಮಿ ನಮ್ಮ ಅತ್ತೆ ದೇವರಂಥವ್ರು, ನಾನು ತಿಳ್ಕೊಳ್ಳಾರ್ದೆ ಜಗಳಾಡ್ತಿದ್ದೆ, ಇಷ್ಟು ದಿವಸ ವಿಷ ಹಾಕ್ಬಿಟ್ಟಿದ್ದೇನೆ, ಆದರೂ ಸಾಯೋದು ಬೇಡ ಸ್ವಾಮಿ, ಅದಕ್ಕೇನಾದರೂ ಬೇರೆ ಔಷಧಿ ಇದ್ದರೆ ಕೊಡಿ ಬದುಕಿಸುವಂಥದ್ದು ಅಂತತ್ಲು. ಯೋಗಿಗಳು ಹೇಳಿದ್ರಂತೆ, ಚಿಂತೆ ಮಾಡಬೇಡಮ್ಮ, ನಾ ಕೊಟ್ಟದ್ದು ವಿಷ ಅಲ್ಲ, ಪುಡಿ ಸಕ್ಕರೆ ಕೊಟ್ಟದ್ದು, ಅದು ಆಕೆ ಕೃಷ ಅಲ್ಲ, ಅದು ನಿನ್ನ ಹೃದಯದ ವಿಷ ತೆಗೆಯುವಂಥ ಔಷಧಿ ನಾನು ಕೊಟ್ಟದ್ದು ಅಂತ ಹೇಳಿದ್ರಂತೆ. ಅತ್ತೆ ಸೊಸೆ ತಾಯಿ ಮಗಳನ್ನು ಚೆನ್ನಾಗಿ ಬದುಕಿದ್ರು. ನಾವು ಹಾಗೆ ಅಲ್ವಾ ಸ್ವಾಮಿ, ಮತ್ತೊಬ್ಬರ ತಪ್ಪುಗಳನ್ನು ನೋಡ್ತಾ ಹೋದರೆ ಮನಸ್ಸು ಕೆಟ್ಟ ಹೋಗ್ತದೆ, ಬದಲಾಗಿ ಅವ್ರು ಇರುವಂಥ 4 ಒಳ್ಳೆ ಗುಣಗಳನ್ನು ನೆನೆಸ್ತಾ ಹೋದರೆ ಬದುಕು ಸುಂದರ ಆಗ್ತದೆ, ಮನಸ್ಸಿನಲ್ಲಿರೋ ವಿಷ ಕಳೆದು ಹೋಗ್ತದೆ, ಹಾಗಾದರೆ ನಮ್ಮ ಸಂಬಂಧಗಳು ತುಂಬ ಗಟ್ಟಿಯಾಗ್ತದೆ, ಜಗತ್ತಿನಲ್ಲಿ ಪ್ರೀತಿ

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರಿ ಅವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ ಸಂತೋಷ ಹರಿದ ತರುವುದು ವರ್ಷಗಳು. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.
2: ನನ್ನ ಹೆಸರು ಖುಷಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ.

0: ಧನ್ಯವಾದಗಳು.
1: ಕೇಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಕುಮಾರಿ ಸಿಂಚನರವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
3: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
2: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
3: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
4: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
5: ಹೌದಾ? ಯಾವ ವೆಬ್ಸೈಟ್ನಿಂದ?
4: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
5: ರಿವ್ಯೂ ನೋಡಿದೀಯಾ?
4: ಇಲ್ಲ.
5: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
2: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
3: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
2: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
3: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಯನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನವೈಭವ ವಚನಗಳ ನುಡುಗುಚ್ಚ ಭಾಗ 39 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
4: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
3: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
4: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
3: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ

0: ಗಂಟೆಗೆ
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
2: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶೂದ್ರರು, ಕೆಳವರ್ಗದವರು, ತಮಗಿಂತ ಮೇಲ್ವರ್ಗದವರ ಸುಖಕ್ಕಾಗಿ ಗುಲಾಮರಂತೆ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು ವಿದ್ಯಾವಿಹೀನರಾಗಿ ದುಡಿಯುತ್ತಿದ್ದರು. ಅಂದು ಆಳುತ್ತಿದ್ದ ಸಾಮ್ರಾಟರು ಇವರುಗಳ ಬಗ್ಗೆ ಕಾಳಜಿಯನ್ನು ವಹಿಸಿದ್ದನ್ನು ನಾವು ಕಾಣುವುದಿಲ್ಲ. ದುಡಿಮೆಗಾಗಿಯೇ ಇವರನ್ನು ಬಳಸಿಕೊಂಡಿದ್ದರು. ಪಂಡಿತರ ಮಕ್ಕಳು ಪಂಡಿತರಾದರು, ಅಧಿಕಾರಿಗಳ ಮಕ್ಕಳು ಅಧಿಕಾರಿಗಳಾದರು, ಆದರೆ ಕೆಳಸ್ತರದವರು ಕೆಳಸ್ತರದಲ್ಲೇ ಉಳಿದರು. ಕೆಲವರಲ್ಲಿ ಪ್ರತಿಭಟನೆಯ ಧ್ವನಿ ಬಂದಿರಬಹುದು, ಆದರೆ ಅದನ್ನು ವ್ಯವಸ್ಥಿತವಾಗಿ ಹತ್ತಿಕ್ಕುವಲ್ಲಿ ಮೇಲ್ವರ್ಗದವರು ಜಯಶಾಲಿಗಳಾಗುತ್ತಿದ್ದರು. ಇದನ್ನು ಅರಿತಿದ್ದ ಕೆಳಸ್ತರದವರು ನಾವು ಹೀಗೆ ಇರಬೇಕೆಂದು, ನಮ್ಮ ಹುಟ್ಟೆ ದುಡಿಯುವುದಕ್ಕಾಗಿ ಎಂದು ತೀರ್ಮಾನಿಸಿದಂತೆ ಕಂಡುಬಂದಿತ್ತು. ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೆಯಿತು. ಆ ಕ್ರಾಂತಿಯ ನೇತಾರ ಬಸವಣ್ಣನವರು. ಅಂದು ಹೀನ ಸ್ಥಿತಿಯಲ್ಲಿದ್ದಂತಹ ಜನರನ್ನು ಉನ್ನತ ಸ್ಥಿತಿಗೆ ಏರಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಮೇಲ್ವರ್ಗದಿಂದ ಬಂದು ಕೆಳವರ್ಗದ ಜನರಿಗಾಗಿ ಹೋರಾಟ ಮಾಡಿದ ಧೀಮಂತ ನಾಯಕ ಬಸವಣ್ಣನವರು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ, ರಾಜಕೀಯವಾಗಿ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೆಳವರ್ಗದವರನ್ನು ಮೇಲೆತ್ತುವ ಕೈಂಕರ್ಯವನ್ನು ಶುದ್ಧ ಮನಸ್ಸಿನಿಂದ ನಿರ್ವಹಿಸಿದಂತಹವರು ಬಸವಣ್ಣನವರು. ಹಾಗಾಗಿ ಅಜ್ಞಾನದಲ್ಲಿ, ಮೌಢ್ಯದಲ್ಲಿ, ಕರ್ಮ ಸಿದ್ಧಾಂತದ ಪಂಜರದಲ್ಲಿ ಸಿಕ್ಕು ನರಳುತ್ತಿದ್ದಂತಹ ಅಸಂಖ್ಯಾತ ಕೆಳಸ್ತರದ ಜನರಿಗೆ ವಿದ್ಯೆ ಲಭಿಸುವಂತೆ ಮಾಡಿದರು. ಮೇಧಾರ, ಕಮ್ಮಾರ, ಚಮ್ಮಾರ, ಡೋಹಾರ, ಹೂಗಾರ, ಮಡಿವಾಳ, ಹೀಗೆ ಮುಂತಾದ ಕೆಳಸ್ತರದವರು ತಮ್ಮ ನೋವು ನಲಿವುಗಳನ್ನು, ತಮ್ಮ ಅನುಭಾವಿಕ ನುಡಿಗಳನ್ನು ವಚನ ಸಾಹಿತ್ಯದ ಮೂಲಕ ತಿಳಿಸುವ ಮಟ್ಟಕ್ಕೆ ಏರಿಸುವಲ್ಲಿ ಬಸವಣ್ಣನವರು ವಿಜಯಿಗಳಾದರು. ಪುರುಷರಿಗೆ ಸರಿಸಮಾನರಾಗಿ ಸ್ತ್ರೀಯರು ಕೂಡ ಅಮೂಲ್ಯವಾದಂತಹ ವಚನಗಳನ್ನು ರಚಿಸಿದ್ದನ್ನು ನಾವು ಕಾಣಬಹುದಾಗಿದೆ. ದೇವರು ನಿಮ್ಮ ದೇಹವೆಂಬ ದೇವಾಲಯದಲ್ಲಿಯೇ ಇದ್ದಾನೆ, ಹೃದಯವೇ ಅವನ ಗರ್ಭಗುಡಿ, ನಿಮ್ಮ ಸದಾಚಾರ ಸದ್ಗುಣಗಳಿಂದ ಅವನನ್ನು ಪೂಜಿಸಿ ಎಂದು ತಿಳಿಸುವ ಮೂಲಕ ದೇವಾಲಯದ ಸಂಸ್ಕೃತಿಯನ್ನು ಧಿಕ್ಕರಿಸಿ ಸ್ಪೃಶ್ಯ ಅಸ್ಪೃಶ್ಯ ಎನ್ನುವ ಭೇದವನ್ನು ಅಳಿಸಲು ಪ್ರಯತ್ನ ಮಾಡಿದರು. ಅಂತಹ ಸಂದರ್ಭದಲ್ಲಿ ಮೂಡಿದ ವಚನಗಳು ಇಂದಿಗೂ ಕೂಡ ಸಮಾಜದ ಎಲ್ಲ ವರ್ಗದ ಜನರಿಗೆ ದಾರಿದೀಪವಾಗಿದೆ. ವಚನ ಸಾರವನ್ನು ಅರಿತು ಆಚರಿಸಿದರೆ ಬಾಳು ಭವ್ಯವಾಗುತ್ತದೆ. ಇಂತಹ ವಚನಗಳನ್ನು ಸರ್ವರ ಮನಗಳಿಗೆ ತಲುಪಿಸುವ ದೃಷ್ಟಿಯಿಂದ ವಚನ ವೈಭವ ಎನ್ನುವಂತಹ ಕಾರ್ಯಕ್ರಮವನ್ನು ಜನಧ್ವನಿಯವರು ಬಿತ್ತರಿಸುತ್ತಿದ್ದಾರೆ. ಕಳೆದ 38ನೇ ನುಡಿಸಂಚಿಕೆಯಲ್ಲಿ ಸಕಲೇಶ ಮಾದರಸರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 39ನೇ ವಚನ ಸಂಚಿಕೆಯಲ್ಲಿ ಶರಣ ಚಂದಿಮರಸರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 7ನೇ ಆವೃತ್ತಿಯಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರ ರವರು ಚಂದಿಮರಸರ 157 ವಚನಗಳನ್ನು ಸಂಗ್ರಹ ಮಾಡಿ ಓದುಗರಿಗೆ ಉಣಬಡಿಸಿದ್ದಾರೆ. ಇವುಗಳಲ್ಲಿ ಪ್ರಮುಖ ವಿಚಾರಗಳನ್ನು ಒಳಗೊಂಡಂತಹ ವಚನಗಳನ್ನು ಗಮನಿಸೋಣ. ಮೊದಲಿಗೆ ಚಂದಿಮರಸರು ಒಂದು ವಚನದಲ್ಲಿ ಗುರುವಿನ ಅನುಗ್ರಹವಾಗಬೇಕಾದರೆ ಅದು ಸರಿಯಾದ ಗುರುವಿನಿಂದ ಆಗಬೇಕು, ಇಲ್ಲವಾದಲ್ಲಿ ಅದು ಅನುಗ್ರಹವಾಗಲು ಸಾಧ್ಯವಿಲ್ಲ ಎನ್ನುವಂತಹ ವಿಚಾರವನ್ನು ತಮ್ಮ ವಚನದ ಮೂಲಕ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ವಚನ ಹೀಗಿದೆ: ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹವ ಮಾಡಿದಡೆ ಏನಪ್ಪುವುದೆಲ್ಲವೋ, ಹಂದಕನ ಕೈಯ ಹಂದಕ ಹಿಡಿದಂತೆ, ಮುಂದೇನಪ್ಪುವುದು ಹೇಳಲೇ ಮುರುಳೆ, ಬರು ಮಾತಿನ ರಂಜಯ ನಾಡದಿರು, ಸಿಂಹಲಿಗೆ ಚನ್ನರಾಮನೆಂಬ ಲಿಂಗವು ಹುಸಿಯ ಹಸರದವನಲ್ಲ, ಹುಸಿಯ ಹಸರದವನಲ್ಲ. ಅವರು ಹೇಳುತ್ತಾರೆ, ಅನುಗ್ರಹವೆನ್ನುವುದು ಸಾಮಾನ್ಯ ವಿಷಯವಲ್ಲ, ಅನುಗ್ರಹ ಪಡೆದವನ ಜನ್ಮವೇ ಪಾವನವಾಗಿ ಬಿಡುತ್ತದೆ, ಅವನ ಹುಟ್ಟು

ಸಾರ್ಥಕವಾಗುತ್ತದೆ. ಅನುಗ್ರಹ ಮಾಡುವ ಗುರು, ಅನುಗ್ರಹಿಸಿಕೊಳ್ಳುವಂತಹ ಶಿಷ್ಯ, ಇರುವರು ಕೂಡ ಶ್ರೇಷ್ಠರಾಗಿರಬೇಕು ಎನ್ನುತ್ತಾರೆ ಚಂದಿಮರಸರು. ಗುರುವಾದವನು ಶಿವಯೋಗ ಸಾಧನೆಯ ಮೂಲಕ ಅನುಭಾವಿಯಾಗಿರಬೇಕು. ಯಾರು ಭಕ್ತಿ ಪಥದಲ್ಲಿ ನಡೆಯುತ್ತೇನೆ ಎನ್ನುವಂತಹ ಉತ್ಕಟವಾದ ಬಯಕೆ ಇರುತ್ತದೋ ಅಂತಹ ಶಿಷ್ಯನನ್ನು ಹುಡುಕಿ ಅವನಿಗೆ ಮಾತ್ರ ಶಿವನ ಕುರುಹಾದ ಇಷ್ಟಲಿಂಗವನ್ನು ಕರುಣಿಸಬೇಕು ಎನ್ನುತ್ತಾರೆ ಚಂದಮರಸರು. ಹಾಗೆಯೇ ಮುಂದೆ ಹೇಳುತ್ತಾರೆ, ಶಿಷ್ಯನು ಕೂಡ ಸಮರ್ಥರಾದಂತಹ ಗುರುವನ್ನು ಹುಡುಕಿ ತನ್ನೊಳಗನ್ನು ನಿರ್ಮಲ ಮಾಡಿಕೊಳ್ಳುವ ಹಂಬಲವಿರಬೇಕು ಎನ್ನುತ್ತಾರೆ ಚಂದಮರಸರು. ಇಲ್ಲವಾದಲ್ಲಿ ಏನು ಅರಿಯದ ಗುರು ಏನು ಅರಿಯದ ಶಿಷ್ಯನಿಗೆ ಅನುಗ್ರಹ ಮಾಡಿದರೆ ಅದು ಕುರುಡನ ಕೈಯ ಹಿಡಿದು ಮತ್ತೊಬ್ಬ ಕುರುಡ ನಡೆದಂತೆ ಎಂದು ಬಿಡುತ್ತಾರೆ. ಇಲ್ಲಿ ಗುರು ಶಿಷ್ಯರಿಬ್ಬರು ಆಧ್ಯಾತ್ಮಿಕದ ಬೆಳಕಿನ ದಾರಿಯನ್ನು ಕಾಣದೆ ಮತ್ತೆ ಅಂಧಕಾರದೆಡೆಗೆ ಸಾಗಬೇಕಾಗುತ್ತದೆ ಎನ್ನುತ್ತಾರೆ. ಸತ್ಯದ ನುಡಿ, ಸತ್ಯದ ನಡೆ ಇರಬೇಕು. ಕೇವಲ ಡಂಭಾಚಾರದ ನಡೆ ನುಡಿಯನ್ನು ದೇವನು ಮೆಚ್ಚ ಎನ್ನುತ್ತಾರೆ. ಅದು ಕೇವಲ ಸುಳ್ಳಿನ ಪಸಾರವಷ್ಟೇ ಎಂದು ಬಿಡುತ್ತಾರೆ. ಅದು ಕೇವಲ ಸುಳ್ಳು ಹರಡುವಿಕೆ ಎನ್ನುತ್ತಾರೆ. ಹೀಗೆ ಗುರು ಶಿಷ್ಯರಲ್ಲಿ ನೀಡುವಂತಹ ಮತ್ತು ಸ್ವೀಕರಿಸುವಂತಹ ಅಪಾರವಾದಂತಹ ಶಕ್ತಿ ಇರಬೇಕು ಎನ್ನುತ್ತಾರೆ ಚಂದಿಮರಸರು. ಒಂದೆಡೆ ಚಂದಿಮರಸರು ಕರ್ಮ ಸಿದ್ಧಾಂತದ ಬಗ್ಗೆ ವಚನವನ್ನು ಬರೆದಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ: ಆವ ಕಾಲದೊಳಾದಡು, ಆವ ದೇಶದೊಳಾದಡು, ತನ್ನ ಲಲಾಟ ಲಿಖಿತ ಪ್ರಾರಬ್ಧ ಕರ್ಮ ಉಂಡಲ್ಲದೆ ತೀರದು ಎನ್ನುತ್ತಾರೆ. ದೈವತ ಪ್ರಾರಬ್ಧ ಭೋಗಿಸದಲ್ಲದೆ ಕ್ಷಯವಾಗದು. ದೇವ ದಾನವ ಮಾನವರಿಗಾದಡು ನಿವಾರಿಸಬಹುದು, ತನು ತನ್ನದಲ್ಲ. ಇದು ಮಾಯೆಯೆಂದ ಅರಿದು ಸುಖಿಯಾದಾತ ನೀನೇ ನೋಡ ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಇಲ್ಲಿ ಚಂದಿಮರಸರು ಹೇಳುತ್ತಾರೆ, ಯಾರೇ ಆಗಲಿ ಕರ್ಮತ್ರಯಗಳಾದಂತಹ ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತು ಪ್ರಾರಬ್ಧ ಕರ್ಮಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಇದಕ್ಕೆ ದೇಶ ಕಾಲಗಳ ಮಿತಿ ಇಲ್ಲ. ಎಲ್ಲರೂ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ತಮ್ಮ ತಮ್ಮ ಹಣೆಯಲ್ಲಿ ಬರದ ಬರಹದಂತೆ ಕರ್ಮಗಳನ್ನು ಅನುಭವಿಸಿಯೇ ತೀರಬೇಕು ಎನ್ನುತ್ತಾರೆ ಚಂದಿಮರಸರು. ಭೂತ ವರ್ತಮಾನ ಭವಿಷ್ಯತ್ತಿನಲ್ಲಿ ತಿರುಗಿದರೂ, ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಹೊಕ್ಕರೂ ಕೂಡ ಪ್ರಾರಬ್ಧ ಕರ್ಮವು ತೀರಿಯೇ ತೀರುತ್ತದೆ ಎನ್ನುತ್ತಾರೆ ಚಂದಿಮರಸರು. ಅವರು ದೇವ ದಾನವ ಮಾನವ ಎಂದು ಅದು ಯಾರನ್ನೂ ಬಿಡದು ಎನ್ನುತ್ತಾರೆ. ಬ್ರಹ್ಮನಿಗೆ ಐದು ತಲೆಗಳಾದರೂ ಅವನ ಐದನೇ ತಲೆ ಉಳಿಯಿತೇ ಎಂದು ಪ್ರಶ್ನೆ ಮಾಡುತ್ತಾರೆ. ರಾಜನಾದ ಹರಿಶ್ಚಂದ್ರ ಸುಡುಗಾಡು ಕಾಯುವಂತಾಗಲಿಲ್ಲವೇ? ದಾನಶೂರ ಕರ್ಣ ಬಲಿಪಾತಾಳಕ್ಕೆ ಸೇರುವಂತಾಗಲಿಲ್ಲವೇ ಎನ್ನುತ್ತಾರೆ. ಯಾರಿಗೆ ಈ ದೇಹ ತಾನಲ್ಲ, ಇದು ನನ್ನದೂ ಅಲ್ಲ, ಇದು ಕೇವಲ ಮಾಯೆ ಎನ್ನುವುದು ಅರಿವಿರುತ್ತದೋ ಅಂಥವನಿಗೆ ಕರ್ಮ ಅಂಟದು ನೋಡ ಎನ್ನುತ್ತಾರೆ. ಅವನು ಸದಾ ಸುಖಿಯಾಗಿರುತ್ತಾನೆ ಎನ್ನುತ್ತಾರೆ ಚಂದಿಮರಸರು. ಹೀಗೆ ಕರ್ಮ ಅಂಟದೆ ಸುಖಿಯಾಗಿರುವ ಆತನೇ ನಮ್ಮ ಶರಣ ಎನ್ನುವುದು ಚಂದಿಮರಸರ ವಿಚಾರವಾಗಿದೆ. ಚಂದಿಮರಸರು ಮನುಷ್ಯ ಸಂಸಾರದಲ್ಲಿ ಹೇಗೆ ಮುಳುಗಿದ್ದಾನೆ ಎನ್ನುವ ವಿಷಯವನ್ನು ಒಂದು ಕಥಾನಕವಾದಂತಹ ವಚನ ರೂಪಕದ ಮೂಲಕ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಆ ವಚನ ರೂಪಕ ಹೀಗಿದೆ: ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೊಬ್ಬ, ಹುಲಿ ಕಾಡುಗೆಚ್ಚು ರಕ್ಕಸಿ ಕಾಡಾನೆಗಳು ನಾಲ್ಕೂ ದೇಸೆಯಲ್ಲಿ ಅಟ್ಟುತ್ತ ಬರೇ, ಅವುಗಳನ್ನು ಕಂಡು ಭಯದಿಂದ ಹೋಗ ದೆಸೆಯಿಲ್ಲದೆ ಬಾವಿಯ ಕಂಡು ತಲೆಯ ನೂರಿ ಬೀಳುವಲ್ಲಿ, ಹಾವ ಕಂಡು ಇಲಿಗಿಡದ ಬಳ್ಳಿಯ ಹಿಡಿದು ನಿಲೆ, ಜೇನು ಹುಳು ಮೈಯನ್ನೂರುವಾಗ ಮೂಗಿನ ತುದಿಯಲ್ಲೊಂದು ಹನಿ ಮಧು ಬಂದು ಬೀಳೆ, ಆ ಮಧುವ ಕಂಡು ಹಿರಿದಪ್ಪ ದುಃಖವನ್ನೆಲ್ಲವ ಸೈರಿಸಿ ನಾಲಿಗೆಯ ತುದಿಯಲ್ಲಿ ಆ ಮಧುವ ಸೇವಿಸುವಂತೆ ಈ ಸಂಸಾರ ಸುಖ
ವಿಚಾರ.

ಬೆಳೆಸಿ ನೋಡಿದಡೆ ದುಃಖದ ಹಗರ. ಇದನ್ನರಿದು ಸಕಲ ವಿಷಯಗಳಲ್ಲಿ ಸುಖವಿಂತುಂಟೆಂದು ನಿರ್ವಿಷಯವಾಗಿ ನಿಂದ ನಿಲುವು ನೀನೇ ನೋಡ ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಇದು ಒಂದು ದೊಡ್ಡ ವಚನ, ಯಾಕೆಂದರೆ ಇದು ಕಥಾನಕವಾಗಿದೆ. ಇಲ್ಲಿ ಚಂದಿಮರಸರು ಹೇಳುತ್ತಾರೆ, ಒಬ್ಬ ಮನುಷ್ಯ ಕಾಡಿನಲ್ಲಿ ಹೋಗುತ್ತಿದ್ದಾಗ ಹುಲಿ, ಕಾಡ್ಗಿಚ್ಚು, ರಕ್ಕಸಿ, ಕಾಡಾನೆಗಳು ಹೀಗೆ ನಾಲ್ಕೂ ದಿಕ್ಕಿನಿಂದ ಅಟ್ಟಿಸಿಕೊಂಡು ಬರುತ್ತಿದ್ದವು. ಅವುಗಳಿಗೆ ಹೆದರಿ ಓಡುತ್ತಿದ್ದಾಗ ಬಾವಿಯ ಒಳಗೆ ಬಿದ್ದ. ಆ ಬಾವಿಯಲ್ಲಿ ಹಾವು ಇತ್ತು. ಅದನ್ನು ಕಂಡು ಕೈಗೆ ಸಿಕ್ಕಂತಹ ಬಳ್ಳಿ ಹಿಡಿದು ನಿಂತ. ಮೇಲೆ ನೋಡಿದ, ಆ ಬಳ್ಳಿಯನ್ನು ಒಂದು ಇಲಿ ಕಡಿಯುತ್ತಿತ್ತು. ಅದೇ ಸಂದರ್ಭದಲ್ಲಿ ಬಾವಿಯಲ್ಲಿ ಕಟ್ಟಿದ್ದಂತಹ ಜೇನುಗೂಡಿನಿಂದ ಜೇನು ತುಪ್ಪದ ಹನಿ ಬಾಯಿಗೆ ಬಂದು ಬಿದ್ದಿತ್ತು. ಎಷ್ಟು ಚೆನ್ನಾಗಿದೆ! ನಾಲಿಗೆಯಿಂದ ಜೇನು ಸವಿದು ಆ ದುಃಖವನ್ನು ಸೇರಿಸಿಕೊಂಡ. ಹೀಗೆ ಸಂಸಾರವಿದೆ ಎನ್ನುತ್ತಾರೆ ಚಂದಿಮರಸರು. ಇದನ್ನೇ ಅಲ್ಲಮರು ಸಾಗರದಷ್ಟು ದುಃಖಕ್ಕೆ ಸಾಸುವೆಯಷ್ಟು ಸುಖ ನೋಡ ಎಂದಿದ್ದಾರೆ. ಈ ವಚನದಲ್ಲಿನ ವಿಚಾರವನ್ನು ವಿಶ್ಲೇಷಣೆಗೆ ಒಳಪಡಿಸಿದರೆ ಇಲ್ಲಿ ಜೀವಾತ್ಮನೇ ದಾರಿಕಾರ, ಸಂಸಾರವೇ ಒಂದು ಗೊಂಡಾರಣ್ಯ. ಅಲ್ಲಿ ಬರುವಂತಹ ಹುಲಿ ಅದು ಕಾಮದ ಸಂಕೇತ, ಕಾಡ್ಗಿಚ್ಚು ಕ್ರೋಧದ ಸಂಕೇತ, ರಕ್ಕಸಿ ಅದು ಲೋಭದ ಸಂಕೇತ, ಆನೆ ಅದು ಮದವೇರಿದಂತಹ ಮದದ ಸಂಕೇತ. ಇವು ನಾಲ್ಕು ಅಂದರೆ ಕಾಮ, ಕ್ರೋಧ, ಲೋಭ, ಮದ, ಇವು ನಾಲ್ಕು ಮನುಷ್ಯನನ್ನು ಬಿಡದೆ ಸುತ್ತುವರಿದಿವೆ. ಮತ್ಸರವೆಂಬ ಹಾಳು ಬಾವಿಯಲ್ಲಿ ಬಿದ್ದು ಮೋಹವೆಂಬ ಹಾವನ್ನು ನೋಡಿ ಆಯುಷ್ಯವೆಂಬ ಬೇರನ್ನು ಹಿಡಿಯುತ್ತಾನೆ. ಹಗಲು ರಾತ್ರಿ ಎನ್ನುವಂತಹ ಎರಡು ಇಲಿಗಳು ಆ ಬೇರನ್ನು, ಆಯುಷ್ ಎಂಬ ಬೇರನ್ನು ಕಡಿಯುತ್ತವೆ. ಈ ಎಲ್ಲ ಸಂಕಷ್ಟಗಳ ಮಧ್ಯೆ ವಿಷಯ ಸುಖವೆಂಬ ಜೇನ ಹನಿ ನಾಲಿಗೆಯ ತುದಿಗೆ ಬೀಳುತ್ತಿದೆ. ಎಂತಹ ಚೆನ್ನಾಗಿದೆ! ಇದನ್ನು ಸವಿಯುತ್ತಾ ತನ್ನ ಕಷ್ಟಗಳನ್ನು ಮರೆದುಕೊಂಡು ಬಿಡುತ್ತಿದ್ದಾನೆ. ಇದು ಎಲ್ಲ ಸಾಮಾನ್ಯರ ಜೀವನ ಪರಿಸ್ಥಿತಿ ಎನ್ನುತ್ತಾರೆ ಚಂದಿಮರಸರು. ಜಾಣನಾದಂತಹವನು ವಿಷಯ ಸುಖದ ಬೆನ್ನ ಹತ್ತದೆ ಆತ್ಮ ಸುಖದಲ್ಲಿ ತಲ್ಲೀನನಾಗುತ್ತಾನೆ ಎನ್ನುತ್ತಾರೆ ಚಂದಿಮರಸರು. ಅವರೇ ನಮ್ಮ ಶರಣರು ಎನ್ನುತ್ತಾರೆ. ಹೀಗೆ ಚಂದಿಮರಸರು ಒಂದು ಕಥಾನಕವನ್ನೊಳಗೊಂಡಂತಹ ವಚನದ ಮೂಲಕ ಸಂಸಾರದ ಕ್ಷಣಿಕ ಸುಖವನ್ನು ಬಹಳ ಚೆನ್ನಾಗಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಸುಂದರವಾಗಿದೆ. ಇಂತಹ ಸಂಸಾರದಲ್ಲಿ ಇದ್ದರೂ ಕೂಡ ಆಧ್ಯಾತ್ಮಿಕದ ಬೆಳಕನ್ನು ಕಂಡರೆ ಸಂಸಾರವು ಕೂಡ ಬೆಳಕಾಗುತ್ತದೆ ಎನ್ನುತ್ತಾರೆ ಚಂದಿಮರಸರು. ವಚನ ಹೀಗಿದೆ, ಇಂದುವಿನ ಬೆಳಗಿಂದ ಇಂದುವ, ಭಾನುವಿನ ಬೆಳಗಿಂದ ಭಾನುವ, ದೀಪದ ಬೆಳಗಿಂದ ದೀಪವ ಕಾಂಬಂತೆ, ತನ್ನ ಬೆಳಗಿಂದ ತನ್ನನ್ನೇ ಕಂಡಡೆ ನಿನ್ನ ನಿಲುವು ನೀನೇ ನೋಡ ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಇಲ್ಲಿ ಚಂದಿಮರಸರು ಅತ್ಯಂತ ಸೂಕ್ತ ಉದಾಹರಣೆಗಳ ಮೂಲಕ ಮನುಷ್ಯ ಹೇಗೆ ಬೆಳಕನ್ನು ಕಾಣಬೇಕು ಎನ್ನುವುದನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಪ್ರಕಾಶವಿಲ್ಲದಂತಹ ವಸ್ತುಗಳನ್ನು ನೋಡಬೇಕಾದರೆ ಅದರ ಮೇಲೆ ಬೆಳಕನ್ನು ಚೆಲ್ಲಬೇಕು, ಆಗ ಅದು ಕಾಣುತ್ತದೆ ಎನ್ನುತ್ತಾರೆ. ಆದರೆ ಯಾವ ವಸ್ತುವಿನಲ್ಲಿ ತನ್ನದೇ ಆದಂತಹ ಸ್ವಂತ ಬೆಳಕಿರುತ್ತದೆಯೋ ಅದು ಸ್ವಯಂ ಪ್ರಕಾಶಿತಗೊಂಡು ತನ್ನನ್ನು ತಾನೇ ತೋರುತ್ತದೆ ಎನ್ನುತ್ತಾರೆ. ಹೌದಲ್ಲವೇ? ಅದನ್ನೇ ಅವರು ಹೇಳುತ್ತಾರೆ, ಚಂದ್ರನನ್ನು ಕಾಣಬೇಕಾದರೆ ಚಂದ್ರನ ಬೆಳಕು ಸಾಕು, ಸೂರ್ಯನನ್ನು ನೋಡಲು ಸೂರ್ಯನ ಪ್ರಕಾಶವೇ ಸಾಕು, ದೀಪವನ್ನು ನೋಡಲು ದೀಪದ ಬೆಳಕು ಸಾಕು ಎನ್ನುತ್ತಾರೆ. ಹಾಗೆಯೇ ಜೀವಾತ್ಮನು ತನ್ನನ್ನು ತಾನು ನೋಡಲು ಅವನ ಆತ್ಮದ ಬೆಳಕೇ ಸಾಕು. ಹೀಗೆ ತನ್ನ ಬೆಳಕಿನಲ್ಲಿ ತನ್ನನ್ನು ಕಂಡುದಾದರೆ ಅದುವೇ ಪರಮಾತ್ಮನನ್ನು ಕಂಡಂತೆ ಎನ್ನುತ್ತಾರೆ ಚಂದಿಮರಸರು. ತುಂಬ ವಿಚಾರಧಾರೆ, ಬಹಳ ಚೆನ್ನಾಗಿದೆ. ಹೀಗೆ ಯಾರು ತನ್ನಲ್ಲಿನ ಆಧ್ಯಾತ್ಮಿಕ ಬೆಳಕನ್ನು ಹೆಚ್ಚಿಸಿಕೊಂಡು ತನ್ನೊಳಗಿನ ಪರಶಿವ ಸ್ವರೂಪವನ್ನು ಕಾಣುವಂಥವನಾಗಬೇಕು ಎನ್ನುವುದು ಚಂದಿಮರಸರ ವಿಚಾರಧಾರೆಯಾಗಿದೆ. ನಿಜವಾಗಲೂ ಚಂದಿಮರಸರು ತಿಳಿಸಿರುವಂತಹ ವಿಷಯ ಅತ್ಯಂತ ಸೂಕ್ಷ್ಮವೂ

ಸ್ಪಷ್ಟವೂ ಆಗಿದೆ. ಚಂದಿಮರಸರು ಒಂದೆಡೆ ಒಂದು ಅದ್ಭುತವಾದ ವಚನವನ್ನು ಬರೆದಿದ್ದಾರೆ. ಮನುಷ್ಯ ಇಹಲೋಕವೆಂಬುದು ಪರಲೋಕವೆಂಬುದು ಬೇರೆ ಎಂದು ಏಳಾಗಿ ಭಾವಿಸಿದ್ದಾನೆ ಎನ್ನುತ್ತಾರೆ. ಆದರೆ ಭಕ್ತನಾದವನಿಗೆ ಅವೆರಡು ಒಂದೇ ಎನ್ನುವುದನ್ನು ತಮ್ಮ ವಚನದಲ್ಲಿ ಸುಂದರವಾದಂತಹ ಉದಾಹರಣೆಯ ಮೂಲಕ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ವಚನ ಹೀಗಿದೆ, ಬಹಳ ಚೆನ್ನಾಗಿದೆ, ಕೇಳಿಸಿಕೊಳ್ಳೋಣ. ಇಹ ಪರವೆಂಬ ಇದ್ದೆಸೆಯಾಗಿರ್ದನ ಪರಿ ಹೊಸತು ನೋಡ, ನೆಯ್ಯಿ ಹತ್ತದ ನಾಲಿಗೆಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ ಆಲಿಯಂತೆ ಇರ್ದೆನಯ್ಯ. ಸಿಂಹಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ ಆಚರಿಸುತ್ತ ಆಚರಿಸುತ್ತ ಆಚರಿಸುತ್ತಿದ್ದೆ ನೋಡಯ್ಯ, ಆಚರಿಸುತ್ತಿದ್ದೆ ನೋಡಯ್ಯ. ವಚನ ಅತ್ಯಂತ ಶ್ರೇಷ್ಠವಾಗಿದೆ. ಅವರು ಹೇಳುತ್ತಾರೆ, ದಾನಾದಿ ಒಳ್ಳೆಯ ಕೆಲಸ ಮಾಡುವುದರಿಂದ ಪುಣ್ಯ ಪ್ರಾಪ್ತವಾಗಿ ಸ್ವರ್ಗಾದಿ ಲೋಕಗಳು ದೊರಕುತ್ತವೆಂಬುದು ಎಲ್ಲರ ಭಾವನೆ ಮತ್ತು ತಿಳುವಳಿಕೆ. ಹಾಗಾಗಿ ಇಹಲೋಕ ಬೇರೆ ಪರಲೋಕ ಬೇರೆ ಎನ್ನುವುದು ಸಾಮಾನ್ಯವಾದಂತಹ ಮನುಜನ ಅಭಿಪ್ರಾಯವಾಗಿದೆ. ಆದರೆ ಶರಣರ ದೃಷ್ಟಿಯಲ್ಲಿ ಇಹ ಮತ್ತು ಪರ ಎರಡೂ ಇಲ್ಲಿಯೇ ಇದೆ ಎನ್ನುತ್ತಾರೆ, ಅದು ಬೇರೆ ಬೇರೆ ಎಲ್ಲ ಎನ್ನುತ್ತಾರೆ. ಅದಕ್ಕೆ ಚಂದಿಮರಸರು ಕೊಡುವಂತಹ ಉದಾಹರಣೆಗಳು ಬಹಳ ಚೆನ್ನಾಗಿದೆ, ಮಾರ್ಮಿಕವಾಗಿಯೂ ಇದೆ. ಅವರು ಹೇಳುತ್ತಾರೆ, ಕೈ ಬಾಯಿಗಳಿಗೆ ಅಂಟಿಕೊಳ್ಳುವುದು ಜಿಡ್ಡಿನ ಪದಾರ್ಥದ ಗುಣಧರ್ಮ. ಆದರೆ ಆ ಜಿಡ್ಡಿನ ಪದಾರ್ಥದೊಂದಿಗೆ ಯಾವಾಗಲೂ ವ್ಯವಹರಿಸುವಂತಹ ನಾಲಿಗೆ ಅದನ್ನು ಅಂಟಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ, ಹೌದಲ್ಲವೇ? ಹಾಗೆಯೇ ಪ್ರತಿ ಪದಾರ್ಥಗಳ ಮೇಲೆ ಕುಳಿತುಕೊಳ್ಳುವುದು ಧೂಳಿನ ಗುಣಧರ್ಮ. ಆದರೆ ಗಾಳಿಯು ಯಾವಾಗಲೂ ಕೂಡ ಧೂಳಿನ ಜೊತೆಗೇ ಇರುತ್ತದೆ. ಆದರೂ ಕೂಡ ಆ ಧೂಳನ್ನು ತನ್ನೊಳಗೆ ಅದು ಲೇಪಿಸಿಕೊಳ್ಳುವುದಿಲ್ಲ, ಸೇರಿಸಿಕೊಳ್ಳುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ ಎನ್ನುತ್ತಾರೆ, ಹೌದಲ್ಲವೇ? ಎಂತಹ ವಿಚಾರ! ಅದೇ ರೀತಿ ಕಣ್ಣಿಗೆ ಹಾಕಿದಂತಹ ಕಾಡಿಗೆ ರೆಪ್ಪೆ ಕೂದಲುಗಳಿಗೆ ತಗಲುವುದು, ಅದು ಕಾಡಿಗೆಯ ಗುಣಧರ್ಮ. ಆದರೆ ರೆಪ್ಪೆಗಳ ನಡುವೆ ಓಡಾಡುವಂತಹ ಕಣ್ಣಿನ ಗುಡ್ಡೆಯು ಕಾಡಿಗೆಯನ್ನು ಒಂದಿನಿತೂ ತಗಲಿಸಿಕೊಳ್ಳುವುದಿಲ್ಲ, ಅಂಟಿಸಿಕೊಳ್ಳುವುದಿಲ್ಲ. ಹೀಗೆ ನಾಲಿಗೆ, ಗಾಳಿ ಮತ್ತು ಕಣ್ಣು ಅನುಕ್ರಮವಾಗಿ ಜಿಡ್ಡು, ಧೂಳು ಮತ್ತು ಕಾಡಿಗೆಯ ಸಹವಾಸವಿಲ್ಲದೆ ಸದಾ ಅದರ ಜೊತೆಗೆ ಇದ್ದರೂ ಕೂಡ ಅವುಗಳಿಂದ ನಿರ್ಲಿಪ್ತವಾಗಿರುತ್ತವೆ ಎನ್ನುತ್ತಾರೆ ಚಂದಿಮರಸರು. ಎಂತಹ ಉದಾಹರಣೆಗಳು ಇದೆ, ಇವುಗಳ ವೈಶಿಷ್ಟ್ಯವಾಗಿದೆ. ಅದೇ ರೀತಿ ಭಕ್ತನಾದವನು ಈ ಪ್ರಪಂಚದಲ್ಲಿನ ವಿಷಯ ವಾಸನೆಗಳ ಕೂಡ ಸದಾ ಇದ್ದರೂ ಅವುಗಳಿಗೆ ಅಂಟಿಕೊಳ್ಳದೇ ಇರಬಲ್ಲ ಇರುತ್ತಾನೆ. ಭಕ್ತನಿಗೆ ಎಲ್ಲರಂತೆ ಸಂಸಾರವಿರುತ್ತದೆ. ಮನೆ, ಮಕ್ಕಳು, ಆಸ್ತಿ ಪಾಸ್ತಿ, ಅಧಿಕಾರ ಅಂತಸ್ತು ಎಲ್ಲವೂ ಇರುತ್ತದೆ. ಅದೇ ರೀತಿ ಮಾನ ಅಪಮಾನಗಳು ಕೂಡ ಇರುತ್ತವೆ. ಇವೆಲ್ಲವೂ ಇದ್ದರೂ ಕೂಡ ಹೇಗೆ ನಾಲಿಗೆ, ಗಾಳಿ, ಕಣ್ಣು ತಮ್ಮೊಡನೆ ಇರುವಂತಹ ಜಿಡ್ಡು, ಧೂಳು, ಕಾಡಿಗೆಯನ್ನು ಹೇಗೆ ಅಂಟಿಸಿಕೊಳ್ಳುವುದಲ್ಲವೋ ಹಾಗೆಯೇ ಪ್ರಪಂಚದೊಳಗಿದ್ದು ಪರಮಾರ್ಥ ಸುಖವನ್ನು ಅನುಭವಿಸುತ್ತಾ ಇಹ ಪರವೆರಡನ್ನು ಇಲ್ಲೇ ಕಾಣುತ್ತಾ ಆನಂದದಲ್ಲಿ ಇರುತ್ತಾನೆ ನಮ್ಮ ಶರಣ ಎಂದು ಬಿಡುತ್ತಾರೆ. ಹೀಗೆ ಚಂದಿಮರಸರ ಚಿಂತನೆ ನಿಜವಾಗಲು ಬಹಳ ವಿಶೇಷವಾಗಿದೆ. ಇಂತಹ ಚಿಂತನೆಯನ್ನು ಅರಿತು ಅತ್ತ ಕಡೆಗೆ ಸಾಕಬಹುದು ಎನ್ನುವುದನ್ನು ನಾವೆಲ್ಲರೂ ಮರೆಯಲೇಬಾರದು. ಒಂದೆಡೆ ಚಂದಿಮರಸರು ಬ್ರಹ್ಮಾಂಡ ಉದಯದ ಬಗೆಗಿನ ಸೂಕ್ಷ್ಮವಾದಂತಹ ವಿಚಾರಗಳನ್ನು ತಮ್ಮ ಒಂದು ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ವಚನ ಹೀಗಿದೆ, ಏನೆಂದು ಎನಲಿಲ್ಲದ ಮಹಾಗಣವು ತನ್ನ ಲೀಲೆಯಿಂದ ತಾನೇ ಸ್ವಯಂ ಲಿಂಗವಾಯಿತು. ಆ ಲಿಂಗದಿಂದ ಆಯಿತು ಶಿವ ಶಕ್ತಾತ್ಮಕ. ಆ ಶಿವಶಕ್ತ ಆತ್ಮಕದಿಂದ ಆದುದು ಆತ್ಮ, ಆತ್ಮನಿಂದ ಆದುದು ಆಕಾಶ, ಆಕಾಶದಿಂದ ಆದುದು ವಾಯು, ವಾಯುವಿನಿಂದ ಆದುದು ಅಗ್ನಿ, ಅಗ್ನಿಯಿಂದ ಆದುದು ಅಪ್ಪು, ಅಪ್ಪುವಿನಿಂದ ಆದುದು ಪೃಥ್ವಿ, ಪೃಥ್ವಿಯಿಂದ ಆದುದು ಸಕಲ ಜೀವವೆಲ್ಲ. ಇವೆಲ್ಲ ನಿಮ್ಮ ನೆನಹು ಮಾತ್ರವಿಂದ ಆದುದು ಸಿಂಹಲಿಗೆಯ ಚನರಾಮ, ಸಿಂಹಲಿಗೆಯ

ರಾಮ, ಇಲ್ಲಿ ಚಂದೆಮರರಸರು ಬ್ರಹ್ಮಾಂಡದಲ್ಲಿನ ಸೃಷ್ಟಿ ಹೇಗೆ ಆಯಿತು ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿಕೊಟ್ಟಿದ್ದಾರೆ. ಅವರು ಹೇಳುತ್ತಾರೆ, ಆದಿಯಲ್ಲಿ ಪರವಸ್ತುವಾದಂತಹ ಪರಶಿವನ ಶಕ್ತಿ ಮಾತ್ರವಿತ್ತು ಎನ್ನುತ್ತಾರೆ. ಅದಕ್ಕೆ ನಾಮರೂಪವಿರಲಿಲ್ಲ, ಅದು ತಾನೇ ತಾನಾಗಿತ್ತು. ಅಂತಹ ಪರಶಿವ ಶಕ್ತಿಗೆ ಏನು ಮಾಡಬೇಕೆನಿಸಿತು ಅದನ್ನೇ ಲೀಲೆ ಎನ್ನಲಾಗಿದೆ. ಆ ಶಕ್ತಿಯೇ ಮಹಾಘನಲಿಂಗವಾಗಿತ್ತು. ಆ ಲಿಂಗದಿಂದ ಶಿವ ಮತ್ತು ಶಕ್ತಿಯರ ಬಿಡುಗಡೆಯಾಯಿತು. ಶಿವ ಕಾರಣನಾದರೆ ಶಕ್ತಿ ಕರ್ತೃವಾದಳು, ಶಿವ ಅಂತರ್ಮುಖನಾದರೆ ಶಕ್ತಿ ಬಹಿರ್ಮುಖಿಯಾದಳು. ಅಲ್ಲಿಂದ ಸೃಷ್ಟಿಯ ಪ್ರಾರಂಭವಾಯಿತು ಎನ್ನುತ್ತಾರೆ. ಅವರಿಬ್ಬರ ಶಕ್ತಿಯ ಮಿಲನದಿಂದ ಮೊದಲಿಗೆ ಆತ್ಮ ಉದಯವಾಯಿತು. ಇದು ಸರ್ವವ್ಯಾಪಕ ಶಕ್ತಿ ಎನ್ನುತ್ತಾರೆ. ಈ ಶಕ್ತಿಯಿಂದಲೇ ಮುಂದೆ ಪಂಚಭೂತಗಳಾದಂತಹ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಇವು ಒಂದರಿಂದ ಒಂದೊಂದು ಜನಿಸಿದವು ಎನ್ನುತ್ತಾರೆ. ನಮಗೆ ಈಗ ಪ್ರಪಂಚದಲ್ಲಿ ಕಾಣುವಂತಹ ಸಚರಾಚರವೆಲ್ಲವೂ ಕೂಡ ಪಂಚಭೂತಗಳಿಂದಲೇ ನಿರ್ಮಾಣವಾಗಿವೆ. ಹೀಗೆ ಮಹಾಗಣಲಿಂಗದ ವಿಕಸಿತ ರೂಪವೇ ಈ ಪ್ರಪಂಚ ಎನ್ನುತ್ತಾರೆ ಚಂದಿಮರಸರು. ಹೀಗೆ ಈ ಪ್ರಪಂಚ ನಿರ್ಮಾಣವಾದ ಬಗ್ಗೆ ಚಂದಿಮರಸರು ಬಹಳ ಸರಳವಾಗಿ ತಿಳಿಸಿದ್ದಾರೆ. ಶರಣರ ವಿಶೇಷ ಆನುಭಾವಿಕ ಶಕ್ತಿಯನ್ನ ಇದು ತೋರ್ಪಡಿಸುತ್ತದೆ. ಚಂದಿಮರಸರು ದೇವನನ್ನು ನೋಡಲು ಎಲ್ಲಿಯೂ ಹೋಗಬೇಕಾಗಿಲ್ಲ, ಅವನು ನಮ್ಮೊಳಗೆ ಇದ್ದಾನೆ ಎನ್ನುತ್ತಾರೆ. ಇದರ ಸಂಬಂಧ ಅನೇಕ ವಚನಗಳನ್ನು ಅವರು ಬರೆದಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದು ವಚನವನ್ನು ಗಮನಿಸೋಣ. ಕವಿ, ಗಮಕಿ, ವಾದಿ, ವಾಗ್ಮಿ ಎಂಬುವರ ಮಾತಿಂಗಿಲ್ಲ, ಶಾಸ್ತ್ರಿಕರ ಶಾಸ್ತ್ರಕ್ಕಿಲ್ಲ, ತರ್ಕಿಗಳ ತರ್ಕಕ್ಕಿಲ್ಲ, ಶಬ್ದಿಕರ ಶಬ್ದ ನೆರೆಯದ ತೋರುವಡೆ ವಿಷಯವಾಗಿರದು ಅರಿವಡೆ ಅತರ್ಕ್ಯ. ಅದು ನಿನ್ನಲ್ಲಿಯೇ ಇದೆ ನೋಡ ಸಿಂಹಲಿಗೆಯ ಚನ್ನರಾಮ, ಸಿಂಹಲಿಗೆಯ ಚನ್ನರಾಮ. ಹೀಗೆ ಚಂದಿಮರಸರು ಪರಮಾತ್ಮನು ತನ್ನಲ್ಲಿಯೇ ಇದ್ದಾನೆ, ಅವನನ್ನು ನೋಡಲಿಕ್ಕೆ ಎಲ್ಲಿಯೂ ಹೋಗಬೇಕಾಗಿಲ್ಲ, ಹುಡುಕಬೇಕಾಗಿಲ್ಲ, ಯಾವ ಸಾಧನವನ್ನು ಕೂಡ ಬಳಸಬೇಕಾದುದಿಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಕವಿಗಳು ಕಾವ್ಯಗಳನ್ನು ರಚಿಸುತ್ತಾರೆ, ಅಲ್ಲಿ ದೇವರ ಸಾಕಾರ ಮತ್ತು ನಿರಾಕಾರ ರೂಪವನ್ನು ಬಣ್ಣಿಸುತ್ತಾರೆ. ಗಮಕಿಗಳು ಆ ರಚನೆಯನ್ನು ಎತ್ತಿಕೊಂಡು ತಮ್ಮ ಸುಮಧುರವಾದ ಕಂಠದಲ್ಲಿ ರಾಗ ಆಲಾಪಗಳೊಡನೆ ಅಳವಡಿಸಿಕೊಂಡು ಸುಷ್ಠಾವ್ಯವಾಗಿ ಹಾಡುತ್ತಾರೆ. ಹಾಗೆಯೇ ವಾದಿಗಳು ತಮ್ಮ ಬುದ್ಧಿಯ ಚಾಕಚಕ್ಯತೆಯನ್ನು ಉಪಯೋಗಿಸಿ ಪರಮಾತ್ಮನ ಸ್ವರೂಪವನ್ನು ತಮಗೆ ಅನ್ನಿಸಿದ ಹಾಗೆ ವರ್ಣಿಸುತ್ತಾರೆ. ಇವುಗಳೆಲ್ಲ ಕೇವಲ ಮಾತಿನ ಸಾಹಿತ್ಯದ ಕಸರತ್ತು ಮಾತ್ರ ಎನ್ನುತ್ತಾರೆ ಚಂದಿಮರಸರು. ಆದರೆ ಪರಮಾತ್ಮ ಮಾತು ಮನಗಳಿಂದ ಅತ್ತತ್ತ ಇದ್ದಾನೆ ಎನ್ನುತ್ತಾರೆ. ಹಾಗಾಗಿ ಶಾಸ್ತ್ರಿಗಳ ಶಾಸ್ತ್ರಕ್ಕೆ, ತರ್ಕಿಗಳ ಶಬ್ದ ಜಾಲಕ್ಕೆ ಅವನು ನಿಲುಕುವುದಿಲ್ಲ ಎನ್ನುತ್ತಾರೆ ಚಂದಿಮರಸರು. ಯಾರು ತನ್ನನ್ನು ತಾನು ತಿಳಿದುಕೊಂಡು ಪರಮಾತ್ಮ ತನ್ನಲ್ಲಿಯೇ ಇದ್ದಾನೆ ಎಂದು ಅರಿಯುವರೋ ಅವನಲ್ಲಿ ಪರಮಾತ್ಮ ಇರುತ್ತಾನೆ ಎನ್ನುತ್ತಾರೆ. ಅದನ್ನೇ ತತ್ವಂ ಅಸಿ ಎನ್ನುವಂತಹ ಮಹಾವಾಕ್ಯದಲ್ಲಿ ಹೇಳಿದ್ದಾಗಿದೆ, ಸಾರಲಾಗಿದೆ. ಹೀಗೆ ಚಂದಿಮರಸರು ಪರಮಾತ್ಮ ಮಾತು, ಶಾಸ್ತ್ರ, ತರ್ಕ ಹೀಗೆ ಇವುಗಳನ್ನು ಮೀರಿ ಶುದ್ಧ ಆತ್ಮಕ್ಕೆ ಮಾತ್ರ ಕಾಣುತ್ತಾನೆ ಎನ್ನುತ್ತಾರೆ. ಚಂದಿಮರಸರು ಒಂದೆಡೆ ಹೇಳುತ್ತಾರೆ, ಯಾರು ಜ್ಞಾನಿಯಾಗಿರುತ್ತಾನೆಯೋ ಅವನು ಅಜ್ಞಾನಿಗಳ ಲೋಪದೋಷಗಳನ್ನು ಎಣಿಸುವುದಿಲ್ಲ ಎನ್ನುತ್ತಾರೆ. ವಚನ ಹೀಗಿದೆ, ಕುರುಡ ಕಾಣನೆಂದು, ಕಿವುಡ ಕೇಳನೆಂದು, ಎಳವ ಹರಿಯನೆಂದು, ಮರುಳ ಬೈದನೆಂದು, ಪಿಶಾಚಿ ಹೊಯ್ದನೆಂದು ಮನುಕತ ಬಡುವರೇ ಹೇಳ. ತಾನರಿವುಳ್ಳಾತ ತತ್ವವನ್ನ ಅರಿಯದವರಲ್ಲಿ ಗುಣದೋಷವನ್ನು ಅರಸುವರೆ ಹೇಳ ಸಿಂಹಲಿಗೆಯ ಚನ್ನಮ್ಮ ರಾಮ, ಸಿಂಹಲಿಗೆಯ

ಚನ್ನರಾಮ, ಚಂದೆ ಮಹಾರಾಷ್ಟ್ರ ವಿಜಯ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ನೋಡುವುದು ಕಣ್ಣಿನ ಧರ್ಮ, ಕೇಳುವುದು ಕಿವಿಯ ಧರ್ಮ, ನಡೆಯುವುದು ಕಾಲಿನ ಧರ್ಮ. ಕುರುಡನಾದವನು ಕಾಣಿಸುತ್ತಿಲ್ಲವೆಂದರೆ ಹೇಗೆ, ಕಿವುಡನಾದವನು ಕೇಳಿಸುತ್ತಿಲ್ಲವೆಂದರೆ ಹೇಗೆ, ಎಳವಾದನಾದವನು ನಡೆಯಲಾಗುತ್ತಿಲ್ಲವೆಂದರೆ ಹೇಗೆ? ಅವರನ್ನು ಯಾರೂ ಕೂಡ ಪರಿಗಣಿಸುವುದಿಲ್ಲ, ಅದುವೂ ಅವುಗಳ ಧರ್ಮ. ಅವರ ಬಗ್ಗೆ ಉದಾಸೀನ ಭಾವ ತಳೆಯಲಾಗುವುದು. ಅದರಂತೆ ಹುಚ್ಚನಿಗೆ ಬಯ್ಯಬೇಕು, ಬಯ್ಯಬಾರದು ಎನ್ನುವ ಪರಿಜ್ಞಾನವಿರುವುದಿಲ್ಲ. ಹುಚ್ಚ ಬೈದರೆ ಯಾರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಅದೇ ರೀತಿ ದೆವ್ವ ಹಿಡಿದವನು ಯಾರ ಮೇಲಾದರೂ ಕೈಯೆತ್ತು ಹೊಡೆದರೆ ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಇದು ಸಹಜವಾದ ವಿಚಾರ ಎನ್ನುತ್ತಾರೆ ಚಂದಮರಸರು. ಅದೇ ರೀತಿ ತಿಳಿದವರಲ್ಲಿ ಮಾತ್ರ ಕುಂದು ಕೊರತೆಗಳನ್ನು ಹುಡುಕಬೇಕೇ ಹೊರತು ತಿಳಿಯದರವರಲ್ಲಿ ಅಲ್ಲ ಎನ್ನುತ್ತಾರೆ ಚಂದಮರಸರು. ನಿಜವಲ್ಲವೇ? ಒಂದು ವೇಳೆ ತತ್ವಜ್ಞಾನಿಯಾದವನು ತತ್ವವನ್ನು ಅರಿಯದವರಲ್ಲಿ ಗುಣದೋಷಗಳನ್ನು ಅರಸಿದ್ದೇ ಆದರೆ ಅದು ಅವನ ಜ್ಞಾನಕ್ಕೆ ಕುಂದು ತರುತ್ತದೆ ಎನ್ನುತ್ತಾರೆ ಚಂದಮರಸರು. ಹಾಗಾಗಿ ಯಾರು ಯಾರೊಡನೆ ಹೇಗಿರಬೇಕು ಎನ್ನುವುದನ್ನು ಮನುಷ್ಯ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಸಾಗಬೇಕು. ಆಗ ಮಾತ್ರ ಮನುಷ್ಯನ ಘನ ವ್ಯಕ್ತಿತ್ವ ಉಳಿಯುತ್ತದೆ, ಇಲ್ಲವಾದರೆ ಅವನ ವ್ಯಕ್ತಿತ್ವ ಹಾಳಾಗುತ್ತದೆ ಎನ್ನುತ್ತಾರೆ ಚಂದಮರಸರು. ಹೀಗೆ ಅನೇಕ ಉದಾಹರಣೆಗಳ ಮೂಲಕ ಮನುಷ್ಯ ಯಾರೊಡನೆ ಹೇಗೆ ವರ್ತಿಸಬೇಕು, ಹೇಗೆ ವರ್ತಿಸಿದರೆ ಅವನು ಮನುಷ್ಯನಾಗಿ ಇರುತ್ತಾನೆ, ಇಲ್ಲವಾದಲ್ಲಿ ಅವನು ಮನುಷ್ಯನಾಗಿರಲು ಸಾಧ್ಯವಿಲ್ಲ ಎನ್ನುವಂತಹ ವಿಚಾರಗಳನ್ನು ಬಹಳ ಸುಂದರವಾದಂತಹ ಅತ್ಯಂತ ಸೂಕ್ಷ್ಮವಾದಂತಹ ಉದಾಹರಣೆಗಳ ಮೂಲಕ ನಮಗೆ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ. ಹೀಗೆ ಚಂದಮರಸರು ಬಹಳ ಸುಂದರವಾದಂತಹ ಚಿಂತನೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಇಂತಹ ಚಿಂತನೆಗಳನ್ನು ಸಮಯ ಸಿಕ್ಕಾಗ ಓದೋಣ, ಓದಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ, ಹೆಚ್ಚಿಸಿಕೊಂಡು ಬದುಕನ್ನು ಹಸನು ಮಾಡಿಕೊಳ್ಳೋಣ ಎನ್ನುವಂತಹ ಮಾತನ್ನು ತಿಳಿಸುತ್ತಾ ಇವತ್ತಿನ ಶರಣರ ಚಿಂತನೆಯನ್ನು ಮುಕ್ತಾಯಗೊಳಿಸುತ್ತಾ ಇದ್ದೇನೆ. ಮುಂದಿನ ವಿಷಯದಲ್ಲಿ ನಾವು ಕಾಣೋಣ ಎನ್ನುವಂತಹ ವಿಷಯವನ್ನು ಹೇಳುತ್ತಾ ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.

0: ಕೇಳುಗರೆ, ಇದುವರೆಗೂ ವಚನವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸೀತಾ. ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 13ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ದೈವೀ ಸ್ವಭಾವವನ್ನು ಆಶ್ರಯಿಸಿರುವಂತಹ ಮಹಾತ್ಮರು ಸರ್ವಭೂತಗಳಿಗೆ ಕಾರಣನೂ ಅವ್ಯಯನೂ ಆಗಿರುವ ನನ್ನನ್ನು ಅನನ್ಯ ಮನಸ್ಕರಾಗಿ ಭಜಿಸುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಆ ಮೂಲಕ ನಾವು ಎಸಗಿರುವಂತಹ ಕರ್ಮಗಳು ಆ ಕರ್ಮಫಲದ ರೀತಿಯಲ್ಲಿ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುತ್ತವೆ. ಈ ವಾಸನೆಗಳು ಅಥವಾ ಆಸೆ ಆಕಾಂಕ್ಷೆಗಳೇನಿದೆ, ಮುಂದೆ ಆ ಇಂದು ನಾವು ಮಾಡುವಂತಹ ಆಸೆ ಆಕಾಂಕ್ಷೆಗಳು ಮುಂದೆ ಅದು ನಾವು ಮಾಡುವ ಕರ್ಮವನ್ನು ನಿಗದಿಪಡಿಸುತ್ತವೆ. ಹೀಗೆ ಕೆಟ್ಟ ಉದ್ದೇಶದಿಂದ ಮಾಡುವ ಕರ್ಮಗಳು ಕೆಟ್ಟ ರೀತಿಯ ವಾಸನೆಗಳನ್ನೇ ಉತ್ಪತ್ತಿ ಮಾಡುವುದರಿಂದ ಮತ್ತೆ ಅವುಗಳು ಕೆಟ್ಟ ಕರ್ಮಗಳನ್ನೇ ಮಾಡುವಂತೆ ಪ್ರಚೋದಿಸುತ್ತವೆ. ಈ ರೀತಿಯ ಮನೋಭಾವದಿಂದ ಇರುವವರನ್ನು ರಾಕ್ಷಸನೆಂದಲ್ಲದೆ ಇನ್ಯಾವ ಹೆಸರಿನಿಂದ ತಾನೇ ಕರೆಯಬೇಕು ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸಿದ್ರೆ, ಇದೆಲ್ಲದಕ್ಕೂ ವಿರುದ್ಧವಾಗಿ ಈ 13ನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಇದು ಸಜ್ಜನರು ಬಾಳುವ ರೀತಿ. ಈ ರೀತಿಯ ವಿವರಣೆಯಿಂದ ಸಾಧಕರಿಗೆ ತಾವು ಹೇಗೆ ಬಾಳಬೇಕು ಎಂಬುದನ್ನ ಸ್ಪಷ್ಟವಾಗಿ ತೋರಿಸಿದಂತೆ ಆಗ್ತಾ ಇದೆ. ಮಹಾತ್ಮರು ಆತ್ಮನ ಅವ್ಯಯ ಸ್ವರೂಪವನ್ನ ತಿಳಿದವರಾಗಿ ಅನನ್ಯ ಭಕ್ತಿಯಿಂದ ಆತ್ಮನನ್ನೇ ಭಜಿಸುವ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಎಲ್ಲ ಜೀವರಾಶಿಗಳಿಗೆ ಪರಮಾತ್ಮನೇ ಆಶ್ರಯದಾತ ಎಂಬುದು ಅವನಿಗೆ ತಿಳಿದಿರುತ್ತದೆ. ಎಲ್ಲ ಮಣ್ಣಿನ ಮಡಕೆಗಳಲ್ಲೂ ಮಣ್ಣೆನ್ನುವುದು ಸತ್ಯ ಎಂಬ ಜ್ಞಾನವನ್ನ ಪಡೆದವನು ಮಡಕೆಗಳನ್ನು ನೋಡುವಾಗ ಮಣ್ಣನ್ನು ಮರೆಯುವಂತಿಲ್ಲ. ಅದೇ ರೀತಿ ಪರಮಾತ್ಮನನ್ನು ಎಲ್ಲ ಜೀವರಾಶಿಗಳಿಗೆ ಆಶ್ರಯದಾತನು ಎಂಬುದನ್ನ ತಿಳಿದ ಮಹಾತ್ಮರು ಎಲ್ಲ ಜೀವರಾಶಿಗಳನ್ನೂ ಕೂಡ ಪರಮಾತ್ಮನ ಭಾವವೆಂದೇ ಪರಿಗಣಿಸುತ್ತಾರೆ. ಇದಕ್ಕಿಂತ ಹೆಚ್ಚಿನ ಸಮಾಜವಾದ ಇನ್ನೆಲ್ಲಿದೆ ಹೇಳಿ? ಈ ಸತ್ಯ ಸಂಗತಿಯನ್ನ ಗ್ರಹಿಸಲು ಆಧುನಿಕ ಜನತೆ ಸಿದ್ಧರಿಲ್ಲವಾದರೆ ಅದಕ್ಕೆ ಕಾರಣ ಅವರಲ್ಲಿರುವ ಆಸುರಿ ಪ್ರವೃತ್ತಿಯೇ ಆಗಿದೆ. ಹಾಗಾಗಿ ಪ್ರಕೃತಿಯಲ್ಲಿ ಆಸುರಿ ಸ್ವಭಾವ ಮತ್ತು ದೈವಿ ಸ್ವಭಾವ ಎಂಬಂತೆ ಎರಡು ಇವೆ. ಆಸುರಿ ಸ್ವಭಾವ ಅಜ್ಞಾನದಿಂದ ಕೂಡಿದ್ದು, ಅದು ಪ್ರಪಂಚಕ್ಕೆ ನಮ್ಮನ್ನು ಕಟ್ಟಿಹಾಕುವುದು, ಕಣ್ಣ ಮುಂದೆ ಇರುವುದು ಈಗಿರುವುದು ಇದೇ ಸತ್ಯವೆಂಬಂತೆ ನಮಗೆ ಕಾಣುವುದು. ದೈವಿ ಸ್ವಭಾವವಾದರೂ ನಮಗೆ ಹಾಕಿದ ಕಟ್ಟನ್ನ ಬಿಡಿಸುವುದು. ಗಹನವಾದ ಸೂಕ್ಷ್ಮ ಆಧ್ಯಾತ್ಮಿಕ ಸತ್ಯಗಳು ನಮಗೆ ಕಾಣುವಂತೆ ಮಾಡುವುದು. ಈ ಸ್ವಭಾವ ನಮ್ಮನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವುದು. ಮಹಾತ್ಮರು ಈ ಸ್ವಭಾವವನ್ನ ಆಶ್ರಯಿಸುವರು. ಅದೇ ಗಾಳಿ ದೋಣಿಯನ್ನ ನೂಕಿಕೊಂಡು ಹೋಗುವಂತೆ ಜೀವಿಗಳನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು. ಈ ಪ್ರಪಂಚದಲ್ಲಿ ಯಾವಾಗಲೂ ಎರಡು ಶಕ್ತಿಗಳು ಕೆಲಸ ಮಾಡುತ್ತಿವೆ. ಈ ಪ್ರಪಂಚದಲ್ಲಿ ಒಂದು ಕಟ್ಟಿಹಾಕುವುದು, ಮತ್ತೊಂದು ಬಿಡಿಸುವುದು. ನಾವು ಯಾವುದನ್ನ ಆರಿಸಿಕೊಳ್ಳುತ್ತೇವೆಯೋ ಅದು ತನ್ನ ಧರ್ಮವನ್ನ ನಮ್ಮ ಮೇಲೆ ಬೀರುತ್ತದೆ. ಬೆಂಕಿ ಮುಟ್ಟಿದರೆ ಸುಡುತ್ತದೆ, ಹಿಮಗಡ್ಡೆ ಮುಟ್ಟಿದರೆ ಚಳಿಯಿಂದ ನಮ್ಮ ಕೈ ಕೊರೆಯುತ್ತದೆ. ಅವಕ್ಕೇನು ನಮ್ಮ ಮೇಲೆ ಕೋಪವಿಲ್ಲ, ಪ್ರೀತಿಯೂ ಇಲ್ಲ. ಅವುಗಳೆಲ್ಲ ತಮ್ಮ ತಮ್ಮ ಧರ್ಮಾನುಸಾರವಾಗಿ ನಮ್ಮ ಮೇಲೆ ವ್ಯವಹರಿಸುತ್ತವೆ. ಕಬ್ಬು ತಿಂದರೆ ಸಿಹಿಯಾಗಿರುತ್ತದೆ, ಮೆಣಸಿನಕಾಯಿ ತಿಂದರೆ ಖಾರವೆನಿಸುತ್ತದೆ. ಹಾಗೆಯೇ ಪ್ರಕೃತಿಯಲ್ಲಿರುವ ಆಸುರಿ ಗುಣ ಮತ್ತು ದೈವೀ ಗುಣ. ಅಜ್ಞಾನಿಗಳು ಆಸುರಿ ಗುಣವನ್ನ ಆರಿಸಿಕೊಂಡಿರುವವರು, ಅದಕ್ಕನುಸಾರವಾಗಿ ಜೀವನವನ್ನ ಸಾಗಿಸುತ್ತಿರುವವರು. ಮಹಾತ್ಮರು ದೈವೀ ಸ್ವಭಾವವನ್ನ ಆಶ್ರಯಿಸಿರುವರು. ಅವರಿಗೆ ಆಸುರಿ ಸ್ವಭಾವ ಏನು ಮಾಡುವುದು, ಯಾವ ರೀತಿ ಪರ್ಯವಸಾನವಾಗುವುದು ಎಂಬುದೆಲ್ಲ ಗೊತ್ತಿದೆ. ಆದ ಕಾರಣವೇ ಅದನ್ನ ಬಿಟ್ಟಿರುವರು. ದೈವೀ ಸ್ವಭಾವವನ್ನ ಆಶ್ರಯಿಸುವವರು ಜೀವನದಲ್ಲಿ ಉತ್ತಮವಾದ ಗುಣಗಳನ್ನ ರೂಢಿಸಿಕೊಂಡಿದ್ದಾರೆ. ಅವರ ಹೃದಯ ಶುದ್ಧವಾಗಿದೆ, ಚಿತ್ತ ಏಕಾಗ್ರವಾಗಿದೆ. ಈ ದೃಶ್ಯ ವಸ್ತುಗಳ ಹಿಂದೆ ಇರುವಂತಹ ವಿಶ್ವ ಚೈತನ್ಯ ಹೇಗೆ ಕೆಲಸ ಮಾಡುತ್ತಿದೆ ಎಂಬುದು ಅವರ ಅರಿವಿಗೆ ಬಂದಿದೆ. ಭಗವಂತ ಈ ಪ್ರಪಂಚದಲ್ಲಿ ಕಾಣುವ ಎಲ್ಲ ವಸ್ತುಗಳಿಗೂ ಕಾರಣ. ಅವನನ್ನು ಮೀರಿ ಯಾವುದೂ ಕೂಡ ಹೋಗಲಾರದು ಎಂಬುದನ್ನು ಹೃದಯದಲ್ಲಿ ಅನುಭವಿಸುತ್ತಿರುವವರು.

ಹಾಗಾಗಿ ಈ ಪ್ರಪಂಚದಲ್ಲಿರುವ ಭೂತಗಳೆಲ್ಲ ಬಂದಿರುವುದು ಭಗವಂತನಿಂದ. ಅವನಿಂದ ಬಂದಿರುವ ವಸ್ತುಗಳೆಲ್ಲ ಬದಲಾಯಿಸುತ್ತಲೇ ಇವೆ, ಬದಲಾವಣೆ ಎಂಬ ಚಕ್ರದಲ್ಲಿ ಸಿಕ್ಕಿ ಸುತ್ತುತ್ತಿವೆ. ಆದರೆ ಅವನು ಮಾತ್ರ ಬದಲಾಯಿಸುವುದಿಲ್ಲ. ಅದು ಅಕ್ಕಸಾಲಿಗನ ಹತ್ತಿರ ಇರುವ ಅಡಿಗಲ್ಲಿನಂತೆ. ಅಕ್ಕಸಾಲಿಗ ಬೆಳಿಗ್ಗಿನಿಂದ ಸಾಯಂಕಾಲದವರೆಗೆ ಅಡಿಗಲ್ಲಿನ ಮೇಲೆ ಹಲವು ವಸ್ತುಗಳನ್ನು ಇಟ್ಟು ಬಡಿದು ಬೇರೆ ಬೇರೆ ಆಕಾರಗಳನ್ನು ಬಿಡಿಸುತ್ತಿರುವನು. ಆದರೆ ಅಡಿಗಲ್ಲಾದರೂ ಯಾವಾಗಲೂ ಹಾಗೆಯೇ ಇರುವಂಥದ್ದು. ಬದಲಾವಣೆಗೆ ಆಧಾರ ಅಡಿಗಲ್ಲು, ಆದರೆ ಆ ಅಡಿಗಲ್ಲು ಬದಲಾವಣೆಗೆ ಒಳಪಡುವುದಿಲ್ಲ. ಇದನ್ನೇ ನಾವು ದೈವಿ ಸ್ವಭಾವದಿಂದ ಕೂಡಿದ ಮಹಾತ್ಮರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಇದೆಲ್ಲ ಬರೀ ಪುಸ್ತಕ ಜ್ಞಾನವಲ್ಲ, ವಿಚಾರದಿಂದ ಸಮರ್ಥಿಸಿದ್ದು ಮಾತ್ರವಲ್ಲ, ತಮ್ಮ ಅನುಭವದ ಮುಷ್ಟಿಗೆ ಸಿಕ್ಕಿದ ಸತ್ಯ. ಇದನ್ನು ಅರಿತವರು ಭಗವಂತನನ್ನ ಅನನ್ಯ ಮನಸ್ಸಿನಿಂದ ಭಜಿಸುವರು. ಅವರು ಎಲ್ಲವನ್ನೂ ಬಿಟ್ಟು ಭಗವಂತನ ಮೇಲೆಯೇ ಸದಾ ಮನಸ್ಸನ್ನೆಲ್ಲ ಇಟ್ಟಿರುವವರು. ಅವರ ಮನಸ್ಸು ಹೇಗೆ ನದಿಯು ಸಾಗರಕ್ಕೆ ಒಂದೇ ಸಮನಾಗಿ ಹರಿದುಕೊಂಡು ಹೋಗುತ್ತಿರೆಯೋ ಹಾಗೆ ಭಗವಂತನ ಕಡೆಗೆ ಹರಿದು ಹೋಗುತ್ತಿದೆ. ಕೆಲವು ಕಾಲ ಹರಿಯುವುದು, ಕೆಲವು ಕಾಲ ಹರಿಯದೇ ಇರುವುದಲ್ಲ, ಅದು ಸಾಧಾರಣ ಮನುಷ್ಯನ ಸ್ಥಿತಿ. ಆದರೆ ಅನನ್ಯ ಭಾವದಿಂದ ಕೂಡಿದವನು ಹಗಲು ರಾತ್ರಿ ಸುಖದಲ್ಲಿ ದುಃಖದಲ್ಲಿ ಲಾಭದಲ್ಲಿ ನಷ್ಟದಲ್ಲಿ ಎಲ್ಲ ಸಮಯದಲ್ಲಿಯೂ ಭಗವಂತನನ್ನು ಮರೆಯದೆ ಅವನನ್ನು ಕುರಿತು ಚಿಂತಿಸುತ್ತಿರುವನು. ಹಾಗೆ ಅವನನ್ನು ಕುರಿತು ಚಿಂತಿಸುವಾಗ ಬರೇ ಯಾಂತ್ರಿಕವಾಗಿ ಅವನನ್ನ ಚಿಂತಿಸುವುದಿಲ್ಲ, ನೀರಸವಾಗಿರುವುದೂ ಇಲ್ಲ. ಆದರೆ ಅವನನ್ನು ಭಕ್ತಿಯಿಂದ ತುಂಬಿ ತುಳುಕಾಡುತ್ತಾ ನೆನೆಯುತ್ತಿರುವರು. ಅವರ ಹೃದಯ ಭಕ್ತಿ ಎಂಬ ಜೇನಿನಿಂದ ಕೂಡಿದೆ. ಈ ಜೀವನದಲ್ಲಿ ಭಗವಂತ ಅಮೃತಮಯ. ಅವನನ್ನು ಕುರಿತು ಚಿಂತಿಸುವಾಗ ಇವನ ಹೃದಯವು ಅಮೃತದಿಂದ ತೊಟ್ಟಿಕ್ಕುತ್ತಿರುತ್ತದೆ. ಹಾಗಾಗಿ ಭಕ್ತರ ಹೃದಯ ಭಕ್ತಿ ಎಂಬ ಜೇನಿನಿಂದ ಕೂಡಿರುವಂತಹ ಈ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕರಗಿ ಹೋದರೆ ಕನಸು ಬದುಕಲಿಕೆ ಏನಿದೆಯೋ, ಕರಗಿ ಹೋದರೆ ಕನಸು ಬದುಕಲಿ

ಹಾಗಾಗಿ ರಾಗವಿದ್ದರೆ ಇಲ್ಲಿ ಲಹರಿ, ಲಹರಿ ಇದ್ದರೆ ಅದೇ ರಾಗ. ಬೆಳದಿಂಗಳ ಇರುಳಿನಲ್ಲಿ ಮೆಲ್ಲ ಮೆಲ್ಲನೆ ನಡೆದಾಗ, ಅಂದರೆ ಎಲ್ಲಿಯೋ ಒಂದು ಜ್ಞಾನದ ಸ್ವರೂಪ ನಮಗೆ ಕಾಣಿಸ್ತಾ ಇದೆ, ಜ್ಞಾನದ ಬೆಳಕು ಎಲ್ಲೋ ದೂರದಲ್ಲಿ ಬೆಳದಿಂಗಳ ರೀತಿ ಕಾಣ್ತಾ ಇದೆ ಅಂತಂದಾಗ ನಾವು ಹೆಜ್ಜೆಯನ್ನು ಮೆಲ್ಲ ಮೆಲ್ಲಗಾದರೂ ಇಡಬೇಕಂತೆ. ಆಗ ನಮ್ಮೆಲ್ಲ ಕನಸು ಸಾತ್ವಿಕ ಭಾವದಲ್ಲಿ ನನಸಾಗಲಿಕ್ಕೆ ಸಾಧ್ಯವಾಗುತ್ತೆ ಎಂಬುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ.

0: ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ನಕಲಿ ಔಷಧ ತಯಾರಿಕೆಯನ್ನು ಮಾರಾಟ ಮಾಡುವ ಜಾಲವನ್ನು ಮಟ್ಟ ಹಾಕಲು ಸೂಕ್ತ ಕಾನೂನು ಜಾರಿಯಾಗಬೇಕಾದರೆ ಅನಿವಾರ್ಯತೆ ಇದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ 5 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಗಳನ್ನು ಪತ್ತೆ ಹಚ್ಚಲಾಗಿದೆ. ಜನತೆಯ ಆರೋಗ್ಯದ ಮೇಲೆ ಚೆಲ್ಲಾಟವಾಡುವವರಿಗೆ ಕಠಿಣ ಶಿಕ್ಷೆಯಾಗಬೇಕಾದರೆ ಸೂಕ್ತ ಕಠಿಣ ಕಾನೂನಿನ ಅವಶ್ಯಕತೆ ಇದೆ ಎಂದು ಅವರು ಹೇಳಿದ್ದಾರೆ. ಇದೇ 18ರಂದು ಮಂಗಳೂರಿನಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಚರ್ಚಿಸಲಾಗಿದೆ. ಜಿಲ್ಲೆಯ ಅಭಿವೃದ್ಧಿ ಕುರಿತಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಉದ್ದಿಮೆದಾರರೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಂತಾರಾಜ್ಯ ನಕಲಿ ಔಷಧ ಜಾಲದ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಪ್ರಮುಖ ಆರೋಪಿ ವೀರೇಶ್ ಕುಮಾರ್ ಜೈನ್ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆಯಲು ಎಸ್ಐಟಿ ಯೋಜಿಸಿದೆ. ನಕಲಿ ಔಷಧಗಳ ಮೂಲ ಹಾಗೂ ಅವುಗಳ ತಯಾರಿಕೆ, ಮರು ಪ್ಯಾಕೇಜಿಂಗ್ ಮತ್ತು ವಿತರಣೆಯಲ್ಲಿ ತೊಡಗಿರುವ ಜಾಲದ ಕುರಿತು ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಎಸ್ಐಟಿ ವಶಕ್ಕೆ ಪಡೆಯಲು ಮುಂದಾಗಿದೆ. ರಾಜ್ಯದ 80ಕ್ಕೂ ಹೆಚ್ಚು ವೈದ್ಯಕೀಯ ಮಳಿಗೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳಿಗೆ ನಕಲಿ ಮಾತ್ರೆ, ಸಿರಪ್ ಹಾಗೂ ಇತರೆ ಔಷಧಿಗಳನ್ನು ಸರಬರಾಜು ಮಾಡಲಾಗಿದೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. 2014ರಲ್ಲಿ 2.66 ಗಿಗಾವ್ಯಾಟ್ ಇದ್ದ ದೇಶದ ಸೌರ ಘಟಕ ಉತ್ಪಾದನಾ ಸಾಮರ್ಥ್ಯ ಇಂದು ಸುಮಾರು 170 ಗಿಗಾವ್ಯಾಟ್ಗೆ ತಲುಪಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಸೌರ ಉಪಕರಣಗಳಿಗಾಗಿ ವಿದೇಶವನ್ನು ಅವಲಂಬಿಸಿದ್ದ ಭಾರತ ಈಗ ಉತ್ಪಾದನೆ ಜೊತೆಗೆ ರಫ್ತು ಮಾಡುವ ಹಂತಕ್ಕೆ ಬಂದಿದೆ. ಸೌರ ಸೆಲ್ಗಳ ಉತ್ಪಾದನೆಯೂ ದೇಶದಲ್ಲೇ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ. ಮೊಬೈಲ್ ಉತ್ಪಾದನೆಯಲ್ಲೂ ಭಾರತ ಮಹತ್ವದ ಪ್ರಗತಿ ಸಾಧಿಸಿದ್ದು, ದೇಶದಲ್ಲಿ ಬಳಕೆಯಾಗುತ್ತಿರುವ 98%ರಷ್ಟು ಮೊಬೈಲ್ಗಳು ಭಾರತದಲ್ಲೇ ತಯಾರಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಭಾರತೀಯ ವಿನ್ಯಾಸ ಮತ್ತು ಭಾರತೀಯ ಉತ್ಪಾದನೆಯ ಮೊಬೈಲ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರಲಿವೆ ಎಂದು ಅವರು ತಿಳಿಸಿದ್ದಾರೆ. 2026ರ ಎಎಸ್ಕೆ ಪ್ರೈವೇಟ್ ವೆಲ್ತ್ ಹರೂನ್ ಇಂಡಿಯಾ ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರು ದೇಶದಲ್ಲೇ ಮೊದಲ ಸ್ಥಾನ ಪಡೆದಿದೆ. ಒಟ್ಟು 110 ನವೋದ್ಯಮಗಳ ಪೈಕಿ 36 ನವೋದ್ಯಮಗಳು ಬೆಂಗಳೂರಿನಲ್ಲೇ ನೆಲೆಯೂರಿವೆ ಎಂದು ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. 2021ರಲ್ಲಿ 54 ಇದ್ದ ಚೀತಾ ನವೋದ್ಯಮಗಳ ಸಂಖ್ಯೆ 2026ರಲ್ಲಿ 110ಕ್ಕೆ ಏರಿಕೆಯಾಗಿದೆ. ಚೀತಾ ಎಂದರೆ ಷೇರು ಮಾರುಕಟ್ಟೆಯಲ್ಲಿ ನೋಂದಣಿಯಾಗದ 20-50 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯ ಹೊಂದಿರುವ ಹಾಗೂ ಮುಂದಿನ 5 ವರ್ಷಗಳಲ್ಲಿ ಯೂನಿಕಾರ್ನ್ ಆಗುವ ಸಾಮರ್ಥ್ಯ ಹೊಂದಿರುವ ನವೋದ್ಯಮಗಳಾಗಿವೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಹಣಕಾಸು ತಂತ್ರಜ್ಞಾನ, ಸಾಫ್ಟ್ವೇರ್ ಸೇವೆಗಳು, ಕೃತಕ ಬುದ್ಧಿಮತ್ತೆ, ಅಂತರಿಕ್ಷ ಮತ್ತು ರಕ್ಷಣಾ ತಂತ್ರಜ್ಞಾನ, ವಿದ್ಯುತ್ ಚಾಲಿತ ಸಾರಿಗೆ, ಆರೋಗ್ಯ ತಂತ್ರಜ್ಞಾನ ಹಾಗೂ ಗ್ರಾಹಕ ಉತ್ಪನ್ನಗಳಂತಹ ವಿವಿಧ ಕ್ಷೇತ್ರಗಳಲ್ಲಿ ಬೆಂಗಳೂರಿನ ನವೋದ್ಯಮಗಳು ಮುಂಚೂಣಿಯಲ್ಲಿವೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಡೆದಿರುವ ಹಗರಣಗಳು ಮತ್ತು ಅಕ್ರಮಗಳನ್ನು ಬಯಲಿಗೆಳೆಯುವ ವಿಷಯದಲ್ಲಿ ತಾವು ಹಿಂದೆ ಸರಿಯುವುದಿಲ್ಲ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ಹಗರಣ ಮಾತ್ರವಲ್ಲದೆ 24 ಎಇಇ ಅಭ್ಯರ್ಥಿಗಳ ನೇಮಕಾತಿಯಲ್ಲಿಯೂ ಅಕ್ರಮಗಳು ನಡೆದಿವೆ ಎಂದು ದೂರಿದ್ದಾರೆ. ಸರ್ಕಾರ ಯಾವುದೇ ಹಗರಣಗಳಿಲ್ಲದೆ ಸಮರ್ಥವಾಗಿ ಆಡಳಿತ ನಡೆಸಿದರೆ ತಾವು ಸಹಕರಿಸುವುದಾಗಿ ಹೇಳಿದ್ದಾರೆ. ಅಕ್ರಮ ಹಗರಣಗಳನ್ನು ಜನರ ಮುಂದೆ ಬಯಲಿಗೆಳೆಯುವುದೇ ತಮ್ಮ ಉದ್ದೇಶ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಬೆಂಗಳೂರಿಗೆ ಆಗಮಿಸಿದ್ದು, ರಾಜ್ಯದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕುರಿತಂತೆ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ 17ರಿಂದ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. 2047ಕ್ಕೆ ವಿಕಸಿತ ಭಾರತ ಪ್ರಧಾನಿಯವರ ಗುರಿಯಾಗಿದ್ದು, ಸೇವಕನ ರೂಪಕದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲು 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನ ನಡೆಸಲಾಗುತ್ತಿದೆ ಎಂದು ನಡ್ಡಾ ಅವರು ತಿಳಿಸಿದ್ದಾರೆ. ದುಬೈನಲ್ಲಿ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ ಅಂತಾರಾಷ್ಟೀಯ ಪ್ರಯಾಣ ಮತ್ತು ಪ್ರವಾಸೋದ್ಯಮದ ವಾರ್ಷಿಕ ವ್ಯಾಪಾರ ಮೇಳ ನಡೆಯುತ್ತಿದೆ. ರಾಜ್ಯದ ಪ್ರವಾಸೋದ್ಯಮ ಮಳಿಗೆಯನ್ನು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಾಗತಿಕ ಪ್ರವಾಸೋದ್ಯಮಕ್ಕೆ ರಾಜ್ಯವನ್ನು ಪರಿಚಯಿಸುವುದು ಹಾಗೂ ಅಂತಾರಾಷ್ಟೀಯ ಪ್ರವಾಸಿಗರನ್ನು ಕರ್ನಾಟಕದತ್ತ ಆಕರ್ಷಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ.
1: ಇಂಡಿಯಾದಲ್ಲಿ ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಸ್ಟೇಟ್ ಆಗಿದೆ. ನಮ್ಮಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳಿವೆ, ಸಾಕಷ್ಟು ಜನರು ಬರ್ತಾ ಇದ್ರೆ ಇನ್ನಷ್ಟು ಜನ ಆಕರ್ಷಣೆ ಮಾಡಲಿಕ್ಕೋಸ್ಕರವಾಗಿ ನಾವು ಇವತ್ತು ಇಂಥ ಎಕ್ಸಿಬಿಷನ್ ಮತ್ತು ಇದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇಡೀ ವರ್ಲ್ಡ್ ನಲ್ಲಿ ಜನ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಬರಬೇಕು. ಬಹುಶಃ ಕರ್ನಾಟಕದಲ್ಲಿ ಇರುವಂತಹ ಯುನೆಸ್ಕೋ ಜಾಗಗಳಿದೆ, ಹಳೇಬೀಡಿದೆ, ಬೇಲೂರಿದೆ, ಬಾದಾಮಿ ಇದೆ, ಅದೇ ರೀತಿಯಲ್ಲಿ ನಮ್ಮ ಹಂಪಿ

0: ಇದೆ, ಮತ್ತೆ ವೆಸ್ಟರ್ನ್ ಗಾಟ್ಸ್ ಇದೆ. ಕರ್ನಾಟಕದಲ್ಲಿ ವೈಲ್ಡ್ ಅನಿಮಲ್ ಯು ಗಾಟ್ ಪ್ಲಾಂಟೇಶನ್ಸ್ ಆರ್ ದೇರ್. ಇಡೀ ಜಗತ್ತಿಂದ ನಮ್ಮ ಸ್ಟೇಟಿಗೆ ಜನ ಬರಲಿಕ್ಕೆ ನಾವು.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್

0: 69ನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಡೆಯುತ್ತಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯ ವಿಧಾನಮಂಡಲದ ನಿಯೋಗ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ಸಭಾಧ್ಯಕ್ಷ ಥೋಕೋ ದಿದಿಜಾ ಅವರಿಗೆ ಎ ಬ್ರೋಷರ್ ಆನ್ ಕರ್ನಾಟಕ ಎಂಬ ವಿಶೇಷ ಕಿರುಹೊತ್ತಿಗೆ ಹಸ್ತಾಂತರಿಸಿದೆ. ಈ ನಿಯೋಗದ ನೇತೃತ್ವವನ್ನು ವಿಧಾನಸಭೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ವಹಿಸಿದ್ದರು. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಕರಾವಳಿ ಕಾವಲು ಪಡೆ, ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಸಿಬ್ಬಂದಿ ಸಹಯೋಗದೊಂದಿಗೆ ಉಡುಪಿಯ ಮಲ್ಪೆ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಸ್ವಚ್ಛತಾ ತಾವು ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ನಮ್ಮ ಉಡುಪಿ ಸ್ವಚ್ಛ ಉಡುಪಿ ಲಾಂಛನವನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಿಸರ್ಗದತ್ತವಾಗಿ ದೊರಕಿರುವ ಸುಂದರವಾದ ಕಡಲ ತೀರಗಳನ್ನು ಸ್ವಚ್ಛ ಹಾಗೂ ಸುರಕ್ಷಿತವಾಗಿಡಲು ಪ್ರತಿಯೊಬ್ಬ ನಾಗರಿಕರೂ ಪ್ರಯತ್ನಿಸಬೇಕು ಎಂದು ಕರೆ ನೀಡಿದರು. ನಾಯಕರನ್ನು ಸೃಷ್ಟಿಸುವವನೇ ನಿಜವಾದ ನಾಯಕ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರತಿ ಕಾಲೇಜಿನಲ್ಲೂ ಶಿಸ್ತುಬದ್ಧ ಚುನಾವಣೆಗಳಿಗೆ ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಯುವಜನತೆಗೆ ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಹಸ್ತಾಂತರಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಜೆನ್ಜಿ ಮುನ್ನೆಲೆಗೆ ಬಂದಿದ್ದು ಉತ್ತಮ ರಾಜಕೀಯ ವ್ಯವಸ್ಥೆಯನ್ನು ಅವರಿಗೆ ಹಸ್ತಾಂತರಿಸಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಧಾರೆ ಎರೆಯಬೇಕಿದೆ ಎಂದು ಅವರು ತಿಳಿಸಿದ್ದಾರೆ. ಇಂದು ಹಲವೆಡೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಜಾತಿ, ಧರ್ಮ, ಅಧಿಕಾರ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಮೀರಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕು, ನ್ಯಾಯ, ಸ್ವಾತಂತ್ರ್ಯ ಹಾಗೂ ಅವಕಾಶಗಳನ್ನು ಒದಗಿಸುವುದೇ ವ್ಯವಸ್ಥೆಯ ಪ್ರಜಾಪ್ರಭುತ್ವವಾಗಿದ್ದು, ಇದರ ಮೌಲ್ಯಗಳನ್ನು ಯುವಜನರು ಆಳವಾಗಿ ಅರಿತುಕೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಮನಗರದಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಬಾಲಕೃಷ್ಣ ಉದ್ಘಾಟಿಸಿದರು. ಬಳ್ಳಾರಿಯ ಡಾ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿಯೂ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ದಸರಾ ಮಾದರಿಯಲ್ಲಿ ತುಮಕೂರಿನಲ್ಲಿಯೂ ದಸರಾ ಆಚರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿಯ ರಾಷ್ಟೀಯ ಹೆದ್ದಾರಿ 169ರ ಮಲ್ಪೆಯಿಂದ ಕರಾವಳಿ ಬೈಪಾಸ್ವರೆಗಿನ ಬಾಕಿ ಉಳಿದಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಿ ಹೆದ್ದಾರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ ನೀಡಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಐತಿಹಾಸಿಕ ಹಿನ್ನೆಲೆ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ತಕ್ಕಂತೆ ಈ ಬಾರಿ ಇನ್ನಷ್ಟು ವೈಭವಯುತವಾಗಿ ಹಾಗೂ ವಿಶೇಷವಾಗಿ ಆಯೋಜಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಕಲಿ ಔಷಧ ಮಾರಾಟ ಜಾಲ ತಡೆ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಸಚಿವ ಯುಟಿ ಖಾದರ್. ದೇಶದಲ್ಲಿ ಸೌರ ಘಟಕ ಮೊಬೈಲ್ ಉತ್ಪಾದನೆಯಲ್ಲಿ ಪ್ರಗತಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೃತಕ ಬುದ್ಧಿಮತ್ತೆ, ರಕ್ಷಣಾ ತಂತ್ರಜ್ಞಾನ, ಅಂತರಿಕ್ಷ ಕ್ಷೇತ್ರದಲ್ಲಿ ಹೆಚ್ಚಿದ ನವೋದ್ಯಮಗಳ ಪಾಲು, ಚೀತಾ ಸೂಚ್ಯಂಕದಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ. ಹಗರಣಗಳಿಲ್ಲದೆ ಸಮರ್ಥ ಆಡಳಿತ ನಡೆಸಿದರೆ ರಾಜ್ಯ ಸರ್ಕಾರಕ್ಕೆ ಸಹಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸೇವಾ ಸಂಕಲ್ಪ ಅಭಿಯಾನ, ರಾಜ್ಯ ನಾಯಕರೊಂದಿಗೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ. ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಕುಚ್ಯೋದ್ಯದ ಪ್ರಶಸ್ತಿಗಳು, ಈಗ್ ನೋಬಲ್ 26 ಹಾಗೂ ಎಳ್ಳು ನನುಗ್ಗೆ ಈಜಿಪ್ಟ್ ಕಲಾಕೃತಿಗಳು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ವೇದ ಭದ್ರಾವತಿರವರು ಹಾಗೂ ಜಮಿನಿ ಎಯ್ಯರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ,

ಜಾಣಸುದ್ದಿ ಸಂಪುಟ 8 ಸಂಚಿಕೆ 25 2026 ಇದು 1000 ಸಂಚಿಕೆ. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ ಕುಚೋದ್ಯದ ಪ್ರಶಸ್ತಿಗಳು ಇಗ್ನೋಬಲ್ 26 ಎಳ್ಳು ನುಗ್ಗೆ ಮತ್ತು ಈಜಿಪ್ಟಿನ ಕಲಾಕೃತಿಗಳು.

ಮೊನ್ನೆ ಸೆಪ್ಟೆಂಬರ್ 4 ತಾರೀಕು ಸ್ವಿಟ್ಜರ್ಲೆಂಡಿನಲ್ಲಿ ವಿಜ್ಞಾನಿಗಳ ಒಂದು ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಭಾರತೀಯ ಸಂಜಾತ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಅವರ ಮಡದಿ ಎಸ್ತರ್ ಬ್ಯಾನರ್ಜಿಯವರು ಸೇರಿದಂತೆ ಹಲವಾರು ನೊಬೆಲ್ ಪ್ರಶಸ್ತಿ ವಿಜೇತರು ಕೂಡ ಭಾಗವಹಿಸಿದ್ದರು. ಸಮಾವೇಶ ಮುಂದುವರಿಯುತ್ತಿದ್ದಂತೆ ನಗರ ಕಾಲೇಜುಗಳಲ್ಲಿ ಬೋರು ಹೊಡೆಸುವ ಪಾಠ ನಡೆಯುತ್ತಿದ್ದಾಗ ಹಿಂದಿನ ಬೆಂಚಿನ ಹುಡುಗರು ಮಾಡುವ ಹಾಗೆಯೇ ಸಭಿಕರೆಲ್ಲರೂ ಒಬ್ಬರಿನ್ನೊಬ್ಬರ ಮೇಲೆ ಕಾಗದದ ರಾಕೆಟ್ಟುಗಳನ್ನು ಹಾರಿಬಿಟ್ಟರು. ಛೇ, ಎಂಥ ಕೆಟ್ಟ ಸಭಿಕರು ಎಂದಿರಾ? ತಾಳಿ, ಹಾಗೇನಿಲ್ಲ. ಅವರೆಲ್ಲರೂ ಆ ಸಂಘಕ್ಕೆ ಕಾಸು ಕೊಟ್ಟು ಖುಷಿ ಪಡೆಯಲೆಂದೇ ಬಂದಿದ್ದವರು. ಇದು ವಿಚಿತ್ರ, ಕಾಗದದ ರಾಕೆಟ್ ಹಾರಿಸಲು ದುಡ್ಡು ಕೊಟ್ಟು ಬಂದರೆ ಎಂದು ಅಚ್ಚರಿಯಾಯಿತೆ? ಹೌದು, ಇದು ವಿಶಿಷ್ಟ ಸಮಾವೇಶ. ಜಾಗತಿಕ ಮಟ್ಟದಲ್ಲಿ ಪ್ರತಿ ವರ್ಷವೂ ಹಲವು ವಿಜ್ಞಾನಿಗಳಿಗೆ ನೀಡುವ ಬಹುಮಾನಗಳ ವಿತರಣಾ ಸಮಾರಂಭ ಅದಾಗಿತ್ತು. ಕಾಗದದ ಪ್ಲೇನುಗಳು ಹಾರಾಡಿದರೂ ಅಲ್ಲಿ ಬೋರು ಹೊಡೆಸುವ ಭಾಷಣಗಳೇನೂ ನಡೆಯುತ್ತಿರಲಿಲ್ಲವೇನಿ? ಬದಲಿಗೆ ಎಲ್ಲರನ್ನೂ ನಕ್ಕು ನಟಿಸುವ ಭಾಷಣಗಳಿದ್ದುವು. ವಿಜ್ಞಾನ ಭಾಷಣಗಳ ಹಿನ್ನೆಲೆಯಾಗಿ ಜನಪ್ರಿಯ ಹಾಡುಗಳಿದ್ದುವು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ವಿಜ್ಞಾನಿಗಳಿದ್ದರು. ಎಲ್ಲ ಕಡೆಯೂ ಹರ್ಷ, ಖುಷಿ, ಹಾಸ್ಯ ನಲಿದಾಡುತ್ತಿತ್ತು. ಅಂದು ನಡೆದಿದ್ದು ಇಗ್ನೋಬಲ್ ಪ್ರಶಸ್ತಿಗಳ ವಿತರಣೆ. ಕಳೆದ 36 ವರ್ಷಗಳಿಂದಲೂ ಪ್ರತಿ ವರ್ಷ ಈ ಹೆಸರಿನಲ್ಲಿ ಪ್ರಪಂಚದ ಹಲವು ಸಂಶೋಧನೆ ಹಾಗೂ ಸಂಶೋಧಕರುಗಳನ್ನು ಆಯ್ದು ಪ್ರಶಸ್ತಿಗಳನ್ನು ವಿತರಿಸಲಾಗುತ್ತಿದೆ. ನೊಬೆಲ್ ಪ್ರಶಸ್ತಿಗಳು ವಿಜ್ಞಾನದ ಅರಿವನ್ನು ವಿಸ್ತಾರಗೊಳಿಸುವ ಸಂಶೋಧನೆಗಳಿಗಾಗಿ ನೀಡುವ ಜಾಗತಿಕ ಪ್ರಶಸ್ತಿಗಳಾದರೆ ಇಗ್ನೋಬೆಲ್ ಪ್ರಶಸ್ತಿಗಳು ಇದ್ಯಾಕೆ ಈ ರೀತಿಯ ಸಂಶೋಧನೆ ಮಾಡಬೇಕಿತ್ತು ಅಂತಲೋ, ಅಯ್ಯೋ ಎಂಥ ವಿಚಿತ್ರ ಅಂತಲೋ ಅನ್ನಿಸುವಂತಹ ಪ್ರಶ್ನೆಗಳನ್ನು ಎತ್ತುವ ಸಂಶೋಧನೆಗಳನ್ನು ಗುರುತಿಸುತ್ತವೆ. ವಿಜ್ಞಾನ ಎನ್ನುವುದು ಗಂಭೀರ ಸಂಗತಿಯಾದರೂ ಅದರಲ್ಲೂ ಹಾಸ್ಯವನ್ನು ಕಾಣುವ, ಸಂಭ್ರಮಿಸುವ ಪ್ರಶಸ್ತಿಗಳು ಇವು ಎಂದರೆ ತಪ್ಪೇನಿಲ್ಲ. ಜೊತೆಗೆ ವಿಜ್ಞಾನ ಪ್ರಪಂಚದ ಆಗುಹೋಗುಗಳಿಂದ ಕುಹಕ ಎನ್ನಿಸುವಂತಹ ಆದರೆ ಚಿತ್ರಾತ್ಮಕ ನೋಟವನ್ನು ಇವು ಬೀರುತ್ತವೆ. ನೊಬೆಲ್ ಪ್ರಶಸ್ತಿಗಳಲ್ಲಿ ಇರುವಂತೆಯೇ ವಿವಿಧ ವಿಜ್ಞಾನ ಕ್ಷೇತ್ರಗಳಲ್ಲಿ ನಡೆಯುವ ಸಂಶೋಧನೆಗಳಿಗೆ ಬೇರೆ ಬೇರೆ ಇಗ್ನೋಬೆಲ್ ಪ್ರಶಸ್ತಿಗಳು ಮೀಸಲಾಗಿವೆ. ಇಗ್ನೋಬೆಲ್ ಅನ್ನು ಕನ್ನಡದಲ್ಲಿ ಎಂದು ಕರೆಯಬಹುದು. ಕುಪ್ರಸಿದ್ಧ ಎನ್ನುವುದಿಲ್ಲವೇ ಹಾಗೆ. ಈ ಪ್ರಶಸ್ತಿಗಳ ಚರಿತ್ರೆಯು ಸ್ವಾರಸ್ಯಕರ. 36 ವರ್ಷಗಳ ಹಿಂದೆ ಮೊತ್ತ ಮೊದಲ ಬಾರಿಗೆ ಹೀಗೊಂದು ಪ್ರಶಸ್ತಿಯನ್ನು ನೀಡಲಾಯಿತು. ಅಪರೂಪದ ಪತ್ರಿಕೆಯೊಂದರ ಸಮಾರಂಭವಾಗಿ ಇದು ಆರಂಭವಾಯಿತು. ಅಮೆರಿಕದಲ್ಲಿ ದ ಜರ್ನಲ್ ಆಫ್ ಇಂಪ್ರಾಬಬಲ್ ರಿಸರ್ಚ್ ಎನ್ನುವ ಪತ್ರಿಕೆ ಪ್ರಕಟವಾಗುತ್ತಿದೆ. ಇದೊಂದು ಹಾಸ್ಯ ವಿಜ್ಞಾನ ಪತ್ರಿಕೆ. ವಿಜ್ಞಾನಿಗಳು ಹಾಗೂ ವಿಜ್ಞಾನಿಗಳಲ್ಲದವರು ವಿಜ್ಞಾನದ ಸಂಶೋಧನೆಗಳ ಬಗ್ಗೆ ಅಥವಾ ನಿಜವಾದ ಸಂಶೋಧನೆಗಳಲ್ಲಿ ಇರಬಹುದಾದ ಹಾಸ್ಯಮಯ ಸಂಗತಿಗಳನ್ನು ವಿಡಂಬಿಸಿ ಬರೆದ ಲೇಖನಗಳನ್ನು ಇದು ಪ್ರಕಟಿಸುತ್ತಿತ್ತು. ಇದರ ಒಡೆಯ ಮಾರ್ಕ್ ಅಬ್ರಹಾಮ್ಸ್. 90ರ ದಶಕದಲ್ಲಿ ಈತ ದ ಜರ್ನಲ್ ಆಫ್ ಇರ್ರೆಪ್ರೊಡ್ಯೂಸಿಬಲ್ ರಿಸರ್ಚ್ ಎನ್ನುವ ಇಂತಹುದೇ ಮತ್ತೊಂದು ಪತ್ರಿಕೆಯ ಸಂಪಾದಕನಾಗಿದ್ದ. ಆ ಪತ್ರಿಕೆ ಮುಚ್ಚಿ ಹೋದ ನಂತರ ದ ಜರ್ನಲ್ ಆಫ್ ಇಂಪ್ರಾಬಬಲ್ ರಿಸರ್ಚ್ ಪತ್ರಿಕೆಯನ್ನು ಆರಂಭಿಸಿದ. ಅದರ ಅಂಗವಾಗಿ ಈ ನೊಬೆಲ್ ಪ್ರಶಸ್ತಿಗಳನ್ನು ಸ್ಥಾಪಿಸಲಾಯಿತು. ಆರಂಭದಲ್ಲಿ ಕೇವಲ ಕೆಲವರಷ್ಟೇ ಭಾಗವಹಿಸುತ್ತಿದ್ದ ಈ ಸಮಾವೇಶ ಇದೀಗ ಜಾಗತಿಕವಾಗಿ ವಿಶಿಷ್ಟ ಎಂದು ಗುರುತಿಸಿಕೊಂಡು ಸುಪ್ರಸಿದ್ಧವಾಗಿದೆ. ಅಮೆರಿಕಕ್ಕಷ್ಟೇ ಸೀಮಿತವಾಗಿದ್ದ ಈ ಸಮಾರಂಭ ಈ ವರ್ಷದಿಂದ ಜಗತ್ತಿನ ಬೇರೆ ಬೇರೆ ಸ್ಥಳಗಳಲ್ಲಿಯೂ ಜರುಗಲಿದೆ. ಈ ನಡೆಯ ಮೊದಲ ಹೆಜ್ಜೆಯೇ ಸ್ವಿಟ್ಜರ್ಲೆಂಡಿನಲ್ಲಿ ನಡೆದ ಕಾರ್ಯಕ್ರಮ. ಅಂದ ಹಾಗೆ ಈ ಪ್ರಶಸ್ತಿಗಳನ್ನು ಪಡೆದ ಸಂಶೋಧನೆಗಳ ಬಗ್ಗೆ ಬಹಳ ಕುತೂಹಲ ಇರಬೇಕಲ್ಲ? ಈ ವರ್ಷ ವಿವಿಧ ವಿಜ್ಞಾನ ಕ್ಷೇತ್ರಗಳಿಗೆ ಎಂದು ಒಟ್ಟು 10 ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಬಹಳ ಸ್ವಾರಸ್ಯಕರವಾದದ್ದು ಬಯೋಮೆಕ್ಯಾನಿಕ್ಸ್ ವಿಭಾಗದಲ್ಲಿ ಚುಂಬನ ಸಂಶೋಧನೆಗೆ ನೀಡಿದ ಪ್ರಶಸ್ತಿ. ಇಗ್ನೋಬೆಲ್ ಸಂಸ್ಥೆಯ ಪ್ರಕಾರ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿ ಮಟಿಲ್ಡಾ ಬ್ರಿಂಡಲ್ ಮತ್ತು ಸಂಗಡಿಗರಿಗೆ ಚುಂಬನದ ಹೊಸ ವ್ಯಾಖ್ಯಾನವನ್ನು ನೀಡಿದ್ದಕ್ಕಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಮಟಿಲ್ಡಾ ಮತ್ತು ಸಂಗಡಿಗರು ಚುಂಬನ ವಿಕಾಸದ ಅಧ್ಯಯನಕ್ಕೆ ತೌಲಿಕ ಮಾರ್ಗ ಎಂಬ ಸಂಶೋಧನೆಯನ್ನು ಈ ವರ್ಷದ ಆರಂಭದಲ್ಲಿ ಎವಲ್ಯೂಷನ್ ಅಂಡ್ ಹ್ಯೂಮ್ ಬಿಹೇವಿಯರ್ ಎನ್ನುವ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದರು.

0: ಪ್ರಬಂಧದಲ್ಲಿ ಅವರು ಚುಂಬನ ಎನ್ನುವುದನ್ನು ಹೀಗೆ ವಿವರಿಸಿದ್ದಾರೆ: ನಾನ್ಸ್ಟಿಕ್ ಇಂಟರಾಕ್ಷನ್ಸ್ ಇನ್ವಾಲ್ವಿಂಗ್ ಡೈರೆಕ್ಟೆಡ್ ಇಂಟ್ರಾಸ್ಪೆಸಿಫಿಕ್ ಓರಲ್ ಓರಲ್ ಕಾಂಟ್ಯಾಕ್ಟ್ ವಿತ್ ಸಮ್ ಮೂವ್ಮೆಂಟ್ ಆಫ್ ದ ಲಿಪ್ಸ್ ಮೌತ್ ಪಾರ್ಟ್ಸ್ ಆ್ಯಂಡ್ ಫುಡ್ ಟ್ರಾನ್ಸ್ಫರ್, ಅಂದರೆ ಹೋರಾಟವಲ್ಲದ ಸಮಯದಲ್ಲಿ ಹಾಗೂ ಆಹಾರವನ್ನು ವರ್ಗಾಯಿಸದೆ ಸ್ವಪ್ರಭೇದದ ಇತರ ಜೀವಿಗಳೊಂದಿಗೆ ಬಾಯಿಗೆ ಬಾಯಿ ಕೊಟ್ಟು ನಡೆಯುವ ಕ್ರಿಯೆ. ಅಬ್ಬಾ, ಈ ಕೊಡುವ ಚುಂಬನವನ್ನು ಪ್ರೇಮದುಂಗುರ ಅಂತ ಕವಿ ಕರೆದಿದ್ದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಚುಂಬನ ಎಂದರೇನೆಂಬ ವಿಣೆಯಾಯಿತು. ಈ ಸಂಶೋಧನೆಯನ್ನು ಮಟಿಲ್ಡಾ ತಂಡ ಏಕೆ ಮಾಡಿತು ಅನ್ನುವ ಕುತೂಹಲವಿದ್ದರೆ ಇದು ಅವರಿಗಿದ್ದ ಸಂದೇಹಗಳ ಪಟ್ಟಿ ಹೀಗಿದೆ. ಕಪಿ ವಾನರ ಮನುಷ್ಯರಲ್ಲಿ ಯಾವುಗಳೆಲ್ಲ ಚುಂಬಿಸುತ್ತವೆ? ಚುಂಬನದ ಕ್ರಿಯೆ ಈ ಜೀವಿಗಳ ವಿಕಾಸದ ಬಗ್ಗೆ ಸೂಚಿಸುತ್ತದೆಯೇ? ಅಂದರೆ ನಿಕಟ ಸಂಬಂಧಿಗಳು ಚುಂಬಿಸುವ ರೀತಿಗೂ ದೂರದ ಸಂಬಂಧಿಗಳು ಚುಂಬಿಸುವ ರೀತಿಗೂ ವ್ಯತ್ಯಾಸ ಇದೆಯೇ? ಈ ಜೀವಿಗಳಲ್ಲಿ ಚುಂಬಿಸುವ ಕ್ರಿಯೆ ಮೊದಲು ಕಾಣಿಸಿದ್ದು ವಿಕಾಸವಾಗಿದ್ದು ಯಾವಾಗ? ಈ ಜೀವಿಗಳಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಚುಂಬಿಸುವ ಕ್ರಿಯೆ ಹುಟ್ಟಿತೋ ಅಥವಾ ಒಮ್ಮೆ ಹುಟ್ಟಿದ್ದು ಹಾಗೆ ಉಳಿದುಕೊಂಡಿದೆಯೋ? ಈ ಜೀವಿಗಳಲ್ಲಿ ಯಾವುದಾದರೂ ವಿಕಾಸವಾಗುವಾಗ ಚುಂಬಿಸುವುದನ್ನು ನಿಲ್ಲಿಸಿವೆಯೇ? ಆ ಕ್ರಿಯೆ ಅಳಿದು ಹೋಗಿದೆಯೇ? ನಮ್ಮ ಪೂರ್ವಜರೆನ್ನಿಸಿದ ನಿಯಾಂಡರ್ಥಲ್ ನರವಾನರರು ಕೂಡ ಚುಂಬಿಸುತ್ತಿದ್ದರೆ ವಿವಿಧ ಜೀವಿಗಳ ಜೀವನ ಕ್ರಮದಲ್ಲಿ ಇರುವ ವ್ಯತ್ಯಾಸಗಳಿಗೂ ಚುಂಬನ ಕ್ರಿಯೆಗಳಿಗೂ ಸಂಬಂಧವೇನಾದರೂ ಇದೆಯೇ? ಅಬ್ಬಾ, ಒಂದು ಮುತ್ತಿಡುವುದಕ್ಕೆ ಎಷ್ಟೊಂದು ಸಂದೇಹಗಳು! ಇವೆಲ್ಲವನ್ನೂ ಅವರು ಸಂಶೋಧನೆ ಮಾಡಿದ ರೀತಿ, ಅದರ ಬಗ್ಗೆ ಕಂಡುಕೊಂಡ ತೀರ್ಮಾನಗಳೆಲ್ಲವನ್ನೂ ಇನ್ನೊಮ್ಮೆ ಚರ್ಚಿಸೋಣ. ಸದ್ಯಕ್ಕೆ ಇಂತಹ ಪ್ರಕಾಂಡ ವಿಷಯದ ಬಗ್ಗೆ ಇಷ್ಟೊಂದು ಗಹನವಾಗಿ ನಡೆಸಿದ ಸಂಶೋಧನೆ ಮುತ್ತಿನಂಥದ್ದು ಅಲ್ಲ ಎನ್ನುವುದು ಸಾಧ್ಯವೇ? ಇಂತಹ 10 ಸಂಶೋಧನೆಗಳನ್ನು ಆಯ್ದು ಅವುಗಳಿಗೆ ಪ್ರಶಸ್ತಿ ನೀಡಿ ಇಂತಹ ಪ್ರಶಸ್ತಿಗಳೆಷ್ಟು ಅಸಮಂಜಸ ಎನ್ನುವುದನ್ನು ಜಾಹೀರುಪಡಿಸುವುದೇ ಇಗ್ನೋಬೆಲ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಉದ್ದೇಶ. ಹಾಗಂತ ಈ ಸಂಶೋಧನೆಗಳು ವ್ಯರ್ಥವಂತೇನಲ್ಲ. ಅರಿವಿನ ಮಟ್ಟಿಗೆ ಇವು ಹೊಸ ತಿಳಿವನ್ನು ಕೊಡುತ್ತವೆ, ಆದರೆ ಅತ್ಯಂತ ಅವಶ್ಯಕವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನಲ್ಲ ಎನ್ನುವುದಷ್ಟೇ ವಿಚಾರ.
1: ಕುಚೋದ್ಯದ ಪ್ರಶಸ್ತಿಗಳು 2026 ಸಾಲಿನ ಇಗ್ನೋಬೆಲ್ ಪ್ರಶಸ್ತಿಗಳು ಪ್ರಕಟವಾಗಿವೆ. ದಿ ಅಸೋಸಿಯೇಷನ್ ಆಫ್ ಇಂಪ್ರೋಬಬಲ್ ರಿಸರ್ಚ್ ಎನ್ನುವ ಸಂಘವು ಈ ಪ್ರಶಸ್ತಿಗಳನ್ನು ನೀಡುತ್ತದೆ. ಪ್ರಪಂಚದಲ್ಲಿ ನಡೆಯುವ ಲಕ್ಷಾಂತರ ಸಂಶೋಧನೆಗಳಲ್ಲಿ ಕುಚೋದ್ಯದ ಪ್ರಶ್ನೆಗಳು, ಅಸಮಂಜಸ ಎನ್ನುವ ಪ್ರಶ್ನೆಗಳು ಹಾಗೂ ಪ್ರಯೋಗಗಳಿರುವ ಸಂಶೋಧನೆಗಳನ್ನು ಆಯ್ದು ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಹೀಗಾಗಿ ಇವನ್ನು ಕುಚೋದ್ಯದ ಪ್ರಶಸ್ತಿಗಳು ಎಂದರೂ ಜಗತ್ತಿನ ಎಲ್ಲೆಡೆಯೂ ವಿಜ್ಞಾನಿಗಳು ಯಾರ್ಯಾರಿಗೆಲ್ಲ ಈ ಪ್ರಶಸ್ತಿ ದೊರಕುತ್ತದೆ ಎಂದು ಕಾತರದಿಂದ ನಿರೀಕ್ಷಿಸುತ್ತಿರುತ್ತಾರೆ. ಇಂತಹ ಸುಪ್ರಸಿದ್ಧ ಅಲ್ಲಲ್ಲ, ಕುಪ್ರಸಿದ್ಧ ಪ್ರಶಸ್ತಿ ಪಡೆದ 10 ಸಂಶೋಧನೆಗಳ ಪಟ್ಟಿ ಇಲ್ಲಿದೆ. ಬಯೋಮೆಕ್ಯಾನಿಕ್ಸ್ ಕ್ಷೇತ್ರದಲ್ಲಿ ಚುಂಬನ ಎಂದರೇನು ಎಂದು ವಿವರಿಸಿದ್ದಕ್ಕಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳಿಗೆ ಪ್ರಶಸ್ತಿ ದೊರೆತಿದೆ. ತಿನಿಸು ಉಣಿಸಲಿಕ್ಕಾಗಲಿದೆ, ಯಾವುದೇ ಉದ್ದೇಶವೂ ಇಲ್ಲದೆಯೇ, ಅಂದರೆ ಜಗಳ ಕದನ ಕಾಳಗವಾಡದಿದ್ದಾಗ ತಮ್ಮದೇ ಪ್ರಭೇದದ ಇತರೆ ಪ್ರಾಣಿಗಳ ತುಟಿಗೆ ತುಟಿಯೊತ್ತುವ ಕ್ರಿಯೆಯೇ ಚುಂಬನವಂತೆ. ಅಬ್ಬಬ್ಬ, ಎಷ್ಟು ಉದ್ದದ ವಿವರಣೆಯಂದಿರಾ! ಇರಲಿ, ಈ ಪ್ರಶಸ್ತಿಯನ್ನು ಪಡೆದ ಮಟಿಲ್ಡಾ ಬ್ರೆಂಡಲ್ ಮತ್ತು ಸಂಗಡಿಗರು ಚುಂಬನದಲ್ಲಿಯೂ ವೈವಿಧ್ಯವನ್ನು ಕಂಡಿದ್ದಾರೆ. ಅದರಲ್ಲಿಯೂ ಕಾಮದ ಸೋಂಕಿಲ್ಲದ ಕೇವಲ ಪ್ರೇಮದ ಮುತ್ತುಗಳೂ ಇವೆಯಂತೆ. ಅಮ್ಮ ಮಗುವಿಗೆ ಅಥವಾ ಮಗು ಅಮ್ಮನನ್ನು ಚುಂಬಿಸುವುದು ಹೀಗೆಯೇ. ಈ ಅಪ್ಪಟ ಪ್ರೇಮದ ಚುಂಬನ ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲ, ಕೆಲವು ಮಂಗಗಳಲ್ಲಿಯೂ ಕಾಣುತ್ತವೆ ಎನ್ನುವುದು ಇವರ ಶೋಧ. ಸಮಾಜ ವಿಜ್ಞಾನ ಕ್ಷೇತ್ರದ ಪ್ರಶಸ್ತಿ ಇನ್ನೂ ಸ್ವಾರಸ್ಯಕರವಾದ ಶೋಧದ ಬಗ್ಗೆ ಹೇಳುತ್ತದೆ. ಇದರ ಪ್ರಕಾರ ಇತರರಿಂದ ಕಸಿಯುವ, ಕದಿಯುವ, ತೊಂದರೆ ಉಂಟುಮಾಡುವ ಪ್ರವೃತ್ತಿ, ಅನೈತಿಕ ನಡವಳಿಕೆಗಳು ಸಮಾಜದ ಮೇಲ್ಸ್ತರದವರಲ್ಲಿ ಹೆಚ್ಚು, ಸಮಾಜದಲ್ಲಿ ಕೆಳಸ್ತರದಲ್ಲಿ ಇರುವವರಲ್ಲಿ ಇಂತಹ ಪ್ರವೃತ್ತಿಗಳು ಕಡಿಮೆ ಎನ್ನುವುದು ಇವರ ಶೋಧ. ಬೆಲೆಯುಳ್ಳ ವಸ್ತುಗಳನ್ನು ಬೇರೆಯವರಿಂದ ಕಸಿಯುವವರು ವ್ಯಾಪಾರ ವ್ಯವಹಾರಗಳ ವೇಳೆ ಸುಳ್ಳು ಹೇಳುವುದರಲ್ಲಿ, ಪೈಪೋಟಿ ನಡೆಯುವಾಗ ಮೋಸ ಮಾಡುವುದರಲ್ಲಿ ಹಾಗೂ ಸಹೋದ್ಯೋಗಿಗಳ ಜೊತೆಗೆ ಅನೈತಿಕವಾಗಿ ನಡೆದುಕೊಳ್ಳುವುದರಲ್ಲಿ ಮೇಲ್ಸ್ತರದವರು ಹೆಚ್ಚಂತೆ. 14 ವರ್ಷಗಳ ಹಿಂದೆ ಅಮೆರಿಕೆಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಮನಃಶಾಸ್ತ್ರಜ್ಞ ಪೌಲ್ ಪಿಫ್ ಮತ್ತು ಸಂಗಡಿಗರು ಈ ಸಂಶೋಧನೆಯನ್ನು ಈಗ ಯಾರೋ ಹೆಕ್ಕಿ ಇದು ಕುನೋಬೆಲ್ಗೆ ತಕ್ಕದ್ದಾದಂಥದ್ದು ಎಂದು ನಾಮಕರಣ ಮಾಡಿದ್ದಾರೆ. ನೀವೇನಂತೀರಿ? ಇಂತಹ ವಿಚಿತ್ರ ಸಂಶೋಧನೆಗಳ ಪಟ್ಟಿಯಲ್ಲಿ ಮುಂದಿನದ್ದು ಮೂತ್ರಿ ಸಿಡಿಸದ ಮೂತ್ರಿ. ಹೌದು, ಸರಿಯಾಗಿಯೇ ಕೇಳಿಸಿಕೊಂಡಿರಿ.

ಹೇಗೆ ಮೂತ್ರ ಮಾಡಿದರೂ ಮೈಮೇಲೆ ಸಿಡಿಸದಂತಹ ಮೂತ್ರಿಯನ್ನು ವಾಟರ್ಲೂ ವಿಶ್ವವಿದ್ಯಾನಿಲಯದ ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾವೋ ಪಾನ್ ಮತ್ತು ಸಂಗಡಿಗರು ರಚಿಸಿದ್ದಾರಂತೆ. ಅಂದಹಾಗೆ ಇದು ಅವರ ವಿವಿಯ ಹೆಸರಿಗೆ ತಕ್ಕಂತೆ ನಡೆಸಿದ ಕೆಲಸ ಅಂತ ಭಾವಿಸಬೇಡಿ. ವಾಟರ್ಲೂ ಎನ್ನುವ ಹೆಸರಿಗೂ ಇವರು ರಚಿಸಿರುವ ಲೂ ಅಂದರೆ ಮೂತ್ರಿಗೂ ಸಂಬಂಧ ಇಲ್ಲ. ಈ ಮೂತ್ರಿಯ ವಿನ್ಯಾಸ ಹೇಗಿದೆ ಎಂದರೆ, ಮೂತ್ರ ಯಾವುದೇ ದಿಕ್ಕಿನಿಂದ ಹಾಗೂ ಎಷ್ಟೇ ರಭಸದಿಂದ ಬಂದು ಬಡಿದರೂ ಒಂದು ಹನಿಯೂ ಮೇಲೆ ಚಿಮ್ಮುವುದಿಲ್ಲವಂತೆ. ನಮ್ಮೂರ ಬಸ್ಸ್ಟ್ಯಾಂಡುಗಳಿಗೆ ಈಗಲೇ ತರಿಸಿಬಿಡೋಣ ಅಂತ ಅನಿಸಿದ್ರೆ ಅದು ನಿಮ್ಮ ತಪ್ಪಲ್ಲ ಬಿಡಿ. ಹಾವು ಕಡಿತದಿಂದ ಸಾಯುವವರು ಭಾರತದಲ್ಲಿಯೇ ಅತಿ ಹೆಚ್ಚಂತೆ. ಹೀಗಾಗಿ ಈ ಕುನೋಬೆಲ್ ಪ್ರಶಸ್ತಿಯ ಸಂಶೋಧನೆ ನಮಗೆ ಅಚ್ಚರಿಯನಿಸಲಿಕ್ಕಿಲ್ಲ. ಬ್ರೆಜಿಲ್ನ ಸಾವೋ ಪಾಲೋ ರಾಜ್ಯ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಜೋ ಮಿಗೆಲ್ ಆಲ್ವೇಸ್ ನುನೆಸ್ ಮತ್ತು ಸಂಗಡಿಗರು ವಿಷದ ಹಾವುಗಳನ್ನು ಮೆಟ್ಟಿಯೋ ಅವುಗಳ ಸಮೀಪದಲ್ಲಿ ಹೆಜ್ಜೆಯಿಟ್ಟೋ ಬೆದರಿಸಿದಾಗ ಯಾವ ವಯಸ್ಸಿನ ಯಾವ ಹಾವುಗಳು ಯಾವ ಸಮಯದಲ್ಲಿ ಹೆಚ್ಚು ಕಚ್ಚುತ್ತವೆ ಎಂದು ಪರೀಕ್ಷಿಸಿದ್ದರು. ಸಣ್ಣ ಗಾತ್ರದ ಹೆಣ್ಣುಗಳು ಬೆಳಗ್ಗಿನ ಹೊತ್ತು, ಸಣ್ಣ ಗಾತ್ರದ ಗಂಡುಗಳು ಸಂಜೆಯ ಹೊತ್ತು ಹೆಚ್ಚು ಕಚ್ಚುತ್ತವೆ ಎಂದು ವರದಿ ಮಾಡಿದ್ದರು. ಇದು ಸುದ್ದಿ ಮಾಡಿದರೂ ಅನಂತರ ಈ ಸಂಶೋಧನೆಯನ್ನು ಸರಿಯಲ್ಲ ಎಂದು ಅದರ ವಿವರಗಳನ್ನು ಪ್ರಕಟಿಸಿದ ಪತ್ರಿಕೆ ಘೋಷಿಸಿತು. ಕಾರಣ, ಈ ಅಮೂಲ್ಯ ಸಂಶೋಧನೆಗೆಂದು ನುನೆಸ್ ತಂಡ ಅತ್ಯಂತ ಸಣ್ಣ ಮರಿಗಳನ್ನು ತುಳಿದು ಪರೀಕ್ಷಿಸಿತಂತೆ. ಇದು ಅನೈತಿಕ ಎಂದು ಘೋಷಿಸಿ ಪತ್ರಿಕೆ ಈ ಸಂಶೋಧನೆಯನ್ನು ಹಿಂಪಡೆಯಲು ಮಾಡಿತು. ಇದೀಗ ಇದಕ್ಕೂ ಕುನೋಬೆಲ್ ದಕ್ಕಿದೆ. ಇನ್ನೊಂದು ಆವಿಷ್ಕಾರ, 3D ಮುದ್ರಣವನ್ನು ಮಾಡುವ ಬಗ್ಗೆ. ಕೆನಡಾದ ಮ್ಯಾಗ್ಗಿಲ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಸೊಳ್ಳೆಯ ಮೂಗನ್ನೇ 3D ಮುದ್ರಣದ ಯಂತ್ರದ ಮೂತಿಯನ್ನಾಗಿ ಬಳಸಿದ್ದರಂತೆ. ಹೀಗೆ ಜೈವಿಕ ವಸ್ತುವನ್ನೇ ಯಂತ್ರದ ಭಾಗವಾಗಿ ಬಳಸಬಹುದು ಎನ್ನುವ ಇವರ ವಿಶಿಷ್ಟ ಆಲೋಚನೆಗೆ ಕುನೋಬೆಲ್ ಕೊಡಲೇಬೇಕು. ಅದರಲ್ಲಿಯೂ ರಕ್ತ ಹೀರುವ ಸೊಳ್ಳೆಯ ಮೂತಿಯನ್ನೇ ಅತಿ ಸೂಕ್ಷ್ಮವಾದ ಮುದ್ರಣಕ್ಕೂ ಬಳಸಬಹುದು ಎನ್ನುವ ಯೋಚನೆ ಖಂಡಿತ ಸಾಮಾನ್ಯರಿಗೆ ಬರುವುದಿಲ್ಲ ಬಿಡಿ. ಮೆಕ್ಯಾನಿಕಲ್ ಇಂಜಿನಿಯರ್ ಜಿಯಾನ್ ಯು ಲೀ ಮತ್ತು ಸಂಗಡಿಗರು ಈ ಸಂಶೋಧನೆ ನಡೆಸಿದ್ದರು. ನೊಬೆಲ್ ಪ್ರಶಸ್ತಿಗಳು ಭಾರತೀಯರಿಗೆ ಏಕೆ ಸಿಗುವುದಿಲ್ಲ ಎನ್ನುವ ಪ್ರಶ್ನೆ ಚಿದಂಬರ ರಹಸ್ಯ. ಆದರೆ ಕುನೋಬೆಲ್ ಪ್ರಶಸ್ತಿಗಳ ಬಗ್ಗೆ ಈ ಮಾತು ಹೇಳುವ ಹಾಗಿಲ್ಲ. ಇದುವರೆಗೂ 5-6 ಭಾರತೀಯ ಸಂಶೋಧನಾ ತಂಡಗಳು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಈ ವರ್ಷದ ರಸಾಯನ ವಿಜ್ಞಾನದ ಇಗ್ನೋಬೆಲ್ ಪ್ರಶಸ್ತಿ ಭಾರತೀಯರ ಪಾಲು, ಅದರಲ್ಲಿಯೂ ಕರ್ನಾಟಕದ ವಿಜ್ಞಾನಿಗಳಿಗೆ. ಬೆಂಗಳೂರಿನಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಸ್ಟೆಮ್ ಸೆಲ್ ಬಯಾಲಜಿ ಅಂಡ್ ರೀಜನರೇಟಿವ್ ಮೆಡಿಸಿನ್ ವಿಭಾಗದ ಎಸ್ ರಾಮಸ್ವಾಮಿಯವರ ತಂಡ ಈ ಪ್ರಶಸ್ತಿಯನ್ನು ಗಳಿಸಿದೆ. ಈ ತಂಡ ಮೊಟ್ಟೆಯೊಡೆದು ಹೊರಬಂದ ಮರಿಗಳಿಗೆ ಹಾಲನ್ನು ಕುಡಿಸುವ ಜಿರಳಾಗೆಯ ಹಾಲಿನಲ್ಲಿರುವ ಪ್ರೋಟೀನಿನ ರಚನೆಯನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದೆ. ಉದ್ದೇಶ, ಜಿರಳಾಗೆಯ ಈ ಹಾಲಿನಲ್ಲಿರುವ ಪ್ರೋಟೀನಿನ ಒಂದು ಹರಳು ಅಷ್ಟೇ ತೂಕದ ಮನುಷ್ಯರ ಹಾಲಿನ 3 ಪಟ್ಟು ಪೌಷ್ಟಿಕ ಎನ್ನುವುದು ಇವರ ಪತ್ತೆ. ಹಾಗಿದ್ದರೆ ಇನ್ನು ಗೋಹಾಲು ಯಾಕೆ ಜಿರಳಾ ಹಾಲೆ ಇರಲಿ ಎನ್ನಬಹುದೇ? ಏಕೆಂದರೆ ಇವನ್ನು ಸಾಕುವುದು ಅರೆಯುವುದು ಸುಲಭ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಕುನೋಬೆಲ್ ಪಡೆದಿರುವ ಸಂಶೋಧನೆಯ ವಿವರ ಕೇಳಿ ಮೂಗು ಮುರಿಯಬೇಡಿ. ಇದು ಮೂಗಿಗೇ ಸಂಬಂಧಿಸಿದ್ದು. ಅರ್ಥಾತ್, ಮೂಗು ಸೀಟರಿಸುವ ಅಥವಾ ಸಿಂಡರಿಸುವುದು ಹೇಗೆ ಎಂದು ಈ ಅಧ್ಯಯನ ಬಹಳ ಗಂಭೀರವಾಗಿ ಸಂಶೋಧನೆ ಮಾಡಿದೆ. ಈ ಸಂಶೋಧನೆ ನಡೆಸಿದ ವಕಾಯಾಮ ವೈದ್ಯಕೀಯ ಕಾಲೇಜಿನ ಗಂಟಲು ಮೂಗು ತಜ್ಞ ಹಿರೋಷಿ ಯಾಜಿಮಾ, ಜಪಾನೀಯರು ಮೂಗು ಮುರಿಯುವುದಕ್ಕೂ ಯುರೋಪಿಯನ್ನರು ಮೂಗು ಮುರಿಯುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದು ಕಂಡಿದ್ದಾರೆ. ಮೂಗಿನ ಹೊಳ್ಳೆಗಳ ಗಾತ್ರ, ಅದರಿಂದ ಹೊರಬರುವ ಗಾಳಿಯ ವೇಗ, ಗಾಳಿಯ ಪ್ರಮಾಣ ಮೊದಲಾದವನ್ನೆಲ್ಲ ಲೆಕ್ಕ ಹಾಕಿ ಎಷ್ಟು ಒತ್ತಡದಿಂದ ಜಪಾನೀಯರು ಯುರೋಪಿಯನ್ನರು ಮೂಗಿನಿಂದ ಗಾಳಿಯನ್ನು ಸೀಟುತ್ತಾರೆ ಎಂದು ಗಣಿಸಿದ್ದರು. ಪಾಪ, ಈ ಪ್ರಶಸ್ತಿ ಪ್ರಕಟವಾಗುವ ಬೊಡಲೇ ಆತ ಪರಲೋಕವನ್ನು ಸೇರಿದ್ದರಿಂದ ಆತನ ಸಹೋದ್ಯೋಗಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದನಂತೆ. ಅಂದಹಾಗೆ ನಾವು ಭಾರತೀಯರು ಮೂಗನ್ನು ಹೇಗೆ ಸೀಟುತ್ತೇವೆ ಎಂಬುದರ ಬಗ್ಗೆ ಯಾರಾದರೂ ಸಂಶೋಧನೆ ನಡೆಸಬಹುದು. ಈ ವರ್ಷದ ಒಂದು ವಿಶೇಷ ಪ್ರಶಸ್ತಿ ಪರಿಮಳಗಳ ಕ್ಷೇತ್ರಕ್ಕೆ ಸೇರಿದ್ದು. ಪೋಲ್ಯಾಂಡಿನ ಅಗ್ನಿಸ್ ಸ್ಕ್ರೋವಾ ಹಾಗೂ ತಂಡವರಿಗೆ ಅಮ್ಮ ಅಪ್ಪಂದಿರಗೆ ಮಕ್ಕಳ ವಾಸನೆ ಯಾವಾಗ ಹೆಚ್ಚು ಪ್ರಿಯ ಎಂದು ವಿವರಗಳನ್ನು ಕಲೆಹಾಕಿದ್ದಕ್ಕಾಗಿ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ತಂಡ ನವಜಾತ ಶಿಶುಗಳ ವಾಸನೆಗೂ ಬೆಳೆದ ಮಕ್ಕಳ ದೇಹದ ವಾಸನೆಗೂ ಅಪ್ಪ ಅಮ್ಮಂದಿರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂದು ಸರ್ವೆ ಮಾಡಿ ವಿವರಗಳನ್ನು ಪ್ರಕಟಿಸಿತ್ತು. ನವಜಾತ ಶಿಶುಗಳ ವಾಸನೆ ಅಮ್ಮ ಅಪ್ಪಂದಿರಗೆ ಹೆಚ್ಚು ಪ್ರಿಯ ಎಂದು ಕಂಡುಕೊಂಡಿತ್ತು. ಎಷ್ಟು ವಿಶೇಷ ಅಲ್ಲವಾ? ಶಾಂತಿ ಪ್ರಶಸ್ತಿಯು ಈ ಕುನೋಬೆಲ್ಗಳಲ್ಲಿದೆ. 2026 ಇಸವಿಯ ಕುನೋಬೆಲ್ ಶಾಂತಿ ಪ್ರಶಸ್ತಿ ಅಮೆರಿಕೆಯ ಓಕ್ಲಹೋಮಾ ರಾಜ್ಯ ವಿಶ್ವವಿದ್ಯಾನಿಲಯದ ಮನಃಶಾಸ್ತ್ರಜ್ಞ ಜೈಮಿ ಕ್ರೆಮ್ಸ್ ಮತ್ತು ಸಂಗಡಿಗರಿಗೆ ನೀಡಲಾಗಿದೆ. ಜನರಿಗೆ ಕೆಲವರು ಯಾಕೆ ಹೆಚ್ಚು ಇಷ್ಟವಾಗುತ್ತಾರೆ, ಕೆಲವರು ಯಾಕೆ ಇಷ್ಟವಾಗುವುದಿಲ್ಲ ಎನ್ನುವುದು ಇವರ ಪ್ರಶ್ನೆ. ಈ ಸಂಶೋಧನದಿಂದ ಅವರು ಅರಿತದ್ದು, ನಾವು ಮೆಚ್ಚದವರನ್ನು ಮೆಚ್ಚದವರು ನಮಗೆ ಹೆಚ್ಚು ಪ್ರಿಯರಾಗಿರುತ್ತಾರೆ. ವೈರಿಯ ವೈರಿ ಮಿತ್ರ ಎನ್ನುವ ಮಾತಿದೆಯಲ್ಲ, ಅದು ಇವರ ಸಂಶೋಧನೆಯ ಪ್ರಕಾರ ಸತ್ಯ ಎನ್ನೋಣವೇ. ಕೊನೆಯ ಇಗ್ನೋಬೆಲ್ ಪ್ರಶಸ್ತಿಗೆ ಮಣ್ಣಿನ ವಾಸನೆಯಿದೆ, ಅಥವಾ ಚೆಡ್ಡಿಯ ವಾಸನೆ ಎಂದಾದರೂ ನೀವು ಹೇಳಬಹುದು. ನೆದರ್ಲ್ಯಾಂಡ್, ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡಿನ ವಿಜ್ಞಾನಿಗಳು ಒಟ್ಟಾಗಿ ನಡೆಸಿದ ಸಂಶೋಧನೆಯಿದು. 25 ದೇಶಗಳಿಂದ ತಲಾ 40 ಒಳಚಿಡ್ಡಿಗಳನ್ನು ವಿವಿಧ ಸ್ಥಳಗಳಲ್ಲಿ ಹೂತು ಅವು ಎಷ್ಟು ಬೇಗ ಕೊಳೆಯುತ್ತವೆ ಎಂದು ಪರೀಕ್ಷಿಸಿದ್ದಾರೆ. ಇದು ಆಯಾ ಜಾಗದ ಮಣ್ಣಿನ ಗುಣವನ್ನು ನಿರೀಕ್ಷಿಸಲು ನೆರವಾಗುತ್ತದೆ.

0: ಎನ್ನುವುದು ಇವರ ಅಭಿಪ್ರಾಯ. ಇದೊಂದು ಜನವಿಜ್ಞಾನ ಯೋಜನೆ, ಅಂದರೆ ಚಡ್ಡಿಗಳನ್ನು ಜನರಿಗೆ ಹಂಚಿ ಅವರೇ ಅದನ್ನು ಮಣ್ಣಿನಲ್ಲಿ ಹುಗಿದು 2 ತಿಂಗಳ ನಂತರ ಅವು ಎಷ್ಟು ಶಿಥಿಲವಾಗಿರುತ್ತವೆ ಎಂದು ಪತ್ತೆ ಮಾಡಬೇಕಿತ್ತು. ಜನರೇ ತಮ್ಮ ಹಿತ್ತಲಲ್ಲಿ ಒಳಚಡ್ಡಿಯನ್ನು ಹೂತಿದ್ದರು. 25 ದೇಶಗಳಲ್ಲಿನ 1,000 ಮಂದಿ ಇಂತಹ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದರಂತೆ. ಆ ಚಡ್ಡಿಗಳನ್ನು ಹುಗಿಯುವ ಮೊದಲು ತೊಟ್ಟಿದ್ದರೋ ಇಲ್ಲವೋ ಎನ್ನುವ ವಿವರಗಳಿಲ್ಲ. ಈ ಸಂಶೋಧನೆಯನ್ನು ಸುಪ್ರಸಿದ್ಧ ಸೈನ್ಸ್ ಪತ್ರಿಕೆ ವರದಿ ಮಾಡಿತ್ತು. ಹತ್ತಿಯ ನೂಲಿನ ಹೊರತಾಗಿ ಇಲಾಸ್ಟಿಕ ಪಾಲಿಮರ್ ಹೊಲಿಗೆಗಳು ನಾಶವೇ ಆಗಿರಲಿಲ್ಲವಂತೆ. ವಿವಿಧ ಕಡೆಗಳಲ್ಲಿ ನಾಶವಾದ ಹತ್ತಿಯ ಪ್ರಮಾಣವು ಬೇರೆ ಬೇರೆಯಾಗಿದ್ದದ್ದು ಆಯಾ ಜಾಗದ ಮಣ್ಣಿನ ಗುಣದಿಂದಾಗಿಯೇ ಇರಬೇಕು ಎಂದು ಇವರು ತರ್ಕಿಸಿದ್ದರು. ಹೀಗೆ ಅಸಂಬದ್ಧ ಎನ್ನಿಸುವ ಪ್ರಶ್ನೆಗಳು, ಅಸಾಮಾನ್ಯವಾದ ವಸ್ತುಗಳು, ಅಸಹ್ಯವೆನ್ನಿಸುವುದರ ಬಗ್ಗೆಯೂ ಕುತೂಹಲ ಇತ್ಯಾದಿಗಳನ್ನು ಒಳಗೊಂಡ, ಆದರೆ ವಿಜ್ಞಾನದ ಎಲ್ಲ ಪ್ರಕ್ರಿಯೆಗಳನ್ನೂ ಬಳಸಿ ನಡೆಸಿದ ಸಂಶೋಧನೆಗಳು ಇವು. ಇವುಗಳಿಗೆ ಕುನೋಬೆಲ್ ಕೊಟ್ಟದ್ದು ಸರಿಯೋ ತಪ್ಪೋ?
1: ಎಳ್ಳು, ನುಗ್ಗೆ ಮತ್ತು ಈಜಿಪ್ಟಿನ ಚಿತ್ರಗಳು. ಪುರಾತನ ನಾಗರಿಕತೆಗಳ ಮಾತು ಬಂದಾಗೆಲ್ಲ ಮೊದಲು ಈಜಿಪ್ಟಿನ ನೆನಪಾಗುತ್ತದೆ. ಮಣ್ಣಿನ ಹಲಗೆಯಿಂದ ಕಾಗದದವರೆಗೆ ಹಲವು ಬಗೆಯ ಚಾರಿತ್ರಿಕ ದಾಖಲೆಗಳು ಅಲ್ಲಿ ಸಿಗುತ್ತವೆ. ಜೊತೆಗೆ ವೈವಿಧ್ಯಮಯವಾದ ಮಡಿಕೆ, ಕುಡಿಕೆಗಳು, ಚಿತ್ರಪಟಗಳು ಹಾಗೂ ಪಿರಾಮಿಡ್ಡುಗಳ ಅಡಿಯಲ್ಲಿ ಅಡಗಿಸಿಟ್ಟ ರಾಜ ಮಹಾರಾಜರ ಶವ ಪೆಟ್ಟಿಗೆಗಳು ಅದ್ಭುತ ಕಥೆಗಳನ್ನು ಹೇಳುತ್ತವೆ. ಇವು ಹೇಳಲಾರದ ಕಥೆಗಳೂ ಇವೆ. ಉದಾಹರಣೆಗೆ, ಪುರಾತನ ಕಾಲದಲ್ಲಿ ರಚಿಸಿದ ಚಿತ್ರಗಳಲ್ಲಿರುವ ಬಣ್ಣ ಯಾವುದರದ್ದು? ಅವನ್ನು ಬಳಸಲು ಸಾಧ್ಯವಾಗಿದ್ದು ಹೇಗೆ? ಇದೀಗ ಸೈನ್ಸ್ ಅಡ್ವಾನ್ಸಸ್ ಪತ್ರಿಕೆ ಒಂದು ಸ್ವಾರಸ್ಯಕರ ವರದಿಯನ್ನು ಪ್ರಕಟಿಸಿದೆ. ಈಜಿಪ್ಟಿನಲ್ಲಿ ದೊರೆತ ಸುಮಾರು 3,500 ರಿಂದ 4,500 ವರ್ಷಗಳಷ್ಟು ಹಳೆಯ ಭಿತ್ತಿ ಚಿತ್ರಗಳು ಶವಪೆಟ್ಟಿಗೆಗೆ ಬಳಿದ ಬಣ್ಣಗಳಲ್ಲಿ ಹಸು, ಮೇಕೆ, ಕುರಿ, ಕತ್ತೆಗಳ ಮಾಂಸ, ಜಿಂಕೆ, ಹಸು ಮೊದಲಾದವುಗಳ ಕೊಂಬುಗಳು ಮತ್ತು ನುಗ್ಗೆ ಮತ್ತು ಎಲ್ಲಿನಂತಹ ಬೀಜಗಳಲ್ಲಿನ ಅಂಶಗಳು ಇವೆಯಂತೆ. ಹೀಗೆಂದು ಡೆನ್ಮಾರ್ಕ್ನ ಕೋಪನ್ ಹೇಗನ್ ವಿಶ್ವವಿದ್ಯಾನಿಲಯದ ಪುರಾತತ್ವ ವಿಜ್ಞಾನಿ ಎನ್ರಿಕೋ ಕಪೆಲ್ಲಿನಿ ಮತ್ತು ಸಂಗಡಿಗಳು ಸಂಶೋಧಿಸಿದ್ದಾರೆ. ಈಜಿಪ್ಟಿನ ಪುರಾತನ ನಾಗರಿಕತೆ ಶಿಲ್ಪಕಲೆ, ಚಿತ್ರಕಲೆ ಹಾಗೂ ಕುಸುರಿ ಕುಂಬಾರಿಕೆಗಳಿಗೆ ಸುಪ್ರಸಿದ್ಧ. ಅಲ್ಲಿನ ಪಿಂಗಾಣಿ ಪಾತ್ರೆಗಳು, ಲೋಹದ ಒಡವೆಗಳು, ಬಣ್ಣಣ್ಣ, ಬಣ್ಣದ ಚಿತ್ರಗಳು ಕಣ್ಸೆಳೆಯುವಂಥವು. ಇಂತಹ ವಸ್ತುಗಳನ್ನು ರಾಜ ಮಹಾರಾಜರ ಸಮಾಧಿಯಲ್ಲಿ ಹೂತಿರುತ್ತಿದ್ದುದು ಕೂಡ ತಿಳಿದ ವಿಷಯವೇ. ಅಂತಹ ನಿಧಿಗಳನ್ನು ಕದಿಯುವುದು ಕೂಡ ಒಂದಾನೊಂದು ಕಾಲದಲ್ಲಿ ಸಾಹಸ ಎನ್ನಿಸಿಕೊಂಡಿತ್ತು. ಹಾಗೆ ಹೆಕ್ಕಿದ ಕಲಾಕೃತಿಗಳು ಈಗ ಪ್ರಪಂಚದ ಹಲವಾರು ವಸ್ತು ಸಂಗ್ರಹಾಲಯಗಳಲ್ಲಿ ಪ್ರದರ್ಶನಕ್ಕಿವೆ. ಕಪೆಲ್ಲಿನಿ ಮತ್ತು ಸಂಗಡಿಗರಿಗೆ ಒಂದು ಕುತೂಹಲ, ಈಜಿಪ್ಟಿನ ಈ ಕಲಾಕೃತಿಗಳಲ್ಲಿ ಕಾಣುವ ಬಣ್ಣಗಳು ಹಾಗೂ ಅವನ್ನು ಮೆತ್ತಿರುವ ವಸ್ತುಗಳ ಮೂಲ ಯಾವುದಿರಬಹುದು? ಅವು ಆಯಾ ಸ್ಥಳದಲ್ಲಿಯೇ ದೊರೆತವೂ ಇರಬಹುದೋ? ಇನ್ನೆಲ್ಲಿಂದಲಾದರೂ ಹೊತ್ತು ತಂದ ಬೆಲೆ ಬಾಳುವ ವಸ್ತುಗಳಾಗಿರಬಹುದೋ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕಲು ಕಪೆಲ್ಲಿನಿ ತಂಡ ಹೊರಟಿತು. 1 ಶತಮಾನದ ಹಿಂದೆ ಕಪೆಲ್ಲಿನಿಯವರು ಕೇಳಿದ ಪ್ರಶ್ನೆಗಳನ್ನು ಉತ್ತರಿಸುವುದು ಬಹಳ ಕಷ್ಟ ಎನ್ನಿಸಿತ್ತಾದರೂ ಇಂದು ಅವು ಅಷ್ಟು ಕಷ್ಟವಲ್ಲ. ಏಕೆಂದರೆ ಪರೀಕ್ಷೆ ಮಾಡಬೇಕಾದ ಪೇಂಟು, ಚಿತ್ರಗಳನ್ನು ದೂರದಿಂದಲೇ ಚಿತ್ರ ತೆಗೆದು ಅದರೊಳಗೆ ಏನಿದೆ ಎಂದು ತಿಳಿಸುವ ರಾಸಾಯನಿಕ ತಂತ್ರಗಳು ಇವೆ. ಹಾಗೆಯೇ ಒಂದು ಚಿಟಿಕೆ ವಸ್ತುವನ್ನು ನ್ಯಾನೊಕೊಳವೆಗಳೊಳಗೆ ತುಂಬಿ ಎಲ್ಲ ರಾಸಾಯನಿಕಗಳನ್ನು ಬೇರ್ಪಡಿಸಿ ಒಂದೊಂದೇ ಕಣವನ್ನು ಗುರುತಿಸುವ, ಪತ್ತೆ ಮಾಡುವ ಹಾಗೂ ಅಳೆಯುವ ತಂತ್ರಗಳು ಇವೆ. ಉದಾಹರಣೆಗೆ, ಅವಕೆಂಪು ಕಿರಣದ ಬೆಳಕನ್ನು ಬಳಸುವ FTIR ಸ್ಪೆಕ್ಟ್ರೋಸ್ಕೋಪಿ ತಂತ್ರವನ್ನು ಬಳಸಿ ಪ್ರೋಟೀನುಗಳು ಇರಬಹುದೇ ಎಂದು ಪತ್ತೆ ಮಾಡಬಹುದು. ಇದಕ್ಕೆ ಮುಷ್ಟಿಗಾತ್ರದ ವಸ್ತು ಬೇಕಿಲ್ಲ, ಒಂದು ಚಿಟಿಕೆ ಇದ್ದರೂ ಸಾಕು. ಹೀಗೆಯೇ ನ್ಯಾನೋಫ್ಲೋ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಟ್ಯಾಂಡಮ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ತಂತ್ರ ಇರುವ ಎಲ್ಲ ಪ್ರೋಟೀನುಗಳನ್ನು ಒಮ್ಮೆಲೆ ಪತ್ತೆ ಮಾಡುವ ಪ್ರೋಟಿಯೋಮಿಕ್ಸ್ ತಂತ್ರ ಏಕಕಾಲದಲ್ಲಿ ಕ್ರೊಮ್ಯಾಟೋಗ್ರಫಿ ಹಾಗೂ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ತಂತ್ರಗಳನ್ನು ಬಳಸುತ್ತದೆ, ಎಂತೆಂಥ ಪ್ರೋಟೀನುಗಳು ಅದರಲ್ಲಿವೆ ಎಂದು ತಿಳಿಸುತ್ತದೆ. ನ್ಯಾನೊಕೊಳವೆಗಳೊಳಗೆ ಚಿಟಿಕೆ ಮಾದರಿಯನ್ನು ತುಂಬಿದರೆ ಸಾಕು. ಈ ವಿಶಿಷ್ಟ ತಂತ್ರಗಳನ್ನು ಬಳಸಿಕೊಂಡು ಕಪೆಲ್ಲಿನಿ ತಂಡ ಈಜಿಪ್ಟಿನ ಪುರಾತನ ಚಿತ್ರಕಲೆ ಶಿಲ್ಪಕಲೆಗಳಲ್ಲಿ ಕಾಣಬರುವ ಬಣ್ಣಗಳನ್ನು ಹೆರೆದು ಪರಿಶೀಲಿಸಿದೆ. ಇದಕ್ಕಾಗಿ ಈ ತಂಡ ಬ್ರಿಟನ್ನಿನ ವಿವಿಧ ವಸ್ತು ಸಂಗ್ರಹಾಲಯಗಳಲ್ಲಿ ಇರುವ 2,700 ವರ್ಷದಿಂದ 4,000 ವರ್ಷಗಳಷ್ಟು ಹಳೆಯದಾದ ಕಲೆಗಳನ್ನು ಆಯ್ದುಕೊಂಡರು. ಇವರು ಆಯ್ದುಕೊಂಡವುಗಳಲ್ಲಿ ಪಿರಮಿಡ್ಡುಗಳಲ್ಲಿ ಶವಗಳನ್ನಿಟ್ಟಿದ ಪೆಟ್ಟಿಗೆಯ ಮೇಲೆ ಬರೆದ ಚಿತ್ರಗಳು, ಪಿರಮಿಡ್ಡುಗಳಲ್ಲಿ ಸಮಾಧಿಗಳ ಜೊತೆಗೆ ದೊರೆತ ಮಣ್ಣಿನ ಮಡಿಕೆ, ಕುಡಿಕೆಗಳ ಮೇಲೆ ಚಿತ್ರಿಸಿದ ಕಲೆ, ಗೋಡೆಗಳ ಮೇಲೆ ಬರೆದಿದ್ದ ಭಿತ್ತಿ ಚಿತ್ರಗಳು ಮೊದಲಾದವುಗಳಿಂದ ಬಣ್ಣಗಳನ್ನು ಹೆರೆದು ಪರೀಕ್ಷಿಸಲಾಯಿತು. ಈ ರೀತಿಯಲ್ಲಿ 14 ವಸ್ತು ಸಂಗ್ರಹಾಲಯಗಳಲ್ಲಿದ್ದ ಒಟ್ಟು 28 ಕಲಾಕೃತಿಗಳ ಬಣ್ಣಗಳನ್ನು ಪರೀಕ್ಷಿಸಿದರು. ಈ ಪರೀಕ್ಷೆಗಳು ಕಲಾಕೃತಿಗಳಲ್ಲಿ ಕೊಲಾಜೆನ್ ಪ್ರೋಟೀನು ಇರುವುದನ್ನು ತಿಳಿಸಿದುವು. ಕೊಲಾಜೆನ್ ಮಾಂಸದಲ್ಲಿ ಇರುವ ಪ್ರೋಟೀನು, ಅಂದರೆ ಪ್ರಾಣಿಗಳಲ್ಲಿ ಮಾತ್ರ ಇರುತ್ತದೆ. ಹಾಗಿದ್ದರೆ ಈ ಬಣ್ಣಗಳಲ್ಲಿ ಪ್ರಾಣಿಗಳ ನೆಣ ಅಥವಾ ಮಾಂಸವನ್ನು ಬಳಸಿರಬೇಕು ಎಂದು ತಿಳಿಯಬಹುದು.

0: ಬಹುದು. ರಕ್ತವನ್ನು ಬಣ್ಣವಾಗಿ ಬಳಸಿದ್ದು ಗೊತ್ತಿತ್ತು, ಆದರೆ ಅಪ್ಪಟ ರಕ್ತದಲ್ಲಿ ಕೊಲಾಜೆನ್ ಅಂಶ ಇಲ್ಲ. ಆದ್ದರಿಂದ ರಕ್ತವಲ್ಲದೆ ಪ್ರಾಣಿಗಳ ಇತರೆ ಅಂಗಾಂಶಗಳನ್ನು ಇಲ್ಲಿ ಬಳಸಲಾಗಿದೆ ಎಂದು ಊಹಿಸಬಹುದು. ಹಾಗಿದ್ದರೆ ಯಾವ ಪ್ರಾಣಿಯ ಯಾವ ಅಂಗಾಂಶ ಎಂಬ ಪ್ರಶ್ನೆ ಬಂತಲ್ಲವೇ? ಅದನ್ನು ಕೆಪೆಲ್ಲಿನಿ ತಂಡ ಪರಿಶೀಲಿಸಿದೆ. ದೊರೆತ ಪ್ರೋಟೀನುಗಳು ಹಾಗೂ ಅವುಗಳ ಭಾಗಗಳನ್ನು ವಿವಿಧ ಪ್ರಾಣಿಗಳ ಕೊಲಾಜೆನ್ ಪ್ರೋಟೀನಿನ ಭಾಗಗಳೊಂದಿಗೆ ಹೋಲಿಸಿದೆ. ಹೀಗೆ ತಾಳೆ ನೋಡಿದಾಗ ಹಲವು ಸ್ವಾರಸ್ಯಕರ ಅಂಶಗಳು ಪತ್ತೆಯಾಗಿವೆ.
1: ಬಹುತೇಕ ಎಲ್ಲ ಬಣ್ಣಗಳಲ್ಲಿಯೂ ಪ್ರಾಣಿಗಳ ಪ್ರೋಟೀನುಗಳು ಕಂಡುಬಂದಿದ್ದುವು. ಶವಪೆಟ್ಟಿಗೆಯೊಂದರ ಮೇಲಿದ್ದ ಹಸಿರು ಬಣ್ಣವೊಂದರಲ್ಲಿ ಹಸುವಿನ ಕೊಲಾಜೆನ್ ಕಂಡು ಬಂದಿತ್ತು. ಇನ್ನೂ ಹಲವು ಬಣ್ಣಗಳಲ್ಲಿ ಆಡು, ಕುರಿ, ಮೇಕೆಗಳ ಗುಂಪಿನಲ್ಲಿ ಮಾತ್ರ ಕಾಣುವ ಪ್ರೋಟೀನು ತುಣುಕುಗಳು ಇದ್ದುವು. ಆದರೆ ಇವು ಮೇಕೆಯದ್ದೋ ಕುರಿಯದ್ದೋ ಎಂದು ನಿಖರವಾಗಿ ಹೇಳಲು ಆಗುವುದಿಲ್ಲ ಎನ್ನುತ್ತಾರೆ ಕೆಪೆಲ್ಲಿನಿ. ಕೆಲವು ಅಂಶಗಳು ಕಾಡೆಮ್ಮೆ, ಜಿಂಕೆಗಳದ್ದು ಎಂದೂ ತೋರಿಬಂದಿವೆ. ಬಹುಶಃ ಆಹಾರಕ್ಕಾಗಿ ಬೇಟೆಯಾಡಿದ ಪ್ರಾಣಿಗಳನ್ನು ತಿಂದ ಮೇಲೆ ಉಳಿಯುವ ಭಾಗಗಳನ್ನು ಈ ರೀತಿ ಬಳಸಿರಬಹುದು. ಕುದುರೆ ಹಾಗೂ ಕತ್ತೆಗಳ ಕೊಲಾಜೆನ್ ಅಂಶಗಳು ಬಣ್ಣಗಳಲ್ಲಿ ಇದ್ದುವು. ಇವುಗಳನ್ನು ನಿಖರವಾಗಿ ಕುದುರೆಯದ್ದೋ ಕತ್ತೆಯದ್ದೋ ಎಂದು ಹೇಳುವುದು ಕಷ್ಟವಾದರೂ ಇವು ಕತ್ತೆಯದ್ದೇ ಇರಬೇಕು ಎಂದು ಕೆಪೆಲ್ಲಿನಿ ತರ್ಕಿಸಿದ್ದಾರೆ. ಏಕೆಂದರೆ ಕತ್ತೆಗಳನ್ನು ಹೊರೆ ಹೊರುವುದಕ್ಕೆ ಸಾಕಿದರೂ ಅವುಗಳ ಮಾಂಸವನ್ನು ತಿನ್ನುವ ಪರಿಪಾಠ ಅಂದೂ ಇತ್ತು. ಆದರೆ ಕುದುರೆಗಳು ಲಕ್ಸುರಿ ಪ್ರಾಣಿಗಳಾಗಿದ್ದರಿಂದ ಅವುಗಳ ಮಾಂಸವನ್ನು ಬಳಸುತ್ತಿರಲಿಕ್ಕಿಲ್ಲ ಎನ್ನುವುದು ಇವರ ತರ್ಕ. ಆಡು, ಮೇಕೆ, ಕುರಿ, ಹಸುಗಳ ಪ್ರೋಟೀನುಗಳು ಕೊಂಬುಗಳಿಂದ ಬಂದದ್ದು ಎನ್ನುವುದು ಖಾತ್ರಿ. ಏಕೆಂದರೆ ಕೊಂಬಿನಲ್ಲಿ ಸಿಗುವ ಕೆರಾಟಿನ್ ಅಂಶ ಅದರಲ್ಲಿ ಇತ್ತು. ಕೆರಾಟಿನ್ ಕೊಂಬು, ಕೂದಲು, ಉಗುರು, ಗೊರಸುಗಳಲ್ಲಿ ಮಾತ್ರ ಸಿಗುವಂತಹ ಪ್ರೋಟೀನು. ಆದರೆ ಕುದುರೆ ಹಾಗೂ ಕತ್ತೆಯ ಕೊಲಾಜೆನ್ ಮಾಂಸದಿಂದಲೇ ಬಂದಿರಬೇಕು. ಇನ್ನೂ ಒಂದು ವಿಷಯ, ಈ ಎಲ್ಲ ಪ್ರೋಟೀನುಗಳ ಜೊತೆಗೆ ಸಾಸಿವೆ ಹಾಗೂ ನುಗ್ಗೆಯ ಪ್ರೋಟೀನುಗಳು ಕಂಡುಬಂದಿವೆ. ಇದು ಅಚ್ಚರಿಯ ವಿಷಯ. ಸಾಸಿವೆ ಹಾಗೂ ನುಗ್ಗೆಯ ಬೀಜದಿಂದ ಎಣ್ಣೆಯನ್ನು ತೆಗೆಯುತ್ತಾರಷ್ಟೇ. ಆ ಎಣ್ಣೆಯನ್ನು ಬಣ್ಣಗಳನ್ನು ಮಾಡಲು ಬಳಸಿರಬಹುದು ಎಂದರೂ ಅಪ್ಪಟ ಎಣ್ಣೆಯಲ್ಲಿ ಪ್ರೋಟೀನು ಅಂಶ ಇರುವುದಿಲ್ಲ. ಆದರೆ ಇಲ್ಲಿ ಈ ಸಾಸಿವೆ ಹಾಗೂ ನುಗ್ಗೆಯ ಪ್ರೋಟೀನುಗಳು ಕಂಡುಬಂದಿವೆ. ಹಾಗಿದ್ದರೆ ಈ ಬೀಜಗಳನ್ನು ಅರೆದು ಎಣ್ಣೆ ತೆಗೆದ ಮೇಲೆ ಉಳಿದ ಹಿಂಡಿಯನ್ನು ಬಣ್ಣಗಳ ಜೊತೆ ಬೆರೆಸಿ ಬಳಸಿದ್ದಾರೋ ಅಥವಾ ಒಟ್ಟಾರೆ ಬೀಜಗಳನ್ನು ಅರೆದು ಬಣ್ಣಗಳನ್ನು ತಯಾರಿಸಿದ್ದಾರೋ ಎನ್ನುವ ಕೌತುಕ ಉಂಟಾಗಿದೆ. ಹಾಗೆಯೇ ಸಾಸಿವೆಯ ಬಳಕೆ ಅಂದಿನ ಕಾಲದಲ್ಲಿ ಇದ್ದ ಬಗ್ಗೆ ತಿಳಿದಿದ್ದರೂ ನುಗ್ಗೆಯ ಬೀಜಗಳ ಬಳಕೆ ವಿಶೇಷ ಎನ್ನುತ್ತಾರೆ ಕೆಪೆಲ್ಲಿನ್. ಏಕೆಂದರೆ ನುಗ್ಗೆಯ ಎಣ್ಣೆ ಬಣ್ಣ ತಯಾರಿಸಲು ಯುಕ್ತವಾದುದಲ್ಲ, ಅದು ಸುಲಭವಾಗಿ ಒಣಗುವುದಿಲ್ಲವಾದ್ದರಿಂದ ಅದರಿಂದ ರಚಿಸಿದ ಚಿತ್ರಗಳು ಬಲುಕಾಲ ಉಳಿಯಲಾರವು. ಆದರೂ ಇದರ ಅಂಶ ಬಣ್ಣದಲ್ಲಿದೆ ಎಂದರೆ ಕಾರಣವೇ ನಿರಬಹುದು ಎಂದು ಕೆಪೆಲ್ಲಿನಿ ತರ್ಕಿಸಿದರು. ಬಹುಶಃ ಅದನ್ನು ಒಂದು ಪೂಜ್ಯ ವಸ್ತುವಾಗಿ ಬಣ್ಣಗಳಲ್ಲಿ ಬಳಸಿರಬೇಕು ಎನ್ನುವುದು ಇವರ ಊಹೆ. ಇದಕ್ಕೂ ಕಾರಣ ಇದೆ. ಈಜಿಪ್ಟಿನಲ್ಲಿ ಅಂದು ನುಗ್ಗೆಯನ್ನು ಪೂಜಿಸಲಾಗುತ್ತಿತ್ತು. ವಿಶೇಷವಾಗಿ ಕಲಾವಿದರು ಪೂಜಿಸುತ್ತಿದ್ದ ಟಾ ಎಂಬ ದೇವತೆಯ ಪ್ರತಿನಿಧಿಯನ್ನಾಗಿ ನುಗ್ಗೆಯನ್ನು ಗುರುತಿಸಲಾಗಿತ್ತು ಎಂಬ ಬಗ್ಗೆ 3,500 ವರ್ಷಗಳ ಹಿಂದೆಯೂ ಉಲ್ಲೇಖಗಳು ಇದ್ದುವು, ನುಗ್ಗೆಯ ಚಿತ್ರಗಳೂ ಇದ್ದುವು. ಹೀಗಾಗಿ ಚಿತ್ರಗಳಲ್ಲಿ ನುಗ್ಗೆಯ ಬೀಜಗಳ ಪ್ರೋಟೀನು ಇರುವುದು ಈ ದೇವತೆಯನ್ನು ಪೂಜಿಸಿದ ಪ್ರತೀಕವಾಗಿ ಇರಬೇಕು, ಬಣ್ಣದ ವಸ್ತುವಾಗಿ ಇರಲಿಕ್ಕಿಲ್ಲ ಎಂದು ಕೆಪೆಲ್ಲಿನಿ ತರ್ಕಿಸಿದ್ದಾರೆ.
2: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಶ್ರೀಮತಿ ವೇದಾ ಭದ್ರಾವತಿ ಹಾಗೂ ಎಐ ಧ್ವನಿಗಳು.
3: ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
4: ಕೇಳುವರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ

ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಸಾಮಾನ್ಯ ಜ್ಞಾನ
5: ಸಾಧನೆಗೆ ದಾರಿ ತೋರುವ,
4: ಮಾರ್ಗದರ್ಶನ ನೀಡುವ,
5: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
4: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
5: ಪ್ರಚಲಿತ ವಿದ್ಯಮಾನಗಳು,
4: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
5: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
4: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
6: ಎಲ್ರಿಗೂ ನಮಸ್ಕಾರ, ನಾನು ಶಿವಪ್ರಸಾದ್ SB, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇವತ್ತು ನಾನು ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತಹ ಕೆಲವು ಮಾಹಿತಿಗಳನ್ನು, ಅದು ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಮತ್ತು ಯಾವ್ಯಾವ ಘಟಕಗಳಿಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಸೂಕ್ತ ಆಗುತ್ತೆ, ಮತ್ತು ಒಟ್ಟಾರೆಯಾಗಿ ಕೆಸೆಟ್ ಪರೀಕ್ಷೆಗೆ ಆರಂಭಿಕ ದಿನಗಳಲ್ಲಿ, ಅಂದರೆ ಈಗಿಂದನೇ ಸಿದ್ಧತೆ ಮಾಡಿಕೊಳ್ಳೋರಿಗೆ ಆರಂಭಿಕವಾಗಿ ಯಾವ ರೀತಿ ಎಚ್ಚರಿಕೆಯಿಂದ ಸಿದ್ಧತೆಯನ್ನು ಕೈಗೊಳ್ಳಬಹುದಾಗಿದೆ ಅನ್ನೋದ್ರ ಬಗ್ಗೆ ಕೆಲವು

ಸಂಗತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ. ಮೊದಲನೇದಾಗಿ ಕೆಸೆಟ್ ಪರೀಕ್ಷೆ, ಇದರಲ್ಲಿ ಪ್ರತಿ ಅಭ್ಯರ್ಥಿ ಎರಡು ಪತ್ರಿಕೆಗಳಲ್ಲಿ ಭಾಗವಹಿಸಬೇಕಾಗುತ್ತೆ. ಪತ್ರಿಕೆ ಒಂದು, ಅದು ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ. ಅದನ್ನ ಪೂರ್ತಿಯಾಗಿ ಹೇಳೋದಾದ್ರೆ ಬೋಧನೆ ಮತ್ತು ಸಂಶೋಧನಾ ನೈಪುಣ್ಯದ ಸಾಮಾನ್ಯ ಪತ್ರಿಕೆ. ಈ ಸರಿ ಏನು 33 ವಿಷಯಗಳಲ್ಲಿ ಕೆಸೆಟ್ ಪರೀಕ್ಷೆ ನಡೀತಾ ಇದೆ. ಆ 33 ವಿಷಯಗಳ ಪರೀಕ್ಷೆ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಪತ್ರಿಕೆ ಕಡ್ಡಾಯವಾಗಿರುತ್ತೆ. ಇದು 50 ಪ್ರಶ್ನೆಗಳ ಮತ್ತು ಒಟ್ಟು 100 ಅಂಕಗಳ ಪತ್ರಿಕೆ ಆಗಿರುತ್ತೆ. ಇದರ ಯಾವುದೇ ತರಹದ ನೆಗೆಟಿವ್ ಮಾರ್ಕಿಂಗ್ ಅಥವಾ ಋಣಾತ್ಮಕ ಅಂಕಗಳು ಇರೋದಿಲ್ಲ. ಅದೇ ರೀತಿ ಎರಡನೇ ಪತ್ರಿಕೆ ಆಯಾ ವಿಷಯದಲ್ಲಿ ನಡೆಸಲ್ಪಡುತ್ತೆ. ಅದರಲ್ಲಿ ಒಟ್ಟು 100 ಪ್ರಶ್ನೆಗಳು ಮತ್ತು 200 ಅಂಕಗಳಿರುತ್ತೆ. ಅದರಲ್ಲಿ ಸಹ ಯಾವುದೇ ರೀತಿಯ ಋಣಾತ್ಮಕ ಅಥವಾ ನೆಗೆಟಿವ್ ಅಂಕಗಳು ಇರೋದಿಲ್ಲ. ಹೀಗಾಗಿ ಪತ್ರಿಕೆಯಲ್ಲಿ ಅಥವಾ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯೋದಕ್ಕೆ ಒಟ್ಟು 300 ಅಂಕಗಳಿಗೆ ಎಷ್ಟು ಅಂಕಗಳನ್ನ ಪಡೆಯಲಾಗುತ್ತೆ ಅನ್ನೋದನ್ನ ಆಧರಿಸುತ್ತೆ. ಅಂದ್ರೆ ಪತ್ರಿಕೆ ಒಂದರಲ್ಲಿ ಕನಿಷ್ಠ ಇಷ್ಟು ಅಂಕ ಮತ್ತು ಪತ್ರಿಕೆ ಎರಡರಲ್ಲಿ ಕನಿಷ್ಠ ಇಷ್ಟು ಅಂಕಗಳು ಅಂತ ಇರೋದಿಲ್ಲ. ಉದಾಹರಣೆಗೆ ಪತ್ರಿಕೆ ಒಂದರಲ್ಲಿ 50 ಅಂಕಗಳನ್ನ ಗಳಿಸಿ, ಪತ್ರಿಕೆ ಎರಡರಲ್ಲಿ 150 ಅಂಕಗಳನ್ನ ಗಳಿಸಿ, ಒಟ್ಟಾರೆ 200 ಗಳಿಸಿದ್ರು ಸಹ ಅದನ್ನ ಒಟ್ಟಾರೆ 200 ಅಂಕಗಳು ಅಂತ ಪರಿಗಣಿಸಲಾಗುತ್ತೆ. ಅಥವಾ ಪತ್ರಿಕೆ ಒಂದರಲ್ಲಿ 80 ಅಂಕಗಳ ಗಳಿಸಿ, ಪತ್ರಿಕೆ ಎರಡರಲ್ಲಿ 80 ಅಂಕಗಳನ್ನ ಗಳಿಸಿದ್ರು ಸಹ ಒಟ್ಟಾರೆ 160 ಅಂಕಗಳು ಅಂತ ಅದನ್ನ ಪರಿಗಣಿಸಲಾಗುತ್ತೆ. ಕಳೆದ ಭಾನುವಾರ ನಾನು ನಿಮ್ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಈ ಪರೀಕ್ಷೆಯಲ್ಲಿ ಅರ್ಹತೆ ಅಥವಾ ಎಲಿಜಿಬಿಲಿಟಿಯನ್ನ ಗಳಿಸುವಂತಹ ಕನಿಷ್ಠ ಅಂಕಗಳ ಬಗ್ಗೆ ಹೇಳಬೇಕಾದ್ರೆ ಇದೇ ಮಾತನ್ನ ಹೇಳಿದ್ದೆ. ಒಟ್ಟು 300 ಅಂಕಗಳಿಗೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಶೇಕಡ 40% ಅಂದ್ರೆ 120 ಅಂಕಗಳನ್ನು ಗಳಿಸಬೇಕಾಗತ್ತೆ. ಮತ್ತು ಉಳಿದಂತಹ ಎಲ್ಲಾ ಅಭ್ಯರ್ಥಿಗಳು ಶೇಕಡ 35% ಅಂದ್ರೆ 106 ಅಂಕಗಳನ್ನು ಗಳಿಸಬೇಕಾಗತ್ತೆ ಅನ್ನೋ ಮಾತನ್ನ ನಿಮ್ ಜೊತೆ ನಾನು ಹಂಚಿಕೊಂಡಿದ್ದೆ. ಈಗ ಪತ್ರಿಕೆ ಒಂದು, ಇದು ಸಾಮಾನ್ಯವಾಗಿ ಸಾಮಾನ್ಯ ಪತ್ರಿಕೆ ಆಗಿದ್ದು ಎಲ್ಲಾ ವಿಷಯದ ಅಭ್ಯರ್ಥಿಗಳಿಗೆ ಅನ್ವಯ ಆಗೋದ್ರಿಂದಾಗಿ ಇವತ್ತು ನಾನು ಆ ಪತ್ರಿಕೆಯ ಬಗ್ಗೆ ಒಂದು ಪರಿಚಯವನ್ನ ಮತ್ತೆ ಘಟಕವಾರು ಯಾವ ರೀತಿ ಯಾವ್ಯಾವ ವಿಷಯಗಳನ್ನ ನೋಡ್ಕೋಬೇಕಾಗತ್ತೆ ಮತ್ತೆ ಯಾವ ರೀತಿ ಸಿದ್ಧತೆ ಇದ್ರೆ ಒಳ್ಳೆಯದು ಅನ್ನೋದನ್ನ ನಿಮ್ ಜೊತೆ ಹೇಳ್ತೇನೆ. ಇದರಲ್ಲಿ ಒಟ್ಟು 10 ಘಟಕಗಳಿರುತ್ತೆ. ಪ್ರತಿ ಘಟಕದಿಂದ 5 ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಅಂದ್ರೆ 5×10=50 ಪ್ರಶ್ನೆಗಳು. ಹಾಗಾಗಿ ಎಲ್ಲಾ ಘಟಕಕ್ಕೂ ಕೂಡ ಸಮಾನವಾದಂತಹ ಪ್ರಾಮುಖ್ಯತೆ ಇರುತ್ತೆ. ಯಾವುದೋ ಒಂದು ಘಟಕದಿಂದ ಹೆಚ್ಚು ಪ್ರಶ್ನೆಗಳು, ಯಾವುದೋ ಒಂದರಿಂದ ಕಡಿಮೆ ಪ್ರಶ್ನೆಗಳು ಅನ್ನೋದಿಲ್ಲ. ಪ್ರತಿ ಘಟಕದಿಂದ 5 ಪ್ರಶ್ನೆಗಳು ಕಡ್ಡಾಯವಾಗಿ, ಹೆಚ್ಚು ಪ್ರಶ್ನೆಗಳು ಇರೋದಿಲ್ಲ, ಕಡಿಮೆ ಪ್ರಶ್ನೆಗಳು ಇರೋದಿಲ್ಲ. ಹೀಗಾಗಿ ಎಲ್ಲಾ ಘಟಕಗಳನ್ನು ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಅಂದ್ರೆ ಸಮತೋಲನ ಮಾಡಿಕೊಂಡು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. 10 ಘಟಕಗಳು ಯಾವುವು ಅಂದ್ರೆ ಬೋಧನಾ ನೈಪುಣ್ಯತೆ, ಎರಡನೇದು ಸಂಶೋಧನಾ ನೈಪುಣ್ಯತೆ, ಮೂರನೇದು ಪ್ಯಾರಾವನ್ನ ಸಂಕ್ಷೇಪಿಸ್ತಕ್ಕಂಥದ್ದು ಅಥವಾ ಕಂಪ್ರಹೆನ್ಷನ್, ನಾಲ್ಕನೇದು ಸಂವಹನ ಅಥವಾ ಕಮ್ಯುನಿಕೇಶನ್, ಐದನೇ ಘಟಕ ಗಣಿತೀಯ ಸಾಮರ್ಥ್ಯ ಅಥವಾ ಮ್ಯಾಥಮೆಟಿಕಲ್ ರೀಸನಿಂಗ್, ಆರನೇ ಘಟಕ ತಾರ್ಕಿಕ ಸಾಮರ್ಥ್ಯ ಅಥವಾ ಲಾಜಿಕಲ್ ರೀಸನಿಂಗ್, ಏಳನೇ ಘಟಕ ಡೇಟಾ ಇಂಟರ್ಪ್ರಿಟೇಷನ್ ಅಥವಾ ದತ್ತಾಂಶಗಳ ವಿಶ್ಲೇಷಣೆ, ಎಂಟನೇ ಘಟಕ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಒಂಬತ್ತನೇ ಘಟಕ ಜನತೆ ಅಭಿವೃದ್ಧಿ ಮತ್ತು ಪರಿಸರ, ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್, ಮತ್ತು ಹತ್ತನೇ ಘಟಕ ಹೈಯರ್ ಎಜುಕೇಶನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆ. ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಘಟಕ ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಅಥವಾ ಬೋಧನಾ ನೈಪುಣ್ಯತೆಯಲ್ಲಿ ನಾವು ಗಮನಿಸಬೇಕಾಗಿರೋ ಮತ್ತು ತಿಳ್ಕೊಳ್ಬೇಕಾಗಿರೋ ಅಂಶಗಳು, ಈ ಮೊದಲನೇ ಘಟಕ ಏನಿದೆ ಅಲ್ವಾ, ಈ ಮೊದಲನೇ ಘಟಕ ಥಿಯರಿ ಬೇಸ್ಡ್ ಅಂದ್ರೆ ಇದರಲ್ಲಿ ನಾವು ಸಿದ್ಧಾಂತಗಳನ್ನ ಕಲ್ಪನೆಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಬಹುತೇಕ ಇದರಲ್ಲಿ ಶಾರ್ಟ್ ಕಟ್ಗಳು ಅನ್ನೋದು ಕಡಿಮೆ. ಆದ್ರೆ ನಿಮೆನಿಕ್ಸ್ ಅಂತ ಏನ್ ಕರಿತೀವಲ್ವ, ನಿಮೆನಿಕ್ಸ್ ಅಂತ ಅಂದ್ರೆ ನೆನ್ಪಿಟ್ಕೊಳ್ಳೋದಕ್ಕೆ ಕೆಲವು ಶಾರ್ಟ್ ಫಾರ್ಮ್ಸ್ ಮಾಡ್ಕೊಳ್ತೀವಲ್ಲ, ಮೊದಲನೇ ಅಕ್ಷರಗಳನ್ನ ಸೇರಿಸಿ, ಈ ತರದ ನಿಮೋನಿಕ್ಗಳನ್ನ ನಾವಿಲ್ಲಿ ಬಳಸ್ಕೊಂಡು ಇದರಲ್ಲಿರೋ ಅಂಶಗಳನ್ನ ನೆನ್ಪಿಟ್ಕೊಳ್ಬಹುದಾಗಿದೆ. ಇದರಲ್ಲಿ ಫಾರ್ಮುಲಾಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ಧಾಂತಗಳು, ಕಲ್ಪನೆಗಳು ಮತ್ತು ವಿಧಾನಗಳು ಇವುಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು ಜಾಸ್ತಿ ಇರುತ್ತೆ ಮೊದಲನೇ ಘಟಕದಲ್ಲಿ. ಬಹುತೇಕ BEd ಮತ್ತೆ MEd ಅಧ್ಯಯನ ಮಾಡಿರೋರಿಗೆ ಈ ಒಂದು ಘಟಕ ಸುಲಭ ಅನಿಸಬಹುದು. ಯಾಕಂದ್ರೆ ಅದರಲ್ಲಿ ಅವರು ಬೋಧನೆ ಮತ್ತು ಬೋಧನಾ ವಿಚಾರಗಳು, ಬೋಧನಾ ಸಿದ್ಧತೆ ಇವುಗಳಿಗೆ ಸಂಬಂಧಪಟ್ಟಂತೆ ಬಹುತ ಅಂಶಗಳನ್ನ ಅವರು ಅಧ್ಯಯನ ಮಾಡಿರ್ತಾರೆ. ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ನೋಡ್ಬೇಕಾಗತ್ತೆ? ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಲ್ಪನೆಗಳು ಮತ್ತು ವ್ಯಾಖ್ಯಾನಗಳು, ಅಂದ್ರೆ ಅದರಲ್ಲಿ ಬೋಧನೆ, ಕಲಿಕೆ ಮತ್ತು ಶಿಕ್ಷಣದ ವಿಧಾನಗಳು, ಪಠ್ಯಕ್ರಮ ಮತ್ತು ಕರಿಕುಲಮ್ ಅಂತ ಏನ್ ಕರಿತೀವಿ, ಒಟ್ಟಾರೆ ಪಠ್ಯಕ್ರಮ, ತರಬೇತಿಗಳು ಅಂದ್ರೆ ಮೈಕ್ರೋ ಟೀಚಿಂಗ್ ಮತ್ತೆ ಬೇರೆ ಬೇರೆ ರೀತಿಯ ಬೋಧನಾ ವಿಧಾನಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಇಲ್ಲಿ ತಿಳಿದಿರಬೇಕಾಗತ್ತೆ. ಇನ್ನು ಬೋಧನೆಯ ಉದ್ದೇಶಗಳು, ಅದನ್ನ ನಾವು ತಗೋಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಕೆಲವು ಸಿದ್ಧಾಂತಗಳಿದ್ದಾವೆ, ಬ್ಲೂಮ್ಸ್ ಸಿದ್ಧಾಂತಗಳು ಮತ್ತೆ ಗಾಕ್ಸ್ ಮತ್ತು ಬ್ರಿಡ್ಜ್ ಸಿದ್ಧಾಂತಗಳು, ಕೆಲವು ಮಾದರಿಗಳಿರ್ತವೆ ಅಂದ್ರೆ ಬೋಧನಾ ಕೇಂದ್ರಿತ ಮಾದರಿ, ಕಲಿಕಾ ಅಥವಾ ಕಲಿಕಾರ್ಥಿಯ ಕೇಂದ್ರಿತ ಮಾದರಿ ಅಂದ್ರೆ ಶಿಕ್ಷಕ ಕೇಂದ್ರಿತ ಮಾದರಿ ಮತ್ತು ವಿದ್ಯಾರ್ಥಿ ಕೇಂದ್ರಿತ

ಮಾದರಿಗಳು ಮತ್ತು ಬೇರೆ ಬೇರೆ ಹಂತದ ನೆನಪು ಮತ್ತು ಅರ್ಥ ಮಾಡಿಕೊಳ್ಳುವ ಮತ್ತು ಪ್ರತಿಫಲಿಸತಕ್ಕಂಥ ವಿಧಾನಗಳು, ಅವುಗಳ ಲಕ್ಷಣಗಳು ಮತ್ತು ಒಬ್ಬ ವಿದ್ಯಾರ್ಥಿಯ ಕಲಿಕೆ ಮತ್ತು ಒಂದು ಶಿಕ್ಷಣ ಸಂಸ್ಥೆಗೆ ಬೇಕಾಗಿರ್ತಕ್ಕಂತಹ ಕನಿಷ್ಠ ಅವಶ್ಯಕತೆಗಳು ಮತ್ತು ಪರಿಸರ ಪ್ರಭಾವಶಾಲಿ ಬೋಧನಾ ಅಭ್ಯಾಸಗಳು, ಇಂತಹ ಸಾಕಷ್ಟು ಅಂಶಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಅಂದ್ರೆ ಬೋಧನೆಯ ಉದ್ದೇಶಗಳು ಏನು ಅನ್ನೋದರ ವಿವಿಧ ಕಲ್ಪನೆಗಳನ್ನು ನಾವಿಲ್ಲಿ ತಿಳಿದಿರಬೇಕಾಗತ್ತೆ. ಇನ್ನು ಅದರ ನಂತರದಲ್ಲಿ ಒಬ್ಬ ಶಿಕ್ಷಕ ಕಲಿಕೆಯನ್ನ ವಿದ್ಯಾರ್ಥಿಗೆ ಮನಮುಟ್ಟೋ ತರ ಹೇಳೋದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು, ಅಂದ್ರೆ ನಾವು ಟೀಚಿಂಗ್ ಏಡ್ಸ್ ಅಂತ ಕರಿತೀವಿ. ಟೀಚಿಂಗ್ ಏಡ್ಸ್ ಅಲ್ಲಿ ಯಾವ ಎಷ್ಟು ವಿಧಾನಗಳಿರುತ್ತೆ, ಬೋಧನಾ ವಿಧಾನದಲ್ಲಿ ಎಷ್ಟು ತರ ಇರುತ್ತೆ, ಕಲಿಕೆಯ ಪರಿಸರದಲ್ಲಿ ಎಷ್ಟು ತರ ಇರುತ್ತೆ, ಮತ್ತೆ ಬೇರೆ ಬೇರೆ ರೀತಿಯ ಮಾದರಿಗಳು ಇದರಲ್ಲಿ ಯಾವ ರೀತಿ ತಮ್ಮ ತಮ್ಮ ಸಿದ್ಧಾಂತಗಳನ್ನ ಮತ್ತು ಬೇರೆ ಬೇರೆ ರೀತಿ ಶಿಕ್ಷಣ ತಜ್ಞರು ಯಾವ ರೀತಿ ತಮ್ಮ ಕಲ್ಪನೆಗಳನ್ನ ಸೂತ್ರಗಳನ್ನ ಮುಂದೆ ಇಟ್ಟಿದ್ದಾರೆ ಅನ್ನೋದು ಗಮನಿಸಬೇಕಾಗುತ್ತೆ. ಅದರ ಜೊತೆಗೇನೆ ವಿದ್ಯಾರ್ಥಿಯ ಬೇರೆ ಬೇರೆ ರೀತಿಯ ಪರಿಸರಗಳು ಅಂತ ನಾನು ಈಗಾಗಲೇ ಹೇಳಿದೆ. ಅಂದ್ರೆ ಶೈಕ್ಷಣಿಕ ಪರಿಸರ, ಸಾಮಾಜಿಕ ಮತ್ತು ಬೌದ್ಧಿಕ ಮತ್ತು ನಾವೇನು ಎಮೋಷನಲ್ ಕೋಶಂಟ್ ಅಂತ ಏನ್ ಕರಿತೀವಲ್ವಾ, ಅಂತಹ ಅಂಶಗಳಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಸಿದ್ಧಾಂತಗಳು ಕೂಡ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಅದರ ಜೊತೆ ಜೊತೆಗೇನೆ ಇತ್ತೀಚೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನು ಸಹ ಇಲ್ಲಿ ನಾವು ಗಮನಿಸ್ತೇವೆ. ಅಂತಂದ್ರೆ ಈಗ ಹೈಬ್ರಿಡ್ ಲರ್ನಿಂಗ್ ಅಂತ ಕರಿತೀವಿ, ಆನ್ಲೈನ್ ಟೀಚಿಂಗ್, ಆಫ್ಲೈನ್ ಟೀಚಿಂಗ್, ಅದೇ ರೀತಿ ಆನ್ಲೈನ್ ಟೀಚಿಂಗ್ ನಲ್ಲಿ ಇರತಕ್ಕಂಥ ವಿಧಾನಗಳು, ಪ್ಲಾಟ್ಫಾರ್ಮ್ಗಳು, ಅದೇ ರೀತಿ ಆಫ್ಲೈನ್ ಟೀಚಿಂಗ್ ಅಲ್ಲಿ ಇರ್ತಕ್ಕಂಥ ವಿಧಾನಗಳು, ಅಲ್ಲಿ ಬಳಸತಕ್ಕಂಥ ಬೋಧನಾ ಉಪಕರಣಗಳು ಮತ್ತು ಅಲ್ಲಿಯ ಸಿದ್ಧಾಂತಗಳು, ಅದೇ ತರದಲ್ಲಿನೇ ಇವುಗಳಿಗೆ ಸಹಾಯಕವಾಗ್ತಕ್ಕಂತಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಅದರ ಜೊತೆಗೇನೆ UGC, NAC ಮುಂತಾದ ಸಂಸ್ಥೆಗಳಿಂದ ರೂಪಿಸಲ್ಪಟ್ಟಂತಹ ಕಲಿಕಾ ಪ್ಲಾಟ್ಫಾರ್ಮ್ಗಳು ಅಂತ ಏನ್ ಕರಿತೀವಿ, ಉದಾಹರಣೆಗೆ ಸ್ವಯಂ ಪ್ರಭಾ, MOOCs ಅನ್ನೋವು, ಮತ್ತೆ ಈಗ ಶೋಧಗಂಗಾ ಅಂತ ಒಂದು ವೆಬ್ಸೈಟ್ ಇದೆ, ಆ ತರದವು ಸೆಮಿನಾರ್, ಗ್ರೂಪ್ ಡಿಸ್ಕಷನ್, ಅಂದ್ರೆ ಈಗ ನಾನು ಬ್ರೀಫ್ ಆಗಿ ಹೇಳೋದಾದ್ರೆ ದೊಡ್ಡ ಗುಂಪಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನಗಳು, ಅಂದ್ರೆ ಲೆಕ್ಚರ್, ಟೀಮ್ ವರ್ಕಿಂಗ್, TV ಪ್ರೆಸೆಂಟೇಷನ್ ಅಥವಾ ಆನ್ಲೈನ್ ಕ್ಲಾಸಸ್ ಅಥವಾ ಇನ್ನೂ ಕೆಲವಿರ್ತವೆ. ಸಣ್ಣ ಗುಂಪಿನಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನ ಅಂದ್ರೆ ಗ್ರೂಪ್ ಡಿಸ್ಕಷನ್, ಸೆಮಿನಾರ್, ಪ್ರಾಜೆಕ್ಟ್ ಮೆಥಡ್, ರೋಲ್ ಪ್ಲೇ, ಟ್ಯೂಷನ್, ಈ ತರದವು, ಇದು ಕೇಸ್ ಸ್ಟಡಿ, ಇವನು ಕೂಡ ನಾವಿಲ್ಲಿ ಇಟ್ಕೋಬಹುದಾಗಿದೆ. ಹೀಗೆ ಘಟಕ ಒಂದು ಏನಿದೆ, ಬೋಧನಾ ನೈಪುಣ್ಯತೆ, ಈ ಬೋಧನಾ ನೈಪುಣ್ಯತೆಯಲ್ಲಿ ನಾವು ಗಮನಿಸಬೇಕಾಗಿರೋದು ಒಬ್ಬ ಬೋಧಕರಾಗಿ ಬೋಧನೆಯನ್ನ ಮನಮುಟ್ಟೋ ರೀತಿಯಲ್ಲಿ ಮಾಡೋದಕ್ಕೆ ಅಳವಡಿಸಿಕೊಳ್ಬಹುದಾದಂತಹ ಬಹುತೇಕ ಕ್ರಮಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇನ್ನು ಎರಡನೇದಾಗಿ ಸಂಶೋಧನಾ ಸಾಮರ್ಥ್ಯ ಅಥವಾ ರಿಸರ್ಚ್ ಆಪ್ಟಿಟ್ಯೂಡ್, ಇದರಲ್ಲಿ ಸಂಶೋಧನೆ ಅಂದ್ರೆ ಏನು, ಅರ್ಥ, ವ್ಯಾಖ್ಯಾನಗಳು, ಅದಕ್ಕೆ ಸಂಬಂಧಪಟ್ಟಂತಹ ತತ್ವಗಳು, ಸಿದ್ಧಾಂತಗಳು, ಪ್ರಾಥಮಿಕ ಮತ್ತು ಆನುಷಂಗಿಕ ಆಧಾರಗಳ ಸಂಗ್ರಹದಲ್ಲಿ ಅವನ್ನ ವರ್ಗೀಕರಿಸತಕ್ಕಂಥದ್ದು, ಆಧಾರಗಳ ವರ್ಗೀಕರಣದಲ್ಲಿ ಅಳವಡಿಸಿಕೊಳ್ಬಹುದಾದಂತಹ ವಿಧಾನಗಳು, ಅಂದ್ರೆ ಪಾಸಿಟಿವ್, ಪೋಸ್ಟ್ ಪಾಸಿಟಿವ್, ಸ್ಟ್ರಕ್ಚರ್, ಈ ತರ ಬೇರೆ ಬೇರೆ ವಿಧಾನಗಳು, ಮತ್ತೆ ಸಂಶೋಧನೆಯ ವಿವಿಧ ಪ್ರಕಾರಗಳು. ಸಂಶೋಧನೆ ವಿವಿಧ ಪ್ರಕಾರಗಳು ಅಂತಂದ್ರೆ ಅದು ವಸ್ತುನಿಷ್ಠ ಸಂಶೋಧನೆ ಆಗಿರ್ಬಹುದು, ಗುಣಮಟ್ಟ ಸಂಶೋಧನೆ ಆಗಿರ್ಬಹುದು, ಮೂಲಭೂತ ಸಂಶೋಧನೆ, ಕ್ರಿಯಾ ಸಂಶೋಧನೆ, ಈ ತರದಲ್ಲಿ ಅಥವಾ ಐತಿಹಾಸಿಕ ಸಂಶೋಧನೆ, ಈ ತರ ಬೇರೆ ಬೇರೆ ವಿಧಾನದ ಸಂಶೋಧನೆ, ಬೇರೆ ಬೇರೆ ವಿಧಾನಗಳು. ಅದೇ ತರ ಐತಿಹಾಸಿಕ ಸಂಶೋಧನೆ ಮತ್ತು ಕ್ವಾಂಟಿಟೇಟಿವ್ ಅಥವಾ ಕ್ವಾಲಿಟೇಟಿವ್ ಅಂತ ಕರಿತೀವಿ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಸಂಶೋಧನಾ ವಿಧಾನಗಳ ಬೇರೆ ಬೇರೆ ಅಂಶಗಳನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಅದೇ ರೀತಿ ಸಂಶೋಧನೆಯ ವಿವಿಧ ಹಂತಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಪ್ರಶ್ನೆಗಳು ಅದೇ ರೀತಿನೇ ಬರ್ತವೆ, ಸಂಶೋಧನೆ ವಿವಿಧ ಹಂತಗಳಿಗೆ ಸಂಬಂಧಪಟ್ಟಂತೆ. ಅಂದ್ರೆ ಒಂದು ಸಂಶೋಧನಾ ವಿಷಯವನ್ನ ನಾವು ತಗೊಂಡಾಗ ಮೊದಲು ಸಂಶೋಧನೆಯ ಸಮಸ್ಯೆ ಏನು ಅಂತ ತಗೋಬೇಕಾಗುತ್ತೆ. ಸಂಶೋಧನೆ ಸಮಸ್ಯೆ ನಂತರ ಅದರ ಉದ್ದೇಶಗಳು, ಅದರ ನಂತರ ಲಿಟ್ರೇಚರ್ ರಿವ್ಯೂ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಗಿರ್ತಕ್ಕಂಥ ಅಧ್ಯಯನಗಳು, ಅದಾದ್ಮೇಲೆ ಹೈಪೋಥಿಸಿಸ್ ಅಥವಾ ಕಲ್ಪನೆಯನ್ನ ಕಲ್ಪಿಸಿಕೊಳ್ಳೋದು, ಅದಾದ್ಮೇಲೆ ಡೇಟಾ ಅಥವಾ ಮಾಹಿತಿಯನ್ನು ಸಂಗ್ರಹಿಸುವುದು, ಅವುಗಳನ್ನ ಸಿಂಥೆಸಿಸ್ ಮಾಡೋದು, ಅದಾದ್ಮೇಲೆ ಸಮ್ಮರಿ ಮಾಡೋದು, ಕನ್ಕ್ಲೂಷನ್ ಮಾಡೋದು, ಈ ರೀತಿ ಸಂಶೋಧನೆ ವಿವಿಧ ಹಂತಗಳಿರುತ್ತೆ. ಈ ಸಂಶೋಧನೆ ವಿವಿಧ ಹಂತಗಳ ಬಗ್ಗೆ ನೋಡಬೇಕಾಗುತ್ತೆ. ಈ ಹಂತಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಧಾನಗಳಲ್ಲಿ ಕೂಡ, ಪ್ರತಿಯೊಂದು ನಾವು ಸಬ್ ಟಾಪಿಕ್ ಅಂತ ಕರಿತೀವಲ್ಲ, ಅವುಗಳ ವಿವಿಧ ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ. ಉದಾಹರಣೆಗೆ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ, ಈ ಮಾಹಿತಿಯನ್ನ ಸಂಗ್ರಹಿಸೋದ್ರಲ್ಲಿರ್ತಕ್ಕಂಥ ವಿಧಾನಗಳು ನಾವು ಸೆನ್ಸಸ್ ಅಂತ ಕರಿತೀವಿ. ಮತ್ತು ಇನ್ನು ಕೆಲವು ಸಾರಿ ಓವರ್ ಆಲ್ ಆಗಿ ಜನರಲ್ ಐಡಿಯಾ, ಜನರಲ್ ಅಂತ ತಗೊಳ್ತೀವಿ, ಸ್ಯಾಂಪ್ಲಿಂಗ್ ಅಂತ ಕರಿತೀವಿ, ಮಿಕ್ಸ್ಡ್ ಅಂತ ಕರಿತೀವಿ, ಏರಿಯಾ ಅಥವಾ ಸೀಕ್ವೆನ್ಷಿಯಲ್, ಈ ರೀತಿ ಬೇರೆ ಬೇರೆ ರೀತಿಯ ಮಾಹಿತಿ ಸಂಗ್ರಹಣದ ವಿಧಾನಗಳು ಏನಿದಾವೆ ಅದನ್ನು ನೋಡ್ಬೇಕಾಗತ್ತೆ. ಮತ್ತೆ ಆ ಒಂದು ಮಾಹಿತಿಯನ್ನ ಯಾವ ರೀತಿ ನಾವು ನಮ್ಮ ಸಂಶೋಧನೆಗೆ ಬಳಸ್ಕೊಳ್ತೀವಿ ಅನ್ನೋ ವಿವಿಧ ವರ್ಗೀಕರಣ ಮತ್ತು ತೀರ್ಮಾನದ ವಿಧಾನಗಳು ಅಥವಾ ಜಜ್ಮೆಂಟ್ ಮೆಥಡ್ಸ್ ಅನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಎಕ್ಸಾಂಪಲ್, ಈಗ ಅನೋವಾ ಮೆಥಡ್ ಅಂತ ಕರಿತೀವಿ, ಕೋರಿಲೇಷನ್, ರಿಗ್ರೆಷನ್, ಈ ತರ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್, ಮೀನ್ಸ್, ಕ್ಯೂನೆಸ್, ಈ ತರ ಬೇರೆ ಬೇರೆ ವಿಷಯಗಳನ್ನ ನಾವು ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಸಂಶೋಧನೆಯ ಜೊತೆಗೆ ಕೆಲವು ಚಟುವಟಿಕೆಗಳನ್ನು ನಡೆಸ್ತೀವಿ. ಅವು ಯಾವ ಅಂದ್ರೆ ಥೀಸಿಸ್ ಬರೆಯೋದು ಅಥವಾ ಆರ್ಟಿಕಲ್ ಬರೆಯೋದು, ಪೇಪರ್ ಪ್ರೆಸೆಂಟೇಷನ್, ವರ್ಕ್ಶಾಪ್, ಸಿಂಪೋಸಿಯಂ, ಈ ಎಲ್ಲದರ ಬಗ್ಗೆ ಕೂಡ ನಾವಿಲ್ಲಿ ಮಾಹಿತಿ ತಿಳ್ಕೊಂಡಿರ್ಬೇಕು. ಅದರ ಜೊತೆ ಜೊತೆಗೇನೆ ನಾವು ಬಿಬ್ಲಿಯೋಗ್ರಫಿ ಅಥವಾ ಪರಾಮರ್ಶನವನ್ನು ಹಾಕೋದ್ರಲ್ಲಿರ್ತಕ್ಕಂಥ ವಿವಿಧ ವಿಧಾನಗಳನ್ನ, ಚಿಕಾಗೋ ಮ್ಯಾನ್ಯಲ್ ವಿಧಾನ, MLA ವಿಧಾನ,
ಈ ರೀತಿ ಮತ್ತೆ ಬೇರೆ ಬೇರೆ ಪದಗಳು ಬಳಸ್ತೀವಿ, ಇಬಿಟ್ ಅಂತ, ಉಪಿಟ್ ಅಂತ, ಇಟ್.

0: ಆಲ್ ಅಂತ ಈ ತರ ಬೇರೆ ಬೇರೆ ಅಬ್ರಿವೇಶನ್ ಗಳ ಬಗ್ಗೆ ಕೂಡ ನಾವು ತಿಳಿದಿರಬೇಕಾಗುತ್ತೆ. ಒಟ್ಟಾರೆ ಘಟಕ ಎರಡರಲ್ಲಿ ಸಂಶೋಧನೆ ಅಂದ್ರೆ ಏನು ಅನ್ನೋದ್ರಿಂದ ಹಿಡಿದು ಒಂದು ಸಂಶೋಧನಾ ಪ್ರಬಂಧವನ್ನ ಮಂಡಿಸೋದ್ರವರೆಗೆ ಕೈಗೊಳ್ಳಬಹುದಾದಂತಹ ಎಲ್ಲಾ ರೀತಿಯ ಅಂಶಗಳ ಬಗ್ಗೆ ಇಲ್ಲಿ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದಾಗಿದೆ. ಇನ್ನು ಘಟಕ ಮೂರರಲ್ಲಿ ನಾವು ಗಮನಿಸೋದು ಒಂದು ಪ್ಯಾರಾಗ್ರಾಫ್, ಎರಡು ಅಥವಾ ಮೂರು ಪ್ಯಾರಾಗ್ರಾಫ್ ಅನ್ನು ಕೊಟ್ಟು ಅವುಗಳನ್ನ ಸಂಕ್ಷೇಪಿಸತಕ್ಕಂಥ ಒಂದು ವಿಧಾನ. ಇಲ್ಲಿ ನಮಗೆ ತುಂಬಾ ಸಾರಿ ಅನ್ಸುತ್ತೆ, ಒಂದ್ ಪ್ಯಾರಾಗ್ರಾಫ್ ಇರುತ್ತೆ, ಕೆಳಗಡೆ ಪ್ರಶ್ನೆಗಳಿರುತ್ತೆ, ಆ ಪ್ರಶ್ನೆಗಳಿಗೆ ಪ್ಯಾರಾಗ್ರಾಫ್ ಅಲ್ಲಿ ಉತ್ತರ ಇರುತ್ತೆ ಅಂತ. ಆದ್ರೆ ಬಹುತೇಕ ಉತ್ತರಗಳು ಕೆಲವು ಸಾರಿ ನೇರವಾಗಿ ಕಂಡು ಬರದೇ ಇರಬಹುದು. ಹಾಗಾಗಿ ಕೆಲವು ಕ್ಲೂಗಳನ್ನ ಹೇಳ್ತೀನಿ ನಾನು ನಿಮಗೆ. ಒಂದು ಪ್ಯಾಸೇಜ್ ಅನ್ನ ಒಂದ್ಸಾರಿ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಫಾಸ್ಟ್ ಆಗಿ ನೋಡಿ, ಫಾಸ್ಟ್ ಆಗಿ ಒಂದ್ ಕಡೆಯಿಂದ. ಕ್ವಿಕ್ ರೀಡಿಂಗ್ ಅಥವಾ ಸ್ಕಿಮ್ಮಿಂಗ್ ಅಂತ ಕರೀವ್ ಅಂದ್ರೆ ಸಾರಾಂಶ ಗ್ರಹಣ. ಸಾರಾಂಶ ಗ್ರಹಣ ಆದ್ಮೇಲೆ ಸಾಧ್ಯ ಆದಷ್ಟು ಒಂದ್ಸರಿ ಫಸ್ಟ್ ಪ್ಯಾರಾ ಮತ್ತೆ ಲಾಸ್ಟ್ ಪ್ಯಾರಾ ನೋಡಿ. ಎರಡು ಮೂರು ಪ್ಯಾರಾಗಳು ಅಥವಾ ಐದು ಆರು ಪ್ಯಾರಾಗಳಿದ್ರು ಸಹ ಮೊದಲನೇ ಪ್ಯಾರಾ ಮತ್ತೆ ಲಾಸ್ಟ್ ಪ್ಯಾರಾ ನೋಡಿ. ಯಾಕೆಂದ್ರೆ ಮೊದಲನೇ ಪ್ಯಾರಾ ಪೀಠಿಕೆ ತರ ಇರುತ್ತೆ, ಕೊನೆ ಪ್ಯಾರಾ ಅದು ಉಪಸಂಹಾರ ತರ ಇರುತ್ತೆ. ಹೀಗಾಗಿ ಫಸ್ಟ್ ಅಂಡ್ ಲಾಸ್ಟ್ ಪ್ಯಾರಾ ಇಂದ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಉತ್ತರಿಸೋದಕ್ಕೆ ಸುಲಭ ಆಗುತ್ತೆ. ಫಸ್ಟ್ ಅಂಡ್ ಲಾಸ್ಟ್ ಪ್ಯಾರಾ ಮೊದಲು ಇಡೀ ಪ್ಯಾರಾ ಒಂದ್ಸರಿ ನೋಡಿ, ನಂತರ ಮೊದಲನೇ ಪ್ಯಾರಾ ಮತ್ತೆ ಕೊನೆ ಪ್ಯಾರಾ ಒಂದ್ಸರಿ ನೋಡಿ. ಅದರ ನಂತರ ಅವಶ್ಯಕತೆ ಬಿದ್ದರೆ ನೀವು ಪ್ರಶ್ನೆಗಳನ್ನ ನೋಡಿದಾಗ ಮತ್ತೊಮ್ಮೆ ಆ ಪ್ಯಾರಾಗ್ರಾಫ್ಗೆ ವಾಪಸ್ ಬಂದದನ್ನ ಇನ್ನೊಂದ್ಸರಿ ನೋಡುದು ಉತ್ತಮವಾದಂತಹ ಅಭ್ಯಾಸ ಆಗಿರುತ್ತೆ. ಇದು ಘಟಕ ಮೂರರ ಒಂದು ಪ್ಯಾರಾಗ್ರಾಫ್ ರೀಡಿಂಗ್. ಮುಖ್ಯ ಪ್ಯಾರಾಗ್ರಾಫ್ ರೀಡಿಂಗ್ ಅನ್ನ ನೆಗ್ಲೆಕ್ಟ್ ಮಾಡ್ಬಿಡಿ. ನಾನು ಗಮನಿಸಿದಾಗ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ, ಅದೇನೋ ಒಂದು ಪ್ಯಾರಾ ಇರುತ್ತೆ ಬಿಡು, ಅದರಲ್ಲಿರೋ ನೋಡ್ ಹಂಗೆ ಬರೆದ್ರಾಯ್ತು ಅಂತ. ಬಹುತೇಕ ಪ್ರಶ್ನೆಗಳು, ಇದು ಪೋಸ್ಟ್ ಗ್ರಾಜುಯೇಟ್ ಲೆವೆಲ್ ಪರೀಕ್ಷೆ ಆಗಿರೋದ್ರಿಂದ ಬಹುತೇಕ ಪ್ರಶ್ನೆಗಳು ಅಷ್ಟು ಸರಳವಾಗಿ ಮತ್ತೆ ಸುಲಭವಾಗಿ ಇರಲ್ಲ. ಸ್ವಲ್ಪ ಗಮನಿಸಿ, ಓವರ್ ಕಾನ್ಫಿಡೆನ್ಸ್ ಬೇಡ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂತೆ. ಇನ್ನು ಘಟಕ ನಾಲ್ಕು, ಅದು ಸಂವಹನ ಅಥವಾ ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಂತೆ. ಈ ಕಮ್ಯುನಿಕೇಶನ್ ಅಥವಾ ಸಂವಹನದ ಅರ್ಥ ವ್ಯಾಖ್ಯೆಗಳು, ಅದರ ಉದ್ದೇಶಗಳು, ಅದರ ಸ್ವರೂಪ ಲಕ್ಷಣಗಳು, ಅದರ ವಿವಿಧ ಕಾರ್ಯಗಳು, ಅದರ ಜೊತೆಗೆ ಸಂವಹನದ ವಿವಿಧ ವಿಧಾನಗಳು ಅಂದ್ರೆ ಇಂಟರ್ ಪರ್ಸನಲ್, ಇಂಟ್ರಾ ಪರ್ಸನಲ್, ಸಮೂಹ ಮಾಧ್ಯಮ ಅಥವಾ ನಾವೇನು ಗುಂಪು ಮಾಧ್ಯಮ, ಸಮೂಹ ಮಾಧ್ಯಮ, ಅದೇ ರೀತಿ ವರ್ಬಲ್, ನಾನ್ ವರ್ಬಲ್, ಮೌಖಿಕ, ಅಮೌಖಿಕ, ಶಾಬ್ದಿಕ, ಅಶಾಬ್ದಿಕ, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್, ಈ ರೀತಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಸಂವಹನದ ಬೇರೆ ಬೇರೆ ವಿಧಾನಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಅದೇ ರೀತಿ ಸಂವಹನದ ಪರಿಣಾಮದ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಈಗ ಒಂದು ಒಬ್ಬ ಉಪನ್ಯಾಸಕದ ಒಬ್ಬ ಉಪನ್ಯಾಸಕ ಒಂದು ಗುಂಪಿನಲ್ಲಿ ಉದ್ದೇಶಿಸಿ ಮಾತನಾಡಿದಾಗ ಅಥವಾ ಒಂದು ತರಗತಿಯಲ್ಲಿ ಉದ್ದೇಶಿಸಿ ಮಾತನಾಡಿದಾಗ ಈ ತರದಲ್ಲಿ ಪ್ರಶ್ನೆಗಳು ಬರುತ್ತೆ. ಅಂದ್ರೆ ಸಂವಹನ, ಸಂವಹನಕ್ಕೆ ಸಂಬಂಧಪಟ್ಟಂತಹ ವಿವಿಧ ಆಯಾಮಗಳನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಐದನೇ ಘಟಕ ಗಣಿತೀಯ ಸಾಮರ್ಥ್ಯ, ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತು ಅಂಡ್ ಆಪ್ಟಿಟ್ಯೂಡ್ ಅಂತ ಇದೆ. ಇದರಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ನೋಡೋದು ಗಮನಿಸೋದಕ್ಕೆ ನೀವು ಕಳೆದ ಐದು ಅಥವಾ ಆರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಒಂದ್ಸರಿ ಗಮನಿಸಿ. ಬಹುತೇಕ ಇಲ್ಲಿ ನಮಗೆ ಬರೋದು ನಂಬರ್ ಸೀರೀಸ್ ಪ್ರಶ್ನೆಗಳು ಬರುತ್ತೆ, ನಂಬರ್ ಸಂಖ್ಯಾ ಸರಣಿಗಳ ಪ್ರಶ್ನೆಗಳು ಬರುತ್ತೆ, ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಪ್ರಶ್ನೆಗಳು ಬರುತ್ತೆ, ಆಮೇಲೆ ಹೋಲಿಕೆ ಅಥವಾ ಸಾಮ್ಯತೆ, ಭಿನ್ನತೆ ಗುರುತಿಸಿ, ಆಮೇಲೆ ಬ್ಲಡ್ ರಿಲೇಷನ್, ಫ್ಯಾಮಿಲಿ ರಿಲೇಷನ್ ಈ ತರದವು. ಇನ್ನು ಪ್ಯೂರ್ ಆಪ್ಟಿಟ್ಯೂಡ್, ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಅಂದ್ರೆ ಭಿನ್ನ ರಾಶಿಗಳು ಮತ್ತು ಅನುಪಾತಗಳು, ಶೇಕಡಾವಾರು, ಲಾಭ ನಷ್ಟ, ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟಿಂಗ್ ಅಂತ ಇವೆಲ್ಲ, ಬಡ್ಡಿ ಮತ್ತು ರಿಯಾಯಿತಿ ಅಂಡ್ ಆವರೇಜ್, ಸರಾಸರಿ, ಕಾಲ ಮತ್ತು ದೂರ, ಟೈಮ್ ಅಂಡ್ ಡಿಸ್ಟೆನ್ಸ್ ಈ ತರದ.
1: ಆಕಾಶವಾಣಿ ವಾರ್ತೆಗಳು, ಓದಿದವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ಕಣ್ಣೊರೆಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ ಆರು ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್: ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿನ 18ನೇ ಬ್ರಿಕ್ಸ್ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ನಡುವೆ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ದಾರೆ. ಎರಡೂ ದೇಶಗಳು ಪರಸ್ಪರ ಮೂರು ಪ್ರಮುಖ ಅಂಶಗಳಾದ ಪರಸ್ಪರ ಗೌರವ, ಪರಸ್ಪರ ಆಸಕ್ತಿ ಮತ್ತು ಪರಸ್ಪರ ಸೂಕ್ಷ್ಮತೆಯಿಂದ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚಿಸಲಾಗಿದೆ ಎಂದರು. ಒಮಾನ್ ತೀರದಲ್ಲಿ ಭಾರತೀಯ ವಾಣಿಜ್ಯ ನೌಕೆ ಮೇಲೆ ನಡೆದ ದಾಳಿಯ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್, ಭಾರತದ ಯಾವುದೇ ವಾಣಿಜ್ಯ ನೌಕೆ, ಸುರಕ್ಷಿತ ನೌಕಾಯಾನ, ನಾಗರಿಕರ ಮೇಲೆ ಅಥವಾ ನಾಗರಿಕ ಸೌಲಭ್ಯಗಳ ಮೇಲೆ ನಡೆಯುವ ಯಾವುದೇ ದಾಳಿಯನ್ನು ಭಾರತ ಒಪ್ಪುವುದಿಲ್ಲ. ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಈ ಹಿಂದಿನಂತೆ ಶಾಂತಿಯುತವಾಗಿ ವಾಣಿಜ್ಯ ವ್ಯವಹಾರಗಳನ್ನು ನಡೆಸಲು ಭಾರತ ಒತ್ತಾಯಿಸುತ್ತದೆ ಎಂದು ಹೇಳಿದರು. ಒಮಾನ್ ತೀರದಲ್ಲಿ ದಾಳಿಗೊಳಗಾದ ನೌಕೆಯ ಮೇಲೆ ಪನಾಮ ದೇಶದ ಧ್ವಜವಿದ್ದು 14 ಮಂದಿ ಭಾರತೀಯರು ಈ ನೌಕೆಯಲ್ಲಿದ್ದರು. ದಾಳಿ

0: ನಡುವೆಯೂ 13 ಭಾರತೀಯರನ್ನು ರಕ್ಷಿಸಿದ್ದು ಒಬ್ಬ ಭಾರತೀಯ ಕಾಣೆಯಾಗಿದ್ದಾರೆ. ಭಾರತೀಯ ರಾಯಭಾರ ಕಚೇರಿ ನಿಕಟವಾಗಿ ಈ ಘಟನೆಯನ್ನು ನಿರ್ವಹಿಸುತ್ತಿದೆ ಎಂದು ಅವರು ತಿಳಿಸಿದರು. ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂರ್ ಅಜದ್ ತಲೆಯ ಮೇಲೆ ಪಾಕಿಸ್ತಾನ ಸರ್ಕಾರ 70 ಲಕ್ಷ ಪಾಕಿಸ್ತಾನಿ ರೂಪಾಯಿ ಬಹುಮಾನ ಘೋಷಿಸಿರುವ ಬಗೆಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ರಣದೀಪ್ ಜೈಸ್ವಾಲ್, ಇಂತಹ ಕಣ್ಣೊರೆಸುವ ಪಾಕಿಸ್ತಾನದ ತಂತ್ರಗಳು ಭಾರತಕ್ಕೆ ಹೊಸದೇನಲ್ಲ, ಇಂತಹ ಘೋಷಣೆಗಳನ್ನು ಮಾಡುವ ಬದಲು ಪಾಕಿಸ್ತಾನ ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ವೃದ್ಧಿಸುತ್ತಿರುವ ಭಾರತದ ಪಾತ್ರವನ್ನು ಆಸ್ಟ್ರೇಲಿಯಾ ರಾಯಭಾರಿ ಫಿಲಿಪ್ ಗ್ರೀನ್ ಶ್ಲಾಘಿಸಿದ್ದಾರೆ. ಬ್ರಿಕ್ಸ್ ಸಮಿತಿಯ ವೇದಿಕೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಆಸ್ಟ್ರೇಲಿಯಾ ನಡುವಿನ ವ್ಯವಸಾಯ, ತಂತ್ರಜ್ಞಾನ ಮತ್ತು ಆರೋಗ್ಯ ಸೇವೆಗಳ ಪರಸ್ಪರ ಸಹಕಾರಕ್ಕೆ ಇರುವ ಅವಕಾಶಗಳ ಬಗ್ಗೆ ಗಮನ ಸೆಳೆದರು. ಆಸ್ಟ್ರೇಲಿಯಾ ಬ್ರಿಕ್ಸ್ ದೇಶಗಳ ಗುಂಪಿನಲ್ಲಿ ಇಲ್ಲದಿದ್ದರೂ ಭಾರತ ಸೇರಿದಂತೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪಾತ್ರವನ್ನು ಗೌರವಿಸುತ್ತದೆ. ಭಾರತ ಜಾಗತಿಕ ಮಟ್ಟದಲ್ಲಿ ದೈತ್ಯ ಶಕ್ತಿಯಾಗಿ ಬೆಳೆದಿದೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಂಧವ್ಯ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ವೃದ್ಧಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. ಸಂಘರ್ಷಗಳು ಮತ್ತು ವೈರುಧ್ಯಗಳಿಂದ ಕೂಡಿದ ಜಗತ್ತಿನಲ್ಲಿ ನವದೆಹಲಿಯಲ್ಲಿ ನಡೆದ ಯಶಸ್ವಿ ಬ್ರಿಕ್ಸ್ ಶೃಂಗಸಭೆಯು ಅತ್ಯಂತ ಗಮನಾರ್ಹವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ನ ರಜತ ಮಹೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಸರ್ವಾನುಮತದಿಂದ ಅಂಗೀಕರಿಸಲ್ಪಟ್ಟ ನವದೆಹಲಿಯ ಘೋಷಣೆಯು ಒಂದು ಪ್ರಮುಖ ಸಾಧನೆ ಎಂದು ಶ್ಲಾಘಿಸಿದ್ದಾರೆ. 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧಿಸುವಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಅಫೇರ್ಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ದಕ್ಷಿಣ ರಾಷ್ಟ್ರಗಳಿಗೆ ಸಂಬಂಧಿಸಿದ ವಿಷಯಗಳು ಸೇರಿದಂತೆ ಜಾಗತಿಕ ಸವಾಲುಗಳ ಕುರಿತಾದ ತನ್ನ ದೃಷ್ಟಿಕೋನಗಳನ್ನು ಭಾರತ ಈಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸುತ್ತಿದೆ. ದೇಶದ ಹಿತಾಸಕ್ತಿಗಳು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿವೆ, ಜವಾಬ್ದಾರಿಗಳು ಹೆಚ್ಚಿವೆ ಮತ್ತು ಅದಕ್ಕೆ ಅನುಗುಣವಾಗಿ ಭಾರತದ ಮೇಲಿನ ನಿರೀಕ್ಷೆಗಳು ಕೂಡ ಅಧಿಕವಾಗಿವೆ ಎಂದು ಅವರು ಹೇಳಿದ್ದಾರೆ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಉತ್ತರ ಪ್ರದೇಶ, ಉತ್ತರಾಖಂಡ್, ಹಿಮಾಚಲ ಪ್ರದೇಶ, ಹರಿಯಾಣ, ರಾಜಸ್ಥಾನ ಮತ್ತು ದೆಹಲಿಯ ಮುಖ್ಯಮಂತ್ರಿಗಳು ಇಂದು ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನವದೆಹಲಿಯಲ್ಲಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಿಶೌ ಬಹುಪಯೋಗಿ ಅಣೆಕಟ್ಟು ಯೋಜನೆಯ ಜಲ ಸಂಬಂಧಿತ ಘಟನೆಗಳ ವೆಚ್ಚದ ಶೇಕಡ 90% ಕೇಂದ್ರ ಸರ್ಕಾರ ಹಾಗೂ ಉಳಿದ ಶೇಕಡ 10% ಆರ್ಥಿಕ ಹೊರೆಯನ್ನು ಯೋಜನೆಯಲ್ಲಿ ಪಾಲ್ಗೊಳ್ಳುವ 6 ರಾಜ್ಯಗಳು ಹಂಚಿಕೊಳ್ಳಲಿವೆ. ಹೊಸ ನೇಮಕಾತಿಗಳು ನಡೆಯುವವರೆಗೆ ನಿವೃತ್ತರಾಗುತ್ತಿರುವ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿಯನ್ನು 1 ಅವಧಿಗೆ ವಿಸ್ತರಿಸುವ ಕುರಿತು ಪರಿಶೀಲಿಸುವಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಹುದ್ದೆಗಳು ಖಾಲಿ ಇರುವ ಕಾರಣದಿಂದಾಗಿ ನ್ಯಾಯಮಂಡಳಿಗಳು ನಿಷ್ಕ್ರಿಯವಾಗಬಾರದು ಎಂದು ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಚಿ ಹಾಗೂ ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠದ ಮುಂದೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವು ಮಂಡಿಸಿತು. ಹೊಸ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿರುವುದರಿಂದ ತಾತ್ಕಾಲಿಕ ವಿಸ್ತರಣೆಗಾಗಿ ಸಲ್ಲಿಸಲಾದ ಇಂತಹ ಮನವಿಗಳನ್ನು ಪರಿಗಣಿಸಬಾರದು ಎಂದು ಸರ್ಕಾರ ಕೋರಿತು. ನ್ಯಾಯಾಧೀಕರಣ ಸುಧಾರಣಾ ಕಾಯ್ದೆ 2026 ಅಡಿಯಲ್ಲಿ ವಿವಿಧ ನ್ಯಾಯಮಂಡಳಿಗಳ 248 ಸದಸ್ಯರ ಅಧಿಕಾರಾವಧಿ ವಿಸ್ತರಣೆಗೆ ಅರ್ಹರೆಂದು ಗುರುತಿಸಲಾಗಿದೆ ಎಂದು ಮತ್ತು ಅವರ ಸೇವೆಯನ್ನು ವಿಸ್ತರಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಇದೇ ತಿಂಗಳ 8 ನ್ಯಾಯಪೀಠಕ್ಕೆ ಮಾಹಿತಿ ನೀಡಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ ಮತ್ತು ಸಿಡಿಪಿಒ, ಎಫ್ಎಸ್ಒ ಮತ್ತು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಗಳ ಆಧಾರದ ಮೇಲೆ ಮಾಡಿರುವ ನೇಮಕಾತಿಗಳನ್ನು ರದ್ದುಗೊಳಿಸಿರುವ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ಮೇಲಿನ ತಡೆಯಾಜ್ಞೆಯನ್ನು ಜಾರ್ಖಂಡ್ ಹೈಕೋರ್ಟ್ ಇಂದು ಮುಂದುವರೆಸಿದೆ. ಸಿಐಡಿ ತನಿಖೆಯ ಸ್ಥಿತಿಗತಿಯನ್ನು ಸ್ಪಷ್ಟಪಡಿಸಿ 48 ಗಂಟೆಗಳ ಒಳಗೆ ಪ್ರತಿಕ್ರಿಯೆ ಸಲ್ಲಿಸುವಂತೆ ನ್ಯಾಯಮೂರ್ತಿ ದೀಪಕ್ ರೋಷನ್ ಜಾರ್ಖಂಡ್ ಸರ್ಕಾರಕ್ಕೆ ಸೂಚಿಸಿದ್ದಾರೆ. ಸರ್ಕಾರವು ತನ್ನ ಪ್ರತಿಕ್ರಿಯೆಯನ್ನು ಸಲ್ಲಿಸಲು 1 ಸಮಯವನ್ನು ಕೇಳಿದೆ. ಆದರೆ ಈ ವಿಷಯವು ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಮತ್ತು ನೇಮಕಗೊಂಡ ಸಿಬ್ಬಂದಿಗಳ ಭವಿಷ್ಯಕ್ಕೆ

0: ಸಂಬಂಧಿಸಿದೆ. ಅನಗತ್ಯ ವಿಳಂಬ ಮಾಡಬಾರದು ಎಂದು ನ್ಯಾಯಾಲಯ ಹೇಳಿದೆ. ಪ್ರಕರಣದ ಮುಂದಿನ ವಿಚಾರಣೆ ಇದೇ 18ಕ್ಕೆ ನಡೆಯಲಿದೆ. ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ್ ಉತ್ತರಾಖಂಡದಲ್ಲಿ ಇಂದು ಆರಂಭವಾಯಿತು. ಗುಡ್ಡಗಾಡು ಮತ್ತು ಅರೆಗುಡ್ಡಗಾಡು ಪ್ರದೇಶಗಳಲ್ಲಿ ಪರಸ್ಪರ ಸೇನಾ ಸಾಮರ್ಥ್ಯ ವೃದ್ಧಿಸುವ ದಿಸೆಯಲ್ಲಿ ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಡ್ರೋನ್ ಮತ್ತು ಸ್ವಯಂಚಾಲಿತ ಕಣ್ಗಾವಲು ವ್ಯವಸ್ಥೆಯನ್ನು ಯೋಜಿಸುವ ನಿಟ್ಟಿನಲ್ಲಿ ಈ ತರಬೇತಿ ನಡೆಯುತ್ತಿದೆ. ಎರಡೂ ದೇಶಗಳ ರಕ್ಷಣಾ ತಜ್ಞರು ಪರಸ್ಪರ ಮಾಹಿತಿ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವವಾಗಿದ್ದು ಇದು ಭಾಗವಹಿಸುವಿಕೆ, ಸಂವಾದ, ಸಮಾನತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳ ತತ್ವಗಳ ಮೇಲೆ ದೃಢವಾಗಿ ನಿಂತಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರತಿಯೊಬ್ಬ ನಾಗರಿಕನಿಗೂ ಧ್ವನಿ ನೀಡುವ ಪ್ರಜಾಪ್ರಭುತ್ವದ ಸ್ಫೂರ್ತಿಯನ್ನು ನಾಗರಿಕರು ಸಂಭ್ರಮಿಸಬೇಕು, ಅಲ್ಲದೆ ಮುಂದಿನ ಪೀಳಿಗೆಗಾಗಿ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಅವರು ಜನರಿಗೆ ಕರೆ ನೀಡಿದ್ದಾರೆ. ಏಡ್ಸ್ ಚಿಕಿತ್ಸೆಗಾಗಿ ಬೋಟ್ಸವಾನದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಇಂದು ಅಲ್ಲಿಗೆ 10 ಟನ್ ಆಂಟಿ ರೆಟ್ರೋವೈರಲ್ ಔಷಧಗಳನ್ನು ಕಳುಹಿಸಿದೆ. ಜಾಗತಿಕ ದಕ್ಷಿಣ ಪಾಲುದಾರ ರಾಷ್ಟ್ರಗಳೊಂದಿಗೆ ಆರೋಗ್ಯ ಸಹಕಾರ ಬಲಪಡಿಸುವ ತನ್ನ ಬದ್ಧತೆಯನ್ನು ಈ ಕ್ರಮ ಪುನರುಚ್ಚರಿಸಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ದೇಶವನ್ನು ಕಟ್ಟುವ ದಿಸೆಯಿಂದ ಕ್ರೀಡಾಭಿವೃದ್ಧಿ ಅತ್ಯಂತ ಮಹತ್ವದ್ದು ಎಂದು ಕೇಂದ್ರ ಯುವ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಖಡ್ಸೆ ಹೇಳಿದ್ದಾರೆ. 3 ದಿನಗಳ ಮಿಜೋರಾಂ ಪ್ರವಾಸದಲ್ಲಿರುವ ಕೇಂದ್ರ ಸಚಿವರು ಮಿಜೋರಾಂ ಕ್ರೀಡಾ ಸಚಿವ ಲ್ಯಾಂಗಿನ್ ಗ್ಲೋವಾ ಹಮರ್ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದರು. ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರಿಗೆ ಇಂತಿಷ್ಟೇ ಕಾಲ ಉಳಿಯಬಹುದು ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಹೊರಡಿಸಿದ್ದ ನಿಯಮಗಳಿಗೆ ಅಲ್ಲಿನ ಒಕ್ಕೂಟ ನ್ಯಾಯಾಲಯ ತಡೆ ಒಡ್ಡಿದೆ. ಮ್ಯಾಸಾಚುಸೆಟ್ಸ್ ಜಿಲ್ಲಾ ನ್ಯಾಯಾಧೀಶರ ಈ ತಡೆಯಾಜ್ಞೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೆ ನಿರಾಳತೆ ತಂದಿದೆ. ಇಂತಹ ನಿರ್ಧಾರಗಳು ಅಮೆರಿಕದ ಆರ್ಥಿಕತೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಉಸಿರುಗಟ್ಟಿಸುತ್ತವೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕಳೆದ ಜುಲೈನಲ್ಲಿ ಟ್ರಂಪ್ ಆಡಳಿತ ಹೊರಡಿಸಿದ ನಿಯಮಗಳ ಪ್ರಕಾರ ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕ ನೆಲೆಯಲ್ಲಿ 4 ವರ್ಷಗಳ ಕಾಲ ಮತ್ತು ಪತ್ರಕರ್ತರು ಗರಿಷ್ಠ 240 ದಿನಗಳ ಕಾಲ ಮಾತ್ರ ಇರಬಹುದು ಎಂದು ಹೇಳಿತ್ತು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಪುರುಷರ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 2.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ 11 ರನ್ ಗಳಿಸಿ ಆಟವಾಡುತ್ತಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಮುನ್ನಡೆಯಲ್ಲಿದೆ. ಸರಣಿಯ 3ನೇ ಪಂದ್ಯ ಇದೇ 17ರಂದು ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಣ್ಣರಿಸುವ ತಂತ್ರ ಬಿಟ್ಟು ಉಗ್ರರ ವಿರುದ್ಧ ನಿರ್ದಿಷ್ಟ ಕ್ರಮ ಕೈಗೊಳ್ಳುವಂತೆ ಪಾಕಿಸ್ತಾನಕ್ಕೆ ಭಾರತ ಆಗ್ರಹ. ಯಮುನಾ ನದಿಯ ಪುನರುಜ್ಜೀವನಕ್ಕಾಗಿ ಕಿಶೋ ಅಣೆಕಟ್ಟು ನಿರ್ಮಾಣ ಒಪ್ಪಂದಕ್ಕೆ 6 ರಾಜ್ಯಗಳು ಸಹಿ. ಉತ್ತರಾಖಂಡದಲ್ಲಿ ಇಂದಿನಿಂದ ಭಾರತ ಅಮೆರಿಕ ನಡುವಿನ 22ನೇ ಜಂಟಿ ಸಮರಾಭ್ಯಾಸ ಯುದ್ಧ ಅಭ್ಯಾಸ ಆರಂಭ. ಟಿ20 ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಪ್ರಶ್ನೆಗಳು ಜಾಸ್ತಿ ಬರುತ್ತೆ ಇದಕ್ಕೆ, ಮತ್ತೆ ವೆನ್ನ ಚಿತ್ರಗಳು ಕೂಡ ಇದರಲ್ಲಿ ನಾವು ಗಮನಿಸಬಹುದು ಸಾಂದರ್ಭಿಕವಾಗಿ. ಇದಕ್ಕೆ ನನ್ನ ಒಂದು ಅಬ್ಸರ್ವೇಷನ್ ಏನಪ್ಪಾ ಅಂದ್ರೆ, ಘಟಕ ಇದ್ರೂ ನೀವು ಗಣಿತೀಯ ಸಾಮರ್ಥ್ಯದ ಬಗ್ಗೆ ನೀವು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಸಾಲ್ವ್ ಮಾಡೋದಕ್ಕೆ ತುಂಬಾ ಜಾಸ್ತಿ ಕಷ್ಟಪಡೋದನ್ನು ಬೇಕಾಗಿಲ್ಲ. 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳು ಏನಿದೆಲ್ವಾ, ಕ್ಲಾಸ್ 6 ಇಂದ ಕ್ಲಾಸ್ 10 ವರೆಗೆ ಮ್ಯಾಥಮೆಟಿಕ್ಸ್ ಅನ್ನೋ ಸೆಕ್ಷನ್ ಇದೆ ಅಲ್ವಾ, ಆ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ಅಂಕಗಣಿತ ಮತ್ತು ಬೀಜಗಣಿತ ಈ ಎರಡು ನೋಡ್ಕೊಳ್ಳಿ. ರೇಖಾಗಣಿತದ ಅವಶ್ಯಕತೆನ ಅಷ್ಟೊಂದು ಕಂಡು ಬರಲ್ಲ ಇಲ್ಲಿ. 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಗಣಿತದ ಪುಸ್ತಕಗಳಲ್ಲಿನ ಅಂಕಗಣಿತ ಮತ್ತು ಬೀಜಗಣಿತ ಈ ವಿಭಾಗಗಳನ್ನ ನೀವು ಸ್ವಲ್ಪ ಕಣ್ಣಾಡಿಸಿ ಪ್ರಿಪೇರ್ ಆದ್ರಿ ಅಂತಂದ್ರೆ ಇದರ ಪ್ರಶ್ನೆಗಳಿಗೆ ಉತ್ತರಿಸೋ ಸುಲಭ ಆಗುತ್ತೆ. ಇನ್ನು 6ನೇ ಘಟಕ ತಾರ್ಕಿಕ ಲಾಜಿಕಲ್ ರೀಸನಿಂಗ್, ತಾರ್ಕಿಕ ಸಾಮರ್ಥ್ಯ. ಇದರಲ್ಲಿ ನಾವು ಕಾಣೋದು ತಾರ್ಕಿಕ ಸಾಮರ್ಥ್ಯದ ಅರ್ಥ, ಅದರ ವಿಧಾನಗಳು, ಅದರಲ್ಲಿರ್ತಕ್ಕಂಥ ಬೇರೆ ಬೇರೆ ತತ್ವಜ್ಞಾನದ ಶಾಖೆಗಳು ಅಂದ್ರೆ ಪ್ರತಿಲೋಮ, ಪ್ರತ್ಯಕ್ಷ, ಉಪಮ, ಶಬ್ದ, ಈ ರೀತಿ ಕೆಲವು ಥಿಯರೀಸ್ ಇದಾವೆ. ನಾವೇನೀಗ ಲಾಜಿಕ್ ಅಥವಾ ತರ್ಕಶಾಸ್ತ್ರ ಅಂತ ಕರಿತೀವಿ. ಈ ತರ್ಕಶಾಸ್ತ್ರದ ಕೆಲವು ಅಂಶಗಳು ಮತ್ತೆ ಕೆಲವು ಸಿದ್ಧಾಂತಗಳು ಇದಾವೆ. ಆ ಕೆಲವು ಸಿದ್ಧಾಂತಗಳು ಅದರ ಜೊತೆಗೆ ವೆನ್ ನಕ್ಷೆಗಳು, ಅದಾದ್ಮೇಲೆ ನಾವೇನು ಡಿಡಕ್ಷನ್ ಅಂತ ಕರಿತೀವಲ್ಲ, ಪಾಸಿಟಿವ್, ನೆಗೆಟಿವ್, ಹೈಪೋಥೆಟಿಕಲ್, ಈ ತರ ಬೇರೆ ಬೇರೆ ರೀತಿಯ ಡಿಡಕ್ಷನ್ಸ್. ನೀವು ತಾರ್ಕಿಕ ಅಂಶಗಳನ್ನ ಯೂಶ್ವಲಿ ಹೇಳೋದಾದ್ರೆ ನಾವಿನ್ನ ಬೇರೆ ಬೇರೆ ಪರೀಕ್ಷೆಗಳ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಲ್ಲಿ ಜನರಲ್ ಮೆಂಟಾಲಿಟಿ ಅಂತ ಕರಿತಾ ಇದ್ವಿ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಅಂತ. ಬಹುತೇಕ ಆ ಮಟ್ಟದ ಪ್ರಶ್ನೆಗಳನ್ನ ಈ ಒಂದು ಘಟಕದಲ್ಲಿ ನಾವು ಕಾಣಬಹುದು. 6ನೇ ಘಟಕ ತಾರ್ಕಿಕ ಸಾಮರ್ಥ್ಯದಲ್ಲಿ ನಾವು ಬೇರೆ ಪರೀಕ್ಷೆಗಳಲ್ಲಿನ ಜನರಲ್ ಮೆಂಟಲ್ ಎಬಿಲಿಟಿ ರೀತಿಯ ಪ್ರಶ್ನೆಗಳನ್ನ ನಾವು ಕಾಣಬಹುದು.

0: ಪ್ರಶ್ನೆಗಳು ತುಂಬಾ ಸರಳವಾಗಿರುತ್ತೆ. ಇಲ್ಲಿ ಹೆಚ್ಚಿನ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ನಮಗೆ ಬೇಕಾಗಲ್ಲ. ಅಲ್ಲಿ ನಮಗೆ ಡೇಟಾ ಯಾವುದು, ಮಾಹಿತಿ ಯಾವುದು ಅನ್ನೋದನ್ನ ತಗೊಳ್ಳೋದು. ಎರಡನೇದು, ಗರಿಷ್ಠ ಪ್ರಮಾಣದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಅಂದ್ರೆ ಸರಾಸರಿ ಅಥವಾ ಗರಿಷ್ಠ, ಕನಿಷ್ಠ, ಸಮ, ಈ ತರದ ಪ್ರಶ್ನೆಗಳಿರುತ್ತೆ. ಇಲ್ಲಿ ಗಣಿತದ ಸಾಮರ್ಥ್ಯ ಹೆಚ್ಚಾಗಿ ಬೇಕಾಗಲ್ಲ, ಆದ್ರೆ ಸೂಕ್ಷ್ಮ ದೃಷ್ಟಿಯಿಂದ ಮಾಹಿತಿಯನ್ನು ಹೆಕ್ಕಿ ತೆಗೆತಕ್ಕ ಸಾಮರ್ಥ್ಯ ಬೇಕಾಗತ್ತೆ. ಇನ್ನು ಎಂಟನೇ ಘಟಕ, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಸಾಮಾನ್ಯವಾಗಿ ನಾವೇನ್ ಮಾಹಿತಿ ತಂತ್ರಜ್ಞಾನ ಅಂತ ಏನ್ ಕರಿತೀವಿ, ಈ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇದರಲ್ಲಿ ನಮ್ಗೆ ಕಂಡು ಬರುತ್ತೆ. ಅಂದ್ರೆ ಕಂಪ್ಯೂಟರ್, ಇಂಟರ್ನೆಟ್ ಅಂಡ್ ಆನ್ಲೈನ್ ಲರ್ನಿಂಗ್, ಮತ್ತೆ ಸರ್ಕಾರದ ವಿವಿಧ ಉಪಕ್ರಮಗಳಲ್ಲಿ ICTಯನ್ನು ಯಾವ ರೀತಿ ಬಳಸ್ಕೊಳ್ಳಲಾಗ್ತದೆ ಅಂತ. ಸಾಮಾನ್ಯವಾಗಿ ಪ್ರಶ್ನೆಗಳು ಒಂದಷ್ಟು ಅಬ್ರಿವೇಶನ್ಗಳ ಮೇಲೆ ಬರುತ್ತೆ. ಎಕ್ಸಾಂಪಲ್, ರ್ಯಾಮ್ ಅಂದ್ರೆ ಏನು, RAM ರ್ಯಾಮ್ ವಿಸ್ತರಿಸಿ, ಅಥವಾ USB ವಿಸ್ತರಿಸಿ, PDF ಇದನ್ನು ವಿಸ್ತರಿಸಿ, ಆತರ. ಇಲ್ಲ ಅಂದ್ರೆ ವೆಬ್ಸೈಟ್ಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಡೊಮೈನ್ಗಳನ್ನ ಏನಂತ ಕರೀತಾರೆ ಅಂತಂದೇಳಿ, ಅಥವಾ ಇಮೇಲ್ಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರುತ್ತೆ. ಸ್ಪ್ಯಾಮ್ ಇಮೇಲ್ ಅಂದ್ರೆ ಏನು, ಅಥವಾ ಇಮೇಲ್ ನಲ್ಲಿ ಈ ಕೆಳಕಂಡ ಯಾವುದನ್ನು ಕಳುಹಿಸಲು ಸಾಧ್ಯವಾಗುವುದಿಲ್ಲ, ಈ ರೀತಿ ಅನ್ನ ಹೊರತುಪಡಿಸಿ ಆನ್ಲೈನ್ ಅಧ್ಯಯನ ಉಪಕ್ರಮಗಳು ಅಂತ ಕರಿತೀವಿ ಅಲ್ಲಿ MOOC, ಸ್ವಯಂ, ಇವಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣ್ತೇವೆ. ಅದರ ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಏನ್ ಕರಿತೀವಿ, ಆ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಟಿ ಬಿ ಅಂದ್ರೆ ಎಷ್ಟು MB ಈ ತರದ ಪ್ರಶ್ನೆಗಳನ್ನು ಕೂಡ ನಾವಿಲ್ಲಿ ಕಾಣಬೇಕಾಗುತ್ತೆ. ಅಂದ್ರೆ ಇಲ್ಲಿ ಕಂಪ್ಯೂಟರ್ಸ್ ನ ಬೇಸಿಕ್ಸ್, ಕಂಪ್ಯೂಟರ್, ಇಂಟರ್ನೆಟ್ ಮತ್ತು ಇ ಗವರ್ನೆನ್ಸ್, ಇವುಗಳ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದಷ್ಟು ಅಬ್ರಿವೇಶನ್ಗಳು ಮತ್ತೆ ಅದರ ಕಾನ್ಸೆಪ್ಟ್ ಗಳನ್ನ ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇನ್ನು ಘಟಕ 9 ನಾವು ಕಾಣೋದು ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್. ಇದು ಒಂದು ರೀತಿ ನಮ್ಮ ಬೇರೆ ಪತ್ರಿಕೆಗಳಲ್ಲಿ ಇರ್ತಕ್ಕಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಿಗೆ ಅಥವಾ ಕರೆಂಟ್ ಇವೆಂಟ್ಸ್ ಪ್ರಶ್ನೆಗಳಿಗೆ ಇದು ಹೆಚ್ಚಿನ ಹೋಲಿಕೆ ಆಗುತ್ತೆ. ಆದ್ರೆ ಇದರಲ್ಲಿ ಸ್ವಲ್ಪ ಎನ್ವಿರಾನ್ಮೆಂಟ್, ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಸ್ಪೆಸಿಫಿಕಲಿ ಸಸ್ಟೈನಬಲ್ ಡೆವಲಪ್ಮೆಂಟ್, SDGs ಅಂತ ಕರಿತೀವಲ್ಲ, ಸಸ್ಟೈನಬಲ್ ಮತ್ತು ಮಿಲೇನಿಯಂ ಸಹಸ್ರಮಾನ ಗುರಿಗಳು ಮತ್ತು ಶತಮಾನದ ಗುರಿಗಳು, ಇವುಗಳಿಗೆ ಸಂಬಂಧಪಟ್ಟಂತಹ ಅಂಶಗಳು, ಪ್ರಶ್ನೆಗಳು ಕಂಡು ಬರುತ್ತೆ. ಅದರ ಜೊತೆಗೆ ಪರಿಸರದ ಕೆಲವು ಅಂಶಗಳು ಅಂದ್ರೆ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ, ನಿರ್ವಹಣೆಗೆ ಸಂಬಂಧಪಟ್ಟಂತೆ, ಹವಾಮಾನಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಇತ್ತೀಚಿನ ಕೆಲವು ಕಾಯ್ದೆಗಳು, ಅದು ಪರಿಸರ ಸಂರಕ್ಷಣಾ ಕಾಯ್ದೆ ಆಗಿರ್ಬಹುದು ಅಥವಾ ಫಾರೆಸ್ಟ್ ರಿಸರ್ವ್ ಆಕ್ಟ್ಗಳಾಗಿರ್ಬಹುದು, ಈ ರೀತಿ ಮತ್ತೆ ಬೇರೆ ಬೇರೆ ರೀತಿಯ ಪರಿಸರ ಪ್ರೋಟೋಕಾಲ್ಗಳು ಅಂತ ಕರಿತೀವಿ, ಅವುಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಇನ್ನು ಕೊನೆಯ ಮತ್ತು 10ನೇ ಘಟಕ, ಹೈಯರ್ ಎಜುಕೇಶನ್ ಸಿಸ್ಟಮ್. ಇದು ಹೇಳೋ ಹಾಗೆ ಭಾರತದಲ್ಲಿ ಇರ್ತಕ್ಕಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಯ ಕುರಿತಾದಂತಹ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗುತ್ತೆ. ಅಂದ್ರೆ ಪ್ರಸ್ತುತ ಇರೋದಷ್ಟೇ ಅಲ್ಲ, ಇದರಲ್ಲಿ ಪ್ರಾಚೀನ ಭಾರತದಲ್ಲಿ ಇದ್ದಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಇಂದಿನವರೆಗೆ ಇರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಮತ್ತು ಸಂಸ್ಥೆಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಪ್ರಾಚೀನವಾದ ಎಕ್ಸಾಂಪಲ್, ಭಾರತದ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ ಯಾವುದು ಅನ್ನೋ ಪ್ರಶ್ನೆಯಿಂದ ಹಿಡಿದು ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಶೈಕ್ಷಣಿಕ ವ್ಯವಸ್ಥೆ, ಶೈಕ್ಷಣಿಕ ಕಾಯ್ದೆಗಳು, ವ್ಯವಸ್ಥೆಗಳು, ಸ್ವಾತಂತ್ರ್ಯ ನಂತರದ ಶೈಕ್ಷಣಿಕ ವ್ಯವಸ್ಥೆ ಮತ್ತು ಕಾಯ್ದೆಗಳು, ಆಯೋಗಗಳು, ಅದರ ಜೊತೆಗೆ ವೃತ್ತಿಪರ ಮತ್ತು ಬೇರೆ ಬೇರೆ ಆಯೋಗಗಳು, ಯಶ್ಪಾಲ್ ಆಯೋಗ, UGC ಆಯೋಗ, ಈ ತರ ಬೇರೆ ಬೇರೆ ಆಯೋಗಗಳು, NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಥವಾ ನ್ಯೂ ಎಜುಕೇಶನ್ ಪಾಲಿಸಿ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಉಪಕ್ರಮಗಳು ಮತ್ತೆ UGC, NAC, ದೂರ ಶಿಕ್ಷಣ, ಈ ರೀತಿ ಬೇರೆ ಬೇರೆ ರೀತಿಯ ಉನ್ನತ ಶಿಕ್ಷಣದ ಉಪಕ್ರಮಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೀಗೆ ಒಟ್ಟು 10 ಘಟಕಗಳಿರುತ್ತೆ. ಪ್ರತಿ ಘಟಕದಿಂದ 5 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಒಟ್ಟು 50 ಪ್ರಶ್ನೆಗಳು ಮತ್ತು 100 ಅಂಕಗಳು, ಯಾವುದೇ ರೀತಿಯ ಋಣಾತ್ಮಕ ಅಂಕಗಳು ಇರಲ್ಲ. ಹೀಗಾಗಿ ಇವುಗಳನ್ನು ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ನೀವು ಇದನ್ನ ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಮಾರ್ಗದರ್ಶನಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅನ್ನೋ ಒಂದು ವಿಶ್ವಾಸ ಮತ್ತೆ ಭರವಸೆ ನನಗಿದೆ. ಇದು ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಜನಧ್ವನಿ ಬಾನುಲಿ ಕೇಂದ್ರಕ್ಕೆ ನನ್ನ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ,
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರಹಿತ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ತಯಾರಿ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ.

0: ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದ್ರಿಂದನೇ ನಿನಗೆ ಕೆಮ್ಮ ಬಂದಿರೋದು.
0: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ. ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದ್ದ ದಾರಿಯಲ್ಲೋ ಮಂಕುತಿಮ್ಮ. ಸಾರಾಂಶದ ಕುರಿತು ಶಿವಮೊಗ್ಗದ ಸಂಸ್ಕೃತ ಪ್ರಾಧ್ಯಾಪಕರಾದ ವಿದ್ವತ್ GS ನಟೇಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ತಿಮ್ಮ.
1: ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತ, ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ ಎಲ್ಲ ದಿವ್ಯ ಚೇತನಗಳಿಗೆ ಶಿರಬಾಗಿ ನಮಿಸುತ್ತ, ಅದು ಅಲ್ಲದೆ ಸ್ವಾಮೀಜಿಯವರು ಹೇಳಿದ್ದಾರೆ ಸಂಸ್ಕೃತ ಪಂಡಿತರು ಅಂತ ಇಂಟ್ರೊಡಕ್ಷನ್ ಮಾಡುವವರು ಹೇಳಿದ್ದಾರೆ, ಪಂಡಿತರನ್ನ ದೂರ ಇಡಿ ಅಂತ ಹೇಳಿದ. ಸುಮ್ಮನೆ ವಿದ್ವತ್ ಸರ್ಟಿಫಿಕೇಟ್ ಅಷ್ಟೆ, ಅದು ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ನಮಗೆ ಉಪಯೋಗ, ಕಲಿತ ವಿದ್ಯೆ ನಮ್ಮ ಜೀವನಕ್ಕೆ ಉಪಯೋಗಕ್ಕೆ ಬಂದಾಗ ಮಾತ್ರ ಅದಕ್ಕೆ ವಿದ್ಯೆ ಅಂತ ಕರೀತಾರೆ. ಸುಮ್ಮನೆ ಸರ್ಟಿಫಿಕೇಟಲ್ಲಿ ಇದ್ರೆ ವಿದ್ಯೆ ವಿದ್ಯೆ ಅಲ್ಲ ಅದು. ಯಾವಿದ್ಯಾ ಸಾ ವಿಮುಕ್ತಯೇ ಅಂತ ಮಾತಿದೆ. ಹಾಗಾಗಿ ಈ ಆನಂದ ಇದೆಯಲ್ಲ, ನಾನಾ ರೀತಿಯಲ್ಲಿ ಖರ್ಚಿಲ್ಲದೆ ಆನಂದವನ್ನು ನಾವು ಅನುಭವಿಸ್ತಾ ಹೋಗ್ಬೋದು. ನಾವು ಅದನ್ನೆಲ್ಲ ಬಿಟ್ಟಾಕಿದ್ದೀವಿ, ದುಡ್ಡೇ ಆನಂದ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಬೇರೆ ಬೇರೆ ಬೇಕಾದಷ್ಟು ಆನಂದಗಳಿದ್ದಾವೆ. ಅದೆರಡು ಹೇಳಿ ಈ ವರ್ಷ ನೆನಪಾದ ಉತ್ತರ ಹೇಳಿದರೆ ಧನ್ಯ ನಾನು, ಇಲ್ಲದ್ರೆ ಮುಂದಿನ ವರ್ಷಕ್ಕೆ ಮತ್ತೆ ಕರೆದ್ರೆ. ಅಲ್ಲಿ ಹಿಂದೆಲ್ಲ ಕೆಲಸ ಮಾಡುವಾಗ ಒಬ್ರಿಗೊಬ್ರು ಪ್ರಶ್ನೆ ಕೇಳ್ಕೊಳ್ತಾ ಇದ್ರು. ಈಗ ಸ್ವಾಮೀಜಿಯವರು ಪ್ರಶ್ನೆ ಕೇಳಿದ್ರಲ್ಲ, ಪ್ರಶ್ನೆ ಕೇಳಿದಾಗ ಅವು ನಾವು ಜೀವಂತ ಇದ್ದವಾಗಿ ಅಂತ ಎಚ್ಚರ ಆಗುತ್ತೆ, ಇಲ್ಲದ್ರೆ ನಿದ್ದೆ ಮಾಡ್ತಾ ಇರ್ತೀವಿ ನಾವು. ಕೆಲಸ ಮಾಡುವಾಗಲೂ ಕೂಡ ಕೆಲಸದ ಶ್ರಮ ಆಗದೇ ಇರಲಿ ಎಂಬ ಉದ್ದೇಶದಿಂದ ಒಬ್ರಿಗೊಬ್ರಿಗೆ ಪ್ರಶ್ನೆ ಕೇಳ್ತಾ ಇದ್ರು. ಅದು ಜಾನಪದದ ಶಿಸ್ತು ಅಂತ ಹೇಳ್ತಾರೆ ಡಿ ವಿಜಿ, ಜಾನಪದದ ಶಿಸ್ತು ಅಂತ. ಅದು ನಾವು ಅದೆಲ್ಲ ಮರ್ತುಬಿಟ್ಟಿದ್ದೀವಿ. ಇವತ್ತು ಜಾನಪದ ಸತ್ತೋಯ್ತು, ಹಿಂದೇನೆಲ್ಲ ಹೇಳಿದ್ದಾರೆ ಅದು ಮಾತ್ರ ಉಳ್ಕೊಂಡಿದೆ ಅಷ್ಟೇ ಹೊರತು ಈಗ್ಯಾರು ಜಾನಪದ, ಜಾನಪದವೂ ಇಲ್ಲ ಏನೂ ಇಲ್ಲ. ಯಾಕೆಂದ್ರೆ ಎತ್ತುಗಳ ಬದಲಿಗೆ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಬಂದವು, ವಾಷಿಂಗ್ ಮಿಷನ್ಗೆ ಕಡಗೋಲಿಗೆ ಹಿಂದೆ ಎಲ್ಲ ಹರಿನಾರಾಯಣ ಗೋವಿಂದ ಅಂತ ಕಡಿತಾ ಇದ್ರು. ಕಡಿಯೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇವತ್ತು ಮಂತು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಬಿಟ್ಟಾಕಿದ್ದೀವಿ. ಯಂತ್ರ ಮಾಡುತ್ತೆಲ್ಲ, ಅದು ಜಪ ಮಾಡಲ್ಲ ಒಂದೇ ಗೊರಗೊರ. ಎಲ್ಲಿವರೆಗೆ ಅಂದ್ರೆ ದೇವಸ್ಥಾನದಲ್ಲೂ ಕೂಡ ಗಂಟೆ ಬಾರಿಸೋರಿಲ್ಲ, ಶಂಕ ಊದೋರಿಲ್ಲ,

0: ಬಾರಿಸಿದ್ರೆ ಓಂಕಾರ ನಾದ ಕಿವಿಗೆ ಕೇಳಬೇಕದು. ಶಂಖ ಊದಿದ್ರೆ ಅದೊಂದು ಪ್ರಾಣಾಯಾಮದ ಪರಿಣಾಮ ಅದು. ಇಷ್ಟೆಲ್ಲ ಹಿಂದೆ ಮಾಡಿದ್ದಾರೆ. ನಾವು ಅದನ್ನು ಮಿಷನ್ನಿಗೆ ಹಾಕಿ ಮಂಗಳಾರತಿ ಆಗ್ತಾ ಇರುತ್ತೆ. ಅವಾಗ ಕೊಟ್ಟವನ ಏನಾದ್ರು ಬಂದಿದ್ರೆ ಅವ್ನು ಮಿಷನ್ ಯಾಕೆ ಕೆಲಸ ಮಾಡ್ತೀವಿ ನೋಡ್ತಾ ಇರ್ತಾನೆ ನಮ್ಮ ಈ ಪರಿಸ್ಥಿತಿ. ಅದಕ್ಕೆ ಕೆಲಸದ ನಡುವೆ ಈ ರೀತಿಯಾಗಿ ಸಾಹಿತ್ಯಕ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡಾಗ ಕೆಲಸ ಹೋದದ್ದೇ ಗೊತ್ತಾಗಲ್ಲ, ಪರಿಶ್ರಮವೂ ಗೊತ್ತಾಗಲ್ಲ. ಇದು ನಮ್ಮ ಹಿರಿಯರು ಪಾಲಿಸುತ್ತಿದ್ದ ಒಂದು ಪದ್ಧತಿ. ಹಳ್ಳದ ದಂಡಿ ನಾರಿ ಉಟ್ಟಾಳ ಹಳದಿ ಸೀರಿ ಬ್ಯಾಟ್ಯಾಗ ಬರ್ತಾಳೋಡಿ ಕೈ ಮಾಡಿ ಕರಿತಾಳೋಡಿ ಕೈ ಮಾಡಿ ಕರಿತಾಳೋಡಿ ಹಿಡಿಯಾಕ ಹೋದ್ರ ನೋಡಿ ಕಡಿಯಾಕ ಬರ್ತಾಳ ಕಾಡಿ ಅಂತ ಒಂದು ಪ್ರಶ್ನೆ ಕೇಳೋದು. ಇದೇನು ಅಂತ ಹೇಳಬೇಕು, ಸಾಹಿತ್ಯ ಹೇಗೆ ಡೆವಲಪ್ ಆಗ. ಅವರಿಗೆ ಅಕ್ಷರ ಬರ್ತಿಲ್ಲ, ನಿರಕ್ಷರ ಕುಕ್ಷಿಗಳು. ಆದ್ರೆ ಅವ್ರು ಹೇಳಿದ್ದ ನಮ್ಗೆ ಉತ್ತರ ಕೊಡಕ್ ಬರಲ್ಲ. ಒಂದ್ ಯಾವುದೋ ಒಂದು ನೋಡಿ, ಒಂದ್ ಯಾವುದೋ ಒಂದು ಮೂರು ಅಕ್ಷರದ ಪದ ಉತ್ತರ ಅದು. ಹಳ್ಳದ ದಂಡಿ ನಾರಿ ಉಟ್ಟಾಳ ಹಳದಿ ಸೀರಿ ಪ್ಯಾಟ್ಯಾಗ ಬರ್ತಾಳ ಓಡಿ ಕರಿತಾಳ ಕೈಯ ಮಾಡಿ ಹಿಡಿಯಾಕ ಹೋದ್ರ ನೋಡಿ ಕಡಿಯಾಕ ಬರ್ತಾಳ ಕಾಡಿ ಅಂತ ಹೇಳ್ಬೋದಾ ಯಾವುದು ಅಂತ? ಹೆಣ್ಮಕ್ಳು ಹೇಳಕ್ ಸಾಧ್ಯ ಇದೆ, ನಿಮ್ಗೆ ಸಂಬಂಧಪಟ್ಟದ್ದು ಜಾನಪದ ಸಾಹಿತ್ಯ ಇದು. ಈ ಇಷ್ಟು ಜನ ಯೋಚನೆ ಮಾಡ್ತಿದ್ರಲ್ಲ, ಬೇರೆ ಚಿಂತೆಗಳು ದೂರ, ಇದು ಆನಂದ. ಎಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕು ಅಲ್ಲ. ನಮ್ಮ ಹಿರಿಯರು ಅಕ್ಷರ ಗೊತ್ತಿಲ್ದಿದ್ದವರು, ನಮಗೆ ಯೂನಿವರ್ಸಿಟಿ ಅಲ್ಲ ಡಿಗ್ರಿ ಇದೆ, ನಮಗೆ ಬರಲಿಲ್ಲ ಅಂದ್ರೆ ಏನದು, ನಾಚಿಕೆ ಕೇಡಲ್ವಾ? ಯೋಚನೆ ಮಾಡಿದ್ರೆ ಇಲ್ಲದವ್ರು ಮಾಡ್ಕೊಂಡಿರ ಬಿಡ್ರಿ. ಹೋಗ್ಲಿ, ಒಂದು ಕ್ಲೂ ಕೊಡ್ತೀನಿ. ಅದು ಒಂದು ಹೂವಿನ ಹೆಸರು. ಅದು ಗೊತ್ತಿಲ್ಲ ಅಂದ್ರೆ ನಾವೇನಿಲ್ಲ, ನಾವು ಹೂವೇ ಮುಡಿಯಲ್ಲ ಸರ್ ನಾವು. ಸಂಪಿಗೆನಾ? ಹಳ್ಳದ ದಂಡಿ ನಾರಿ ಹಳ್ಳದಂಡೆಯಲ್ಲಿ, ಹಳ್ಳದ ದಂಡೆಯಲ್ಲಿ ಮಾತ್ರ ಬೆಳಿಬೇಕದು, ಇಲ್ಲಾಗಿದ್ರು ಸಂಪಿಗೆ ಬೆಳೆಯಲ್ವಾ? ತಾವರೆ ಅಲ್ಲ, ಹಳ್ಳ ದಂಡಿಲಿ ಬೆಳೀತಾ, ಹಳ್ಳದಲ್ಲೇ ಬೆಳೆಯುತ್ತದ, ಕೆರೆಯಲ್ಲೇ ಬೆಳೆಯೋದು. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದಾರೆ ನೋಡಿ, ಬಹಳ ಬುದ್ಧಿವಂತ ಇದ್ರು ಅವರು. ಹಳ್ಳದ ದಂಡಿ ನಾರಿ ಉಟ್ಟಾಳ ಹಳದಿ ಸೀರಿ ಬಣ್ಣ ಹಳದಿ ಅಂತಾಯ್ತು. ಕೇದಿಗೆ, ಕೇದಿಗೆ ಆದ್ರೆ ಎಲ್ಲ ಸರಿಯಾಗತ್ತೆ. ಹಳ್ಳದ ದಂಡಿ ನಾರಿ ಉಟ್ಟಾಳ ಹಳದಿ ಸೀರಿ ಪ್ಯಾಟ್ಯಾಗ ಬರ್ತಾಳ ಓಡಿ ಕರಿತಾಳ ಕೈಯ ಮಾಡಿ ಹಿಡಿಯಾಕ ಹೋದ್ರ ನೋಡಿ ಕಡಿಯಾಕ ಬರ್ತಾಳ ಕಾಡಿ. ಗರಗಸದ ಅಂಚಿರುತ್ತ ಅದಕ್ಕೆ ಹಿಡಿದ್ರೆ ಚುಚ್ಚುತ್ತಲ್ವಾ? ಎಷ್ಟು ಚಂದ ಮಾಡಿದಾರೆ ನೋಡಿ, ಇದಲ್ವಾ ಆನಂದ? ಹೀಗೆ ಹೋದರ್ಷ ಸೋಮರ್ಕಿಗೆ ಎರಡು ಹೇಳ್ತೀನಿ. ಗರಗರನ್ನೇ ತಿರುಗುವುದು ಚಕ್ರ ತಾನಲ್ಲ, ಗರಿಗಳೆರಡುಂಟು ಹಾರುವ ಹಕ್ಕಿಯಲ್ಲ, ಕಣ್ಣೆರಡು ಇದಕೊಂಡು ಖಾಲಿಲ್ಲವಲ್ಲ, ಈ ಬೆಡಗ ಹೇಳಿದರೆ ನಿನಗೆ ಸವಿದೆಲ್ಲ, ನೀನು ಹೇಳಿದ ಬೆಡಗು. ಆ ಈ ಉತ್ತರ ಬಂದ್ಬಿಡ್ತಲ್ಲ, ಹೇಳಿದ್ರು ಬೀಸು ಕಲ್ಲು, ಹೋದರ್ಷ ಹೇಳಿರ್ಲಿಲ್ಲ ನೋಡಿ. ಒಂದು ವರ್ಷ ಮಥನ ಚಿಂತನ ಆದ್ರೆ ವಾದೇ ವಾದೇ ಜಾಯತೆ ತತ್ವಬೋಧ ಅಂದ್ರೆ ಇದಕ್ಕೆ ಹೇಳೋದು. ಇನ್ನೊಂದು ಅದು ಕೇಳಕ್ಕಾಗಲ್ಲ. ಗರಗರನ ತಿರುಗುವುದು ಚಕ್ರ ತಾನಲ್ಲ, ಗರಿಗಳೆರಡುಂಟು ಹಾರುವ ಹಕ್ಕಿಯಲ್ಲ, ಕಣ್ಣೆರಡು ಇದಕುಂಟು ಕಾಲಿಲ್ಲವಲ್ಲ, ಈ ಬೆಡಗ ಹೇಳಿದರೆ ನಿನಗೆ ಸವಿದೆಲ್ಲ, ನೀನು ಹೇಳಿದ ಬೆಡಗು ಬೀಸು ಕಲ್ಲಣ್ಣ, ನಾನೊಂದು ಬೆಡಗ ಪೇಳುವೆನು ಕೇಳಣ್ಣ. ಒಂದು ಅಂಕಣದ ಗಲ ಆಹಾರವ ತೋಡಿ ಬೆಂದವನ ಹಿಡಿ ತಂದು ಅದರೊಳಗೆ ಕೂಡಿ ಚಂದದ ನಾರಿಯರ ಕೈಯೆರಡು ಜೋಡಿ, ಒಂದ್ ಹಾಕಿ ಮೆಟ್ಟಿದರೆ ನೂರಾಯ್ತು ನೋಡಿ, ನೀನು ಹೇಳಿದ ಬೆಡಗು ಶಾವ್ಯವಳ್ಳಣ್ಣ, ನಾನೊಂದ ಬೆಡಗ ಹೇಳುವೆನು ಕೇಳಣ್ಣ. ಎರಡಕ್ಕೂ ಉತ್ತರ ಬಂತು, ಗ್ರೇಟ್. ಅಂದ್ರೆ ಹೋಮ್ವರ್ಕ್ ಕೊಟ್ರೆ ವೇಸ್ಟ್ ಆಗಲ್ಲ ಅಂದು ಕುದುರಾಣಿದ್ರು. ಈ ವರ್ಷ ನನಗೆ ಅದನ್ನ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಆನಂದದ್ದೇ, ಅಲ್ಲಿಂದಲೇ ಶುರು ಮಾಡಿಕೊಂಡೆ ನಾನು. ಆನಂದ ನಾವು ಪಡೆಯುವುದು ಹೇಗೆ ಅಂತ ಡಿ ವಿ ಗುಂಡಪ್ಪನವರು ನೆಲ್ಲ ಪಟ್ಟಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ ವಿಶೇಷ ಅಂದರೆ, ಏನೂ ಖರ್ಚಿಲ್ಲದೆ ಮಹದಾನಂದದ ಅನುಭೂತಿಯನ್ನು ನಾವು ಮಾಡಬಹುದು. ಅದಕ್ಕೆ ವಿಶೇಷವಾಗಿ ಪದ್ಯದ ನೀವು KSRTC ಬಸ್ಸಲ್ಲಿ ಹಿಂದೆಲ್ಲ ಹಾಕ್ತಾ ಇದ್ರು, ಈಗೆಲ್ಲ ಸ್ವಲ್ಪ ಮೆಚೂರ್ಡ್ ಆಗಿದ್ದರಿಂದ ತೆಗೆದಾಕಿದ್ದಾರೆ, ಎಲ್ಲ ಮೆಚೂರ್ಡ್ ಆಗಿಬಿಟ್ಟಿದ್ದಾರೆಲ್ಲ, ಅವೆಲ್ಲ ಬೇಡ ನಮಗೆ.
1: ಪರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿಯಲೋ ಮಂಕುತಿಮ್ಮ.
0: ಆನಂದಕ್ಕೆ ದಾರಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ.
1: ಪರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು,
0: ಸ್ವಾಮೀಜಿ ಹೇಳಿದ್ರಲ್ಲ ಅದನ್ನೇ ಅಪ್ಲೈ ಮಾಡ್ಕೋಬಹುದು.
1: ಪರದಿ ಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರನೆಂಬುದನ್ನು ಬಿಡು, ಹರುಷ

ಬಹಿದು ದಾರಿಯಲೋ ಮಂಕುತಿಮ್ಮ. ಹೆಲಿಕಾಪ್ಟರ್ ಇರ್ತಾರಪ್ಪ ನಮ್ಮ ಮನುಷ್ಯರುಗಳು. ನಾವು ನೆಟ್ಟ ಕಾರು ಇಲ್ಲ, ಯಾಕೆ ಕಂಪೇರ್ ಮಾಡೋಣ? ಕಾಲುಗಟ್ಟಿ ಕೊಟ್ಟಿದ್ದಾನಲ್ವಾ. ಏನೇ ಹೆಲಿಕಾಪ್ಟರ್ ಬಂದರೂ ಕೂಡ ಆ ನಿಲ್ದಾಣದಿಂದ ಕಾರಲ್ಲಿ ಬರಬೇಕು, ಕಾರಿಯಿಂದ ಇಳಿದು ಮನೆ ಒಳಗಡೆ ಕಾರಲ್ಲಿ ಹೋಗಲ್ಲ, ಕಾಲೇ ಬೇಕು. ಇದನ್ನು ಕುತ್ಕೊಂಡ್ಬಿಟ್ರೆ ಸಂತೋಷಪ್ಪ, ನಮ್ಮ ಭಗವಂತ ಕಾಲುಗಟ್ಟಿ ಕೊಟ್ಟಿದ್ದಾನಲ್ಲಪ್ಪ, ಅವ್ರಿಗೆ ಕಾಲುಗಟ್ಟಿ ಇದೆಯಾ? ನೆಟ್ಟಗೆ ಡೋರ್ ಕಾರಿನ ಬಾಗಿಲು ತೆಗೆದ್ರೆ ತೆಕ್ಕೊಳಕ್ಕೂ ಬರಲ್ಲ, ಅಲ್ಲಿ ಅಟೆಂಡರ್ ಸಿಗ್ಬೇಕು ತೆಗೆಯಕ್ಕೆ. ಅಷ್ಟು ಅಸಹಾಯಕರು ನಮ್ಮವರು. ಯಾಕೆ? ನಮ್ಮ ಕೆಲಸ ನಾವು ಮಾಡಲ್ಲ. ಬರದಿಹುದರಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಕೇಡುಗಳು ಇರ್ತವೆ, ಒಳ್ಳೆಯದು ಇರ್ತವೆ. ಜಗತ್ತಲ್ಲಿ ಯಾವ ಕಾಲದಲ್ಲೂ ಒಳ್ಳೆಯದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೆಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀವಿ ಈ ಮತ್ತೊಂದು ಪದ್ಯದಲ್ಲಿ. ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ, ಭೀಮ ನಿರ್ದಂದು ದುಶಾಸನನ ದೊರ್ವನ್, ಈ ಮಹಿವಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾದು ನೀ ಮಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ, ಏಕಪತ್ನಿ ವ್ರತಸ್ಥನಾದ ರಾಮ ಇದ್ದಾಗಲೇ ಕಿಡ್ನ್ಯಾಪ್ ಮಾಡುವಂತ ರಾಕ್ಷಸ ಇದ್ನಲ್ಲ, ಅವನಿಗೊಂದು ನಿಯತ್ತಿತ್ತು. ಇವತ್ತಿನ ರಾವಣರಿದ್ದಾರಲ್ಲ, ರಾವಣನೂ ಮೀರಿದವರು ಅಂತ ರಾಕ್ಷಸಿಯ. ಅವನು ಸೀತೆ ಒಪ್ಪದೇ ನಾ ಮೈ ಮುಟ್ಟಲ್ಲ ಅಂತ ತೀರ್ಮಾನ ಮಾಡಿದ, ನಿಯತ್ತಿತ್ತು ಅವನಲ್ಲಿ. ಇವರು ಏನೇನೋ ಕಾಯ್ದೆ ಮಾಡ್ಕೊಂಡಿದ್ದಾರೆ. ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ, ಭೀಮ ನಿರ್ದಂದು ದುಶಾಸನನ ದೊರ್ವನ್. ಭೀಮ ಇದ್ದ ಕಾಲದಲ್ಲೇ ದುಶಾಸನ ಮಹಾಪ್ರಚಂಡ ಅವನು, ಅವನಿದ್ನಲ್ಲ. ಈ ಮಹಿಯೊಳ್ ಅನ್ಯಾಯಕಾರಿ ಇಲ್ಲದುದೆಂದು, ಈ ಭೂಮಿಯಲ್ಲಿ ಅನ್ಯಾಯ ಮಾಡದವ ಇರದ ಕಾಲ ಯಾವುದಿದೆ? ಪ್ರತಿ ಯುಗದಲ್ಲೂ ಅನ್ಯಾಯಗಳಿದ್ರಲ್ವಾ, ಈಗ ಬರೇ ಅದೇ ಜಾಸ್ತಿ ಆಗಿದೆ ಅಷ್ಟೆ. ಆದರೆ ಯೋಚನೆ ಮಾಡಬೇಡ, ಚಿಂತೆ ಮಾಡಬೇಡ. ಎರಡು ಕಣ್ಣುಗಳು ನಮ್ಗೆ ಕೊಟ್ಟಿದ್ದಾನೆ, ಕಿವಿಗಳನ್ನು ಕೊಟ್ಟಿದ್ದಾನೆ, ಎಷ್ಟು ಜಾಣ ಅವನು. ಕಣ್ಣುಗಳು ಎರಡು ಕೆಲಸ ಮಾಡ್ತವೆ, ಕೆಟ್ಟದ್ದನ್ನು ನೋಡುತ್ತೆ, ಒಳ್ಳೆಯದನ್ನು ನೋಡುತ್ತೆ. ಕಿವಿ ಕೆಟ್ಟದನ್ನು ಕೇಳುತ್ತೆ, ಒಳ್ಳೆಯದು, ಅದನ್ನು ತಡೆ ಹಿಡಿಯೋಕ್ಕಾಗಲ್ಲ ನನಗೆ ಅಲ್ವಾ. ಆದರೆ ಎಲ್ಲವನ್ನು ನಾಲಿಗೆ, ನಾಲಿಗೆ ಎರಡು ಕೆಲಸ, ಎರಡು ಡಬ್ಬಲ್ ಅದಕ್ಕೆ, ತಿನ್ನೋದೊಂದು ಮಾತಾಡೋದೊಂದು. ಕೆಟ್ಟದೊಂದು ತಿನ್ನುತ್ತೆ, ಒಳ್ಳೆಯದು ತಿನ್ನುತ್ತೆ, ಕೆಟ್ಟದನ್ನು ಮಾತಾಡುತ್ತೆ, ಒಳ್ಳೆಯದನ್ನು ಮಾತಾಡುತ್ತೆ. ಡಬ್ಬಲ್ ಎಲ್ಲದೂ ಕೂಡ ಏಜ್ ಆದ್ಮೇಲೆ ಸ್ವಲ್ಪ ರಿವರ್ಸ್ ಆಗ್ತವೆ, ಕಣ್ಣು ಮಂಜು ಮಂಜಾಗತ್ತೆ, ಕಿವಿ ಸ್ವಲ್ಪ ಮಂದ ಆಗುತ್ತೆ. ಅದೆಲ್ಲ ನಮ್ಮ ಒಳ್ಳೇದಕ್ಕೆ. ನಾವು ಚಿಂತೆ ಮಾಡ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕಾದ ಅಗತ್ಯ ಇಲ್ಲ. ಈ ಹೊರಗಡೆ ನೋಡಿ ಮುಗಿದು ಹೋಗಿದೆಯಪ್ಪ, ಇಷ್ಟೇ, ಇನ್ನೂ ಕೆಟ್ಟದ್ದೇ ನೋಡಬೇಕು. ಇನ್ ನಿಧಾನ ಒಳಗಡೆ ನೋಡ್ತಾವಪ್ಪ, ಕಣ್ಣನ್ನು ಸ್ವಲ್ಪ ಮಂಜು ಮಾಡ್ತೀನಿ, ಒಳಗಡೆ ನೋಡಕ್ ಶುರು ಮಾಡುವಂತ ಕಣ್ಣು ಮಂಜಾಗೋದು. ಎರಡೆರಡು ವರ್ಷಕ್ಕೆ ಡಾಕ್ಟರ್ ಹತ್ರ ಹೋದ್ರು ಕನ್ನಡಕ ಚೇಂಜ್ ಮಾಡ್ಕೊಂಡು. ಇನ್ನು ಕೆಲವ್ರು ಚಂದಕ್ಕೆ ಕನ್ನಡಕ ಹಾಕ್ತಾರೆ. ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅಪರೂಪಕ್ಕೆ ಕನ್ನಡಕ ಚೆನ್ನಾಗಿ, ನಾನು ಚೆನ್ನಾಗಿ ಕಾಣ್ತೀನಿ ಕನ್ನಡಕ ಹಾಕ್ತಿದ್ರು. ಮಲಗುವಾಗ್ಲೂ ದಾಖಲದೆ, ಅದು ಯಾರು ನೋಡ್ತಾರೋ ಏನೋ ಕಣ್ಣು, ಅಲ್ಲಿಯೂ ಚಂದ ಕಾಣ್ಬೇಕಂತವ್ರಿಗೆ. ನಿದ್ದೆ ಮಾಡಿರ್ತಾರೆ ಪುಣ್ಯ, ಆ ಚಂದದ ಆ ಪ್ರಭಾವ ಎಟ್ಟಿದೆ ನೋಡ್ರಿ ಮನುಷ್ಯನಿಗೆ. ಹಾಗಾಗಿ ಈ ಮಹಿಯೊಳ್ ಅನ್ಯಾಯಕಾರ ಇಲ್ಲದುದೆಂದು, ಎಲ್ಲ ಭೀಮನಿದ್ದಂದು ದುಶಾಸನ ದೊರ್ವಂ, ಈ ಮಹಿಯೊಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗುನಿ. ಇಷ್ಟೆಲ್ಲ ಭಗವಂತ ಕೊಟ್ಟ, ಇಲ್ಲೇ ಇದೆ ನಮಗೆ ಮೆಡಿಸಿನ್. ಒಳ್ಳೇದು ನೋಡ್ತೀವಿ, ಕೆಟ್ಟದ್ದು ನೋಡ್ತೀವಿ, ಒಳ್ಳೇದು ಕೇಳ್ತೀವಿ, ಕೆಟ್ಟದ್ದು ಕೇಳ್ತೀವಿ. ಅದೆಲ್ಲ ನಮಗೆ ವಾರ್ನಿಂಗ್. ಅದು ಕಾಗದ ಬಂದಿದೆ ಅಂತ ಪುರಂದ್ರಸ್ ಹೇಳ್ತಾರಲ್ಲ ಅಲ್ವಾ, ಕಾಗದ ಬಂದಿದೆ, ಹೆಣ್ಣಿನ ಸಂಘ ಮಾಡಬೇಡಿ ಎಂಬ ಕಾಗದ ಬಂದಿದೆ, ನಿಯಮ ನಿಷ್ಠೆಯಲ್ಲಿರಿಯಪ್ಪ ಅಂತ ಕಾಗದ ಬಂದಿದೆ, ಪುರಂದರ ವಿಠಲನ್ನ ನೆನೆದಿ ಅಂತ ಕಾಗದ ಬಂದಿದೆ. ಈಗಲಾರು ಕಾಗದ ತರ ಶುರು ಮಾಡಪ್ಪ ಓದಕ್ಕೆ, ಮೊಬೈಲ್ ಮೆಸೇಜ್ ನೋಡಿ ಮುಗಿಯುವುದಿಲ್ಲಪ್ಪ, ಇನ್ನೇನು ಈ ಕಾಗದ ತೆಗಿತಾರೆ. ಆದರೆ ಭಗವಂತ ಒಳಗಡೆ ಇಷ್ಟೆಲ್ಲ ಕೊಟ್ಟು ಒಂದು ವಿವೇಕ ಕೊಟ್ಟ, ವಿವೇಕ ಕೊಟ್ಟ. ಆ ವಿವೇಕ ಫಿಲ್ಟರ್ ಮಾಡುತ್ತೆ ಬೇಕ ಇದ್ರೆ. ಅದಕ್ಕೆ ಅಲ್ವಾ ಸ್ವಾಮಿ ವಿವೇಕಾನಂದರು, ನರೇಂದ್ರ ಬಿಕಮ್ ವಿವೇಕಾನಂದ. ಮ್ಯಾಕ್ಸಿಮಮ್ ಆನಂದವನ್ನು ವಿವೇಕದ ಮೂಲಕವೇ ಪಡೆದವರು. ಕೈಯಲ್ಲಿ ಕಾಸಿಲ್ಲ, ಜೇಬೇ ಇಲ್ಲ ಪುಣ್ಯಾತ್ಮರಿಗೆ. ಇಡೀ ಅಮೇರಿಕಾದೆಲ್ಲ ತಿರುಗಿ ಹೇಗೆ ನಮ್ಮ ಇಂಡಿಯನಿಸಮ್ನ, ಭಾರತೀಯತೆಯನ್ನ ಎಲ್ಲ ಕಡೆ ಹರಡಿರೋದಲ್ಲ, ಕೈಯಲ್ಲಿ ಪೈಸೆ ಇರಲಿಲ್ಲ ಅವರಿಗೆ. ಎಷ್ಟು ಚೆನ್ನಾಗಿ ಮಾಡಿದ್ರಲ್ವಾ ವಿವೇಕ ಆನಂದ.

ಅದು ಕೊಟ್ಟಷ್ಟು ಆನಂದ ಇನ್ಯಾವುದು ಕೊಡಲ್ಲ. ಆ ವಿವೇಕವನ್ನು ಬೆಳೆಸ್ಕೊಳ್ಬೇಕು, ಉಳಿಸ್ಕೊಳ್ಬೇಕು. ವಿವೇಕ ಹೇಳುತ್ತೆ, ಒಳ್ಳೇದು ನೋಡಪ್ಪ, ಕೆಟ್ಟದ್ದು ಬೇಡ ಬಿಟ್ಟ. ಕಿವಿಯಲ್ಲಿ 70 ವರ್ಷ 80 ವರ್ಷ ಆದರೆ, ನನಗೆ 70 ವರ್ಷ ಈಗ ಅದು ಕೇಳ್ತಾ ಇದೆ ಸ್ವಲ್ಪ, 70 ವರ್ಷ 80 ವರ್ಷ ಯಾವಾಗ ಗೊತ್ತಾಗುತ್ತೋ ಗೊತ್ತಿಲ್ಲ. ಅವನು ಯಾವಾಗ ಸ್ಟೇ ಆರ್ಡರ್ ಕೊಡ್ತಾನೋ ನಾನು ತುಂಬ ಹ್ಯಾಪಿಲಿ ವೆಲ್ಕಮ್ ಇಟ್. ಯಾಕಂತೆ ಗೊತ್ತಾ ಮಂದಾಗೋದು? ನಮ್ಮ ಕೈಯಲ್ಲಿ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ ವಯಸ್ಸಾದ್ಮೇಲೆ. ಈ ನಮ್ಮ ಸೊಸೆಯಂದ್ರು ಮಕ್ಕಳು ಅಜ್ಜ ಇಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ತಿಂತಾ ಇದೆ, ಇದು ಒಂದು ಕೆಲಸ ಮಾಡಲ್ಲ ನೋಡಿ ಅಂತ ಆ ಬಾಯಿ ಬಂದಾಗ ಬೈತಾ ಇರ್ತಾರೆ. ಆ ಬೈಗಳ ಒಂದೂ ನೆನೆ ಕೇಳೋದು ಬೇಡಪ್ಪ ಅಂತ ಕಿವಿನ ಮಂದ ಮಾಡಿರೋದು. ಅದೆಲ್ಲ ಒಳ್ಳೇದಕ್ಕಲ್ವಾ? ಹಾಗಾಗಿ ಒಳ್ಳೆಯದ ಕಡೆಗೆ ಗಮನ ಹರಿಸ್ತಾ ಹೋಗಪ್ಪ, ಕೆಟ್ಟದ್ದನ್ನು ನೋಡಬೇಡ. ಇದು ಆನಂದದ ಮೂಲ ಸ್ರೋತ. ಈ ಮಹಿಯೊಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನ ಮುನಿ ಉದಾಹರಣೆ ಕೊಡ್ತಾರೆ. ಡಿ ವಿ ಜಿದು 4 ಸಲಲ್ಲಿ ಏನು ತುಂಬುತ್ತಾರೆ ಜ್ಞಾನವನ್ನು ಅಂದರೆ, ಮೊದಲೆರಡು ಸುಮ್ಮನೆ ಹೀಗೆ ಅಪಾತವಾಗಿ ಹೇಳ್ತಾರೆ ಮೇಲ್ಮಟ್ಟಕ್ಕೆ, ಆಮೇಲೆ ಡೆಫಿನೆಟ್ ಆಗಿ ಹೇಳ್ತಾ ಹೋಗ್ತಾರೆ, ಆಮೇಲೆ ಕೊನೆಗೊಂದು ಉದಾಹರಣೆ ಕೊಡ್ತಾರೆ. ಈ 4 ಸಾಲಲ್ಲಿ ನಾವು ಅಧ್ಯಯನ ಮಾಡಿಬಿಟ್ರೆ ಕಂಪ್ಲೀಟ್ ಅದೇನು ತತ್ವ ಅಂತ ಗೊತ್ತಾಗೋಗುತ್ತೆ. ರಾಮ ಭಟನಾಗುನಿ ಹನುಮಂತ ಏನೆಲ್ಲ ನೋಡಿದ್ದ ಅವನು, ಯಾರು ಹಂಗೂ ಆಗಲಿಲ್ಲ. ಕುಂಭಕರ್ಣ ನೋಡ್ದ, ಅವನಾಗ ನಾನಾಗಿದ್ರೆ 6 ತಿಂಗಳು ಗಮ್ಮತ್ತಂತೆ ಮಾಡ್ಬೋದು, ಆಗಲಿಲ್ಲ. ರಾವಣ ಎಂಥ ಶ್ರೀಮಂತ, ಅವನು ಎಂಥ ಎತ್ತರದಲ್ಲಿ ಕೂತ್ಕೊಂಡಿದ್ದ, ರಾವಣ ಆಕರ್ಷಿತನಾಗಲೇ ಇಲ್ಲ ಅವನ ಕಡೆಯಿಂದ. ಸುಗ್ರೀವ ಆಗಲಿಲ್ಲ, ವಾಲಿ ಆಗಲಿಲ್ಲ, ಯಾರ್ಯಾರೂ ಆಗಲಿಲ್ಲ. ರಾಮನ ನೋಡ್ಕೊಂಡ, ರಾಮ ದಾಸನಾಗಿ ನಿಂತ, ರಾಮನಿಂದ ಏನನ್ನೂ ನಿರೀಕ್ಷಿಸದೆ ರಾಮನನ್ನೇ ತುಂಬಿಕೊಂಡಲ್ಲ, ಅದು ಆನಂದದ ಪರಾಕಾಷ್ಠೆ ಅಲ್ವಾ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಹನುಮಂತನ ಉಪದೇಶ ಅಂತೆ, ನಮಗೆ ಹೇಗೆ ನಾವು ಭಕ್ತಿ ಮಾಡಬೇಕು, ಹೇಗೆ ಭಗವಂತನ ನಾಮಸ್ಮರಣೆಯನ್ನು ತುಂಬಿಕೊಳ್ಳಬೇಕು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಉದಾಹರಣೆ ಮೂಲಕ ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದೇ ಹನುಮಂತನುಪದೇಶ ಮಂಕುತಿಮ್ಮ. ನಮ್ಗೆ ತುಂಬ ಕಷ್ಟ ಆದಾಗ ಭಗವಂತ ಒಬ್ಬ ಇದ್ದಾನೆ, ಬ್ಯಾಂಕ್ ಡಿಪಾಸಿಟ್ ಇದ್ದಂಗೆ, ಅದು ಬ್ಯಾಂಕ್ ಡಿಪಾಸಿಟ್ ಇದೆ, ನನ್ನ ಧೈರ್ಯ ಇದೆ ಅಲ್ವಾ. ಭಗವಂತನ ನಾಮಸ್ಮರಣೆ ಅಂದರೆ ಬ್ಯಾಂಕ್ ಡಿಪಾಸಿಟ್. ನಾವು ಏನು ಮಾಡಿದ್ರು ಸರಿಯಾಗಿದ್ದೇವೆ ಅಂತಾದರೆ ಭಗವಂತ ಒಬ್ಬ ಕಾಯ್ತಾನಲ್ವಾ, ಅವನ ಮೇಲೆ ಭಾರ ಹಾಕಿ ನೀ ಮಾಡು ಕೆಲಸ ಮಾಡಪ್ಪ, ಇರುವ ಕೆಲಸವ ಮಾಡು, ಕಿರಿದೆನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಪರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಎಷ್ಟು ಚಂದ ಇದೆ ನೋಡಿ, ಮಾಡು ಕೆಲಸ ಮಾಡು. ಎಲ್ಲ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಉತ್ತರ ಇಲ್ಲೇ ಇದೆ. ಕಗ್ಗ ಮಾಡಿದ್ಮೇಲೆ ಪ್ರಶ್ನೆ ಯಾರು ಕೇಳಲ್ಲ. ಪ್ರಶ್ನೆ ಯಾವಾಗ ಬರಲ್ಲ ಅಂದರೆ ಪೂರ್ತಿ ಅರ್ಥ ಆದರೂ ಪ್ರಶ್ನೆ ಬರಲ್ಲ, ಏನೂ ಅರ್ಥ ಆಗ್ತಿದ್ರು ಪ್ರಶ್ನೆ ಇರಲ್ಲ. ಎರಡು ಪಾಸಿಬಿಲಿಟೀಸ್ ಇರುತ್ತೆ. ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದೇ ಹನುಮಂತನುಪದೇಶ ಮಂಕುತಿಮ್ಮ. ಹನುಮಂತನ ಪಾತ್ರಕ್ಕೊಂದೇ ಪದ್ಯ ಕೊಟ್ಟಿದ್ದಾರೆ ಡಿ ವಿ ಜಿ, ಅದೊಂದೇ ಸಾಕು ನಮಗೆ ರಾಮಾಯಣ ಏನು ಹೇಳುತ್ತೆ ಅನ್ನೋದಕ್ಕೆ. ಘನತತ್ವ ಅಂದರೆ ರಾಮನಾಮ, ರಾಮನಾಮನ ಸಂಪೂರ್ಣವಾಗಿ ಅಡಿಯಿಂದ ಮುಡಿವರೆಗೆ ತುಂಬಿಕೊಂಡಿದ್ದಾವ. ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತದರ. ರಾಮನಾಮ ಬಿಟ್ಟರೆ ಮತ್ತವನಲ್ಲಿ ಏನೂ ಇಲ್ಲ, ಎಲ್ಲವೂ ರಾಮನಾಮಕ್ಕೆ ಸಮರ್ಪಣ. ಕೆಲಸ ಮಾಡುವುದು ಅಂದರೆ ಹಾಗೆ, ಇದು ಭಗವಂತನ ತೃಪ್ತಿಗಾಗಿ ನಾನು ಮಾಡುವ ಕೆಲಸ ಅಂತ ಆಸೆ ಇಟ್ಕೊಂಡು ಮಾಡಿದರೆ ನಮಗೆ ಕೆಲಸ ತೃಪ್ತಿ ಕೊಡಲ್ಲ. ಹೆಸರಿಗಾಗಿ ಮಾಡಬೇಕು ಅಂದರೆ ತೃಪ್ತಿ ಕೊಡಲ್ಲ. ಸೇವೆ ಅಂತ ತಿಳ್ಕೊಳ್ಳೋದಂದ್ರೇನು, ಭಗವಂತನಿಗೆ ಸಮರ್ಪಣ ಭಾವ ಇದು, ಅವನಿಗೆ ಅರ್ಪಿತ. ಹನುಮಂತ ನಮ್ಗೆ ಉಪದೇಶ ಮಾಡ್ತಾನೆ, ರಾಮಾಯಣ ಓದಿದ್ರೆ ಇದನ್ನು ಸ್ವಲ್ಪ ಮಟ್ಟಿಗಾರ ನಾವು ಅಪ್ಲೈ ಮಾಡ್ಕೋಬೇಕು. ಘನತತ್ವವೊಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡು ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನೇ ಮರೆಯುವುದೇ. ಆ ರಾಮನಾಮದ ಅನುಸಂಧಾನದಲ್ಲಿ ಜೀವದ ಭಾರವನ್ನೇ ಮರೆತಿದ್ದ ಹನುಮಂತ. ಹೀಗೆ ನಿನ್ ಕೆಲಸ ಮಾಡ್ತಾ ಮಾಡ್ತಾ ಕಾಮ್ ಕರ್ತೇ ರಹೋ ನಾಮ್ ಜಪ್ತೇ ರಹೋ. ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಅದು ಖುಷಿ ಕೊಡುವಷ್ಟು ಇನ್ಯಾವುದು ಕೊಡಲ್ಲ. ಅದರಿಂದ ಈ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ, ನಮ್ಮ ಗಮನವನ್ನು ಒಳ್ಳೆಯದ್ರ ಕಡೆಗೆ ಹರಿಸಿಬಿಟ್ರೆ ನಮಗೆ ಸಂತೋಷ ಆಗ್ತಾ ಹೋಗುತ್ತೆ, ಕೆಟ್ಟದ ಕಡೆಗೆ ಹರಿಸಿದ್ರೆ ದುಃಖ ಅಲ್ಲಿಂದ ಬಂದ್ಬಿಡುತ್ತೆ ಅಷ್ಟೆ. ರಾಮ ಅಯೋಧ್ಯೆಗೆ ಬಂದ ಮೇಲೆ

ಎಲ್ಲ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವರಿಗೆಲ್ಲ ಒಂದು ಊಟ ಹಾಕಿಸಿ ಕಾಣಿಕೆ ನೆನಪಿನ ಕಾಡಿಕೆ ಕೊಟ್ಟಿದ್ದಂತೆ. ಅವಾಗಲೇ ಶುರುವಾಗಿ ನೆನಪಿನ ಕಾಡಿಕೆ ಕೊಡೋದು, ನೆನಪಿನ ಕಾಡಿಕೆ ಕೊಟ್ಟನಂತೆ. ಎಲ್ಲ ಖುಷಿ ಪಟ್ಟು ಪಾಪ ಇವನು ಹನುಮಂತ ಇಲ್ಲೋ ಮೂಲೆಯಲ್ಲಿ ಕುತ್ಕೊಂಡಿದ್ದ. ಅವನಿಗೆ ಕರೆದುಕೊಡ್ಲೂ ಇಲ್ಲ, ಮಾತಾಡಿಸ್ಲೂ ಇಲ್ಲ. ಎಲ್ಲ ಕೊಟ್ಟು ಕಳಿಸಿದ ಮೇಲೆ ರಾಮನಿಗೆ ಅನಿಸ್ತಂತೆ, ಈ ಪುಣ್ಯಾತ್ಮನ ಮಾತಾಡ್ತಿಲ್ವಲ್ಲ ನಾನು, ಅವನಿಗೇನು ಕೊಡಲೇ ಇಲ್ವಲ್ಲ ಅಂತ ಸುಮ್ಮನೆ ಟೆಸ್ಟ್ ಮಾಡೋಣ ಅಂತ ಹೋಗಿ ಅವನು ಹನುಮಂತನ ಹತ್ರ ಹೋದನಂತೆ. ರಾಮ, ಯಾರೋ ನೀನು ಅಂತ ಕೇಳಿದ್ನಂತೆ. ನಾವೇ ಏನಾದರೂ ಆ ಪೊಸಿಷನಲ್ಲಿ ಇದ್ದಿದ್ರೆ, ಅಧಿಕಾರ ಬಂತು ಅಂತ ಇವನ್ ನೋಡಿ ಹೇಗೆ ಅಂತ ದಿಮಾಕು, ಆ ನಾವು ಏನೆಲ್ಲ ಯೋಚನೆ ಮಾಡ್ತಿದ್ದೀವಲ್ವಾ, ಯಾರೋ ನೀನು ಅಂತ ಕೇಳ್ಬೇಕಾದ್ರೆ ಏನು ರಾಜ್ಯ ಸಿಕ್ಕಿದೆ ಸಿಕ್ಕಿದ್ದು ನಾನು ಮಾಡಿದ ಉಪಕಾರ ಎಲ್ಲ ಮರ್ತುಬಿಟ್ನಲ್ಲ ಇವನು, ನಾವು ಏನೆಲ್ಲ ಮಾತಾಡ್ತಿದ್ದೀವಿ ಅಲ್ವಾ, ನಮಗೂ ಅವನಿಗೂ ವ್ಯತ್ಯಾಸ ಇದೆ. ಅವನು ಸುಮ್ಮನೆ ನಕ್ಕಂತೆ, ಸುಮ್ಮನೆ ನಕ್ಕ ನಕ್ಬಿಟ್ಟು ಕೇಳಿದ್ನಂತೆ, ರಾಮ ಯಾರಿಗೆ ಕೇಳ್ತಾ ಇದೀಯ ಇದನ್ನ, ಯಾರಿಗೆ ಕೇಳ್ತಾ ಇದೆಯಾ, ನನ್ನ ದೇಹಕ್ಕೆ ಯಾರು ಅಂತ ಕೇಳಿದರೆ ನಾನು ನಿನ್ನ ದಾಸ, ಅಂಡ್ ದ ಸರ್ವೆಂಟ್ ಆಫ್ ಯು. ಜೀವಕ್ಕೆ ಯಾರು ಅಂತ ಕೇಳಿದರೆ ನಾನು ನಿನ್ನ ಅಂಶ. ಆತ್ಮಕ್ಕೆ ನೀನು ಯಾರು ಅಂತ ಕೇಳಿದರೆ ನಾನೇ ನೀನು ನೀನೇ ನಾನು. ಏನು ಉತ್ತರ ಇದೆ ನೋಡಿ ಇಲ್ಲಿ, ಆ ಭಾವ ಇದೆಯಲ್ಲ ತಾದಾತ್ಮ್ಯ ಭಾವ, ಅದ್ಭುತ ಅದು. ಆಗ ರಾಮ ಹೇಳಿದ್ನಂತೆ, ನೀನೇ ನಾನು ನಾನೇ ನೀನು ಅಂತ ಆದ್ಮೇಲೆ ಅವನ ಕೊಡಬೇಕು ಅಂತ ಹೇಳಿದ ನಿರೀಕ್ಷೆ ಇದೆಯಾ ಅವನ ಹತ್ರ? ಎಂಥ ಪಂಡಿತ ಅವನು, ಮೂಲೆಯಲ್ಲಿ ಕುತ್ಕೊಂಡಿದ್ದಾನೆ, ಎಂಥ ಶಕ್ತಿ ಮೂಲೆಯಲ್ಲಿ ಕುತ್ಕೊಂಡಿದ್ದಾನೆ. ಜಾಂಬು ಅಂತ ಬರಬೇಕಾಗಿತ್ತು ನಿನಗೆ ಶಕ್ತಿ ಇದೆ ಅಂತ ಹೇಳ್ಬೇಕಾದ್ರೆ, ಆ ಶಕ್ತಿ ಇದ್ದದೆಲ್ಲ ಮರೆತೇ ಬಿಟ್ಟಿದ್ದಾನೆ. ನಮ್ಮಲ್ಲಿರುವ ಜ್ಞಾನ ಅದು ಮರೆತು ಬಿಡಬೇಕು. ನನ್ನ ಜ್ಞಾನ ಇದೆ ಅಂತ ಹೇಳ್ಕೊಂಡ್ರು ಅಹಂಭಾವ ಬರುತ್ತೆ. ಏನೋ ಕೊನೆವರೆಗೂ ಕಲಿದಿರುತ್ತಲ್ವಾ, ಕೊನೆವರೆಗೂ. ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಭೇದಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ವಿದ್ಯೆಯ ಪೂರ್ಣತೆಯನ್ನು ಹೇಳ್ತಾರೆ. ಗುರುಗಳಿಂದ ಕಲಿಯುವ ವಿದ್ಯೆ ಕಾಲು ಭಾಗ ಮಾತ್ರ ಅವನ ಜೀವನದಲ್ಲಿ. ಇನ್ನು ಕಾಲು ಭಾಗ ವಿದ್ಯೆ ಶಿಷ್ಯನ ತನ್ನ ಮೇಧಾಶಕ್ತಿಯಿಂದ ಪಡಿತಾನೆ, ಸ್ವಂತ ಶಕ್ತಿಯಿಂದ ಪಡಿತಾನೆ. ಇನ್ನು ಕಾಲು ಭಾಗ ವಿದ್ಯೆಯನ್ನು ಥ್ರೂ ಡಿಸ್ಕಷನ್ಸ್, ಡಿಸ್ಕಷನ್ ಮಾಡೋದ್ರ ಮೂಲಕ ಪಡಿತಾನೆ. ಇನ್ನು ಕಾಲು ಭಾಗ ವಿದ್ಯೆ ಕಲಿತೇ ಇರಲ್ಲ, ಕೊನೆವರೆಗೂ ಕಲಿತಾ ಇರ್ತಾನೆ. ಕೊನೆ ಸಾಯು ಮೊಮೆಂಟಲ್ಲೂ ಕಲಿತಾ ಇರ್ತೀವಿ ನಾವು. ಹಾಸನದಲ್ಲಿ ಒಬ್ರು ಡಾಕ್ಟ್ರು ಹೇಳಿದ ಕತೆ ಇದು. ಒಬ್ಬ ಮುದುಕನಿಗೆ 3 ಎಕರೆ ತೋಟ ಆಯ್ತಂತೆ, 3 ಜನ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೋತಿದ್ರು ಮಕ್ಕಳೆಲ್ಲ ಸೇರಿಕೊಂಡು. ಮುದುಕನಿಗೆ ತುಂಬ ಸೀರಿಯಸ್ ಆಗಿ ಕಾಯಿಲೆ ಶುರುವಾಯಿತು, ಆಸ್ಪತ್ರೆ ಸೇರಿಸಿದ್ರಂತೆ. ನಡೆದ ಕತೆ ಇದು, ಆಸ್ಪತ್ರೆ ಸೇರಿಸಿದ್ರಂತೆ. ಆ ಡಾಕ್ಟ್ರ್ ಟೆಸ್ಟ್ ಮಾಡಿ ಇನ್ನೊಂದು 15 ದಿವಸ ಇರ್ತೀಯಪ್ಪ ನೀನು ಅಂತ ಹೇಳಿಬಿಟ್ರು ಪಾಪ. ತಲೆ ಬಿಸಿ ಆಯ್ತು ಮುದುಕನಿಗೆ, ಹೆಣ್ಮಕ್ಳನ್ನೆಲ್ಲ ಕರೆದ್ಬಿಟ್ಟು 1 ಎಕರೆ ಹಂಚಿಬಿಟ್ಟನಂತೆ. 15 ದಿವಸದಲ್ಲೇ ಹೋಗ್ಬೇಕಲ್ಲ, ದಿವರ್ಸ್ ಆಗೋಯ್ತು. ಇನ್ನೂ ಗಟ್ಟಿಯಾದ ಮನುಷ್ಯ, ಬರೆದುಕೊಟ್ಟ ಆಗಿದೆ. ಮನೆಗೆ ಹೋದ್ನಂತೆ, ಮನೆ ದೋಷ ನೀನು ನೋಡ್ಕೊಳಕ್ಕ, ನೀನು ನೋಡ್ಕೊಳಕ್ಕ, ನೀನು ನೋಡ್ಕೊಳಕ್ಕ, ನೀನು ನೋಡ್ಕ. ಆಯ್ತಲ್ಲ ಪಾಲು, ಏನು ಚೇಂಜ್ ಆಯ್ತು ನೋಡಿ ಮನಸ್ಸು. ಮೊದಲೆಲ್ಲ ಪಾಪ ಒಗ್ಗಟ್ಟೆ ನೋಡ್ತಿದ್ರು, ಈ ಹಣ ಆಸ್ತಿ ಇದೆಯಲ್ಲ ಅದು ನಿಜವಾಗಿ ನಮ್ಮನ್ನು ಹಾಳು ಮಾಡಿದ್ರೆ ಇನ್ಯಾವುದು ಮಾಡ. ಚೇಂಜ್ ಆಯಿತು. ಕೊನೆಗೆಲ್ಲ ತೀರ್ಮಾನ ಮಾಡಿದ್ರಂತೆ, 4 ತಿಂಗಳು ನಾವು ನೋಡ್ಕೊಳ್ಳೋಣ, 4 ತಿಂಗಳು 12 4 ತಿಂಗಳು. ಕೊನೆಗೆ ಒಬ್ಬಳು ಹೇಳಿದ್ಲಂತೆ, ನಾನು ಡಿಸೆಂಬರಿಂದ ನೋಡ್ಕೋತೀನಿ ಅಂತ. ಯಾಕೆ ಅಂತ ಗೊತ್ತಾಗಲಿಲ್ಲ. ಕೊನೆಗೆ ಯಾರ ಹತ್ರ ಫ್ರೆಂಡ್ ಹತ್ರ ಹೇಳ್ತಿದ್ಲಂತೆ, ಏ ಫೆಬ್ರವರಿ 28 ದಿನ ಇದೆ. ಎಲ್ಲಿವರೆಗೆ ಕ್ಯಾಲ್ಕುಲೇಷನ್ ನೋಡಿ. ಸರಿ ಆಯಿತು. ಕೊನೆಗೆ ಡಾಕ್ಟರ್ ಹತ್ರ ಬಂದ್ರಂತೆ ಮುದುಕ, ನೀನು ಹೋಗಿ ನೀನು ನೋಡ್ಕೊ ಅವ್ರ ಮನೆಯಿಂದ 3 ತಿಂಗಳು ಅದ್ರೊಳಗೆ ಇಷ್ಟನೇ ಇಲ್ಲ ಪಾಪ ಅವರಿಗೆ. ಒಂದು ದಿವಸ ಇದು ರಗಳೆ ಬೇಡ ಮುದುಕಂದು ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ಬಾವಂದ್ರು ಅಕ್ಕಂದ್ರೆಲ್ಲ ಸೇರಿಕೊಂಡು ಈ ವೃದ್ಧನ್ನ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸೋಣ ಅಂತ ಮಾತಾಡ್ತಿದ್ರಂತೆ. ಪಾಪ ಸಿಟ್ಟು ಬಂತಂದೆ ಅವ್ರಿಗೆ, ಸೀದಾ ಡಾಕ್ಟರ್ ಹತ್ರ ಬಂದ್ರಂತೆ. ಡಾಕ್ಟ್ರೆ, 15 ದಿವಸಕ್ಕೆ ಸಾಯ್ತೀನಿ ಅಂದ್ರೆ ಯಾಕೆ ಬದುಕಿಸಿದ್ರು, ಯಾಕ್ರಿ ಏನಾಯ್ತು ರೀ, ನಾನು ಸಾಯ್ಸಕ್ಕಾಗತ್ತಾ ಅಂದ್ರಂತ ಅವ್ರು. ಪಾಪ ನೋಡಿ ನಮ್ಮ ಮನೆ ಕತೆ ಹೀಗಾಗಿದೆ. ಓ ಅದ ಸಮಸ್ಯೆ, ಒಂದು ಕೆಲಸ ಮಾಡಿ ಅಂತ ಒಂದು ಗುಟ್ಟು ಹೇಳಿದ್ರಂತೆ. ಅವನು ನತ್ತ ಬಂದ ಮನೆಯಲ್ಲಿ, ಮನೆಗೆ ಬಂದು ಎಲ್ಲ ಟ್ರಂಕ್ ಓಪನ್ ಮಾಡಿ 5 ಲಕ್ಷ ಎಲ್ಲಿ ತಗೊಂಬಂದಿದ್ದ, 5 ಲಕ್ಷ ಎಲ್ಲರ ಎದುರುಗಡೆ 8 ಸೆಂಟ್ಸ್ 8 ಟ್ರಂಕ್ ಒಳಗೆ ಎಲ್ಲ ಬಂದ್ರಪ್ಪ ಪುಣ್ಯಾತಿಥಿಯವರು. ಅಪ್ಪಾಜಿ ಅಪ್ಪಾಜಿ ಇದೆಲ್ಲಿತ್ತು ಇದೆಲ್ಲಿತ್ತು ಇದೆಲ್ಲಿತ್ತು ಇದೆಲ್ಲಿತ್ತು, ಬ್ಯಾಂಕಲ್ಲಿತ್ತು ಕಣೆ ಹಾಗೆ ಹಿಂಗೆ. ಮತ್ತೆ ನಾನು ಕೊಡಲಿಲ್ಲ, ಕೊನೆ ಕಾಲದ್ದು ಬೇಕಲ್ಲ, ಮತ್ತೆ ಏನು ಮಾಡ್ತೀರಿ ಅದನ್ನ, 5 ಲಕ್ಷ ಇದೆಯಲ್ಲ, 1 ಲಕ್ಷ ನಾನು ಸತ್ತೋದ್ಮೇಲೆ ನೀವು ತಗೊಳ್ಳಿ ಬರೀತೀನಿ ಅದರೊಳಗೆ, ಇನ್ನು 2 ಲಕ್ಷ ಕೊನೆಯವರೆಗೂ ನನ್ನನ್ನು ಯಾರು ನೋಡ್ಕೋತಾರೋ ಅವ್ರಿಗೆ.

ಅಂತ ಬರ್ದಿಟ್ಟಿದ್ದೆ. ಆಗ ಶುರುವಾಯ್ತು, ನಮ್ಮನೆ ಬನ್ನಿ ಅಪ್ಪಾಜಿ, ನಮ್ಮನೆ ಬನ್ನಿ ಅಪ್ಪಾಜಿ, ನಮ್ಮನೆ ಬನ್ನಿ ಅಪ್ಪಾಜಿ, ನಮ್ಮನೆ ಬನ್ನಿ ಅಪ್ಪಾಜಿ. ಏನ್ ಚಂದ ಅಪ್ಪ ಕರೆದ್ರು, ಅಬ್ಬ ಖುಷಿ ಆಯ್ತು. ಬೀಗ ಹಾಕಿಟ್ಟ, ಒಂದ್ ವರ್ಷ ಆದ್ಮೇಲೆ ಹುಡ್ಕ ಬಟಕ್ಕಂದ ಎಲ್ಲ ತಿಂದಿ ಇದೆಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ರು. ಗ್ರ್ಯಾಂಡ್ ಆಗಿ ಮಾಡಿ ಎಲ್ಲರ ಸಮಕ್ಷಮದಲ್ಲಿ ಕೊನೆಯವರೆಗೂ ಯಾರು ನೋಡ್ಕೊಂಡವ್ರಿಗೆ 2 ಲಕ್ಷ, ನಮ್ಗೆಲ್ಲ 1.5 ಲಕ್ಷ ಅಂತ ಹೇಳ್ಕೊಂಡು ಹಂಚ್ಕೊಳ್ಳೋದು ಅಂತ ಎಲ್ಲರ ಸಮಕ್ಷಮದಲ್ಲಿ ಪುರೋಹಿತರ ಸಮಕ್ಷಮದಲ್ಲಿ ಬೀಗ ತೆಗೆದ್ರು. ತೆಗೆದ್ರೆ ಅಲ್ಲಿ 1 ಪೈಸ ದುಡ್ಡಿಲ್ಲ, 1 ಚೀಟಿ ಬರ್ದಿತ್ತಂತೆ. ಏನ್ ಬರ್ದಿದ್ರು ಅದ್ರೊಳಗೆ ಅಂದ್ರೆ, ಜೀವಂತ ಇದ್ದಾಗಲೇ ಮಕ್ಕಳಿಗೆ ಆಸ್ತಿಯನ್ನ ಪಾಲು ಮಾಡಿಕೊಡುವ ಮಹಾಮೂರ್ಖ ಅಂತ ಬರೆದಿದ್ದಾರೆ. ಕೊನೆ ಕ್ಷಣಗಳು ಕಲ್ತಾವನು, ಅದರಿಂದ ನಾವು ಕೊನೆ ಕ್ಷಣಗಳು ಕಲಿತಾ ಇರ್ತೀವಿ. ಕಲಿಕೆ ಮುಗಿಯಿತು ಅಂತಿಲ್ಲ,

ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.